ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 MHz. ಕೇಳುಗರೆ, ಇಂದು ಮಂಗಳವಾರ 2026 ಇಸ್ವಿಯ ಜುಲೈ ತಿಂಗಳ 28ನೇ ತಾರೀಕು. ರಾಷ್ಟ್ರೀಯ ಪಂಚಾಂಗ 1948ನೇ ಶಕವರ್ಷದ ಶ್ರಾವಣ ಮಾಸದ 6ನೇ ದಿನ. ಆತ್ಮೀಯ ಕೇಳುಗರಿಗೆಲ್ಲ ಸರೋಜಾ ಗೋನ್ವರ್ ತಿಳಿಸುವ ಶುಭ ಮುಂಜಾನೆಯ ನಮಸ್ಕಾರ. ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಸಮಯ 5:58.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6 ಗಂಟೆ, ಕಾರ್ಯಕ್ರಮ ವಿವರಣೆ. ನಿಲಯದಿಂದ ಇಂದು ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ, 6:30 ಚಿಂತನ, ಗಣಪತಿ ಭಟ್ ಅವರಿಂದ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿಯಲ್ಲಿ. 6:35 ದೇಶಭಕ್ತಿ ಗೀತೆ, ಎಸ್ ವಿ ಪರಮೇಶ್ವರ್ ಭಟ್ ಇವರ ರಚನೆ ವೃಂದಗಾನದಲ್ಲಿ. 6:40 ರೈತರಿಗೆ ಸಲಹೆ, ಅಮರೇಶ್ ಆಶಿಹಾಳ್ ಅವರಿಂದ. 6:45 ಜನಪದ ಗೀತೆಗಳು, ಲಿಂಗಸ್ಕೂರು ತಾಲೂಕಿನ ಗುರುಗುಂಟ ಗ್ರಾಮದ ಗುಂಡಮ್ಮ, ಭೀಮಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯ ಪದಗಳು. 7:15 ಪ್ರಗತಿ ಚಕ್ರ, ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನು ಆಧರಿಸಿದ ಸುದ್ದಿ ಸಂಚಿಕೆ, ಓದುವವರು ಸುಜಾತ, ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಚಿ. 7:45 ಚಿತ್ರಗೀತೆಗಳು, 8:30 ವಚನಗಾಯನ, 9:05 ಭಾವಗೀತೆಗಳು, 9:30 ಮೇಘ ಸಂದೇಶ, ವಾಟ್ಸಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮ. ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ವನಿತಾ ವಿಹಾರದಲ್ಲಿ ನಾಟಕ ಜೀವನ್ಮುಖಿ, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿಯಲ್ಲಿ. 12:35 ಆರೋಗ್ಯ ಕಾರ್ಯಕ್ರಮ, ವಿಶ್ವ ಹೆಪಟೈಟಿಸ್ ದಿನದ ಸಂದರ್ಭದಲ್ಲಿ ಹೆಪಟೈಟಿಸ್ ಅಂದರೇನು, ಲಕ್ಷಣ ಹಾಗೂ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಸಂತೋಷ್ ಹಾಜರೆ ಅವರಿಂದ ಮಾಹಿತಿ. ನಂತರ ವಕ್ರದಂತ ಚಿಕಿತ್ಸೆ ಕುರಿತು ಡಾಕ್ಟರ್ ಅನುಷಾ ಹೆಗಡೆ ಅವರಿಂದ ಮಾಹಿತಿ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ. 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ, ಪಿಎಂ ವಿಶ್ವಕರ್ಮ ಯೋಜನೆ. ಸಂಪನ್ಮೂಲ ವ್ಯಕ್ತಿಗಳು ರವಿಚಂದ್ರ ಆಚಾರ್ಯ ಮುರೋಳಿ ಮತ್ತು ಅರುಣ್ ಆಚಾರ್ಯ. ನಿರ್ಮಾಣ ಪ್ರದೀಪ್ ಡಿಎಂ ಹಾವಂಜೆ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಸ್ ಶಂಕರ್ ನಾರಾಯಣ. 2:40 ಹಿಂದಿ ಪಾಠ, 3 ಗಂಟೆಗೆ ಎಫ್ಎಂ 101.3 ಮೆಗಾಹರ್ಟ್ಸ್ ಕಾರ್ಯಕ್ರಮಗಳು. ಸಂಜೆ 5 ಗಂಟೆಗೆ ಹೊಸ ಕನ್ನಡ ಚಿತ್ರಗೀತೆಗಳು, 5:30 ಯುವವಾಣಿಯಲ್ಲಿ ಯುವ ಚಿಂತನ ನೇರ ಫೋನಿನ್ ಕಾರ್ಯಕ್ರಮ, ವಿಷಯ ಯುವಕರ ಗುರಿ ಹೇಗಿರಬೇಕು. 6:15 ಆರೋಗ್ಯ ಕಾರ್ಯಕ್ರಮ, ಹಲ್ಲಿನ ಸಂರಕ್ಷಣೆ ಮತ್ತು ಪರಿಹಾರ ಕುರಿತು ರಾಯಚೂರಿನ ನವೋದಯ ದಂತ ವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಪಾವನಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್, ಬೇವಿನ ಬೆಂಚಿ. 6:00

51 ನಿಮಿಷಕ್ಕೆ ರೈತರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಪೇಟೆ ಧಾರಣೆ. 7:20 ಜನಪದ ಸಂಗೀತ. ದೇವದುರ್ಗ ತಾಲೂಕಿನ ಸುಂಕೇಶ್ವರಾಳ್ ಗ್ರಾಮದ ಶಿವನ್ಗೌಡ ಮಾಲಿಪಾಟೀಲ್ ಮತ್ತು ಸಂಗಡಿಗರಿಂದ ತತ್ವ ಪದಗಳು. 7:45 ಚಿತ್ರಗೀತೆಗಳು. 8:30 ಜನಪದ ಸಂಗೀತ. ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ ಗ್ರಾಮದ ಇಮಾಮ್ ಸಾಬ್ ಕೋಳೂರು ಮತ್ತು ಸಂಗಡಿಗರಿಂದ ರಂಗಗೀತೆಗಳು. 9:15 ಭಾವಗೀತೆಗಳು. 9:30 ನಾಟಕ ಪ್ರತಿಕಾರ. ಮಾರಿ ಕೊರೆಲ್ಲ ಅವರ ವೆಂಡಟ ಕಾದಂಬರಿ ರೂಪಾಂತರಿಸಿದವರು ಗೀತಾ ಸುರತ್ಕರ್, ನಿರ್ಮಾಣ ಅಬ್ದುಲ್ ರಶೀದ್. 10:00 ಸಂಸತ್ತಿನಲ್ಲಿ ನಡೆದ ಉಭಯ ಸದನಗಳ ಪ್ರಶ್ನೋತ್ತರಗಳ ಕಾರ್ಯಕಲಾಪಗಳ ಧ್ವನಿಮುದ್ರಣ. ನಂತರ ಚಿತ್ರಗೀತೆಗಳು ರಾಯಚೂರು ಆಕಾಶವಾಣಿಯಿಂದ. ಇದುವರೆಗೆ ನಿಲಯದಿಂದ ಇಂದು ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡ್ರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:05 ಆಗುತ್ತಲಿದೆ. ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಇದುವರೆಗೆ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:30 ಆಗುತ್ತಲಿದೆ. ಚಿಂತನ ಮೂಡಿಬರಲಿದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಗಣಪತಿ ಭಟ್ ವರ್ಗಸರ್ ಅವರಿಂದ.
1: ಆತ್ಮೀಯರೇ, ಸಂಘವಿಲ್ಲದೆ ಬದುಕಿಲ್ಲ. ಯಾಕಂದರೆ ಮನುಷ್ಯನ ಕುರಿತಾಗಿ ಒಂದು ಮಾತನ್ನು ಸಹಜವಾಗಿ ಹೇಳ್ತಾರೆ, ಮ್ಯಾನ್ ಈಸ್ ಎ ಸೋಷಿಯಲ್ ಎನಿಮಲ್ ಅಂತ. ಮನುಷ್ಯ ಒಬ್ಬ ಸಾಮಾಜಿಕ ಪ್ರಾಣಿ. ಪ್ರಾಣವುಳ್ಳ ವ್ಯಕ್ತಿ, ಪ್ರಾಣವುಳ್ಳ ಪ್ರಾಣಿ, ಪಕ್ಷಿ, ಎಲ್ಲವಕ್ಕೂ ಸೇರಿ ಪ್ರಾಣಿ ಎನ್ನುವಂಥ ಪದವನ್ನು ಬಳಸಲಾಗಿದೆ. ಈ ಭೂಮಿಯಲ್ಲಿ ಹುಟ್ಟಿದ ಕ್ಷಣದಿಂದ ತಾಯಿಯ ಒಡಲನ್ನು ದಾಟಿದ ಮೇಲೆ ನಾವು ಸಮಾಜಮುಖಿಗಳಾಗ್ತೇವೆ, ಸಾಮಾಜಿಕರಾಗ್ತೇವೆ. ಸಮಾಜದಲ್ಲಿಯ ಅನೇಕ ವ್ಯಕ್ತಿಗಳ ಸಂಪರ್ಕದ ಮೂಲಕ ಅನೇಕ ಪಾಠಗಳನ್ನು ಸಮಾಜದಿಂದ ನಾವು ಕಲಿತೇವೆ. ಏಕ ವ್ಯಕ್ತಿ ಅನೇಕನಾಗುವುದು ಸಮಾಜದಿಂದಲೇ. ಸಮಾಜದಲ್ಲಿ ನಮ್ಮ ಹೆಸರು, ನಮ್ಮ ವ್ಯಕ್ತಿತ್ವ, ನಮ್ಮ ಜೀವನದ ಗತಿ, ಬದುಕಿನ ಸ್ಥಿತಿ ಎಲ್ಲವೂ ಒಂದು ವ್ಯವಸ್ಥೆಗೆ ಒಳಪಡಬೇಕು ಅಂತಿದ್ದರೆ ಅದು ಸಾಮಾಜಿಕರಾದಾಗಲೇ ಎನ್ನುವುದನ್ನು ಈ ವೇಳೆಯಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಮಾಜ ನಮಗೆ ಪಾಠವನ್ನು ಕಲಿಸ್ತದೆ. ಸಮಾಜಕ್ಕೆ ನಾವು ಬೇಕು ಅಂತಿದ್ದಾಗ, ಸಾಮಾಜಿಕರಾಗಿ ನಾವು ಇರಬೇಕು ಎನ್ನುವ ಭಾವ ನಮ್ಮಲ್ಲಿದ್ದರೆ ನಮ್ಮಲ್ಲಿಯ ಒಳ್ಳೆಯತನವನ್ನು ನಾವು ರೂಢಿಸಿಕೊಂಡು ಬೆಳೆಸಿಕೊಂಡು ಅದನ್ನು ಅನುಸರಿಸಿಕೊಂಡು ಹೋದಾಗ ಮಾತ್ರ ಸಾಧ್ಯ. ಎಲ್ಲರೂ ಸುಖವಾಗಿರಲಿ, ಈ ಸುಖದಿಂದ ನಾನು ಸುಖಿಯಾಗಿರಲಿಕ್ಕೆ ಸಾಧ್ಯ ಎನ್ನುವ ತತ್ವಕ್ಕಂಟಿ ಬದುಕನ್ನು ನಾವು ಮುಂದುವರಿಸಿಕೊಂಡು ಹೋಗುವಾಗ ನಮ್ಮ ವ್ಯಕ್ತಿತ್ವದ ವೈಶಾಲ್ಯಕ್ಕೆ ಸಮಾಜವೇ ಕಾರಣವಾಗಿರ್ತದೆ. ಸಾಮಾಜಿಕನಾಗದೆ ನಾನು ಓರ್ವನೇ ಎಲ್ಲವನ್ನೂ ಮಾಡುತ್ತೇನೆ, ನಾವು ನೋರ್ವನೇ ಎಲ್ಲವನ್ನು ಪಡೆದುಕೊಳ್ತೇನೆ, ನನಗಾಗಿ ಈ ಜಗ ಇದೆ ಅಂತ ತಿಳಿದುಕೊಂಡಂತಹ ವ್ಯಕ್ತಿಯನ್ನು ಮೂರ್ಖ ಅಂತ ಹೇಳಬೇಕಾಗ್ತದೆ. ಆದರೆ ಜಗದಗಲ ಬದುಕನ್ನು ಸಾಗಿಸುವಾಗ ಮನೆಯೇ ಮೊದಲ ಸಮಾಜ ಎನಿಸಿಕೊಳ್ಳುತ್ತದೆ. ತಂದೆ, ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಮಡದಿ, ಮಕ್ಕಳು, ಹೀಗೆ ಇವರೆಲ್ಲರಿಂದ ಕೂಡಿರುವಂತಹ ಈ ಸಾಮೂಹಿಕತೆಯೇ ಒಂದರ್ಥದಲ್ಲಿ ಮನೆಯಿಂದ ಆರಂಭ ಆಗ್ತದೆ ಸಾಂಘಿಕತೆ ಎನ್ನುವಂತಹ ಸಂಗತಿ. ಸಮಾಜಕ್ಕೆ ಬರುವ ಪೂರ್ವದಲ್ಲಿ ನಮ್ಮ ಸುತ್ತಲಿನ ಪರಿಸರ, ಸುತ್ತಲಿನ ವಾತಾವರಣ, ಸುತ್ತಲಿನ ಸಂಗತಿಗಳೆಲ್ಲ ಒಂದೆಲ್ಲ ಒಂದು ರೀತಿಯಿಂದ ಒಬ್ಬರಲ್ಲ ಒಬ್ಬರಿಂದ ನಾವು ಕಲಿಯುತ್ತಲೇ ಇರುತ್ತೇವೆ. ಕಲಿತು ಅದನ್ನು ಬೆಳೆಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತೇವೆ. ಸಜ್ಜನರ ಸಂಘವದು ಹೆಜ್ಜೆಯನ್ನು ಸವಿದಂತೆ ದುರ್ಜನರ ಸಂಘ ರೊಜ್ಜಿಕ್ಕಿಂತಲೂ ಕಡೆ ಅಂತ ಸರ್ವಜ್ಞ ಒಂದು ಕಡೆ ಹೇಳ್ತಾನೆ. ಆದರೆ ಸಚ್ಚಾರಿತ್ರ್ಯ, ಸಜ್ಜನಿಕೆ, ಸದ್ವಿಚಾರ ಬದುಕಿನ ಪಥವನ್ನು ನಿರ್ಮಿಸಲಿಕ್ಕೆ ಸಹಕಾರಿಯಾಗ್ತದೆ ಅನ್ನೋದನ್ನು ನೆನಪಿಸಿ

0: ಕೊಂಡಾಗ ಈ ಎಲ್ಲ ಪಥಿಕರಾಗಿ ಬಂದಿರುವಂಥ ನಾವು ಈ ದಾರಿಯಲ್ಲಿ ಸಾಗುತ್ತಿದ್ದೇವೆ ಅಂದರೆ ನಮ್ಮ ಗುರಿ ಒಂದೇ. ಹುಟ್ಟಿನಿಂದ ಸಾವಿನವರೆಗೆ ಸಾಮಾಜಿಕರಾಗಿ ಇರದೇನೆ ನಾವು ಏನನ್ನೂ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ವಸುಧಾ ಏವ ಕುಟುಂಬಿನಃ ಅಂತ ಹೇಳಲಾಗಿದೆ. ಈ ವಸುಧಾ, ಈ ಭೂಮಿ ಒಂದು ಕುಟುಂಬ ಇದ್ದಂತೆ. ಸ್ತ್ರೀ ಪುರುಷ ಎನ್ನುವಂತಹ ಎರಡು ಪ್ರಧಾನವಾದಂತಹ ಭೇದವನ್ನು ನಾವು ಗುರುತಿಸಬಹುದೇ ಹೊರತು ಮನುಷ್ಯನ ಶರೀರದಲ್ಲಿ ಹರಿಯುವ ರಕ್ತ, ತೆಗೆದುಕೊಳ್ಳುವ ಆಹಾರ, ಒಡನಾಡಿಕೊಂಡಿರುವಂತಹ ಸಂಗತಿಗಳು, ಸ್ವಲ್ಪ ಮಟ್ಟಿನ ಭೇದವನ್ನು ಅದು ವ್ಯಕ್ತಪಡಿಸಿದರೂ ಎಲ್ಲವೂ ಅಭೇದವೇ. ಎಲ್ಲವೂ ಕೊನೆಯಲ್ಲಿ ಸೇರೋದು ಒಂದನ್ನೇ. ಹುಟ್ಟು ಸಾವಿನ ನಡುವಿನ ಬದುಕಿನ ಪಥಿಕರಾದಂಥ ನಾವು ಸಾವನ್ನು ಆಮಂತ್ರಿಸಿಕೊಳ್ಳುತ್ತಲೇ ಇರುತ್ತೇವೆ ಪ್ರತಿ ಕ್ಷಣದಲ್ಲಿಯೂ. ಆದರೆ ಸಾವಿಗೆ ಮುಂಚೆ ಈ ವ್ಯಕ್ತಿ ಇನ್ನೂ ಕೆಲವು ಕಾಲ ಬದುಕಿದ್ದರೆ ಚೆನ್ನಾಗಿತ್ತು ಎನ್ನುವುದನ್ನು ಹೇಳಿಸಿಕೊಳ್ಳುವ ವ್ಯಕ್ತಿತ್ವ ಆಗಬೇಕೇ ಹೊರತು ಅದರ ಬದಲು ಸಮಾಜದಲ್ಲಿ ಈತ ಇದ್ದು ಇಡೀ ಸಮಾಜವನ್ನೇ ಹದಗೆಡಿಸಿದ ಅಂತ ಹೇಳುವ ಪರಿಸ್ಥಿತಿ ಬಂದರೆ ಏನಾದೀತು? ಹಾಗಾಗಿ ಪಥಿಕರಾಗಿರುವಂಥ ನಾವು ಕಳೆಯುವ ಪ್ರತಿಯೊಂದು ಕ್ಷಣವನ್ನು ಸಮಾಜ ಹಿತಕ್ಕಾಗಿ ಎನ್ನುವಂತಹ ದೃಷ್ಟಿಯಲ್ಲಿ ಬೆಳೆಸಿಕೊಳ್ಳುವುದರ ಮೂಲಕ ನಮ್ಮ ವ್ಯಕ್ತಿತ್ವದ ನಿರ್ಮಾಣವನ್ನು ಮಾಡಿಕೊಳ್ಳಬೇಕಾಗಿದೆ.
1: ಇದುವರೆಗೆ ಗಣಪತಿ ಭಟ್ ವರ್ಗಸರ್ ಅವರಿಂದ ಚಿಂತನೆ ಕೇಳಿದಿರಿ. ಇದು ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:35. ದೇಶಭಕ್ತಿ ಗೀತೆ, ಎಸ್ ವಿ ಪರಮೇಶ್ವರ್ ಭಟ್ ಇವರ ರಚನೆ, ವೃಂದಗಾನದಲ್ಲೇ.

0: ಇದುವರೆಗೆ ದೇಶಭಕ್ತಿ ಗೀತೆಯನ್ನು ಎಸ್ ವಿ ಪರಮೇಶ್ವರ್ ಭಟ್ ಅವರ ರಚನೆಯ ದೇಶಭಕ್ತಿ ಗೀತೆಯನ್ನು ವೃಂದಗಾನದಲ್ಲಿ ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 6:42. ರೈತರಿಗೆ ಸಲಹೆ ಅಮರೇಶ್ ಆಶಿಹಾಳ್ ಅವರಿಂದ.
1: ದೇಶದ ನಿರುದ್ಯೋಗ ಸಮಸ್ಯೆಯನ್ನು ಸ್ವಲ್ಪ ಮಟ್ಟಿನಲ್ಲಿ ನಿವಾರಿಸುವಲ್ಲಿ ರೈತ ಮಹಿಳೆಯರ, ವಿದ್ಯಾವಂತ ಯುವಕರ ಜೀವನಕ್ಕೊಂದು ದಾರಿ ಮಾಡಿಸಿಕೊಡುವಲ್ಲಿ ಪಶುಸಂಗೋಪನಾ ಚಟುವಟಿಕೆಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ವರ್ಷವಿಡೀ ನಿರಂತರ ಆದಾಯ ನೀಡಬಲ್ಲ ಪೌಷ್ಟಿಕ ಆಹಾರ ನೀಡಿ ಆರೋಗ್ಯ ಸುಧಾರಣೆಯನ್ನು ಸಹ ಉತ್ತಮ ಪಾತ್ರವನ್ನು ನಿರ್ವಹಿಸುತ್ತಿರುವ ಹೈನುಗಾರಿಕೆ, ಕೋಳಿ ಸಾಕಾಣಿಕೆ ಮುಂತಾದವುಗಳು ಇಂದು ವಾಣಿಜ್ಯ ಉದ್ಯಮಗಳಾಗಿ ಬೆಳೆದಿವೆ. ದೇಶದ ಆರ್ಥಿಕ ಪರಿಸ್ಥಿತಿಯ ಸುಧಾರಣೆಗೂ ಕೂಡ ತಮ್ಮ ಅಮೂಲ್ಯ ಕೊಡುಗೆಯನ್ನು ಇವುಗಳು ನೀಡ್ತಾ ಇವೆ. ಹಾಲಿನ ಉತ್ಪಾದನೆಯಲ್ಲಿ ಭಾರತ ಪ್ರಥಮ ಸ್ಥಾನದಲ್ಲಿದ್ದರೂ ಕೂಡ ಇಂದು ಪ್ರತಿದಿನ ವ್ಯಕ್ತಿಗೆ ದೊರೆಯುತ್ತಿರುವಂತಹ ಹಾಲಿನ ಪ್ರಮಾಣ 200 ಗ್ರಾಂ. ಆದರೆ ವೈಜ್ಞಾನಿಕವಾಗಿ ಇದರ ಪ್ರಮಾಣ 285 ಗ್ರಾಂನಷ್ಟು ಇರಬೇಕು. ಇದನ್ನು ಸಾಧಿಸಬೇಕಾದರೆ ಉತ್ತಮ ಜಾನುವಾರುಗಳ ಆಯ್ಕೆ, ಸಮತೋಲನ ಆಹಾರದ ಪೂರೈಕೆ, ವೈಜ್ಞಾನಿಕ ನಿರ್ವಹಣೆ, ಆರೋಗ್ಯ ರಕ್ಷಣೆ, ವಿವಿಧ ಉತ್ಪನ್ನಗಳ ತಯಾರಿಕೆ ಮತ್ತು ಸುಧಾರಿತ ಮಾರಾಟ ವ್ಯವಸ್ಥೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರ್ತದೆ. ನಮ್ಮ ಸ್ಥಳೀಯ ಹಸುಗಳ ಹಾಲಿನ ಇಳುವರಿ ಬಹಳ ಕಡಿಮೆ ಇರೋದರಿಂದ ಅಧಿಕ ಹಾಲು ಉತ್ಪಾದನೆಗೆ ಹೆಸರುವಾಸಿಯಾದಂತಹ ಜರ್ಸಿ, ಹೋಲ್ಸ್ಟೈನ್, ಫ್ರೀಜಿಯನ್ ಎಂಬ ವಿದೇಶಿ ತಳಿಗಳ ವೀರ್ಯವನ್ನು ಕೃತಕ ಗರ್ಭಧಾರಣೆಯ ಮೂಲಕ ದೇಶಿ ತಳಿಗಳಿಗೆ ನೀಡಿ ಮಿಶ್ರ ತಳಿಯ ಕರುಗಳನ್ನು ಪಡೆಯಲಾಗ್ತದೆ. ಅಧಿಕ ಹಾಲು ಹಾಗೂ ಉತ್ಪಾದನೆ ನೀಡುವಂತಹ ಸೂರ್ತಿ ಮತ್ತು ಮುರ್ರಾ ತಳಿಗಳ ಎಮ್ಮೆಗಳನ್ನು ಕೂಡ ನಮ್ಮ ರೈತ ಬಾಂಧವರು ಈ ಭಾಗದಲ್ಲಿ ಸಾಕಬಹುದಾಗಿದೆ. ಇಲ್ಲಿ ಮಿಶ್ರ ತಳಿಯ ಆಕಳುಗಳನ್ನು ರೈತ ಬಾಂಧವರು ಆಯ್ಕೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಗಮನಿಸಬೇಕಪ್ಪ ಅಂತಂದರೆ ಮಿಶ್ರ ತಳಿ ರಾಸುಗಳಲ್ಲಿ ಜರ್ಸಿ, HF ತಳಿ 50-60% ವಿದೇಶಿ ಅನುವಂಶಿಕ ಗುಣವಿರುವುದು ಸೂಕ್ತವಾಗಿರುತ್ತದೆ. ಆದ್ದರಿಂದ ಈ ಮಿಶ್ರ ತಳಿಯ ರಾಸುಗಳು ಶಾಂತ ಸ್ವಭಾವವನ್ನು ಹೊಂದಿರಬೇಕು. ಮೃದುವಾದ ಕೂದಲುಳ್ಳ, ಸಡಿಲವಾದ ನವಿರಾದ ಚರ್ಮವನ್ನು ಹೊಂದಿರಬೇಕು. ಶಕ್ತಿಯುತವಾದಂತಹ ದವಡೆ, ಒಸಡು ಮತ್ತು ಹಲ್ಲುಗಳನ್ನು ಇವುಗಳು ಹೊಂದಿರಬೇಕು. ಕಾಂತಿಯುತವಾದಂತಹ ಕಣ್ಣುಗಳು, ವಿಶಾಲವಾದಂತಹ ಮೂಗಿನ ಹೊಳ್ಳೆ ಆರೋಗ್ಯವನ್ನು ಸೂಚಿಸುತ್ತವೆ. ಕತ್ತು ಸಣ್ಣದಾಗಿದ್ದರೂ ಸಹ ನೀಳವಾಗಿರಬೇಕು. ಬೆನ್ನು ಮಟ್ಟವಾಗಿರಬೇಕು. ಹೊಟ್ಟೆ ಮತ್ತು ಎದೆಯ ಗುಂಡಿಗೆ ದೊಡ್ಡದಾಗಿರಬೇಕು. ಇನ್ನು ಮಿಶ್ರ ತಳಿಗಳ ಶರೀರವು ಕೊಬ್ಬಿನಿಂದ ತುಂಬಿರಬಾರ್ದು. ಕಾಲುಗಳು ಗಿಡ್ಡವಾಗಿದ್ದು ನೇರವಾದಂತಹ ಹಿಂಗಾಲು, ಸದೃಢವಾದಂತಹ ಮುಂಗಾಲು, ದಂಡು ಗೊರಸಿರಬೇಕು. ಕಾಲುಗಳ ಮಧ್ಯೆ ಸಾಕಷ್ಟು ಅಂತರ ಇರಬೇಕು. ಇನ್ನು ಕೆಚ್ಚಲಿನ ತೊಟ್ಟುಗಳು ಸಮವಾಗಿದ್ದು ಹಾಗೂ ದೊಡ್ಡದಾಗಿರಬೇಕು. 4 ತೊಟ್ಟುಗಳನ್ನು ಕರೆದು ಹಾಲು ಬರುವುದನ್ನು ನಾವು ಖಾತರಿ ಮಾಡ್ಕೋಬೇಕಾಗ್ತದೆ. ಇನ್ನು ಹೊಟ್ಟೆಯ ತಳಭಾಗದ ಮೇಲೆ ಮತ್ತು ಕೆಚ್ಚಲಿನ ಮುಂದಿನ ರಕ್ತನಾಳ ಎದ್ದು ಕಾಣುವಂತಿರಬೇಕು. ಸತತವಾಗಿ 3 ಬಾರಿ ಹಾಲನ್ನು ಕೆರೆಸಿ ನೋಡಬೇಕು. ಇನ್ನು ರಾಸಿನ ಬೆಲೆಯನ್ನು ಹಾಲಿನ ಇಳುವರಿ, ವಯಸ್ಸು, ಸೂಲಿನ ಸಂಖ್ಯೆ ಮತ್ತು ಕರಾರಿನ ಹಂತದ ಮೇಲೆ ನಾವು ನಿರ್ಧಾರ ಮಾಡಬೇಕಾಗ್ತದೆ. ಆದ್ದರಿಂದ ರೈತ ಬಾಂಧವರು ಮಿಶ್ರ ತಳಿಯ ರಾಸುಗಳನ್ನು ಆಯ್ಕೆ ಮಾಡ್ಕೋಬೇಕಪ್ಪ ಅಂತಂದರೆ ಹೆಚ್ಚಿನ ಗಮನವನ್ನು ಹರಿಸಬೇಕು. ಜೊತೆಗೆ ಪಶುವೈದ್ಯ ತಜ್ಞರನ್ನು ಅಥವಾ ಅನುಭವಿ ರೈತರಿಂದ ಮಾಹಿತಿಯನ್ನು ಪಡ್ಕೋಬೇಕು. ಜೊತೆಗೆ ಎಳೆ ವಯಸ್ಸಿನ ರಾಸುಗಳನ್ನು ಅಂತಂದರೆ 1-3 ಸೂಲಿನಿರುವಂತಹ ರಾಸುಗಳು ಅತ್ಯಂತ ಸೂಕ್ತವಾಗಿರ್ತವೆ. ಅಂಥವುಗಳನ್ನು ರೈತ ಬಾಂಧವರು ಖರೀದಿಸಬೇಕಾಗ್ತದೆ. ಗರ್ಭದ ರಾಸು ಆಗಿದ್ದಲ್ಲಿ ಪಶುವೈದ್ಯರಿಂದ ಗರ್ಭ ಪರೀಕ್ಷೆಯನ್ನು ರೈತ ಬಾಂಧವರು ಮಾಡಿಸ್ಬೇಕು. ಯಾಕಂತಂದರೆ ಇದು ರೋಗಗಳಿಗೆ ತುತ್ತಾಗಿದೆಯೇ ಅಥವಾ ಅದು ರಾಸುವಿನ ಆರೋಗ್ಯ ಸ್ಥಿತಿ ಹೇಗಿದೆ ಎಂಬಂಥ ಒಂದು ಮಾಹಿತಿ ನಮಗೆ ದೊರೆತಿದೆ. ಕರಾವಿನ ಹಸುವಾಗಿದ್ದಲ್ಲಿ ಪಶುವೈದ್ಯರಿಂದ ಹಸುವಿನ ಗರ್ಭಕೋಶ ಮತ್ತು ಕೆಚ್ಚಲಿನ ಪರೀಕ್ಷೆಯನ್ನು ರೈತ ಬಾಂಧವರು ಮಾಡಿಸ್ಬೇಕು. ಆದ್ದರಿಂದ ರೈತ ಬಾಂಧವರು ಈ ಮಿಶ್ರ ತಳಿಯ ರಾಸುಗಳನ್ನು ಆಯ್ಕೆ ಮಾಡುವಲ್ಲಿ ಹೆಚ್ಚಿನ ಎಚ್ಚರದಿಂದ, ಹಾಗೆಯೇ ತಜ್ಞರಿಂದ, ಹಾಗೆಯೇ ನುರಿತ ರೈತ ಬಾಂಧವರಿಂದ ಮಾಹಿತಿಯನ್ನು ಪಡೆದುಕೊಂಡು ಅವುಗಳನ್ನು ಸಾಕಬೇಕು. ಜೊತೆಗೆ ತಮಗೆ ಬೇಕಾದಂತಹ ಪ್ರಮಾಣದಲ್ಲಿ, ಅಂತಂದರೆ ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಾರಂಭದಲ್ಲಿಯೇ ರಾಸುಗಳನ್ನು ಸಾಕದೆ ಹಂತ ಹಂತವಾಗಿ ಈ ರಾಸುಗಳನ್ನು ಸಾಕೋದ್ರಿಂದ ಅದನ್ನು ನಿರ್ವಹಣೆ ಮಾಡೋದು ಕೂಡ ಸರಳವಾಗಿರ್ತದೆ.
0: ಇದುವರೆಗೆ ಅಮರೇಶ್ ಆಶಿಹಾಳ್ ಅವರಿಂದ ರೈತರಿಗೆ ಸಲಹೆ ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 6:46. ಜನಪದ ಗೀತೆಗಳು. ಲಿಂಗಸ್ಗೂರು ತಾಲೂಕಿನ ಗುರುಗುಂಟ ಗ್ರಾಮದ ಗುಂಡಮ್ಮ, ಭೀಮಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಮೊದಲಿಗೆ ಪ್ರಕಟಣೆಗಳು.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: आयोजितेषु राष्ट्रमण्डलक्रीडासु महिलानां 53 किलोग्राम भारवर्गे रजत पदकं प्राप्तवती। राष्ट्रपति पदासीना द्रौपदी मुर्मू, उपराष्ट्रपति सीपी राधाकृष्णन तथा प्रधानमंत्री नरेन्द्र मोदी च ज्ञानेश्वरी यादव रजत पदक प्राप्त्यर्थम् अभिनन्दितवन्तः। अधुना भारतस्य पदकतालिकायां एकं स्वर्णपदकं, त्रीणि रजतपदकानि, एकं कांस्यपदकञ्च एवम् आहत्य 5 पदकानि सन्ति इति वार्ताः।
1: आकाशवाणी रायचूरु एफ़एम् केंद्र, समय 7 गंटे।
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್।
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ।
3: ಕೇವಲ 50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ। ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ। ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ। ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ।

ಪ್ರಕಟಣೆಗಳನ್ನು ಕೇಳಿದ್ರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:02. ಪ್ರಕಟಣೆಯ ನಂತರ 7:05 ಪ್ರದೇಶ ಸಮಾಚಾರ ಕೇಳುವಿರಿ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ತಂತ್ರಜ್ಞಾನ ತರಂಗ ಸಿಡ್ಯಾಟ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಜೀವತಂತು ಒಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೆ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. 2186 ಕೋಟಿ ರೂಪಾಯಿ ಕೇಂದ್ರದ ನೆರವು, ಕೂಡಲೇ ರಾಜ್ಯಕ್ಕೆ ಬಿಡುಗಡೆ ಮಾಡಿಸಲು ರಾಜ್ಯದ ಸಂಸದರಿಗೆ ಮುಖ್ಯಮಂತ್ರಿ ಮನವಿ. ರಾಜ್ಯದ ಪೂರ್ವ ಬಯಲು ಸೀಮೆಯ 12 ಜಿಲ್ಲೆಗಳಲ್ಲಿ ಸಮುದಾಯದ ಸಹಭಾಗಿತ್ವದಲ್ಲಿ ದೊರವಾಯನ ಹಕ್ಕಿ ಸಂರಕ್ಷಣೆ. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಹೀರಾಚಾಂದ್ ವಾಘ್ಮಾರೆ ಬೀದರ್ ಜಿಲ್ಲೆ ಭಾಲ್ಕಿಯಲ್ಲಿ ನಿಧನ. ಹೆಪಟೈಟಿಸ್ ಕಾಮಾಲೆಯನ್ನು ತಡೆಯೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಹೆಪಟೈಟಿಸ್ ಜಾಗೃತಿ ದಿನಾಚರಣೆ. ಈಗ ವಾರ್ತೆಗಳ ವಿವರ. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ, ಬೆಂಗಳೂರು ಎಚ್ಎಎಲ್ ವಿಮಾನ ನಿಲ್ದಾಣ ವಾಣಿಜ್ಯ ಬಳಕೆಗೆ ಪುನಾರಂಭ ಸೇರಿದಂತೆ ಒಟ್ಟು 13 ಅಂಶಗಳ ಕುರಿತು ಕೇಂದ್ರ ಸಚಿವರು ಹಾಗೂ ರಾಜ್ಯದ ಸಂಸದರ ಜತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೊಸದಿಲ್ಲಿಯ ಕರ್ನಾಟಕ ಭವನದಲ್ಲಿ ಚರ್ಚಿಸಿದರು. ಕೇಂದ್ರ ಪುರಸ್ಕೃತ 2ನೇ ಆವೃತ್ತಿಯ ಸಾಗರಮಾಲಾ ಯೋಜನೆ, ಕುದುರೆಮುಖ ರಾಷ್ಟೀಯ ಉದ್ಯಾನದಿಂದ ಕುಟುಂಬಗಳ ಸ್ಥಳಾಂತರ, ಪುನರ್ವಸತಿ ಹಾಗೂ ಪರಿಹಾರದ ಪ್ಯಾಕೇಜ್ ಬಗ್ಗೆ ಸಭೆ ಚರ್ಚಿಸಿತು. 2025-26 ಸಾಲಿಗೆ 15ನೇ ಹಣಕಾಸು ಆಯೋಗ 2186 ಕೋಟಿ 20 ಲಕ್ಷ ರೂಪಾಯಿ ನೆರವು ಘೋಷಿಸಿದ್ದು, ಕೇಂದ್ರ ಸರ್ಕಾರ ಕೂಡಲೇ ರಾಜ್ಯಕ್ಕೆ ಹಣ ಬಿಡುಗಡೆ ಮಾಡುವಂತೆ ರಾಜ್ಯವನ್ನು ಪ್ರತಿನಿಧಿಸುವ ಸಂಸದರು ಒತ್ತಡ ಹೇರುವಂತೆ ಮುಖ್ಯಮಂತ್ರಿ ಕೋರಿದರು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿಯಲ್ಲಿ ಟ್ರಾವೆಲರ್ ನೂಕ್ಸ್ ಯೋಜನೆಗೆ 25.64 ಕೋಟಿ ರೂಪಾಯಿ ಮಂಜೂರು ಮಾಡಲಾಗಿದೆ ಎಂದು ಕೇಂದ್ರ ಪ್ರವಾಸೋದ್ಯಮ ಖಾತೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಲೋಕಸಭೆಗೆ ತಿಳಿಸಿದ್ದಾರೆ. ಕೇಂದ್ರ ಪುರಸ್ಕೃತ 2ನೇ ಆವೃತ್ತಿಯ 2023-24 ಸ್ವದೇಶ ದರ್ಶನ ಯೋಜನೆಯಡಿ ಪ್ರವಾಸೋದ್ಯಮ ಸಚಿವಾಲಯ ಈಗಾಗಲೇ 2.56 ಕೋಟಿ ರೂಪಾಯಿ ಬಳಕೆಗೆ ಅನುಮೋದಿಸಿದೆ ಎಂದರು. ಲೋಕಸಭೆಯಲ್ಲಿ ಸಂಸದ ಇ ತುಕಾರಾಂ ಅವರ ಪ್ರಶ್ನೆಗೆ ಸಚಿವರು ಉತ್ತರಿಸಿ ಸೆಪ್ಟೆಂಬರ್ನಲ್ಲಿ ಸ್ವದೇಶ ದರ್ಶನ ಯೋಜನೆಯ ಮೌಲ್ಯಮಾಪನ ಕೈಗೊಳ್ಳುವುದಾಗಿ ಮಾಹಿತಿ ನೀಡಿದರು. ಕರ್ನಾಟಕದ ಪೂರ್ವ ಬಯಲು ಸೀಮೆಯ 12 ಜಿಲ್ಲೆಗಳಲ್ಲಿ ಸಮುದಾಯದ ಸಹಭಾಗಿತ್ವದಲ್ಲಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ದೊರವಾಯನ ಹಕ್ಕಿ ಸಂರಕ್ಷಣೆಗೆ ಯೋಜಿಸಲಾಗುತ್ತಿದೆ ಎಂದು ಪ್ರಧಾನ ಮುಖ್ಯ ವನ್ಯಜೀವಿ ಸಂರಕ್ಷಣಾಧಿಕಾರಿ ಕುಮಾರ್ ಪುಷ್ಕರ್ ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿ ಬಳಿಯ ಕಮಲಾಪುರದ ಪ್ರಕೃತಿ ನಿರೂಪಣಾ ಕೇಂದ್ರದಲ್ಲಿ ಬಳ್ಳಾರಿ ಪ್ರಾದೇಶಿಕ ಅರಣ್ಯ ವಿಭಾಗದ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಬಳ್ಳಾರಿ ವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಚಂದ್ರಶೇಖರ್ ನಾಯಕ್ ಮಾತನಾಡಿ, ಅಳಿವಿನಂಚಿನಲ್ಲಿರುವ ದೊರವಾಯನ ಹಕ್ಕಿಯನ್ನು ಸಿರಗುಪ್ಪ ಆಂಧ್ರಪ್ರದೇಶದ ಮಧ್ಯೆ ಪತ್ತೆಹಚ್ಚಲಾಗಿದೆ. 16 ವರ್ಷಗಳ ಅಧ್ಯಯನದ ಬಳಿಕ ಸಂರಕ್ಷಣೆಯ ಮಹತ್ವ ಮನಗಾಣಲಾಗಿದೆ ಎಂದರು. ಹೆಪಟೈಟಿಸ್ ಕಾಮಾಲೆಯನ್ನು ತಡೆಯೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಹೆಪಟೈಟಿಸ್ ಜಾಗೃತಿ ದಿನಾಚರಣೆ. ರಾಷ್ಟೀಯ ವೈರಲ್ ಹೆಪಟೈಟಿಸ್ ನಿಯಂತ್ರಣ ಯೋಜನೆಗೆ 8 ವರ್ಷ ಪೂರ್ಣಗೊಂಡವು. 2030 ವೇಳೆಗೆ ಹೆಪಟೈಟಿಸ್ ನಿರ್ಮೂಲಿಸುವ ಗುರಿ ಈ ಅಭಿಯಾನ ಹೊಂದಿದೆ. ಹೆಪಟೈಟಿಸ್ ತಡೆಗಟ್ಟುವಲ್ಲಿ ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆ ಕುರಿತು ಧಾರವಾಡದ ಖ್ಯಾತ ಕಾಮಣಿ ಚಿಕಿತ್ಸಾ ತಜ್ಞ ಡಾಕ್ಟರ್ ನಿತಿನ್ ಚಂದ್ರ ಹತ್ತಿಕಾಳ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಹೆಪಟೈಟಿಸ್ ಬಿ ವೈರಸ್ ನ ಕಂಡುಹಿಡಿದಂತಹ ಡಾಕ್ಟರ್ ಬರೂಚ್ ಬ್ಲಂಬರ್ಗ್ ಅವರ ಜನ್ಮದಿನ, ಆದ್ದರಿಂದ ನಾವು ಇವತ್ತಿನ ದಿವಸ ಹೆಪಟೈಟಿಸ್ ಡೇ ಅಂತ ಹೇಳಿ ಆಚರಿಸ್ತೀವಿ. ಹೆಪಟೈಟಿಸ್ ಅಥವಾ ಇನ್ಫ್ಲೇಮೇಷನ್ ಆಫ್ ದಿ ಲಿವರ್ ಸುಮಾರು 5 ಪ್ರಕಾರದವನ್ನ ನಾವು ಹೆಚ್ಚಾಗಿ ಹೇಳ್ತೀವಿ. ಹೆಪಟೈಟಿಸ್ ಎ, ಬಿ, ಸಿ, ಡಿ ಮತ್ತು ಇ ಅಂತ ಹೇಳಿ. ಹೆಪಟೈಟಿಸ್ ಬಿ ಮತ್ತು ಹೆಪಟೈಟಿಸ್ ಸಿ ಅತ್ಯಂತ ಅಪಾಯಕಾರಿ. ಕಾಮನಿ ಜಾಂಡಿಸ್ ಆದಾಗ ಕಣ್ಣು ಹಳದಿ ಆಗ್ತವೆ, ಚರ್ಮ ಕೂಡ ಹಳದಿ ಆಗಬಹುದು, ಕಾಲ್ಮಡಿ ಬಣ್ಣ ಬದಲಾಗಬಹುದು. ಹೆಪಟೈಟಿಸ್ ಎ ಮತ್ತು ಇ ಇವೆರಡು ಪ್ರಕಾರ ಹೆಚ್ಚಾಗಿ ಕಲುಷಿತ ನೀರು ಮತ್ತು ಆಹಾರದಿಂದ ಇವು ಒಬ್ಬರಿಂದ ಒಬ್ಬರಿಗೆ ಪ್ರಸಾರ ಆಗ್ತವೆ ಅಂತ ಹೇಳ್ಬೋದು. ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ಅನ್ನುವಂತದ್ದು ಒಂದೇ ಒಂದು ಮದ್ದು, ಒಳ್ಳೆಯ ನೀರು, ಅದರ ಬಗ್ಗೆನೂ ನಾವು ಹೆಚ್ಚು ಲಕ್ಷ್ಯ ಕೊಡಬೇಕು.
0: ಚಿತ್ರದುರ್ಗ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯಲ್ಲಿ ದಾವಣಗೆರೆಯ ಎಸ್ಎಸ್ ನಾರಾಯಣ ಆಸ್ಪತ್ರೆಯ ಸಹಯೋಗದಲ್ಲಿ ಇಂದು ಬೆಳಗ್ಗೆ 10 ಗಂಟೆಯಿಂದ ಜಠರ ಮತ್ತು ಕರುಳು ಸಂಬಂಧಿ ತಪಾಸಣಾ ಶಿಬಿರ ಜರುಗಲಿದೆ. ಖ್ಯಾತ ತಜ್ಞ ಡಾ ಡಿಕೆ ಅಶ್ವಿನ್ ತಪಾಸಣೆ ಮಾಡಲಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದ ಹೀರಾಚಂದ್ ವಾಘ್ಮಾರೆ ಬೀದರ್ ಜಿಲ್ಲೆ ಭಾಲ್ಕಿಯಲ್ಲಿ ನಿಧನರಾದರು. ಅವರಿಗೆ 99 ವರ್ಷ ವಯಸ್ಸಾಗಿತ್ತು. ವಿನೋಬಾ ಭಾವೆ ಅವರೊಂದಿಗೆ ಭೂದಾನ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದ ಹೀರಾಚಂದ್ ವಾಘ್ಮಾರೆ ಸಮಾಜವಾದಿಯಾಗಿದ್ದರು. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರಾಗಿದ್ದ ಅವರು ಮಹಾತ್ಮ ಗಾಂಧಿ ಹಾಗೂ ಜಯಪ್ರಕಾಶ್ ನಾರಾಯಣ್ ಅವರ ತತ್ವಾದರ್ಶಗಳಿಂದ ಪ್ರಭಾವಿತರಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದ್ದರು. ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಭಾಲ್ಕಿ ಪಟ್ಟಣದ ರುದ್ರಭೂಮಿಯಲ್ಲಿ ಜರುಗಿತು. ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ವಿವಿಧೆಡೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ನೇತೃತ್ವದ ಬಿಜೆಪಿ ಬರ ಅಧ್ಯಯನ ತಂಡ ಭೇಟಿ ನೀಡಿ ಪರಿಶೀಲಿಸಿತು. ಕನಕಗಿರಿಯ ಹುಲಿ ಹೈದರ್ ಹಾಗೂ ಗಂಗಾವತಿಯ ಹಾಸಗಲ್ ಗ್ರಾಮಗಳ ರೈತರ ಜಮೀನಿಗೆ ತೆರಳಿ ತೊಗರಿ, ಹತ್ತಿ, ಸೂರ್ಯಕಾಂತಿ ಬೆಳೆ ಹಾನಿ ವೀಕ್ಷಿಸಿ ರೈತರಿಂದ ಮಾಹಿತಿ ಪಡೆಯಿತು. ಕುಷ್ಟಗಿ ಶಾಸಕ ದೊಡ್ಡನಗೌಡ ಪಾಟೀಲ್, ಮಾಜಿ ಶಾಸಕ ಪರಳ್ಳ ಮುನವಳ್ಳಿ, ಬಸವರಾಜ್ ಧಡೆಸೂಗೂರ್ ಪಾಲ್ಗೊಂಡು ರಾಜ್ಯ ಸರ್ಕಾರ ಕೂಡಲೇ ಬರಗಾಲ ಘೋಷಿಸಬೇಕು ಎಂದು ಒತ್ತಾಯಿಸಿದರು. ಇಂದು ವಿಶ್ವ ಪರಿಸರ ಸಂರಕ್ಷಣೆ ದಿನಾಚರಣೆ. ರಕ್ಷಿಸಿ ಸಂರಕ್ಷಿಸಿ ಪ್ರಾಕೃತಿಕ ಸಂಪತ್ತನ್ನು ಸುಸ್ಥಿರತೆಯೊಂದಿಗೆ ಬಳಸಿ ಎಂಬ ಧ್ಯೇಯದೊಂದಿಗೆ ಆಚರಿಸಲಾಗುತ್ತಿದೆ. ಆರೋಗ್ಯಕರ ಪರಿಸರ ವ್ಯವಸ್ಥೆ ಸುಸ್ಥಿರ ಸಮಾಜಕ್ಕೆ ಅಡಿಪಾಯ. ಹಲವೆಡೆ ಜನಜಾಗೃತಿ ಜಾಥಾಗಳು ಆಯೋಜಿತವಾಗಿವೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯ ಪೋಲ್ವಾಲ್ಟ್ ಅಥ್ಲೀಟ್ ಸಿಂಧುಶ್ರೀ ಗಣೇಶ್ ಮುಂಬರುವ ಏಷ್ಯನ್ ಗೇಮ್ಸ್ಗೆ ಅರ್ಹತೆ ಪಡೆದಿದ್ದಾರೆ. ಬೆಂಗಳೂರಿನಲ್ಲಿ ತರಬೇತಿ ನಿರತರಾಗಿರುವ ಜಿ ಸಿಂಧುಶ್ರೀ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
5: ನಾನು ಏಷ್ಯನ್ ಗೇಮ್ಸ್ ಕ್ವಾಲಿಫೈ ಆಗಿದ್ದೀನಿ ಮತ್ತೆ ನ್ಯಾಷನಲ್ ರೆಕಾರ್ಡ್ ಬ್ರೇಕ್ ಮಾಡಿದ್ದೀನಿ 4.25 ಮೀಟರ್ಸ್ ಮಾಡಿ. ನನ್ನ ಪೋಲ್ ಇರ್ಲಿಲ್ಲ, ಬೇರೆ ನಮ್ ಫ್ರೆಂಡ್ ಪೋಲ್ ಇಸ್ಕೊಂಡ್ ಬಂದೆ. ನಾನು ನ್ಯಾಷನಲ್ ರೆಕಾರ್ಡ್ ಬ್ರೇಕ್ ಮಾಡಿದ್ದೆ, ಏಷ್ಯನ್ ಗೇಮ್ಸ್ ಕ್ವಾಲಿಫೈ ಮಾಡಿದ್ದು.
6: ಸಾಯಲ್ ಕೋಚ್ ಬಂದ್ರು, ವಿಜೇಶ್ ಅಂತ, ಅವರೇ ನನಗೆ ಕೋಚಿಂಗ್ ಮಾಡಿಸ್ತಾ ಇರೋದು. ಇವಾಗವರೆಗೂ ನಾನು ಅವ್ರ ಹತ್ರ ಹೋದಾಗ 3.40 ಮೀಟರ್ಸ್ ಮಾಡ್ತಾ ಇದ್ದೆ, ಇವಾಗ 4.25 ಮಾಡ್ತಾ ಇದ್ದೀನಿ. ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಕೋಚ್ ವಿಜೇಶ್ ಸರ್.
5: AFI ಹೆಲ್ಪ್ ಮಾಡಿದ್ದಾರೆ, ಕರ್ನಾಟಕ ಗವರ್ಮೆಂಟ್ ಇಂದ, ಪರಮೇಶ್ವರ್ ಸರ್ ಕೈಯಿಂದಾನೆ ನನಗೆ 3 ಕೊಡ್ಸಿದ್ದಾರೆ. ಮತ್ತೆ ನಮ್ ಕೋಚ್ ವಿಜೇಶ್ ಸರ್ಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ. ನಮ್ಮ ಫ್ಯಾಮಿಲಿ ನನಗೆ ಸಪೋರ್ಟ್ ಮಾಡಿದ್ದೆಲ್ಲರಿಗೂ ಥ್ಯಾಂಕ್ ಯು.
0: ಚಾಮರಾಜನಗರದಲ್ಲಿ ಶ್ರೀ ಚಾಮರಾಜೇಶ್ವರ ಆಷಾಢ ರಥೋತ್ಸವ ಇಂದು ಪೂರ್ವಾಷಾಢ ನಕ್ಷತ್ರದಲ್ಲಿ ಬೆಳಗ್ಗೆ 11:00 to 11:37 ಜರುಗಲಿದೆ. ಪೊಲೀಸ್ ಇಲಾಖೆ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಂಡಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಮುತ್ತುರಾಜ್ ತಿಳಿಸಿದ್ದಾರೆ. ಕರ್ನಾಟಕ ರೈತ ಸುರಕ್ಷೆ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ಮುಂಗಾರು ಹಂಗಾಮಿನ ಪ್ರಸಕ್ತ ಸಾಲಿನ ಅಭಿಯಾನಕ್ಕೆ ಗದಗ್ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಜಿಲ್ಲಾಡಳಿತ ಭವನದಲ್ಲಿ ಚಾಲನೆ ನೀಡಿದರು. ಹವಾಮಾನ ವೈಪರೀತ್ಯದಿಂದ ರೈತರಿಗೆ ಅನಿರೀಕ್ಷಿತ ನಷ್ಟ ಉಂಟಾಗುವ ಸಾಧ್ಯತೆ ಇದ್ದು ರೈತರ ಆರ್ಥಿಕ ಸಂಕಷ್ಟವನ್ನು ಕಡಿಮೆ ಮಾಡಲು ಬೆಳೆ ವಿಮೆ ಯೋಜನೆ ಜಾರಿಗೊಳಿಸಲಾಗಿದೆ. ಆದ್ಯತೆ ಮೇಲೆ ಹೆಸರು ನೋಂದಾಯಿಸುವಂತೆ ಮನವಿ ಮಾಡಿದರು. ಕಲಬುರಗಿ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಈವರೆಗೆ 17,15,001 ಗಣತಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಒಟ್ಟು 9,49,502 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಕವಿತಾ ಮನ್ನಿಕೇರಿ ಮಾಹಿತಿ ನೀಡಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ 12,31,040 ಗಣತಿ ನಮೂನೆಗಳನ್ನು ಗಣಕೀಕರಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2,186 ರೂಪಾಯಿ ಕೇಂದ್ರದ ನೆರವು, ಕೂಡಲೇ ರಾಜ್ಯಕ್ಕೆ ಬಿಡುಗಡೆ ಮಾಡಿಸಲು ರಾಜ್ಯದ ಸಂಸದರಿಗೆ ಮುಖ್ಯಮಂತ್ರಿ ಮನವಿ. ರಾಜ್ಯದ ಪೂರ್ವ ಬಯಲು ಸೀಮೆಯ 12 ಜಿಲ್ಲೆಗಳಲ್ಲಿ ಸಮುದಾಯದ ಸಹಭಾಗಿತ್ವದಲ್ಲಿ ದೊರವಾಯನ ಹಕ್ಕಿ ಸಂರಕ್ಷಣೆ. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಹೀರಾಚಂದ್ ವಾಘ್ಮಾರೆ ಬೀದರ್ ಜಿಲ್ಲೆ ಭಾಲ್ಕಿಯಲ್ಲಿ ನಿಧನ. ಹೆಪಟೈಟಿಸ್ ಕಾಮಾಲೆಯನ್ನು ತಡೆಯೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಹೆಪಟೈಟಿಸ್ ಜಾಗೃತಿ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಇಬೆಳಗ್ಗೆ 7:35.
7: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
8: ಆಕಾಶವಾಣಿ ಪ್ರಗತಿ ಚಕ್ರ, ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನಾಧರಿಸಿದ ಕಾರ್ಯಕ್ರಮ.
9: ಓದುತ್ತಿರುವವರು ಸುಜಾತ. ಬಾಲ್ಯ ವಿವಾಹ ನಿಷೇಧ, ಪೋಕ್ಸೋ ಕಾಯಿದೆ, ಬಾಲಕಾರ್ಮಿಕತೆ ತಡೆ ಕಾಯ್ದೆ ಕುರಿತು ಸಭೆ. ಸಾಮಾಜಿಕ ಅನಿಷ್ಟ ಪದ್ಧತಿ ನಿರ್ಮೂಲನೆ ಶ್ರಮಿಸಿ ಜಿಲ್ಲಾಧಿಕಾರಿ ಪೂವಿತಾ ಎಸ್. ಬಾಲ್ಯ ವಿವಾಹ ಬಾಲಕಾರ್ಮಿಕ ಪದ್ಧತಿಯಂತಹ ಸಾಮಾಜಿಕ ಅನಿಷ್ಟ ಪದ್ಧತಿಯ ನಿರ್ಮೂಲನೆಗೆ ಸಾಕಷ್ಟು ಪ್ರಚಾರಗೊಳಿಸಿ ಜಾಗೃತಿ ಹಾಗೂ ಜನರಲ್ಲಿ ಕಾನೂನಿನ ಅರಿವು ಮೂಡಿಸಲು ಸಂಬಂಧಿಸಿದ ಇಲಾಖಾ ಅಧಿಕಾರಿಗಳು ಶ್ರಮಿಸಬೇಕು ಎಂದು ಜಿಲ್ಲಾಧಿಕಾರಿಗಳಾದ ಪೋವಿತಾ ಎಸ್ ಅವರು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಿದರು. ಇತ್ತೀಚಿನ ನಗರದ ನೂತನ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಬಾಲ್ಯ ವಿವಾಹ ನಿಷೇಧ, ಪೋಕ್ಸೋ ಕಾಯ್ದೆ, ಬಾಲಕಾರ್ಮಿಕತೆ ತಡೆ ಕಾಯ್ದೆ, ಪೌಷ್ಟಿಕ ಆಹಾರದ ಕುರಿತು ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಬಾಲ್ಯ ವಿವಾಹ ತಡೆಗಟ್ಟುವ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಸಂಬಂಧಿಸಿದ ಇಲಾಖೆಗಳು ನಿರಂತರ ಸಭೆ, ಜಾಗೃತಿ ಕಾರ್ಯಕ್ರಮಗಳನ್ನು ಹೆಚ್ಚಾಗಿ ಏರ್ಪಡಿಸುವ ಮೂಲಕ ಸೂಕ್ತ ಕಾನೂನು ಅರಿವು ಮತ್ತು ತಿಳುವಳಿಕೆ ಮೂಡಿಸಬೇಕು. ಈ ವಿಷಯದಲ್ಲಿ ಅಧಿಕಾರಿಗಳು ಸಮನ್ವಯದೊಂದಿಗೆ ಕಾರ್ಯನಿರ್ವಹಿಸಬೇಕು ಎಂದು ಜಿಲ್ಲಾಧಿಕಾರಿಗಳು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದರು. ಬಾಲ್ಯ ವಿವಾಹ ತಡೆಗಟ್ಟುವಲ್ಲಿ ಆಶಾ, ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸ್ಥಳೀಯ ಆಡಳಿತಗಳ ಪಾತ್ರ ಬಹುಮುಖ್ಯವಾಗಿದ್ದು, ಸಮನ್ವಯವಾಗಿ ಕಾರ್ಯನಿರ್ವಹಿಸಿ ಬಾಲ್ಯ ವಿವಾಹ ನಡೆಯುವ ಮುನ್ನವೇ ಪತ್ತೆ ಹಚ್ಚಿ ತಪ್ಪಿತಸ್ಥರ ವಿರುದ್ಧ ಹಾಗೂ ಸಂಬಂಧಿಸಿದ ಪೋಷಕರು ಬಾಲ್ಯ ವಿವಾಹವನ್ನು ಪ್ರೋತ್ಸಾಹಿಸುವವರ ವಿರುದ್ಧ ವಿಳಂಬ ಮಾಡದೆ ಪ್ರಕರಣ ದಾಖಲಿಸಬೇಕು ಎಂದರು. ಬಾಲ್ಯ ವಿವಾಹಗಳನ್ನು ತಡೆಗಟ್ಟಲು ವಿವಿಧ ಇಲಾಖೆಗಳು ಸಹಕಾರ ಅಗತ್ಯವಾಗಿದೆ. ಆದ್ದರಿಂದ ಎಲ್ಲಾ ಇಲಾಖೆಗಳು ಈ ಕುರಿತು ಸೂಕ್ತ ಕ್ರಮ ವಹಿಸಿ ಬಾಲ್ಯ ವಿವಾಹ ನಡೆಯುತ್ತಿರುವ ಕುರಿತು ಕರೆ ಬಂದ ಕೂಡಲೇ ಅಧಿಕಾರಿಗಳು ತಕ್ಷಣ ಅದನ್ನು ತಡೆಯಲು ಸೂಕ್ತ ಕ್ರಮ ವಹಿಸಿ, ಒಂದು ವೇಳೆ ತಮಗೆ ಏನಾದರೂ ಸಮಸ್ಯೆಯಾದಲ್ಲಿ ನನಗೂ ಸಹ ಕರೆ ಮಾಡಿ ತಿಳಿಸಿ ಎಂದು ಮಾನ್ಯ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದರು. ಜಿಲ್ಲೆಯ ಯಾವ ಭಾಗದಲ್ಲಿ ಬಾಲ್ಯ ವಿವಾಹ ಪ್ರಕರಣಗಳು ಹೆಚ್ಚಾಗಿ ಕಂಡುಬರುತ್ತವೆ, ಅಂತಹ ಪ್ರದೇಶಗಳಲ್ಲಿ ಜನಜಾಗೃತಿ ಕಾರ್ಯಕ್ರಮ ಮಾಡಿ ಜನರಿಗೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಕುರಿತು ತಿಳುವಳಿಕೆ ನೀಡಬೇಕು. ಯಾವುದೇ ಶಾಲೆ ಕಾಲೇಜು ವಿದ್ಯಾರ್ಥಿಗಳು 2 ದಿನ ರಜೆ ಪಡೆದರೂ ಸಹ ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತೆಯರು, ಪಂಚಾಯತ್ ಇಲಾಖಾ ಸಿಬ್ಬಂದಿಗಳು, ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಎಚ್ಚರಿಕೆಯ ನಿಗಾ ಇಡಬೇಕು. ಯಾವುದೇ ಮಗು ಈ ಸಮಾಜ ವಿರೋಧಿ ಪದ್ಧತಿಗೆ ಒಳಗಾಗದಿರಲು ಕ್ರಮ ವಹಿಸಬೇಕೆಂದು ಜಿಲ್ಲಾಧಿಕಾರಿಗಳು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಬಾಲ್ಯ ವಿವಾಹದಲ್ಲಿ ತಕ್ಷಣ ಪ್ರಕರಣ ದಾಖಲಿಸಬೇಕು. ಜಿಲ್ಲೆಯಲ್ಲಿ 2026 ಏಪ್ರಿಲ್ ತಿಂಗಳಿನಿಂದ ಜೂನ್ ವರೆಗೆ 3 ಬಾಲ್ಯ ವಿವಾಹ ಪ್ರಕರಣಗಳು ದಾಖಲಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರು ಸಭೆಗೆ ಮಾಹಿತಿ ನೀಡಿದರು. ವಸತಿ ನಿಲಯಗಳಲ್ಲಿ ಮಕ್ಕಳು ರಜೆ ಹೋದಲ್ಲಿ ನಿಗಾ ವಹಿಸಲು ಈ ಕುರಿತು ಮಾಹಿತಿ

0: ಯನ್ನು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಪಂಚಾಯತ್ ಕಂದಾಯ ಆರೋಗ್ಯ ಇಲಾಖೆಯ ಎಎನ್ಎಂಗಳಿಗೆ ನೀಡುವಂತೆ ಜಿಲ್ಲಾಧಿಕಾರಿಗಳು ಸೂಚಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ಡಾ ಟಿ ರೋಣಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿ ಡಾ ನಂದಿತಾ ಸೇರಿದಂತೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿ ಪ್ರವೀಣ್ ಮತ್ತು ಸಿಬ್ಬಂದಿಗಳು ಸಭೆಯಲ್ಲಿ ಇದ್ದರು. ವ್ಯಸನ ಮುಕ್ತ ದಿನಾಚರಣೆ ಅರ್ಥಪೂರ್ಣವಾಗಿ ಆಯೋಜಿಸಲು ಅಪರ ಜಿಲ್ಲಾಧಿಕಾರಿ ಶಿವಾನಂದ ಸೂಚನೆ. ಜಿಲ್ಲೆಯಲ್ಲಿ ಮಹಾಂತ ಶಿವಯೋಗಿ ಜನ್ಮದಿನದ ಅಂಗವಾಗಿ ಆಗಸ್ಟ್ 1ರಂದು ವ್ಯಸನ ಮುಕ್ತ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಯೋಜಿಸಲು ಅಗತ್ಯ ಸಿದ್ದತೆ ಕೈಗೊಳ್ಳುವಂತೆ ಅಪರ ಜಿಲ್ಲಾಧಿಕಾರಿ ಶಿವಾನಂದ ಅವರು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಿದರು. ಜುಲೈ 27ರ ಸೋಮವಾರದಂದು ನಗರದ ನೂತನ ಜಿಲ್ಲಾಧಿಕಾರಿಗಳ ಭವನದ ಅಪರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲೆಯ ವಿವಿಧ ತಾಲೂಕಿನ ತಹಶೀಲ್ದಾರರೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೆದ ಮಹಾಂತ ಶಿವಯೋಗಿ ಸ್ವಾಮೀಜಿ ಜನ್ಮದಿನಾಚರಣೆ ಅಂಗವಾಗಿ ವ್ಯಸನಮುಕ್ತ ದಿನಾಚರಣೆಯ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕಾರ್ಯಕ್ರಮ ನಡೆಯುವ ಸ್ಥಳದಲ್ಲಿ ವೇದಿಕೆ, ಆಸನ ವ್ಯವಸ್ಥೆ, ಕುಡಿಯುವ ನೀರು ಸೇರಿದಂತೆ ಅಗತ್ಯ ಸೌಕರ್ಯ ಕಲ್ಪಿಸಬೇಕು. ವ್ಯಸನದ ದುಷ್ಪರಿಣಾಮ ಹಾಗೂ ಆರೋಗ್ಯಕರ ಜೀವನ ಶೈಲಿಯ ಕುರಿತು ತಜ್ಞರಿಂದ ಉಪನ್ಯಾಸ ಏರ್ಪಡಿಸಬೇಕು ಎಂದು ಸೂಚಿಸಿದರು. ವ್ಯಸನ ಮುಕ್ತ ಸಮಾಜ ನಿರ್ಮಾಣಕ್ಕೆ ಯುವಜನರಲ್ಲಿ ಜಾಗೃತಿ ಮೂಡಿಸುವುದು ಅಗತ್ಯ. ಹಾಗಾಗಿ ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ನಡೆಸಬೇಕು ಎಂದರು. ಮಹಾಂತ ಶಿವಯೋಗಿ ಸ್ವಾಮೀಜಿ ಜನ್ಮದಿನಾಚರಣೆ ಅಂಗವಾಗಿ ಪ್ರತಿ ವರ್ಷ ಆಗಸ್ಟ್ 1ರಂದು ಆಚರಿಸುವ ವ್ಯಸನ ಮುಕ್ತ ದಿನಾಚರಣೆಯನ್ನು ಜಿಲ್ಲಾ ಕೇಂದ್ರ ಮತ್ತು ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಅಚ್ಚುಕಟ್ಟಾಗಿ ಆಚರಣೆ ಮಾಡಬೇಕು. ಮಹಾಂತ ಶಿವಯೋಗಿಗಳು ವ್ಯಸನ ಮುಕ್ತ ಆಂದೋಲನದ ಹರಿಕಾರರಾಗಿದ್ದರು. ಶ್ರೀಗಳ ಜನ್ಮದಿನ ರಾಜ್ಯ ಸರ್ಕಾರವು ಪ್ರತಿ ವರ್ಷ ಆಗಸ್ಟ್ 1ರಂದು ವ್ಯಸನ ಮುಕ್ತ ದಿನವನ್ನಾಗಿ ಆಚರಣೆ ಮಾಡುತ್ತಿದ್ದು, ಈ ದಿನಾಚರಣೆ ಮೂಲಕ ಸಮಾಜಕ್ಕೆ ಉತ್ತಮ ಸಂದೇಶ ರವಾನೆಯಾಗಬೇಕಿದೆ. ಜಿಲ್ಲಾ ಮಟ್ಟದ ವ್ಯಸನ ಮುಕ್ತ ದಿನಾಚರಣೆ ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಬೇಕು ಎಂದರು. ವ್ಯಸನ ಮುಕ್ತ ದಿನಾಚರಣೆ ಆಗಸ್ಟ್ 1ರಂದು ಬೆಳಗ್ಗೆ 10:30ಕ್ಕೆ ರಾಯಚೂರು ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಲು ಯೋಜಿಸಿದ್ದು, ಕಾರ್ಯಕ್ರಮಕ್ಕೆ ಸಿದ್ದತೆ ಮಾಡಬೇಕು. ಕಾಲೇಜು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವಂತೆ ನೋಡಿಕೊಳ್ಳಬೇಕು ಎಂದರು. ಡಾ ಮಹಾಂತ ಶಿವಯೋಗಿಗಳ ವಿಚಾರಗಳ ಜತೆಗೆ ಮದ್ಯಪಾನ, ಮಾದಕ ದ್ರವ್ಯ ಮತ್ತು ತಂಬಾಕು ಸೇವನೆಯಿಂದಾಗುವ ದುಷ್ಪರಿಣಾಮಗಳ ಕುರಿತು ವಿದ್ಯಾರ್ಥಿ ಯುವಜನರಿಗೆ ತಿಳಿಸುವ ಮಹತ್ ಕಾರ್ಯವಾಗಬೇಕು. ವ್ಯಸನಗಳಿಂದಾಗುವ ದುಷ್ಪರಿಣಾಮ ವಿಷಯದ ಬಗ್ಗೆ ಉಪನ್ಯಾಸ ಏರ್ಪಡಿಸಬೇಕು ಎಂದರು. ಇದೇ ಸಂದರ್ಭದಲ್ಲಿ ರಾಯಚೂರಿನ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಜಿ ಸುರೇಶ್, ಇಲಾಖೆಯ ಪ್ರಥಮ ದರ್ಜೆ ಸಹಾಯಕ ನರೇಶ್, ರಮೇಶ್ ಗೌಡೂರು, ಜಿಲ್ಲಾಧಿಕಾರಿಗಳ ಕಚೇರಿಯ ಚುನಾವಣಾ ಶಾಖೆಯ ಶಿರಸ್ತೇದಾರ ಋಷಿಕೇಶ್ ಸೇರಿದಂತೆ ಇತರ ಅಧಿಕಾರಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದರು. ಕಿಶೋರಿ ಕೇಂದ್ರದಲ್ಲಿ ವಿದ್ಯಾರ್ಥಿನಿಯರಿಗೆ ಆರೋಗ್ಯ ತಪಾಸಣೆ ಶಿಬಿರ. ರಾಯಚೂರು ನಗರದ ಸ್ಟೇಷನ್ ರಸ್ತೆಯ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಇರುವ ಕಿಶೋರಿ ಕೇಂದ್ರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಪ್ರೌಢ ಶಾಲಾ ವಿದ್ಯಾರ್ಥಿನಿಯರಿಗೆ ಆರೋಗ್ಯ ತಪಾಸಣೆ ಶಿಬಿರ ನಡೆಸಲಾಯಿತು. ಹಿಮೋಗ್ಲೋಬಿನ್, ಕಣ್ಣಿನ ಪರೀಕ್ಷೆ, ಚರ್ಮದ ಪರೀಕ್ಷೆ ಮತ್ತು ಹದಿಹರೆಯದ ಮಕ್ಕಳ ಸಾಮಾನ್ಯ ಆರೋಗ್ಯ ತಪಾಸಣೆಯನ್ನು ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಡಾ ಬುಶ್ರಾ ಆರ್ಬಿ, ಡಾ ರಂಜಿತ್ ಕುಮಾರ್, ಸಂದೀಪ್ ಕುಮಾರ್ ಪ್ರೌಢಶಾಲೆಯ ದೈಹಿಕ ಶಿಕ್ಷಕಿಯ ರಾಧಿಕಾ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ತಜ್ಞ ಗಿರಿಜನ ಸೇರಿದಂತೆ ಸುಲ್ತಾನ್ ಹಾಗೂ ಅಂಗನವಾಡಿ ಮೇಲ್ವಿಚಾರಕರು, ಇಲಾಖೆಯ ವಿವಿಧ ಅಧಿಕಾರಿಗಳು, ಸಿಬ್ಬಂದಿಗಳು ಇದ್ದರು. ರಾಜ್ಯ ಹೆದ್ದಾರಿ ಚತುಷ್ಪಥ ಕಾಮಗಾರಿಯಲ್ಲಿ ಗುಣಮಟ್ಟದಲ್ಲಿ ರಾಜಿ ಇಲ್ಲ, ಅಧಿಕಾರಿಗಳಿಗೆ ಎನ್ಎಸ್ ಬೋಸ್ರಾಜು ಎಚ್ಚರಿಕೆ. ನೀಲಿ ನಕ್ಷೆಯಂತೆ ಕಾಮಗಾರಿ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಿ, ಎನ್ಎಸ್ ಬೋಸ್ರಾಜು ಸೂಚನೆ. ನಗರದ ಕಲ್ಮಲ ಜಂಕ್ಷನ್ 7 ಮೈಲ್ನಿಂದ ಸಿಂಧನೂರುವರೆಗೆ ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ವತಿಯಿಂದ ನಡೆಯುತ್ತಿರುವ ರಾಜ್ಯ ಹೆದ್ದಾರಿಯ ಚತುಷ್ಪಥ ನಿರ್ಮಾಣ ಕಾಮಗಾರಿಯನ್ನು ತಾಂತ್ರಿಕ ಮಾನದಂಡಗಳು ಹಾಗೂ ಅನುಮೋದಿತ ನೀಲಿ ನಕ್ಷೆಯಂತೆ ಗುಣಮಟ್ಟದೊಂದಿಗೆ ಪೂರ್ಣಗೊಳಿಸಬೇಕು ಎಂದು ಮಾಜಿ ಸಚಿವರು ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜು ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ರಾಯಚೂರಿನ ವಿಧಾನ ಪರಿಷತ್ ಸದಸ್ಯರ ಕಾರ್ಯಾಲಯದಲ್ಲಿ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಶಾಸಕ ಹಂಪಯ್ಯ ನಾಯಕ್ ಹಾಗೂ ಸಂಬಂಧಿತ ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ನಡೆದ ಪರಿಶೀಲನಾ ಸಭೆಯಲ್ಲಿ ಅವರು ಕಾಮಗಾರಿಯ ಪ್ರಗತಿ ಪರಿಶೀಲಿಸಿ ಅಗತ್ಯ ನಿರ್ದೇಶನ ನೀಡಿದರು. ನಗರದ ಪ್ರಮುಖ ಐತಿಹಾಸಿಕ ವೃತ್ತಗಳಾದ ಬಸವೇಶ್ವರ ವೃತ್ತ ಹಾಗೂ ಡಾ ಬಿಆರ್ ಅಂಬೇಡ್ಕರ್ ವಾಲ್ಮೀಕಿ ವೃತ್ತಗಳು ಹಾಗೂ ಸಂಪರ್ಕ ರಸ್ತೆ, ಡಿವೈಡರ್, ಒಳಚರಂಡಿ ಹಾಗೂ ಪಾದಾಚಾರಿ ಮಾರ್ಗಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ನಿರ್ಮಿಸಬೇಕು. ಮಳೆಗಾಲದಲ್ಲಿ ನೀರು ನಿಲ್ಲದಂತೆ ಸಮರ್ಪಕ ಮಳೆ ನೀರು ಹರಿವಿನ ವ್ಯವಸ್ಥೆ ರೂಪಿಸಬೇಕು. ಭವಿಷ್ಯದಲ್ಲಿ ಮತ್ತೆ ರಸ್ತೆ ಅಗೆದು ದುರಸ್ತಿ ಮಾಡುವ ಪರಿಸ್ಥಿತಿ ಉಂಟಾಗದಂತೆ ಪಿಡಬ್ಲ್ಯೂಡಿ, ಆರ್ಡಬ್ಲ್ಯೂಎಸ್ ಪುರಸಭೆ ಸೇರಿ ಎಲ್ಲಾ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಿ ಶಾಶ್ವತ ಕಾಮಗಾರಿ ಕೈಗೊಳ್ಳುವಂತೆ ಸೂಚಿಸಿದರು. ಕಾಮಗಾರಿ ವೇಳೆ ಕುಡಿಯುವ ನೀರಿನ ಪೈಪ್ಲೈನ್, ವಿದ್ಯುತ್ ಹಾಗೂ ದೂರಸಂಪರ್ಕ ಕೇಬಲ್ಗಳಿಗೆ ಸಂಪರ್ಕ ರಸ್ತೆಗಳಿಗೆ ಹಾನಿಯಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು. ಅಗತ್ಯವಿದ್ದಲ್ಲಿ ಸಂಬಂಧಿತ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸ್ಥಳದಲ್ಲೇ ಸಮನ್ವಯ ಸಭೆ ನಡೆಸಿ ಸಮಸ್ಯೆಗಳಿಗೆ ತ್ವರಿತ ಪರಿಹಾರ ಕಂಡುಕೊಳ್ಳಬೇಕು ಎಂದು ತಿಳಿಸಿದರು. ಅಪಘಾತ ತಡೆಗೆ ಸುರಕ್ಷತಾ ಬ್ಯಾರಿಕೇಡ್, ಪಾದಚಾರಿ ರಸ್ತೆ, ಕಾಮಗಾರಿ ನಿರ್ಮಾಣ ಸಂದರ್ಭದಲ್ಲಿ ಎಚ್ಚರಿಕೆ ಫಲಕಗಳು, ರಾತ್ರಿ ಬೆಳಕಿನ ವ್ಯವಸ್ಥೆ ಹಾಗೂ ಸಂಚಾರ ಮಾರ್ಗದರ್ಶನವನ್ನು ಕಡ್ಡಾಯವಾಗಿ ಕಲ್ಪಿಸಬೇಕು ಎಂದು ಸೂಚಿಸಿದರು. ಈ ಹಿಂದೆಯೂ ನಡೆಸಿದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿಯೂ ಸಹ ನಾನು ಹಾಗೂ ಶಾಸಕ ಹಂಪಯ್ಯ ನಾಯಕ್ ಅವರು ಕಾಮಗಾರಿಯನ್ನು ನೀಲಿನಕ್ಷೆಯಂತೆ ಹಾಗೂ KRIDCL ಒಪ್ಪಂದದಂತೆ ನಿಗದಿತ ಅವಧಿಯೊಳಗೆ ಕಾಮಗಾರಿ ಪೂರ್ಣಗೊಳಿಸಬೇಕು ಹಾಗೂ ಸಾರ್ವಜನಿಕರಿಂದ ಬರುವ ದೂರುಗಳಿಗೆ ತಕ್ಷಣ ಸ್ಪಂದಿಸಿ ಸಮಸ್ಯೆಗಳನ್ನು ಶೀಘ್ರ ಪರಿಹರಿಸಿ ಗುಣಮಟ್ಟದೊಂದಿಗೆ ಕಾಮಗಾರಿ ನಿರ್ವಹಿಸುವಂತೆ ಸೂಚಿಸಿದ್ದೆನು. ರಸ್ತೆ ಅಗಲೀಕರಣದಲ್ಲಿ ಎರಡೂ ಬದಿಯಲ್ಲಿ ಸುಮಾರು 15 ಮೀಟರ್ ವಿಸ್ತೀರ್ಣದಷ್ಟು ಸರ್ಕಾರಿ ಜಾಗವಿರುತ್ತದೆ. ಅದಕ್ಕೂ ಮೀರಿ ಹೆಚ್ಚಿನ ಸ್ಥಳ ಬೇಕಾಗಿದ್ದರೆ ಕಾನೂನಾತ್ಮಕವಾಗಿ ಭೂಮಿ ಮಾಲೀಕರೊಂದಿಗೆ ಮಾತನಾಡಿ ಪರಿಹಾರ ನೀಡಿ ಸ್ವಾಧೀನಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ KRIDCL ಕಾರ್ಯನಿರ್ವಾಹಕ ಅಭಿಯಂತರರಾದ ಮುರಳೀಧರ್, ಆರ್ಡಬ್ಲ್ಯೂಎಸ್ ದೊರೆಸ್ವಾಮಿ, ಕೆಡಬ್ಲ್ಯೂಎಸ್ ಚೌಹಾಣ್, ಪಿಡಬ್ಲ್ಯೂಡಿ ಎಇಇ ನಬಿ ರಸೂಲ್, ಜೆಜೆಎಂ ಅಧಿಕಾರಿಗಳು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಫಲಿತಾಂಶ ಆಧಾರಿತ ಮೇಲ್ವಿಚಾರಣೆ ವ್ಯವಸ್ಥೆ ಜಾರಿಗೊಳಿಸಿ. ಪ್ರಧಾನಮಂತ್ರಿ ಜನ ವಿಕಾಸ್ ಕಾರ್ಯಕ್ರಮ ಯೋಜನೆಯಡಿ ಫಲಿತಾಂಶ ಆಧಾರಿತ ಮೇಲ್ವಿಚಾರಣೆ ವ್ಯವಸ್ಥೆ ಜಾರಿಗೊಳಿಸಬೇಕು ಎಂದು ಸಂಸದ ಜಿ ಕುಮಾರ್ ನಾಯಕ್ ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಈ ಕುರಿತು ಪ್ರಕಟಣೆ ನೀಡಿರುವ ಅವರು, ಅಲ್ಪಸಂಖ್ಯಾತರು ಹೆಚ್ಚಿರುವ ಪ್ರದೇಶಗಳಲ್ಲಿ ಜಿಲ್ಲಾವಾರು ಮೂಲಸೌಕರ್ಯಗಳ ಕೊರತೆ, ಸಾಮಾಜಿಕ ಆರ್ಥಿಕ ಸೂಚ್ಯಂಕಗಳು ಹಾಗೂ ಮುಂದಿನ ಹಂತದ ಅಭಿವೃದ್ದಿಗೆ ಸಂಬಂಧಿಸಿದ ಮಾಹಿತಿಯನ್ನು ಕೇಂದ್ರ ಸರ್ಕಾರ ಸಂಗ್ರಹಿಸುತ್ತಿಲ್ಲ ಎಂಬುದನ್ನು ಸಚಿವಾಲಯವೇ ಒಪ್ಪಿಕೊಂಡಿದೆ. ಇದರಿಂದ ಫಲಾನುಭವಿಗಳಿಗೆ ಸೌಲಭ್ಯ ಪ್ರಕಾರ ಸೌಲಭ್ಯ ಕಲ್ಪಿಸಲು ಸಮಸ್ಯೆಯಾಗುತ್ತದೆ. 2011 ಜನಗಣತಿಯ ಪ್ರಕಾರ ಜಿಲ್ಲೆಯ ಪರಿಶಿಷ್ಟ ಜಾತಿಯ ಮಹಿಳೆಯರ ಸಾಕ್ಷರತಾ ಪ್ರಮಾಣ 37% ಇದೆ. ಇದು ರಾಷ್ಟೀಯ ಸರಾಸರಿ ಶೇಕಡಾ 56.46%ಕ್ಕಿಂತ ಕಡಿಮೆಯಾಗಿದೆ. ಇಂತಹ ಅಸಮಾನತೆ ನಿವಾರಿಸಲು ಜಿಲ್ಲಾ ಮಟ್ಟದ ವಿಶ್ವಾಸಾರ್ಹ ಮಾಹಿತಿಯ ಆಧಾರದ ಮೇಲೆ ಯೋಜನೆ ರೂಪಿಸಿ ಅನುಷ್ಠಾನಗೊಳಿಸುವ ಅವಶ್ಯಕತೆ ಇದೆ ಎಂದು ಅವರು ತಿಳಿಸಿದ್ದಾರೆ.
1: ಇದುವರೆಗೆ ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನು ಆಧರಿಸಿದ ಪ್ರಗತಿ ಚಕ್ರ ಪ್ರಸಾರವಾಯಿತು. ಓದಿದವರು
0: ಸುಜಾತ,
2: ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.

ಮುಂಜಾನೆ ಮಾತು. ನಗು ಅನ್ನುವುದೊಂದು ಅಡ್ಡ ಪರಿಣಾಮಗಳಿಲ್ಲದ ಮೌಲ್ಯವರ್ಧಕ ಔಷಧ. ಅದನ್ನು ನಿಯಮಿತವಾಗಿ ಬಳಸುತ್ತಾ ಬಾಳೋಣ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:30. ಪ್ರಕಟಣೆಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಪಿಎಂ ಜಯ್, ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆಯಾಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ಎಲ್ಲಿಗೆ ಹೋಗ್ತಾ ಇದೆಯಪ್ಪ ನೀನು?
1: ನಡಿ ನಡಿ, ಜಲ್ದಿ ಮೊಬೈಲ್ಗ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು, ನಡಿ.
0: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು.
2: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
3: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
4: ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 7:34. ಪ್ರಕಟಣೆಯ ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
1: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
0: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
1: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು. ನೀಟ್ ಪರೀಕ್ಷಾ ಅಕ್ರಮ, ಪ್ರತಿಭಟನಾಕಾರರ ವಿರುದ್ಧದ ಪ್ರಕರಣ ಹಿಂಪಡೆಯಲು ಬಿಹಾರ್ ಅಸ್ಸಾಂ ರಾಜ್ಯ ಸರ್ಕಾರಗಳ ನಿರ್ಧಾರ. ಬೀಜಿಂಗ್ನಲ್ಲಿ ಭಾರತ ಚೀನಾ ದ್ವಿಪಕ್ಷೀಯ ಸಭೆ, ಸೌಹಾರ್ದತೆ ಗಡಿ ಶಾಂತಿಗೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಒತ್ತು. ಭಾರತವನ್ನು ಜಾಗತಿಕ ಪ್ರವಾಸೋದ್ಯಮದ ಆದ್ಯತೆಯ ತಾಣವಾಗಿಸಲು ಪ್ರವಾಸೋದ್ಯಮ ಸಚಿವಾಲಯ, ಏರ್ ಇಂಡಿಯಾ ಸಂಸ್ಥೆ ಪರಸ್ಪರ ಒಪ್ಪಂದ. ಕಾಮನ್ವೆಲ್ತ್ ಕ್ರೀಡಾಕೂಟ ಐದನೇ ದಿನದ ಅಂತ್ಯಕ್ಕೆ ಭಾರತಕ್ಕೆ 2 ಚಿನ್ನ ಸೇರಿದಂತೆ ಒಟ್ಟು 10 ಪದಕ. ವಾರ್ತೆಗಳ ವಿವರ. ನೀಟ್ ಯುಜಿ ಪರೀಕ್ಷಾ ಅಕ್ರಮ ಖಂಡಿಸಿ ನಡೆದ ಪ್ರತಿಭಟನೆಗಳಲ್ಲಿ ಭಾಗಿಯಾಗಿದ್ದ ವಿದ್ಯಾರ್ಥಿಗಳು ಹಾಗೂ ಪ್ರತಿಭಟನಾಕಾರರ ವಿರುದ್ದ ದಾಖಲಾಗಿದ್ದ ಎಲ್ಲಾ ಕಾನೂನು ಪ್ರಕರಣಗಳನ್ನು ಹಿಂಪಡೆಯಲು ಬಿಹಾರ ಮತ್ತು ಅಸ್ಸಾಂ ಸರ್ಕಾರಗಳು ನಿರ್ಧರಿಸಿವೆ. ಜುಲೈ 26ರ ಸಂಜೆ 6 ಗಂಟೆಗಿಂತ ಮೊದಲು ದಾಖಲಾಗಿರುವ ಎಲ್ಲಾ ಎಫ್ಐಆರ್, ಕ್ರಿಮಿನಲ್ ದೂರುಗಳು ಹಾಗೂ ನೋಟಿಸ್ಗಳನ್ನು ತಕ್ಷಣವೇ ವಾಪಸ್ ಪಡೆಯಲು ಕಾನೂನು ಪ್ರಕ್ರಿಯೆ ಆರಂಭಿಸುವುದಾಗಿ ಬಿಹಾರದ ಗೃಹ ಇಲಾಖೆ ತಿಳಿಸಿದೆ. ಅಲ್ಲದೆ ಬಂಧಿತರನ್ನು ತಕ್ಷಣವೇ ಬಿಡುಗಡೆ ಮಾಡಲಾಗುವುದು ಹಾಗೂ ಈ ಗಡುವಿಗಿಂತ ಮೊದಲು ನಡೆದ ಘಟನೆಗಳಿಗೆ ಸಂಬಂಧಿಸಿದಂತೆ ಭವಿಷ್ಯದಲ್ಲಿ ಯಾವುದೇ ಕಾನೂನು ಕ್ರಮ ಜರುಗಿಸುವುದಿಲ್ಲ ಎಂದು ಭರವಸೆ ನೀಡಿದೆ. ಮತ್ತೊಂದೆಡೆ ಅಸ್ಸಾಂನ ಗೃಹ ಹಾಗೂ ರಾಜಕೀಯ ಇಲಾಖೆಯು ಪ್ರತಿಭಟನೆಗೆ ಸಂಬಂಧಿಸಿದಂತೆ ಕೈಗೊಂಡಿದ್ದ ಕಾನೂನು ಕ್ರಮಗಳನ್ನು ಹಿಂಪಡೆಯಲು ನಿರ್ಧರಿಸಿದ್ದು, ಬಂಧಿತರಾಗಿದ್ದ 13 ವ್ಯಕ್ತಿಗಳು ಸೇರಿದಂತೆ ಪ್ರತಿಭಟನಾಕಾರರ ವಿರುದ್ದ ಯಾವುದೇ ರೀತಿಯ ಅಹಿತಕರ ಕ್ರಮಗಳನ್ನು ಕೈಗೊಳ್ಳದಂತೆ ಪೊಲೀಸರಿಗೆ ಸೂಚಿಸಿದೆ. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಅವರು ಬೀಜಿಂಗ್ನಲ್ಲಿ ಚೀನಾದ ವಿದೇಶಾಂಗ ಉಪಸಚಿವೆ ಹುವಾ ಚುನಿಂಗ್ ಅವರನ್ನು ಭೇಟಿಯಾಗಿ ದ್ವಿಪಕ್ಷೀಯ ಬಾಂಧವ್ಯದ ಕುರಿತು ಸಮಗ್ರ ಪರಾಮರ್ಶೆ ನಡೆಸಿದರು. ಈ ವೇಳೆ ಭಾರತ ಹಾಗೂ ಚೀನಾ ಪರಸ್ಪರ ಸಹಭಾಗಿದಾರ ರಾಷ್ಟಗಳು ಎಂಬ ದೃಷ್ಟಿಕೋನವನ್ನು ಮುನ್ನಡೆಸುವ ಕುರಿತು ಚರ್ಚಿಸಲಾಯಿತು. ಚೀನಾದಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಪ್ರಕಾರ ಉಭಯ ನಾಯಕರು ಭಾರತ ಚೀನಾ ಗಡಿ ಪ್ರದೇಶಗಳಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಯ್ದುಕೊಳ್ಳುವ ಮಹತ್ವವನ್ನು ಪುನರುಚ್ಚರಿಸಿದರು. ಇದಕ್ಕೂ ಮುನ್ನ ವಿಕ್ರಮ್ ಮಿಸ್ರಿ ಚೀನಾದ ಪಿಪಿಸಿಸಿ ರಾಷ್ಟೀಯ ಸಮಿತಿಯ ಉಪ ಮಹಾಕಾರ್ಯದರ್ಶಿ ಹೋಂಗ್ ಲಿಯಾಂಗ್ ಅವರೊಂದಿಗೆ ಸಭೆ ನಡೆಸಿ ರಾಜಕೀಯ ಹಾಗೂ ಸಾರ್ವಜನಿಕ ಹಂತದಲ್ಲಿ ಉಭಯ ದೇಶಗಳ ನಡುವಿನ ಬಾಂಧವ್ಯ ಮತ್ತು ಸಂಪರ್ಕವನ್ನು ಬಲಪಡಿಸುವ ಕುರಿತು ಸುದೀರ್ಘ ಚರ್ಚೆ ನಡೆಸಿದರು. ಭಾರತವನ್ನು ಜಾಗತಿಕ ಪ್ರವಾಸೋದ್ಯಮದ ಆದ್ಯತೆಯ ತಾಣವಾಗಿ ಉತ್ತೇಜಿಸಲು ಪ್ರವಾಸೋದ್ಯಮ ಸಚಿವಾಲಯ ಮತ್ತು ಏರ್ ಇಂಡಿಯಾ ಸಂಸ್ಥೆ ಪರಸ್ಪರ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿವೆ. ನಿನ್ನೆ ನವದೆಹಲಿಯಲ್ಲಿ ಕೇಂದ್ರ ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರ ಉಪಸ್ಥಿತಿಯಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಈ ಸಹಭಾಗಿತ್ವದಡಿ ಏರ್ ಇಂಡಿಯಾದ ದೇಶೀಯ ಹಾಗೂ ಅಂತಾರಾಷ್ಟೀಯ ಜಾಲವನ್ನು ಬಳಸಿಕೊಂಡು ಇನ್ಕ್ರೆಡಿಬಲ್ ಇಂಡಿಯಾ ಅಭಿಯಾನವನ್ನು ಮತ್ತಷ್ಟು ಬಲಪಡಿಸಲಾಗುವುದು. ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ಗಜೇಂದ್ರ ಸಿಂಗ್ ಶೇಖಾವತ್ ಜಂಟಿ ಪ್ರವಾಸಿ ತಾಣ ಪ್ರಚಾರ, ಸ್ಟಾಪ್ ಓವರ್ ಪ್ರವಾಸೋದ್ಯಮ ಉತ್ತೇಜನ ಹಾಗೂ ವಿಸಿಟ್ ಇಂಡಿಯಾ ಪಾಸ್ ಸೇರಿದಂತೆ ಹಲವು ಯೋಜನೆಗಳನ್ನು ಜಾರಿಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. 2032ರ ವೇಳೆಗೆ ಜಾಗತಿಕ ಆಟಿಕೆ ಮಾರುಕಟ್ಟೆಯಲ್ಲಿ ಭಾರತ 5% ಪಾಲು ಹೊಂದುವ ಗುರಿ ಹೊಂದಿದ್ದು, ಇದಕ್ಕಾಗಿ ಆಟಿಕೆ ಕ್ಷೇತ್ರಕ್ಕೆ ಬೆಂಬಲ ನೀಡುವ ಕಾರ್ಯಪಡೆಯನ್ನು ಕೇಂದ್ರ ಸರ್ಕಾರ ರಚಿಸಿದೆ. ನವದೆಹಲಿಯಲ್ಲಿ ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆಯು ಆಯೋಜಿಸಿದ್ದ ಆಟಿಕೆ ಕ್ಷೇತ್ರದ ಸಮಾಲೋಚನಾ ಸಭೆಯಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಈ ಘೋಷಣೆ ಮಾಡಿದ್ದಾರೆ. ಆಟಿಕೆ ಉದ್ಯಮವನ್ನು ಜಾಗತಿಕ ಮೌಲ್ಯ ಸರಪಳಿಯೊಂದಿಗೆ ಸಂಪರ್ಕಿಸುವುದು, ಉತ್ಪಾದನಾ ಸಾಮರ್ಥ್ಯ ಹೆಚ್ಚಿಸುವುದು ಹಾಗೂ ವ್ಯವಹಾರ ಸುಲಭತೆಯನ್ನು ವೃದ್ಧಿಸುವುದು ಕಾರ್ಯಪಡೆಯ ಮುಖ್ಯ ಉದ್ದೇಶವಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥೆಯ ಪವನ್ ಚಂದನ ಮತ್ತು ನಾಗಭರತ್ ಢಾಕಾ ಅವರೊಂದಿಗೆ ಸಂವಾದ ನಡೆಸಿದ್ದಾರೆ. ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ವಿಕ್ರಮ್ 1 ರಾಕೆಟ್ನ ಯಶಸ್ಸು ಸೇರಿದಂತೆ ಹಲವು ಮಹತ್ವದ ವಿಷಯಗಳ ಕುರಿತು ಚರ್ಚೆ ನಡೆಸಲಾಗಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಸ್ಕೈರೂಟ್ ಸಂಸ್ಥೆಯ ಬೆಳವಣಿಗೆಯ ಪಯಣ ಮತ್ತು ಭವಿಷ್ಯದ ಯೋಜನೆಗಳ ಬಗ್ಗೆ ತಿಳಿದು ಸಂತಸವಾಗಿದೆ ಎಂದು ಹೇಳಿದ್ದಾರೆ. ಸಂಸ್ಥೆಯ ಉತ್ಸಾಹ, ಮಹತ್ವಾಕಾಂಕ್ಷೆ ಮತ್ತು ಸಕಾರಾತ್ಮಕ ಮನೋಭಾವ ಭಾರತದ ಖಾಸಗಿ ಬಾಹ್ಯಾಕಾಶ ಕ್ಷೇತ್ರದ ಚೈತನ್ಯವನ್ನು ಪ್ರತಿಬಿಂಬಿಸುತ್ತದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಸ್ಕೈರೂಟ್ ಏರೋಸ್ಪೇಸ್ನ ಸಂಪೂರ್ಣ ತಂಡಕ್ಕೆ ಪ್ರಧಾನಿ ಶುಭ ಹಾರೈಸಿದ್ದಾರೆ. ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಕಾರ್ಯತಂತ್ರ ಸಭೆ ಮಂಗಳ್ ಮಿಲನ್ ಇಂದು ಸಂಸತ್ ಭವನದಲ್ಲಿ ನಡೆಯಲಿದೆ. ಸಂಸತ್ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಪ್ರತಿ ಮಂಗಳವಾರ ಈ ಸಭೆ ನಡೆಸುವ ಸಂಪ್ರದಾಯವಿದ್ದು, ಮೈತ್ರಿಕೂಟದ ಏಕತೆಯನ್ನು ಪ್ರದರ್ಶಿಸುವುದು ಇದರ ಉದ್ದೇಶವಾಗಿದೆ. ಕಳೆದ 21ರಂದು ನಡೆದ ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದಲ್ಲಿ ಪ್ರಶ್ನೆಪತ್ರಿಕೆ ಸೋರಿಕೆ ತಡೆಗೆ ಎಲ್ಲರೂ ಸಮನ್ವಯದಿಂದ ಕಾರ್ಯನಿರ್ವಹಿಸುವಂತೆ ಕರೆ ನೀಡಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಂಚಾಯತ್ ರಾಜ್ ಸಂಸ್ಥೆಗಳು ಭಾರತದ ಪ್ರಜಾಪ್ರಭುತ್ವ ಮತ್ತು ಅಭಿವೃದ್ಧಿಯ ಪಯಣದಲ್ಲಿ ಪ್ರಮುಖ ಪಾತ್ರ ವಹಿಸಿವೆ ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವ ರಾಜೀವ್ ರಂಜನ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ಆತ್ಮನಿರ್ಭರ ಪಂಚಾಯತ್ ಕಾರ್ಯಕ್ರಮ ಹಾಗೂ ಸಮರ್ಥ ಪಂಚಾಯತ್ ಪೋರ್ಟಲ್ ಚಾಲನೆ ನೀಡಿ ಅವರು ಮಾತನಾಡಿದರು. ವಿಕಸಿತ ಭಾರತ 2047 ಪರಿಕಲ್ಪನೆಗೆ ಅನುಗುಣವಾಗಿ ಆರ್ಥಿಕವಾಗಿ ಸಬಲ, ತಂತ್ರಜ್ಞಾನ ಆಧಾರಿತ ಹಾಗೂ ಸ್ವಾವಲಂಬಿ ಪಂಚಾಯತ್ಗಳನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಈ ಉಪಕ್ರಮಗಳು ಮಹತ್ವದ ಹೆಜ್ಜೆಯಾಗಿವೆ ಎಂದು ಸಚಿವರು ತಿಳಿಸಿದ್ದಾರೆ. ಡಿಜಿಟಲ್ ಸಾಧನಗಳು ಮತ್ತು ಸುಸ್ಥಿರ ಆದಾಯ ಮೂಲಗಳ ಮೂಲಕ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಬಲಪಡಿಸುವುದರಿಂದ ತಳಮಟ್ಟದ ಆಡಳಿತ ಸುಧಾರಣೆಯಾಗಲಿದ್ದು ಸಮಗ್ರ ಗ್ರಾಮೀಣ ಅಭಿವೃದ್ಧಿಗೆ ವೇಗ ದೊರೆಯಲಿದೆ ಎಂದು ಅವರು ತಿಳಿಸಿದರು. ಆತ್ಮನಿರ್ಭರ್ ಪಂಚಾಯತ್ ಕಾರ್ಯಕ್ರಮದ ಮೂಲಕ ಪಂಚಾಯತ್ಗಳು ಸ್ಥಳೀಯ ಸಂಪನ್ಮೂಲ ಹಾಗೂ ಅವಕಾಶಗಳನ್ನು ಗುರುತಿಸಿ ಅವುಗಳನ್ನು ಸುಸ್ಥಿರ ಆದಾಯ ತರುವ ಯೋಜನೆಗಳಾಗಿ ರೂಪಿಸಬಹುದಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ವಾಣಿಜ್ಯ ನೌಕೆ ಎಂಬಿ ಓಮೋರ್ಫಿ ಮೇಲೆ ನಡೆದ ದಾಳಿಯಲ್ಲಿ ಭಾರತೀಯ ಪ್ರಜೆಯೊಬ್ಬರು ಮೃತಪಟ್ಟ ಹಿನ್ನೆಲೆಯಲ್ಲಿ ಭಾರತಕ್ಕೆ ಉಕ್ರೇನ್ ರಾಯಭಾರಿ ಡಾ ಅಲೆಕ್ಸಾಂಡರ್ ಪೊಲಿಶ್ಚುಕ್ ಅವರಿಗೆ ವಿದೇಶಾಂಗ ಸಚಿವಾಲಯ ನಿನ್ನೆ ಸಮನ್ಸ್ ಜಾರಿಗೊಳಿಸಿದೆ. ಈ ಘಟನೆ ಕುರಿತು ತೀವ್ರ ಕಳವಳ ವ್ಯಕ್ತಪಡಿಸಿರುವ ವಿದೇಶಾಂಗ ಸಚಿವಾಲಯ ವಾಣಿಜ್ಯ ನೌಕೆಗಳ ಮೇಲಿನ ದಾಳಿಯನ್ನು ತೀವ್ರವಾಗಿ ಖಂಡಿಸಿದೆ. ಇಂತಹ ಕೃತ್ಯಗಳು ಕಡಲ ಸಂಚಾರದ ಸುರಕ್ಷತೆ, ಮುಕ್ತ ನೌಕಯಾನ ಹಾಗೂ ಅಂತಾರಾಷ್ಟೀಯ ವ್ಯಾಪಾರದ ಮೇಲೆ ತೀವ್ರ ಪರಿಣಾಮ ಬೀರುತ್ತದೆ ಎಂದು ಆಕ್ಷೇಪಿಸಿದೆ. ನಾವಿಕರ ಪ್ರಾಣಕ್ಕೆ ಅಪಾಯ ತಂದೊಡ್ಡುವ ಇಂತಹ ದಾಳಿಗಳು ಸಂಪೂರ್ಣವಾಗಿ ಸ್ವೀಕಾರ್ಹವಲ್ಲ ಮತ್ತು ಇವುಗಳನ್ನು ಕೂಡಲೇ ತಡೆಯಬೇಕು ಎಂದು ಉಕ್ರೇನ್ ಸರ್ಕಾರಕ್ಕೆ ತಿಳಿಸುವಂತೆ ರಾಯಭಾರಿಗೆ ಸ್ಪಷ್ಟಪಡಿಸಲಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಶ್ವೇತಭವನದಲ್ಲಿ ನಡೆಯಲಿರುವ ಮಾತುಕತೆಗಾಗಿ ಇಸ್ರೇಲ್ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು ಇಂದು ವಾಷಿಂಗ್ಟನ್ಗೆ ಆಗಮಿಸಿದ್ದಾರೆ. ಟ್ರಂಪ್ ಎರಡನೇ ಅವಧಿಗೆ ಅಧಿಕಾರಕ್ಕೆ ಬಂದ ಬಳಿಕ ಉಭಯ ನಾಯಕರ ನಡುವಿನ 8ನೇ ಭೇಟಿ ಇದಾಗಿದೆ. ಪ್ರಯಾಣಕ್ಕೂ ಮುನ್ನ ಮಾತನಾಡಿದ ಪ್ರಧಾನಿ ನೆತನ್ಯಾಹು, ಯಾವುದೇ ಅಂತಾರಾಷ್ಟೀಯ ನಾಯಕರಿಗಿಂತ ಹೆಚ್ಚು ಬಾರಿ ತಾವು ಅಧ್ಯಕ್ಷ ಟ್ರಂಪ್ ಅವರನ್ನು ಭೇಟಿಯಾಗಿರುವುದಾಗಿ ತಿಳಿಸಿದ್ದಾರೆ. ಉಭಯ ನಾಯಕರು ಇರಾನ್ ಸೇರಿದಂತೆ ವಿವಿಧ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಭದ್ರತೆಯನ್ನು ಬಲಪಡಿಸುವುದು ಹಾಗೂ ಶಾಂತಿಯ ವಲಯವನ್ನು ವಿಸ್ತರಿಸುವುದು ಈ ಭೇಟಿಯ ಪ್ರಮುಖ ಉದ್ದೇಶವಾಗಿದೆ ಎಂದು ಅವರು ಹೇಳಿದ್ದಾರೆ. ಮುಂದಿನ ತಿಂಗಳ 25ರ ರಾತ್ರಿಯಿಂದ ಭಾರತದಲ್ಲಿ ಇನ್ಸ್ಟಾಗ್ರಾಮ್ ನಿಷೇಧಿಸಲಾಗುವುದು ಎಂಬ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಸುದ್ದಿಯನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಈ ಮಾಹಿತಿ ಸಂಪೂರ್ಣ ಸುಳ್ಳು ಎಂದು ಸ್ಪಷ್ಟಪಡಿಸಿದೆ. ಈ ಕುರಿತು ಸರ್ಕಾರ ಯಾವುದೇ ಅಧಿಕೃತ ಘೋಷಣೆ ಮಾಡಿಲ್ಲ ಎಂದು ತಿಳಿಸಿದೆ. ಪರಿಶೀಲಿತ ಮಾಹಿತಿಗಾಗಿ ಸಾರ್ವಜನಿಕರು ಅಧಿಕೃತ ಮತ್ತು ವಿಶ್ವಾಸಾರ್ಹ ಮೂಲಗಳನ್ನು ಮಾತ್ರ ಅವಲಂಬಿಸುವಂತೆ ಪಿಐಬಿ ಸಲಹೆ ನೀಡಿದೆ. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಶರ್ಮಿಳಾ ದಂಖರ್ ಮಹಿಳೆಯರ F57 ಶಾಟ್ಪುಟ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದು ದೇಶಕ್ಕೆ 2ನೇ ಚಿನ್ನ ತಂದುಕೊಟ್ಟಿದ್ದಾರೆ. 9.81 ಮೀಟರ್ ದೂರ ಎಸೆತದೊಂದಿಗೆ ಅವರು ಕಾಮನ್ವೆಲ್ತ್ ಕ್ರೀಡಾಕೂಟದ ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಚಿನ್ನದ ಪದಕ ಪಡೆದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇದೇ ಸ್ಪರ್ಧೆಯಲ್ಲಿ ಶಿಲ್ಪಾ ಕೆ ಶೈಲಾ ಅವರಿಗೆ ಕಂಚಿನ ಪದಕ ಲಭಿಸಿದೆ. 5ನೇ ದಿನದ ಅಂತ್ಯಕ್ಕೆ ಭಾರತ 2 ಚಿನ್ನ, 5 ಬೆಳ್ಳಿ ಹಾಗೂ 3 ಕಂಚಿನ ಪದಕ ಸೇರಿದಂತೆ ಒಟ್ಟು 10 ಪದಕಗಳನ್ನು ಗೆದ್ದಿದೆ. ಭಾರ ಎತ್ತುವ ಸ್ಪರ್ಧೆಯ ಪುರುಷರ 79 ಕೆಜಿ ವಿಭಾಗದಲ್ಲಿ ವಲ್ಲೂರಿ ಅಜಯ್

0: ಬಾಬು 330 ಕೆಜಿ ಭಾರ ಎತ್ತಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಸ್ನಾಚ್ ವಿಭಾಗದಲ್ಲಿ 149 ಕೆಜಿ ಹಾಗೂ ಕ್ಲೀನ್ ಆ್ಯಂಡ್ ಜರ್ಕ್ನಲ್ಲಿ 181 ಕೆಜಿ ಭಾರ ಎತ್ತಿದ ಅವರು ಒಟ್ಟು 331 ಕೆಜಿ ಭಾರ ಎತ್ತಿದ ಮಲೇಷ್ಯಾದ ಏರಿ ಹಿಡಾಯತ್ ಮೊಹಮ್ಮದ್ ಅವರಿಗಿಂತ ಕೇವಲ 1 ಕೆಜಿ ಹಿಂದೆ ಉಳಿದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಪರೀಕ್ಷಾ ಅಕ್ರಮ, ಪ್ರತಿಭಟನಾಕಾರರ ವಿರುದ್ಧದ ಪ್ರಕರಣ ಹಿಂಪಡೆಯಲು ಬಿಹಾರ್ ಅಸ್ಸಾಂ ರಾಜ್ಯ ಸರ್ಕಾರಗಳ ನಿರ್ಧಾರ. ಬೀಜಿಂಗ್ನಲ್ಲಿ ಭಾರತ ಚೀನಾ ದ್ವಿಪಕ್ಷೀಯ ಸಭೆ, ಸೌಹಾರ್ದತೆ ಗಡಿ ಶಾಂತಿಗೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಒತ್ತು. ಭಾರತವನ್ನು ಜಾಗತಿಕ ಪ್ರವಾಸೋದ್ಯಮದ ಆದ್ಯತೆಯ ತಾಣವಾಗಿಸಲು ಪ್ರವಾಸೋದ್ಯಮ ಸಚಿವಾಲಯ, ಏರ್ ಇಂಡಿಯಾ ಸಂಸ್ಥೆ ಪರಸ್ಪರ ಒಪ್ಪಂದ. ಕಾಮನ್ವೆಲ್ತ್ ಕ್ರೀಡಾಕೂಟ, 5ನೇ ದಿನದ ಅಂತ್ಯಕ್ಕೆ ಭಾರತಕ್ಕೆ 2 ಚಿನ್ನ ಸೇರಿದಂತೆ ಒಟ್ಟು 10 ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12ಕ್ಕೆ.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮ.
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
3: ಮಷೀನ್ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBIನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಜೀವನದಿ ಚಿತ್ರದ ಗೀತೆಯನ್ನು ರಾಜೇಶ್ ಮತ್ತು ಮಂಜುಳಾ ಗುರುರಾಜ್ ಇವರ ಧ್ವನಿಯಲ್ಲಿ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಕೋಟಿ, ಸಾಹಿತ್ಯ ಬರೆದುಕೊಟ್ಟಿದ್ದಾರೆ RNJ ಗೋಪಾಲ್.

ಗಡಿಬಿಡಿ ಗಂಡ ಚಿತ್ರಕ್ಕೆಂದು ಧ್ವನಿಯಾಗಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಸಂಗೀತ ಸಂಯೋಜನೆ ಮತ್ತು ಸಾಹಿತ್ಯ ಹಂಸಲೇಖ ಅವರದ್ದು.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಮಂಜುನಾಥ ಚಿತ್ರದ ಗೀತೆಯನ್ನು ಅನುರಾಧ ಭಟ್ ಇವರ ಧ್ವನಿಯಲ್ಲಿ ಸಾಹಿತ್ಯ ಗೌಸ್ಪೀರ್.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 8:00 ಆಗುತ್ತಲಿದೆ. ಸಮಾಚಾರ ಪ್ರಭಾತ್. 8:15 ಮಾರ್ನಿಂಗ್ ನ್ಯೂಸ್.

ಮಡದಿಯ ಪ್ರಾಣಕ್ಕೆ ಮೊಲೆಮುಡಿ ಇದ್ದಿತ್ತೆ. ವಚನಕಾರ ಜೇಡರ ದಾಸಿಮಯ್ಯ, ರಾಗ್ ಜೋಕಮ್ಸ್, ತಾಳ ಕೆಹರವ, ಗಾಯಕಿ ಸುವರ್ಣ ರಾಠೋಡ್, ಸಂಗೀತ ನಿರ್ದೇಶನ ಫಕೀರೇಶ್ ಕಣ್ವಿ.

ಮನಮುಟ್ಟದ ಪೂಜೆ. ವಚನಕಾರ ಮೆರೆಮಂಡಯ್ಯ, ರಾಗ ಬಸಂತ್ ಮುಖಾರಿ, ತಾಳ ಅರಜಂಪ, ಗಾಯಕ ಸಿದ್ಧಲಿಂಗೇಶ ಕಣವಿ, ಸಂಗೀತ ನಿರ್ದೇಶನ ಫಕೀರೇಶ್ ಕಣವಿ.

ಕೆಸರ ತೊಳೆವರಲ್ಲದೆ ಉದಕವ ತೊಳೆವರುಂಟೆ ಅಯ್ಯಾ. ವಚನಕಾರ ಮೋಳಿಗೆ ಮಾರಯ್ಯ. ರಾಗ್ ಕೇದಾರ್. ತಾಳ ದಾದರ. ಗಾಯಕ ಇಬ್ರಾಹಿಂ ಜಿ. ಸಂಗೀತ ನಿರ್ದೇಶನ ಫಕೀರೇಶ್ ಕಣವಿ.

ಎನಗೆ ನೀನು ಮಾಡಿದ ಸಂಸಾರದ ಬಳಲಿಕೆ, ನಿನಗೆನ್ನ ಕಾಡುವ ಬಳಲಿಕೆ. ವಚನಕಾರ ಸಕಲೇಶ ಮಾದರಸ, ರಾಗ ತೋಡಿ, ತಾಳ ದೀಪ್ ಚಂದಿ, ಗಾಯಕ ಕುಮಾರ್ ಕಣವಿ, ಸಂಗೀತ ನಿರ್ದೇಶನ ಫಕೀರೇಶ್ ಕಣವಿ.

ನಿಮ್ಮ ನೋಡಿ ನೋಡಿ ಎನ್ನ ಕಂಗಳು ದಣಿಯವಯ್ಯ. ವಚನಕಾರ ಷಣ್ಮುಖ ಸ್ವಾಮಿ. ರಾಗ ಮಾಂಡ್, ತಾಳ ಕೆಹರವ, ಗಾಯಕಿ ಮಾಲಾಶ್ರೀ ಕಣವಿ, ಸಂಗೀತ ನಿರ್ದೇಶನ ಫಕೀರೇಶ್ ಕಣವಿ.

0: ಸಮಯ 9:35. ಈಗ ಪ್ರಕಟಣೆಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
1: ಹಿಂದೆ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಎಲ್ಲಾ ಜೀವಿಗಳ ಜೀವವೇ ಜಲ,
6: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
7: ನೀರಿನ ಬಳಕೆ ಹಿತವಾಗಿರಲಿ,
8: ಕೊರತೆಯಾಗದಂತೆ ಗಮನವಿರಲಿ.
9: ಹನಿ ಹನಿಗೂಡ್ರೆ ಹಳ್ಳ,
10: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ,
6: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
5: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ,
8: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
10: ನೀರು ಬರಿದಾದಷ್ಟು ಆತಂಕ,
6: ಕಲುಷಿತವಾದಷ್ಟು ಕಳಂಕ.

ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ. ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವೂ ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ಹೇ, ಎಲ್ಲಿಗೆ ಹೋಗ್ತಾ ಇದೆಯಪ್ಪ ನೀನು?
1: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು, ನಡಿ.
0: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದಕ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು.
2: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
3: ಯಾವಾಗಲೂ ಹೆಲ್ಮೆಟ್ ಹಾಕಿ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
4: ಯಾವುದೇ ವಸ್ತುವನ್ನು ವ್ಯರ್ಥವೆಂದು ಎಸೆಯುವ ಮುನ್ನ ಅದನ್ನು ಮತ್ತೆ ಬಳಸಬಹುದೇ ಪರೀಕ್ಷಿಸಿ. ವ್ಯರ್ಥ ವಸ್ತುವಿನ ಪುನರ್ಬಳಕೆಯಿಂದ ಪರಿಸರ ಮಲಿನತೆ ಕಡಿಮೆಯಾಗುತ್ತದೆ.
5: ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 9:05, ಭಾವಗೀತೆಗಳು.
6: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ದರಾ ಬೇಂದ್ರೆಯವರ ರಚನೆ, ಹಾಡಿದವರು ನಂದಿತಾ.

0: ಸಡನ್ಗ ಕೈಗೆ ಬ್ಯಾಂಡೇಜು
1: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಕೆಎಸ್ ನರಸಿಂಹಸ್ವಾಮಿ ವಿರಚಿತ ಭಾವಗೀತೆ, ಹಾಡಿದವರು ಸಂಗೀತ ಕಟ್ಟಿ.

0: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ?
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಕೆಎಸ್ ನಿಸಾರ್ ಅಹಮದ್ ಇವರ ರಚನೆಯ ಭಾವಗೀತೆ, ಹಾಡಿದವರು ಮೈಸೂರು ಅನಂತಸ್ವಾಮಿ.

ಕಾರ್ಯಕ್ರಮದ ಮುಂದಿನ ಭಾವಗೀತೆ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ್ ಭಟ್ ವಿರಚಿತ ಭಾವಗೀತೆ. ಹಾಡಿದವರು ಶಿವಮೊಗ್ಗ ಸುಬ್ಬಣ್ಣ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಕೆ ಎಸ್ ನಿಸಾರ್ ಅಹಮದ್ ಇವರ ರಚನೆಯ ಭಾವಗೀತೆ. ಹಾಡಿದವರು ನರಸಿಂಹ ನಾಯಕ್.

ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 9:30.

ಮೇಘ ಸಂದೇಶ ವಾಟ್ಸಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನೀವು ವಾಟ್ಸಪ್ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 0853 2 2 2 3 3 6 5.

ಮೇಘ ಸಂದೇಶ ವಾಟ್ಸಪ್ ಸಂದೇಶ ಆಧರಿಸಿದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಬನ್ನಿ, ಮೊದಲ ಸಂದೇಶವನ್ನು ಯಾರು ಕಳಿಸಿದ್ದಾರೆ ಅಂತ ನೋಡೋಣ. ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕಿನಿಂದ ಹಂಪಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕರ್ಣ ಚಿತ್ರದಿಂದ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳಿದರೆ ಖಂಡಿತ ಅವರಿಗಾಗಿ ಈ ಗೀತೆಯನ್ನು ಪ್ರಸಾರ ಮಾಡ್ತೀನಿ, ಕೇಳಿ.

ಕಾರ್ಯಕ್ರಮದ ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ. ಹನೂರು ತಾಲೂಕು ಹದೇಶ್ವರ ಬೆಟ್ಟದಿಂದ ಸುಪ್ರೀತಾ ಅವರು ಸಂದೇಶ ಕಳಿಸಿದ್ದಾರೆ. ಸೋಲಿಲ್ಲದ ಸರದಾರ ಈ ಚಿತ್ರದಿಂದ ಒಂದು ಗೀತೆನ ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಖಂಡಿತ ನಿಮಗಾಗಿ ನಿಮ್ಮ ಗೀತೆನ ಪ್ರಸಾರ ಮಾಡ್ತೀನಿ ಸುಪ್ರೀತಾ ಅವರೇ, ಕೇಳಿ.

ಕಲಬುರಗಿ ಜಿಲ್ಲೆಯ ಮಾದನ ಹಿಪ್ಪರಿಗೆದಿಂದ ಕಿರಾಲಿಂಗ ಇಕ್ಕಳಕಿ ಶಿವಲಿಂಗ ಅವರು ಹಾಗೂ ಬನಶಂಕರಿ ಇಕ್ಕಳಕಿ ಅವರು ಸಂದೇಶ ಕಳಿಸಿದ್ದಾರೆ ಕರ್ಣ ಚಿತ್ರದಿಂದ. ಆಗಲೇ ಕೂಡ ಸ್ನೇಹಿತರೆ ಸುಭಾನ್ ಕೋರಿ ಅವರು ಕೂಡ ಇದೇ ಚಿತ್ರದಿಂದ ಸಂದೇಶನ ಕಳಿಸಿದರು. ಈ ಗೀತೆಯನ್ನು ನೀವು ಕೂಡ ಕೇಳಿದ್ದೀರಿ ಅಂತ ಭಾವಿಸ್ತಾ ನಿಮಗೆ ಧನ್ಯವಾದಗಳು ತಿಳಿಸ್ತಾ ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ ನಳಿನಿ ಸತೀಶ್ ಚಿತ್ರದುರ್ಗದಿಂದ. ನಾನಿರುವುದೇ ನಿಮಗಾಗಿ ಈ ಚಿತ್ರದಿಂದ ಒಂದು ಗೀತೆ ಪ್ರಸಾರ ಮಾಡಿ ಅಂತ ಕೇಳಿದರೆ ಖಂಡಿತ ನಿಮಗಾಗಿ ನಿಮ್ಮ ಸ್ನೇಹಿತರಿಗಾಗಿ ನಿಮ್ಮ ಗೀತೆ ಬರ್ತಾ ಇದೆ ಕೇಳಿ.

ಕಾರ್ಯಕ್ರಮದ ಮುಂದಿನ ಸಂದೇಶ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಹೆಬ್ಬುಲಿ ಚಿತ್ರದಿಂದ ಗೀತೆ ಪ್ರಸಾರ ಮಾಡಿ ಅಂತ ಕೇಳಿದರೆ ಖಂಡಿತ ನಿಮಗಾಗಿ ನಿಮ್ಮ ಗೀತೆ ಬರ್ತಾ ಇದೆ, ಕೇಳಿ.

ಕಾರ್ಯಕ್ರಮದ ಮುಂದಿನ ಸಂದೇಶ ಶ್ರೀಶೈಲ ತೇಲಿ, ಆದಿತ್ಯ ತೇಲಿ, ಶಿವಲೀಲಾ ತೇಲಿ ಹಾಗೂ ಮನೆಯವರು ಸಂದೇಶವನ್ನು ಕಳಿಸಿದ್ದಾರೆ. ಆಕಾಶ್ ಚಿತ್ರದಿಂದ ನಿಮ್ಮೆಲ್ಲರಿಗಾಗಿ ನಿಮ್ಮ ಗೀತೆ ಬರ್ತಾ ಇದೆ, ಕೇಳಿ.

ಮುಂದಿನ ಸಂದೇಶ ರೂಪಾ ಪಾಂಡುರಂಗರಾವ್ ಶ್ರವಂತ್ ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ರಾಜ್ಕುಮಾರ್ ಚಿತ್ರದಿಂದ ಒಂದು ಗೀತೆ ಪ್ರಸಾರ ಮಾಡಿ ಅಂತ ಕೇಳಿದರೆ, ನಿಮಗಾಗಿ ನಿಮ್ಮ ಮನೆಯವರಿಗಾಗಿ ನಿಮ್ಮ ಗೀತೆಯನ್ನು ಪ್ರಸಾರ ಮಾಡ್ತೀನಿ ಕೇಳಿ.

ಕಾರ್ಯಕ್ರಮದ ಮುಂದಿನ ಸಂದೇಶ ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಸಂದೇಶ ಕಳಿಸಿದ್ದಾರೆ. ಏಕಲವ್ಯ ಚಿತ್ರಕ್ಕೆಂದು

ರಾಜ ಹುಸೇನ್ ಅವರು ಸಿಂಧನೂರು ತಾಲೂಕಿನ ತಿಪ್ಪನಹಟ್ಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬಾನಲ್ಲೇ ಮಧುಚಂದ್ರಕ್ಕೆ ಈ ಚಿತ್ರಕ್ಕೆಂದು ಗೀತೆಗೆ ಒಂದು ಹಾಡನ್ನು ಕಳಿಸಿ ಹಾಕಿ ಅಂತ ಹೇಳಿದ್ರೆ ಖಂಡಿತ ನಿಮಗಾಗಿ ನಿಮ್ಮ ಗೀತೆಯನ್ನು ಪ್ರಸಾರ ಮಾಡ್ತೀನಿ, ಕೇಳಿ.

ಕಾರ್ಯಕ್ರಮದ ಮುಂದಿನ ಸಂದೇಶ ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮರೆಯಲಾಗದ ಹಾಡು ಈ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿದರೆ ನಿಮಗಾಗಿ ಈ ಗೀತೆ.

ಮಾಳಿಂಗರಾಯ ಪೂಜಾರಿಯವರು ಸಂದೇಶವನ್ನು ಕಳಿಸಿದ್ದಾರೆ. ಕಳ್ಳ ಕುಳ್ಳ ಚಿತ್ರದಿಂದ ಒಂದು ಗೀತೆ ಪ್ರಸಾರ ಮಾಡಿ ಅಂತ. ಖಂಡಿತ ನಿಮಗಾಗಿ ನಿಮ್ಮ ಗೀತೆನ ಕೇಳಿಸ್ತಾ ಇದ್ದೀನಿ, ಕೇಳಿ.

ಕಾರ್ಯಕ್ರಮದ ಕೊನೆಯ ಸಂದೇಶ ಅನಿಲ್ ಕುಮಾರ್ ತಡಕನಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ ಗೀತಾ ಚಿತ್ರಕ್ಕೆಂದು.

ಮೇಘ ಸಂದೇಶ ವಾಟ್ಸಪ್ ಸಂದೇಶ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 10:32 ವಾಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಕೇಂದ್ರದಿಂದ.

ಬೂದಿ ಮುಚ್ಚಿದ ಕೆಂಡ ಚಿತ್ರದ ಅಪರೂಪದ ಹಾಡೊಂದನ್ನು ಕೇಳಿದ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲಾ ಹಾಡಿದ್ರು. ಇದು ದೊಡ್ಡರಂಗೇಗೌಡ ಅವರ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇತ್ತು.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಅಂದದ ಅರಮನೆ ಚಿತ್ರದ ಹಾಡನ್ನ ಕೇಳಿದ್ರಿ. ಗೀತೆಯನ್ನ ಬರೆದವರು ಜಿ ಉದಯಶಂಕರ್, ಉಪೇಂದ್ರ ಕುಮಾರ್ ಅವರ ಸಂಗೀತ ಇತ್ತು. ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಪ್ರಸಾರವಾಗ್ತಾ ಇದೆ. 10:48 ಈ ಸಮಯದಲ್ಲಿ ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ದೇವರ ಆಟ ಚಿತ್ರದ ಹಾಡೊಂದನ್ನ ಕೇಳೋಣ. ಪಿ ಸುಶೀಲಾ ಈ ಗೀತೆಯನ್ನ ಹಾಡಿದ್ದಾರೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ, ಅವರ ಜೊತೆ ಪಿ ಸುಶೀಲಾ ಅವರ ಧ್ವನಿ ಕೂಡ ಇದೆ. ಜಿ ಉದಯಶಂಕರ್ ಗೀತೆಯನ್ನು ಬರೆದಿದ್ದಾರೆ, ಸತ್ಯಂ ಅವರ ಸಂಗೀತ ಇದೆ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಹಾಂಕಾಂಗ್ನಲ್ಲಿ ಏಜೆಂಟ್ ಅಮರ್ ಚಿತ್ರದ ಹಾಡಿದ್ದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಹಾಗೂ ಚಿತ್ರ ಹಾಡಿದ್ದಾರೆ ಹಂಸಲೇಖ ಅವರ ರಚನೆ, ಪೀಟರ್ ಜೆ ಕಾಮಿಲೋಸ್ ಅವರ ಸಂಗೀತ ಇದೆ. ಈ ಹಾಡಿನೊಂದಿಗೆ ಇಂದಿನ ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಸಂಪನ್ನವಾಯಿತು. ಈ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ನಾನು ನಿಮ್ಮ ಆರ್ ಜೆ ರಶ್ಮಿ.

0: ಮರದ ಅಡಿಗೆ ಗುಡಿಸಲಿರಲಿ, ಅಲ್ಲೇ ಒಲವು ಮೆರೆಯದೆ, ನಲಿವು ಮೇರೆವರಿಯದೆ ಎಂದರು ವರಕವಿ ಬೇಂದ್ರೆ.
1: ಪ್ರೀತಿ, ಸ್ನೇಹ, ಸಹಬಾಳ್ವೆ, ಆ ಮೂಲಕ ಹೊರಹೊಮ್ಮುವ ನೆಮ್ಮದಿ, ಇವು ಬದುಕಿನ ಕತ್ತಲೆಯನ್ನು ಹೊಡೆದೋಡಿಸುವ ನಗೆದೀಪ.
2: ನನ್ನೋಳು ನಕ್ಕರೇ

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 11 ಗಂಟೆ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 11:40.
2: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
3: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
2: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
3: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
2: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700-01-4242
3: 8700-01-4242.
4: ಎಲ್ಲಿಗೆ ಹೋಗ್ತಾ ಇದೆಯಪ್ಪ ನೀನು?
5: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
4: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದಕ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕೋ. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ

0: ಮುಖ್ಯವಾಗಿ ನಿಮ್ಮ ತಲೆಗೆ ಹೆಲ್ಮೆಟ್ ಹಾಕೋ.
1: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಮೌಲ್ಯವಾದದ್ದು.
2: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
3: ಪ್ರಕಟಣೆಗಳನ್ನು ಕೇಳಿದರೆ ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 11:02. ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಕೇಂದ್ರದಿಂದ.
4: ಕಂದಕಕ್ಕೆ ಉರುಳಿದ ಪರಿಣಾಮ ಕನಿಷ್ಠ 30 ಯಾತ್ರಿಕರು ಗಾಯಗೊಂಡಿದ್ದಾರೆ. ತ್ವರಿತ ಕಾರ್ಯಾಚರಣೆ ಕೈಗೊಳ್ಳಲಾಗಿದ್ದು ಗಾಯಾಳುಗಳನ್ನು ಹತ್ತಿರದ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 152 ಅಂಕಗಳ ಏರಿಕೆ ದಾಖಲಿಸಿದ್ದು 76,988 ಆರಂಭಿಕ ವಹಿವಾಟು ನಡೆಸಿದೆ. ನಿಫ್ಟಿ ಕೂಡ ಸುಮಾರು 45 ಅಂಕಗಳ ಏರಿಕೆ ಕಂಡು 24,040 ಆರಂಭಿಕ ವಹಿವಾಟು ನಡೆಸಿತ್ತು. ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮಹಿಳಾ ಶಾರ್ಟ್ಪುಟ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದ ಶರ್ಮಿಳಾ ಧನಕರ್ ಹಾಗೂ ಪುರುಷರ ಎತ್ತರ ಜಿಗಿತ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದ ಸರ್ವೇಶ್ ಅನಿಲ್ ಕುಶಾರೆ ಅವರಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹಾಗೂ ಅನೇಕರು ಅಭಿನಂದಿಸಿದ್ದಾರೆ. ಅಖಿಲ ಭಾರತ ಫುಟ್ಬಾಲ್ ಒಕ್ಕೂಟ AIFF ಭಾರತೀಯ 2026-27 ಫುಟ್ಬಾಲ್ ಲೀಗ್ ಅಕ್ಟೋಬರ್ 16 ಆರಂಭವಾಗಲಿದೆ ಎಂದು ಘೋಷಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00.

revenez. Malé madre.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 11:20.

0: ಸರ್.
1: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸೂಪರ್ ಹಿಟ್ ಹಾಡುಗಳಲ್ಲಿ ಕ್ರಾಂತಿ, ಕೋರಾ, ಬೇಗೂರ್ ಕಾಲೋನಿ, ಏಳುಮಲೆ, ಕೇಡಿ, ಲ್ಯಾಂಡ್ ಲಾರ್ಡ್ ಚಿತ್ರದ ಹಾಡುಗಳನ್ನ ಕೇಳಿದ್ರಿ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ನಮಸ್ತೆ, ನಾನು ಯೋಗರಾಜ್ ಭಟ್ ಮಾತಾಡ್ತಿದ್ದೀನಿ. ವಿವಿಧ ಭಾರತಿ ಎಫ್ ಎಂ ನಾನು ಸದಾ ಕೇಳ್ತೀನಿ. ತುಂಬಾ ಇಷ್ಟದ ಸ್ಟೇಷನ್ ನಂಗಿದು. ನೀವು ಕೇಳಿ ಆನಂದಿಸಿ, ಕಿವಿಗೊಳ್ಳೆದು. ಜೈ ವಿವಿಧ ಭಾರತಿ.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ನಮಸ್ತೆ, ನಾನು ನಿಮ್ಮ ಕವಿರಾಜ್ ಮಾತಾಡ್ತಾ ಇದ್ದೀನಿ. ವಿವಿಧ ಭಾರತಿ ಅನ್ನೋದು ನಮ್ಮ ಬದುಕಲ್ಲಿ ಹಾಸುಹೊಕ್ಕಾಗಿದೆ. ಯಾಕಂದ್ರೆ ಬಾಲ್ಯದಲ್ಲಿ ರೇಡಿಯೋ ಅನ್ನೋದೇ ಅದ್ಭುತ ಪ್ರಪಂಚ ನಮ್ಗೆ. ಎಲ್ಲಿ ನೋಡಿದ್ರು ಅಬ್ಬರ ಉದ್ವೇಗ ತುಂಬಿರುವ ದಿನಗಳಲ್ಲಿ ವಿವಿಧ ಭಾರತಿ ಅಂದ ತಕ್ಷಣ ಇದೊಂದು ನೆಮ್ಮದಿ, ಇದೊಂದು ಶಾಂತಿ ಅಂತ ಹೇಳ್ತೀನಿ. ನಾನು ಯಾವಾಗ್ಲೂ ಕೇಳ್ತೀನಿ ವಿವಿಧ ಭಾರತಿ, ನೀವು ಕೇಳಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 11:30.
2: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
3: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ.
2: ಜಾಹೀರಾತು ಮುಖಾಂತರ
3: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
2: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
3: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
2: ಡಯಲ್ ಮಾಡಿ 8700014242
3: 8700014242.
4: ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
5: ಯಾವಾಗಲೂ ಹೆಲ್ಮೆಟ್ ಹಾಕಿ ವಾಹನವನ್ನು ಚಲಾಯಿಸಿ. ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
1: ಪ್ರಕಟಣೆಗಳನ್ನು ಕೇಳಿದ್ರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 11:32. ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಕೇಂದ್ರದಿಂದ.

ವಾವ್, ಹಾಡ್ ಕೇಳ್ತಾ ಇದ್ರೆ ಏನೋ ಒಂಥರ ಖುಷಿ ಆಗುತ್ತೆ ಅಲ್ವಾ? ಹಾಗೆ ಸುಮ್ಮನೆ, ಹೌದು ಹಾಗೆ ಸುಮ್ಮನೆ ಅಂತ ಬಂದು ಬಾಲಯರ ಮನಸ್ಸನ್ನ ಗೆದ್ದಂತಹ ಕದ್ದಂತಹ ಕನಸಿಗೆ ಬಂದಂತಹ ವೆರಿ ಹ್ಯಾಂಡ್ಸಮ್ ಬಾಯ್ ಯಾರಿರಬಹುದು? ಕಿರಣ್ ಶ್ರೀನಿವಾಸ್. ಹೌದು, ಇಂದಿನ ಕಲಾಭಾರತಿ ಕಾರ್ಯಕ್ರಮದ ತಾರೆ ಕಿರಣ್ ಶ್ರೀನಿವಾಸ್. ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಮಯ 11:46 ಕಲಾಭಾರತಿ ಕಾರ್ಯಕ್ರಮದಲ್ಲಿ ಕಿರಣ್ ಶ್ರೀನಿವಾಸ್ ಅವರ ಬಗೆಗಿನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಈಗಾಗಲೇ ಒಂದು 3 ಹಾಡುಗಳನ್ನು ಕೇಳಿದ್ರಿ. ಹಾಡುಗಳಂತೂ ಹಬ್ಬ ಎಷ್ಟು ಹಿತವಾದಂಥ ಹಾಡುಗಳು. ಕಿರಣ್ ಶ್ರೀನಿವಾಸ್ ಅವರು 1985 March 25 ಇವರ ಜನನ ಆಗುತ್ತೆ. ಇವರು ನಮ್ಮ ಬೆಂಗಳೂರಿನವರು, ದೂರದರ್ಶನ ಮತ್ತು ಚಲನಚಿತ್ರ ನಟರು, ಹಾಗೆ ವೈಚಾರಿಕ ಚಿಂತನೆಯುಳ್ಳಂತಹ ಸಾಮಾಜಿಕ ಕಳಕಳಿಯುಳ್ಳಂತಹ ಒಬ್ಬ ಅದ್ಭುತವಾದಂತಹ ನಟ ಕಿರಣ್ ಶ್ರೀನಿವಾಸ್.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಕಿರಣ್ ಶ್ರೀನಿವಾಸ್ ಅವರ ಬಗೆಗಿನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ದೂರದರ್ಶನದಲ್ಲಿ ತುಂಬಾನೇ ಪ್ರಖ್ಯಾತಿ ಹೊಂದಿದಂತಹ ಹಾಗೆ ಕನ್ನಡ ಚಲನಚಿತ್ರದ ನಟ ಕಿರಣ್ ಶ್ರೀನಿವಾಸ್, ಸಾಮಾಜಿಕ ಕಳಕಳಿ ಹೊಂದಿರುವಂತಹ, ವೈಚಾರಿಕ ಪ್ರಜ್ಞಾವಂತಿಕೆಯನ್ನು ಹೊಂದಿರುವಂತಹ, ಅದ್ಭುತವಾದಂತಹ ಮಾತುಗಳನ್ನು ಹೇಳುವ ಒಬ್ಬ ಸುಂದರ ನಟ ಕಿರಣ್ ಶ್ರೀನಿವಾಸ್. ಇವರ ಸಿನಿಮಾ 2007 SMS 6260 ಈ ಒಂದು ಸಿನಿಮಾದ ಮೂಲಕ ಅವರು ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡ್ತಾರೆ ಕಿರಣ್ ಅನ್ನುವಂತಹ ಪಾತ್ರದಲ್ಲಿ. 2008 ಹಾಗೆ ಸುಮ್ಮನೆ ಈ ಒಂದು ಚಿತ್ರವಂತೂ ಬಹಳ ಅದ್ಭುತವಾದಂತಹ ಚಿತ್ರ ಇದು. ಪ್ರೀತಮ್ ಪಾತ್ರದಲ್ಲಿ ಬಹಳ ಅದ್ಭುತವಾಗಿ ನಟನೆಯನ್ನು ಮಾಡಿದ್ದಾರೆ. 2009 ಚಮಕಾಯಿಸಿ ಚಿಂಜಿ ಉಡಾಯಿಸಿ ಈ ಒಂದು ಸಿನಿಮಾದಲ್ಲಿ ಕೂಡ ನಟಿಸಿದ್ದಾರೆ. ಹಾಗೆ ಪ್ರೀತಿಯಿಂದ ರಮೇಶ್ ಅನ್ನುವಂತಹ ಚಿತ್ರದಲ್ಲಿ, ಚಿರು ಚಿತ್ರದಲ್ಲಿ, ಪ್ರೇಮಚಂದ್ರಮ್ಮ ಚಿತ್ರದಲ್ಲಿ, ಹಾಗೆ 101 ಚಿತ್ರದಲ್ಲಿ, ಶಕ್ತಿ ಅನ್ನುವಂಥ ಚಿತ್ರದಲ್ಲಿ ವಿಜಯ್ ಪಾತ್ರದಲ್ಲಿ ನಟಿಸಿದ್ದಾರೆ. ಹಾಗೆ ಹಿಂದಿ ಚಿತ್ರಗಳಲ್ಲಿಯೂ ಕೂಡ ಕಾಣಿಸ್ಕೊಂಡಿದ್ದಾರೆ, ಲಯ ಆಗಿರ್ಬೋದು, ಮತ್ತು ನಿರುತ್ತರ ಅನ್ನುವಂತಹ ಚಿತ್ರದಲ್ಲಿ ಇವರ ಅದ್ಭುತ ನಟನೆ, ಅಚಿಂತ್ ಪಾತ್ರದಲ್ಲಿ, ಹಾಗೆ ಒಂಥರ ಬಣ್ಣಗಳು ಅನ್ನುವಂತಹ ಪಾತ್ರ ಒಂದು ಚಿತ್ರದಲ್ಲಿಯೂ ಕೂಡ ನಟಿಸಿದ್ದಾರೆ. ಹೀಗೆ ಹಲವಾರು ಚಿತ್ರಗಳ ನಟನೆಯ ಮೂಲಕ ಒಂದು ಕನ್ನಡ ಚಿತ್ರರಂಗಕ್ಕೆ ತಮ್ಮದೇ ಆದಂತಹ ಕೊಡುಗೆ ನೀಡಿದ್ದಾರೆ ಕಿರಣ್ ಶ್ರೀನಿವಾಸ್.

0: ಕನ್ನಡ ಹಾಗೂ ಹಿಂದಿ ಚಿತ್ರಗಳಲ್ಲಿ ನಟಿಸಿ ಸೈ ಅನ್ನಿಸಿಕೊಂಡಿರುವಂತಹ ಕಿರಣ್ ಶ್ರೀನಿವಾಸ್ ಅವರಿಗೆ ಒಳ್ಳೆಯದಾಗಲಿ ಶುಭವಾಗಲಿ ಅಂತ ಈ ಮೂಲಕ ಅವಳಿಗೆ ತಿಳಿಸೋಣ. ಮತ್ತಷ್ಟು ಮಗದಷ್ಟು ಚಿತ್ರಗಳು ಬರಲಿ ಅಂತ ಈ ಮೂಲಕ ಅವರಿಗೆ ಆಶಿಸೋಣ.
1: ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 11:59. ಇನ್ನು ಮುಂದೆ ಸರಿಯಾಗಿ 12 ಗಂಟೆಗೆ ಪ್ರದೇಶ ಸಮಾಚಾರ ಕೇಳುವಿರಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಹೊಸದಿಲ್ಲಿಯ ಕರ್ನಾಟಕ ಭವನದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ರಾಜ್ಯದ ಸರ್ವಪಕ್ಷಗಳ ಸಂಸದರ ಸಭೆಯಲ್ಲಿ ಪಕ್ಷಭೇದ ಮರೆತು ಒಂದಾಗಿ ರಾಜ್ಯದ ಹಿತದೃಷ್ಟಿಯಿಂದ ಕೆಲಸ ಮಾಡಲು ಕರೆ ನೀಡಿದರು. ಸಕಾರಾತ್ಮಕವಾಗಿ ಸ್ಪಂದಿಸಿದ ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ರಾಜ್ಯದ ಹಿತಕ್ಕಾಗಿ ಕೇಂದ್ರದಿಂದ ಎಲ್ಲ ಸಹಕಾರ ನೀಡುವುದಾಗಿ ತಿಳಿಸಿದರು. ಪ್ರಶ್ನೆ ಪತ್ರಿಕೆ ಸೋರಿಕೆಯಂತಹ ಪರೀಕ್ಷಾ ಅಕ್ರಮದಲ್ಲಿ ಪಾಲ್ಗೊಳ್ಳುವವರಿಗೆ ಕಠಿಣ ಶಿಕ್ಷೆ ವಿಧಿಸುವ ಮಸೂದೆಯನ್ನು ಕೇಂದ್ರ ಸರ್ಕಾರ ಸಂಸತ್ತಿನಲ್ಲಿ ಮಂಡಿಸಿದೆ. ಇಂದು ಸುದೀರ್ಘ ಚರ್ಚೆ ನಡೆಯಲಿದ್ದು ಅಂಗೀಕಾರಗೊಳ್ಳುವ ನಿರೀಕ್ಷೆಯಿದೆ. ರಾಜ್ಯದಲ್ಲಿ ಆಗಸ್ಟ್ 8ನೇ ತಾರೀಖಿನವರೆಗೆ ನಡೆಯಲಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ನಿನ್ನೆ ಸೋಮವಾರ ಸಂಜೆಯವರೆಗೆ 4,16,00,000 ಗಣತಿ ನಮೂನೆಗಳನ್ನು ಗಣಕೀಕರಿಸಲಾಗಿದೆ. ಶೇಕಡಾ 75.19% ಡಿಜಿಟಲೀಕರಣ ಪೂರ್ಣಗೊಂಡಿದೆ. ರಾಜ್ಯದ ಒಟ್ಟು 5,54,00,000 ಜನ ಮತದಾರರಿಗೆ ಗಣತಿ ನಮೂನೆ ವಿತರಣೆ ಪೂರ್ಣಗೊಂಡಿದೆ. ಕನ್ನಡ ಪುಸ್ತಕ ಪ್ರಾಧಿಕಾರ 2025ನೇ ಸಾಲಿನ ವಾರ್ಷಿಕ ಪ್ರಶಸ್ತಿಗಳನ್ನು ಪ್ರಕಟಿಸಿದೆ. ಪ್ರಾಧಿಕಾರದ ಅಧ್ಯಕ್ಷೆ ಡಾ ಮಾನಸ ಬೆಂಗಳೂರಿನಲ್ಲಿ ಮಾಹಿತಿ ನೀಡಿ, ಹೊಸಪೇಟೆಯ ಪಲ್ಲವ ಪ್ರಕಾಶನಕ್ಕೆ 1,00,000 ರೂಪಾಯಿ ಬಹುಮಾನವುಳ್ಳ ಅತ್ಯುತ್ತಮ ಪ್ರಕಾಶನ ಪ್ರಶಸ್ತಿ, ಡಾ ಎಂಎಂ ಕಲಬುರಗಿ ಮಾನವಿಕ ಅಧ್ಯಯನ ಪ್ರಶಸ್ತಿ 75,000 ರೂಪಾಯಿ ನಗದು ಪುರಸ್ಕಾರದೊಂದಿಗೆ ಮೈಸೂರಿನ ಡಾ ರಾಮೇಗೌಡರಿಗೆ ನೀಡಲಾಗುವುದು ಎಂದರು. 50,000 ರೂಪಾಯಿ ನಗದು ಬಹುಮಾನದ ಡಾ ಜಿಪಿ ರಾಜರತ್ನಂ ಸಾಹಿತ್ಯ ಪರಿಚಾರಕ ಪ್ರಶಸ್ತಿಗೆ ಬೀದರ್ನ ಡಾ ಶ್ರೀ ಚನ್ನವೀರ ಶಿವಾಚಾರ್ಯರು ಭಾಜನರಾಗಿದ್ದಾರೆ. ಡಾ ಅನುಪಮಾ ನಿರಂಜನ್ ವೈದ್ಯಕೀಯ ಹಾಗೂ ವಿಜ್ಞಾನ ಸಾಹಿತ್ಯ ಪ್ರಶಸ್ತಿಗೆ ಮಂಗಳೂರಿನ ಡಾ ಶ್ರೀನಿವಾಸ್ ಕಕ್ಕಿಲಾಯ ಆಯ್ಕೆಯಾಗಿದ್ದಾರೆ. ಹೆಪಟೈಟಿಸ್ ಕಾಮಾಲೆಯನ್ನು ತಡೆಯೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಹೆಪಟೈಟಿಸ್ ಜಾಗೃತಿ ದಿನಾಚರಣೆ. ರಾಷ್ಟೀಯ ವೈರಲ್ ಹೆಪಟೈಟಿಸ್ ನಿಯಂತ್ರಣ ಯೋಜನೆಗೆ 8 ವರ್ಷ ಪೂರ್ಣಗೊಂಡವು.

2030ರ ವೇಳೆಗೆ ಹೆಪಟೈಟಿಸ್ ನಿರ್ಮೂಲಿಸುವ ಗುರಿ ಈ ಅಭಿಯಾನ ಹೊಂದಿದೆ. ಹೆಪಟೈಟಿಸ್ ಲಸಿಕೆ ಮಹತ್ವ ಕುರಿತು ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಮತ್ತು ಸಂಶೋಧನಾ ಸಂಸ್ಥೆಯ ಸಹ ಪ್ರಾಧ್ಯಾಪಕ ಡಾ ರಾಮ್ ಕೌಲಗುಡ್ಡ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.

0: ಯೂನಿವರ್ಸಲ್ ಇಮ್ಯುನೈಸೇಷನ್ ಲಸಿಕಾ ಕಾರ್ಯಕ್ರಮದಲ್ಲಿ ಸೇರಿಸಲಾಗಿದೆ. ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅವಶ್ಯಕತೆ ಇರುವವರು ಅಥವಾ ಲಿವರ್ ಫೇಲ್ಯೂರ್ ಆಗಿರುವವರು ಅಥವಾ ಕಿಡ್ನಿ ಫೇಲ್ಯೂರ್ ಆಗಿರುವವರು ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ತಗೊಳ್ಳಬೇಕಾಗ್ತದೆ. ತಗೊಂಡ್ರೆ ಸಾಕು, 5 ವರ್ಷ ನಂತರ ಬೂಸ್ಟರ್ ಡೋಸ್ ಬೇಕಾಗಬಹುದು.
1: ಎಚ್ಐವಿ ಸೋಂಕಿತರ ಸಂಖ್ಯೆಯಲ್ಲಿ ಕರ್ನಾಟಕ ಇಡೀ ದೇಶಕ್ಕೆ 3ನೇ ಸ್ಥಾನದಲ್ಲಿದೆ. 260,000 ಜನ ಎಚ್ಐವಿ ಸೋಂಕಿತರನ್ನು ಪತ್ತೆ ಮಾಡಲಾಗಿದೆ. ಆ ಪೈಕಿ 205,000 ಜನ ART ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹರಡುವಿಕೆ ನಿಯಂತ್ರಿಸಲು ರಾಜ್ಯದ ಎಲ್ಲ ಕಾಲೇಜುಗಳಲ್ಲಿ ಎಚ್ಐವಿ ಪರೀಕ್ಷೆ ಹಾಗೂ ಸೋಂಕಿನ ಕುರಿತು ಅರಿವು ಮೂಡಿಸಲು ಆರೋಗ್ಯ ಶಿಬಿರಗಳನ್ನು ಆಯೋಜಿಸಲು ಕಾಲೇಜು ಶಿಕ್ಷಣ ಇಲಾಖೆ ಸುತ್ತೋಲೆ ಹೊರಡಿಸಿದೆ. ಎಚ್ಐವಿ ಸಹಾಯವಾಣಿ 1091 ಸಂಪರ್ಕಿಸಲು ಕೋರಲಾಗಿದೆ. ಬೀದರ್ನಲ್ಲಿ ಗುರು ತೇಗ್ ಬಹದ್ದೂರ್ಜಿ ಅವರ 350ನೇ ಹುತಾತ್ಮ ದಿನದ ಸ್ಮರಣೆ ರಾಷ್ಟೀಯ ವಿಚಾರ ಸಂಕಿರಣದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪಾಲ್ಗೊಂಡು ಗೌರವಾರ್ಪಿಸಿದರು. ರಾಯಚೂರು ಜಿಲ್ಲೆಯಲ್ಲಿ ಕಳೆದ ಏಪ್ರಿಲ್ನಿಂದ ಜೂನ್ವರೆಗೆ ಒಟ್ಟು 3 ಬಾಲ್ಯವಿವಾಹ ಪ್ರಕರಣಗಳು ದಾಖಲಾಗಿವೆ ಎಂದು ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರು ತಿಳಿಸಿದ್ದಾರೆ. ಧಾರವಾಡದ ಸಕ್ರಿ ಬಾಳಾಚಾರ್ಯ ಶಾಂತಕವಿ ಟ್ರಸ್ಟ್ ವತಿಯಿಂದ ನೀಡಲಾಗುವ ಶಾಂತರಂಗ ನಾಟಕಕಾರ ಪ್ರಶಸ್ತಿಗೆ ಕನ್ನಡ ನಾಟಕ ಕೃತಿಗಳ ಹಸ್ತಪ್ರತಿಗಳನ್ನು ಆಹ್ವಾನಿಸಲಾಗಿದೆ. ಆಗಸ್ಟ್ 30 ಕೊನೆ ದಿನವಾಗಿದೆ. ರಾಷ್ಟೀಯ ವಿಶೇಷಚೇತನರ ಸ್ವಾತಂತ್ರ್ಯ ದಿನಾಚರಣೆ ಬೆನ್ನಲ್ಲೇ ಮೈಸೂರು ಜಿಲ್ಲೆ KR ಪೇಟೆ ತಾಲೂಕು ಕಂಚಗಾರಕೊಪ್ಪಲಿನ ವಿಶೇಷಚೇತನ ಕ್ರೀಡಾಪಟು ಶಿಲ್ಪಾ ಶೈಲ ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ಆಯೋಜಿತ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ F57 ವರ್ಗದ ಶಾರ್ಟ್ಪಟ್ ಡಿಸ್ಕಸ್ ಥ್ರೋನಲ್ಲಿ ಕಂಚಿನ ಪದಕ ಗೆದ್ದಿದ್ದಾರೆ. ರಾಜ್ಯ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ನಿನ 75ನೇ ಸಂಸ್ಥಾಪನಾ ದಿನಾಚರಣೆ ಹಿನ್ನೆಲೆ ತುಮಕೂರಿನಲ್ಲಿ 11 ಮತ್ತು 13 ವರ್ಷದೊಳಗಿನವರ 6 ದಿನಗಳ ಯೋನೆಕ್ಸ್ ಸನ್ರೈಸ್ ರಾಜ್ಯ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಆರಂಭವಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.
3: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಕೇಳಿ ನಾಟಕ ಜೀವನ್ಮುಖಿ. ರಚನೆ ಗಾಯತ್ರಿ ಸುಂದರೇಶ್. ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಕೇಳಿ ನಾಟಕ ಜೀವನ್ಮುಖಿ.

0: ಅಯ್ಯೋ ದೀಪಾ, ಏ ಸ್ವಲ್ಪ ನಿಧಾನವಾಗಿ ತಿನ್ನೆ. ಯಾಕೆ ಇಷ್ಟೊಂದು ಗಡಿಬಿಡಿ ಮಾಡ್ತಾ ಇದೀಯಾ? ಏನ್ ಅವಸರನು ಏನು ಈಗಿನ ಕಾಲದ ಮಕ್ಕಳಿಗೆ. ಹ್ಮ್, ತಗೊಳೆ ಕಾಫಿ ತಗೋ.
1: ನಂಗೆ ಕಾಫಿ ಗಿಫ್ ಏನು ಬೇಡಮ್ಮ, ಟೈಮ್ ಆಗತ್ತೆ. ಬಾಯ್ ಮಾ. ಬಾಯ್ ಡ್ಯಾಡಿ, ಸಿ ಯು ಇವ್ನಿಂಗ್ ಗೈಸ್.
0: ಅಬ್ಬಬ್ಬಾ, ಏನ್ ಇವಳು ತೋಳಿಗೆ ರೆಕ್ಕೆ ಕಟ್ಕೊಂಡಿದ್ದಾಳೋ ಏನೋ, ಸದಾ ಗಡಿಬಿಡಿ.
2: ಅಲ್ವೇ ತ್ರಿವೇಣಿ, ದೀಪ ಏನ್ ಚಿಕ್ಕ ಹುಡುಗಿನ, ಅವಳು ತುಂಬಾ ಇಷ್ಟಪಟ್ಟು ಜರ್ನಲಿಸಂ ಕಲ್ತಿದ್ದಾಳೆ. ಆ ಫೀಲ್ಡ್ ಅಲ್ಲಿ ಮುಂದುವರಿತೀನಿ ಅಂತ ಪೇಪರ್ ನಲ್ಲಿ ಕೆಲ್ಸಕ್ಕೂ ಕೂಡ ಸೇರ್ಕೊಂಡಿದ್ದಾಳೆ. ಪೇಪರ್ ನಲ್ಲಿ ಕೆಲಸ ಮಾಡೋದು ಅಂದ್ರೆ ಸುಮ್ನೆನಾ? ಅದಕ್ಕೆ ಸಾಕಷ್ಟು ಓಡಾಡೋದಿರುತ್ತೆ, ಹೋಮ್ವರ್ಕ್ ಮಾಡ್ಬೇಕು, ದೊಡ್ಡ ದೊಡ್ಡ ಪಂಡಿತರ ಹತ್ರ ಚರ್ಚೆ ಮಾಡೋಕಿರುತ್ತೆ.
0: ಸರಿ ಸರಿ, ಏನೋ ಒಂದ್ ಹೇಳಿ ನನ್ ಬಾಯಿ ಮುಚ್ಚಿಸ್ಬಿಡ್ತೀರ.
1: ಬರಬಹುದಾ?
3: ಓ ದೀಪಾ, ಪ್ಲೀಸ್ ಕಮ್ ಇನ್, ಕೂತ್ಕೊಳ್ಳಿ.
1: ಥ್ಯಾಂಕ್ ಯು ಸರ್. ಹೇಳಿ ಸರ್, ಈ ಸರಿ ಯಾವ ವಿಷಯದ ಬಗ್ಗೆ ಆರ್ಟಿಕಲ್ ಮಾಡ್ಲಿ? ಏನಾದ್ರೂ ವಿಶೇಷವಾಗಿ ಮಾಡೋ ಸಬ್ಜೆಕ್ಟ್ ಇದ್ರೆ ಕೊಡಿ ಸರ್.
3: ನೋಡಮ್ಮ ದೀಪಾ, ಈಗೆಲ್ಲ ಇಂಟರ್ನ್ಯಾಷನಲ್ ಡೇಗಳ ಕಾಲ, ಗೊತ್ತು ತಾನೆ?
1: ಹೌದು ಸರ್.
3: ಈ ತಿಂಗಳು ವಿಶ್ವ ತಾಯಂದಿರ ದಿನ ಕೂಡ ಬರ್ತಾ ಇದೆ. ವಿಶ್ವ ತಾಯಂದಿರ ದಿನದ ಬಗ್ಗೆ ಒಂದು ಒಳ್ಳೆ ಸಬ್ಜೆಕ್ಟ್ ತಗೊಂಡು ಆರ್ಟಿಕಲ್ ಮಾಡ್ತೀರಾ?
1: ಹಾ ಸರ್, ಒಳ್ಳೆ ಐಡಿಯಾ. ಆಕ್ಚುಲಿ
3: ಎಲ್ಲರಿಗಿಂತ ಡಿಫ್ರೆಂಟ್ ಆಗಿರ್ಬೇಕು, ನಮ್ಮ ಪತ್ರಿಕೆ ಓದುವರ ಸಂಖ್ಯೆ ಹೆಚ್ಚಾಗಬೇಕು. ದೀಪಾ, ಆಗುತ್ತಾ ನಿಮ್ ಕೈಲಿ?
1: ಖಂಡಿತ ಮಾಡ್ತೀನಿ ಸರ್. ನನ್ನ ಜರ್ನಲಿಸಂ ಪ್ರೊಫೆಷನ್ಗೆ ಅದೆಷ್ಟು ಸಹಾಯ ಆಗೋ ಸ್ಟೋರಿ ಸಿಗತ್ತೋ ಆದಷ್ಟು ಒಳ್ಳೆ ಸ್ಟೋರಿ ರೆಡಿ ಮಾಡ್ತೀನಿ. ನನ್ನ ಮೇಲೆ ಇಷ್ಟು ವಿಶ್ವಾಸ ಇಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್.
3: ವೆರಿ ಗುಡ್ ದೀಪಾ, ಗುಡ್ ಲಕ್.
1: ಥ್ಯಾಂಕ್ ಯು ಸರ್. ಹಾಯ್ ಮಾ, ನಂಗೋಸ್ಕರ ಕಾಯ್ತಾ ಇದ್ಯಾ?
0: ಅಬ್ಬ ಬಂದಿಯೇನೆ, ಬಾ.
1: ಮಾ
0: ಏನೆ?
1: ಇವತ್ತು ನಮ್ ಚೀಫ್ ಎಡಿಟರ್ ನಂಗೆ ಒಂದು ಡಿಫ್ರೆಂಟ್ ಆಗಿರೋ ಅಸೈನ್ಮೆಂಟ್ ಕೊಟ್ಟಿದ್ದಾರೆ. ಮದರ್ಸ್ ಡೇಗೆ ನನ್ ಕಡೆಯಿಂದ ಒಂದೊಳ್ಳೆ ಆರ್ಟಿಕಲ್ ಬರೆಯಕ್ ಹೇಳಿದಾರಮ್ಮ.
0: ಹೌದಾ?
1: ಹ್ಮ್, ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಕಣಮ್ಮ. ಪ್ಲೀಸ್ ಮೊದ್ಲು ಒಂದ್ ಲೋಟ ಕಾಫಿ ಕೊಡಮ್ಮ, ಬಿಸಿ ಬಿಸಿಯಾಗಿ.
0: ತರ್ತೀನಿ ತಡಿ.
4: ಅವರೇ ಅವರೇ, ಉಸಿ ಈಚೆ ಬಂದಿರಾ?
1: ಇದೇನ್ ನಿಂಗಮ್ಮ ಇಷ್ಟೊತ್ತಲ್ಲಿ ಬಂದಿದ್ದೀರಾ? ಅಮ್ಮ ಬರಕ್ ಹೇಳಿದ್ರಾ? ಅಡ್ಗೆ ಮನೆಯಲ್ಲಿ ಏನೋ ಕೆಲಸ ಮಾಡ್ತಾ ಇದಾರೆ, ಕರಿಲ್ಲ?
4: ಹಂಗೇನಿಲ್ಲ ಕಣವ್ವ, ನಿಮ್ ತೋಕೆ ಹೇಳ್ತೀನಿ, ದೊಡ್ಡವ ಅವ್ರಿಗೆ ಹೇಳ್ಬಿಡಿ.
1: ಏನಾಯ್ತು ನಿಂಗಮ್ಮ ಇಷ್ಟೊಂದು ಬೇಸರ ಯಾಕೆ?
4: ನನ್ ಮಗಿಗೆ ಅರ್ಸನ ಕಾಮಾಲೆ ಬಂದ್ಬಿಟ್ಟದೆ ಕಣ್ರವ್ವ, ಅದಕ್ಕೆ ನಾನು ನಾಳೆ ಒಸಿ ಪಾರ ಅಂತವಕ್ ಹೋಗಿ ಔಷಧಿ ತಗೋಬತ್ತೀನಿ. ನಾನ್ ತಿರುಗ್ ಬರೋದು ಇನ್ನು ಎರಡ್ ದಿನ ಆಯ್ತದೆ ಕಣವ್ವ, ಒಸಿ ಅವ್ವ ಅವ್ರಿಗೆ ಹೇಳ್ಬಿಡಿ, ನಾ ಬತ್ತೀನಿ ಕಣವ್ವ.
0: ದೀಪಾ, ಹೇ ದೀಪಾ, ಎಲ್ ಹೋದ್ಯೆ? ಅಷ್ಟೊತ್ತಿಂದ ಕಾಫಿ ಇಟ್ಕೊಂಡು ಕಾಯ್ತಾ ಇದ್ದೀನಿ, ಯಾರ ಹತ್ರ ಮಾತಾಡ್ತಾ ಇದೀಯಾ?
1: ಹ್ಞೂ ಕಣಮ್ಮ, ನಿಂಗಿ ಮಗುಗೆ ಹುಷಾರಿಲ್ವಂತೆ, ಅವಳು ಎರಡ್ ದಿನ ಬರಲ್ಲ ಅಂತ ಹೇಳಕ್ ಬಂದಿದ್ಲು. ಅದೆಲ್ಲೋ ಯಾರೋ ಪಾರವ್ವ ಅಂತೆ ಅವ್ರ ಹತ್ರ ಹೋಗ್ ಬರ್ತೀನಿ ಅಂತ ಹೇಳಿದ್ಲು.
0: ನಿಂಗಿನ ಪಾರವ್ವನ ಹತ್ರ ಹೋಗ್ತಾ ಇದ್ಲ? ದೀಪಾ, ನೀನು ಮದರ್ಸ್ ಡೇಗೆ ಆರ್ಟಿಕಲ್ ಮಾಡ್ಬೇಕು ಅಂತ ಒದ್ದಾಡ್ತಾ ಇದೀಯಲ್ಲ, ನೋಡು ನಿಂಗೆ ಒಂದ್ ಒಳ್ಳೆ ಸಬ್ಜೆಕ್ಟ್ ಕೊಡ್ತೀನಿ, ಪಾರವ್ವನ ಬಗ್ಗೆ ನೀನು ಒಂದ್ ಆರ್ಟಿಕಲ್ ಮಾಡ್ಬೋದು ಕಣೆ, ಸೂಪರ್ ಆಗಿರತ್ತೆ.
1: ಪಾರವನ್ ಬಗ್ಗೆನಾ? ಈಗ ನಿಂಗಮ್ಮ ಮಾತಾಡ್ತಾ ಇದ್ರಲ್ಲ, ಆ ಪಾರವನ್ ಬಗ್ಗೆ ಹೇಳ್ತಾ ಇದ್ಯಾ?
0: ಹೌದು, ಅದೇ ಪಾರವನ್ ಬಗ್ಗೆನೆ ಹೇಳ್ತಾ ಇರೋದು.
1: ನೀನು ಇಷ್ಟೊಂದ್ ಕಾನ್ಫಿಡೆನ್ಸ್ ಇಂದ ಹೇಳ್ತಾ ಇರೋದ್ ನೋಡ್ತಾ ಇದ್ರೆ ಮಾಡೋಣ ಅಂತ ಅನ್ನಿಸ್ತಾ ಇದೆ. ಅದೇನ್ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀಯಾ?
0: ನೀನು ಚಿಕ್ಕವಳಾಗಿದ್ದಾಗ ಜಾಂಡಿಸ್ ಆಗಿತ್ತು ಕಣೆ, ಪಾಪ ನಮ್ಮ ನಿಂಗಿ ನನ್ನನ್ನ ಪಾರವನ್ ಹತ್ರ ಕರ್ಕೊಂಡು ಹೋಗಿದ್ಲು. ಆಕೆ ಕಣ್ಣಲ್ಲಿ ಏನ್ ತೇಜಸ್ಸಿದೆ ಗೊತ್ತಾ ದೀಪ? ಒಂದ್ ತಿಂಗಳಿಂದ ನರಳುತ್ತಾ ಇದ್ದೆ ನೀನು, ಆಕೆ ಕೊಟ್ಟ ಔಷಧಿ ಕುಡಿದು ನೀನ್ ಎರಡೇ ದಿನಕ್ಕೆ ಹುಷಾರಾಗ್ಬಿಟ್ಟೆ. ಆ ಪಾರವ್ವ ತನಗ್ ಗೊತ್ತಿರೋ ಟ್ರೀಟ್ಮೆಂಟ್ ಅನ್ನ ಎಲ್ಲ ಬಡವರಿಗೂ ಫ್ರೀಯಾಗಿ ಕೊಡ್ತಾಳೆ. ಬಡವರಿಗೆ ಅವಳೊಂಥರ ದೇವತೆ ಇದ್ದ ಹಾಗೆ. ನೀನು ಅವಳನ್ನ ಒಂದ್ಸರ್ತಿ ಭೇಟಿ ಮಾಡು, ಇಂಟರ್ವ್ಯೂ ತಗೊಂಡ್ರೆ ನೀನೊಂದು ಒಳ್ಳೆ ಆರ್ಟಿಕಲ್ ಮಾಡ್ಬೋದು ಕಣೆ.
1: ಖಂಡಿತ ಅಮ್ಮ, ಅಡ್ರೆಸ್ ಕೊಡು, ನಾಳೆನೆ ಹೋಗ್ಬಿಟ್ ಬರ್ತೀನಿ. ಏನಪ್ಪ ಪಾರವ ಇದ್ದಾರಾ?
5: ಓ ಪಾರವ ನೋಡ್ಬೇಕಿತ್ತ, ಹುಷಾರಿಲ್ವ್ರಾ?
1: ಇಲ್ಲ ಇಲ್ಲ, ನಾನು ಆರಾಮಾಗೇ ಇದ್ದೀನಿ. ಪಾರವ ಅವ್ರ ಜೊತೆ ಮಾತಾಡ್ಬೇಕು, ಅದಕ್ಕೋಸ್ಕರ ಬಂದಿರೋದು. ಇದಾರೆ ಅಲ್ವಾ?
5: ಹ್ಞೂ.

0: ನಮಸ್ತೆ, ಒಳಗ್ ಬರಬಹುದಾ?
1: ಯಾರು? ಕೇಳೋದೇನಿದೆ, ಬನ್ನಿ ಒಳಗೆ.
0: ಅಮ್ಮ, ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಯ್ತು. ನಾನು ದೀಪಾ ಅಂತ. ನಮ್ ತಾಯಿ ತ್ರಿವೇಣಿ ನಿಮ್ಮನ್ನ ಭೇಟಿ ಮಾಡಕ್ಕೆ ಕಳಿಸಿದ್ರು.
1: ತ್ರಿವೇಣಿ ಮಗ್ಳ ನೀನು? ಬಾ ಮಗು, ಬಾ ಕೂತ್ಕೋ. ಏನ್ ವಿಷಯ ಬಂದಿದ್ದು?
0: ಅಮ್ಮ, ನಾನು ಪೇಪರ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ಸಾರಿ ಮದರ್ಸ್ ಡೇಗೆ, ಅಂದ್ರೆ ತಾಯಂದ್ರ ದಿನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಆರ್ಟಿಕಲ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಅಪ್ಪ ಅಮ್ಮ ಇಬ್ಬರು ನಿಮ್ಮನ್ನೇ ಸಜೆಸ್ಟ್ ಮಾಡಿದ್ರು, ಹಾಗಾಗಿ ಬಂದೆ. ನನಗೆ ನಿಮ್ಮ ಬಗ್ಗೆ ಏನೂ ಗೊತ್ತಿಲ್ಲ, ದಯವಿಟ್ಟು ಸ್ವಲ್ಪ ವಿವರವಾಗಿ ಹೇಳ್ತೀರಾ?
1: ಅಯ್ಯೋ ಹುಚ್ಚ ಹುಡ್ಗಿ, ನನ್ನ ಬದುಕು ನಿನ್ನ ಬರವಣಿಗೆಗೆ ಬೆಲೆ ಸಿಗೋ ಹಾಗೆ ಮಾಡುತ್ತೇನೆ.
0: ಅಮ್ಮ, ನನಗೆ ಹೆಚ್ಚಾಗೇನೂ ಗೊತ್ತಿಲ್ಲ. ತಿಳಿದು ಬರೆದು ಅದನ್ನ ಒಂದಷ್ಟು ಜನಕ್ಕೆ ತಲುಪಿಸಿದ್ರೆ ಅದೇ ನನಗೆ ಖುಷಿ. ದಯವಿಟ್ಟು ನನಗೆ ನಿಮ್ಮ ಸಮಯವನ್ನ ಕೊಡ್ಬೇಕಮ್ಮ.
1: ನೋಡು ಮಗು, ನನ್ ಕತೆ ಜನಕ್ಕೆ ಮೆಚ್ಚುಗೆಯಾಗಿ ಅದರಿಂದ ಯಾರಿಗಾದ್ರೂ ಒಳ್ಳೇದಾಗುತ್ತೆ ಅಂದ್ರೆ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಅನ್ಸುತ್ತೆ. ನೀ ಕೇಳು ಪ್ರಶ್ನೆಗಳನ್ನ, ನಂಗ್ ತಿಳಿದಿದ್ದ ಹೇಳ್ತೀನಿ.
0: ಹಾಗಿದ್ರೆ ನಿಮ್ಮ ಬಾಲ್ಯ, ಮದುವೆ ಇವುಗಳ ಬಗ್ಗೆ ಮೊದಲು ಹೇಳ್ತೀರಾ?
1: ಆಗ್ಲಿ. ಈಗ ನಂಗೆ 60 ವರ್ಷ. ನಾನು ಅಪ್ಪ ಅಮ್ಮನ್ ಕಳ್ಕೊಂಡಾಗ ಕೇವಲ 8 ವರ್ಷದ ಹುಡ್ಗಿ. ತವರು ಅನ್ನೋದು ತಾರಮ್ಮಯ್ಯ ಆಗಿ 13ನೇ ವರ್ಷದ ಹೊತ್ತಿಗೆ ನಾನು ಅತ್ತೆ ಮನೆ ಸೇರ್ಬಿಟ್ಟಿದ್ದೆ.
0: ಏನು, 13ನೇ ವರ್ಷಕ್ಕೆ ಮದ್ವೆ ಆಗೋಯ್ತಾ ನಿಮ್ಗೆ? ನಿಮ್ ಯಜಮಾನ್ರು ಯಾರು? ಅವ್ರಿಗೆಷ್ಟ್ ವಯಸ್ಸಾಗಿತ್ತು?
1: ಸದಾಶಿವ ಅನ್ನೋ ವ್ಯಕ್ತಿ ಜೊತೆ ನನ್ ಮದ್ವೆ ಆಗಿದ್ದು. ನನ್ಗೆ 13 ಆಗ ವಯಸ್ಸು. ತಾಯಿ ಮತ್ತೆ ಅತ್ತಿಗೆ ಮುದ್ದಿನ ಮಗನಾಗಿದ್ದ ಇವ್ರಿಗೆ ಹೆಂಡತಿ ಬಗ್ಗೆ ಯಾವುದೇ ವಿಶೇಷ ವಾತ್ಸಲ್ಯ ಬೆಳಿಲೇ ಇಲ್ಲ.
0: ನಿಮ್ಮ ಅತ್ತೆ ಮತ್ತೆ ಓರ್ಗಿತಿ ನಿಮ್ಮ ಯಜಮಾನ್ರಿಗೆ ಏನು ಹೇಳ್ತಾ ಇರ್ಲಿಲ್ವಾ?
1: ಅವಳಿಗೆ ಅವಶ್ಯಕತೆ ಬೇಡ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೂರದಲ್ಲೇ ಅವಳನ್ನ ಇಟ್ಟಿರ್ಬೇಕು. ಹೆಚ್ಚು ಅಂತ ಅಂದ್ರೆ ಒಂಚೂರು ಅಂತ
0: ಹೇಳ್ತಾ ಇದ್ರಾ? ದೇವ್ರೆ, ಕಥೆ ಆಗ್ಬೇಡ. ಅಲ್ಲ, ಅಷ್ಟು ಚಿಕ್ಕ ವಯಸ್ಸಿಗೆ ಮದ್ವೆ ಮಾಡ್ಕೊಂಡು ಗಂಡನೂ ಸರಿಯಾಗಿ ಪ್ರೀತಿಸದೆ ಹೋದ್ರೆ ಎಷ್ಟು ಕಷ್ಟ ಅಲ್ವಾ? ನಿಮ್ಮ ಅಣ್ಣ ತವ್ರ ಮನೆಯವರು ಏನೋ

0: ಹೀಗೆಲ್ಲ ಹೇಳಿದ್ರೆ ಅದು ಹೇಗ್ ತಾನೆ ತವ್ರ ಮನೆಗೆ ಹೋಗಕ್ಕಾಗತ್ತೆ? ನಾವ್ ನಿನ್ ಜೊತೆ ಇದೀವಿ ಅಂತ ಹೇಳೋದಕ್ಕೂ, ನಾವ್ ಯಾರು ಇನ್ ಮುಂದೆ ನಿನ್ನವ್ರಲ್ಲ ಅಂತ ಅನ್ನೋದಕ್ಕೂ ಇಷ್ಟು ವ್ಯತ್ಯಾಸ ಇದೆ ಅಲ್ವಾ? ನಿಮ್ಮ ಸಂಸಾರ ಮುಂದೆ ಹೇಗ್ ಸಾಕ್ತು ನಿಮ್ಗೆ ಮಕ್ಕಳು?
1: ಮಕ್ಕಳು ಅಂತೂ ಇಂತೂ ಮದ್ವೆಯಾಗಿ 2 ವರ್ಷ ಪೂರೈಸಿದೆ ನಾನು. ಈ ಎಲ್ಲ ರಂಪಾಟಗಳ ಮಧ್ಯೆ ಅಂತೂ ಇಂತೂ ನಾನು ಬಸರಿ ಆದೆ.
0: ಹೋ, ವೆರಿ ಗುಡ್. ಮನೇಲಿ ಎಲ್ಲ ಫುಲ್ಲು ಖುಷಿ ಆಗಿರ್ಬೇಕು ಅನ್ಸುತ್ತಲ್ವಾ?
1: ಈಗ ನಿನಗಾದಷ್ಟು ಖುಷಿ ಆ ಮನೇಲಿದ್ದವ್ರಿಗಾಗಿದ್ರೆ ನಾನು ಇವತ್ತು ಈ ಜಾಗದಲ್ಲಿ ಇರ್ತಿರ್ಲಿಲ್ಲ ಅನ್ಸುತ್ತೆ.
0: ಅಂದ್ರೆ ಯಾರು ನಿಮಗೆ ವಿಶ್ ಮಾಡ್ಲೇ ಇಲ್ವಾ? ಆರೈಕೆ ಅದು ಇದು?
1: ನಾನು ಬಸರಿ ಅಂತ ಸಂಭ್ರಮಿಸೋಕೆ ಆ ಮನೇಲಿ ಯಾರು ಇರ್ಲೇ ಇಲ್ವಲ್ಲಮ್ಮ. ನಾನು ಆಗ್ತಾ ಇಲ್ಲ, ಕೆಳಗಡೆ ಕೂರಕ್ಕಾಗ್ತಾ ಇಲ್ಲ, ಒದ್ದಾಡ್ತಾ ಇದ್ದೆ. ನಮ್ಮತ್ತೆ ನನ್ನನ್ನು ಉಪಚರಿಸೋ ಬದಲು ಅವ್ರಿಗೇನಿಷ್ಟ ಕಷ್ಟ ಅದ್ರ ಬಗ್ಗೆನೇ ಗಮನ ಕೊಡ್ತಾ ಇದ್ರು. ನನ್ನ ವಾರ್ಗಿತ್ತಿ ಅತ್ತು ಅವ್ರ ಊರಲ್ಲಿ ಜಾತ್ರೆ ಇದೆ ಅಂತ ಊರಿಗೆ ಹೊರಟೋಗಿದ್ರು. ಅವತ್ತು ಸಂಜೆ 7 ಗಂಟೆ ಆಗಿತ್ತೇನು. ದೇವಸ್ಥಾನದಲ್ಲಿ ನಾಟಕ ಇದೆ, ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಸದಾ ಮನೆಯಿಂದ ಆಚೆನೇ ಇರ್ತಾ ಇದ್ದಿದ್ದು ಹೆಚ್ಚು. ನನ್ನ ಸಂಕಟಕ್ಕೆ ನೆರವಾದವರು ಯಾರೂ ಇಲ್ದಂಗಾಯ್ತು. ಲಾಂಧ್ರದ ಬೆಳಕಲ್ಲಿ ಕತ್ತಲ ನಡು ತುಂಬಿದ ಬಸರಿ, ಮೇಲೇಳಕ್ಕಾಗ್ತಾ ಇಲ್ಲ, ಕೆಳಗಡೆ ಕೂರಕ್ಕಾಗ್ತಾ ಇಲ್ಲ, ಒದ್ದಾಡ್ತಾ ಇದ್ದೆ. ನಮ್ಮತ್ತೆ ನನ್ನನ್ನು ಉಪಚರಿಸೋ ಬದಲು ಅವ್ರಿಗೇನಿಷ್ಟ ಕಷ್ಟ ಅದ್ರ ಬಗ್ಗೆನೇ ಗಮನ ಕೊಡ್ತಾ ಇದ್ರು. ನನ್ನ ವಾರ್ಗಿತ್ತಿ ಅತ್ತು ಅವ್ರ ಊರಲ್ಲಿ ಜಾತ್ರೆ ಇದೆ ಅಂತ ಊರಿಗೆ ಹೊರಟೋಗಿದ್ರು. ಅವತ್ತು ಸಂಜೆ 7 ಗಂಟೆ ಆಗಿತ್ತೇನು. ದೇವಸ್ಥಾನದಲ್ಲಿ ನಾಟಕ ಇದೆ, ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಅತ್ತೆನೂ ಹೋದ್ರು. ಇನ್ನು ನನ್ನ ಗಂಡನೂ ಸದಾ ಮನೆಯಿಂದ ಆಚೆನೇ ಇರ್ತಾ ಇದ್ದಿದ್ದು ಹೆಚ್ಚು. ನನ್ನ ಸಂಕಟಕ್ಕೆ ನೆರವಾದವರು ಯಾರೂ ಇಲ್ದಂಗಾಯ್ತು. ಲಾಂಧ್ರದ ಬೆಳಕಲ್ಲಿ ಕತ್ತಲ ನಡುವಲ್ಲಿ ನನ್ನ ನರಳಾಟ ಕೇಳಿ ಹಾದಿಲ್ ಹೋಗ್ತಾ ಇದ್ದ ಒಬ್ಬ ಗೂರ್ಖ ಬಂದು ಒಂದಷ್ಟೇ ಸಹಾಯ ಮಾಡ್ದ. ನನ್ನ ಚೊಚ್ಚಲ ಹೆರಿಗೆಯನ್ನು ನಾನೇ ಮಾಡಿಕೊಂಡ ಮಹಾತಾಯಿ ನಾನಾದೆ. ಅಂತೂ ಆ ಪ್ರಸವ ವೇದನೆಯಿಂದ ಮುಕ್ತಿನೂ ಪಡೆದೆ.
0: ಅಂದ್ರೆ ನೀವೊಬ್ರೇ ಯಾವ ನರ್ಸು ಡಾಕ್ಟ್ರು ಇಲ್ದೆ ಹೆರಿಗೆ ಮಾಡ್ಕೊಂಡ್ರ? ಯಪ್ಪ, ಎಂತ ಮಗು ಆಯ್ತು? ಮಗು ಆರೋಗ್ಯವಾಗಿತ್ತ?
1: ಆ ನರಳಾಟ ಒದ್ದಾಟ ಇದೆಲ್ಲದರ ನಡುವೆ ನಾನು ಒಂದು ಗಂಡು ಮಗುವಿಗೆ ತಾಯಿಯಾಗಿತ್ತು. ಬಹುಶಃ ಹೆಣ್ಣು ಮಗು ಹೆತ್ತಿದ್ರೆ ನನ್ನನ್ನು ಈ ಮನೆಯವರು ಹೇಗೆ ನಡೆಸ್ಕೊಳ್ತಿದ್ರು ಅನ್ನೋ ಯೋಚನೆ ನಂಗೆ ಎಷ್ಟೋ ಸತಿ ಬಂದಿದೆ. ಹಾಗಂದ ಮಾತ್ರಕ್ಕೆ ಗಂಡು ಮಗು ಆಯ್ತು ಅಂತ ನನಗೇನು ರಾಜಮರ್ಯಾದೆ ಸಿಗ್ಲಿಲ್ಲ. ಬಾಣಂತಿ ಅಂತ ಯಾವ ಆರೈಕೆನೂ ಮಾಡಲಿಲ್ಲ. ಬಸರಿಗೆ ನೆರವಾಗದೇ ಇರೋರು ಬಾಣಂತಿಗೆ ನೆರವಾಗ್ತಿದ್ರ ಹೇಳು? ಮಗು ಅಳ್ತಾ ಇರಲಿ, ನಗ್ತಾ ಇರಲಿ, ಒದ್ದಾಡ್ತಾ ಇರಲಿ, ಅದ್ರ ಗೋಜಿಗೆ ಯಾರೂ ಹೋಗ್ತಾ ಇರಲಿಲ್ಲ. ತಾಯಿಯಾಗಿ ನಾನು ನನ್ನ ಕರ್ತವ್ಯ ಮಾಡಲೇಬೇಕಿತ್ತಲ್ವಾ? ಅವ್ರಿಗೆಲ್ಲ ಮಗುಗಿಂತ ಹೆಚ್ಚಾಗಿ ಅವ್ರು ಬೇಕು ಬೇಡನೇ ಜಾಸ್ತಿ ಆಗಿತ್ತು.
0: ಅಯ್ಯೋ ಪಾಪ ಅಮ್ಮ, ನೀವು ಅದೆಷ್ಟು ಕಷ್ಟಪಟ್ಟಿದ್ದೀರಿ. ಆಮೇಲೆ ಮಗುಗೆ ಏನು ಹೆಸರಿಟ್ರಿ? ಚೆನ್ನಾಗಿ ಆಟ ಆಡ್ಕೊಂಡಿತ್ತಾ ಪಾಪು?
1: ಆ ಮಗು ಹುಟ್ಟಿದ್ದೆ ನನಗೆ ದೊಡ್ಡ ಸಂಭ್ರಮ ಪುಟ್ಟಿ. ಹೆಸರಿಡೋದು ಕರೆಯೋದು ಯಾವಾಗ ಮಾಡ್ತಾರೆ ಅಂತ ಕಾದಿದ್ದಷ್ಟೇ ನೆನಪಿರೋದು ನನಗೆ. ಆ ಮಗುಗೆ ಕರೆಯಕ್ಕೆ ಅಂತ ಹೆಸರು ಹುಡ್ಕೋದ್ರಲ್ಲೇ ನನ್ನ ಕಾಲ ಎಲ್ಲ ಕಳೆದು ಹೋಗಿತ್ತು. ನಿಜಕ್ಕೂ ಅದು ಪಾಪದ ಕೂಸೆ. ಒಂದಿನ ಮಗು ಹೀಗೆ ತುಂಬ ರಚ್ಚೆ ಹಿಡಿಯೋಕೆ ಪ್ರಾರಂಭ ಮಾಡಿಬಿಟ್ಟ. ಎಷ್ಟು ಸಮಾಧಾನ ಮಾಡಿದ್ರೂ ನಿಲ್ಲಿಸ್ತಾನೇ ಇಲ್ಲ. 2 ದಿನ ಆದರೂ ಒಂದೇ ಸಮ ಅಳು. ನನಗಂತೂ ಮಗುಗೆ ಏನಾಗ್ತಾ ಇದೆ ಅಂತ ತಿಳ್ಕೊಳಕ್ಕೆ ಆಗಲಿಲ್ಲ. ಮನೇಲಿ ಹಿರಿಯರನ್ನ ಕೇಳೋಣ ಅಂದರೆ ಅವರು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ.
0: ಏನು, 2 ದಿನ ಮಗು ಅಳ್ತಲೇ ಇತ್ತ? ಮತ್ತೆ ನೀವೇನ್ ಮಾಡಿದ್ರಿ? ಡಾಕ್ಟರ್ ಹತ್ರ ಹೋಗ್ಲಿಲ್ವಾ? ಆದ್ರೂ ಅಮ್ಮ ಆಸ್ಪತ್ರೆಗೆ ಹೋಗ್ಬೇಕಿತ್ತಲ್ವಾ?
1: ಹೌದಮ್ಮ, ಹೋಗ್ಲೇಬೇಕಿತ್ತು. ಆದ್ರೆ ಹೋಗಕ್ ನನ್ನ ಹತ್ರ ಹಣ ಎಲ್ಲಿತ್ತು ಹೇಳು? ಯಾರು ಕೊಡ್ಬೇಕಿತ್ತು ಹಣ ನಂಗೆ? ಮನೇಲಿ ಯಾರಿಗೆ ನನ್ನ ನನ್ನ ಮಗುವಿನ ವಿಷಯ ಬೇಕಿತ್ತು ಹೇಳು?
0: ಹಾಗಾದ್ರೆ ಏನ್ ಮಾಡಿದ್ರಿ ಅಮ್ಮ ನೀವು? ನನಗಂತೂ ನಿಜವಾಗ್ಲು ತುಂಬಾ ಹಿಂಸೆ ಆಗ್ತಾ ಇದೆ.
1: ಅನಾಥೋ ದೈವ ರಕ್ಷಕಃ ಅಂತ ಹಿರಿಯರು ಹೇಳ್ತಾರೆ, ಕೇಳಿದ್ಯಾ? ನನ್ನ ಪಾಲ್ಗೂ ಆ ದಿನ ದೇವತೆ ಆಗಿ ಬಂದಳು ಹಾಲಿನ ರಂಗಮ್ಮ. ಅಳ್ತಾ ಇದ್ದಿದ್ ಮಗುನ ನೋಡಿ ಆ ಮಗುಗೆ ಅರ್ಶಿನ ಕಾಮಾಲೆ ರೋಗ ಬಂದಿರಬೇಕು, ಮೊದಲು ಆಸ್ಪತ್ರೆಗೆ ಹೋಗಿ ಅಂತ ಹೇಳಿ ಅವಳ ಹತ್ರ ಇದ್ದಿದ್ದ ಕಾಸಿನ ಚೀಲದಿಂದ 2 ರೂಪಾಯಿ ತೆಗೆದು ನನ್ನ ಕೈ ಕೊಟ್ಲು. ಮೊದಲು ಇಲ್ಲಿಂದ ಹೊರಡಿ ಅಂತ ಹೇಳಿ ಬಸ್ಸು ಹತ್ಸಿದ್ಲು.
0: ಅಪ್ಪ ಸತ್ಯ, ನೀವಂತೂ ಇಂತೂ ಆಸ್ಪತ್ರೆ ಕಡೆಗೆ ಹೊರಟ್ರಲ್ಲ, ಒಳ್ಳೇದಾಯ್ತು. ಆಮೇಲೆ
1: ರಂಗಮ್ಮ ನನ್ನ ಬಸ್ ಹತ್ಸಿ ಹೊರಟ್ಬಿಟ್ಲು. ಬಸ್ಸು ಊರಾಚೆ ದಾಟಿ ಮುಂದೆ ಹೋಗ್ತಾ ಇತ್ತು. ಅಷ್ಟೊತ್ತಿಗೆನೆ ನನ್ನ ಮಗು ಅಳು ನಿಲ್ಸ್ಬಿಡ್ತು. ಸದ್ಯ 2 ದಿವಸದಿಂದ ಒಂದೇ ಸಮ ರಚೆ ಹಿಡ್ದಿದ್ನಲ್ಲ, ಇವಾಗ ಅಳು ನಿಲ್ಸಿದ್ನಲ್ಲ ಅಂತ ಸಮಾಧಾನ ಪಟ್ಕೊಂಡೆ. ನನ್ನ ಪಕ್ಕ ಒಬ್ರು ಕಾಕ ಕೂತಿದ್ರು. ಮಗಳೇ, ಇಷ್ಟು ಸಣ್ಣ ಮಗುನ ಎತ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ಯಮ್ಮ ಅಂತ ಕೇಳಿದ್ರು. ನಾನು ಇರೋ ವಿಷಯನೆಲ್ಲ ಅವ್ರಿಗೆ ಹೇಳ್ದೆ. ಎಲ್ಲಿ ಒಂದ್ಸಲ ಮಗುನ್ ತೋರ್ಸು ಅಂತ ಕೇಳಿದ್ರು. ಮಗು ಹಣೆನ ಮುಟ್ಟಿ ನೋಡಿದ ಅವ್ರ ಮುಖ ಚಿಕ್ಕದಾಗಿ ಹೋಯ್ತು.
0: ಯಾಕೆ? ಪಾಪ ಮಗು ಅಳ್ತಾ ಇರೋದನ್ನ ನಿಲ್ಸಿತ್ತಲ್ಲ, ಒಳ್ಳೇದೇ ಆಯ್ತು ತಾನೆ. ಮತ್ತೆ ಅವ್ರ್ಯಾಕೆ ಮುಖ ಚಿಕ್ಕದ್ ಮಾಡ್ಕೊಂಡ್ರು?
1: ನನ್ ಮಗು ಆಸ್ಪತ್ರೆಗೆ ಹೋಗೋ ಮಗು ಆಗಿರ್ಲಿಲ್ಲ, ಸ್ಮಶಾನ ಸೇರೋ ಮಗು ಆಗ್ಬಿಟ್ಟಿತ್ತು.
0: ಇಂಥ ಕೆಲ್ಸ ಆಯ್ತಲ್ಲ, ಮತ್ತೆ ಆ ಸತ್ತೋದ ಮಗುನ ನೀವು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರ ಅಥವಾ ಮನೆಗೆ ಕರ್ಕೊಂಡು ಹೋದ್ರ?
1: ಮನೆಯವ್ರಿಗೆ ಹೇಳ್ದೆ ಕೇಳ್ದೆ ಬಸ್ ಹತ್ತಿದ್ದೋಳಲ್ವಾ ನಾನು. ಇನ್ನ ಸತ್ತ ಮಗುನ ಹೊತ್ಕೊಂಡು ಹೋದ್ರೆ ಅವ್ರು ನನ್ನ ಒಳಗೆ ಸೇರಿಸ್ಕೋತಾರೇನಮ್ಮ?
0: ಹಾಗಾದ್ರೆ ಏನ್ ಮಾಡಿದ್ರಿ?
1: ಆ ಸತ್ತ ಮಗುನ ನೋಡಿದ ಕಾಕ ನನಗೆಷ್ಟು ಸಮಾಧಾನ ಮಾಡಿದ್ರು ಗೊತ್ತಾ? ನನಗೆ ಆ ಬಸ್ಸಲ್ಲಿ ಜೋರಾಗಿ ಅಳೋಕ್ಕೂ ಆಗ್ತಾ ಇರಲಿಲ್ಲ. ಬಸ್ಸಲ್ಲಿರೋ ಜನರಿಗೆಲ್ಲ ತಿಳಿದ್ರೆ ಎಲ್ಲಿ ದಾರಿ ಮಧ್ಯದಲ್ಲೇ ನನ್ನ ಇಳಿಸ್ಬಿಡ್ತಾರೋ ಅಂತ ತುಂಬ ಭಯ ಆಯಿತು. ಅದಕ್ಕೆ ಕಾಕ ಕೂಡ ಅಳ್ಬೇಡ ಅಂತ ಹೇಳಿ ಸಮಾಧಾನ ಮಾಡಿದ್ರು. ಆ ಜೀವ ಕಳ್ಕೊಂಡಿರೋ ಕುಡಿಗೆ ನಾ ಹಾಲು ಕುಡಿಸ್ತಾ ಇರೋ ಥರ ನಾಟಕ ಮಾಡಿಕೊಂಡು ಬಸ್ಸಲ್ಲೇ ಕೂತಿದ್ದೆ. ನನ್ನ ಕಣ್ಣೀರ ಧಾರೆ ಕಾಕನ ಭುಜದ ಮೇಲೆ ಒದ್ದೆ ಆಯಿತು ಅಷ್ಟೆ.
0: ಅಲ್ಲಮ್ಮ, ಇಷ್ಟೊಂದು ಸಂಕಟ ಹೊತ್ಕೊಂಡು ಅದು ಹೇಗ್ ತಾನು ಬಸ್ಸಲ್ಲಿ ಕೂತಿದ್ರಿ ನೀವು? ಆಮೇಲಾದ್ರೂ ಮನೆಗೆ ವಾಪಸ್ ಹೊರಟ್ರಾ?
1: ಇಲ್ಲಮ್ಮ, ಆಗ್ಲೇ ಹೇಳಿದ್ನಲ್ಲ, ಬರಿಗೈಲಿ ಆ ಮನೆಗೆ ಹೋದ್ರೆ ನನ್ನ ಸುಮ್ಮನೆ ಬಿಡ್ತಾ ಇದ್ರ ಹೇಳು? ಮಗು ಇದ್ದಾಗ ಅದರ ಲಾಲ್ನೆ ಪಾಲ್ನೆ ಅವ್ರಿಗೆ ಬೇಕಿಲ್ವಾಗಿತ್ತು. ಆದ್ರೆ ಮಗು ಸತ್ತೋಗಿದೆ ಅಂತ ಗೊತ್ತಾಗಿದ್ದಿದ್ರೆ ಸುಮ್ಮನಿರ್ತಿದ್ರ ಅವರು? ಒಂದ್ ಮಗು ಎತ್ಕೊಡಕ್ಕೆ ನಿನಗೆ 2 ವರ್ಷ ಆಯ್ತು ಅಂತ ನಮ್ಮತ್ತೆ ನನ್ನ ದಿನಾಗ್ಲೂ ಕಡೆಗಣಿಸ್ತಾ ಇದ್ರು. ಇನ್ನ ಹುಟ್ಟಿದ ಮಗು ಸತ್ತೋಗಿದೆ ಅಂದಿದ್ರೆ ಏನ್ ಮಾಡ್ತಾರೋ ಅಂತ ಭಯ ನನ್ನ ಕಾಡ್ತಾನೆ ಇತ್ತು.
0: ಹಾಗಾದ್ರೆ ಏನ್ ಮಾಡಿದ್ರಿ, ಮತ್ತೆಲ್ಲಿಗೆ ಹೋದ್ರಿ ನೀವು?
1: ನಾನು ನಿಂಗಾಗ್ಲೇ ಹೇಳ್ದಾಗೆ ಅನಾಥೋ ದೈವ ರಕ್ಷಕ ಅನ್ನೋ ಮಾತು ನನಗ್ ಮತ್ತೆ ಮುಂದುವರಿತು ತಾಯಿ. ನನ್ ಪಕ್ಕದಲ್ ಕುಳಿತಿದ್ ಕಾಕ ನನ್ ಕಥೆ ಎಲ್ಲ ಕೇಳಿದ್ರು. ಹೀಗೆ ಒಂದ್ 2 ಊರು ದಾಟಿದ್ರೆ ನಮ್ಮೂರು ಬರುತ್ತೆ. ನಿನಗೇನು ಅಭ್ಯಂತರ ಇಲ್ಲ ಅಂದ್ರೆ ನಿನ್ನ ಮಗುಗೆ ಸ್ಮಶಾನ ತೋರಿಸಿ ನಿನ್ನ ನಮ್ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು.
0: ಹಾಗಾದ್ರೆ ನೀವು ಆ ಕಾಕನ್ ಜೊತೆನೆ ಹೊರಟ್ಬಿಟ್ರಾ? ನಿಮ್ಗೇನು ಭಯ ಆಗ್ಲಿಲ್ವಾ?
1: ಆ ಕ್ಷಣದಲ್ಲಿ ನಂಗೆ ಗೊತ್ತಿರೋ ಮನೆಯವ್ರಿಗಿಂತ ಈ ಗೊತ್ತಿಲ್ದೇ ಇದ್ದಿದ್ ಕಾಕನೆ ಎಷ್ಟೋ ಆಪ್ತರು ಅಂತ ಅನ್ಸ್ಬಿಟ್ರು. ಅವ್ರು ತೋರಿಸಿದ ದಾರಿಲಿ ನಾನು ನಡಿಬಹುದು ಅಂತ ನನಗೆ ದೈವ ಪ್ರೇರಣೆ ಆಯ್ತು. ತಂದೆ ತರ ಇದ್ದ ಅವ್ರ ಜೊತೆ ನನ್ನ ಸತ್ತ ಮಗುನ ಹೊತ್ತು ನಡೆದೇ ಬಿಟ್ಟೆ.
0: ನೀವು ಅವ್ರ ಜೊತೆನೆ ಇದ್ಬಿಟ್ರಾ? ನಿಮ್ಮ ಮನೆಯವ್ರು ಯಾರು ನಿಮ್ಮನ್ನ ಹುಡ್ಕೋ ಪ್ರಯತ್ನ ಮಾಡ್ಲಿಲ್ವಾ?
1: ಅವರು ನನ್ನನ್ನು ಹುಡುಕಿದ್ರೋ ಇಲ್ವೋ ನನಗೆ ಗೊತ್ತಿಲ್ಲ ಮಗಳೇ. ಆ ಊರಲ್ಲಿ ನನ್ನ ಮನೆ ಬಿಟ್ಟು ಓಡೋದವಳು ಅಂತಂದ್ರು, ಪತಿತೆ ಅಂತ ಅಂದ್ರು. ಯಾವ್ದ್ರ ಬಗ್ಗೆನೂ ನನಗೆ ತಿಳ್ಕೊಳ್ಳೋ ಆಸಕ್ತಿನೂ ಇರಲಿಲ್ಲ. ನನ್ನ ದಾರಿನೇ ಬೇರೆ ಆಗಿತ್ತು.
0: ಹಾಗಾದ್ರೆ ನೀವು ಈ ಹಸಿರೌಷಧಿ ಕೊಡೋ ವಿದ್ಯೆನ ಹೇಗ್ ಕಲ್ತ್ರಿ? ಇದನ್ನೆಲ್ಲ ನಿಮ್ಗೆ ಯಾರು ಹೇಳ್ಕೊಟ್ರು?
1: ಆ ಕಾಕನೇ ನನ್ನ ಪಾಲಿನ ತಂದೆ ತಾಯಿ ದೈವ ಎಲ್ಲನೂ ಆಗಿದ್ರು. ಅವರು ಅವ್ರು ಕಲ್ತಿರೋ ಸಕಲ ವಿದ್ಯೆಗಳನ್ನ ನನಗೆ ಧಾರೆ ಎರೆದ್ಬಿಟ್ರು. ಊರಾಚೆ ಇರೋ ಅವ್ರ ತೋಟದ ಮನೆಯಲ್ಲಿ ನಾನು ಇರೋಕೆ ವ್ಯವಸ್ಥೆ ಕೂಡ ಮಾಡಿದ್ರು. ಅವ್ರು ನನಗೆ ಹೇಳ್ಕೊಟ್ಟಿರೋ ವಿದ್ಯೆನೆ ನಾನು ಇವತ್ತಿಗೂ ಅಭ್ಯಾಸ ಮಾಡ್ತಾ ಇರೋದು.
0: ನೀವು ಕಾಮಾಲೆ ರೋಗ ಬಂದವರಿಗೆ ಉಚಿತವಾಗಿ ಔಷಧಿ ಕೊಡೋದ್ರ ಗುಟ್ಟು ಈಗ ತಿಳಿತು ಅಮ್ಮ. ಎಂಥ ಮನಸ್ಸು ನಿಮ್ಮದು! ನಿಮ್ಮ ಮಗು ಕಾಮಾಲೆಯಿಂದ ನರಳಿ ಸತ್ತಿದ್ದಕ್ಕೆ ಪ್ರತಿಯಾಗಿ ತಾವು ಎಲ್ಲಾ ಬಡ ಮಕ್ಕಳಿಗೂ ನಿಮ್ಮ ಹತ್ರ ನಂಬಿಕೆ ಇಟ್ಟು ಬರೋರಿಗೂ ಔಷಧಿನ ನೀಡ್ತಾ ಇರೋದು ನಿಜಕ್ಕೂ ಹೆಮ್ಮೆ ವಿಷಯ. ಯಪ್ಪ, ನಿಜವಾಗ್ಲೂ ಇಷ್ಟು ಮಾಡೋ ಮನಸ್ಸು ನಿಮ್ಮದಾಗಿದೆಯಲ್ಲ ಅಮ್ಮ, ಇದಕ್ಕಿಂತ ಇನ್ನೇನು ಬೇಕು ಹೇಳಿ? ನೀವು ನಿಮಗಿಷ್ಟ ಬಂದ ಹಾಗೆ ಇದ್ಬಿಡ್ಬಹುದಾಗಿತ್ತು, ಯಾರು ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇರಲಿಲ್ಲ. ಆದ್ರೆ ನೀವು ಶಬರಿ ತರ ಈ ಆಶ್ರಮದಲ್ಲಿ ಜೀವನ ಮಾಡ್ತಾ ದೈವ ಸಮಾನರಾದ ಮಕ್ಕಳನ್ನ ರಕ್ಷಿಸ್ತಾ ಇರೋದು ಇಷ್ಟು ದೊಡ್ಡ ವಿಚಾರ ಅಲ್ವಾ?
1: ನೀನು ದೊಡ್ಡ ವಿಚಾರ ಅಂತ ಹೇಳ್ತೀಯಲ್ಲ, ನನಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೀನು ಪೇಪರ್ ನೋಳು, ಒಂದಷ್ಟು ವಿಚಾರಗಳನ್ನ ಸಾಧ್ಯವಾದ್ರೆ ತಿಳಿಸೋ ಪ್ರಯತ್ನ ಮಾಡ್ತೀಯ ಮಗಳೇ?
0: ಖಂಡಿತವಾಗ್ಲೂ. ಅದೇನು ಅಂತ ಹೇಳಿ ನೀವು, ಅದೆಲ್ಲದನ್ನು ಬರೆದು ಪ್ರಕಟ ಮಾಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ.
1: ಗಂಡು ಹೆತ್ತವ್ರೆ, ಮದುವೆಯಾಗಿ ಮನೆ ತುಂಬಿಸಿಕೊಂಡ ಹೆಣ್ಣನ್ನ ನಿಮ್ಮ ಮಗಳಂತೆ ಕಾಣಿ. ಹಾಗೆ ಕಾಣಲು ಸಾಧ್ಯವಾಗದಿದ್ರೆ ನಿಮ್ಮ ಮಗನಿಗೆ ಮದುವೆ ಯೋಚನೆನೇ ಬಿಟ್ಬಿಡಿ ಅಂತ ನಾನು ತುಂಬಾ ಸತಿ ಕೂಗಿ ಕೂಗಿ ಹೇಳ್ಬೇಕನ್ಸುತ್ತೆ. ಹೆಣ್ಣು ಅಂದ್ರೆ ಕೇವಲ ಕಾಮದಾಸೆ ತೀರಿಸುವ ವಸ್ತುವಲ್ಲ, ಅವಳ ಮನೋಭಿಲಾಷೆ ಮಾತೃವಾಂಛೆಗೆ ನಿಮ್ಮ ಮನಸ್ಸನ್ನ ನೀಡಿ. ಹೆತ್ತವರನ್ನ ಬಿಟ್ಟು ನಿಮ್ಮ ಗೂಡು ಸೇರುವ ಪುಟ್ಟ ಹಕ್ಕಿ ಅದು, ಆಸರೆ ಬಯಸಿ ಬಂದಿದೆ. ಗುಟುಕು ನೀಡಿ ಗಟ್ಟಿಯಾಗಿಸಿ. ಮೊನಚು ಮಾತುಗಳಿಂದ ಮನಸ್ಸು ಹಾಳು ಮಾಡಬೇಡಿ ಅಂತ ಕೇಳ್ಕೊಳ್ತೀನಿ ನಾನು.
0: ಹೌದಮ್ಮ, ಈಗಿನ ಕಾಲದಲ್ಲಿ ಹೆಣ್ಮಕ್ಳು ತುಂಬಾನೇ ತಿಳ್ಕೊಂಡಿದ್ದಾರೆ ನೋಡಿ. ನೀವು 13 ವರ್ಷ ಇದ್ದಾಗಲೇ ಮದುವೆ ಮಾಡಿಕೊಂಡು ಎಷ್ಟೆಲ್ಲ ಕಷ್ಟಪಟ್ಟಿದ್ರಿ. ಆದರೆ ಈಗ ಎಲ್ಲ ಬದಲಾಗಿದೆ. ಹೆಣ್ಣು ತನ್ನ ಕಾಲ ಮೇಲೆ ತಾನು ನಿಲ್ಲೋ ಅಷ್ಟು ಯಶಸ್ವಿಯಾಗಿದ್ದಾಳೆ ಅಮ್ಮ.
1: ಒಳ್ಳೇದಮ್ಮ,
0: ನಿಮ್ಮಂಥವರ ಆದರ್ಶದ ಯಶೋ ಗಾಥೆ ಎಲ್ಲರಿಗೂ ಮಾದರಿಯಾಗಬೇಕು. ನನಗೆ ಆಶೀರ್ವಾದ ಮಾಡಿ ಪರವ. ನಿಮ್ಮನ್ನ ಪರಿಚಯ ಮಾಡಿಕೊಟ್ಟ ನಮ್ಮಮ್ಮನಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಹೋಗ್ಬರ್ತೀನಿ ಅಮ್ಮ.
1: ಆಗ್ಲಮ್ಮ, ಎಲ್ಲ ಒಳ್ಳೇದಾಗ್ಲಿ, ಹೋಗ್ಬಿಡ್ ಬಾ.
0: ಎಕ್ಸ್ಕ್ಯೂಸ್ ಮೀ ಸರ್, ಒಳಗ್ ಬರಬಹುದಾ?
2: ಓ ದೀಪಾ, ಬನ್ನಿ ಬನ್ನಿ. ಏನ್ ಇಷ್ಟೊಂದು ಖುಷಿಯಾಗಿದ್ದೀರಿ?
0: ಎಲ್ಲ ಅಚ್ಚುಕಟ್ಟಾಗಿ ಟೈಪ್ ಮಾಡಿ ಈ ಪೆನ್ ಡ್ರೈವ್ ಅಲ್ಲಿ ಹಾಕಿದ್ದೀನಿ, ತಗೊಳ್ಳಿ ಸರ್, ನೋಡಿ ಒಂದ್ಸರಿ.
2: ವೆರಿ ಗುಡ್ ದೀಪಾ, ಗಿವ್ ಮೀ 10 ಮಿನಿಟ್ಸ್, ಓದ್ ಹೇಳ್ತೀನಿ.
0: ಶೋರ್ ಸರ್, ಟೇಕ್ ಯುವರ್ ಓನ್ ಟೈಮ್.
2: ದೀಪಾ
0: ಸರ್,
2: ತುಂಬಾ ಚೆನ್ನಾಗಿ ಬರ್ತಿದ್ಯಮ್ಮ, ನಿಜವಾಗ್ಲೂ ಮದರ್ಸ್ ಡೇಗೆ ಹೇಳ್ ಮಾಡ್ತಾ ಇದೆ.
0: ಥ್ಯಾಂಕ್ ಯು ವೆರಿ ಮಚ್ ಸರ್.
2: ಅದ್ ಸರಿ ದೀಪಾ, ಈ ಆರ್ಟಿಕಲ್ಗೆ ನೀವು ಇನ್ನೂ ಯಾಕೆ ಶೀರ್ಷಿಕೆ ಇಟ್ಟಿಲ್ಲ?
0: ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ ಸರ್. ಶೀರ್ಷಿಕೆಗಳು ಬಹಳ ಇದೆ, ಯಾವುದು ಸೂಕ್ತ ನೀವೇ ಹೇಳಿ. ಇಲ್ಲಿ ನೋಡಿ, ಇಷ್ಟಿದೆ ಶೀರ್ಷಿಕೆಗಳು, ಯಾವುದಾದ್ರೂ ಒಂದು ನೀವೇ ಸೆಲೆಕ್ಟ್ ಮಾಡಿ ಸರ್.
2: ಮಾತೃಛಾಯೆ, ತಾಯವ್ವ, ಪಾರವ್ವ, ಕಾನನದ ಕಣ್ಮಣಿ, ಜೀವನ್ಮುಖಿ. ಹಾ, ಜೀವನ್ಮುಖಿ ಅನ್ನೋ ಶೀರ್ಷಿಕೆ ತುಂಬಾನೇ ಸೂಕ್ತವಾಗಿದೆ. ನನ್ನೊಳಗಿನ ಜೀವಕ್ಕೆ ಮುಕ್ತಿಯನ್ನ ನೀಡಿ ನೊಂದ ಮಾತೆಯರಿಗೆ ಮಮತೆಯ ಮುಖವನ್ನು ತೋರುತ್ತಿರುವ ಪಾರವನ ಕಥೆಗೆ ಸೂಕ್ತವಾದ ಶೀರ್ಷಿಕೆ ಅಂದ್ರೆ ಅದೇ ಜೀವನ್ಮುಖಿ.
0: ಜೀವನ್ಮುಖಿ ಪಾರವ್ವ, ನೀನು ಜೀವನ್ಮುಖಿಯೇ ಕಣವ್ವ.
3: ಜೀವನ್ಮುಖಿ ನಾಟಕ ಕೇಳಿದಿರಿ. ರಚನೆ ಗಾಯತ್ರಿ ಸುಂದರೇಶ್. ಪಾತ್ರ ಪರಿಚಯ: ಮಗಳು ದೀಪಾ, ಸಹನಾ, ತಾಯಿ ತ್ರಿವೇಣಿ, ನೇತ್ರಾ ಕೆ, ತಂದೆ ಪ್ರಸಾದ್, ಲಕ್ಷ್ಮೀನಾರಾಯಣ ಎಸ್. ಸಂಪಾದಕರು ದಿಗ್ವಿಜಯ್ ಬಿ. ಮನೆ ಕೆಲಸದ ಕೆ ನಿಂಗಿ, ಚಿನ್ಮಯಿ ಕೆಎಸ್. ತೋಟದ ವ್ಯಕ್ತಿ ಕಾರ್ತಿಕ್ ಎಂಎಸ್. ಹಾಗೂ ನಾಟಿ ವೈದ್ಯೆ ಪಾರವ್ವ, ಕೀರ್ತನಾ ವಿ. ನಿರ್ಮಾಣ ಸಹಕಾರ ಸಹನಾ. ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
4: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 8:30.
5: ಎಲ್ಲ ಜೀವಿಗಳ ಜೀವವೇ ಜಲ,
6: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
7: ನೀರಿನ ಬಳಕೆ ಹಿತವಾಗಿರಲಿ,
6: ಕೊರತೆಯಾಗದಂತೆ ಗಮನವಿರಲಿ.
8: ಹನಿ ಹನಿ ಗೂಡಿದ್ರೆ ಹಳ್ಳ,
7: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ,
6: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
5: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ,
6: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
7: ನೀರು ಬರಿದಾದಷ್ಟು ಆತಂಕ,
6: ಕಲುಷಿತವಾದಷ್ಟು ಕಳಂಕ.

ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ. ಪ್ರಾಣಿ ಸಂಕುಲ, ಖಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

ನವಣೆ ಬಾಳಿಗಿಲ್ಲ ಬವಣೆ, ಬಳಸಿದರೆ ಆಹಾರದಲ್ಲಿ ಕೊರ್ಲೆ, ನಮಗಿಲ್ಲ ರೋಗ ರುಜಿನಗಳ ತರ್ಲೆ. ನವಣೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಸಿರಿಧಾನ್ಯಗಳು ಸಕಲ ಪೌಷ್ಟಿಕಾಂಶಗಳ ಸಂಪತ್ತು. ಪೊಟ್ಯಾಸಿಯಂ, ರಂಜಕ, ಕ್ಯಾಲ್ಸಿಯಂ, ಹೇರಳ, ಕಬ್ಬಿಣ ಮತ್ತು ಸತು ಅಧಿಕ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಬಳಸಿರಿ ದಿನನಿತ್ಯ ಬರಗು, ಕಾಣಿರಿ ಜೀವನದಲ್ಲಿ ಹೊಸ ಮೆರಗು. ಬರಗನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಅಕ್ಕಿ ತಿಂದವ ಹಕ್ಕಿಯಂತೆ, ಜೋಳ ತಿಂದವ ತೋಳದಂತೆ. ಜೋಳವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಧಾನ್ಯಗಳಲ್ಲಿ ಶ್ರೇಷ್ಠ ಧಾನ್ಯ ಸಿರಿಧಾನ್ಯ. ಉತ್ತಮ ಆರೋಗ್ಯಕ್ಕೆ ಅತ್ಯುತ್ತಮ ಆಹಾರ ಸಿರಿಧಾನ್ಯ. ಸಿರಿಧಾನ್ಯ ತಿನ್ನಿ ಆರೋಗ್ಯದಲ್ಲಿ ಶ್ರೀಮಂತರಾಗಿ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆರೋಗ್ಯದಲ್ಲಿ ಬಳಸಿರಿ. ಸಿರಿಧಾನ್ಯಗಳ ತಾಕತ್ತು ಸಕಲ ಪೌಷ್ಟಿಕಾಂಶಗಳ ಸಂಪತ್ತು. ಸಿರಿಧಾನ್ಯಗಳ ಸಾರ ಜೀವನಕ್ಕೆ ಆಧಾರ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ರಾಗಿ ತಿಂದವ ನಿರೋಗಿ, ಸಾಮೆ ತಿಂದವ ಸ್ವಾಮಿ. ಯಾವ ಜಟ್ಟಿಗಿಲ್ಲ ಕಮ್ಮಿ. ರಾಗಿಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಜೋಳ ತಿಂದವರು ಬಲಿಷ್ಠರು. ಜನರ ಹೊಟ್ಟೆ ತುಂಬಿಸುವ ಜೋಳದ ರೊಟ್ಟಿ ಜಾನುವಾರುಗಳಿಗೆ ಉತ್ಕೃಷ್ಟ ಮೇವು. ಜೋಳವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.

0: ಯಾವುದೇ ವಸ್ತುವನ್ನ ವ್ಯರ್ಥವೆಂದು ಎಸೆಯುವ ಮುನ್ನ ಅದನ್ನು ಮತ್ತೆ ಬಳಸಬಹುದೇ ಪರೀಕ್ಷಿಸಿ. ವ್ಯರ್ಥ ವಸ್ತುವಿನ ಪುನರ್ಬಳಕೆಯಿಂದ ಪರಿಸರ ಮಲಿನತೆ ಕಡಿಮೆಯಾಗುತ್ತದೆ.
1: ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 12:35 ನಮ್ಮ ಮುಂದಿನ ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದೊಟ್ಟಿಗೆ ಮುಂದುವರಿಯುತ್ತವೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ನಮ್ಮೆಲ್ಲ ಕೇಳುಗರಿಗೆ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೇ, ವಿಶ್ವ ಹೈಪಟೈಟಿಸ್ ದಿನದ ಸಂದರ್ಭದಲ್ಲಿ ಹೈಪಟೈಟಿಸ್ ಅಂದರೇನು, ಲಕ್ಷಣಗಳು ಹಾಗೂ ಚಿಕಿತ್ಸೆ, ಈ ಕುರಿತಂತೆ ಡಾ ಸಂತೋಷ್ ಹಜಾರೆ ಅವರಿಂದ ಮಾಹಿತಿ, ನಂತರ ವಕ್ರದಂತ ಚಿಕಿತ್ಸೆ, ಈ ಕುರಿತಂತೆ ಡಾ ಅನುಷಾ ಹೆಗಡೆ ಇವರಿಂದ ಮಾಹಿತಿ ಕೇಳಲಿದ್ದೀರಿ. ಮೊದಲಿಗೆ ಕೇಳೋಣ, ಹೈಪಟೈಟಿಸ್ ಅಂದರೇನು, ಲಕ್ಷಣಗಳು ಹಾಗೂ ಚಿಕಿತ್ಸೆ, ಈ ಕುರಿತಂತೆ ಡಾ ಸಂತೋಷ್ ಹಜಾರೆ ಅವರಿಂದ ಮಾಹಿತಿ.
2: ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ದಿಂದ ಪ್ರತಿ ವರ್ಷ ಜುಲೈ 28 ವರ್ಲ್ಡ್ ಹೆಪಟೈಟಿಸ್ ಡೇ ಅಂತ ನಾವು ಅಬ್ಸರ್ವ್ ಮಾಡ್ತೀವಿ. ಈ ದಿವಸದ ಮಹತ್ವ ಅಂದರೆ ನಮ್ಮ ಜನರಲ್ ಪಾಪ್ಯುಲೇಷನ್ಗೆ ಲಿವರ್ಗೆ ತ್ರಾಸ್ ಮಾಡುವಂಥ ವೈರಸಸ್, ಸೂಕ್ಷ್ಮ ಜೀವ ಇರ್ತಾವೆ ವೈರಸಸ್ ಅಂತೀವಿ ನಾವು, ಆ ವೈರಸಸ್ ಬಗ್ಗೆ ಎಲ್ಲರಿಗೆ ಅವೇರ್ನೆಸ್ ಗೊತ್ತಾಗಲಿ ಅಂತ ಈ ದಿನ ಆಚರಣೆ ಮಾಡ್ತೀವಿ. ಮತ್ತು ಅದಕ್ಕೆ ಈ ವೈರಸಸ್ ಇನ್ಫೆಕ್ಷನ್ ಆಗಬಾರ್ದು, ಪಾಪ್ಯುಲೇಷನ್ಗೆ ತೊಂದರೆ ಆಗಬಾರ್ದಂತ ಕ್ರಮ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿ ಈ ವೈರಸ್ಸನ್ನ ಈ ರೋಗಕ್ಕನ್ನ ಮುಟ್ಸ್ಲಿಕ್ಕೆ ಬಂದ್ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಈ ದಿವಸ ನಾವು ಈ ಫಂಕ್ಷನ್ ಮಾಡ್ತೀವಿ. ಇದು ಹೆಪಟೈಟಿಸ್ ವೈರಸಸ್ ಅಂದ್ರೆ ಇದು ಸೂಕ್ಷ್ಮ ಜೀವ ಇರ್ತವೆ, ಇದು ಲಿವರಿಗೆ ತೊಂದರೆ ಮಾಡ್ತವೆ. ಅದಕ್ಕೆ ನಾವು ಅಲೋಪತಿ ಒಳಗೆ ಹೆಪಟೈಟಿಸ್ A, B, C, D, E ಅಂತ ಮುಖ್ಯವಾಗಿ ಅದಕ್ಕೆ ಐದು ಪ್ರಕಾರ ಇದಾವೆ, ಅದಕ್ಕೆ ಐದು ಹೆಸರಿಟ್ಟಿದ್ದೀವಿ. ಇದ್ರೊಳಗೆ ಇದು ಹೆಪಟೈಟಿಸ್ ಎ ಮತ್ತೆ ಇ ವೈರಸಸ್ ಏನಿದಾವೆ, ಇದು ಒಬ್ಬರ ಮನುಷ್ಯರಿಂದ ಒಬ್ಬರಿಗೆ ದೂಷಿತ ನೀರು ಇಲ್ಲದ್ರೆ ಊಟದಿಂದ ಸ್ಪ್ರೆಡ್ ಆಗ್ತವೆ. ನಾವು ಅಂತೀವಿ ಅದಕ್ಕೆ ಫಿಕೋರಲ್ ಕಂಟಾಮಿನೇಷನ್ ಅಂತೀವಿ. ಅಂದ್ರೆ ದೂಷಿತ ನೀರಿತ್ತು ಇಲ್ಲದ್ರೆ ಊಟ ಈ ಕಡೆ ಮಾಡಿದಾಗ ಇದು ಯಾರಿಗೆ ಕಾಮನ್ ಆಗಿರ್ತೈತಿ ಆ ಮನುಷ್ಯನ ಕಡೆ ದೂಸರೆ ಬೇರೆ ಮನುಷ್ಯಕ್ಕೆ ಸ್ಪ್ರೆಡ್ ಆಗ್ತದೆ. ಯೂಶಲಿ ಇದು ಹೆಪಟೈಟಿಸ್ ಎ ಅಂಡ್ ಇಗೆ ನಾವು ಅಕ್ಯೂಟ್ ವೈರಲ್ ಹೆಪಟೈಟಿಸ್ ಮಾಡ್ತೇವೆ ಅಂತೀವಿ. ಅಂದ್ರೆ ಸಣ್ಣ ಸ್ಮಾಲ್ ಟೈಮಿಗೆ ತೊಂದರೆ ಮಾಡ್ತವೆ, 3-4 ವಾರ ಒಳಗೆ ಈ ಜಂತುಗಳು ಒಳಗೆ ಹೋದ್ಮೇಲೆ ಕಾಮನಿ ಮಾಡ್ತವೆ. ಪೇಷಂಟ್ಗೆ ಜ್ವರ ಬರ್ತದೆ, ಕಾಮನಿ ಬರ್ತದೆ, ಹಸು ಕಟ್ಟ ಆಗ್ತದೆ, ವಾಂತಿ ಆಗ್ತದೆ. ಇಂಥ ಪೇಷಂಟ್ಗಳು ನಮ್ಮ ಕಡೆ ಬಂದಮೇಲೆ ಇದಕ್ಕೆ ಒಂದು 4-6 ವಾರ ತನಕ ಅದು ಕಾಮನಿ ತ್ರಾಸ ಮಾಡ್ತದೆ. ಕೆಲವೊಂದ್ಸಲ ಭಾಳ ವಾಂತಿ ಆದಾಗ ಪೇಷಂಟ್ ಅಶಕ್ತ ಆದಾಗ ಅವರಿಗೆ ಅಡ್ಮಿಟ್ ಮಾಡಿ ಸ್ವಲ್ಪ ಔಷಧಿ ಕೊಟ್ಟು ನಾವು ಅವರಿಗೆ ಆರಾಮ ಮಾಡಿಸ್ತೀವಿ. ಮೋರ್ ದೆನ್ ಅಂದ್ರೆ ಬಹಳಷ್ಟು ಪೇಷಂಟ್ಗೆ ಈ ಹೆಪಟೈಟಿಸ್ ಎ ಮತ್ತು ಇದರಿಂದ ಕಾಮನಿ ಆಗ್ತದೆ, ಪೇಷಂಟ್ ತೊಂದರೆ ಆಗ್ತದೆ. ಆದ್ರೆ ಭಾಳ ಸಲ ಈ ಪೇಷಂಟ್ಗಳು 90%ಕ್ಕಿಂತ ಮೇಲೆ ಎಲ್ಲ ಆರಾಮ ಆಗ್ತಾರೆ. ಒಂದು 6-12 ವಾರ ತನಕ ಇದು ಕಾಮನಿ ತೊಂದರೆ ಮಾಡ್ಬೋದು, ಆದರೆ ಎಲ್ಲ ಪೇಷಂಟ್ಗಳು ಆರಾಮಾಗ್ಬಿಡ್ತಾರೆ. ಬಹಳ ಖಚಿತವಾಗಿ 1-2% ಮಂದಿಯೊಳಗೆ ಈ ವೈರಸಸ್ ಏನು ನಾವೇನಂತೀವಿ ಫಲ್ಮಿನೆಂಟ್ ಹೆಪಾಟಿಕ್ ಹೆಪಟೈಟಿಸ್ ಅಂತೀವಿ, ಫಲ್ಮಿನೆಂಟ್ ಹೆಪಾಟಿಕ್ ಫೇಲ್ಯರ್ ಅಂತೀವಿ. ಅಂದರೆ ಲಿವರ್ ಫೇಲ್ ಆಗ್ತದೆ, ಹಾಗೆ ಭಾಳ ಕಮ್ಮಿ 100ಕ್ಕೆ 1 ಇಬ್ಬರಿಗೆ ಹಂಗೆ ಆಗ್ತದೆ. ಮತ್ತು ಲಿವರ್ ಫೇಲ್ ಆದಾಗ ಕೆಲವೊಂದ್ಸಲ ಈ ವೈರಸ್ಸಿಂದ ಜೀವಕ್ಕೆ ತೊಂದರೆ ಆಗುವಂಥ ಪರಿಸ್ಥಿತಿ ಬರ್ತದೆ. ಹಿಂಗಿದ್ದಾಗ ಹಿಂಗೆ ಬಂದಾಗ ಈಗಿನ ಕಾಲೊಳಗೆ ನಾವು ಅದರ ಲಿವರ್ನೂ ಚೇಂಜ್ ಮಾಡಿ ಆ ಪೇಷಂಟಿಗೆ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ಮುಖ್ಯವಾಗಂದ್ರೆ ಈ ಹೆಪಟೈಟಿಸ್ ಎ ಅಂಡ್ ಇ ಜಂತುಗಳು ದೂಷಿತ ನೀರಿನ ಮತ್ತೆ ಊಟದಿಂದ ಬಂದಿದ್ದ ಸಲುವಾಗಿ ಚಲೋ ಊಟ ಚಲೋ ನೀರು ಮಾಡಿದ್ರೆ ಇಂಥ ಪರಿ ಇನ್ಫೆಕ್ಷನ್ಸ್ ನಮ್ಗೆ ಬರಕ್ಕಿಲ್ಲ. ಮತ್ತೆ ಕಮ್ಯುನಿಟಿ ಒಳಗೆ ಚಲೋ ಹೈಜೀನ್ ಇಟ್ವಿ, ನಾವು ಊಟ ಮಾಡುವಾಗ ಕೈ ತೊಳ್ಕೊಂಡ್ವಿ, ಚಲೋ ಹೈಜೀನ್ ಇಟ್ಟಾಗ ಇಂಥ ಇನ್ಫೆಕ್ಷನ್ಸ್ ಒಬ್ಬರಿಂದ ಒಬ್ಬರಿಗೆ ಹರಡೋದು ಬಹಳ ಕಮ್ಮಿ ಆಗ್ತದೆ. ಅದಕ್ಕೆ ಎಸ್ಪೆಷಲಿ ಈ ಮಳೆಗಾಲ ಸೀಸನ್ ಒಳಗೆ ಅದು ಹಿಂಗೆ ದೂಷಿತ ನೀರು ಬಂದಿದ್ದಕ್ಕೆ ಮಂದಿ ಈ ಕಡೆ ಆ ಕಡೆ ಹೊರಗೆ ರಸ್ತೆಯವರು ಊಟ ಮಾಡಿದ್ದಕ್ಕೆ ಇಂಥ ಇನ್ಫೆಕ್ಷನ್ಸ್ ಈ ಕಡೆ ಆ ಕಡೆ ಸ್ಪ್ರೆಡ್ ಆಗ್ತವೆ. ಮತ್ತು ಬಹಳಷ್ಟು ಮಂದಿಗೆ ಇಂಥ ಅಕ್ಯೂಟ್ ವೈರಲ್ ಹೆಪಟೈಟಿಸ್ ಅಂತ ಈ ರೋಗಗಳು ಬರ್ಬೋದು. ಆದರೆ ನಾವು ಸ್ಯಾನಿಟೇಷನ್ ಚಲೋ ಇಟ್ವಿ, ಪರ್ಸನಲ್ ಹೈಜೀನ್ ಚಲೋ ಇಟ್ವಿ, ಕೈಕಾಲು ತೊಳ್ಕೊಂಡ್ವಿ, ಚಲೋ ಇದಕ್ಕೆ ನಾವು ಲಕ್ಷ್ಯ ಕೊಟ್ವಿ ಅಂದರೆ ಇಂಥ ಇನ್ಫೆಕ್ಷನ್ಸ್ ಬರೋದು ಭಾಳ ಕಮ್ಮಿ ಆಗ್ತಾ ಹೋಗ್ತದೆ. ಇದು ಹೆಪಟೈಟಿಸ್ ಎ ಸಲುವಾಗಿ ನಮ್ಮ ಕಡೆ ಒಂದು ಚಲೋ ವ್ಯಾಕ್ಸಿನ್ ಇದೆ, ಒಂದು ಟೀಕೆ ಇದೆ. ಈ ವ್ಯಾಕ್ಸಿನ್ ಯೂಸ್ ಮಾಡಿದಾಗ ಇದು 2 ಡೋಸ್ ಇರ್ತವೆ, ಇವತ್ತು ಒಂದು, ಒಂದು 6 ವಾರಕ್ಕೆ ಒಂದ್ಸಲ. ಇದು 2 ಡೋಸ್ ಕೊಟ್ಟರೆ ಅಂಥ ಜಂತುಗಳ ಇನ್ಫೆಕ್ಷನ್ ಆಗೋದು ನಾವು ಪ್ರಿವೆಂಟ್ ಮಾಡ್ಬೋದು. ಅದಕ್ಕೆ ಯಾರಿಗೆ ಈ ರಿಸ್ಕ್ ಜಾಸ್ತಿ ಇರ್ತದೆ, ಯಾವ ಪೇಷಂಟ್ಸಿಗೆ ಇಂಥ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರ್ತವೆ ಅವರಿಗೆ ಇದು ಹೆಪಟೈಟಿಸ್ ಎ ವೈರಸ್ ನಾವು ಕೊಡ್ತೀವಿ. ಮತ್ತು ಯಾರು ಹಿಂಗೆ ಎಂಡೆಮಿಕ್ ಏರಿಯಾ ಒಳಗೆ ಹೋಗ್ತಾರೆ ಅಂತ ಅವರಿಗೆ ಇದು ವ್ಯಾಕ್ಸಿನ್ ಕೊಟ್ಟು ಇಂಥ ಇನ್ಫೆಕ್ಷನ್ಸ್ ಆಗಬಾರ್ದು ಅಂತ ನಾವು ನೋಡ್ಕೋಬೋದು. ಆದರೆ ಹೆಪಟೈಟಿಸ್ ಈಗ ಇಂಥ ಇನ್ನು ವ್ಯಾಕ್ಸಿನ್ ಏನು ತಯಾರಾಗಿಲ್ಲ. ಅದಕ್ಕೆ ಈಗ ಸದ್ಯಕ್ಕೆ ನಮ್ಮ ಕಮ್ಯುನಿಟಿ ಒಳಗೆ ಬಹಳಷ್ಟು ಮಂದಿಗೆ ಇದು ಹೆಪಟೈಟಿಸ್ ಈ ವೈರಸ್ದಿಂದ ಕಾಮನಿ ಆಗ್ತಾ ಇರ್ತದೆ. ಬಹಳ ಮಂದಿಗೆ ನಾವು ನೋಡ್ತೀವಿ ಕಾಮನಿ ಆಗಿ ನಮ್ಮ ಕಡೆ ಬರ್ತಾ ಮಾಡ್ತಾರೆ. ಆದರೆ ಬಹಳಷ್ಟು ಮಂದಿ ಇದು ಹೆಪಟೈಟಿಸ್ ಎ ಈ ಕಾಮಿನಿಗಳು ಆರಾಮಾಗ್ತವೆ. ಪೇಷಂಟ್ಗಳು ಒಂದು 2-3 ತಿಂಗಳೊಳಗೆ ಪೂರ ಆರಾಮಾಗಿ ಸಾಮಾನ್ಯ ಜೀವನಕ್ಕೆ ವಾಪಸ್ ಬಂದ್ಬಿಡ್ತಾರೆ. ಈಗ ಇದಕ್ಕಿಂತ ಮಹತ್ವದ ಅಂದರೆ ಇದು ಹೆಪಟೈಟಿಸ್ ಬೇರೆ ವೈರಸ್ ಏನಿದ್ದಾವೆ, ಹೆಪಟೈಟಿಸ್ ಬಿ, ಸಿ ಮತ್ತು ಡಿ. ಈ ವೈರಸಸ್ ಯೂಶಲಿ ಒಬ್ಬರು ಮನುಷ್ಯನಿಂದ ಒಬ್ಬರಿಗೆ ನೀರಿಂದಲ್ಲ ಅದರ ದೂಷಿತ ರಕ್ತದಿಂದ ಸ್ಪ್ರೆಡ್ ಆಗ್ತದೆ. ಅದಕ್ಕೆ ಇದು ಹೆಪಟೈಟಿಸ್ ಬಿ, ಸಿ ಆ್ಯಂಡ್ ಡಿ ವೈರಸ್. ದೂಷಿತ ರಕ್ತ ನಾವು ಒಬ್ಬರಿಂದ ಒಬ್ಬರಿಗೆ ಹಾಕೊಂಡ್ವಿ, ಇಲ್ಲದ್ರೆ ಪೇಷಂಟ್ ಹಾಸ್ಪಿಟಲ್ಗೆ ಇದ್ದಾಗ ನಾವೇನಾರು ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡುವಾಗ ಇನ್ಸ್ಟ್ರೂಮೆಂಟ್ಸ್ ಸ್ಟರ್ಲೈಸ್ ಆಗಿಲ್ಲ ಅಂದರೆ ಒಬ್ಬರು ಪೇಷಂಟ್ ಒಬ್ಬರಿಗೆ ಟ್ರಾನ್ಸ್ಫರ್ ಆಗೋದು ಚಾನ್ಸ್ ಇರ್ತವೆ. ಈಗಿನ ಕಾಲೊಳಗೆ ಇದು ಬಹಳಷ್ಟು ಮಂದಿ ಡ್ರಗ್ಸ್ ತಗೋತಾರೆ, ಇಂಟ್ರಾವಿನಸ್ ಡ್ರಗ್ಸ್ ಯೂಸ್ ಮಾಡ್ತಾರೆ. ಇಂಥ ಡ್ರಗ್ಸ್ ಯೂಸ್ ಮಾಡುವಾಗ ಒಬ್ಬರದ್ದು ಇಂಜೆಕ್ಷನ್ ಒಬ್ಬರಿಗೆ ತಗೋತೇವೆ, ಒಬ್ಬರ ಇಂಜೆಕ್ಷನ್ ನೀಡಲ್ ಶೇರಿಂಗ್ ಮಾಡ್ತಾರೆ, ಟ್ಯಾಟೂಯಿಂಗ್ ಮಾಡ್ಕೋತಾರೆ ನಮ್ಮ ಸ್ಕಿನ್ ಮೇಲೆ. ಹೀಗೆಲ್ಲ ಮಾಡುವಾಗ ಶೇರಿಂಗ್ ಆಫ್ ನೀಡಲ್ಸ್ ಅಂಡ್ ಇನ್ಸ್ಟ್ರೂಮೆಂಟ್ಸ್ದಿಂದ ಇದು ಹೆಪಟೈಟಿಸ್ ವೈರಸ್ ಸ್ಪ್ರೆಡ್ ಆಗ್ತವೆ. ಅನದರ್ ವೇ ಆಫ್ ಸ್ಪ್ರೆಡ್ ಇದಂದ್ರೆ ತಾಯಿ ಯಾವಾಗ ಜನ್ಮ ಕೊಡ್ತಾಳೆ ಅವಾಗ ಡ್ಯೂರಿಂಗ್ ಡೆಲಿವರಿ ತಾಯಿಯಿಂದ ಮಗುಗೆ ಈ ಟ್ರಾನ್ಸ್ಮಿಷನ್ ಆಗ್ತವೆ. ಅದಕ್ಕೆ ನಾವು ಪೇರೆಂಟಲ್ ಟ್ರಾನ್ಸ್ಮಿಷನ್ ಅಂತೀವಿ. ಅದಕ್ಕೆ ಆ ಟೈಮಿಗೂ ಈ ಜಂತುಗಳು ಮಮ್ಮಿದಿಂದ ಹುಡುಗರಿಗೆ ಬರ್ತವೆ. ಇದರೊಳಗೆ ಹೆಪಟೈಟಿಸ್ ಬಿ ಕಾಮ್ನಿಗೆ ಸಾಮಾನ್ಯ ಜನಗಳಿಗೆ ಬಿಳಿ ಕಾಮ್ನಿ ಅಂತಾರೆ. ಅದಕ್ಕೆ ಹೆಪಟೈಟಿಸ್ ಬಿ ಸಿ ಡಿ ಜಂತುಗಳು ಸ್ವಲ್ಪ ತೊಂದರೆ ಮಾಡೋ ಜಂತು ಇರ್ತವೆ. ಇನ್ಫೆಕ್ಷನ್ಸ್ ಒಂದ್ಸಲ ಬ್ಲಡಿಂದ ಒಳಗೆ ಬಂದರೆ ಆಕ್ಚುಲಿ ಇದು ಮೈ ಬಿಟ್ಟು ಹೋಗೋದು ಭಾಳ ಕಠಿಣ. ಇದರೊಳಗೆ ಹೆಪಟೈಟಿಸ್ ಬಿ ಬಗ್ಗೆ ನಾನು ಮಾತಾಡ್ತೀನಿ. ಹೆಪಟೈಟಿಸ್ ಬಿ ಜಂತು ಒಂದ್ಸಲ ಮೈ ಒಳಗೆ ಬಂದರೆ ಅದು ಹಿಂಗೆ ದೂಷಿತ ರಕ್ತದಿಂದ ಬರ್ಬೋದು. ಇಲ್ಲದ ಮನೆತನ ಒಳಗೆ ಯಾರಿಗಾರು ಇದ್ರೆ ಕ್ಲೋಸ್ ಒಂದೇ ಮನೆಯೊಳಗಿದ್ದಾಗ ಅವ್ರ ರಕ್ತ ಅವರಿಗೆ ಹಿಂಗೇನಾರು ಟಚ್ ಆತಂದ್ರೆ ಬರ್ಬೋದು. ಇಲ್ಲದ್ರೆ ಡೆಲಿವರಿ ಟೈಮಿಗೆ ಮಗುಗೆ ಬರ್ಬೋದು. ಹಿಂಗೆ ಅದು ವೈರಸ್ ಒಳಗೆ ಬಂದ್ಮೇಲೆ ಸ್ವಲ್ಪ 30% ಮಂದಿ ಒಳಗೆ ಅದು ವೈರಸ್ ಒಳಗೆ ಹೋದ ತಕ್ಷಣ ಒಂದ್ 2-3 ತಿಂಗಳೊಳಗೆ ಕಾಮ್ನಿ ಮಾಡ್ತದೆ. ಕಾಮ್ನಿ ಕೆಲವೊಂದ್ಸಲ ಸಾಮಾನ್ಯವಾಗಿ ಒಂದು 3-4 ವಾರಿದ್ದು ಕಮ್ಮಿ ಆಗಿ ಹೋಗ್ಬಿಡ್ತದೆ. ಕೆಲವರಿಗೆ ಆ ಕಾಮ್ನಿ ಜೋರಾದಾಗ ತಾತ್ಪೂರ್ತವಾಗಿ ಲಿವರ್ ಫೇಲ್ ಆಗ್ತದ. ಆ ಟೈಮಿಗೆ ಪೇಷಂಟಿಗೆ ಅಂದ್ರೆ ಜೀವಕ್ಕೆ ತೊಂದರೆ ಆಗೋ ಸಂಭವ ಇರ್ತದೆ. ಕೆಲವೊಂದ್ಸಲ ಇಂಥ ಪೇಷಂಟ್ಸ್ಗೆ ನಾವು ಲಘು ಡಯಾಗ್ನೋಸ್ ಮಾಡಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಆಮೇಲೆ ಇದು ಹೆಪಟೈಟಿಸ್ ಬಿ ಆಮೇಲೆ ಒಂದ್ಸಲ ಆರಾಮಾದ್ರೆ ಪೂರ ಆರಾಮ ಆಗ್ತಾರೆ ಮತ್ತೆ ಇಡೀ ಆಯುಷ್ ಆಮೇಲೆ ಅವ್ರು ಆರಾಮ ಇರ್ತಾರೆ. ಇಂಥ ಹೆಪಟೈಟಿಸ್ ಬಿ ಇನ್ಫೆಕ್ಷನ್ ಮತ್ತೆ ಅವರಿಗೆ ಆಗಕ್ಕಿಲ್ಲ, ಯಾಕಂದ್ರೆ ಅವ್ರಿಗೆ ಇಮ್ಯುನಿಟಿ ಡೆವಲಪ್ ಆಗ್ತದೆ ಮತ್ತೆ ಇಮ್ಯುನಿಟಿದಿಂದ ಮತ್ತೆ ಅವರಿಗೆ ಸೆಕೆಂಡ್ ಟೈಮ್ ಹೆಪಟೈಟಿಸ್ ಬಿ ಆಗೋ ಚಾನ್ಸಸ್ ಕಮ್ಮಿ ಆಗ್ತದೆ. ಆದರೆ ಹೆಪಟೈಟಿಸ್ ಬಿ ವೈರಸಸ್ ದೊಡ್ಡವರಿಗೆ ಯಾವಾಗ ಇನ್ಫೆಕ್ಷನ್ ಆಗ್ತವೆ ಅಂದರೆ 20 ವರ್ಷ ಆದಮೇಲೆ ಯಾರಿಗೆ ಇದು ಇನ್ಫೆಕ್ಷನ್ ಆಗ್ತವೆ, ಇಂಥ ಇನ್ಫೆಕ್ಷನ್ ಒಳಗೆ ಯೂಶಲಿ ಆ ಜಂತುಗಳು ಒಳಗೊಂದ್ಸಲ ಹೋದ್ಮೇಲೆ ಅವು ಮೈ ಬಿಟ್ಟು ಹೋಗೋದಿಲ್ಲ. ಈ ಜಂತುಗಳು ಒಳಗಿರ್ತವೆ, ಆದರೆ ಮುಖ್ಯವಾಗಿ ಎಲ್ಲಕ್ಕಿಂತ ಮುಖ್ಯ ಅಂದರೆ ಅದಕ್ಕೆ ಕಾಮ್ನಿನೇ ಮಾಡೋದಿಲ್ಲ, ಪೇಷಂಟಿಗೆ ಏನು ಸಿಂಪ್ಟಮ್ಸೇ ಬರೋದಿಲ್ಲ. ಅದಕ್ಕೆ ಪೇಷಂಟಿಗೆ ಗೊತ್ತಿಸೋದಾಗೋದಿಲ್ಲ ಅದು ವೈರಸ್ ಒಳಗೆ ಹೋಗೈತಂತ. ಮತ್ತೆ ಹಿಂಗಿದ್ದಾಗ ಪೇಷಂಟ್ ಡಾಕ್ಟರ್ ಕಡೆ ಬರೋದಿಲ್ಲ, ಔಷಧ ತಗೋದಿಲ್ಲ, ಅದು ವೈರಸ್ ಒಳಗಿಂದ ಒಳಗೇ ಇರ್ತದೆ. ಹಿಂಗಿದ್ದಾಗ ಬಹಳಷ್ಟು ಮಂದಿಗೆ ಅದು ವೈರಸ್ ಸಾವಕಾಶ ಬೆಳೀತಾ ಹೋಗಿ ಆ ಲಿವರಿಗೆ ತೊಂದರೆ ಮಾಡ್ತಾ ಹೋಗ್ತದೆ. ಮತ್ತು ಲಿವರಿಗೆ ತೊಂದರೆ ಮಾಡಿದಾಗ ಸಾವಕಾಶ ಲಿವರ್ ಫಂಕ್ಷನ್ ಕೆಡ್ತಾ ಹೋಗ್ತದೆ. ಪ್ರಾಬ್ಲಮ್ ಏನಿದೆ ಪೇಷಂಟಿಗೆ ಗೊತ್ತಿರೋದಿಲ್ಲ, ಅದಕ್ಕೆ ಅದು ಬಹಳ ರೋಗ ಮುಂದೆ ಹೋದಾಗನೇ ಪೇಷಂಟಿಗೆ ತೊಂದರೆ ಆದಾಗ ಪೇಷಂಟ್ ಡಾಕ್ಟರ್ ಕಡೆ ಬರ್ತಾರೆ. ಆವಾಗ ಪೇಷಂಟಿಗೆ ಕಾಮ್ನಿ ಆಗಿರ್ತದೆ. ಕೆಲವೊಂದ್ಸಲ ಲಿವರಿಗೆ ಬಹಳಷ್ಟು ಫಂಕ್ಷನ್ ಕಮ್ಮಿ ಆಗಿದ್ದಕ್ಕೆ ಹೊಟ್ಟೆರೋಗ ನೀರು ಆಗ್ತದೆ, ಕಾಲು ಬಾವು ಬರ್ತದೆ. ಕೆಲವೊಂದ್ಸಲ ಪೇಷಂಟಿಗೆ ಹಸು ಕಮ್ಮಿ ಆಗಿರ್ತದೆ, ರಕ್ತದ ವಾಂತಿ ಚಾಲು ಆಗ್ತದೆ, ಕಫ್ ಸಂಡಾಸ ಆಗ್ತದೆ. ಹಿಂಗೆಲ್ಲ ಆದಾಗ ಪೇಷಂಟ್ಗಳು ನಮ್ಮ ಕಡೆ ಬರ್ತಾರೆ. ಅದಕ್ಕೆ ಇಂಥ ಪೇಷಂಟ್ಗಳಿಗೆ ಆವಾಗ ನಮ್ಮ ಟ್ರೀಟ್ಮೆಂಟ್ ಕೊಡೋದು ಭಾಳ ಡಿಫಿಕಲ್ಟ್ ಆಗಿರ್ತದೆ, ಯಾಕಂದರೆ ಲಿವರ್ ಸ್ಟ್ರಕ್ಚರ್ ಖರಾಬ್ ಆಗಿರ್ತದೆ. ಆವಾಗ ನಾವು ಟೆಂಪ್ರರಿ ಔಷಧಿ ಕೊಟ್ಟು ಲಿವರ್ ರಿಪೇರಿ ಮಾಡ್ಬೋದು, ಆದರೆ ಲಿವರ್ ಮತ್ತೆ ಪೂರ ನಾರ್ಮಲ್ ಆಗೋದೇ ಇಲ್ಲ. ಅಂಥವರಿಗೆ ನಾವು ಟ್ರೀಟ್ಮೆಂಟ್ ಕೊಟ್ಟಿದಾಗ ಎಷ್ಟು ರಿಸ್ಪಾನ್ಸ್ ಆಗೋದು ನೋಡಿ. ಕೆಲವೊಂದ್ಸಲ ಇವರಿಗೆ ಪೂರ ಲಿವರ್ ತೆಗೆದು ಹೊಸ ಲಿವರ್ ಹಾಕೋದು ಬಿಟ್ಟು ಬೇರೆ ದಾರಿನೇ ಇರೋದಿಲ್ಲ. ಅದಕ್ಕೆ ಇದು ಹೆಪಟೈಟಿಸ್ ಬಿ ವೈರಸ್ ನಾವೆಂತೀವಿ, ನಾವು ನಮ್ಮ ಲಿವರಿಗೆ ಏನೇನು ಮಾಡೋದು ಕಾಯಿಲೆಗಳು ಎಲ್ಲ ಸ್ಪೆಕ್ಟ್ರಮ್ ಆಫ್ ಡಿಸೀಸ್ ಅಂದರೆ ಸಾಮಾನ್ಯ ಕಾಮಿನಿದಿಂದ ಲಿವರ್ ಫೇಲಿಯರ್ ಆಗೋ ತನಕ, ಲಿವರ್ ಕ್ಯಾನ್ಸರ್ ಆಗೋ ತನಕ ಎಲ್ಲ ಜಡ್ಗಳು ಇದು ಬರೀ ಹೆಪಟೈಟಿಸ್ ಬಿ ಒಂದು ವೈರಸ್ ಇಂದ ಆಗ್ಬೋದು. ಅದಕ್ಕೆ ಇದು ಹೆಪಟೈಟಿಸ್ ಬಿ ಬಗ್ಗೆ ಎಲ್ಲರಿಗೆ ಗೊತ್ತಿರಬೇಕು, ಮತ್ತೆ ಇದು ಆಗಬಾರ್ದು ನಾವು ಎಲ್ಲ ಪ್ರಿಕಾಷನ್ ತಗೋಬೇಕು. ಅದಕ್ಕೆ ಇದೆಲ್ಲ ನಾ ಹೇಳಿದ್ನಲ್ಲ ಹಿಂಗೆ ಹೆಂಗೆ ಸ್ಪ್ರೆಡ್ ಆಗ್ತಾವಂತ ವೈರಸ್, ಅದೆಲ್ಲ ನಾವು ಪ್ರಿವೆಂಟ್ ಮಾಡಬೇಕು. ಚಲೋ ಬ್ಲಡ್ ಟ್ರಾನ್ಸ್ಫರ್ ಮಾಡುವಾಗ ಕಾಳಜಿ ತಗೋಬೇಕು, ಹಾಸ್ಪಿಟಲ್ ಒಳಗಿದ್ದಾಗ ಕಾಳಜಿ ತಗೋಬೇಕು, ಪ್ರೊಟೆಕ್ಷನ್ ಮಾಡ್ಕೋಬೇಕು, ಟ್ಯಾಟೂಯಿಂಗ್ ಎಲ್ಲ ಅವಾಯ್ಡ್ ಮಾಡಬೇಕು. ಆದ್ರೂ ಸ್ಪೆಷಲ್ ಇಂಜೆಕ್ಷನ್ಸ್ ಅಂದರೆ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಬೇಕು. ಡೆಲಿವರಿ ಟೈಮಿಗೆ ಮಮ್ಮಿಗೆ ಟೆಸ್ಟ್ ಮಾಡಬೇಕು ಅದು ಹೆಪಟೈಟಿಸ್ ಬಿ ಇದೆ ಏನಂತ. ಇಲ್ಲದಿದ್ದರೆ ಅದು ಮಗುಗೆ ಇಂಜೆಕ್ಷನ್ ಕೊಟ್ಟು ಆಗಬಾರ್ದಂತ ನಾವು ಪ್ರಿಕಾಷನ್ ತಗೋಬೇಕು. ಇದೆಲ್ಲ ಮಾಡ್ತಾ ಹೋದರೆ ಹೆಪಟೈಟಿಸ್ ಬಿ ಇನ್ಫೆಕ್ಷನ್ ಸ್ಪ್ರೆಡ್ ಆಗೋದು ಕಮ್ಮಿ ಆಗ್ತದೆ. ಎಲ್ಲಕ್ಕಿಂತ ಮಹತ್ವದ ಅಂದರೆ ಇದು ಹೆಪಟೈಟಿಸ್ ಬಿ ಸಲುವಾಗಿ ಜಗತ್ತೊಳಗೆ ಒಂದು ಬಹಳ ಇಂಪಾರ್ಟೆಂಟ್ ವ್ಯಾಕ್ಸಿನ್ ಇದೆ. ಈ ವ್ಯಾಕ್ಸಿನ್ ಅಂದರೆ ಟೀಕಾ ಇದೆ. ಇದಕ್ಕೆ ನಾವು 3 ಡೋಸ್ಗಳು ಕೊಡ್ತೀವಿ. ಇವತ್ತು ಒಂದು ತೊಗೊಂಡ್ರೆ 1 ತಿಂಗಳಿಗೊಂದ್ಸಲ, ಆಮೇಲೆ 6 ತಿಂಗಳಿಗೊಂದ್ಸಲ. ಈ 3 ಡೋಸ್ ತೊಗೊಂಡ್ರೆ 95%ಗಿಂತ ಮಂದಿ ಜಾಸ್ತಿ ಮಂದಿಗೆ ಪ್ರೊಟೆಕ್ಷನ್ ಆಗ್ತದೆ. ಮತ್ತೆ ಇಂಥ ಪೇಷಂಟ್ಗಳಿಗೆ ಅದು ದೂಷಿತ ರಕ್ತ ಯಾರಿಗೆ ಕೊಟ್ಟರು ಅವರಿಗೆ ಅದು ವ್ಯಾಕ್ಸಿನ್ ಅದು ವೈರಸ್ ಟ್ರಾನ್ಸ್ಮಿಷನ್ ಆಗೋದಿಲ್ಲ. ಅದಕ್ಕೆ ಇದು ವ್ಯಾಕ್ಸಿನ್ ಬಹಳ ಮಹತ್ವದಿದೆ. ಯಾಕಂದ್ರೆ ಒಂದು ಸಿಂಪಲ್ ವ್ಯಾಕ್ಸಿನ್ 3 ಡೋಸ್ ತೊಗೊಂಡ್ಮೇಲೆ ಇಡೀ ಆಯುಷ್ ಅವರಿಗೆ ಅದು ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಆಗೋದಿಲ್ಲ. ಒಂದ್ಸಲ ಕೆಲವೊಂದ್ಸಲ 20 ಇಯರ್ಸ್ ಆದ್ಮೇಲೆ ಒಂದು ವ್ಯಾಕ್ಸಿನ್ ಬೂಸ್ಟರ್ ಕೊಡ್ತೀವಿ ಅದು ವೈರಸ್ ಲೆವೆಲ್ಸ್ ನೋಡಿಕೊಂಡು. ಆದರೆ ವ್ಯಾಕ್ಸಿನೇಷನ್ ಇಂದ 95-98% ಮಂದಿಗೆ ಹೆಪಟೈಟಿಸ್ ಬಿ ಇಂದ ಪ್ರೊಟೆಕ್ಷನ್ ಆಗ್ತದೆ. ಮತ್ತೆ ಇಂಥವರಿಗೆ ಮತ್ತೆ ಅದು ಹೆಪಟೈಟಿಸ್ ವೈರಸ್ ಒಳಗೆ ಹೋದ್ರೂ ಅವರಿಗೆ ಇನ್ಫೆಕ್ಷನ್ ಆಗೋದಿಲ್ಲ. ಇದು ಬಹಳ ಮಂದಿಗೆ ನಮ್ಮ ಜನರಿಗೆ ಗೊತ್ತಿಲ್ಲ. ಅದಕ್ಕೆ ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ನಮ್ಮ ಕಡೆ ಅಷ್ಟು ಕಾಮನ್ಲಿ ಎಲ್ಲರೂ ತಗೊಳ್ಳೋದಿಲ್ಲ. ಮತ್ತೆ ಇದರ ಸಲುವಾಗಿ ಇದು ಅವೇರ್ನೆಸ್ ಪಾಪ್ಯುಲೇಷನ್ ಅವೇರ್ನೆಸ್ ಆಗಬೇಕಾಗಿದೆ. ಮತ್ತೆ ನಮ್ಮ ಗವರ್ಮೆಂಟ್ ಗೌರ್ಮೆಂಟ್ ಈಗ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಂತ ಸಣ್ಣ ಮಗುವಿಗೆ ಹೆಂಗ್ ನಾವು ಬಾಕಿ ವ್ಯಾಕ್ಸಿನ್ಸ್ ಕೊಡ್ತೀವಿ ಹಂಗೆ ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ನಾವು ಚಾಲೂ ಮಾಡಿದೀವಿ ಮತ್ತೆ ಹುಡುದಾಗಿಂದ 0 ತಿಂಗಳ ಫಸ್ಟ್ ತಿಂಗಳ 3ನೇ ತಿಂಗಳ 6ನೇ ತಿಂಗಳೊಳಗೆ ಇದು ವ್ಯಾಕ್ಸಿನೇಷನ್ಸ್ ಕೊಟ್ಟು ಅವರಿಗೆ ಹೆಪಟೈಟಿಸ್ ಬಿ ಪ್ರೊಟೆಕ್ಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಆದ್ರೂ ನಮ್ಮ ಫುಲ್ ಪಾಪ್ಯುಲೇಷನ್ ಗೆ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಮಾಹಿತಿ ಇಲ್ಲ. ಅದಕ್ಕೆ ಲಾಟ್ ಆಫ್ ಅವರ್ ಪಾಪ್ಯುಲೇಷನ್ ಇನ್ನೂ ಅನ್ಪ್ರೊಟೆಕ್ಟ್ ಇದ್ದಾರೆ ಮತ್ತೆ ಹೆಪಟೈಟಿಸ್ ಬಿ ನಮ್ಮ ಜನರೊಳಗೆ ಇನ್ನೂ ನಾವು ನೋಡ್ತಾ ಇರ್ತೀವಿ. ಬಹಳಷ್ಟು ಪೇಷಂಟ್ ಗೆ ಲಿವರ್ ಫೇಲಿಯರ್ ಆಗ್ತದೆ, ಬಹಳ ಪೇಷಂಟ್ ಗೆ ತೊಂದರೆ ಆಗ್ತದೆ. ಅದಕ್ಕೆ ಇದ್ರ ಬಗ್ಗೆ ಅವೇರ್ನೆಸ್ ಮಾಡ್ಲಿಕ್ಕೆ ಇದೆ ವರ್ಲ್ಡ್ ಹೆಪಟೈಟಿಸ್ ಡೇ, ಅದೆಲ್ಲ ನಾವು ಅಬ್ಸರ್ವ್ ಮಾಡಿ ಎಲ್ಲರಿಗೆ ಇದ್ರ ಬಗ್ಗೆ ಮಾಹಿತಿ ಹೇಳ್ತಾ ಹೋಗ್ತೀವಿ. ನಾವು ಕೇಲಿ ಹಾಸ್ಪಿಟಲ್ ಡಿಪಾರ್ಟ್ಮೆಂಟ್ ಆಫ್ ಗ್ಯಾಸ್ಟ್ರೋಎಂಟಾಲಜಿಯಿಂದ ಲಾಸ್ಟ್ ಒಂದು 5 to 6 years ಇದು ಹೆಪಟೈಟಿಸ್ ಬಿ ವೈರಸ್ ಸಲುವಾಗಿ ನಾವು ಕ್ಯಾಂಪ್ಸ್ ಮಾಡ್ತಾ ಬಂದೀವಿ. ನಾವು ಬೇರೆ ಬೇರೆ ಬೇರೆ ಕ್ಯಾಂಪ್ಸ್ ಮಾಡ್ತೀವಿ. ಪ್ರತಿ ತಿಂಗಳ ಒಂದು 3-4 ಕ್ಯಾಂಪ್ ಮಾಡ್ತೀವಿ. ನಮ್ಮ ಹಾಸ್ಪಿಟಲ್ ಒಳಗೆ ಬೆಳಗಾವಿ ಒಳಗೆ 4th Saturday ಕ್ಯಾಂಪ್ ಮಾಡ್ತೀವಿ. ನಮ್ಮ ಎಳ್ಳೂರು ಹಾಸ್ಪಿಟಲ್ ಒಳಗೆ ನಾವು 2nd Saturday ಕ್ಯಾಂಪ್ ಮಾಡ್ತೀವಿ. ಬಾಗಲಕೋಟೆ ಒಳಗೆ ಒಂದು ಹಾಸ್ಪಿಟಲ್ ಕೆರಡಿ ಹಾಸ್ಪಿಟಲ್ ಹೋಗಿ ನಾವು 2nd Sunday ಕ್ಯಾಂಪ್ ಮಾಡ್ತೀವಿ. ಈಗ ಚಿಕ್ಕೋಡಿ ಒಳಗೆ ಹಾಸ್ಪಿಟಲ್ ಹೋಗಿ ಕ್ಯಾಂಪ್ ಚಾಲೂ ಮಾಡಿದ್ದೀವಿ. ಹಿಂಗೆ ಎಲ್ಲ ಕಡೆ ನಾವು ಕ್ಯಾಂಪ್ಸ್ ಮಾಡಿ ಜನರಿಗೆ ಪಾಪ್ಯುಲೇಷನ್ ಕರೆಸಿ ಅವರಿಗೆ ಹೆಪಟೈಟಿಸ್ ಬಿ ಮತ್ತು ಸಿ ಬಗ್ಗೆ ಫ್ರೀ ನಾವು ಟೆಸ್ಟಿಂಗ್ ಮಾಡ್ತೀವಿ. ಮತ್ತು ಯಾರಿಗೆ ಅದು ಇಂಜೆಕ್ಷನ್ ವೈರಸ್ ಇರೋದಿಲ್ಲ ಅವರಿಗೆ ಫ್ರೀ ವ್ಯಾಕ್ಸಿನೇಷನ್ ಕೊಡ್ತೀವಿ. ಕೆಲವೊಂದ್ಸಲ ಸಬ್ಸಿಡೈಸ್ ಅಂದರೆ ಕಮ್ಮಿ ರೊಕ್ಕ ತೊಗೊಂಡು ವ್ಯಾಕ್ಸಿನ್ ಮಾಡಿ ಒಂಥರ ಅವೇರ್ನೆಸ್ ಸ್ಪ್ರೆಡ್ ಮಾಡ್ತಾ ಇದ್ದೀವಿ. ಮತ್ತು ಯಾರಿಗಾರ ಬೈ ಮಿಸ್ಟೇಕ್ ಪಾಸಿಟಿವ್ ಬಂದರೆ ಆ ಪೇಷೆಂಟ್ಸಿಗೆ ನಾವು ಮುಂದಿನದೆಲ್ಲ ಪರೀಕ್ಷೆ ಸ್ವಲ್ಪ ಕಮ್ಮಿ ಖರ್ಚೊಳಗೆ ಮಾಡಿ ಅವರಿಗೆ ಟ್ರೀಟ್ಮೆಂಟನ್ನು ಸ್ವಲ್ಪ ಕಮ್ಮಿ ಖರ್ಚೊಳಗೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತಾ ಬಂದೇವಿ. ಇನ್ನು ತನಕ ನಾವು ಕೇಲಿ ಹಾಸ್ಪಿಟಲ್ ಅವರ ವತಿಯಿಂದ more than 200 camps ಅಂತ ಮಾಡಿದ್ದೀವಿ. ಮತ್ತು ಈ ಕ್ಯಾಂಪ್ಸ್ ಒಳಗೆ ನಾವು more than 20,000 ಪೇಷೆಂಟ್ಸ್ ನಾವು ಸ್ಕ್ರೀನ್ ಮಾಡಿ 15,000 ಜಾಸ್ತಿ ಮಂದಿಗೆ ವ್ಯಾಕ್ಸಿನೇಷನ್ ಕೊಟ್ಟು ನಮ್ಮ ಕಡೆಯಿಂದ ಸಮಾಜ ಸಲುವಾಗಿ ಏನು ಮಾಡಲಿಕ್ಕೆ ಬರ್ತದೆ ಅಷ್ಟು ಮಾಡ್ತಾ ಬಂದೇವಿ. ಮತ್ತು more than 1,000 ಜಾಸ್ತಿ ಪೇಷೆಂಟ್ ನಮ್ಮ ಕಡೆ ಈಗ ಅದಾರ ಫಾಲೋ ಅಪ್ ಒಳಗೆ. ಮತ್ತು ಅವರಿಗೆ ನಾವು ಹೆಪಟೈಟಿಸ್ ಬಿ ಬಗ್ಗೆ ಸಿ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟು ಅವ್ರ ಬಗ್ಗೆ ಅಂದರೆ ಅವ್ರಿಗೆ ಎಷ್ಟು ಹಾಕದಷ್ಟು ನಾವು ಹೆಲ್ಪ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತಾ ಬಂದೇವಿ. ಅದೇ ನಾವು ಈ ಇಂಥ ಕ್ಯಾಂಪ್ಗಳು ಜಾಸ್ತಿ ಮಾಡಿ ನಮ್ಮ ಏರಿಯಾ ಒಳಗೇ ಎಲ್ಲ ಜನರಿಗೆ ಇದು ಹೆಪಟೈಟಿಸ್ ಬಿ ಮತ್ತು ಸಿ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಕೊಟ್ಟು ಈ ಜಡ್ಡನೇ ನಮ್ಮ ಈ ವಿಭಾಗದಿಂದ ತೆಗಿಬೇಕಂತ ನಮ್ದು ಒಂದು ಆಸೆ ಇದೆ. ಅದ್ರ ಸಲುವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಲಿವರ್ ಕಾಯಿಲೆ ಸಲುವಾಗಿ ಇನ್ನೊಂದು ಮಹತ್ವದ ಕಾರಣ ಅಂತಂದ್ರೆ ಆಲ್ಕೋಹಾಲ್ ಡ್ರಿಂಕ್ ಸೆರೆ ಕುಡಿಯೋದು. ನಮ್ಮ ಸಮಾಜ ಒಳಗೆ ಬಹಳಷ್ಟು ಪೇಷೆಂಟ್ಗಳಿಗೆ ನಾವು ನೋಡ್ತೀವಿ ಡ್ರಿಂಕ್ ತಗೋತಾ ಇರ್ತಾರೆ. ಶುರುವಾಗಿ ಅವ್ರಿಗೆ ಹಂಗೆ ಮಜಾ ಅಂತ ತಗೋತಾರೆ, ಸ್ವಲ್ಪ ಜಸ್ಟ್ ಪಾಸ್ಟ್ ಟೈಮ್ ಅಂತ ತಗೋತಾರೆ. ಆದ್ರೆ ಈ ಸಾವಕಾಶ ಇಂತ ಡ್ರಿಂಕ್ ತಗೋದು ಅವರಿಗೆ ರೂಢಿ ಆಗ್ಬಿಡ್ತದ, ಹ್ಯಾಬಿಟ್ ಫಾರ್ಮಿಂಗ್ ಆಗ್ತದೆ. ಆಮೇಲೆ ಕುಡಿಯೋದು ಪ್ರಮಾಣ ಜಾಸ್ತಿ ಆಗ್ತಾ ಹೋತಂದ್ರೆ ಎಲ್ಲಕ್ಕಿಂತ ಮಹತ್ವ ಅಂದ್ರೆ ಆಲ್ಕೋಹಾಲ್ ನಮ್ಮ ಲಿವರಿಗೆ ತೊಂದರೆ ಮಾಡ್ತದ. ಶುರುವಾತಿಗೆ ಬಹಳಷ್ಟು ಒಂದ್ 2-3 ವರ್ಷ ತನಕ ಸ್ವಲ್ಪ ಸ್ವಲ್ಪ ಕುಡಿದ್ರೆ ಪೇಷೆಂಟ್ಗೆ ಏನಾಗೋದಿಲ್ಲ, ಮತ್ತೆ ಅವ್ನಿಗೆ ಗೊತ್ತೂ ಆಗಕ್ಕಿಲ್ಲ ಇಂಥ ದೊಡ್ಡ ರೋಗ ಆಗೋದಿದೆ ಅಂತ. ಅದಕ್ಕೆ ಅವ್ನು ಕುಡಿತಾನೆ ಹೋಗ್ತಾನೆ. ನಾವು ನೋಡ್ತೀವಿ ಶುರುವಾತಿಗೆ ಸ್ವಲ್ಪ ಕುಡಿತಾರೆ, ಆಮೇಲೆ ದಿವಸ ಕುಡ್ಲಿಕ್ಕೆ ಚಾಲು ಮಾಡ್ತಾರೆ. ಇಂಥ ಪೇಷೆಂಟ್ಗೆ ಇವತ್ತಿನ ನಾಳೆ ಅದು ಲಿವರ್ ಕಾಯಿಲೆ ಆಗೋದನ್ನು ಇರ್ತದೆ. ಕೆಲವರಿಗೆ ಶುರುವಾತಿಗೆ ಇದು ಲಿವರ್ಗೆ ತೊಂದರೆ ಆಗ್ಲಿಕ್ಕೆ ಚಾಲು ಆತಂದ್ರೆ ಎಲ್ಲಕ್ಕಿಂತ ಮಹತ್ವದ ಅಂದ್ರೆ ಫಸ್ಟ್ ಅಂದ್ರೆ ಮನುಷ್ಯನ ಹಸು ಕಮ್ಮಿ ಆಗ್ತದೆ. ಹಸು ಕಮ್ಮಿ ಆದಾಗ ಪೇಷೆಂಟ್ಗೆ ನಮ್ಮ ಕಡೆ ಬಂದಾಗ ಬಂದರೆ ಅವಾಗ ನಾವು ಸ್ವಲ್ಪ ಟೆಸ್ಟ್ ಮಾಡಿದಾಗ ಸ್ವಲ್ಪ ಲಿವರ್ ಉಬ್ಬಿದ್ದು ಇಲ್ಲದ್ರೆ ಲಿವರ್ ರಕ್ತ ಪರೀಕ್ಷೆ ಮಾಡಿದಾಗ ಸ್ವಲ್ಪ ಲಿವರ್ ಒಳಗೆ ಸ್ವಲ್ಪ ಅಬ್ನಾರ್ಮಲಿಟಿ ನಮ್ಮ ಕಾಂತಂದ್ರೆ ಅವಾಗನೇ ಅವರಿಗೆ ನಾವು ಬುದ್ಧಿ ಹೇಳಿ ಡ್ರಿಂಕ್ ಬಂದ್ ಮಾಡ್ಲಿಕ್ಕೆ ಹೇಳಿದ್ರೆ ಪೇಷೆಂಟ್ ಪೂರಾ ಆರಾಮಾಗ್ಬೋದು. ಈ ಪರಿಸ್ಥಿತಿಯೊಳಗೆ ಬಹಳ ಕಮ್ಮಿ ಮಂದಿ ನಮ್ಮ ಕಡೆ ಬರ್ತಾರೆ, ಯಾಕಂದ್ರೆ ಬರೀ ಹಸು ಕಮ್ಮಿ ಆಗಿದೆ ಅವ್ರಿಗೆ ಅಷ್ಟು ಲಕ್ಷಕ್ಕಾಗಿ ಬರೋದಿಲ್ಲ, ಮತ್ತು ಬಹಳಷ್ಟು ಮಂದಿ ಹಂಗೆ ಡ್ರಿಂಕ್ ಕುಡಿತಾನ ಹೋಗ್ತಾರೆ. ಈ ಸ್ಟೇಜ್ ಒಂದ್ಸಲ ದಾಟಿದ ಮೇಲೆ ಸೆಕೆಂಡ್ ಸ್ಟೇಜ್ ಒಳಗೆ ಪೇಷೆಂಟ್ಗೆ ಯೂಶಲಿ ಕಾಮ್ನಿ ಆಗ್ಲಿಕ್ಕೆ ಚಾಲು ಆಗ್ತದೆ, ಕಣ್ಣು ಹಳದಿ ಆಗ್ತವೆ, ಕಾಲ್ಮಡಿ ಹಳದಿ ಆಗ್ತದೆ, ಹಸು ಇನ್ನೊಂದು ಸ್ವಲ್ಪ ಕಮ್ಮಿ ಆಗ್ತದೆ, ವಾಂತಿ ಆಗ್ಲಿಕ್ಕೆ ಚಾಲು ಆಗ್ತದೆ, ಸ್ವಲ್ಪ ಹೊಟ್ಟೆ ಒಳಗೆ ಬಾವು ನೀರು ಹೊಟ್ಟೆ ಒಳಗೆ ಸ್ವಲ್ಪ ನೂಬಿ ಬರ್ಲಿಕ್ಕೆ ಚಾಲು ಆಗ್ತದೆ. ಈ ಸ್ಟೇಜ್ ಒಳಗೆ ನಾವು ಆಲ್ಕೋಹಾಲಿಕ್ ಹೆಪಟೈಟಿಸ್ ಅಂತೀವಿ. ಈ ಸ್ಟೇಜ್ ಒಳಗೂ ಪೇಷೆಂಟ್ ನಮ್ಮ ಕಡೆ ಬಂದರೆ ಅವರಿಗೆ ನಾವು ಸ್ವಲ್ಪ ಅವರಿಗೂ ಬಹಳಷ್ಟು ಮಂದಿ ಈ ಸ್ಟೇಜ್ ಒಳಗೆ ಬರ್ತಾರೆ, ಅವರಿಗೆ ಆ ಸ್ಟೇಜ್ ಒಳಗೆ ಕಾಮ್ನಿ ಗೊತ್ತಾಗ್ತದೆ, ಬಂದಿರ್ತಾರೆ, ನಾವು ಟೆಸ್ಟ್ ಮಾಡ್ತೀವಿ, ಲಿವರ್ ಸ್ವಲ್ಪ ಉಬ್ಬಿದ್ದು ಗೊತ್ತಾಗ್ತದೆ, ಒಂದು 2-3 ಟೆಸ್ಟ್ ಮಾಡಿಸ್ಕೊಂಡು ಲಿವರ್ ಸ್ಟೇಜ್ ನೋಡಿಕೊಂಡು ಗುಳಿ ಕೊಡ್ತೀವಿ. ಈ ಸ್ಟೇಜ್ ಒಳಗೂ ಬಹಳಷ್ಟು ಮಂದಿಗೆ ನಾವು ರಿಪೇರಿ ಮಾಡ್ಬೋದು ಲಿವರ್ ಮತ್ತು ನಾರ್ಮಲಿಗೆ ತರಿಸ್ಬೋದು. ಆದರೆ ಇದ್ರ ಸಲುವಾಗಿ ಅವರು ಇದ್ರ ಮುಂದೆ ಡ್ರಿಂಕ್ ಪೂರಾ ಬಂದ್ ಮಾಡಬೇಕಾಗತ್ತೆ. ಒಂದು 3-4 ತಿಂಗಳೊಳಗೆ ಕೆಲವೊಂದ್ಸಲ ಮ್ಯಾಕ್ಸಿಮಮ್ 6 ತಿಂಗಳೊಳಗೆ ಪೇಷೆಂಟ್ ಆರಾಮಾಗ್ತಾರೆ. ಆದರೆ ನಾವು ನೋಡ್ತೀವಿ ಬಹಳಷ್ಟು ಮಂದಿಗೆ ಟೆಂಪ್ರರಿ ಆರಾಮಾದ್ಮೇಲೆ ಅವ್ರಿಗೆ ಏನಾಗ್ತದೆ, ಇದು ಏನು ಡಾಕ್ಟರ್ ಕಡೆ 4 ದಿವಸ ಹೋಗಿ ಔಷಧ ತೊಗೊಂಡ್ರೆ ಆರಾಮಾಗ್ತೇನಪ್ಪ ಅಂತ ಹೇಳಿ ಬಹಳಷ್ಟು ಮಂದಿ ಸ್ವಲ್ಪ ದಿವಸ ಡ್ರಿಂಕ್ ಬಂದ್ ಮಾಡಿ ಮತ್ತೆ ಡ್ರಿಂಕ್ ಚೊಲಕ್ಕೆ ಚಾಲು ಮಾಡ್ತಾರೆ. ಯಾರಿಗಾರ ಫ್ರೆಂಡ್ಸ್ ಹೆಲ್ಪ್ ಮಾಡ್ತಾರೆ, ಯಾರಿಗಾರ ಸಮಾಜದ ಏನಾರ ತೊಂದರೆ ಇರ್ತದೆ, ಮನೆಯೊಳಗೆ ಪ್ರಾಬ್ಲಮ್ ಅಂತಾರೆ, ಏನಾರ ಹಿಂಗೆ ಹೇಳಿ ಮತ್ತೆ ಈ ಪೇಷೆಂಟ್ಸ್ಗಳು ಬಹಳಷ್ಟು ಸಲ ಡ್ರಿಂಕ್ ಚಾಲೂನೇ ಇರ್ತಾರೆ. ಇಂಥ ಪೇಷೆಂಟ್ಸಿಗೆ ಸೆಕೆಂಡ್ ಸ್ಟೇಜ್ ದಾಟಿ ಒಂದ್ಸಲ ಪೇಷೆಂಟ್ ಥರ್ಡ್ ಸ್ಟೇಜ್ ಒಳಗೆ ಹೋದಾಗ ಲಿವರ್ ಫೇಲ್ ಆಗ್ಲಿಕ್ಕೆ ಚಾಲು ಆಗ್ತದೆ. ಲಿವರ್ ಫೇಲ್ ಆಗ್ಲಿಕ್ಕೆ ಚಾಲು ಆಗ್ತದೆ ಅಂದರೆ ಕಾಮ್ನಿ ಆಗ್ತದೆ, ಮೊದಲಿಂದ ಎಲ್ಲ ತೊಂದರೆ ಇರ್ತವೆ, ಕಾಮ್ನಿ ಹಾಕದ, ಹಸು ಕಮ್ಮಿ ಹಾಕದ, ವಾಂತಿ ಚಾಲು ಹಾಕದ, ಆದ್ರೆ ಈ ಪೇಷೆಂಟ್ಸಿಗೆ ಹೊಟ್ಟೆಯೊಳಗೆ ನೀರು ಚಾಲು ಹಾಕದ, ತುಂಬಲಿಕ್ಕೆ ಕಾಲಿಗೆ ಬಾವು ಬರ್ತದೆ, ರಕ್ತದ ವಾಂತಿ ಆಗ್ಲಿಕ್ಕೆ ಚಾಲು ಹಾಕದ, ಕೆಲವೊಂದ್ಸಲ ಕಪ್ ಸಂಡಾಸ ಹಾಕದ, ಈ ಕಾಮ್ನಿ ತಲೆಗೆ ಇರ್ಲಿಕ್ಕೆ ಚಾಲು ಹಾಕದ, ಮನುಷ್ಯ ಮಬ್ಬ ಆಗ್ಲಿಕ್ಕೆ ಚಾಲು ಆಗ್ತಾನೆ, ಮತ್ತೆ ಕೆಲವೊಂದ್ಸಲ ಆ ಡ್ರಿಂಕ್ ತಗೊಳ್ಳೋದು ಇಷ್ಟು ರೂಢಿ ಆಗಿರ್ತದೆ, ಡ್ರಿಂಕ್ ಬಿಟ್ಟರೂ ಅವ್ರಿಗೆ ತೊಂದರೆ ಆಗ್ಲಿಕ್ಕೆ ಚಾಲು ಹಾಕದ, ಡ್ರಿಂಕ್ ಬಿಟ್ಟರೆ ಕೈ ಕಾಲು ನಡಗೋದು, ಮನುಷ್ಯ ಗಡ್ಬಡಿ ಮಾಡೋದು, ತಲೆ ನೋಸೋದು, ಒದರಾಡೋದು, ಹಿಂಗೆಲ್ಲ ಮಾಡ್ಲಿಕ್ಕೆ ಚಾಲು ಮಾಡ್ತಾನೆ. ಅದಕ್ಕೆ ನಾವು ಅವರಿಗೆ ಗ್ಯಾರಂಟಿ ಕೊಡ್ಲಿಕ್ಕೆ ಬರಕ್ಕಿಲ್ಲ. ಯಾಕಂದ್ರೆ ಮುಂದೆ ಹೋಗಿದ್ರೆ ಹೋಗಿರ್ತದ, ಲಿವರ್ ಬಹಳಷ್ಟು ತೊಂದರೆ ಮಾಡಿದಾಗ ರಿಪೇರಿ ಆಗ್ಲಿಕ್ಕೂ ಟೈಮ್ ತಗೋತವೆ. ಕೆಲವೊಂದ್ಸಲ 3 ತಿಂಗಳು 6 ತಿಂಗಳು 1 ವರ್ಷ ತನಕ ಹಿಂಗೆ ತೊಂದರೆ ಚಾಲೂನ ಇರ್ತದ. ಲಿವರಿಗೆ ಈ ಸ್ಟೇಜ್ ಒಳಗೆ ಕೊಡೋ ಔಷಧಿಗಳು ಸ್ವಲ್ಪ ತುಟ್ಟಿನೂ ಇರ್ತವೆ. ಬಹಳಷ್ಟು ಮಂದಿಗೆ ಅಷ್ಟು ಔಷಧಿ ತಗೊಳ್ಳೋದು ಇದು ಇರೋದಿಲ್ಲ, ಅಂದ್ರೆ ಕೆಪಾಸಿಟಿ ಇರೋದಿಲ್ಲ. ಆದ್ರೂ ಇಂಥ ಪೇಷಂಟ್ಸ್ಗೆ ಕೆಲವೊಂದ್ಸಲ ಒಳಗೆ ರಕ್ತದ ವಾಂತಿ ಬಂತಿ ಆದ್ರೆ ನಾವು ಅದಕ್ಕೆ ಎಂಡೋಸ್ಕೋಪಿ ಮಾಡಿ ಒಳಗಿಂದ ಎಲ್ಲಿಂದ ರಕ್ತ ಬರ್ತದೆ ರಕ್ತ ಬಂದ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನೀರು ಹೊಟ್ಟೆ ಒಳಗಿಂದ ತೆಗೆದು ಅದಕ್ಕೆ ಮತ್ತೆ ಆಗ್ಬಾರ್ದಂತ ಅದಕ್ಕೆ ಔಷಧಿ ಕೊಡ್ತೀವಿ. ಲಿವರ್ ಕಮಾವಳು ಹೋದವರಿಗೆ ನಾವು ವಾಪಸ್ ತರಿಸ್ಲಿಕ್ಕೆ ಬೇರೆ ಔಷಧಿ ಕೊಡ್ತೀವಿ. ಇಷ್ಟೆಲ್ಲ ಮಾಡಿದಾಗ ಅವರು ಪೂರಾ ಎಲ್ಲರೂ ಆರಾಮಾಗ್ತಾರೆ ಅಂತ ಹೇಳೋದು ಈ ಸ್ಟೇಜ್ ಒಳಗೆ ಬಹಳ ಕಠಿಣ ಆಗ್ತದೆ. ಒಂದು ಬಹಳಷ್ಟು ಮಂದಿ ಮುಂದೆ ಹೋಗಿ ಪೂರಾ ಲಿವರ್ ಫೇಲ್ ಆದಾಗ ಜೀವಕಪಾಯ ಆಗ್ತದೆ ಅವರಿಗೆ. ಇದಕ್ಕೆ ಈ ಆಲ್ಕೋಹಾಲ್ ಇಂಡ್ಯೂಸ್ ಲಿವರ್ ಅಂದ್ರೆ ಡ್ರಿಂಕ್ ಏನು ತೊಂದರೆ ಮಾಡ್ತದೆ, ಇಂಥ ಕಾಯಿಲೆ ಅವರಿಗೆ ನಾವು ಎಷ್ಟು ಲಘು ಅವರಿಗೆ ಹಿಡಿತೀವಿ ಮತ್ತು ಎಷ್ಟು ಲಘು ಅವ್ರು ಡ್ರಿಂಕ್ ಬಂದ್ ಮಾಡ್ತಾರೆ ಅದ್ರ ಮೇಲೆ ಅವರು ಪೂರಾ ಲೈಫ್ ಡಿಪೆಂಡ್ ಇರ್ತದೆ. ಅರ್ಲಿ ಡಯಾಗ್ನೋಸಿಸ್ ಮಾಡಿದ್ವಿ, ಲಘು ಪೇಷಂಟ್ ಡ್ರಿಂಕ್ ಬಿಟ್ಟರು ಲಘು ಆರಾಮಾಗ್ತಾರೆ. ಹೆಂಗೆ ರೋಗ ಮುಂದೆ ಹೋಗ್ತಾ ಹೋಗ್ತದೆ ಹಂಗೆ ಚಾನ್ಸಸ್ ಕಮ್ಮಿ ಆಗ್ತಾ ಹೋಗ್ತವೆ, ಹಂಗೆ ಲಿವರ್ ಫೇಲಿಯರ್ ಜಾಸ್ತಿ ಆಗ್ತದೆ. ಹಂಗೆ ನಾವು ಎಷ್ಟು ಪ್ರಯತ್ನ ಮಾಡಿದ್ರು ಆಮೇಲೆ ಮುಂದೆ ಆ ಪೇಷಂಟಿಗೆ ಉಳಿಸ್ಲಿಕ್ಕೆ ನಮಗೆ ಡಿಫಿಕಲ್ಟ್ ಆಗ್ತದೆ. ಇದರೊಳಗೆ ಈಗ ಕೆಲವರು 1-6 ತಿಂಗಳು ಡ್ರಿಂಕ್ ಬಿಟ್ಟರು, 1 ವರ್ಷ ಡ್ರಿಂಕ್ ಬಿಟ್ಟರು ಆದ್ಮೇಲೂ ಅವ್ರ ಲಿವರ್ ತೊಂದರೆ ಚಾಲು ಇದ್ದಾಗ ಅವ್ರು ಪೂರಾ ಆರಾಮಾದ್ರು ಅಂದ್ರೆ ಪೂರಾ ಶಾಣೆ ಆದ್ರು ಡ್ರಿಂಕ್ ಬಿಟ್ಟರು ಆದರೂ ಅವ್ರಿಗೆ ಲಿವರ್ ಫೇಲಿಯರ್ ತೊಂದರೆ ಮಾಡ್ತಾ ಇದ್ದಾಗ ಈಗಿನ ಕಾಲದೊಳಗೆ ನಾವು ಆ ಲಿವರ್ ಚೇಂಜ್ ಮಾಡೋದು ಆಪರೇಷನ್ ಮಾಡ್ತೀವಿ. ಮತ್ತೆ ಮನೆಯವ್ರು ಯಾರು ಲಿವರ್ ಕೊಟ್ಟರೆ ಇಲ್ಲದ್ರೆ ಹಿಂಗೆ ನಮ್ಮ ಕಡೆಯಿಂದ ಬ್ರೈನ್ ಡೆತ್ ಡೋನರ್ ಅಂತೇವೆ ನಾವು, ಅಂತ ಡೋನರ್ಸ್ ಕಡೆಯಿಂದ ಲಿವರ್ ಸಿಕ್ಕರೆ ಈ ಲಿವರ್ ನಾವು ರಿಪ್ಲೇಸು ಮಾಡ್ಬೋದು. ಆದರೆ ಇದು ಈಗೀಗ ಡ್ರಿಂಕ್ಸ್ ಬಿಟ್ಟವರಿಗೆ, 1-3-4 ತಿಂಗಳು ಡ್ರಿಂಕ್ ಬಿಟ್ಟವರಿಗೆ ಇದೆಲ್ಲ ನಾವು ಮಾಡ್ಲಿಕ್ಕೆ ಬರೋದನ್ನಿಲ್ಲ. ಮತ್ತೆ ನಮ್ಮ ಲೀಗಲಿನೂ ನಮ್ಗೆ ಅಲೌಡ್ ಇಲ್ಲ, ಲಾನು ಹಂಗಿಲ್ಲ. ಅದಕ್ಕೆ ಇಂಥ ಡ್ರಿಂಕ್ ತೊಗೊಳ್ಳೋ ಲಿವರ್ ಫೇಲಿಯರ್ ಪೇಷಂಟ್ಸ್ಗೆ ಕಮಿತ್ ಕಮ್ಮಿ 6 ತಿಂಗಳರೇ ಅವರು ನಮ್ಗೆ ಡ್ರಿಂಕ್ಸ್ ಬಿಟ್ಟು ತೋರಿಸ್ಬೇಕು. ಮತ್ತೆ 6 ತಿಂಗಳು ಆದಮೇಲೆ ಬಹಳಷ್ಟು ಮಂದಿ ಹಿಂಗೆ ಲಿವರ್ ಫೇಲಿಯರ್ ಚಾಲೂ ಇದ್ದಾಗ ಅವ್ರಿಗೆ ನಾವು ಇದು ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೊಸ ಟ್ರೀಟ್ಮೆಂಟ್ ನಾವು ಇದು ಮಾಡ್ತೀವಿ. ಅದು ಹೊಸ ಟ್ರೀಟ್ಮೆಂಟ್ ಸ್ವಲ್ಪ ತುಟ್ಟಿನೂ ಐತೆ, ಎಲ್ಲರಿಗೂ ಆಗೋದು ಇಲ್ಲ. ಮನೆಯೊಳಗೆ ಯಾರು ಲಿವರ್ ಕೊಡೋ ಪ್ರಸಂಗ ಬರ್ತಾವೆ, ಹಿಂಗೆಲ್ಲ ಡಿಫಿಕಲ್ಟೀಸ್ ಇರ್ತಾವೆ. ಅದಕ್ಕೆ ಲಘು ಪೇಷಂಟ್ ಡಾಕ್ಟರ್ ಕಡೆ ಬಂದು ಲಘು ಡಯಾಗ್ನೋಸಿಸ್ ಮಾಡಿಕೊಂಡು ಡ್ರಿಂಕ್ ಬಿಟ್ಟರೆ ಲಘು ಆರಾಮಾಗೋದು ಚಾನ್ಸಸ್ ಇರ್ತವೆ. ಆದರೆ ಒಂದ್ಸಲ ಲೇಟ್ ಸ್ಟೇಜ್ ಒಳಗೆ ಹೋದ್ಮೇಲೆ ನಾವೆಲ್ಲ ತಪ್ಪಾಯಿತು, ನಾವು ಡ್ರಿಂಕ್ ಬಿಡ್ತೇವೆ ಅಂದ್ರೂ ಆ ಟೈಮಿಗೆ ಡಾಕ್ಟರ್ ಜಾಸ್ತಿ ಹೆಲ್ಪ್ ಮಾಡ್ಲಿಕ್ಕೆ ಬರಕ್ಕಿಲ್ಲ. ಎಲ್ಲ ಔಷಧಿ ಕೊಟ್ಟರು ಬಹಳ ನಾವು ಪೇಷಂಟ್ಸ್ಗೆ ಉಳಿಸ್ಲಿಕ್ಕೆ ನಮ್ಗೆ ಆಗೋದಿಲ್ಲ. ಅದಕ್ಕೆ ಸಮಾಜ ಒಳಗೆ ಇದೆಲ್ಲ ಗೊತ್ತಿರಬೇಕು, ಡ್ರಿಂಕ್ ತೊಗೊಂಡ್ರೆ ಇಷ್ಟೆಲ್ಲ ತೊಂದರೆ ಆಗ್ತವೆ. ಅದಕ್ಕೆ ಯು ಶುಡ್ ಆಲ್ ಡ್ರಿಂಕ್ ಕಮ್ಮಿ ಮಾಡಬೇಕು, ಇಲ್ಲದ್ರೆ ಯಾವಾಗ ಒಂದ್ಸಲ ತೊಗೊಂಡ್ರೆ ಮಾತು ಬೇರೆ. ಲಿವರ್ ಯಾವಾಗ ಫೇಲ್ ಆಗ್ತದೆ ಅವಾಗ ಬಹಳಷ್ಟು ನಾವು ಔಷಧಿ ಕೊಟ್ಟು ಪ್ರಯತ್ನ ಮಾಡ್ತೀವಿ ಆ ಲಿವರ್ ಉಳಿಸ್ಲಿಕ್ಕೆ. ಯಾಕಂದ್ರೆ ಲಿವರ್ ಕಡೆ ರೀಜನರೇಷನ್ ಕೆಪಾಸಿಟಿ ಇರ್ತದೆ, ಅಂದ್ರೆ ಮತ್ತೆ ಅದು ಕೆಲಸ ಮಾಡೋದು ಚಾಲು ಆಗ್ಲಿಕ್ಕೆ ಬಹಳ ದೊಡ್ಡ ಕೆಪಾಸಿಟಿ ಬಹಳ ಇರ್ತದೆ. ಅದಕ್ಕೆ ಬಹಳಷ್ಟು ಔಷಧಿ ಕೊಟ್ಟು ನಾವು ಪ್ರಯತ್ನ ಮಾಡ್ತೀವಿ ಮತ್ತೆ ಅದು ಕೆಲಸ ಮಾಡಲಿ ಅಂತ. ಆದ್ರೆ ನಮ್ ಕಡೆ ಎಲ್ಲಾ ಔಷಧಿ ಮುಗಿದ ಮೇಲೂ ಲಿವರ್ ಹಂಗೆ ತೊಂದರೆ ಚಾಲೂನ ಇತ್ತು ಇಲ್ಲದ ಜಾಸ್ತಿ ಆಗ್ತಾ ಹೋದ್ರೆ ಈಗಿನ ಕಾಲೊಳಗೆ ಲಿವರ್ ಚೇಂಜ್ ಮಾಡೋದು ಒಂದು ಹೊಸ ಟ್ರೀಟ್ಮೆಂಟ್ ಬಂದದ್ದು. ಅದಕ್ಕೆ ನಾವು ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತೀವಿ. ಅದಕ್ಕೆ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತಂದ್ರೆ ಅದು ಖರಾಬ್ ಆಗಿದ ಲಿವರ್ ತೆಗೆದು ಅದರ ಜಾಗ ಒಳಗೆ ಹೊಸ ಲಿವರ್ ಬೇರೆ ಲಿವರ್ ಹಾಕ್ಬೇಕಾಕೈತಿ. ಹಿಂಗೆ ಇದರೊಳಗೆ ಇದಕ್ಕೆ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತಾರೆ. ಮತ್ತೆ ಎರಡು ಪ್ರಕಾರ ಇರ್ತಾವೆ ಇದರೊಳಗೆ. ಒಂದು ನಾವು ಲೈವ್ ರಿಲೇಟೆಡ್ ಟ್ರಾನ್ಸ್ಪ್ಲಾಂಟ್ ಅಂತೀವಿ, ಅಂದ್ರೆ ಮನೆಯೊಳಗೆ ಯಾರು ಲಿವರ್ ಕೊಡ್ಬೇಕಾಗ್ತದೆ. ಇದಕ್ಕೆ ಅಂದ್ರೆ ಅವರು ಮನುಷ್ಯ ಹೆಲ್ದಿ ಇರಬೇಕು, ಅವ್ರ ಲಿವರ್ ಚಲೋ ಇರಬೇಕು, ಅವರೆಲ್ಲ ಟೆಸ್ಟಿಂಗ್ ಮೊದಲು ಮಾಡ್ತೀವಿ ನಾವು. ಮತ್ತೆ ಹಿಂಗೆ ಟೆಸ್ಟಿಂಗ್ ಮಾಡಿದಾಗ ಅವ್ರ ಲಿವರ್ ಚಲೋ ಇದ್ದಾಗ ಬಾಕಿ ಅವರಿಗೆ ಏನು ತೊಂದರೆ ದೊಡ್ಡ ತೊಂದರೆ ಇಲ್ಲದಾಗ ಮನೆಯವರಂದ್ರೆ ಫಸ್ಟ್ ಡಿಗ್ರಿ ರಿಲೇಟಿವ್, ಅಂದ್ರೆ ಪೇಷಂಟ್ಗೆ ಪೇಷಂಟಿನ ಮಮ್ಮಿ ಡ್ಯಾಡಿ ಬ್ರದರ್ ಸಿಸ್ಟರ್ ವೈಫ್ ಚಿಲ್ಡ್ರನ್ ಇವರಿಗೆಲ್ಲ ಫಸ್ಟ್ ಡಿಗ್ರಿ ರಿಲೇಟಿವ್ ಅಂತೀವಿ ನಾವು. ಇಂಥ ಫಸ್ಟ್ ಡಿಗ್ರಿ ರಿಲೇಟಿವ್ ಯಾರ ಲಿವರ್ ನಾವು ಕೊಡ್ತೇವೆ ಅಂತ ಮುಂದೆ ಬಂದರೆ ಅವರಿಗೆಲ್ಲ ಟೆಸ್ಟಿಂಗ್ ಮಾಡ್ಕೊಂಡು ಅವ್ರ ಪಕ್ಕ ಆರಾಮ ಇದಾರಂತ ಬಾಕಿ ಎಲ್ಲ ಅವರು ಹೆಲ್ದಿ ಇದಾರಂತ ಖಾತ್ರಿ ಆದ್ಮೇಲೆ ನಾರ್ಮಲ್ ಮನುಷ್ಯ ಅಂದ್ರೆ 30% ಲಿವರ್ ನಾವು ತಗೋತೀವಿ. ಆ 30% ಲಿವರ್ ತಗೊಂಡು ಆ ಪೇಷಂಟ್ ಒಳಗೆ ಹಾಕ್ತೀವಿ. ಆ ಪೇಷಂಟ್ ಅವ್ರ ನಾರ್ಮಲ್ ಪರ್ಸನ್ ಯಾರು ಲಿವರ್ ಕೊಡ್ತಾರಲ್ಲ ಅವರಿಗೆ ಆ 30% ಲಿವರ್ 1-6 ಮಂತ್ಸ್ ಒಳಗೆ ಮತ್ತೆ ಲಿವರ್ ಗ್ರೋ ಆಗ್ತದೆ. ನಮ್ಗೆ ಹೆಂಗೆ ಗಿಡ ಬೆಳೀತದಲ್ಲ ಹಂಗೆ ಅದು ಲಿವರ್ ಬೆಳೀತದೆ. ಮತ್ತೆ 1-6 ಮಂತ್ಸ್ ಒಳಗೆ ಅವ್ರು ಯಾರು ಕೊಟ್ಟಾರಲ್ಲ ಅವರಿಗೆ ಮತ್ತೆ ಲಿವರ್ ಮತ್ತೆ ಸೇಮ್ ಸೈಜಿಗೆ ಬಂದ್ಬಿಡ್ತದೆ. ಅದಕ್ಕೆ 6 ಮಂತ್ಸ್ ಒಳಗೆ ಅವ್ರು ಆರಾಮಾಗ್ತಾರೆ. ನಾವು ಭಾಳಷ್ಟೆಲ್ಲ ಪ್ರಿಕಾಷನ್ ತೊಗೊಂಡು ಹೆಲ್ದಿ ಇದ್ದವರಿಗಷ್ಟೇ ಲಿವರ್ ತೆಗಿತೀವಿ. ಆದ್ರೂ ಕೆಲವೊಂದ್ಸಲ ಸ್ವಲ್ಪ ರಿಸ್ಕ್ ಇರ್ತದೆ ತೆಗಿಯೋದು. ಆದ್ರೂ ಈಗಿನ ಕಾಲೊಳಗೆ ಅಡ್ವಾನ್ಸ್ ಮೆಡಿಸಿನ್ಸ್ ಅಡ್ವಾನ್ಸ್ ಟೆಸ್ಟ್ದಿಂದ ಹಂಗೆ ನಾವು ಡೋನರ್ಸ್ಗೆ ತೊಂದರೆ ಆಗೋದು ಭಾಳ ಕಮ್ಮಿ ಆಗ್ತದೆ. ಅದಕ್ಕೆ 1-6 ಮಂತ್ಸ್ ಒಳಗೆ ಯಾರು ಲಿವರ್ ಕೊಟ್ಟರಲ್ಲ ಅವ್ರು ಪೂರಾ ಆರಾಮಾಗ್ತಾರೆ. ಆಮೇಲೆ ಈ ಲಿವರ್ ನಾವು ಲಿವರ್ ಪೇಷಂಟ್ ಒಳಗೆ ಹಾಕಿದಾಗ ಆ ಸಣ್ಣ ಲಿವರ್ ಏನು ಪೀಸ್ ಇರ್ತದೆ ಅದು ಸಾವಕಾಶ ಬೆಳಿಲಿಕ್ಕೆ ಚಾಲು ಆಗ್ತದೆ. ಮತ್ತೆ ಅರೌಂಡ್ 6-8 ಮಂತ್ಸ್ ಒಳಗೆ ಆ ಲಿವರ್ನು ಆ ಪೇಷಂಟ್ ಒಳಗೂ ಬೆಳೀತಾ ಹೋಗ್ತದೆ ಮತ್ತು ಅವರಿಗೆ ಹೊಸ ಲಿವರ್ ಸಿಕ್ಕಂಗಾಗಿ ಅವ್ರ ಆಯುಷ್ಯ ಮುಂದೆ ನಡೀತದೆ. ಇದರೊಳಗೆ ಬ್ರೈನ್ ಡೆತ್ ಡೋನರ್ ಅಂತ ಒಬ್ರು ಇರ್ತಾರೆ, ಅಂದ್ರೆ ಬ್ರೈನ್ ಯಾರಿಗೆ ಏನಾದ್ರು ಹಿಂಗೆ ಆಕ್ಸಿಡೆಂಟ್ ಪೇಷಂಟ್ಸ್ ಎಲ್ಲ ಇರ್ತಾರಲ್ಲ ಯಾರಿಗೆ ಆಕ್ಸಿಡೆಂಟ್ ಆಗಿರ್ತದೆ ಬಾಕಿ ಎಲ್ಲ ಆರಾಮ ಇರ್ತಾರೆ ಅವರು, ಅವ್ರಿಗೆ ಹಾಸ್ಪಿಟ್ಲಿಗೆ ತಂದಾಗ ಅವರಿಗೆ ಬ್ರೈನ್ ಫಂಕ್ಷನ್ ಇರೋದಿಲ್ಲ, ಬಾಕಿ ಎಲ್ಲ ಸಿಸ್ಟಮ್ ನಾರ್ಮಲ್ ಇರ್ತಾವೆ, ಬಾಕಿ ಹಾರ್ಟ್ ಬಾಕಿ ಎಲ್ಲ ಪಾರ್ಟ್ಸ್ ಎಲ್ಲ ಚಲೋ ಕೆಲಸ ಮಾಡ್ತಾ ಇರ್ತಾವೆ, ಅವ್ರಿಗೆ ನಾವು ಬ್ರೈನ್ ಡೆತ್ ಡೋನರ್ ಅಂತೀವಿ. ಹಿಂಗೆ ಬ್ರೈನ್ ಡೆತ್ ಡೋನರ್ಸ್ ನಾವು ಐಡೆಂಟಿಫೈ ಮಾಡ್ಬೇಕಾಕೈತಿ. ಮತ್ತು ಹಿಂಗೆ ಈಗ ನಮ್ಮ ಸಮಾಜ ಒಳಗೆ ಭಾಳಷ್ಟು ಹಿಂಗೆ ಅವೇರ್ನೆಸ್ ಆಗ್ತಾ ಇದೆ, ಭಾಳಷ್ಟು ಮಂದಿ ಹಿಂಗೆ ಲಿವರ್ ಕೊಡ್ತಾ ಹಿಂಗೆ ಬ್ರೈನ್ ಡೆತ್ ಡೋನರ್ಸ್ ಆರ್ಗನ್ಸ್ ಡೊನೇಟ್ ಮಾಡ್ಲಿಕ್ಕೆ ಚಾಲೂ ಮಾಡಿದ್ದಾರೆ. ಮತ್ತು ಹಿಂಗೆ ಯಾವಾಗಿರಿದ್ದಾಗ ಅವರು ಆರ್ಗನ್ಸ್ ತೊಗೊಂಡು ನಾವು ಇದು
1: ಈಗ ಹೈಪಟೈಟಿಸ್ ಅಂದರೇನು, ಲಕ್ಷಣಗಳು ಹಾಗೂ ಚಿಕಿತ್ಸೆ, ಈ ಕುರಿತಂತೆ ಇದುವರೆಗೂ ಡಾಕ್ಟರ್ ಸಂತೋಷ್ ಹಾಜರೆ ಅವರಿಂದ ಮಾಹಿತಿ ಕೇಳಿದಿರಿ. ಈಗ ವಕ್ರದಂತ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಅನುಷಾ ಹೆಗಡೆ ಅವರಿಂದ ಮಾಹಿತಿ ಕೇಳೋಣ.
3: ವಕ್ರದಂತ ಚಿಕಿತ್ಸೆ ಪೂರೈಸಲು ಸಾಮಾನ್ಯವಾಗಿ 1-1.5 ವರ್ಷ ಬೇಕಾಗುತ್ತದೆ. ಇದಲ್ಲದೆ ಕೆಲವು ಸಮಸ್ಯೆಗಳಿಗೆ ಬೆಳೆಯುವ ವಯಸ್ಸಿನಲ್ಲಿಯೇ ಚಿಕಿತ್ಸೆ ಕೊಟ್ಟರೆ ಉತ್ತಮ ಫಲಿತಾಂಶ ಸಿಗುತ್ತದೆ. ಏಕೆಂದರೆ ಬೆಳವಣಿಗೆ ಇದ್ದಾಗ ದವಡೆ ಹಾಗೂ ಎಲುಬುಗಳನ್ನು ನಾವು ಪರಿವರ್ತಿಸಬಹುದು. ಈ ತರಹ ಕೆಲವು ವಿಧಾನವನ್ನು ದೊಡ್ಡವರಲ್ಲಿ ಮಾಡಲು ಸಾಧ್ಯವಿಲ್ಲ. ನೇರವಾಗಿ ಹೇಳಬೇಕೆಂದರೆ ಸಾಮಾನ್ಯ ದೈಹಿಕ ಬೆಳವಣಿಗೆ ಇರುವ ಮಕ್ಕಳಿಗೆ 7ನೇ ವಯಸ್ಸಿಗೆ ವಕ್ರದಂತ ತಪಾಸಣೆ ಮಾಡಬೇಕು. ಮೊದಲನೇ ತಪಾಸಣೆ ಇದರಲ್ಲಿ ನೀವು ತಿಳ್ಕೋಬೇಕಾದೇನಂದ್ರೆ, ಸಾಮಾನ್ಯ ದಂತ ಪರೀಕ್ಷೆ ಅಂದ್ರೆ ಜನರಲ್ ಡೆಂಟಲ್ ಚೆಕಪ್, ಹಲ್ಲು ಬಂದ ತಕ್ಷಣನೆ ಅಂದ್ರೆ ಮಗು ಹುಟ್ಟಿ ಮೊದಲನೇ ಹಲ್ಲು ಯಾವಾಗ ಬರುತ್ತಲ್ಲ ಅವಾಗಿಂದಾನೇ ಶುರು ಮಾಡ್ಕೋಬೇಕು. ಮೊದಲನೇ ತಪಾಸಣೆಗೆ ಬಂದಾಗ ನಾವು ಮುಖದ ಸಮತೋಲನೆ, ದವಡೆ ಸಮಾನವಾಗಿ ಇದೆಯೋ ಇಲ್ಲವೋ, ಶಾಶ್ವತ ಹಲ್ಲು ಏರುಪೇರಾಗಿ ಬರ್ತಿದೆಯೋ ಅಥವಾ ಅದು ಸರಿಯಾಗಿ ಬರ್ತಾ ಇದೆಯೋ ಇಲ್ಲವೋ, ಇದನ್ನೆಲ್ಲ ನಾವು ಪರೀಕ್ಷಿಸುತ್ತೇವೆ. ಏಕೆಂದರೆ ಈ ವಯಸ್ಸಿನಲ್ಲಿ ಕೆಲವೊಂದು ವಿಧಾನಗಳನ್ನು ಉಪಯೋಗಿಸಿ ದವಡೆಯನ್ನು ವೃದ್ಧಿಸಬಹುದು ಅಥವಾ ಕುಗ್ಗಿಸಬಹುದು. ನೋಡಿ, ಸಾಕಷ್ಟು ಮಕ್ಕಳಲ್ಲಿ ಇದಕ್ಕೆ ನಾವು ಓರಲ್ ಹ್ಯಾಬಿಟ್ಸ್ ಅಂತ ಹೇಳ್ತೇವೆ. ಉದಾಹರಣೆಗೆ ಬೆರಳು ಚೀಪುವುದು, ಉಗುರು ಕಚ್ಚುವುದು, ಬಾಯಿಂದ ಉಸಿರಾಡಿಸುವುದು ಇತ್ಯಾದಿ. ಈ ತರಹ ಯಾವುದೇ ದುಶ್ಚಟ ಇದ್ದರೂ ಇದರ ದುಷ್ಪರಿಣಾಮ ಹಲ್ಲುಗಳ ಮೇಲೆ, ದವಡೆಗಳ ಮೇಲೆ, ಎಲುಬು ಹಾಗೂ ಮುಖದ ಮೇಲೆ ಬೀಳುತ್ತದೆ. ಸೊ ಪೋಷಕರಿಗೆ ನಾನು ಏನ್ ಹೇಳ್ತೀನಿ ಅಂದರೆ, ಈ ತರ ಯಾವುದೇ ಸಮಸ್ಯೆಗಳು ಕಂಡುಬಂದಲ್ಲಿ ಅವರು ಮಕ್ಕಳನ್ನ ವಕ್ರದಂತ ತಪಾಸಣೆಗೆ ಅವರು ಕರ್ಕೊಂಡು ಬರಬೇಕು. ಸೊ ತಪಾಸಣೆಗೆ ಕರ್ಕೊಂಡು ಬಂದಾಗ ನಾವು ಈ ದುಶ್ಚಟವನ್ನು ತಡೆಯಬಹುದು. ಹಾಲ್ ಹಲ್ಲು ಬರಲು ಶುರುವಾಗುವುದು ಸುಮಾರು ಮಗು ಹುಟ್ಟಿ 6 ತಿಂಗಳ ಬಳಿಕ. ಆದ್ರೆ ಎಲ್ಲಾ ಹಾಲ್ ಹಲ್ಲು ಒಮ್ಮೆ ಬರುವುದಿಲ್ಲ, ಕ್ರಮೇಣವಾಗಿ ಒಂದಾದ ಮೇಲೆ ಒಂದು ಬರುತ್ತದೆ. ಇದೇ ತರಹ ಹಾಲು ಹಲ್ಲು ಬೀಳುವುದು ಕ್ರಮೇಣವಾಗಿಯೇ. ಹಾಲು ಹಲ್ಲು ಬಿದ್ದಿ ಶಾಶ್ವತ ಹಲ್ಲು ಬರಲಿಕ್ಕೆ ಅದರಾದ ಸಮಯ ಇರುತ್ತದೆ. ಆದ್ರೆ ಯಾವುದೇ ಕಾರಣಕ್ಕಾಗಿಯೋ ಹಾಲು ಹಲ್ಲು ಅದರ ಬೀಳುವ ಸಮಯಕ್ಕಿಂತ ಮುಂಚೆಯೇ ಬಿದ್ದು ಹೋಯಿತು ಅಂದರೆ ಈ ಶಾಶ್ವತ ಹಲ್ಲು ಏರುಪೇರಾಗಿ ವಕ್ರವಾಗಿ ಬರುತ್ತದೆ ದವಡೆಯಲ್ಲಿ. ಇಲ್ಲದಿದ್ದರೆ ಒಮ್ಮೊಮ್ಮೆ ಬರದೇನೆ ಇರಬಹುದು, ಎಲುಬಲ್ಲಿಯೇ ಉಳ್ಕೊಂಡು ಬಿಡುತ್ತೆ. ಒಮ್ಮೊಮ್ಮೆ ಹಾಲು ಹಲ್ಲು ಬೀಳಲಿಲ್ಲ ಅಂದರೆ ಆವಾಗಲೂ ಶಾಶ್ವತ ಹಲ್ಲು ವಕ್ರವಾಗಿಯೇ ಬರುತ್ತದೆ. ಈ ತರ ಎಲ್ಲಾ ಸಮಸ್ಯೆಗಳಿದ್ದರೂ, ಅಕಸ್ಮಾತ್ ಒಂದ್ ವೇಳೆ ಈ ತರ ಆಯ್ತಂದ್ರೂ, ವಕ್ರದಂತ ವಿಭಾಗದಲ್ಲಿ ನಾವು ಇದರ ಚಿಕಿತ್ಸೆಯನ್ನು ನೀಡುತ್ತೇವೆ. ವಕ್ರದಂತೆ ಚಿಕಿತ್ಸೆ ಮಾಡಿದರೆ ಅವರ ಆತ್ಮಸ್ಥೈರ್ಯ ಅಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಮತ್ತೆ ಮಕ್ಕಳು ಆಟ ಆಡುತ್ತಿದ್ದಾಗ ಬೀಳ್ತಾರೆ, ಇಲ್ಲ ಅವ್ರ ಫ್ರೆಂಡ್ಸ್ ಅಲ್ಲೇನೆ ಒಬ್ರು ಇನ್ನೊಬ್ಬರಿಗೆ ಹೊಡೆಯುತ್ತಾರೆ, ಆವಾಗ ಏಟ್ ಯಾರಿಗೆ ಜಾಸ್ತಿ ಬೀಳುತ್ತೆ ಅಂದ್ರೆ ಹಲ್ಲು ಉಬ್ಬು ಇದ್ದ ಮಕ್ಕಳಿಗೆ. ಆವಾಗ ಬರೀ ಹಲ್ಲಿಗಷ್ಟೇ ಅಲ್ಲ, ಅದರೊಟ್ಟಿಗಿರೋ ಒಸಡು, ತುಟಿ, ನಾಲಿಗೆ ಇದಕ್ಕೂ ಹಾನಿಯಾಗಬಹುದು. ಸೊ ಮೊದಲೇ ನಾವು ಹಲ್ಲು ಉಬ್ಬಿನ ಟ್ರೀಟ್ಮೆಂಟ್ ತಗೊಂಡ್ಬಿಟ್ರೆ, ವಕ್ರದಂತ ಚಿಕಿತ್ಸೆ ತಗೊಂಡ್ಬಿಟ್ರೆ ಇದನ್ನೆಲ್ಲ ನಾವು ತಡೆಗಟ್ಟಬಹುದು. ಸೀಳು ತುಟಿ ಮತ್ತು ಸೀಳು ಅಂಗಳ ಏನಿದೆ ಅಲ್ಲ, ಇದು ನವಜಾತ ಶಿಶುವಲ್ಲಿ ಕಾಣುವ ನೂನ್ಯತೆ.

0: ಹಾಕೊಬಿಡ್ತೀವಿ. ಅದಾದ್ಮೇಲೆ ವಯಸ್ಸಿಗೆ ತಕ್ಕಂತೆ ನಮಗೆ ಯಾವ್ದು ಅವಶ್ಯಕತೆ ಅವರಿಗಿದೆಯೋ ಅನ್ಸುತ್ತೋ ಅದರ ಪ್ರಕಾರ ವಕ್ರದಂತ ಬೇರೆ ಬೇರೆ ವಿಧಾನಗಳನ್ನು ಯೂಸ್ ಮಾಡಿ ಅದರಲ್ಲಿ ನಾವು ಚಿಕಿತ್ಸೆ ಕೊಡ್ತೇವೆ. ಈ ವಕ್ರದಂತ ಚಿಕಿತ್ಸೆ ಮಕ್ಕಳು ಬೆಳವಣಿಗೆ ಮುಗಿಸಿದ ನಂತರವೂ ನಡೆಯುತ್ತಾ ಇರುತ್ತೆ. ಈ ಚಿಕಿತ್ಸೆ ಏನಿದೆ ಇದು 1-1.5 ವರ್ಷದಲ್ಲಿ ಮುಗಿಯೋದಿಲ್ಲ, ಇದು ತುಂಬಾ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಪ್ರೊಸೆಸ್ ಆಗುತ್ತೆ. ಪೋಷಕರಿಗೆ ನಾನೇನ್ ಸಲಹೆ ಕೊಡುತ್ತೇನೆ ಅಂದ್ರೆ, ಮಕ್ಕಳು ಅವರಾಗಿಯೇ ಹಲ್ಲು ಹಾಗೆ ಬಾಯನ್ನು ಸ್ವಚ್ಛ ಇಟ್ಕೊಳ್ಳು ಕ್ಷಮತೆ ಪಡೆಯುವವರೆಗೆ ಅದರಲ್ಲಿ ಸಹಾಯ ಮಾಡಬೇಕು, ಮತ್ತೆ ಅವರಿಗೆ ಸರಿಯಾದ ವಿಧಾನವನ್ನು ಕಲಿಸಬೇಕು. ಯಾವುದೇ ತರಹದ ಸಮಸ್ಯೆ ಕಂಡು ಬಂದಲ್ಲಿ ಅವರಿಗೆ ವಕ್ರದಂತ ತಪಾಸಣೆಗೆ ಕರೆದು ತರಬೇಕು. ಮತ್ತೊಂದ್ ಮಾತು ನಾನೇನ್ ಹೇಳ್ಬೇಕು ಅಂದ್ಕೋತೀನಿ ಅಂದ್ರೆ, ಎಲ್ಲರಿಗೂ ತಲೆಯಲ್ಲಿ ಏನಿದೆ ಅಂದ್ರೆ, ವಕ್ರದಂತ ಚಿಕಿತ್ಸೆ ಅಥವಾ ಕ್ಲಿಪ್ ಟ್ರೀಟ್ಮೆಂಟ್ ಅಂದ್ರೆ ತುಂಬಾ ದುಬಾರಿಯಾದದ್ದು. ಇದು ಈ ತರಹ ಇಲ್ಲ. ಒಂದು ಮೊಬೈಲ್ ಸ್ಮಾರ್ಟ್ಫೋನ್ಕ್ಕಿಂತನೂ ಕಡಿಮೆ ವೆಚ್ಚದಲ್ಲಿ ಇಡೀ 1-1.5 ವರ್ಷದ ಚಿಕಿತ್ಸೆಯನ್ನು ಎಲ್ಲರೂ ಪಡೆಯಬಹುದು.
1: ವಕ್ರದಂತ ಚಿಕಿತ್ಸೆ ಈ ಕುರಿತು ಇದುವರೆಗೂ ಮಾಹಿತಿ ಕೇಳಿದಿರಿ. ಮಾಹಿತಿ ನೀಡಿದವರು ಡಾಕ್ಟರ್ ಅನುಷಾ ಹೆಗಡೆ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪಿಎಂ ವಿಶ್ವಕರ್ಮ ಯೋಜನೆ ಬಗ್ಗೆ ಮಾಹಿತಿ ಕೇಳಲಿದ್ದೀರಿ. ಮಾಹಿತಿ ನೀಡುವವರು ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಜಿಲ್ಲಾಧ್ಯಕ್ಷರಾದ ರವಿಚಂದ್ರ ಆಚಾರ್ಯ ಮರೋಳ್ಳಿ ಉಡುಪಿ ಹಾಗೂ ಅರುಣ್ ಆಚಾರ್ ಪೆರ್ಡೂರು. ನಿರ್ಮಾಣ ಪ್ರದೀಪ್ ಡಿಎಂ ಹಾವಂಜೆ.
5: ನನ್ನ ಹೆಸರು ರವಿಚಂದ್ರ ಆಚಾರ್ಯ ಮರೋಳ್ಳಿ. ನಾನು ಉಡುಪಿ ಜಿಲ್ಲಾ ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಅಧ್ಯಕ್ಷನಾಗಿ ಹಾಗೂ ವಿವಿಧ ನಮ್ಮ ಜಾತಿಯ ಸಂಘಟನೆಗಳಲ್ಲಿ ಅಧ್ಯಕ್ಷನಾಗಿ ಸದಸ್ಯನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಪಿಎಂ ವಿಶ್ವಕರ್ಮ ಯೋಜನೆ ಅಂತ ಹೇಳುವಂಥದ್ದು ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆ ಅಂತೇಳಿ, ಅದನ್ನು ಕುಲಕಸುಬುಗಳ ಏಳಿಗೆಗಾಗಿ ಗೌರವಾನ್ವಿತ ಪ್ರಧಾನಮಂತ್ರಿಯವರು ನಮ್ಮ ಕುಲಕಸುಬುಗಳ ಅಭಿವೃದ್ಧಿಗಾಗಿ ಒಂದು ಕೊಟ್ಟಂಥ ಯೋಜನೆ. ಪಿಎಂ ವಿಶ್ವಕರ್ಮ ಯೋಜನೆ ಅಂತ ಹೇಳುವುದು ಒಂದು ಜಾತಿಗೆ ಸೀಮಿತವಾಗಿ ಪ್ರಧಾನಿಯವರು ಘೋಷಣೆ ಮಾಡಿದಂಥ ಯೋಜನೆ ಅಲ್ಲ. ಅದು ಕುಲಕಸಬುಗಳ ಅಭಿವೃದ್ಧಿ. ಸಾಧಾರಣ 18 ಕುಲಕಸಬುಗಳು ಅದರಲ್ಲಿ ಇನ್ಕ್ಲೂಡ್ ಆಗಿದೆ. ಆ ಕುಲಕಸಬುಗಳು ಯಾವುದಂತ ಹೇಳಿದರೆ, ಒಂದು ಕಾರ್ಪೆಂಟರ್ ಇರ್ಬೋದು, ದೋಣಿ ತಯಾರಕರು, ಶಸ್ತ್ರಾಸ್ತ್ರ ತಯಾರಕರು, ಶಿಲಾಶಿಲ್ಪಿಗಳು, ಅಕ್ಕಸಾಲಿಗರು, ಕಮ್ಮಾರ, ಸುತ್ತಿಗೆ ಮತ್ತು ಉಪಕರಣಗಳ ತಯಾರಕರು, ಬೀಗ ತಯಾರಕರು ಲಾಕ್ಸ್ಮಿತ್ ಅಂತೇಳಿ, ಮಡಿಕೆ ತಯಾರಕರು ಕುಂಬಾರರು, ಚಮ್ಮಾರರು ಅಂದರೆ ಪಾದರಕ್ಷೆಯನ್ನು ತಯಾರು ಮಾಡತಕ್ಕಂಥವರು, ಮೇಸ್ತ್ರಿ, ನೇಕಾರರು, ಗೊಂಬೆ ಮತ್ತು ಬೊಂಬೆ ಅದು ಟ್ರೆಡಿಷ್ನಲ್ ಗೊಂಬೆ ಮತ್ತು ಬೊಂಬೆ ತಯಾರಕರು, ಪ್ಲಾಸ್ಟಿಕ್ ಅಲ್ಲ, ಕ್ಷೌರಿಕರು ಬಾರ್ಬರ್ ಅಂತೇಳಿ ಏನು ಹೇಳ್ತೇವೆ, ಕ್ಷೌರಿಕರು, ಅಗಸರು ದೋಬಿ, ಮೀನುಗಾರಿಕಾ ಬಲೆಯನ್ನು ಮಾಡುವಂಥವ್ರು, ಸಣ್ಣ ಪ್ರಮಾಣದಲ್ಲಿ ಮೀನುಗಾರಿಕಾ ಬಲೆಗಳನ್ನು ಮಾಡುವಂಥವ್ರು, ಹೂಮಾಲೆಯನ್ನು ಕಟ್ಟುವರು ಗಾರ್ಲ್ಯಾಂಡ್ ಮೇಕರ್ ಅಂತೇಳಿ ಹೂಮಾಲೆಯನ್ನು ಕೊಟ್ಟವರು, ದರ್ಜಿ. ದರ್ಜಿ ಅಂತ ಹೇಳಿದ್ರೆ ನಮ್ಮಲ್ಲಿ ಟೈಲರಿಂಗ್, ಬೇರೆ ಕಡೆ ಕುಲಕಸುಬಾಗಿ ದರ್ಜಿ ಅಂತೇಳಿ ದರ್ಜಿ. ಮತ್ತೊಂದು ಕಲ್ಲು ಒಡೆಯುವರು ಅಂತ, ಸ್ಟೋನ್ ಬ್ರೇಕರ್ ಅಂತ ಹಾಕಿದ್ದಾರೆ. 18 ವಿಭಾಗಗಳನ್ನು ಆಯ್ಕೆ ಮಾಡಿದ್ದಾರೆ. ಇದರಲ್ಲಿ ಯಾವುದೇ ವಿದ್ಯಾರ್ಹತೆ ಅರ್ಹತೆ ಇಲ್ಲ. ಅವರ ಅರ್ಹತೆ ಅಂತ ಹೇಳಿದ್ರೆ ಅವರ ನಾಲೆಜ್ ಒಂದು, ಮತ್ತೆ ಆ 18 ಏನು ಕುಲಕಸಬುಗಳನ್ನು ಮಾಡ್ತಾ ಇದ್ದಾರೆ ಆ ಕುಲಕಸಬು ಮಾಡುವವರು ಯಾವುದೇ ಇದಕ್ಕೆ ಹೋಗ್ಲಿಕ್ಕಿಲ್ಲ, ಡೈರೆಕ್ಟ್ CSE ಸೆಂಟರ್ಗಳಲ್ಲಿ ಅಪ್ಲೈ ಮಾಡುವಂಥದ್ದು, ಬೇರೆಯವರನ್ನು ಸಂಪರ್ಕಿಸುವಂತ ಅವಶ್ಯಕತೆ ಇಲ್ಲ. ಕುಲಕಸಬು ಮಾಡುವವರು CSE ಸೆಂಟರ್ಗಳಲ್ಲಿ, ಅದು ನಮ್ಮ SKDRP ಇರ್ಬೋದು, ಬೇರೆ CSE ಸೆಂಟರ್ಗಳು ಇರ್ತಾವಲ್ಲ, CSE ಸೆಂಟರ್ಗಳಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಇರತಕ್ಕಂಥ ದಾಖಲೆಗಳು ಒಂದು ಆಧಾರ್ ಕಾರ್ಡ್, ಆಧಾರ್ ಕಾರ್ಡ್ ಅಂತ ಹೇಳೋದಂತೂ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆದಂಥ ಆಧಾರ್ ಕಾರ್ಡ್, ಅಕೌಂಟ್ ಡೀಟೇಲ್ಸ್, ಮತ್ತು ಆಧಾರ್ ಕಾರ್ಡ್ ರೇಷನ್ ಕಾರ್ಡಿಗೆ ಲಿಂಕ್ ಆಗಿರಬೇಕು, ಲಿಂಕ್ಡ್ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಡೀಟೇಲ್ಸ್, ಇದು ಎರಡು ಇದ್ದರೆ ನಾವು ಅರ್ಜಿ ಸಲ್ಲಿಸಲಿಕ್ಕೆ ಅದು ಎರಡು ಡಾಕ್ಯುಮೆಂಟ್ಗಳು ಸಾಕಾಗ್ತದೆ. ಮತ್ತು ಡಾಕ್ಯುಮೆಂಟ್ಗಳನ್ನು

0: ಸಲ್ಲಿಸಿದ ನಂತರ ಅದು ಜಿಲ್ಲಾ ಪೋರ್ಟಲ್ಲಿಗೆ ಹೋಗ್ತದೆ. ಇದಕ್ಕೆ ಯಾವುದೇ ಅರ್ಜಿ ಶುಲ್ಕ ನಾವು ತೆರಲಿಕ್ಕಿಲ್ಲ. ಪಂಚಾಯತಲ್ಲಿ ಓಕೆ ಮಾಡಿದರೆ ಅವರು ಹೌದು ಬಡಗಿ ವೃತ್ತಿಯನ್ನು ನಿರ್ವಹಿಸುವವರು ಹೌದು ಅಂತೇಳಿ ಓಕೆ ಮಾಡಿದರೆ ಅದೇ ದಾಖಲೆ, ಬೇರೆ ಯಾವುದೇ ಸರ್ಟಿಫೈಡ್ ದಾಖಲೆಗಳನ್ನು ನಾವು ಸಲ್ಲಿಸಬೇಕಾಗಿಲ್ಲ. ಅರ್ಜಿಗಳನ್ನು ಹಾಕಿದ್ದೀರಿ, ಅರ್ಜಿಗಳು ಓಕೆ ಆದ ನಂತರ ನಮಗೆ ಪಿ ಎಂ ವಿಶ್ವಕರ್ಮ ಯೋಜನೆ ಐ ಡಿ ಬರ್ತದೆ, ಐ ಡಿ ಕಾರ್ಡ್ ಬರ್ತದೆ, ಮತ್ತೊಂದು ಅದರ ಸರ್ಟಿಫಿಕೇಟ್ ಬರ್ತದೆ ಆಯ್ಕೆ ಆದದಕ್ಕೆ. ಸರ್ಟಿಫಿಕೇಟ್ ಬಂದ ನಂತರ ನಮ್ಮ ಏನು ಟ್ರೈನಿಂಗ್ ಸೆಂಟರ್ಗಳಿವೆ ಆ ಸೆಂಟರ್ಗಳಿಗೂ ಸಹ ಈ ನಮ್ಮ ಡಾಕ್ಯುಮೆಂಟ್ಗಳು ಪಾಸ್ ಆಗ್ತವೆ. ಅಲ್ಲಿ ಸೆಂಟರ್ನಿಂದ ನಮಗೆ ಕಾಲ್ ಬರ್ತದೆ, ನಿಮಗೆ ಇಂಥ ದಿವಸ ಪಿ ಎಂ ವಿಶ್ವಕರ್ಮ ಯೋಜನೆಯ ಟ್ರೈನಿಂಗ್ ಆಯೋಜನೆ ಉಂಟು, ನೀವು ಬರಬಹುದಾ. ಕೆಲವರು ಈ ಒಂದು ಪೀರಿಯಡಲ್ಲಿ ಆಗುವುದಿಲ್ಲ, ನೆಕ್ಸ್ಟ್ ಬರ್ತೀನಿ ಅಂತ ಹೇಳೋರು ಇರ್ತದೆ. ಪ್ರಕ್ರಿಯೆ ಅನ್ನೋದು ಹಾಗೆ ಬರ್ತದೆ, ಒಂದು ಟ್ರೈನಿಂಗ್ ಸೆಂಟರಿಂದ ಡೈರೆಕ್ಟ್ ಫೋನ್ ಬರ್ತದೆ, 7 ದಿನದ ಟ್ರೈನಿಂಗ್ ಇರ್ತದೆ. ಟ್ರೈನಿಂಗ್ ಆದ ನಂತರ ಆ ಟ್ರೈನಿಂಗ್ ಸರ್ಟಿಫಿಕೇಟ್ ಸಿಕ್ಕಿದ ನಂತರ ಸೀದಾ ಅದು ಬ್ಯಾಂಕಿಗೆ ಹೋಗ್ತದೆ, ನಮಗೇನು ಬೇರೆ ಇದಿಲ್ಲ. ಬ್ಯಾಂಕಿಂದ ಟ್ರೈನಿಂಗ್ ಆಗಿದೆ ಇವರಿಗೆ ಅಂತೇಳಿ ಕಾಲ್ ಬರ್ತದೆ. ಆ ಕಾಲ್ ಬಂದ ನಂತರ ನಾವು ಬ್ಯಾಂಕಿಗೆ ಹೋಗ್ಬೇಕು. ಬ್ಯಾಂಕಿಗೆ ಹೋಗಿ ನಮ್ಮ ಏನು ಡಾಕ್ಯುಮೆಂಟ್ಗಳು, ಬ್ಯಾಂಕಲ್ಲಿ ಕೆಲವು ಸ್ವಲ್ಪ ಡಾಕ್ಯುಮೆಂಟ್ಗಳು ರಿಕ್ವೈರ್ ಮಾಡ್ತಾರೆ, ಆ ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡಬೇಕು. ನಮಗೆ ಯಾರು ಆಯ್ಕೆ ಆಗಿರ್ತಾರೆ ಅವರಿಗೆ ಡೈಲಿ 500 ರೂಪಾಯಿ ದಿನಭತ್ಯೆ ಸಿಗ್ತದೆ. ಮತ್ತು ಕೆಲವು ಸೆಂಟರ್ಗಳಲ್ಲಿ ಊಟದ ವ್ಯವಸ್ಥೆ ಸಹ ಆಗಿದೆ ಉಡುಪಿ ಜಿಲ್ಲೆಯಿಂದ ಮತ್ತು ಉಳಿದ ಎಲ್ಲ ಜಿಲ್ಲೆಗಳಿಗೂ ಆ ಎರಡನೇ ಸ್ಟೆಪ್ನಲ್ಲಿ ಅದನ್ನು ಯೋಜನೆಯನ್ನು ಅನುಷ್ಠಾನಗೊಳಿಸಿದರು. ನಮ್ಮವರನ್ನು ಆ ಯೋಜನೆಯೊಳಗೆ ತರುವುದು ನಮ್ಮ ಒಂದು ದೊಡ್ಡ ಸಮಸ್ಯೆ, ಯಾಕಂತೇಳಿ ಕೆಲವರಿಗೆ ಅದರ ಅನುಭವಗಳಿರುವುದಿಲ್ಲ, ತಿಳುವಳಿಕೆಗಳಿರುವುದಿಲ್ಲ. ಅದಕ್ಕಾಗಿ ನಾವು ಏನು ಮಾಡಿದ್ದೇವೆ ಕೇಳಿದರೆ, ಪಿ ಎಂ ವಿಶ್ವಕರ್ಮ ಯೋಜನೆಯ ಅನುಷ್ಠಾನಗೊಳಿಸಲಿಕ್ಕೆ ಅಥವಾ ರಿಜಿಸ್ಟ್ರಿ ಮಾಡಲಿಕ್ಕಾಗಿ ಒಂದು ಹಲವಾರು ಕ್ಯಾಂಪ್ಗಳನ್ನು ಮಾಡಿ ಕಸಾಲಿಗರ ವ್ಯಾಪ್ತಿಯಿಂದ ಎಲ್ಲ ಸಾಧಾರಣ ಎಲ್ಲ ಸಂಘಟನೆಗಳು, ಈಗ ಜಿಲ್ಲಾ ಸಂಘಟನೆಗಳಾಗಿ ಟೈಲರಿಂಗ್ ಅಸೋಸಿಯೇಷನ್ನವರು, ಹಾಗೆ ಕಾರ್ಪೆಂಟರ್ ಯೂನಿಯನ್ನವರು, ಒಳ್ಳೆ ಯೂನಿಯನ್ಗಳು ಆ ಒಂದು ಇನಿಷಿಯೇಟಿವ್ ಅನ್ನು ತಗೊಂಡು ಅವರು ಇದು ಮಾಡಿದರು, ಏನು ಕ್ಯಾಂಪ್ಗಳನ್ನು ಮಾಡಿದರು. ನಂತರ ಸತತವಾಗಿ ನಮ್ಮ ಒಂದು ಪ್ರಯತ್ನದ ಮುಖಾಂತರ ಆ ಕ್ಯಾಂಪ್ಗಳನ್ನು ಜಾಸ್ತಿ ಮಾಡಿ, ಮತ್ತು ನಾವು ಕೆಲವು ಆಯ್ದ ಸಿ ಎಸ್ ಸಿ ಸೆಂಟರ್ಗಳನ್ನೇ ಆಯ್ಕೆ ಮಾಡಿಕೊಂಡು, ನಾವು ಕ್ಯಾಂಪ್ಗಾಗಿ ಬೇರೆ ಬೇರೆ ಕಡೆ ಮಾಡದೆ ಕೆಲವು ಸಿ ಎಸ್ ಸಿ ಸೆಂಟರ್ಗಳನ್ನು ಮಾತಾಡಿ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ತನಕ ನೀವು ಅಲ್ಲಿ ಹೋಗಿ ಅಲ್ಲಿ ಮಾಡ್ತಾರೆ ಅಂತ ಹೇಳುವಂಥ ಮಾಹಿತಿಗಳನ್ನು ಕೊಟ್ಟು ಆ ರೀತಿಯಾಗಿ ನಾವು ಜನರನ್ನು ಆ ಪಿ ಎಂ ವಿಶ್ವಕರ್ಮ ಯೋಜನೆಯೊಳಗೆ ಬರುವಂತೆ ಪ್ರಯತ್ನ ಪಟ್ಟಿದ್ದೇವೆ. ನಮ್ಮ ಪಿ ಎಂ ವಿಶ್ವಕರ್ಮ ಯೋಜನೆಯ ಟ್ರೈನಿಂಗ್ ಆದ ನಂತರ, ಟ್ರೈನಿಂಗ್ ಆಗಿ ಆದ ನಂತರ ನೆಕ್ಸ್ಟ್ ಸ್ಟೆಪ್ ಇರುವುದಂದರೆ ಟೂಲ್ ಕಿಟ್ ಬರುವಂಥ. ಟೂಲ್ ಕಿಟ್ಟು ನಮ್ಮ ಕುಲಕಸಬು ಏನುಂಟು ಆ ಕುಲಕಸಬಿಗೆ ಬೇಕಾದಂಥ ಟೂಲ್ ಕಿಟ್ಗಳನ್ನು ಕೊಡ್ತಾರೆ. ಒಳ್ಳೆಯ ಕ್ವಾಲಿಟಿಯ ಒಳ್ಳೆಯ ಟೂಲ್ ಕಿಟ್ಗಳನ್ನೇ ಕೊಟ್ಟಿದ್ದಾರೆ. ಬೇರೆ ಬೇರೆ ವೃತ್ತಿಯಲ್ಲಿರೋರಿಗೂ ಬೇರೆ ಬೇರೆ ಒಳ್ಳೆಯ ರೀತಿಯ ಟೂಲ್ ಕಿಟ್ಗಳನ್ನು ಕೊಟ್ಟಿದ್ದಾರೆ. ಈ ಕೌಶಲ್ಯ ಅಭಿವೃದ್ಧಿಗೆ ನಾವು ಏನು ಟ್ರೈನಿಂಗ್ಗೆ ಅಟೆಂಡ್ ಆಗ್ತೇವೆ, 7 ದಿವಸ ಟ್ರೈನಿಂಗಿಗೆ ಅಟೆಂಡ್ ಆದಾಗ ಅಲ್ಲಿರಲ್ಲಿ ಎಲ್ಲ ಮಾಹಿತಿಗಳನ್ನು ಅವರು ಒದಗಿಸ್ತಾರೆ. ನಾವು ಯಾವ ರೀತಿ ನಮ್ಮ ಕೌಶಲ್ಯ ಅಭಿವೃದ್ಧಿ ಮಾಡ್ಬೋದು, ಯಾವ ರೀತಿ ಆನ್ಲೈನ್ ಮುಖಾಂತರ ನಾವು ನಮ್ಮ ಪ್ರಾಡಕ್ಟ್ಗಳನ್ನು ಯಾವ ರೀತಿ ಸೇಲ್ ಮಾಡಿಸ್ಬೋದು, ಈ ಆನ್ಲೈನಿಗೆ ನಾವು ಯಾವ ರೀತಿಯಲ್ಲಿ ಆನ್ಲೈನಿಗೆ ಹೋಗ್ಬೋದು, ಆ ಮಾಹಿತಿಗಳನ್ನು ಅವರು ಪಿನ್ ಟು ಪಿನ್ ಸೆಂಟರ್ನವ್ರು ಕೊಡ್ತಾರೆ. ಆ ಮಾಹಿತಿಯನ್ನು ಆಧರಿಸಿ ನಾವು ಏನು ಒಂದು ಪ್ರಾಡಕ್ಟನ್ನು ತಯಾರು ಮಾಡಿದರೆ ಆ ಪ್ರಾಡಕ್ಟನ್ನು ಯಾವ ರೀತಿಯಲ್ಲಿ ನಾವು ಸೇಲ್ಸ್ ಮಾಡ್ಬೋದು ಅಥವಾ ಯಾವ ರೀತಿ ಆನ್ಲೈನ್ ಮುಖಾಂತರ ನಾವು ಕಸ್ಟಮರ್ಗಳನ್ನು ಸೆಳೀಬೋದು ಅನ್ನುವಂಥ ಮಾಹಿತಿಗಳೆಲ್ಲವೂ ಸಹ ನಮ್ಮ ಟ್ರೈನಿಂಗ್ನಲ್ಲಿ ಅತ್ಯುತ್ತಮವಾಗಿ ನೀಡಿರ್ತಾರೆ. ಅಲ್ಲಿ ಈಗಲೂ ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸೋರಿಗೆ ಅವಕಾಶ ಈಗಲೂ ಇದೆ. ಸೇಮ್ ಪ್ರೊಸೀಜರ್ ಸಿ ಎಸ್ ಸಿ ಸೆಂಟರ್ಗಳು, ಅಲ್ಲಿಯೇ ಅರ್ಜಿಯನ್ನು ಸಲ್ಲಿಸ್ತಕ್ಕದ್ದು. ಸಿ ಎಸ್ ಸಿ ಸೆಂಟರ್ ಒಂದು ಗ್ರಾಮವನ್ನು ಅಂತ ಬರ್ತದೆ, ಸೇವಾ ಸಿಂಧು ಅಂತ ಬರ್ತದೆ. ಹಾಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಎಸ್ ಕೆ ಡಿ ಆರ್ ಪಿ ಅಂತೇಳಿ ಒಂದು ಘಟಕ ಇದೆ, ಅದು ಬರ್ತದೆ. ಅದು ಎಲ್ಲ ಸಾಧಾರಣ ಹಳ್ಳಿ ಹಳ್ಳಿಯಲ್ಲಿ ಸಹ ಆ ಘಟಕಗಳುಂಟು, ಅಲ್ಲಿ ಸಹ ಸಲ್ಲಿಸಬಹುದು. ಹಾಗಾಗಿ ನಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಯಾವುದೇ ತೊಂದರೆ ಆಗುವುದಿಲ್ಲ. ಅಂದರೆ ನಮಗೆ ಸಿಟಿಗೆ ಬರಬೇಕು, ಹಳ್ಳಿಯಿಂದ ಸಿಟಿಗೆ ಬರಬೇಕು ಅಂತ ಹೇಳುವಂಥ ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ಅಲ್ಲಿನ ಏನು ಕೆಲಸದ ಸಂಘಟನೆಗಳಲ್ಲಿ ಸ್ವಲ್ಪ ಮಾಹಿತಿಯನ್ನು ವಿನಿಮಯ ಮಾಡಿಕೊಂಡ್ರೆ ಅದು ತುಂಬ ಸುಲಭ ಆಗ್ತದೆ. ಆ ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಅವಕಾಶ, ಅದು ಅರ್ಜಿ ಸಲ್ಲಿಸುವ ವ್ಯಕ್ತಿ ಇದಕ್ಕಿಂತ ಮೊದಲು ಯಾವುದೇ ಸಬ್ಸಿಡಿ ಸ್ಕೀಮ್ಗಳಲ್ಲಿ ಭಾಗಿಯಾಗಿರಬಾರ್ದು, ಸಬ್ಸಿಡಿ ಸ್ಕೀಮ್ಗಳ ಅಂಡರಲ್ಲಿ ಸಾಲ ಪಡೆದಿರಬಾರ್ದು. ಅವ್ರು ಸಾಲ ಪಡೆದು ಪೋಸ್ಟ್ ಮಾಡಿದ್ರು ಸಹ ಸಾಲ ಪಡೆದಿದ್ರೆ ಈ ಇದರಲ್ಲಿ ಅವರು ಆಯ್ಕೆ ಆಗುವುದಿಲ್ಲ.
1: ನಮಸ್ಕಾರ, ನಾನು ಅರುಣಾಚಾರ್ಯ ಪೆರಡೂರ್ ಅಂತೇಳಿ. ನಮಗೆ ಪಿ ಎಂ ವಿಶ್ವಕರ್ಮ ಯೋಜನೆಯ ಮಾಹಿತಿಯನ್ನು ಉಡುಪಿ ಜಿಲ್ಲಾ ಚಿನ್ನಬೆಳಗ್ಗೆ ಸಂಘದಿಂದ ಮಾಹಿತಿ ಸಿಕ್ಕಿತ್ತು. ಅದೇ ರೀತಿ ನಾವು ಉಡುಪಿಯಲ್ಲಿರುವಂಥ ಐ ಐ ಜಿ ಜೆ ಸೆಂಟರನ್ನು ಅವರು ಸಂಪರ್ಕಿಸಿ ಐ ಐ ಜಿ ಜೆ ವತಿಯಿಂದ ನಮಗೆ 7 ದಿನಗಳ ಒಂದು ಟ್ರೈನಿಂಗ್ ಅನ್ನು ಸಹ ನೀಡಿದರು. ಆ 7 ದಿನಗಳಲ್ಲಿ ನಮಗೆ ಉತ್ತಮ ರೀತಿಯ ಟ್ರೈನಿಂಗನ್ನು ನೀಡಿದರು. ಅದರ ಮುಖಾಂತರ ಪುನಃ

0: ಇನ್ನೂರು ರೂಪಾಯಿಗಳ ಸ್ಟೇಫಂಡ್ ಅನ್ನು ಸಹ ಕೊಟ್ಟರು. ಊಟ ವಸತಿ ಎಲ್ಲ ಕೊಟ್ಟು ಟ್ರೈನಿಂಗ್ ಅನ್ನು ಒಂದು ವಾರದ ಟ್ರೈನಿಂಗ್ ಅನ್ನು ಕೊಟ್ಟರು. ಮತ್ತೆ MSME ವತಿಯಿಂದ ನಮಗೆ 1 ಲಕ್ಷದ ಸಾಲ 18 ತಿಂಗಳಿಗೆ 5% ಬಡ್ಡಿಯಲ್ಲಿ ಸಾಲ ಸಹ ಕೊಟ್ಟರು. ಅದು ನಮಗೆ ಒಂದು ಒಳ್ಳೆಯದಾಯಿತು. ಮತ್ತು 15,000 ಟೂಲ್ ಕಿಟ್ ಸಹ ನಮಗೆ ಕೊಟ್ಟರು. ಮತ್ತು ನಾವು ಈ ಯೋಜನೆ ಅಡಿಯಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮ ಭಾಗವಹಿಸುವಂಥ ಒಂದು ಸುವರ್ಣ ಅವಕಾಶ ಸಿಕ್ಕಿತ್ತು. ಅದೇ ರೀತಿ ಇತ್ತೀಚೆಗೆ ಉಡುಪಿಗೆ ಬಂದಿದ್ದಂಥ ಆರ್ಥಿಕ ಸಚಿವೆ ನಿರ್ಮಲಾ ಸೀತಾರಾಮ ಅವರಿಂದ ಉತ್ತಮ ಸಾಧನೆಗಾಗಿ ಪ್ರಶಸ್ತಿಯನ್ನು ಕೂಡ ಪಡೆಯುವಂಥ ಅವಕಾಶ ನಮಗೆ ಸಿಕ್ಕಿತ್ತು. ಇದರಿಂದ ನಮಗೆ ತುಂಬ ಸಂತೋಷವಾಯಿತು. ಈ ಯೋಜನೆಯನ್ನು ಎಲ್ಲರೂ ಪಡ್ಕೊಳ್ಳಿ ಅಂತೇಳಿ ನಾನು ಹಾರೈಸ್ತೇನೆ. ಈ ಯೋಜನೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಲಿಕ್ಕೆ ಇಚ್ಛೆ ಬರ್ತಿದೆ ಎಲ್ಲರೂ ಸಹ ಅರ್ಜಿಯನ್ನು ಸಲ್ಲಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಟ್ರೈನಿಂಗ್ ಅನ್ನು ಪಡ್ಕೊಳ್ಳಿ. ನಿಮಗೂ ಕೂಡ ಒಳ್ಳೇದಾಗಲಿ ಅಂತೇಳಿ ನಾನು ಹಾರೈಸ್ತೇನೆ.
1: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಯಿತು. ಪಿಎಂ ವಿಶ್ವಕರ್ಮ ಯೋಜನೆ ಬಗ್ಗೆ ಮಾಹಿತಿ ನೀಡಿದವರು ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಜಿಲ್ಲಾಧ್ಯಕ್ಷರಾದ ರವಿಚಂದ್ರ ಆಚಾರ್ಯ ಮರೊಳ್ಳಿ ಉಡುಪಿ ಹಾಗೂ ಅರುಣ್ ಆಚಾರ್ ಪೆರ್ಡೂರು ಇವರು. ನಿರ್ಮಾಣ ಪ್ರದೀಪ್ ಡಿಎಂ ಹಾವಂಜೆ. ಇದು ಇಂದಿನ ಪ್ರಗತಿ ಪಥ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು: ನೀಟ್ ಪ್ರತಿಭಟನೆ ವೇಳೆ ಪೊಲೀಸ್ ಕ್ರಮ ಖಂಡಿಸಿ ಗದ್ದಲ, ಸಂಸತ್ತಿನ ಉಭಯ ಸದನಗಳ ಕಲಾಪ 2:00 ಮುಂದೂಡಿಕೆ. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ 5-8 ಬ್ರಿಕ್ಸ್ ಸಂಸ್ಕೃತಿ ಸಮ್ಮೇಳನ ಆಯೋಜನೆ. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ಗೆದ್ದ ಭಾರತೀಯ ಅಥ್ಲೀಟ್ಗಳಿಗೆ ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ಹಾಗೂ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ 16 ಹಾಕಿ ಇಂಡಿಯಾ ಕಿರಿಯ ಪುರುಷರ ರಾಷ್ಟೀಯ ಚಾಂಪಿಯನ್ಶಿಪ್ಗೆ ಚಾಲನೆ. ವಾರ್ತೆಗಳ ವಿವರ: ನೀಟ್ ಪರೀಕ್ಷೆ ವಿಚಾರವಾಗಿ ವಿದ್ಯಾರ್ಥಿಗಳು ನಡೆಸುತ್ತಿದ್ದ ಪ್ರತಿಭಟನೆಯ ಮೇಲಿನ ಅತಿಯಾದ ಪೊಲೀಸ್ ಕ್ರಮ ಖಂಡಿಸಿ ವಿರೋಧ ಪಕ್ಷದ ಸದಸ್ಯರು ತೀವ್ರ ಗದ್ದಲ ಸೃಷ್ಟಿಸಿದ ಹಿನ್ನೆಲೆಯಲ್ಲಿ ಸಂಸತ್ತಿನ ಉಭಯ ಸದನ ಕಲಾಪಗಳನ್ನು 2:00 ಮುಂದೂಡಲಾಗಿದೆ. ಬೆಳಗ್ಗೆ 11:00 ಲೋಕಸಭೆ ಸಮಾವೇಶಗೊಂಡಾಗ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ 23 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಗೆದ್ದ ಪ್ಯಾರಾ ಅಥ್ಲೀಟ್ ಶರ್ಮಿಳಾ ಧನ್ಕರ್, ಬೆಳ್ಳಿ ಪದಕ ವಿಜೇತ ಸರ್ವೇಶ್ ಕುಶಾರೆ, ವೆಲ್ಲೂರಿ ಅಜಯ್ ಬಾಬು ಮತ್ತು ಜ್ಞಾನೇಶ್ವರಿ ಯಾದವ್ ಹಾಗೂ ಕಂಚು ಪದಕ ವಿಜೇತ ಕರ್ನಾಟಕದ ಶಿಲ್ಪಾ ಶೈಲಾ ಮತ್ತು ಬಿಂದ್ಯಾರಾಣಿ ದೇವಿ ಸೇರಿದಂತೆ ಕೆನಡಾದಲ್ಲಿ ನಡೆದ ವಿಶ್ವ ಜೂನಿಯರ್ ಸ್ಕ್ವಾಷ್ ಚಾಂಪಿಯನ್ಶಿಪ್ 2026 ಪ್ರಶಸ್ತಿ ಗೆದ್ದ ಅನಾಹತ್ ಸಿಂಗ್ ಅವರನ್ನು ಅಭಿನಂದಿಸಿದರು. ತದನಂತರ ಸಭಾಧ್ಯಕ್ಷರು ಪ್ರಶ್ನೋತ್ತರ ವೇಳೆಯನ್ನು ಕೈಗೆತ್ತಿಕೊಳ್ಳಲು ಯತ್ನಿಸಿದಾಗ ವಿರೋಧ ಪಕ್ಷಗಳ ಸದಸ್ಯರು ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ಕ್ರಮವನ್ನು ಖಂಡಿಸಿ ಘೋಷಣೆಗಳನ್ನು ಕೂಗಲು ಆರಂಭಿಸಿದರು. ಸದನವು ಸುಗಮವಾಗಿ ನಡೆಯಬೇಕು ಮತ್ತು ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ವಿಧೇಯಕ 2026 ಕುರಿತು ಅರ್ಥಪೂರ್ಣ ಚರ್ಚೆ ನಡೆಸಬೇಕು ಎಂದು ಮನವಿ ಮಾಡಿದರಾದರೂ ಗದ್ದಲ ಮುಂದುವರಿದ ಕಾರಣ ಸದನವನ್ನು 2:00 ಮುಂದೂಡಿದರು. ಮತ್ತೊಂದೆಡೆ ರಾಜ್ಯಸಭೆಯಲ್ಲೂ ಇದೇ ವಿಷಯವಾಗಿ ವಿಪಕ್ಷಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದವು. ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಶೂನ್ಯ ವೇಳೆ ಕಲಾಪವನ್ನು ಕೈಗೆತ್ತಿಕೊಳ್ಳುತ್ತಿದ್ದಂತೆ ಸದಸ್ಯರು ಘೋಷಣೆ ಕೂಗಲಾರಂಭಿಸಿದ್ದರಿಂದ ರಾಜ್ಯಸಭೆಯ ಕಲಾಪವನ್ನು ಸಹ 2:00 ಮುಂದೂಡಲಾಯಿತು. ಎನ್ಡಿಎ ಸಂಸದೀಯ ಪಕ್ಷದ ಸಭೆಯಲ್ಲಿ ವಿವಿಧ ದೇಶಗಳೊಂದಿಗಿನ ಭಾರತದ ವ್ಯಾಪಾರ ಮತ್ತು ಮುಕ್ತ ವ್ಯಾಪಾರ ಒಪ್ಪಂದಗಳಿಗೆ ಸಂಬಂಧಿಸಿದ ಪ್ರಮುಖ ಬೆಳವಣಿಗೆಗಳ ಕುರಿತು ಸಂಸದರಿಗೆ ಮಾಹಿತಿ ನೀಡಲಾಗಿದೆ ಎಂದು ಬಿಜೆಪಿ ಸಂಸದ ಮನೋಜ್ ತಿವಾರಿ ಇಂದು ತಿಳಿಸಿದ್ದಾರೆ. ಸಂಸತ್ತಿನ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ಕಾಯ್ದೆ 2024 ತಿದ್ದುಪಡಿ ವಿಧೇಯಕದ ಕುರಿತು ಲೋಕಸಭೆಯಲ್ಲಿ ನಡೆಯಲಿರುವ ಚರ್ಚೆಯಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು ರಚನಾತ್ಮಕವಾಗಿ ಪಾಲ್ಗೊಳ್ಳಲಿವೆ ಎಂದು ಭರವಸೆ ವ್ಯಕ್ತಪಡಿಸಿದರು. ಮತ್ತೊಂದೆಡೆ ರಾಜ್ಯಸಭಾ ಸದಸ್ಯೆ ಸ್ವಾತಿ ಮಾಲಿವಾಲ್ ಅವರು ಪಂಜಾಬ್ನಲ್ಲಿ ಪದೇ ಪದೇ ಸಂಭವಿಸುತ್ತಿರುವ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ಕುರಿತು ಆಮ್ ಆದ್ಮಿ

0: ಪಕ್ಷದ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದು ಪಂಜಾಬ್ ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ಕಳೆದ 5 ವರ್ಷಗಳಲ್ಲಿ ಪಂಜಾಬ್ನಲ್ಲಿ 6 ಪ್ರಮುಖ ಪರೀಕ್ಷಾ ಅಕ್ರಮ ಹಾಗೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳು ನಡೆದಿವೆ ಎಂದು ಅವರು ಆರೋಪಿಸಿದ್ದಾರೆ. ಕಾಂಗ್ರೆಸ್ ಹಿರಿಯ ನಾಯಕ ಶಶಿ ತರೂರ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಪರೀಕ್ಷಾ ಅಕ್ರಮ ತಡೆ ತಿದ್ದುಪಡಿ ವಿಧೇಯಕದ ಕುರಿತು ಲೋಕಸಭೆಯಲ್ಲಿ ನಡೆಯಲಿರುವ ಚರ್ಚೆಯನ್ನು ವಿರೋಧ ಪಕ್ಷಗಳು ಎದುರು ನೋಡುತ್ತಿವೆ ಎಂದಿದ್ದಾರೆ. ದೇಶದ ಸಮಗ್ರ ಪರೀಕ್ಷಾ ವ್ಯವಸ್ಥೆಯನ್ನು ಪುನರ್ ಅವಲೋಕನ ಹಾಗೂ ಸಂಪೂರ್ಣವಾಗಿ ಸುಧಾರಣೆ ಮಾಡುವ ತುರ್ತು ಅಗತ್ಯವಿದೆ ಎಂದು ಅವರು ಪ್ರತಿಪಾದಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಅಸ್ಸಾಂನ ಸಂಸದರನ್ನು ಭೇಟಿಯಾಗಿ ಪ್ರಸ್ತುತ ರಾಜ್ಯದ ವಿವಿಧ ಭಾಗಗಳಲ್ಲಿ ತಲೆದೋರಿರುವ ಪ್ರವಾಹ ಪರಿಸ್ಥಿತಿಯ ಕುರಿತು ಚರ್ಚಿಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಪ್ರಧಾನಿ, ಕೇಂದ್ರ ಸರ್ಕಾರ ಸಂತ್ರಸ್ತರಿಗೆ ನೆರವು ನೀಡುವಲ್ಲಿ ಅಸ್ಸಾಂ ಸರ್ಕಾರದೊಂದಿಗೆ ನಿಕಟವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದಿದ್ದಾರೆ ಹಾಗೂ ಎಲ್ಲರ ಸುರಕ್ಷತೆ ಮತ್ತು ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸಿದ್ದಾರೆ. ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್ನಲ್ಲಿ ಬ್ರಿಕ್ಸ್ ಸಂಸ್ಕೃತಿ ಸಮ್ಮೇಳನ 5 ರಿಂದ 8 ರವರೆಗೆ ನಡೆಯಲಿದೆ. ಸಮ್ಮೇಳನದಲ್ಲಿ ಬ್ರಿಕ್ಸ್ ರಾಷ್ಟಗಳ ಸಂಸ್ಕೃತಿ ಸಚಿವರು ಹಾಗೂ ಪ್ರತಿನಿಧಿ ಮಂಡಳಿಗಳು ಭಾಗವಹಿಸಲಿದ್ದು ಸಂಸ್ಕೃತಿಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಬ್ರಿಕ್ಸ್ ರಾಷ್ಟಗಳ ಕಲಾವಿದರು ರವೀಂದ್ರ ಭವನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರದರ್ಶಿಸಲಿದ್ದಾರೆ. ಸಮ್ಮೇಳನದ ಹಿನ್ನೆಲೆಯಲ್ಲಿ ಪ್ರತಿನಿಧಿಗಳು ಬುಡಕಟ್ಟು ವಸ್ತು ಸಂಗ್ರಹಾಲಯ, ರಾಜ್ಯ ವಸ್ತು ಸಂಗ್ರಹಾಲಯ, ವನ್ ವಿಹಾರ್ ಹಾಗೂ ಇಂದಿರಾಗಾಂಧಿ ರಾಷ್ಟೀಯ ಮಾನವ ಸಂಗ್ರಹಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಸಾಂಚಿ ಸ್ತೂಪಕ್ಕೂ ಭೇಟಿ ನೀಡುವ ಕಾರ್ಯಕ್ರಮ ಪ್ರಸ್ತಾವಿಸಲಾಗಿದೆ. ಸಮ್ಮೇಳನದ ಸಿದ್ದತೆ ಕುರಿತು ವಿಭಾಗೀಯ ಆಯುಕ್ತ ಕರ್ಮವೀರ್ ಶರ್ಮಾ ಅವರು ಹಿರಿಯ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದರು. ಭಾರತದ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ ಅಗತ್ಯ ವ್ಯವಸ್ಥೆಗಳನ್ನು ಕಲ್ಪಿಸುವಂತೆ ಅವರು ಎಲ್ಲಾ ಇಲಾಖೆಗಳಿಗೆ ಸೂಚಿಸಿದರು. ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಕಾರ್ಯತಂತ್ರ ಸಭೆ ಮಂಗಳ ಮಿಲನ್ ಇಂದು ಸಂಸತ್ ಭವನದಲ್ಲಿ ನಡೆಯಿತು. ಸಂಸತ್ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಪ್ರತಿ ಮಂಗಳವಾರ ಈ ಸಭೆ ನಡೆಸುವ ಸಂಪ್ರದಾಯವಿದ್ದು ಮೈತ್ರಿಕೂಟದ ಏಕತೆಯನ್ನು ಬಲಪಡಿಸುವುದು ಇದರ ಉದ್ದೇಶವಾಗಿದೆ. ತೃಣಮೂಲ ಕಾಂಗ್ರೆಸ್ನಿಂದ ಬೇರ್ಪಟ್ಟು ಹೊಸದಾಗಿ ರಚನೆಯಾಗಿರುವ ನ್ಯಾಷನಲಿಸ್ಟ್ ಸಿಟಿಜನ್ಸ್ ಪಾರ್ಟಿ ಆಫ್ ಇಂಡಿಯಾ ಎನ್ಸಿಪಿಐ ಪಕ್ಷದ ಸದಸ್ಯರು ಸಹ ಸಭೆಯಲ್ಲಿ ಭಾಗವಹಿಸಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆಯುತ್ತಿರುವ 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮಹಿಳೆಯರ F57 ಶಾಟ್ಪುಟ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದ ಭಾರತದ ಶರ್ಮಿಳಾ ಧನ್ಕರ್ ಅವರಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಭಿನಂದನೆ ಸಲ್ಲಿಸಿದ್ದಾರೆ. ಪುರುಷರ 79 ಕೆಜಿ ಭಾರ ಎತ್ತುವ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದ ವಲ್ಲೂರಿ ಅಜಯ್ ಬಾಬು ಹಾಗೂ ಪುರುಷರ ಹೈಜಂಪ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದ ಸರ್ವೇಶ್ ಅನಿಲ್ ಕುಶಾರೆ ಅವರಿಗೆ ಪ್ರಧಾನಮಂತ್ರಿ ಅಭಿನಂದನೆ ಸಲ್ಲಿಸಿದ್ದಾರೆ. ಎಲ್ಲಾ ಪದಕ ವಿಜೇತರಿಗೆ ಇನ್ನಷ್ಟು ಯಶಸ್ಸು ದೊರೆಯಲಿ ಎಂದು ಶುಭ ಹಾರೈಸಿದ್ದಾರೆ. ಮಹಿಳೆಯರ F57 ಶಾಟ್ಪುಟ್ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಪಡೆದ ಕರ್ನಾಟಕದ ಶಿಲ್ಪಾ ಕೆಶೈಲ ಅವರಿಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿನಂದನೆ ಸಲ್ಲಿಸಿದ್ದಾರೆ. ಹಬ್ ಅಂಡ್ ಸ್ಪೋಕ್ ಮಾದರಿಯ ವಿಮಾನ ಸೇವೆಯಿಂದ 2030 ವೇಳೆಗೆ ಸುಮಾರು 4 ಲಕ್ಷ ಉದ್ಯೋಗಗಳು ಸೃಷ್ಟಿಯಾಗಲಿದ್ದು 30 ಶತಕೋಟಿ ಡಾಲರ್ಗಳ ಹೆಚ್ಚುವರಿ ಆರ್ಥಿಕ ಚಟುವಟಿಕೆಗೆ ಉತ್ತೇಜನ ದೊರೆಯಲಿದೆ ಎಂದು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಕೆ ರಾಮ್ ಮೋಹನ್ ನಾಯ್ಡು ತಿಳಿಸಿದ್ದಾರೆ. ಪಂಜಾಬ್ನ ಅಮೃತಸರದಲ್ಲಿರುವ ಶ್ರೀ ಗುರು ರಾಮದಾಸ್ಜಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಹಬ್ ಅಂಡ್ ಸ್ಪೋಕ್ ವಿಮಾನ ಸೇವೆಗೆ ಚಾಲನೆ ನೀಡಿದ ಸಂದರ್ಭದಲ್ಲಿ ವಿಡಿಯೋ ಸಂದೇಶದ ಮೂಲಕ ಮಾತನಾಡಿದ ಅವರು, ಇದುವರೆಗೆ ಅಮೃತಸರ ವಿಮಾನ ನಿಲ್ದಾಣದಿಂದ 7 ಅಂತಾರಾಷ್ಟೀಯ ತಾಣಗಳಿಗೆ ಮಾತ್ರ ನೇರ ಸಂಪರ್ಕವಿತ್ತು. ಹಬ್ ಅಂಡ್ ಸ್ಪೋಕ್ ಸೇವೆ ಆರಂಭವಾಗಿರುವುದರಿಂದ ಇನ್ನು ಮುಂದೆ ಅಮೃತಸರದಿಂದ ದೆಹಲಿ ಮೂಲಕ ದುಬೈ, ಸಿಂಗಾಪುರ, ಬ್ಯಾಂಕಾಕ್, ಪ್ಯಾರಿಸ್ ಸೇರಿದಂತೆ ಸುಮಾರು 20 ಅಂತಾರಾಷ್ಟೀಯ ತಾಣಗಳಿಗೆ ಪ್ರಯಾಣಿಕರು ಸುಲಭವಾಗಿ ಸಂಪರ್ಕ ಪಡೆಯಲಿದ್ದಾರೆ ಎಂದು ಸಚಿವರು ತಿಳಿಸಿದರು. ದೆಹಲಿಯಲ್ಲಿ ಮಧ್ಯರಾತ್ರಿ ವಿದ್ಯಾರ್ಥಿಗಳ ಮೇಲೆ ಗುಂಡಿನ ದಾಳಿ ನಡೆದಿದೆ ಎಂಬ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಸುದ್ದಿಯನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಈ ಮಾಹಿತಿ ಸಂಪೂರ್ಣ ಸುಳ್ಳು ಎಂದು ಸ್ಪಷ್ಟಪಡಿಸಿದೆ. ಮಧ್ಯರಾತ್ರಿ ದೆಹಲಿಯಲ್ಲಿ ಇಂತಹ ಯಾವುದೇ ಘಟನೆ ನಡೆದಿಲ್ಲ ಎಂದು ಅದು ತಿಳಿಸಿದೆ. 16ನೇ ಹಾಕಿ ಇಂಡಿಯಾ ಕಿರಿಯ ಪುರುಷರ ರಾಷ್ಟೀಯ ಚಾಂಪಿಯನ್ಶಿಪ್ 2026 ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಇಂದು ಪ್ರಾರಂಭವಾಗಿದೆ. ಆಗಸ್ಟ್ 8ರವರೆಗೆ ನಡೆಯಲಿರುವ 12 ದಿನಗಳ ಈ ಪಂದ್ಯಾವಳಿಯಲ್ಲಿ ದೇಶದ ಅತ್ಯುತ್ತಮ ಕಿರಿಯ ಪುರುಷರ ಹಾಕಿ ತಂಡಗಳು ರಾಷ್ಟೀಯ ಪ್ರಶಸ್ತಿಗಾಗಿ ಸೆಣಸಲಿವೆ. ಪಂದ್ಯಾವಳಿಯ ಮೊದಲ ದಿನವಾದ ಇಂದು ಸಿ ಮತ್ತು ಎ ಗುಂಪಿನಲ್ಲಿ ಅಸ್ಸಾಂ ಮತ್ತು ಮಿಜೋರಾಂ ತಂಡಗಳ ನಡುವಿನ ಪಂದ್ಯದಿಂದ ಸ್ಪರ್ಧೆಗೆ ಚಾಲನೆ ದೊರೆಯಿತು. ಎ, ಬಿ ಮತ್ತು ಸಿ ವಿಭಾಗಗಳಲ್ಲಿ ಒಟ್ಟು 30 ತಂಡಗಳು ಪಾಲ್ಗೊಂಡಿವೆ. ಭಾರತೀಯ 2026-27 ಫುಟ್ಬಾಲ್ ಲೀಗ್ ಅಕ್ಟೋಬರ್ 16ರಂದು ಆರಂಭವಾಗಲಿದೆ ಎಂದು ಅಖಿಲ ಭಾರತ ಫುಟ್ಬಾಲ್ ಒಕ್ಕೂಟ ಎಐಎಫ್ಎಫ್ ಘೋಷಿಸಿದೆ. 2026-27 ಪ್ರಮುಖ ವಿಷಯಗಳ ಕುರಿತು ಆಡಳಿತ ಮಂಡಳಿ ಹಾಗೂ ಎಐಎಫ್ಎಫ್ ನಿನ್ನೆ ಚರ್ಚೆ ನಡೆಸಿದ್ದು ಭಾರತೀಯ ಆಟಗಾರರಿಗೆ ಹೆಚ್ಚಿನ ಆಟದ ಸಮಯ ಕಲ್ಪಿಸುವುದು ಮತ್ತು ಪ್ರತಿ ತಂಡದಲ್ಲಿ ಗರಿಷ್ಠ 3 ವಿದೇಶಿ ಆಟಗಾರರಿಗೆ ಮಾತ್ರ ಅವಕಾಶ ನೀಡುವ ನಿರ್ಧಾರ ಕೈಗೊಳ್ಳಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಪ್ರತಿಭಟನೆ ವೇಳೆ ಪೊಲೀಸ್ ಕ್ರಮ ಖಂಡಿಸಿ ಗದ್ದಲ, ಸಂಸತ್ತಿನ ಉಭಯ ಸದನಗಳ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಆಗಸ್ಟ್ 5-8ರವರೆಗೆ ಬ್ರಿಕ್ಸ್ ಸಂಸ್ಕೃತಿ ಸಮ್ಮೇಳನ ಆಯೋಜನೆ. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ಗೆದ್ದ ಭಾರತೀಯ ಅಥ್ಲೀಟ್ಗಳಿಗೆ ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ಹಾಗೂ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ 16ನೇ ಹಾಕಿ ಇಂಡಿಯಾ ಕಿರಿಯ ಪುರುಷರ ರಾಷ್ಟೀಯ ಚಾಂಪಿಯನ್ಶಿಪ್ಗೆ ಚಾಲನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.
4: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳು ಇದೀಗ.
5: ನೀನು ಮಾನ ಮರ್ಯಾದೆ ಇಲ್ವಾ ನಿನ್ಗೆ? ಗ್ಯಾರಂಟಿ ಸರಿಯಾಗಿ ಇಡ್ತಿಂತ್ಯಾ?

0: ಬಾಬಾ ಸೆಹಗಲ್ ಅವರ ಕಂಠದಲ್ಲಿ ಲಕ್ಕಿ ಚಿತ್ರದಿಂದ ಇದಾ ಗೀತೆಯನ್ನ ಕೇಳಿದ್ರಿ. ಗೌಸ್ಪೀರ್ ಅವರ ಗೀತ ರಚನೆ ಇದಾಗಿತ್ತು. ಅರ್ಜುನ್ ಚನ್ನಿ ಅವರ ಸಂಗೀತ ಸಂಯೋಜನೆ ಇತ್ತು.
1: ಏನು ರಂಗ ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ರಾಜೇಶ್ ಮತ್ತು ಸುನೀತಾ ಹಾಡಿರುವ ತಿರುಪತಿ ಚಿತ್ರದ ಹಾಡು. ಕವರಾಜ್ ಅವರ ಗೀತರಚನೆ ಇದೆ, ರಾಜೇಶ್ ರಾಮನಾಥನ್ ಅವರ ಸಂಗೀತ ಸಂಯೋಜನೆ ಇದೆ.

0: ಚಿತ್ರಗೀತೆಗಳನ್ನ ಇದುವರೆಗೂ ಕೇಳಿದ್ರಿ. ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಚೈತ್ರವನ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 26ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಡಾಕ್ಟರ್ ಮತ್ತೂರು ಎಸ್ ಸನತ್ಕುಮಾರ್, ವ್ಯಾಖ್ಯಾನ ಮಾಡಲಿದ್ದಾರೆ ಡಾಕ್ಟರ್ ಮಹಾಬಲೇಶ್ವರ.
5: ಬ್ರಾಹ್ಮಣ ವೇಷದಲ್ಲಿರುವಂತಹ ಕೃಷ್ಣ ಹೇಳ್ತಾ ಇದ್ದಾನೆ, ಸಿಂಹ ಹೇಳಿತು, ಆ ಮಯೂರ ಧ್ವಜ ಮಹಾತ್ಯಾಗಿ, ಶೂರ, ಪರೋಪಕಾರಿ, ಜೊತೆಗೆ ವಿಷ್ಣು ಭಕ್ತನು ಕೂಡ. ಇಂತಹ ಮಯೂರ ಧ್ವಜ ಬೇಡಿದವರಿಗೆ ತನ್ನ ಜೀವವನ್ನ ಬೇಕಾದರೂ ಕೂಡ ಅತ್ಯಂತ ಸಂತೋಷದಿಂದ ಕೊಡ್ತಾ ಇದ್ದಾನೆ. ಅವನ ಬಳಿಗೆ ಹೋಗು, ನೀನು ದೇಹಾರ್ಧವನ್ನ ಕೇಳು, ಅವನು ಖಂಡಿತವಾಗಿಯೂ ಕೊಡ್ತಾನೆ. ಅವನ ದೇಹಾರ್ಧವನ್ನ ತಂದ್ರೆ ನಾನು ನಿನ್ನ ಮಗನನ್ನ ಬಿಡ್ತೇನೆ ಅಂತ ಹೇಳಲು, ನನ್ನ ದುಃಖವನ್ನು ಹೋಗಲಾಡಿಸಬಹುದು ಅನ್ನುವಂತಹ ನಂಬಿಕೆಯಿಂದ ನಾನು ನಿನ್ನ ಬಳಿಗೆ ಬಂದಿದ್ದೇನೆ ಎಂಬುದಾಗಿ ಆ ಕಪಟ ದ್ವಿಜ ಮಹಾರಾಜನಿಗೆ ಅರಿಕೆ ಮಾಡಿಕೊಳ್ತಾ ಇದ್ದಾನೆ.

0: ಮಯೂರಧ್ವಜ ಮಹಾರಾಜ, ಮನುಷ್ಯರ ಬಾಳು ಶಾಶ್ವತವಲ್ಲ, ಸತ್ಕೀರ್ತಿಯೊಂದೇ ಶಾಶ್ವತ ಅಂತ ನಿರ್ಧಾರವನ್ನು ಮಾಡಿ ಆ ಬ್ರಾಹ್ಮಣನನ್ನ ಕರೆದು, ಎಲೈ ಬ್ರಾಹ್ಮಣೋತ್ತಮ, ಈ ನನ್ನ ದೇಹವನ್ನ ಸೀಳಿ ಅದರ ಅರ್ಧ ಭಾಗವನ್ನು ನಿನಗೆ ಕೊಡ್ತೇನೆ, ನಿನಗೆ ಅಭಯವನ್ನು ನೀಡ್ತೇನೆ ಅಂತ ಹೇಳಿ ತನ್ನ ರಾಜ್ಯದ ಆಡಳಿತದ ಜವಾಬ್ದಾರಿಯನ್ನ ತನ್ನ ಮಗನಿಗೆ ಕೊಟ್ಟು, ಅಲ್ಲಿ ನೆರೆದಂತಹ ಎಲ್ಲರನ್ನೂ ಕೂಡ ನೀವಿಲ್ಲೇ ಇರಿ ಅಂತ ಹೇಳಿ ಸಂತೋಷದಿಂದ ಹೊರಗಡೆ ಹೋಗ್ತಾ ಇದ್ದಾನೆ. ಅನಂತರ
1: ತರಿಸಿ ಗಂಗಾ ತೋಯಮಂ

ಅನಂತರ ಮಯೂರ ಧ್ವಜ ಗಂಗಾನದಿಯ ನೀರನ್ನು ತಂದು ಅದರಲ್ಲಿ ಪವಿತ್ರ ಸ್ನಾನವನ್ನು ಮಾಡಿ ಸಾಲಿಗ್ರಾಮ ತೀರ್ಥವನ್ನು ತೆಗೆದುಕೊಂಡು ಎಳೆಯ ತುಳಸಿಯ ಮಾಲೆಯನ್ನು ಕೊರಳಿನಲ್ಲಿ ಧರಿಸಿಕೊಂಡು ಮಂಟಪಕ್ಕೆ ಬರ್ತಾನೆ. ಅಲ್ಲಿ ಸೇರಿದ್ದ ಬ್ರಾಹ್ಮಣರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾನೆ, ದಶದಾನಾದಿಗಳನ್ನೆಲ್ಲ ಮಾಡ್ತಾನೆ. ಅನಂತರ ಕೈ ಮುಗಿದು ನಿಂತು ರಾಜಶ್ರೇಷ್ಠನಾದ ಮಯೂರಧ್ವಜ ಈ ಪ್ರಕಾರವಾಗಿ ವಿಜ್ಞಾಪನೆ ಮಾಡ್ತಾ ಇದ್ದಾನೆ, ಇದನ್ನ ಕೇಳಿರಿ ಅಂತ ಆ ಮಹಾಸ್ಥಾನದಲ್ಲಿ ಈ ಪ್ರಕಾರವಾಗಿ ಮಯೂರಧ್ವಜ ವಿಜ್ಞಾಪನೆಯನ್ನು ಮಾಡ್ತಾ ಇದ್ದಾನೆ.

ಬ್ರಾಹ್ಮಣರಿಗೆ ಪುರೋಹಿತರಿಗೆ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ಕೈ ಮುಗಿದುಕೊಂಡು ಭಿನ್ನವಿಸಿಕೊಳ್ತಾ ಇದ್ದಾನೆ. ಈ ಮಹಾ ಆಸ್ಥಾನದಲ್ಲಿ ಸೇರಿರುವಂತಹ ಸಮಸ್ತ ಬ್ರಾಹ್ಮಣರು ನೋಡಿರಿ, ಅಂದು ಬಲಿಚಕ್ರವರ್ತಿಯ ಯಾಗ ಮಂಟಪಕ್ಕೆ ಬಂದಂತಹ ಆ ವಾಮನನಂತೆ ಈ ಬ್ರಾಹ್ಮಣನು ತಾನಾಗಿಯೇ ಬಂದಿದ್ದಾನೆ. ಇವನು ಶ್ರೀಮನ್ ಮಹಾವಿಷ್ಣುವಿನ ರೂಪದಲ್ಲಿ ಬಂದಿದ್ದಾನೆ ಅಂತ ನಾನು ನಿಶ್ಚಯಿಸ್ತಾ ಇದ್ದೇನೆ. ನನ್ನ ದೇಹದ ಅರ್ಧವನ್ನ ಪ್ರೀತಿಯಿಂದ ಇವನಿಗೆ ನಾನು ಕೊಡ್ತಾ ಇದ್ದೇನೆ. ಇವನ ಮಗ ಬದುಕಲಿ, ಇವನು ಪುತ್ರವಂತನಾಗಲಿ, ಈ ದಾನ ಭೂಮಿಗೆ ಹೊಸದಾಗಲಿ, ಅತ್ಯಂತ ಅಪರೂಪದ್ದಾಗಲಿ, ಈ ದಾನದಿಂದ ಸಮಸ್ತ ಲೋಕಕ್ಕೂ ಕೂಡ ಒಂದು ಒಳ್ಳೆಯದಾಗಲಿ, ಆದರ್ಶವಾಗಲಿ ಅಂತ ಮಯೂರಧ್ವಜ ಆ ಸಭೆಯಲ್ಲಿ ಕೈ ಮುಗಿದುಕೊಂಡು ಹೇಳ್ತಾ ಇದ್ದಾನೆ.

ರಾಜನ ಮಾತನ್ನು ಕೇಳಿ ಅಲ್ಲಿ ನೆರೆದಂತಹ ಮಂತ್ರಿಗಳು, ಪುರೋಹಿತರು, ಬ್ರಾಹ್ಮಣರು, ಸಾಮಂತರು ಎಲ್ಲರೂ ಕೂಡ ಇದೆಂತಹ ಕೆಲಸ, ಈ ಬ್ರಾಹ್ಮಣ ಸಾಕ್ಷಾತ್ ಯಮನೇ ಆಗಿದ್ದಾನೆ, ಯಮನ ರೂಪದಲ್ಲಿ ಈತ ಬಂದಿದ್ದಾನೆ ಅಂತ ಭಯ ಪಡ್ತಾ ಇದ್ದಾರಂತೆ. ದಾನ ಅಂದ್ರೆ ಏನ್ರಿ ಅದು? ಹಣ ಕೇಳಬಹುದು, ರಾಜ್ಯ ಕೇಳಬಹುದು, ಆಭರಣಗಳನ್ನ ಕೇಳಬಹುದು, ರತ್ನಗಳನ್ನ ಕೇಳಬಹುದು, ಗೋವುಗಳನ್ನ ಕೇಳಬಹುದು, ಧನ ಕನಕಾದಿಗಳನ್ನ ಕೇಳಬಹುದು, ಅದನ್ನ ಬೇಕಾದ್ರೆ ಎಲ್ಲವನ್ನೂ ಕೊಡಬಹುದು. ಇದೇಂದ್ರೆ ಇಂತಹ ದಾನ ಇದು? ದೇಹವನ್ನ ಅರ್ಧ ಕೊಯ್ದು ಕೊಡು ಅಂತ ಕೇಳ್ತಾ ಇದ್ದಾನಲ್ಲ, ಇದಕ್ಕೇನ್ ಕಾರಣ, ಏನು ಅರ್ಥವಾಗ್ತಾ ಇಲ್ಲ ಅಂತ ಎಲ್ಲ ಭಯದಿಂದ ನಡುಗ್ತಾ ಇರುವಂತಹ ಸಂದರ್ಭದಲ್ಲಿ ಮಯೂರ ಧ್ವಜ ಅವರನ್ನ ಕುರಿತು ಸಮಾಧಾನ ಮಾಡ್ತಾ ಇದ್ದಾನೆ. ಯಾಚಿಸಿದ ನಂಗಮಂ

ಮಹಾರಾಜ ಹೇಳ್ತಾ ಇದ್ದಾನೆ, ಈ ಬ್ರಾಹ್ಮಣ ತನ್ನ ಮಗನನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಬೇಡ್ತಾ ಇದ್ದಾನೆ, ನನ್ನ ಶರೀರದ ಅರ್ಧ ಭಾಗವನ್ನ ಬೇಡ್ತಾ ಇದ್ದಾನೆ. ಅದು ಆ ಸಿಂಹದ ಮಾತಿಗೆ ಕಟ್ಟು ಬಿದ್ದು ನಾನು ಕೂಡಲೇ ಕೊಡ್ತೇನೆ ಅಂತ ಹೇಳಿದ್ದೇನೆ. ನಾನು ಮಾತಿಗೆ ತಪ್ಪಿದರೆ ಎಲ್ಲರೂ ನನ್ನನ್ನ ದೂಷಣೆ ಮಾಡ್ತಾರೆ, ಮತ್ತು ನನಗೆ ಯಮಲೋಕದಲ್ಲಿ ಯಮದೂತರು ನನ್ನನ್ನ ಬೇಯಿಸದೆ ಬಿಡ್ತಾರಿಯೇ. ತಿಳಿದು ತಿಳಿದು ಕೊಟ್ಟ ದಾನವನ್ನು ಕುರಿತು ಯೋಚನೆ ಮಾಡುವುದರಲ್ಲಿ ಏನು ಉಳಿದಿದೆ? ನಾನು ಈ ಬ್ರಾಹ್ಮಣನಿಗೆ ಅವನ ಮಗನನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ಕೊಟ್ಟೇ ಕೊಡ್ತೇನೆ, ಇದರಲ್ಲಿ ಎರಡು ಮಾತಿಲ್ಲ, ನೀವೆಲ್ಲ ಹೊರಟು ಹೋಗಿ ಅಂತ ಮಯೂರಧ್ವಜ ಅಲ್ಲಿ ನೆರೆದಂತಹ ಸಮಸ್ತರನ್ನು ಕುರಿತು ಈಗ ಹೇಳ್ತಾ ಇದ್ದಾನೆ. ಅನಂತರ

ತನ್ನ ಶರೀರವನ್ನ ದಾನ ಕೊಡುವ ಮೊದಲು ಮಹಾರಾಜ ಚಿನ್ನ, ರತ್ನ, ಆನೆ, ಕುದುರೆ, ವಸ್ತ್ರ, ಭೂಷಣ, ಹಸುಗಳು, ಭೂಮಿ, ಹೀಗೆ ದಶದಾನಾದಿಗಳನ್ನೆಲ್ಲ ಮಾಡ್ತಾ ಇದ್ದಾನೆ. ಅನಂತರ ಎರಡು ಕಂಬಗಳನ್ನ ತರಿಸ್ಬಿಟ್ಟು ಅದನ್ನ ನಡೆಸಿದ್ದಾನೆ ಮತ್ತು ಆ ಎರಡು ಕಂಬಗಳ ನಡುವೆ ತನ್ನ ಶರೀರವನ್ನ ಇಟ್ಟುಬಿಟ್ಟು ತನ್ನ ಕೈ ತನ್ನ ತೊಡೆಗಳನ್ನ ಬಲವಾದಂತಹ ಚಿನ್ನದ ಸರಪಳಿಗಳಿಂದ ಕಟ್ಟಿಸ್ಕೊಂಡಿದ್ದಾನೆ. ಅನಂತರ ಇದ್ಯಾವುದೂ ಕೂಡ ಅಲುಗಾಡಬಾರದು ಅಂತ ಅಷ್ಟು ಬಲವಾಗಿ ಬಿಗಿಸ್ಕೊಂಡಿದ್ದಾನೆ. ಆ ವೃದ್ಧ ಬ್ರಾಹ್ಮಣನ ಪದಕಮಲಗಳನ್ನ ತೊಳೆದು ಅತ್ಯಂತ ಸಂತೋಷದಿಂದ ಪ್ರೀತಿಪೂರ್ವಕವಾಗಿ ಅವನನ್ನು ಕುರಿತು ಹೀಗೆ ಹೇಳ್ತಾ ಇದ್ದಾನೆ.

ನಿನಗೆ ಕೊಡುವ ಈ ಅರ್ಧದೇಹದ ದಾನದಿಂದ ಸಮಸ್ತ ಯಜ್ಞ ರಕ್ಷಕನಾದ ಯಜ್ಞಗಳಿಗೆ ಒರೆಯನಾದಂತಹ ಆ ವಾಸುದೇವ ಪ್ರೀತನಾಗಲಿ. ನನ್ನ ವಂಶದಲ್ಲಿ ಹುಟ್ಟಿದಂತಹವರು ಎಲ್ಲರೂ ಕೂಡ ಅತಿಶಯವಾದಂತಹ ದಾನವನ್ನು ಮಾಡುವಂತಹ ಬುದ್ಧಿಯನ್ನು ಕೊಡಲಿ. ಈ ದಾನ ಅತ್ಯಂತ ಶ್ರೇಷ್ಠವಾದಂತಹ ದಾನವಾಗಲಿ. ಈ ಪ್ರಕಾರವಾಗಿ ಹೇಳಿ ಈ ಬ್ರಾಹ್ಮಣ ಸಂತೃಪ್ತನಾಗಲಿ, ಇವನ ಮಗ ರಕ್ಷಿತನಾಗಲಿ ಅಂತ ಹೇಳಿ, ಅನಂತರ ಆ ನಿಷ್ಕರಣಿಗಳಾದಂತಹ ಮರ ಕೊಯ್ಯುವವರನ್ನು ಕರೆಸಿಬಿಟ್ಟು ಹರಿತವಾದಂತಹ ಗರಗಸಗಳನ್ನು ಕೂಡ ತರಿಸ್ಬಿಟ್ಟು ಹೇಳ್ತಾ ಇದ್ದಾನೆ. ಆಗ ಜನರೆಲ್ಲ ಮಾತಾಡ್ಕೋತಾ

ಬೇಡವನು ಏನ್ ಬೇಕಾದ್ರೂ ಬೇಡ್ತಾನೆ. ಈ ಒಂದು ಮಾತು ಲೋಕದಲ್ಲಿದೆ. ಈ ಮಾತು ಈ ಬ್ರಾಹ್ಮಣ ರಾಜರಿಗೆ ಅನ್ವರ್ಥವಾಗಿ ಹೊಂದುತ್ತಾ ಇದೆ. ಕೊಡೋವನಿದ್ರೆ ಏನ್ ಬೇಕಾದ್ರೂ ಕೂಡ ಕೊಡ್ತಾನೆ ಅಂತ ರಾಜ್ಯದ ಜನರೆಲ್ಲ ಹೆದರಿ ನಡುಕ್ತಾ ಇದ್ದಾರಂತೆ. ಹಕ್ಕಿಗಳಂತೆ ಅವರು ಗಡಗಡ ಅಂತ ಸದ್ದು ಮಾಡ್ತಾ ಇದ್ದಾರೆ. ನಗರದ ಜನ ಅತ್ಯಂತ ಭಯಭೀತರಾಗಿದ್ದಾರೆ.

ಮಯೂರಧ್ವಜನ ಆಸ್ಥಾನದಲ್ಲೇ ಎಲ್ಲ ಪ್ರಜೆಗಳು ಕೂಡ ಕಣ್ಣೀರಿನ ಸಾಗರವನ್ನೇ ಹರಿಸ್ತಾ ಇದ್ದಾರೆ. ರಾಜನನ್ನು ಕುರಿತು ಪ್ರಲಾಪ ಮಾಡ್ತಾ ಇದ್ದಾರೆ. ಮಹಾರಾಜ, ಯಾಕೆ ಹೀಗೆ ಮಾಡ್ತಾ ಇದೀಯಾ? ನೀವು ನಮ್ಮ ರಕ್ಷಣೆಯನ್ನು ಮಾಡಬೇಕು. ನನ್ನ ರಕ್ಷಣೆಯನ್ನು ಮಾಡೇ ಬಿಟ್ಟೋದ್ರೆ ನಾವೆಲ್ಲ ಅನಾಥರಾಗ್ತೇವೆ. ನೀವು ಏನ್ ಬೇಕಾದ್ರೂ ಮಾಡು, ನಮ್ಮ ಶಿಕ್ಷೆಯನ್ನು ಮಾಡು, ರಕ್ಷಣೆಯನ್ನು ಮಾಡು, ನಮ್ಮನ್ನು ಮಾತ್ರ ಬಿಟ್ಟು ಹೋಗ್ಬೇಡ. ಈ ಬ್ರಾಹ್ಮಣನಿಗೆ ನಿನ್ನ ಶರೀರದ ಅರ್ಧ ಭಾಗವನ್ನ ದಾನ ಕೊಡಬೇಡ ಅಂತ ಅಳುತ್ತಾ ಇದ್ದಾರೆ, ಭಯದಿಂದ ನೋಡ್ತಾ ಇದ್ದಾರೆ. ಅಂತಹ ಪ್ರಜೆಗಳನ್ನ ಕಂಡು ಮಹಾರಾಜ ಹೀಗೆ ಹೇಳ್ತಾ ಇದ್ದಾನೆ.

ಪ್ರಜೆಗಳಿರಾ, ನೀ ಯಾಕೆ ದುಃಖ ಪಡ್ತಾ ಇದ್ದೀರಿ? ನಾನು ಇವತ್ತು ಧನ್ಯನಾಗಿದ್ದೇನೆ, ನನ್ನ ಜೀವನ ಸಾರ್ಥಕವಾಗಿದೆ, ಈ ಶರೀರ ಧರ್ಮ ಸಾಧನೆಗೆ ಇವತ್ತು ಕಾರಣವಾಗಿದೆ. ಈ ವೃದ್ಧ ಬ್ರಾಹ್ಮಣ ಸಾಕ್ಷಾತ್ ನೃಸಿಂಹದಂತೆ ಇಲ್ಲಿಗೆ ಬಂದಿದ್ದಾನೆ, ನನ್ನ ಶರೀರದ ಅರ್ಧ ಭಾಗವನ್ನ ಕೇಳ್ತಾ ಇದ್ದಾನೆ. ನಾನು ಇದನ್ನ ಅವನಿಗೆ ಕೊಡ್ತೇನೆ, ಅದನ್ನ ಅವನು ಕಾಡಿನ ಸಿಂಹಕ್ಕೆ ಕೊಡಲಿ, ಈತನ ಮಗ ಬದುಕಲಿ, ಪರೋಪಕಾರಾರ್ಥ ಇದಂ ಶರೀರಂ ಅಂತ ಹೇಳ್ತಾರೆ. ಇಲ್ಲದೇ ಇದ್ರೆ ಈ ನನ್ನ ಶರೀರ ನಾನು ದಾನ ಕೊಡದೇ ಇದ್ರೆ ಸೆಣಬು ಉರಿದು ಬೂದಿಯಾದಂತೆ ವ್ಯರ್ಥವಾಗುತ್ತೆ ಅಂತ ಹೇಳಿ ಮಯೂರ ಧ್ವಜ ತನ್ನ ಪ್ರಜೆಗಳನ್ನೆಲ್ಲ ಸಮಾಧಾನ ಮಾಡ್ತಾ ಇದ್ದಾನೆ.

ಮಹಾರಾಜ ಪುನಃ ಬ್ರಾಹ್ಮಣನನ್ನು ಕರೆದು, ವಿಪ್ರೋತ್ತಮ, ಈಗ ನಾನು ಈ ಶರೀರದ ಅರ್ಧ ಭಾಗವನ್ನು ನಿನಗೆ ಕೊಡ್ತಾ ಇದ್ದೇನೆ, ಕಾಲ ವಿಳಂಬ ಮಾಡದೆ ಹರಿತವಾದಂತಹ ಗರಗಸದಿಂದ ಇದನ್ನು ಸೀಳಿರಿ ಅಂತ ಆಜ್ಞೆ ಮಾಡ್ತಾ ಇದ್ದಾನೆ. ಅಂತಹ ಸಂದರ್ಭದಲ್ಲಿ ಅವಳ ಪತ್ನಿ ಕುಮುದ್ವತಿ ತನ್ನ ಪತಿಯ ಹತ್ರ ಬಂದು ಅತಿಯ ವಿನಯದಿಂದ ಪ್ರಾರ್ಥನೆ ಮಾಡಿಕೊಡ್ತಾ ಇದ್ದಾಳೆ. ನೀ

ಆಗಿರುವಂತಹ ಕುಮುದ್ವತಿ ವಿನಯದಿಂದ ಪ್ರಾರ್ಥನೆ ಮಾಡ್ಕೋತಾ ಇದ್ದಾಳೆ. ಅರಸ, ಒಂದು ವಿಷಯ ನಿನಗಾಗಲಿ ಈ ಬ್ರಾಹ್ಮಣ ಶ್ರೇಷ್ಠನಿಗಾಗಲಿ ತಿಳಿದಿಲ್ಲ. ಕಾಡಿನ ಮಧ್ಯದಲ್ಲಿ ಸಿಂಹ ಆಡಿದ ಮಾತು ಶಾಸ್ತ್ರ ಸಮ್ಮತವಾಗಿರುವಂತಹದ್ದು. ಪತ್ನಿ ಪತಿಯ ಅರ್ಧ ಭಾಗ, ಇದನ್ನ ವೇದಗಳು ಕೂಡ ಹೇಳುತ್ತೆ. ಅರ್ಧೋವಾ ಏಷಃ ತತ್ಪತ್ನಿ ಎಂಬುದಾಗಿ. ನೀನು ನಿನ್ನ ಶರೀರದ ಅರ್ಧ ಭಾಗವನ್ನ ಸಿಂಹಕ್ಕೆ ಕೊಡುವ ಬದಲು ನಿನ್ನ ಅರ್ಧಾಂಗಿಯಾಗಿರುವಂತಹ ನನ್ನನ್ನ ಸಿಂಹಕ್ಕೆ ಕೊಟ್ಬಿಡು, ನಾನು ಹೋಗ್ತೇನೆ, ಪ್ರಾಣ ಸಮೇತ ನನ್ನನ್ನು ದಾನವಾಗಿ ಕೊಡು, ನಾನು ಮುತ್ತೈದೆಯಾಗಿ ಸದ್ಗತಿಯನ್ನು ಪಡೆಯುತ್ತೇನೆ ಎಂಬುದಾಗಿ ಕುಮದ್ವತಿ ಹೇಳ್ತಾ ಇರಬೇಕಾದ್ರೆ

ಆಡಿದಂತಹ ಮಾತಿಗೆ ಇದೆಲ್ಲವೂ ಕೂಡ ಶಾಸ್ತ್ರಸಮ್ಮತ ಅಂತ ಅಲ್ಲಿದ್ದಂತಹ ವೃದ್ಧರು, ವಿಪ್ರರು, ಪುರೋಹಿತರು, ಮಂತ್ರಿಗಳು ಎಲ್ಲರೂ ಕೂಡ ತಲೆ ತೂಗ್ತಾ ಇದ್ದಾರೆ. ಹಾಗೆ ಎಲ್ಲರೂ ಕೂಡ ಸುಮ್ಮನಿದ್ದಾರೆ, ರಾಜ ಇದಕ್ಕೆ ಒಪ್ಕೊಂಡು ಬಿಡಬಹುದು ಅಂತ. ಆಗ ಆ ವೃದ್ಧ ಬ್ರಾಹ್ಮಣ ವೇಷದಲ್ಲಿದ್ದಂತಹ ಕೃಷ್ಣ ಹೇಳ್ತಾ ಇದ್ದಾನೆ, ಅಲ್ಲ ಈ ಮಹಾರಾಜ, ರಾಜನ ಬಲಭಾಗದ ಅರ್ಧ ಭಾಗವನ್ನ ನಾನು ತಿಂತೇನೆ, ಅದನ್ನ ತರಬೇಕು ಅಂತ ಸಿಂಹ ಹೇಳಿತು, ಎಡಭಾಗ ಅಂತ ಹೇಳಲಿಲ್ಲ ಅಂತ ಆ ಬ್ರಾಹ್ಮಣ ಹೇಳಿದಾಗ ರಾಜನ ಮಗನಾದಂತಹ ತಾಮ್ರಧ್ವಜ ಹೀಗೆ ಹೇಳ್ತಾ ಇದ್ದ.

ಧ್ವಜ ಹೇಳ್ತಾ ಇದ್ದಾನೆ. ಸಿಂಹ ಯಾವತ್ತೂ ಕೂಡ ಪೂರ್ಣವಾದಂತಹ ಆಹಾರವನ್ನ ಅಪೇಕ್ಷಿಸ್ತದೆಯೇ ಹೊರತು ಅರ್ಧ ಭಾಗವನ್ನಲ್ಲ. ಇದರಿಂದ ಸಿಂಹಕ್ಕೆ ಖಂಡಿತ ತೃಪ್ತಿಯೂ ಕೂಡ ಆಗೋದಿಲ್ಲ. ನನ್ನ ಮೇಲೆ ಕರುಣೆ ತೋರಿಸು, ನಾನು ಯುವಕ ದಷ್ಟಪುಷ್ಟನಾಗಿದ್ದೇನೆ, ನನ್ನನ್ನು ತಿಂದರೆ ಸಿಂಹಕ್ಕೆ ತೃಪ್ತಿ ಆಗತ್ತೆ, ನಾನು ತಂದೆಯ ಋಣಗಳನ್ನು ತೀರಿಸಿದಂತೆಯೂ ಆಗತ್ತೆ. ಹಿಂದೆ ಶ್ರೀರಾಮ ಪಿತೃವಾಕ್ಯ ಪರಿಪಾಲಕನಾಗಿ 14 ವರ್ಷಗಳ ಕಾಲ ಕಾಡಿಗೆ ಹೋದ ಅನ್ನುವಂತಹದ್ದನ್ನು ಕೇಳಿದ್ದೀವಿ. ಹಾಗೆ ಭೀಷ್ಮಾಚಾರ್ಯರು ಕೂಡ ತನ್ನ ತಂದೆಯ ಮಾತನ್ನು ಪೂರ್ಣಗೊಳಿಸೋದಕ್ಕೋಸ್ಕರ ಆಜೀವ ಪರ್ಯಂತ ಬ್ರಹ್ಮಚಾರಿಯಾಗಿಯೇ ಉಳಿದರು. ಹೀಗೆ ರಾಮನಂತೆ ಭೀಷ್ಮನಂತೆ ನನಗೂ ಕೂಡ ಕೀರ್ತಿ ಬರುತ್ತೆ. ಮಗ ಬೇರೆ ಅಲ್ಲ, ತಂದೆ ಬೇರೆ ಅಲ್ಲ, ಆತ್ಮಾವೈ ಪುತ್ರನಾಮಾಸಿ ಅಂತ ಹೇಳ್ತಾರೆ. ಹಾಗಾಗಿ ಮಗನಿಗೂ ತಂದೆಗೂ ಭೇದ ಏನೂ ಇಲ್ಲ. ನನ್ನ ದೇಹವನ್ನು ನೀನು ತೆಗೆದುಕೋ, ಇದನ್ನು ತೆಗೆದುಕೊಂಡು ಹೋಗಿ ಸಿಂಹಕ್ಕೆ ಅರ್ಪಿಸು, ಇದರಿಂದ ನಿನ್ನ ಮಗನನ್ನು ಉಳಿಸ್ಕೋ ಅಂತ ತಾಮ್ರಧ್ವಜ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾಗ

0: ಬೇಡ ಪೋಪೆನೆನೆ ನರನಾಥ ನಿಂತೆಂದನು.
1: ತಾಮ್ರಧ್ವಜ, ನೀನು ಹೇಳ್ತಾ ಇರೋದು ಕೂಡ ಸರಿ, ನಿನ್ನ ಮಾತಿನಲ್ಲಿ ಯಾವ ಕಪಟವೂ ಇಲ್ಲ. ಆದರೆ ಆ ಪಾಪಿ ಸಿಂಹ ರಾಜ

0: ಲಕ್ಷ್ಮೀಶನ ಜೈಮಿನಿ ಭಾರತದ 26ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಡಾಕ್ಟರ್ ಮತ್ತೂರು ಎಸ್ ಸನತ್ಕುಮಾರ್, ವ್ಯಾಖ್ಯಾನ ಮಾಡಿದವರು ಡಾಕ್ಟರ್ ಮಹಾಬಲೇಶ್ವರ.
1: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ ನೀರು ಹರಿಸಲು ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶ. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ, ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸ್ಪಷ್ಟನೆ. ಪಶುವೈದ್ಯರ ನೇಮಕಾತಿಯಲ್ಲಿ ಅಕ್ರಮ ಆರೋಪ, 2 ಪ್ರಕರಣ ಸಿಐಡಿಗೆ ವರ್ಗಾವಣೆ ಮಾಡಿ ಆದೇಶ. ಕೆಪಿಎಸ್ಸಿ ಸೇರಿದಂತೆ ಎಲ್ಲಾ ನೇಮಕಾತಿ ಅಕ್ರಮಗಳನ್ನು ಸಿಬಿಐ ತನಿಖೆಗೆ ವಹಿಸುವಂತೆ ಬಿಜೆಪಿ ಆಗ್ರಹ. ಹಾಗೂ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ರಾಜ್ಯದ ಪ್ಯಾರಾ ಅಥ್ಲೀಟ್ ಕೆಶಿಲ್ಪಾಗೆ ಕಂಚಿನ ಪದಕ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಿಂದ ಅಭಿನಂದನೆ. ಕಾವೇರಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಿಸಿದಂತೆ ನವದೆಹಲಿಯಲ್ಲಿ ನಡೆದ ಕಾವೇರಿ ನೀರು ನಿಯಂತ್ರಣ ಸಮಿತಿ ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ನಂತೆ 15 ದಿನಗಳ ಕಾಲ ನೀರು ಹರಿಸುವಂತೆ ಆದೇಶ ಹೊರಡಿಸಿದೆ. ವರ್ಚುವಲ್ ಮೂಲಕ ತಮಿಳುನಾಡು, ಕರ್ನಾಟಕ, ಕೇರಳ ಮತ್ತು ಪುದುಚೇರಿ ಪ್ರತಿನಿಧಿಗಳೊಂದಿಗೆ ನಡೆದ ಸಭೆಯಲ್ಲಿ ಮಹತ್ವದ ಶಿಫಾರಸು ಮಾಡಿದೆ. ಪ್ರತಿದಿನ 3,500 ಕ್ಯೂಸೆಕ್ನಂತೆ 15 ದಿನಗಳ ಕಾಲ ಒಟ್ಟು 4 ಟಿಎಂಸಿಗಳಷ್ಟು ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ನೀಡಿದ ಆದೇಶಕ್ಕೆ ರಾಜ್ಯ ಸರ್ಕಾರ ಆಕ್ಷೇಪ ವ್ಯಕ್ತಪಡಿಸಿದೆ. ಈ ಕುರಿತಂತೆ ನವದೆಹಲಿಯಲ್ಲಿ ಪ್ರತಿಕ್ರಿಯಿಸಿರುವ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ, ರಾಜ್ಯದಲ್ಲಿ ನೀರಿನ ಕೊರತೆಯಿದ್ದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಇಲ್ಲದೆ ನೀರಿನ ಕೊರತೆ ಉಂಟಾಗಿದೆ. ವರ್ಷಪೂರ್ತಿ ರಾಜ್ಯಕ್ಕೆ ಕುಡಿಯುವ ನೀರಿನ ಅಗತ್ಯವಿದೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಚರ್ಚಿಸಿ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಕರ್ನಾಟಕದ ಪ್ರಸ್ತಾವಿತ ಮೇಕೆದಾಟು ಅಣೆಕಟ್ಟು ಯೋಜನೆಗೆ ಯಾವುದೇ ಶಾಸನಬದ್ಧ ಅಥವಾ ಆಡಳಿತಾತ್ಮಕ ಅನುಮೋದನೆ ನೀಡಬಾರದು ಎಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ. ಈ ಯೋಜನೆಯು ಕಾವೇರಿ ಜಲವಿವಾದ ನ್ಯಾಯಮಂಡಳಿ ಸಿಡಬ್ಲ್ಯೂಡಿಟಿ ಪ್ರಶಸ್ತಿ ಮತ್ತು ಕಾವೇರಿ ನೀರು ಹಂಚಿಕೆ ವಿವಾದದ ಕುರಿತು ಸುಪ್ರೀಂಕೋರ್ಟ್ 2018 ತೀರ್ಪನ್ನು ಉಲ್ಲಂಘಿಸುತ್ತದೆ ಎಂದು ಅವರು ಉಲ್ಲೇಖಿಸಿದ್ದಾರೆ. ಕೇಂದ್ರ ಜಲಶಕ್ತಿ ರಾಜ್ಯ ಸಚಿವರು ರಾಜ್ಯಸಭೆಯಲ್ಲಿ ನೀಡಿದ ಉತ್ತರದ ಬಗ್ಗೆ ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಕುರಿತಂತೆ ಪ್ರಧಾನಿ ಮಧ್ಯಪ್ರವೇಶಿಸಿ ರಾಜ್ಯಸಭೆಯ ಉತ್ತರವನ್ನು ಹಿಂತೆಗೆದುಕೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಮೇಕೆದಾಟು ಯೋಜನೆಗೆ ಅನುಮೋದನೆ ನೀಡದಂತೆ ಮತ್ತು ತಮಿಳುನಾಡು ಸೇರಿದಂತೆ ಇತರೆ ರಾಜ್ಯಗಳ ಹಕ್ಕುಗಳನ್ನು ರಕ್ಷಿಸುವಂತೆ ಕೇಂದ್ರ ಸರ್ಕಾರವನ್ನು ಕೋರಿದ್ದಾರೆ. ಮೇಕೆದಾಟು ಅಣೆಕಟ್ಟು ನಿರ್ಮಾಣ ಕುರಿತಂತೆ ಕೇಂದ್ರದ ನಿಲುವಿನ ಕುರಿತು ಲೋಕಸಭೆಯಲ್ಲಿ ತಮಿಳುನಾಡು ಕಾಂಗ್ರೆಸ್ ಸಂಸದ ಮಾಣಿಕ್ಯಂ ಠಾಗೂರ್ ನಿಲುವಳಿ ಸೂಚನೆ ಮಂಡಿಸಿದ್ದಾರೆ. ಪ್ರಸ್ತಾವಿತ ಮೇಕೆದಾಟು ಯೋಜನೆ ತಮಿಳುನಾಡಿನ ಕಾನೂನು ಹಕ್ಕುಗಳು ಹಾಗೂ ರೈತರ ಹಿತಾಸಕ್ತಿಗಳನ್ನು ಕಾಪಾಡುವ ಕುರಿತು ಕೇಂದ್ರದ ನಿಲುವಿನ ಬಗ್ಗೆ ಚರ್ಚೆ ನಡೆಸಬೇಕು ಎಂದು ನಿಲುವಳಿ ಸೂಚನೆಗೆ ನೋಟಿಸ್ ಸಲ್ಲಿಸಿದ್ದಾರೆ. ಲೋಕಸಭೆ ಪ್ರಧಾನ ಕಾರ್ಯದರ್ಶಿಗೆ ನೀಡಿದ ನೋಟಿಸ್ನಲ್ಲಿ ಈ ವಿಷಯವನ್ನು ಗಂಭೀರ ಸಾರ್ವಜನಿಕ ಪ್ರಾಮುಖ್ಯತೆ ಎಂದು ಬಣ್ಣಿಸಿದ್ದಾರೆ. ನದಿಗೆ ಅಡ್ಡಲಾಗಿ ಅಣೆಕಟ್ಟು ನಿರ್ಮಾಣ ಕಾರ್ಯ ಕೈಗೊಳ್ಳುವ ಮೊದಲು ಕರ್ನಾಟಕ ನದಿಯ ಕೆಳಭಾಗದ ರಾಜ್ಯಗಳ ಒಪ್ಪಿಗೆಯನ್ನು ಪಡೆಯುವ ಅಗತ್ಯವಿಲ್ಲ ಎಂಬ ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವರು ಸಂಸತ್ತಿನಲ್ಲಿ ನೀಡಿದ ಉತ್ತರವನ್ನು ಟೀಕಿಸಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ರಾಜ್ಯ ಸಂಸದರ ಸಭೆ ಯಶಸ್ವಿಯಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕರ್ನಾಟಕದ ಅಭಿವೃದ್ಧಿ ವಿಚಾರದಲ್ಲಿ ಪಕ್ಷಭೇದ ಮರೆತು ಕಾರ್ಯನಿರ್ವಹಿಸಲು ಸಿದ್ಧವಿರುವುದಾಗಿ ತಮ್ಮ ಅಧಿಕೃತ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಪಕ್ಷಭೇದ ಮರೆತು ರಾಜ್ಯದ ಸಂಸದರು ಸಭೆಯಲ್ಲಿ ಭಾಗವಹಿಸಿದ್ದು ಮಾತ್ರವಲ್ಲದೆ ರಾಜ್ಯ ಹಿತಾಸಕ್ತಿಗಳನ್ನು ಒಟ್ಟಾಗಿ ಅನುಸರಿಸಲು ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಏಕತೆಯಲ್ಲಿ ಬಲವಿದೆ ಎಂಬುದು ಈ ಸಭೆಯಲ್ಲಿ ಸಾಬೀತಾಗಿದೆ ಎಂದು ಮುಖ್ಯಮಂತ್ರಿ ಕಚೇರಿ ಹೇಳಿಕೆಯಲ್ಲಿ ತಿಳಿಸಿದೆ. ಬೆಳಗಾವಿ ಯಾವತ್ತಿದ್ದರೂ ಕರ್ನಾಟಕದ ಅವಿಭಾಜ್ಯ ಅಂಗ ಎಂದು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ವಿವಿಧ ಕನ್ನಡಪರ ಸಂಘಟನೆಗಳು ಭೇಟಿ ಮಾಡಿ ಬೆಳಗಾವಿಯನ್ನು ಕರ್ನಾಟಕದ ಅವಿಭಾಜ್ಯ ಅಂಗವೆಂದು ಮಹಾನಗರ ಪಾಲಿಕೆಯಲ್ಲಿ ಅಧಿಕೃತ ನಿರ್ಣಯ ಕೈಗೊಳ್ಳುವಂತೆ ಹಾಗೂ ಪಾಲಿಕೆಯಲ್ಲಿ ಅನುಸರಿಸಲಾಗುತ್ತಿರುವ ತ್ರಿಭಾಷಾ ಸೂತ್ರದ ಕುರಿತು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಮನವಿ ಸಲ್ಲಿಸಿದವು. ಮನವಿ ಸ್ವೀಕರಿಸಿ ಮಾತನಾಡಿದ ಸಚಿವರು, ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗವಾಗಿದ್ದು ಈ ವಿಷಯದಲ್ಲಿ ಯಾವುದೇ ರೀತಿಯ ಗೊಂದಲವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕನ್ನಡ ಪರ ಸಂಘಟನೆಗಳು ಈ ಹಿಂದೆ ಸಲ್ಲಿಸಿರುವ ಬೇಡಿಕೆಗಳನ್ನು ಈಗಾಗಲೇ ಕಾನೂನು ಇಲಾಖೆಯ ಪರಿಶೀಲನೆಗೆ ಕಳುಹಿಸಲಾಗಿದೆ. ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಅವರೊಂದಿಗೆ ಚರ್ಚಿಸಿ ಅಗತ್ಯ ಸಲಹೆ ಹಾಗೂ ಅಭಿಪ್ರಾಯ ಪಡೆಯಲಾಗುವುದು ಎಂದು ತಿಳಿಸಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ನಡೆದ ಅಕ್ರಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ 3 ಎಫ್ಐಆರ್ಗಳು ದಾಖಲಾಗಿವೆ ಎಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ 3 ಎಫ್ಐಆರ್ ದಾಖಲಾಗಿವೆ. ಈ ಪೈಕಿ 2 ಎಫ್ಐಆರ್ಗಳನ್ನು ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಉಳಿದ 1 ಪ್ರಕರಣಕ್ಕೆ ನ್ಯಾಯಾಲಯದಲ್ಲಿ ಅನುಮತಿ ಕೇಳಲಾಗಿದೆ. ಡಿಜಿ ಮತ್ತು ಐಜಿಪಿಯವರ ಆದೇಶದಂತೆ ಈ ವರ್ಗಾವಣೆ ನಡೆಸಿದ್ದು, ಸಿಐಡಿ ತಂಡವು ಮುಂದಿನ ತನಿಖೆ ನಡೆಸಲಿದೆ ಎಂದು ಹೇಳಿದ್ದಾರೆ. ಕೆಪಿಎಸ್ಸಿಯಲ್ಲಿ 400 ಪಶು ವೈದ್ಯಾಧಿಕಾರಿಗಳ ಹುದ್ದೆಗಳ ನೇಮಕಾತಿಯಲ್ಲಿ 80 ಲಕ್ಷ ರೂಪಾಯಿವರೆಗೆ ಲಂಚ ಪಡೆದಿರುವ ಆರೋಪ ಕೇಳಿಬಂದಿತ್ತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ನಡೆಯುತ್ತಿರುವ ಸರ್ಕಾರಿ ನೇಮಕಾತಿ ಅಕ್ರಮಗಳು, ಕರ್ನಾಟಕ ಲೋಕಸೇವಾ ಆಯೋಗ, ಕೆಪಿಎಸ್ಸಿಯಲ್ಲಿನ ಭ್ರಷ್ಟಾಚಾರ ಹಾಗೂ ಖಾಲಿ ಇರುವ ಲಕ್ಷಾಂತರ ಸರ್ಕಾರಿ ಹುದ್ದೆಗಳ ಭರ್ತಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಸಂಪೂರ್ಣ ವೈಫಲ್ಯದಿಂದ ರಾಜ್ಯದ ಯುವಜನರ ಭವಿಷ್ಯ ಸಂಕಷ್ಟಕ್ಕೆ ಸಿಲುಕಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಇಂದು ಕೆಪಿಎಸ್ಸಿ ಸೇರಿದಂತೆ ವಿವಿಧ ಉದ್ಯೋಗಾಕಾಂಕ್ಷಿಗಳು ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಕೆಪಿಎಸ್ಸಿ ಸೇರಿದಂತೆ ಎಲ್ಲಾ ನೇಮಕಾತಿ ಅಕ್ರಮಗಳನ್ನು ಸಿಬಿಐ ತನಿಖೆಗೆ ವಹಿಸುವಂತೆ ಆಗ್ರಹಿಸಿದ್ದಾರೆ. ಸ್ಕಾಟ್ಲೆಂಡ್ನ ಗ್ಲಾಸ್ಗೋದಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಕರ್ನಾಟಕದ ಪ್ಯಾರಾ ಅಥ್ಲೀಟ್ ಕೆಎಸ್ ಶಿಲ್ಪಾ ಕಂಚಿನ ಪದಕ ಗೆದ್ದಿದ್ದಾರೆ. ಈ ಕುರಿತಂತೆ ಎಕ್ಸ್ನಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶಿಲ್ಪಾಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ನಿಮ್ಮ ಗಮನಾರ್ಹ ಸಾಧನೆ ರಾಜ್ಯ ಮತ್ತು ರಾಷ್ಟಕ್ಕೆ ಹೆಮ್ಮೆಯ ಕ್ಷಣವಾಗಿದೆ ಎಂದು ತಿಳಿಸಿದ್ದಾರೆ. ಶಿಲ್ಪಾ ಅವರ ಸಾಮರ್ಥ್ಯ ಮತ್ತು ಕ್ರೀಡಾ ಸಾಧನೆಯ ಬಗ್ಗೆ ಅರಿವಿದ್ದ ತಮಗೆ ಪದಕ ಗೆಲ್ಲುವ ವಿಶ್ವಾಸವಿತ್ತು. ಇಂದು ಅವರು ಕಂಚಿನ ಪದಕ ಗೆದ್ದ ವಿಚಾರ ತಿಳಿದು ಮತ್ತಷ್ಟು ಖುಷಿಯಾಯಿತು ಎಂದು ಉಪಮುಖ್ಯಮಂತ್ರಿ ಹಾಗೂ ಕ್ರೀಡಾ ಸಚಿವ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ನಿಮ್ಮ ಈ ಸಾಧನೆ ಮತ್ತಷ್ಟು ಯುವ ಕ್ರೀಡಾಪಟುಗಳಿಗೆ ಸ್ಫೂರ್ತಿಯಾಗಲಿ ಎಂದು ಹಾರೈಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವೈದ್ಯಕೀಯ ಶಿಕ್ಷಣ ಕ್ಷೇತ್ರಕ್ಕೆ ಉತ್ತೇಜನ ದೊರೆತಿದ್ದು, ಕಾರವಾರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಕ್ರಿಮ್ಸ್ಗೆ 2026-27 ಶೈಕ್ಷಣಿಕ ವರ್ಷದಿಂದ ಒಟ್ಟು 200 ಎಂಬಿಬಿಎಸ್ ಸೀಟುಗಳ ಪ್ರವೇಶಾತಿ ನಡೆಸಲು ರಾಷ್ಟೀಯ ವೈದ್ಯಕೀಯ ಆಯೋಗ ಅನುಮೋದನೆ ನೀಡಿದೆ. ಈವರೆಗೆ ಕ್ರಿಮ್ಸ್ನಲ್ಲಿ 150 ಎಂಬಿಬಿಎಸ್ ಸೀಟುಗಳಿಗೆ ಮಾತ್ರ ಪ್ರವೇಶಾತಿ ನಡೆಸಲಾಗುತ್ತಿತ್ತು. ಇದೀಗ ಹೆಚ್ಚುವರಿಯಾಗಿ 50 ಸೀಟುಗಳ ಹೆಚ್ಚಳಕ್ಕೆ ಅನುಮೋದನೆ ದೊರೆತಿರುವುದರಿಂದ ಒಟ್ಟು 200 ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಶಿಕ್ಷಣ ಪಡೆಯುವ ಅವಕಾಶ ಲಭ್ಯವಾಗಿದೆ. ಈ ಬೆಳವಣಿಗೆ ಉತ್ತರ ಕನ್ನಡ ಜಿಲ್ಲೆಯ ವೈದ್ಯಕೀಯ ಶಿಕ್ಷಣದ ಬೆಳವಣಿಗೆಯಲ್ಲಿ ಮಹತ್ವದ ಮೈಲಿಗಲ್ಲಾಗಲಿದೆ. ಚಾಮರಾಜನಗರದ ಚಾಮರಾಜೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಇಂದು ನೆರವೇರಿತು. ಶಾಸಕ ಸಿ ಪುಟ್ಟರಂಗಶೆಟ್ಟಿ ರಥೋತ್ಸವಕ್ಕೆ ಚಾಲನೆ ನೀಡಿ ರಾಜ್ಯದಲ್ಲಿ ಮಳೆ ಬೆಳೆಯಾಗಿ ಸಮಸ್ತ ಜನತೆಗೆ ಒಳಿತಾಗಲಿ ಎಂದು ಆಶಿಸಿದರು. ರಥೋತ್ಸವಕ್ಕೂ ಮುನ್ನ ತುಂತುರು ಮಳೆಯಾಗಿದ್ದು ಶುಭ ಸಂಕೇತವೆಂದು ರೈತರು ಹರ್ಷ ವ್ಯಕ್ತಪಡಿಸಿದರು. ಆಷಾಢ ಮಾಸದಲ್ಲಿ ನಡೆಯುವ ಏಕೈಕ ರಥೋತ್ಸವ ಎಂಬ ವಿಶೇಷತೆ ಹೊಂದಿರುವ ಈ ಜಾತ್ರೆಗೆ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಹಾಗೂ ನವದಂಪತಿ ಭಾಗಿಯಾಗಿ ಹಣ್ಣು ಧವನ ಎಸೆದು ಪ್ರಾರ್ಥನೆ ಸಲ್ಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ ನೀರು ಹರಿಸಲು ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶ. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ, ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸ್ಪಷ್ಟನೆ. ಪಶುವೈದ್ಯರ ನೇಮಕಾತಿಯಲ್ಲಿ ಅಕ್ರಮ ಆರೋಪ, 2 ಪ್ರಕರಣ ಸಿಐಡಿಗೆ ವರ್ಗಾವಣೆ ಮಾಡಿ ಆದೇಶ. ಕೆಪಿಎಸ್ಸಿ ಸೇರಿದಂತೆ ಎಲ್ಲಾ ನೇಮಕಾತಿ ಅಕ್ರಮಗಳನ್ನು ಸಿಬಿಐ ತನಿಖೆಗೆ ವಹಿಸುವಂತೆ ಬಿಜೆಪಿ ಆಗ್ರಹ. ಹಾಗೂ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ರಾಜ್ಯದ ಪ್ಯಾರಾ ಅಥ್ಲೀಟ್ ಕೆಎಸ್ ಶಿಲ್ಪಾಗೆ ಕಂಚಿನ ಪದಕ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಿಂದ ಅಭಿನಂದನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
3: ಆಕಾಶವಾಣಿ. ಇದೀಗ ಜಾಹೀರಾತುಗಳು, ನಂತರ ಹಿಂದಿ ಪಾಠ.
4: ಮೈಸೂರ್ ಸ್ಯಾಂಡಲ್
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ಏನು ರಂಗ, ಕೈಗೆ ಬ್ಯಾಂಡೇಜು
7: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
6: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
5: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
8: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ನಾರಾಯಣ್ ಕುಮಾರ್ ರಾಯಬಾಗಿ.
1: ನಮಸ್ತೆ ಗುರುಜಿ.
2: ವಿದ್ಯಾ, ಶಿಲ್ಪ ನಮಸ್ತೆ.
1: ಗುರುಜಿ, ಆಜ್ ಆಪ್ ಹಮೇ ಕ್ಯಾ ಪಢಾಯೆಂಗೆ?
2: ಆಜ್ ಮೈ ಆಪ್ ದೋನೋ ಕೋ ಏಕ್ ಕಹಾನಿ ಸುನಾಉಂಗಾ. ಕಹಾನಿ ಪಾಠ.
1: ಯಾವ ಕಥೆ ಗುರುಜಿ? ಹಾ ಗುರುಜಿ, ಕೌನ್ಸಿ ಕಹಾನಿ?
2: ಬುದ್ಧಿ ಮುಸೀಬತ್ ಕಾ ಸಾಥಿ ಹೋತಾ ಹೈ, ಯಹೀ ಕಹಾನಿ ಸುನಾಉಂಗಾ.
1: ಅಂದರೆ ಬುದ್ಧಿ ಕಷ್ಟದಲ್ಲಿಯ ಗೆಳೆಯ ಎಂದು ಅರ್ಥ ಅಲ್ಲವೇ ಗುರುಜಿ?
2: ಹೌದು ಶಿಲ್ಪ, ನೀನು ಹೇಳಿದ್ದು ಸರಿ, ತುಮ್ನೆ ಠೀಕ್ ಕಹಾ. ಯಹ ಏಕ್ ಬಂದರ್ ಕಿ ಕಹಾನಿ ಹೈ. ಅಪ್ನಿ ಬುದ್ಧಿ ಸೇ ಉಸ್ನೆ ಅಪ್ನಿ ಜಾನ್ ಬಚಾಯಿ ಥಿ.
1: ತನ್ನ ಬುದ್ಧಿಯಿಂದ ಜೀವ ಉಳಿಸಿಕೊಂಡ ಕೋತಿಯ ಕಥೆಯೇ.
3: ಜಲ್ದಿ ಸುನಾಯಿಯೇ ಗುರುಜಿ, ಹಮೇ ಕಹಾನಿ ಸುನಿನಿ ಹೈ.
2: ಕ್ಯೂ ನಹೀ, ಅಬ್ ಇಸ್ ಕಹಾನಿ ಕೋ ಆಪ್ ಲೋಗ್ ಧ್ಯಾನ್ ಸೇ ಸುನೋ. ಏಕ್ ತಾಲಾಬ್ ಥಾ, ಉಸ್ಕೆ ಕಿನಾರೆ ಏಕ್ ಪೇಡ್ ಥಾ.
1: ಗುರುಜಿ, ತಾಲಾಬ್ ಕಾ ಅರ್ಥ ಕ್ಯಾ ಹೈ?
2: ತಾಲಾಬ್ ಅಂದ್ರೆ ಕೊಳ.
1: ಕಿನಾರೆ ಅಂದ್ರೆ?
2: ಕಿನಾರೆ ಅಂದ್ರೆ ತೀರ ಅಥವಾ ದಡ.
1: ಪೇಡ್ ಅಂದ್ರೆ ಮರ ಅಲ್ವಾ ಗುರುಜಿ?
2: ಹೌದು, ಪೇಡ್ ಅಂದ್ರೆ ಮರ.
1: ಓಹೋ, ಕೊಳದ ತೀರದಲ್ಲಿ ಒಂದು ಮರವಿತ್ತು ಅಲ್ವಾ ಗುರುಜಿ?
2: ಠೀಕ್ ಬತಾಯ, ವಹ ಜಾಮೂನ್ ಕಾ ಪೇಡ್ ಥಾ.
1: ಜಾಮೂನ್ ಮರನಾ ಗುರುಜಿ?
2: ಶಿಲ್ಪಾ, ಜಾಮೂನ್ ಅಂದ್ರೆ ಅಮ್ಮ ಮಾಡೋ ಗುಲಾಬ್ ಜಾಮೂನ್ ಅಲ್ಲ, ನೇರಳೆ ಹಣ್ಣು ಅಂತ.
1: ಜಾಮೂನ್ ಅಂದ್ರೆ ನೇರಳೆ ಹಣ್ಣು?
2: ಹಾ, ವೇ ಜಾಮೂನ್ ಆಕರ್ಷಕ್ ಔರ್ ಬಹುತ್ ಹೀ ಸ್ವಾದಿಷ್ಟ ಥೇ. ಉಸಿ ಪೇಡ್ ಕೆ ಊಪರ್ ಏಕ್ ಬಂದರ್ ರಹತಾ ಥಾ, ವಹ ಬಂದರ್ ಉನ್ಹೀ ಜಾಮೂನೋ ಕೋ ಖಾಯಾ ಕರ್ತಾ ಥಾ, ಮಜೆ ಸೇ ರಹತಾ ಥಾ.
1: ಗುರುಜಿ, ಮಜೆ ಸೇ ರಹನಾ ಅಂದ್ರೆ ಸಂತೋಷವಾಗಿರುವುದು ಅಲ್ವಾ ಗುರುಜಿ?
2: ಹೌದು, ಉಸಿ ತಾಲಾಬ್ ಮೇ ಏಕ್ ಮಗರ್ಮಚ್ಚ ರಹಾ ಕರ್ತಾ ಥಾ.
1: ಮಗರ್ಮಚ್ಚ ಯಾನಿ ಕ್ಯಾ ಹೈ?
2: ಮಗರ್ಮಚ್ಚ ಅಂದರೆ ಮೊಸಳೆ, ಉಸೆ ಮಗರ್ ಭೀ ಕಹತೆ ಹೈ. ಮಗರ್ಮಚ್ಚ ಪೇಡ್ ಕೆ ಪಾಸ್ ಆಯಾ, ಬಂದರ್ ಕಿ ದೋಸ್ತಿ ಕರ್ನಿ ಚಾಹಿ, ಬಂದರ್ ಮಾನ್ ಗಯಾ. ಶಿಲ್ಪ, ಇದನ್ನು ಕನ್ನಡದಲ್ಲಿ ಹೇಳು ನೋಡೋಣ.
1: ಮೊಸುಳೆಯು ಮರದ ಬಳಿ ಬಂದು ಕೋತಿಯೊಂದಿಗೆ ಸ್ನೇಹ ಬಯಸಿತು, ಕೋತಿಯು ಒಪ್ಪಿಕೊಂಡಿತು.
2: ಹಾ, ಫಿರ್ ಮಗರ್ ನೇ ಕಹಾ, ದೋಸ್ತ್ ಮುಜೆ ಭಿ ಜಾಮೂನ್ ಖಾನೆ ಕಿ ಇಚ್ಛಾ ಹೋ ರಹಿ ಹೈ, ಮುಜೆ ಭಿ ಖಿಲಾವೋ ನಾ. ಬಂದರ್ ನೇ ಕಹಾ, ಕ್ಯೂ ನಹಿ, ತುಮೆ ಭಿ ಜಾಮೂನ್ ಖಿಲಾವುಂಗಾ, ಜಬ್ ಚಾಹೆ ಆ ಜಾನಾ. ವಿದ್ಯಾ, ಈಗ ನೀನು ಹೇಳು.
1: ನನಗೂ ನೇರಳೆ ಹಣ್ಣು ತಿನ್ನಬೇಕು ಎನಿಸುತ್ತಿದೆ, ನನಗೂ ಕೊಡು ಎಂದು ಮೊಸಳೆಯು ಕೇಳಿತು. ಆಯಿತು, ನಿನಗೂ ಕೊಡುತ್ತೇನೆ, ಯಾವಾಗ ಬೇಕಾದರೂ ಬಾ ಎಂದಿತು ಕೋತಿ.
2: ಹಾ, ಠೀಕ್ ಕಹಾ, ಬಂದರ್ ಜಾಮೂನ್ ತೋಡ್ಕರ್ ಕಿನಾರೆ ಪರ್ ಡಾಲ್ತಾ, ಔರ್ ಮಗರ್ ಪೇಟ್ ಭರ್ ಕೆ ಖಾತಾ, ಜಬ್ ಉಸ್ಕಾ ಪೇಟ್ ಭರ್ ಜಾತಾ, ಅಪ್ನಿ ಪತ್ನಿ ಕೆ ಲಿಯೆ ಭಿ ಲೇ ಜಾತಾ ಥಾ. ಇಸ್ ತರಹ ಮಗರ್ ಹರ್ ದಿನ್ ಕರ್ನೆ ಲಗಾ, ಆತಾ ಜಾಮೂನ್ ಖಾತಾ ಔರ್ ಅಪ್ನಿ ಪತ್ನಿ ಕೆ ಲಿಯೆ ಲೇ ಜಾತಾ.
1: ದಿನವೂ ನೇರಳೆ ಹಣ್ಣುಗಳನ್ನು ತಿಂದು ಮೊಸುಳೆಯು ತನ್ನ ಹೆಂಡತಿಗಾಗಿ ಕೂಡ ತೆಗೆದುಕೊಂಡು ಹೋಗುತ್ತಿತ್ತು ಅಂತ ಅಲ್ಲವೇ ಗುರುಜಿ?
2: ಹೌದು.
1: ಕ್ಯಾ ಉಸ್ ಮಗರ್ ಕಿ ಪತ್ನಿ ಭೀ ಥಿ ಗುರುಜಿ?
2: ಹಾ, ಉಸ್ ಮಗರ್ ಕಿ ಏಕ್ ಪತ್ನಿ ಭೀ ಥಿ, ಜಿಸೆ ವಹ ಬಹುತ್ ಪ್ಯಾರ್ ಕರ್ತಾ ಥಾ. ಮಗರ್ ಕಿ ಪತ್ನಿ ಜಾಮೂನೋ ಪರ್ ಜಾನ್ ಛಿಡಕ್ತಿ ಥಿ.
1: ಜಾನ್ ಛಿಡಕ್ನಾ ಅಂದ್ರೆ ಏನು ಗುರುಜಿ?
2: ಜಾನ್ ಛಿಡಕ್ನಾ ಯಾನಿ ಬಹುತ್ ಪಸಂದ್ ಕರ್ನಾ, ಅಂದ್ರೆ ತುಂಬಾ ಇಷ್ಟಪಡುವುದು ಎಂದು. ವಹ ಹರ್ ದಿನ ಜಾಮೂನ್ ಖಾಯಾ ಕರ್ತಿ ಥಿ, ಅಪ್ನೆ ಪತಿ ಸೇ ವಹ ಜಾನ್ ಗಯಿ ಥಿ ಕಿ ವಹ ಜಾಮೂನೋ ಕೋ ಕಹಾ ಸೇ ಲಾತಾ ಹೈ. ಅಭಿ ಇನ್ ಜಾಮೂನೋ ಸೇ ಉಸ್ಕಾ ಮನ್ ನಹಿ ಭರ್ತಾ ಥಾ, ಉಸ್ಕಿ ಇಚ್ಛಾ ಬಡ್ತಿ ಗಯಿ ಔರ್ ವಹ ದುರಾಶಾ ಮೇ ಬದಲ್ ಗಯಿ.
1: ದುರಾಶಾ ಅಂದ್ರೆ ದುರಾಸೆ ಅಲ್ವೇ?
2: ಹೌದು, ದಿನವೂ ನೇರಳೆಯ ಹಣ್ಣುಗಳನ್ನು ತಿನ್ನುತ್ತಿದ್ದ ಮೊಸಳೆಯ ಹೆಂಡತಿಯ ಮನಸ್ಸಲ್ಲಿ ದುರಾಸೆಯೊಂದು ಮೂಡಿತು, ಕೇವಲ ಹಣ್ಣುಗಳಿಂದ ಆಕೆಗೆ ಸಮಾಧಾನವಾಗುತ್ತಿರಲಿಲ್ಲ.
1: ತಬ್ ಉಸ್ನೆ ಕ್ಯಾ ಕಿಯಾ?
2: ಉಸ್ಕಿ ದುರಾಶಾ ಇತ್ನಿ ಬಡ್ ಗಯಿ ಕಿ ಪತಿ ಸೇ ಅಪ್ನೆ ಮನ್ ಕಿ ಬಾತ್ ಕಹ ಡಾಲಿ, ಔರ್ ಜಾನ್ತಿ ಹೋ ಉಸ್ಕಿ ಇಚ್ಛಾ ಬಹುತ್ ಹೀ ಬುರಿ ಥಿ.
1: ಪತ್ನಿ ಮೊಸಳೆಯು ತನ್ನ ದುರಾಸೆಯನ್ನು ಹೇಳಿಕೊಂಡಿತು, ಅದು ಬಹಳ ಕೆಟ್ಟ ಯೋಚನೆ ಆಗಿತ್ತು.
2: ಹಾ, ಉಸ್ನೆ ಕಹಾ, ಯೇ ಜಾಮೂನ್ ಕಿತ್ನೆ ಸ್ವಾದಿಷ್ಟ ಹೈ, ವಹ ಬಂದರ್ ತೋ ಹರ್ ದಿನ ಜಾಮೂನೋ ಕೋ ಖಾತಾ ಹೈ, ಇತ್ನೆ ಸಾರೆ ಸ್ವಾದಿಷ್ಟ ಜಾಮೂನೋ ಕೋ ಖಾನೆ ವಾಲಾ ವಹ ಖುದ್ ಕಿತ್ನಾ ಸ್ವಾದಿಷ್ಟ ಹೋಗಾ, ಮೈ ಉಸ್ ಬಂದರ್ ಕೋ ಹೀ ಖಾನಾ ಚಾಹತಿ ಹೂ, ಆಜ್ ಉಸೆ ಹೀ ಲಾಯಿಯೇ. ಶಿಲ್ಪಾ, ತುಮ್ ಇಸೆ ಕನ್ನಡ ಮೇ ಬತಾವು.
1: ಜೀ ಹಾ, ಈ ನೇರಳೆ ಹಣ್ಣುಗಳು ಎಷ್ಟೊಂದು ರುಚಿಯಾಗಿವೆ,
3: ಆ ಕೋತಿಯಂತೂ ದಿನವೂ ಈ ಹಣ್ಣುಗಳನ್ನು ತಿನ್ನುತ್ತದೆ. ಇಷ್ಟೊಂದು ರುಚಿಯಾದ ಹಣ್ಣುಗಳನ್ನು ತಿನ್ನುವ ಕೋತಿಯು ಇನ್ನೆಷ್ಟು ರುಚಿಯಾಗಿರಬಹುದು? ನಾನು ಆ ಕೋತಿಯನ್ನೇ ತಿನ್ನಬೇಕು. ಅದನ್ನೇ ಕರೆದು ತನ್ನಿ.
1: ಅರೆ, ಆಮೇಲೇನಾಯ್ತು?
2: ಪತ್ನಿ ಕಿ ಬಾತ್ ಸುನ್ಕರ್ ಮಗರ್ ಘಬರಾ ಗಯಾ. ಉಸ್ಕೋ ಪತ್ನಿ ಪರ್ ಭೀ ಪ್ಯಾರ್ ಥಾ ಔರ್ ದೋಸ್ತ್ ಪರ್ ಭೀ. ಕ್ಯಾ ಕರೇ, ದುವಿಧಾ ಮೇ ಪಡ್ ಗಯಾ. ಪತ್ನಿ ಕೋ ಸಮಝಾಯಾ ಲೇಕಿನ್ ವಹ ನಹೀ ಮಾನಿ. ಉಸ್ಕಾ ಏಕ್ ಹೀ ಹಠ ಥಾ ಕಿ ಬಂದರ್ ಕೋ ಖಾನಾ ಹೈ. ಅಬ್ ಮಗರ್ಮಚ್ಚ ಕ್ಯಾ ಕರೇ, ಇಸೀ ದುವಿಧಾ ಮೇ ವಹ ಬಂದರ್ ಕೆ ಪಾಸ್ ಆಯಾ.
3: ದುವಿಧಾ ಅಂದ್ರೆ ಏನು ಗುರುಜಿ?
2: ದುವಿಧಾ ಅಂದ್ರೆ ಚಿಂತೆ ಅಥವಾ ಸಂದೇಹ ಎಂದು.
1: ಓಹೋ, ಹೆಂಡತಿಯ ಮಾತು ಕೇಳಿ ಮೊಸಳೆಯು ಚಿಂತೆಗೀಡಾಯಿತು. ಅದು ತನ್ನ ಹೆಂಡತಿ ಮತ್ತು ಕೋತಿ ಇಬ್ಬರನ್ನು ಪ್ರೀತಿಸುತ್ತಿತ್ತು. ಎಷ್ಟೇ ಹೇಳಿದರೂ ಹೆಂಡತಿ ಮೊಸಳೆಯು ಕೋತಿಯನ್ನು ತಿನ್ನುವ ಹಠ ಬಿಡಲಿಲ್ಲ. ಇದೇ ಚಿಂತೆಯಿಂದ ಅದು ಕೋತಿಯ ಬಳಿ ಬಂದಿತು.
2: ಹೌದು ವಿದ್ಯಾ, ಸರಿಯಾಗಿ ಹೇಳಿದೆ. ಅಪ್ನೆ ದೋಸ್ತ್ ಕೋ ಚಿಂತಾ ಮೇ ದೇಖ ಕರ್ ಬಂದರ್ ನೇ ಪೂಛಾ, ಕ್ಯೂ ಮಿತ್ರ ಕ್ಯಾ ಚಿಂತಾ ಕರ್ ರಹೇ ಹೋ? ಕ್ಯಾ ತುಮ್ ಅಪ್ನಿ ಚಿಂತಾ ಮುಝೆ ನಹೀ ಬತಾಓಗೆ?
3: ಕೋತಿಯು ಮೊಸಳೆಯ ಚಿಂತೆಗೆ ಏನು ಕಾರಣ ಎಂದು ಕೇಳಿತು.
2: ಹ್ಮ್ ಹೌದು, ಮಗರ್ ಕಿ ಪರೇಶಾನಿ ದೂರ್ ಕರ್ನಾ ಚಾಹತಾ ಥಾ, ಕ್ಯೂಂಕಿ ಬಂದರ್ ಏಕ್ ಸಚ್ಚಾ ಮಿತ್ರ ಥಾ. ಲೇಕಿನ್ ಮಗರ್ ಮಚ್ಚನೆ ಉಸ್ಕೆ ಸಾಮ್ನೆ ಝೂಠ ಬೋಲಾ, ಕಹಾ ಮೇರಿ ಪತ್ನಿ ತುಮೆ ಘರ್ ಬುಲಾ ರಹಿ ಹೈ, ತುಮ್ಸೆ ಮಿಲ್ನಾ ಚಾಹತಿ ಹೈ. ಬಂದರ್ ನೆ ಕಹಾ, ಇತ್ನಿ ಸಿ ಬಾತ್ ಕೆ ಲಿಯೆ ಚಿಂತಾ ಮತ್ ಕರೋ, ಮೈ ತುಮಾರೆ ಸಾಥ್ ಚಲೂಂಗಾ. ಬೇಚಾರಾ ಬಂದರ್ ಕಹಾ ಜಾನ್ತಾ ಥಾ ಕಿ ಮಗರ್ ಮಚ್ಚ ಉಸೆ ಧೋಖಾ ದೇ ರಹಾ ಹೈ. ವಹ ತುರಂತ ಉಸ್ಕಿ ಪೀಠ ಪರ್ ಚಡ್ಕರ್ ಬೈಠ ಗಯಾ. ಮಗರ್ ಉಸ್ಕೋ ಲೇಕರ್ ತಾಲಾಬ್ ಮೇ ತೈರ್ತಾ ಹುವಾ ಜಾನೆ ಲಗಾ. ಶಿಲ್ಪಾ, ಇದನ್ನು ಕನ್ನಡದಲ್ಲಿ ಹೇಳು.
3: ಆಯಿತು. ಕೋತಿಯು ಒಬ್ಬ ಒಳ್ಳೆಯ ಮಿತ್ರನಂತೆ ಮೊಸಳೆಯ ಚಿಂತೆಯನ್ನು ದೂರ ಮಾಡಲು ಬಯಸಿತು. ಆದರೆ ತನ್ನ ಹೆಂಡತಿಯು ಕೋತಿಯನ್ನು ನೋಡಬೇಕಂತೆ ಎಂದು ಅದರ ಎದುರು ಸುಳ್ಳು ಹೇಳಿತು. ಅದನ್ನು ನಂಬಿದ ಕೋತಿಯು, ಗೆಳೆಯ ಚಿಂತಿಸಬೇಡ, ನಾನು ನಿನ್ನ ಜೊತೆ ಬರುತ್ತೇನೆ ಎಂದಿತು.
1: ಅಯ್ಯೋ ಪಾಪ ಕೋತಿ.
3: ಮೊಸಳೆಯ ಮೋಸ ಅದಕ್ಕೆ ಗೊತ್ತೇ ಆಗಲಿಲ್ಲ. ಕೋತಿಯು ಅದರ ಬೆನ್ನ ಮೇಲೆ ಕುಳಿತುಕೊಂಡಿತು. ನಂತರ ಮೊಸಳೆಯು ಕೊಳದಲ್ಲಿ ಈಜಿಕೊಂಡು ಹೋಯಿತು.
2: ಹಾ, ತೈರ್ತೆ ಹುವೆ ಮಗರ್ಮಚ್ಚ ತಾಲಾಬ್ ಕೆ ಬೀಚ್ ಮೇ ಆ ಗಯಾ. ಉಸ್ನೆ ಸೋಚಾ, ಬಂದರ್ ಅಭಿ ಭಾಗ್ ನಹೀ ಸಕ್ತಾ. ತಬ್ ಉಸ್ನೆ ಬಂದರ್ ಸೆ ಕಹಾ,
1: ಓಹೋ, ಮೊಸಳೆಯು ತೇಲುತ್ತಾ ಕೊಳದ ಮಧ್ಯ ಭಾಗಕ್ಕೆ ಬಂದಿದೆ.
3: ಇನ್ನು ಕೋತಿಗೆ ಓಡಿ ಹೋಗಲು ಸಾಧ್ಯವಿಲ್ಲ ಎಂದು ತಿಳಿದ ಮೇಲೆ ಕೋತಿಗೆ ಅದು ಏನು ಹೇಳಿತು?
2: ತುಮ್ಸೆ ಜಾಮೂನ್ ಲೇ ಜಾಕರ್ ಹರ್ ದಿನ್ ಮೈ ಅಪ್ನಿ ಪತ್ನಿ ಕೋ ದೇತಾ ಥಾ, ಉಸೆ ಬಹುತ್ ಪಸಂದ್ ಹೈ. ತುಮ್ ತೋ ಬಹುತ್ ಸಾರೆ ಜಾಮೂನ್ ಖಾತೆ ಹೋ, ತುಮಾರಾ ಶರೀರ್ ತೋ ಔರ್ ಭೀ ಸ್ವಾದಿಷ್ಟ ಹೋಗಾ ನಾ. ಮೇರಿ ಪತ್ನಿ ತುಮೇ ಹೀ ಖಾನಾ ಚಾಹತಿ ಹೈ, ಇಸಿಲಿಯೆ ತುಮೇ ಲೇ ಜಾ ರಹಾ ಹೂಂ.
1: ಹಾ ಗುರುಜಿ, ಗೊತ್ತಾಯ್ತು.
3: ನನ್ನ ಪತ್ನಿಯು ನಿನ್ನನ್ನು ತಿನ್ನಬೇಕಂತೆ. ದಿನವೂ ನೇರಳೆ ಹಣ್ಣು ತಿನ್ನುವ ನೀನು ಕೂಡ ಅಷ್ಟೇ ರುಚಿಯಾಗಿರಬಹುದಲ್ಲವೇ?
2: ಔರ್ ಇಸ್ಕೆ ಬಾದ್ ಬಂದರ್ ಡರ್ ಗಯಾ. ಉಸ್ಕೋ ಕುಚ್ ಭೀ ನಹೀ ಸೂಝಾ. ಏಕ್ ಪಲ್ ಕೆ ಲಿಯೆ ತೋ ಉಸ್ಕೋ ಲಗಾ ಕಿ ವಹ ಮರ್ ಜಾಯೇಗಾ. ಲೇಕಿನ್ ಉಸ್ನೆ ಹಿಮ್ಮತ್ ನಹೀ ಹಾರಿ. ವಹ ಬಂದರ್ ಬುದ್ಧಿಮಾನ್ ಥಾ. ತುರಂತ್ ಉಸ್ನೆ ಮಗರ್ಮಚ್ಚ ಸೆ ಕಹಾ,
1: ಮೊಸಳೆಗೆ ಭಯವಾಗತೊಡಗಿತು. ಹೌದು, ಕುಚ್ ಭೀ ನಹೀ ಸೂಝಾ ಅಂದ್ರೆ
3: ಏನೂ ಮಾಡಲು ತೋಚಲಿಲ್ಲ ಅಂತ.
1: ಒಂದು ಕ್ಷಣ ಸತ್ತೇ ಹೋಗುತ್ತೇನೆ ಎಂದಕೊಂಡ ಕೋತಿಯು ಹಿಮ್ಮತ್ ನಹಿ ಹಾರಿ ಅಂದ್ರೆ
3: ಎದೆಗುಂದಲಿಲ್ಲ.
1: ಏಕೆಂದರೆ ಅದು ಬುದ್ಧಿವಂತ ಕೋತಿಯಾಗಿತ್ತು. ತಕ್ಷಣವೇ ಮೊಸಳೆಗೆ ಹೀಗೆಂದು ಹೇಳಿತು.
2: ಹ್ಮ್ ದೋಸ್ತ್, ತುಮಾರಿ ಪತ್ನಿ ಮೇರೆ ಶರೀರ್ ಕೋ ಖಾನಾ ಚಾಹತಿ ಹೈ, ಲೇಕಿನ್ ಮೇರಾ ಹೃದಯ ತೋ ಮೇರೆ ಶರೀರ್ ಸೆ ಭೀ ಸ್ವಾದಿಷ್ಟ ಹೈ. ಅಚ್ಛಾ ತೋ ಮೈ ತುಮಾರಾ ಹೃದಯ ಹೀ ಉಸೆ ದೂಂಗಾ. ಕೈಸೆ ಮಿತ್ರ, ಮೇರಾ ಹೃದಯ ತೋ ಮೈನೆ ಪೇಡ್ ಪರ್ ಹೀ ರಖಾ ಹುವಾ ಹೈ. ಅಗರ್ ತುಮ್ ಪಹಲೆ ಹೀ ಬೋಲ್ತೆ ತೋ ಮೈ ಅಪ್ನಾ ಹೃದಯ ಲೇಕರ್ ಆತಾ.
3: ಗೆಳೆಯ, ನಿನ್ನ ಪತ್ನಿಯು ನನ್ನ ಶರೀರವನ್ನು ತಿನ್ನಬೇಕೇ? ಆದರೆ ನನ್ನ ಹೃದಯವು ಇನ್ನೂ ರುಚಿಯಾಗಿದೆ.
1: ಹಾಗಾದರೆ ನಿನ್ನ ಹೃದಯವನ್ನೇ ಅವಳಿಗೆ ಕೊಡುತ್ತೇನೆ.
3: ಹೇಗೆ ಸಾಧ್ಯ ಗೆಳೆಯ? ಅದನ್ನು ಮರದ ಮೇಲೆ ಬಿಟ್ಟು ಬಂದೆನಲ್ಲ. ನೀನು ಮೊದಲೇ ಹೇಳಿದ್ದರೆ ನನ್ನ ಹೃದಯವನ್ನೂ ಜೊತೆಗೆ ತರುತ್ತಿದ್ದೆ.
1: ತೋ ಮಗರ್ ಮಚ್ ನೆ ಕ್ಯಾ ಕಹಾ?
2: ಮಗರ್ ನೆ ಕಹಾ, ಅಚ್ಚಾ ಮಿತ್ರ ಕೋಯಿ ಬಾತ್ ನಹಿ, मैं तुम्हें पेड़ के पास ले जाता हूँ, तुम अपना हृदय लेकर जल्दी से आ जाना, चलो।
1: ओहो, नानु निन्ननु मरद बड़ी करेदुकोंडु होगुत्तेने, निन्न हृदयवन्नु बेगा तेगेदुकोंडु बा एंदितु मसळे।
2: बहुत बढ़िया विद्या।
3: अरे वाह, बंदर के पास एक अच्छा मौका है।
1: हाँ, फिर क्या हुआ?
2: जैसे ही मगर किनारे पर आया, बंदर तुरंत पेड़ पर चढ़कर बैठ गया और मगर से कहने लगा,
1: दड़के बंद तक्षणवे कोतियु मरा एरी कुलितु मसलेगे हेलितु।
3: क्या कहा, येनु हेलितु?
2: धोखेबाज, मैंने तुम पर भरोसा किया, अपना मित्र बनाया और हर दिन जामुन खिलाए। तुमने तो मेरे साथ विश्वासघात किया, मेरा हृदय तो मेरे सीने में है, उसे मैं पेड़ पर कैसे रख सकता हूँ? तुमने मुझे मार डालने के लिए झूठ कहा, पर मैंने झूठ बोलकर अपनी जान बचाई है, चले जाओ यहाँ से। फिर मगरमच्छ शर्माता हुआ वहां से चला गया।
1: अब्बा, कोती बचावाय तू।
2: अच्छा
3: गुरुजी, ಕೋತಿಯು ಸಮಯಕ್ಕೆ ಸರಿಯಾಗಿ ಉಪಾಯ ಮಾಡಿತು ಅಲ್ವಾ?
2: ಹೌದು ಶಿಲ್ಪ, ಅದಕ್ಕೆ ಹೇಳುವುದು ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಎಂದು. ಬುದ್ಧಿ ಮುಸೀಬತ್ ಕಾ ಸಾಥಿ ಹೋತಾ ಹೈ.
1: ಹಾ ಗುರುಜಿ, ಬುದ್ಧಿ ಮುಸೀಬತ್ ಕಾ ಸಾಥಿ ಹೋತಾ ಹೈ. ಕಹಾನಿ ಮುಜೆ ಬಹುತ್ ಪಸಂದ್ ಆಯಿ.
3: ಮುಜೆ ಭಿ ಬಹುತ್ ಪಸಂದ್ ಆಯಿ ಗುರುಜಿ. ಗುರುಜಿ, ಹಮ್ ಕಲ್ ಫಿರ್ ಆಯೆಂಗೆ. ನಾಳೆ ನಾವು ಮತ್ತೆ ಬರುತ್ತೇವೆ.
2: ಹಾ ಬಚ್ಚೋ, ಆ ಜಾನಾ, कल फिर कुछ नया पढ़ेंगे।
3: धन्यवाद गुरुजी।
1: नमस्ते गुरुजी।
2: नमस्ते बच्चों।
4: ರಾಷ್ಟ್ರಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
0: ನಡೆಸಿಕೊಟ್ಟವರು ನಾರಾಯಣ್ ಕುಮಾರ್ ರಾಯಬಾಗಿ, ಇವರೊಂದಿಗೆ ಭಾಗವಹಿಸಿದವರು ಶಿಲ್ಪಾ ಸಿ ಹಾಗೂ ವಿದ್ಯಾಶ್ರೀ ರಾಯಬಾಗಿ.

0: ಸ್ನೇಹಿತರೆ, ಇದೀಗ ಕೇಳಿ ಕಾರ್ಯಕ್ರಮ ನ್ಯಾಯವಾಣಿ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಶ್ರೋತೃಗಳಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಮುನಿರಾಜ್ ಅವರು. ಸರ್ ನಮಸ್ಕಾರ.
3: ನಮಸ್ತೆ ಸರ್.
2: ಈಗ ವಿದೇಶಕ್ಕೆ ಹೋಗೋದೆಲ್ಲ ಇವತ್ತು ಜಾಸ್ತಿ, ಕೆಲಸಕ್ಕೆ ಹೋಗಬೇಕು ಅಥವಾ ಅಲ್ಲಿ ಬದುಕು ನಡೆಸಬೇಕು, ಅಲ್ಲಿ ಸಂಪಾದನೆ ಮಾಡಬೇಕು ಅಂತ ಹೇಳಿ ಹೋಗ್ತಾರೆ. ಬೇರೆ ಬೇರೆ ದಾಖಲೆಗಳು ಬೇಕಾಗ್ತವೆ. ಈಗ ಪಾಸ್ಪೋರ್ಟ್ ಮತ್ತು ವೀಸಾ ಅಂತ ಅನ್ನೋದನ್ನ ನಾವು ಕೇಳಿದೀವಿ. ಯಾವ್ಯಾವ್ದು ಯಾವ್ಯಾವ ಸಂದರ್ಭದಲ್ಲಿ ಬೇಕು ಅದ್ರ ಬಗ್ಗೆ ಹೇಳಿ ಸರ್.
3: ಈಗ ಉದಾಹರಣೆಗೆ ನಾವು ನಮ್ಮ ಭಾರತ ಅನ್ಕೊಳ್ಳಿ, ನಮ್ಮ ದೇಶದಿಂದ ಬೇರೆ ಬೇರೆ ದೇಶಗಳಿಗೆ ನಾವು ಹೋಗ್ಬೇಕಂತಂದ್ರೆ ಕಡ್ಡಾಯವಾಗಿ ಪಾಸ್ಪೋರ್ಟ್ ಅಂತಕ್ಕಂಥದ್ದು ಇರ್ಲೇಬೇಕು. ಅದು ಒಂದು ದಾಖಲೆ ಆಗಿದೆ. ಈಗ ಆ ಪಾಸ್ಪೋರ್ಟ್ ಅನ್ನ ನಾವು ಯಾವ ರೀತಿ ಪಡ್ಕೊಳ್ಬೇಕು ಅಂತಂದ್ರೆ passportindia.gov.in ಆನ್ಲೈನ್ ಅಲ್ಲಿ ನಾವು ಒಂದು ಅರ್ಜಿಯನ್ನ ಸಲ್ಲಿಸಬೇಕಾಗ್ತದೆ. ಆ ಅರ್ಜಿಯನ್ನ ಸಲ್ಲಿಸಿ ನಂತರ ಅವರು ಒಂದು 4 ದಾಖಲೆಗಳನ್ನ ಕಡ್ಡಾಯವಾಗಿ ಕೊಡಬೇಕಾಗುತ್ತೆ. ಆಧಾರ್ ಕಾರ್ಡ್ ಆಗಿರ್ಬೋದು, ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು, ಮತ್ತೆ ಬ್ಯಾಂಕ್ ಪಾಸ್ಬುಕ್, ವಿದ್ಯುತ್ ಬಿಲ್ಲು ಅಥವಾ ಶಾಲೆಯ ದಾಖಲೆಗಳು, ಪಾನ್ ಕಾರ್ಡ್, ಈ ರೀತಿ 4 ದಾಖಲೆಗಳನ್ನ ಕಡ್ಡಾಯವಾಗಿ ಅವ್ರು ಕೇಳ್ತಾರೆ. ಅದನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಆನ್ಲೈನ್ ಅರ್ಜಿ ಮುಗಿದ ನಂತರ ಒಂದು ದಿನಾಂಕವನ್ನ ಅವರು ಫಿಕ್ಸ್ ಮಾಡ್ತಾರೆ. ಆ ದಿನಾಂಕವನ್ನು ಫಿಕ್ಸ್ ಮಾಡಿದ ಸಂದರ್ಭದಲ್ಲಿ ಈ ಎಲ್ಲ ಅಗತ್ಯ ದಾಖಲೆಗಳನ್ನು ತಗೊಂಡು ನಾವು ಪಾಸ್ಪೋರ್ಟ್ ಸೇವಾ ಕೇಂದ್ರ ಅಂತ ಪ್ರತಿ ಜಿಲ್ಲೆಯಲ್ಲೂ ಈಗ ಮಾಡಿದ್ದಾರೆ. ಅಲ್ಲಿ ಪಾಸ್ಪೋರ್ಟ್ ಸೇವಾ ಕೇಂದ್ರಕ್ಕೆ ನಾವು ನೇರವಾಗಿ ಹೋಗಿ ಹಾಜರು ಮಾಡಿದ್ರೆ ಆ ಎಲ್ಲ ವೆರಿಫಿಕೇಶನ್ ಎಲ್ಲ ಮಾಡ್ತಾರೆ. ಅದಾದ ನಂತರ ಪೊಲೀಸರು ವೆರಿಫಿಕೇಶನ್ ಸಹ ಮನೆಗೆ ಕಳಿಸ್ಕೊಡ್ತಾರೆ. ಇಲ್ಲಿ ಕೆಲವು ಸಂದರ್ಭದಲ್ಲಿ ಕ್ರಿಮಿನಲ್ ಕೇಸ್ಗಳೇನಾದರೂ ಇದ್ರೆ ಪಾಸ್ಪೋರ್ಟ್ನ ಕೆಲವು ಸಲ ಅನುಮತಿನಿ ಕೊಡೋದಿಲ್ಲ. ಕೋರ್ಟಲ್ಲಿ ಅರ್ಜಿಯನ್ನು ಸಲ್ಲಿಸಿ ಅಥವಾ ಯಾವ ಕೇಸ್ ಇದೆ ಏನು ಅಂತ ಮುಗಿಸ್ಕೊಂಡು ಆ ದಾಖಲೆಗಳನ್ನು ಸಲ್ಲಿಸಿದ್ರೆ ಪಾಸ್ಪೋರ್ಟ್ ಅನ್ನ ಕೊಡ್ತಾರೆ ಸರ್ಕಾರ.
2: ವೀಸಾ ಅಂತನೂ ಇರುತ್ತಲ್ಲ.
3: ಹೌದು ಸರ್.
2: ಅದರದ್ದು ಪ್ರೊಸೀಜರ್ ಕೂಡ ಹೇಳಿ.
3: ಈಗ ವೀಸಾ ಅಂತಕ್ಕಂಥದ್ದು ನಾವು ಯಾವ ದೇಶಕ್ಕೆ ಹೋಗ್ತೀವಿ ಅಂತ ದೇಶ ಕೊಡ್ತಕ್ಕಂಥ ಒಂದು ಪರವಾನಗಿ ಅಥವಾ ವೀಸಾ ಅಂತೇಳಿ ಕರೀತಾರೆ. ಈ ವೀಸಾಗಳಲ್ಲಿ ಒಂದು 3-4 ಥರ ಇದೆ. ಏನಂತಂದ್ರೆ ಟೂರಿಸ್ಟ್ ವೀಸಾ ಇದೆ, ಸ್ಟೂಡೆಂಟ್ ವೀಸಾ ಇದೆ, ಅಥವಾ ಕೆಲಸ ಮಾಡ್ತಕ್ಕಂಥ ವೀಸಾ ಇದೆ, ಆಮೇಲೆ ಎಜುಕೇಷನ್ ವೀಸಾ ಇದೆ. ಯಾವ ವ್ಯಕ್ತಿ ತಮ್ಮ ದೇಶದೊಳಗಡೆ ಬರಬೇಕು ಬೇಡ ಅಂತಕ್ಕಂಥದ್ದನ್ನ ಅವರು ನಿರ್ಧಾರ ಮಾಡಿ ವೀಸಾವನ್ನ ಫಿಕ್ಸ್ ಮಾಡ್ತಾರೆ.
2: ಬೇರೆ ಬೇರೆ ದೇಶಕ್ಕೆ ಹೋದಾಗ ಅಲ್ಲಿ ಕಂಪನಿ ಲೆಟರ್ ಇರಬಹುದು, ಬೇರೆ ಬೇರೆ ದಾಖಲೆಗಳ ಅನುಸಾರವಾಗಿ ವೀಸಾ
3: ಅವರಿಗೆ ಸಿಗುತ್ತೆ. ಅಂದ್ರೆ ಈ ಕೆಲಸ ಮಾಡಬೇಕು ಅಂತಂದ್ರೆ ಅವ್ರಿಗೆ ವರ್ಕ್ ಪರ್ಮಿಟ್ ಇರಬೇಕು, ಎಂಪ್ಲಾಯ್ಮೆಂಟ್ ವೀಸಾ ಇದರಲ್ಲಿ ಅವ್ರು ಹೋಗ್ತಾರೆ, ಆಮೇಲೆ ಕಂಪನಿ ಲೆಟರ್ ಇರಬೇಕು, ಮೆಡಿಕಲ್ ಸರ್ಟಿಫಿಕೇಟ್ ಕೂಡ ಕೆಲವು ದೇಶಗಳು ಕೇಳ್ತಾ ಇದಾವೆ. ಈ ಎಲ್ಲಾ ದಾಖಲೆಗಳಿದ್ರೆ ವೀಸಾವನ್ನ ಕೊಡ್ತಾರೆ. ಪಾಸ್ಪೋರ್ಟ್ ಇದ್ದಕ್ಕಂಥ ಸಂದರ್ಭದಲ್ಲಿ ನಾವು ಪ್ರಯಾಣದ ಒಂದು 6 ಒಳಗಡೆ ನಾವು ಅದನ್ನ ಅಪ್ಲೈ ಮಾಡಬಹುದು. ಆಮೇಲೆ ನಾವು ಯಾವ ದೇಶಕ್ಕೆ ಹೋಗ್ತಾ ಇದೀವಿ ಅಂತಕ್ಕಂಥದ್ರ ಬಗ್ಗೆ ಆ ಒಂದು ಉದಾಹರಣೆಯನ್ನ ತಿಳಿಸಬೇಕು. ನಾವೇ ಟೂರಿಸ್ಟ್ ಆಗಿ ಹೋಗ್ತಾ ಇದೀವಿ, ವರ್ಕ್ ಇದ್ರಲ್ಲಿ ಹೋಗ್ತಾ
2: ಇದೀವಿ. ಏನೇನು ದಾಖಲೆಗಳು ಬೇಕಂತಂದ್ರೆ ಈಗ ಫೋಟೋ ಇತ್ಯಾದಿ ಅಂತೂ ಬೇಕಾಣಿಸುತ್ತೆ, ಮತ್ತೆ ಈ ಬ್ಯಾಂಕಿನ ಸ್ಟೇಟ್ಮೆಂಟ್ಸ್ ಎಲ್ಲ ಕೇಳ್ತಾರಲ್ಲ ಅಂತಲ್ಲ ಸರ್, ಹೇಗೆ
3: ಅದು ಬ್ಯಾಂಕಿನ ಸ್ಟೇಟ್ಮೆಂಟ್ ಅಂತಂದ್ರೆ ಯಾವ ಉದ್ದೇಶದಿಂದ ಅವರು ನಮಗ್ ಬರ್ತಾ ಇದಾರೆ ಅಥವಾ ಬೇರೆ ಏನಾದರೂ ಕ್ರಿಮಿನಲ್ ಪ್ರೊಸೀಜರ್ ಇದರಲ್ಲಿ ಏನಾದರೂ ಇದಾರ ಅಂತಕ್ಕಂಥ ಒಂದು ವಿಚಾರವನ್ನ ಅವರು ಪರಿಗಣನೆ ಮಾಡೋದಕ್ಕೆ ಕೆಲವು ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತೆ ವೀಸಾ ಇದರಲ್ಲಿ.
2: ಈಗ ವೀಸಾ ನಿರಾಕರಣೆ ಮಾಡ್ತಾರೆ, ಕೆಲಸ ಆಗಲ್ಲ, ನಿಮಗೆ ಸಿಗಲ್ಲ ಅಂತ ಸಿಗೋದಿಲ್ಲ.
3: ಅದು ವೀಸಾ ಕೆಲವು ಸಲ ಏನಂತಂದ್ರೆ ಸಿಗೋದಿಲ್ಲ. ಕೆಲವು ಸಲ ಸಿಗದಂಥ ಸಂದರ್ಭದಲ್ಲಿ ನಾವೇನ್ ಮಾಡಬೇಕು ಅಂತಂದ್ರೆ ಅದನ್ನ ಯಾಕೆ ವೀಸಾವನ್ನ ನಮ್ಗೆ ಕೊಡ್ತಾ ಇಲ್ಲ ಅಂತಕ್ಕಂಥವನ್ನ ಪರಿಶೀಲನೆ ಮಾಡಿಕೊಂಡು ಸರಿಪಡಿಸಿಕೊಂಡು ಮತ್ತೆ ಹೋಗಿ ಅಪ್ಲೈ ಮಾಡಬಹುದು. ಈ ವೀಸಾ ಕೊಡ್ತಕ್ಕಂಥದ್ದು ಆಯಾ ದೇಶದ ಒಂದು ಅಧಿಕಾರ,
2: ಪ್ರಮೋಚದ ಅಧಿಕಾರ. ಆಕ್ಷೇಪ ಮಾಡೋಂಗಿಲ್ಲ,
3: ನಾವು ಮಾಡೋಂಗಿಲ್ಲ. ಕೆಲವು ಸಂದರ್ಭದಲ್ಲಿ ಅದನ್ನ ಮಾಡಲೂಬಹುದು.
2: ಕೆಲಸ ಏನೇನೋ ಸಮಸ್ಯೆ ಆಗಿರ್ತದೆ, ಮತ್ತೆ ಆ ದೇಶದವ್ರು ಏನೇನೋ ಮಾಡಿರ್ತಾರೆ, ದಂಡ ಹಾಕಿರ್ತಾರಾಗಿರ್ಬೋದು, ಗಡಿಪಾರ ಆಗಲಿ, ಏನಾದ್ರೂ ಈ ರೀತಿ ಅಪರಾಧ ಚಟುವಟಿಕೆಗಳಲ್ಲಿ ತೊಡಗಿದ್ರೆ ವೀಸಾನೇ ಮುಂದೆ ಸಿಗದೆ ಇರೋ ಹಾಗೇನೂ ಕೂಡ ಮಾಡ್ತಾರೆ. ವಕೀಲರಾದ ಮುನಿರಾಜ್ ಅವರೇ, ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
3: ನಮಸ್ಕಾರ.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ

ಸಮಯ ಸರಿಯಾಗಿ 3:38 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನ ಬಿಲ್ಲು 101.3. ಖಂಡಿತ ಪ್ರಶ್ನೆ ಪತ್ರಿಕೆ ತಯಾರಾಗಿದೆ. ತಯಾರಾಗಿರುವ ಈ ಪ್ರಶ್ನೆ ಪತ್ರಿಕೆನ ನೀವು ಉತ್ತರಿಸ್ಬೇಕು. ಉತ್ತರಿಸೋಕೆ ನೀವು ಕಾಯ್ತಾ ಇದ್ದೀರಾ, ಪ್ರಶ್ನೆ ಕೇಳಕ್ಕೆ ನಾನು ಕೂಡ ರೆಡಿ ಇದ್ದೀನಿ. ಏನು ಅಂತ ಪ್ರಶ್ನೆ ಕೇಳೇ ಬಿಡ್ಲ, ಪ್ರಶ್ನೆ ಕೇಳಕ್ಕೆ ಈಗ ನಾನು ರೆಡಿ ಇದ್ದೀನಿ ಅಂತ ಹೇಳದ್ನಲ್ಲ. ಸೊ ನೀವು ರೆಡಿ ಆಗ್ಬೇಕಾಗಿರೋದು ಹೇಗೆ ಅಂದರೆ, ಈ ನಾನು ಕೇಳಿಸುವಂಥ ಆಡಿಯೋ ಬಿಟ್ನ ಸರಿಯಾಗಿ ಮೊದಲು ಕೇಳಿಸ್ಕೊಳ್ಳಿ.

ಸೊ ಇದು ಈ ಹಾಡನ್ನ ಕೇಳಿದ್ರಲ್ವಾ, ಈ ಹಾಡಿನ ಕರ್ತೃ ಯಾರು, ಈ ಹಾಡನ್ನ ಬರೆದವರು ಯಾರು ಅನ್ನೋದು ಪ್ರಶ್ನೆ. ಪ್ರಶ್ನೆಗೆ ಉತ್ತರ ನೀವು ನಮಗೆ ತಲುಪಿಸಬೇಕಾಗಿರೋದು 9480909013 ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ. ನಾನ್ ಕೇಳ್ತಾ ಇರುವಂತಹ ಪ್ರಶ್ನೆ, ಈಗ ನಾನ್ ಪ್ಲೇ ಮಾಡಿದಂತಹ ಈ ಹಾಡನ್ನ ಬರೆದವರು ಯಾರು ಅಂತ ಪ್ರಶ್ನೆ. ಪ್ರಶ್ನೆಗೆ ನೀವು ಉತ್ತರಿಸಬೇಕಾಗಿರೋದು 9480909013 ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ. ಇದು ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಸುಂದರ ತೊಂದರೆ ನೀನ್ ಇಲ್ಲಿ ಬಂದರೆ ಅಂತೇನೋ ಹೇಳಾಯ್ತು, ಆದ್ರೆ ತೊಂದರೆ ಏನು ಅಂತ ಅಂದ್ರೆ, ಸಾಕಷ್ಟು ಜನ ಈ ಹಾಡನ್ನ ನಾನು ಪ್ಲೇ ಮಾಡಿದಂತಹ ಆ ಹಾಡಿನ ಬಿಟ್ಟನ್ನ ಕೇಳಿಸ್ಕೊಂಡಿದ್ದೀರಾ, ತೊಂದರೆ ಆಗಿದೆ ಸರಿಯಾಗಿ ಉತ್ತರ ಗೊತ್ತಾಗ್ತಾ ಇಲ್ಲ ಅಂತ ಒಂದಷ್ಟು ಜನ ಮೆಸೇಜ್ ಮಾಡಿದ್ರೆ, ಇನ್ನೊಂದಷ್ಟು ಜನ ಇರ್ಲಿ ಬಿಡು ಪರವಾಗಿಲ್ಲ ಅಂತ ಯಾವುದೋ ಒಂದು ಉತ್ತರನ ಕಳಿಸಿದೀರ. ಆದ್ರೂ ನಿಮ್ಮ ಪ್ರಯತ್ನಕ್ಕೆ ಥ್ಯಾಂಕ್ ಯು, ಧನ್ಯವಾದ ಅಂತ ಹೇಳ್ತಾ ಸರಿಯಾದ ಉತ್ತರ ಕಳಿಸಿದವರಲ್ಲಿ ಮೊದಲಿಗರು ಬಿಂದು ಪ್ರಕಾಶ್ ಅಭಿನಂದನೆಗಳು ಬೆಂಗಳೂರಿಂದ, ಸರಿಯಾದ ಉತ್ತರನ ಕೊಟ್ಟಿದ್ದೀರಾ. ಮತ್ತೆ ಹೊನ್ನೂರ್ ಅಲಿ ಅವರ ಉತ್ತರ ಕೂಡ ಸರಿಯಾಗಿದೆ, ತುಂಬಾ ಕಡಿಮೆ ಜನ ಸರಿಯಾದ ಉತ್ತರನ ಕೊಟ್ಟಿರಾ. ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಮತ್ತೆ ಎನ್ ಜಿ ಬಸವರಾಜು ಚಿತ್ರದುರ್ಗದಿಂದ, ಶ್ರೀನಾಥ್ ಅವರು ಕೂಡ ಸರಿಯಾದ ಉತ್ತರ ಕೊಟ್ಟಿದ್ದಾರೆ, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ ಅರ್ಧ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ ಭಾಗ್ಯರಾಮಣ್ಣ ಯಾಕ್ರಿ. ಬಾಬಾ ಕಲ್ಯಾಣ್ ಅವರು ಕೂಡ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ, ರಿಪೀಟ್ ಮಾಡಕ್ ಖಂಡಿತ ಟೈಮ್ ಇಲ್ಲ. ಜೊತೆಗೆ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ, ದಯವಿಟ್ಟು ಪ್ರತಿ ಮೆಸೇಜ್ ಅಲ್ಲೂ ನಿಮ್ಮ ಹೆಸರನ್ನ ಕಳಿಸೋದನ್ನ ಮರಿಬೇಡಿ, ಖಂಡಿತ ನಿಮ್ಮ ಹೆಸರನ್ನ ಮತ್ತೆ ವಾಪಸ್ ತೆಗೆದೋದಕ್ಕೆ ಕಷ್ಟ ಆಗುತ್ತೆ. ಸುಜಾತಾ ಆರ್ ಗಣೇಶ್, ಪುಷ್ಪ ಶಾನ್ಭೋಗರ್ ಕನ್ಫ್ಯೂಸ್ ಆದವರ ಜೊತೆ ಜೊತೆಗೆ ಸರಿಯಾದ ಉತ್ತರ ಕೊಟ್ಟವರು ರಘುನಾರಾಯಣ್ ಬೆಂಗಳೂರಿಂದ, ಮತ್ತೆ ಯಾರು ಸರಿಯಾದ ಉತ್ತರನ ಕೊಟ್ಟವರಲ್ಲಿ ಮತ್ತಷ್ಟು ಓಕೆ ಹೆಸರು ಕಳಿಸದೆ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಭಾಗ್ಯರಮಣ ಧನ್ಯವಾದಗಳು ನಿಮಗೆ ಅಂತ ಹೇಳ್ತಾ ಇಷ್ಟು ಜನ ಸರಿಯಾದ ಉತ್ತರನ ಕೊಟ್ಟಿರೋರು. ಏನು ನಾನು ಯಾವ ಆಡಿಯೋ ಬಿಟ್ಟನ್ನ ಪ್ಲೇ ಮಾಡಿದ್ದೆ, ಏನು ಪ್ರಶ್ನೆನ ಕೇಳಿದ್ದೆ ಹೇಳ್ಬಿಡ್ತೀನಿ, ಇನ್ನೊಂದ್ಸಲ ಕೇಳಿಸ್ಕೊಂಡ್ಬಿಡಿ.

ಆಡಿಯೋ ಬಿಟ್ಟನ್ನ ನಾನು ಕೇಳಿಸಿದ್ದೆ, ಕೇಳಿಸಿ ಈ ಹಾಡನ್ನ ಬರೆದವರು ಯಾರು ಅಂತ ಕೇಳಿದ್ದೆ. ಪಟ್ಟಂತ ಉತ್ತರ ಕೊಟ್ಟವರು ಮೊದಲನೇವ್ರು ಯಾರು ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಸೊ ಧನ್ಯವಾದಗಳು ಗೋಪಾಲಕೃಷ್ಣ ಅಡಿಗರ. ಮೌನ ತಬ್ಬಿತ್ತು ಹಾಡನ್ನ, ಹಾಡಿನ ಒಂದು ಸಾಲನ್ನ, ಎರಡು ಸಾಲನ್ನ ನಾನು ಕೇಳಿಸಿದ್ದೆ. ತುಂಬಾ ಅದ್ಭುತವಾದ ಹಾಡು, ಸಿ ಅಶ್ವಥ್ ಅವರ ದನಿಯಲ್ಲಿ ಮೂಡಿ ಬಂದಂತಹ ಹಾಡು. ಗೋಪಾಲಕೃಷ್ಣ ಅಡಿಗರು ಇದರ ರಚನೆಕಾರರಾಗಿದ್ರು. ಈ ಹಾಡನ್ನ ಕೇಳಿಸಿದ್ದೆ. ಸರಿಯಾದ ಉತ್ತರ ಕೊಟ್ಟವರಿಗೂ ಧನ್ಯವಾದಗಳು, ಜೊತೆಗೆ ಪ್ರಯತ್ನ ಪಟ್ಟ ಎಲ್ರಿಗೂ ಕೂಡ ಧನ್ಯವಾದಗಳು. ಭಾವಗೀತೆಗಳ ಬಗ್ಗೆ ನಿಜಕ್ಕೂ ಕನ್ನಡದಲ್ಲಿ ಬಿಟ್ಟು ಬೇರೆ ಎಲ್ಲೂ ಕೂಡ ಭಾವಗೀತೆಗಳನ್ನ ಕೇಳಕ್ಕೆ ನಾವು ಸಾಧ್ಯನೇ ಇಲ್ಲ. ಇನ್ನೊಂದಷ್ಟು ಮತ್ತಷ್ಟು ಮಗದಷ್ಟು ಮಾಹಿತಿಗಳನ್ನ ನಾವು ತಗೊಳ್ಳೋದು ಖಂಡಿತ ಅತ್ಯಗತ್ಯವಾದದ್ದು ಅಂತ ಹೇಳ್ತಾ, ಸಮಯ 3:47, ಇದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು 101.3. ಮತ್ತೆ ಇನ್ನೊಂದು ಆಡಿಯೋ ಬಿಟ್ಟನ್ನ ಕೇಳಿಸ್ತಾ ಇದ್ದೀನಿ. ಈ ಪ್ರಶ್ನೆ ಏನು ನಾನು ಹೇಳ್ತೀನಿ, ಈ ಆಡಿಯೋ ಬಿಟ್ಟನ್ನ ಕೇಳ ಆದ್ಮೇಲೆ ಸರಿಯಾಗಿ ಕೇಳಿಸ್ಕೊಳ್ಳಿ.

ಈ ಹಾಡಿನ ಬಿಟ್ಟು ಯಾವ ಚಿತ್ರದ್ದು ಯಾವ ಚಿತ್ರದ್ದು ಅಂತ ನನಗೆ ಬೇಡ, ಆದರೆ ಫಾಲ್ಕೆ ಪ್ರಶಸ್ತಿ ಪುರಸ್ಕೃತ ಗಾಯಕ ಹಾಡಿದಂಥ ಈ ಹಾಡು, ಯಾರು ಆ ಫಾಲ್ಕೆ ಪ್ರಶಸ್ತಿ ಪುರಸ್ಕೃತ, ಯಾರ ಗಾಯನದಲ್ಲಿ ಈ ಹಾಡು ಮೂಡಿ ಬಂದಿತ್ತು ಅಂತ ನೀವು ನಮಗೆ ಸಂದೇಶನ ತಲುಪಿಸಬೇಕಾಗಿರೋದು 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಇದು ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ನಿಮ್ಮ ಉತ್ತರಗಳು ನಮಗೆ ತಲುಪಲಿ, ತಪ್ಪದೆ ನಿಮ್ಮ ಹೆಸರಿನ ಜೊತೆಯಲ್ಲಿ ನಿಮ್ಮ ಉತ್ತರನ ತಲುಪಿಸಿ ಅಂತ ಕೇಳ್ತಾ ಇರಿ. ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ನಿಜ ಹೇಳ್ಬೇಕಾ? ಇದೀಗ ಬೇಸಿಗೆ ಪ್ರಾರಂಭ ಆಗಿದ್ದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಒಂದು ಅದ್ಭುತವಾದ ಹಾಡನ್ನ ಕೇಳಿಸಿದ್ದೆ. ಆ ಹಾಡು ಯಾವ ಚಿತ್ರದ್ದು ಅಂತ ಕೇಳಿದ್ದಕ್ಕಿಂತ ನಾನು ಹೆಚ್ಚಾಗಿ ಯಾರು ಹಾಡಿದ್ದ ಹಾಡದು ಅಂತ ಕೇಳಿದ್ದೆ. ಸರಿಯಾಗಿ ಮೊದಲು ಉತ್ತರನ ಕೊಟ್ಟವರು ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ಅಭಿನಂದನೆಗಳು ನಿಮಗೆ. ಮತ್ತೆ ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ರಾಧಾಕೃಷ್ಣ ಚೆಲ್ಲಹಳ್ಳಿ, ಬಾಬಾ ಕಲ್ಯಾಣ್ ಅವರ ಉತ್ತರ ಕೂಡ ಸರಿಯಾಗಿದೆ. ಜೊತೆಗೆ ನೇತ್ರಾ ಕೆಂಗೇರಿಯಿಂದ, ಹರೀಶ್ ಮಲ್ಲೇಶ್ವರಂ ಇಂದ, ಪ್ರಸನ್ನಕುಮಾರ್ ದಾವಣಗೆರೆಯಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಹನುಮಂತಪುರದಿಂದ ಹೊನ್ನೂರ್ ಅಲಿ ಅವರು, ಸುಭಾನ್ ಕೋರಿ ಹಂಪಸಾಗರದಿಂದ, ಜೊತೆಗೆ ಸಿ ಎನ್ ಲಕ್ಷ್ಮಣ್ ಅವರ ಉತ್ತರ ಕೂಡ ಸರಿಯಾಗಿದೆ. ಎನ್ ಜಿ ಬಸವರಾಜು ಚಿತ್ರದುರ್ಗದಿಂದ, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಸುಜಾತಾ ಆರ್ ಗಣೇಶ್ ಫಿನ್ಲ್ಯಾಂಡಿಂದ ಮೆಸೇಜ್ ಕಳಿಸ್ತಿದ್ದಾರೆ, ಸರಿಯಾದ ಉತ್ತರನ ಕಳಿಸಿದ್ದಾರೆ. ಸುಧಾಮೂರ್ತಿ ಮತ್ತೆ ಪುಷ್ಪಾ ಶಾನುಭೋಗರ್ ಮಂಗಳ ಮೈಸೂರಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಜೊತೆಗೆ ಮಧುಮತಿ, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರ್ಮಡಿ, ಎಸ್ ಎಂ ಶೋಭಾ ಮತ್ತೆ ರೂಪ ಪಾಂಡುರಂಗರಾವ್, ಅನಿಲ್ ಕಿಷ್ಕಿಂದ ನಗರ, ಗಂಗಾವತಿಯಿಂದ ಈರಣ್ಣ, ಅನಿಲ ಬಿಶ್ರಣ್ಣನವರ್ ಮೀನಾಕ್ಷಿ ಎಂಟನೇ ಮೈಲಿಯಿಂದ, ಮತ್ತೆ ಸತ್ಯ ಬಸವೇಶ್ವರ ನಗರದಿಂದ, ದೇವಿ ಸಿಂಗ್ ಸರೋಜ ಸಿಂಗ್ ಸುಮನ್ ಅವರು ಕೂಡ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಗೀತಾ ಪದ್ಮಶ್ರೀಯವರ ಕುಟುಂಬದವರು, ಈಗ ಸಾಕಷ್ಟು ಜನ ಸರಿಯಾದ ಉತ್ತರಗಳನ್ನು ಕಳಿಸ್ತಾ ಇದ್ದೀರಾ. ಹರಿಹರನ್ ವಿಜ್ಞಾನ ನಗರದಿಂದ ಮತ್ತೆ ನೇತ್ರಾ ಕೆಂಗೇರಿಯಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು ಅಂತ ಹೇಳ್ತಾ, ಸಮಯ ಸರಿಯಾಗಿ 3:56, ಸರಿಯಾದ ಉತ್ತರ ಕೂಡ ಹೇಳೇ ಬಿಡ್ತೀನಿ. ಹೌದು, ಮನ್ನಾಡೆಯವರು ಈ ಹಾಡನ್ನ ಹಾಡಿದ್ರು, ಫಾಲ್ಕೆ ಪ್ರಶಸ್ತಿ ಪುರಸ್ಕೃತ ಮನ್ನಾಡೆಯವರು. ಈ ಹಾಡು ನಾನು ಯಾವ ಹಾಡನ್ನ ಕೇಳಿಸಿದ್ನಲ್ಲ, ಮತ್ತೊಂದ್ಸಲ ಕೇಳಿಸ್ಬಿಡ್ತೀನಿ.

ಕಲಾವತಿ ಚಿತ್ರಕ್ಕೆ ಈ ಹಾಡನ್ನ ಮನ್ನಾಡೆ ಅವರು ಹಾಡಿದ್ರು. ಈ ಹಿನ್ನೆಲೆ ಗಾಯನಕ್ಕೋಸ್ಕರ ಅವರಿಗೆ ಪ್ರಶಸ್ತಿ ಕೂಡ ಬಂದಿತ್ತು. ಧನ್ಯವಾದಗಳು ಅಂತ ಹೇಳ್ತಾ ಕುವೆಂಪು ಅವರು ರಚಿಸಿದಂತಹ ಹಾಡು ಇದಾಗಿತ್ತು. ಅದು ಮತ್ತೊಂದು ಹೆಮ್ಮೆ. ನಿಮ್ಮೆಲ್ರಿಗೂ ಧನ್ಯವಾದ. ಇಷ್ಟೊತ್ತು ನಿಮ್ ಜೊತೆಯಾಗಿದ್ದು ನಾನು ಮಧು ಚೈತ್ರ. ಮತ್ತೆ 4 ಗಂಟೆಗೆ ಹೊಸ ಅತಿಥಿಗಳ ಜೊತೆ ವಾಪಸ್ಸಾಗ್ತೀನಿ. ಇವತ್ತು ಒಂದಿಷ್ಟು ವಿಶೇಷ ವಿಷಯಗಳನ್ನ ಮಾತಾಡುವಂತಹ ಸಮಯ. ಏನದು, ಕಾಯ್ತಾ ಇರಿ, ಕೇಳ್ತಾ ಇರಿ. ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಸಮಯ ಸರಿಯಾಗಿ 4:01 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಹೌದು, ಇದೀಗ ಇವತ್ತು ಒಂದು ವಿಶೇಷವಾದ ಕೆಲಸದ ಬಗ್ಗೆ ಒಂದು ವಿಶಿಷ್ಟವಾದ ಮಾತುಕತೆ ನಾವು ಮಾಡ್ತಾ ಇದ್ದೀವಿ. ಏನದು ಅಂತ ಅಂದ್ರೆ, ಈ 4:01 ಇವತ್ತು ಜುಲೈ 28 ಇನ್ ಎರಡೇ ದಿನ, ಪ್ರತಿ ವರ್ಷ ಜುಲೈ 30 ವಿಶ್ವ ಮಾನವ ಕಳ್ಳ ಸಾಗಣೆ ವಿರೋಧಿ ದಿನ ಅಂದ್ರೆ ವರ್ಲ್ಡ್ ಡೇ ಅಗೇನ್ಸ್ಟ್ ಟ್ರಾಫಿಕಿಂಗ್ ಇನ್ ಪರ್ಸನ್ಸ್ ಈ ದಿನವನ್ನ ಆಚರಿಸಲಾಗುತ್ತೆ. ಇದರ ಉದ್ದೇಶ ಏನು ಅಂದ್ರೆ, ಮಾನವ ಕಳ್ಳ ಸಾಗಣೆ ಈ ಇದ್ರ ಕುರಿತು ಸಾಕಷ್ಟು ಜಾಗೃತಿ ಇರಬೇಕು, ಜಾಗೃತಿನ ಮೂಡಿಸೋದು, ಶೋಷಣೆಯನ್ನ ತಡೆಗಟ್ಟುವಂತ ಕ್ರಮಗಳನ್ನ ಬಲಪಡಿಸೋದು, ಸಂತ್ರಸ್ತರನ್ನ ರಕ್ಷಿಸೋದು, ಮತ್ತೆ ಅಪರಾಧಿಗಳನ್ನ ಕಾನೂನು ಮುಂದೆ ತರೋದು, ಈ ಎಲ್ಲಾ ಕಾರಣಗಳಿಗೋಸ್ಕರ ವಿಶ್ವ ಮಾನವ ಕಳ್ಳ ಸಾಗಣೆ ವಿರೋಧಿ ದಿನವನ್ನ ಆಚರಿಸಲಾಗುತ್ತೆ. ಈ ವರ್ಷದ ಧ್ಯೇಯ ವಾಕ್ಯ ಅಂತ ಏನ್ ಕರಿತೀವಿ ಅಥವಾ ವಿಷಯ ಅಂತ ಏನ್ ಕರಿತೀವಿ, ಟ್ರಾಪ್ಡ್ ಬಿಹೈಂಡ್ ದ ಸ್ಕ್ಯಾಮ್, ಮೋಸದ ಬಲೆಯ ಹಿಂದೆ ಸಿಲುಕಿದವರು ಅಂತ ಈ ವರ್ಷದ ವಿಷಯ. ಮಾನವ ಕಳ್ಳ ಸಾಗಣೆದಾರರು ಹೇಗ್ ಮೋಸ, ಸುಳ್ಳು, ಭರವಸೆಗಳು ಮತ್ತೆ ಕುತಂತ್ರಗಳ ಮೂಲಕ ದುರ್ಬಲ ಸ್ಥಿತಿಯಲ್ಲಿರೋ ಜನರನ್ನ ಶೋಷಿಸ್ತಾರೆ ಅನ್ನೋದನ್ನ ಎತ್ತಿ ತೋರಿಸುತ್ತೆ ಈ ವರ್ಷದ ವಿಷಯ. ಇನ್ನು ಜೀತ ಪದ್ಧತಿ ಕೂಡ ಈ ಮಾನವ ಕಳ್ಳ ಸಾಗಣೆಯಿಂದನೇ ಶುರುವಾಗದು. ಒಂದು ಇದರ ಇನ್ನೊಂದು ರೂಪ ಅಂತ ಹೇಳ್ಬಹುದು, ಹೆಣ್ಮಕ್ಕಳು, ಸಣ್ಣ ಮಕ್ಕಳು, ಜೊತೆಗೆ ಗಂಡು ಮಕ್ಕಳು ಹೇಗೆಲ್ಲ ಬಲಿಯಾಗ್ತಾರೆ ಇಲ್ಲಿ ಅನ್ನೋದು ತುಂಬಾ ಮುಖ್ಯವಾಗಿ ನೋಡಬೇಕು. ಭಾರತದಲ್ಲಿ ಇದು ಮಾನವ ಕಳ್ಳ ಸಾಗಣೆಯ ಅತ್ಯಂತ ಸಾಮಾನ್ಯ ರೂಪದಲ್ಲಿ ಒಂದು ಅಂದ್ರೆ ಅದು ಜೀತ ಪದ್ಧತಿ. ಅನೇಕ ಜನರ ಬಲೆಗೆ ಸಿಕ್ಕೊಂಡು ಸಾಲ ಇರಬಹುದು ಅಥವಾ ಮುಂಗಡವಾಗಿ ಹಣ, ಒಂದು ಅಡ್ವಾನ್ಸ್ ಅಂತ ತಗೊಂಡಿರೋದಿರ್ಬೋದು, ಬಲವಂತವಾಗಿ ಅಥವಾ ಸಾಮಾಜಿಕ ಒತ್ತಡಗಳ ಮೂಲಕ ಜನರನ್ನ ಬಲವಂತದ ದುಡಿಮೆಗೆ ತಳ್ಳೋ ಪ್ರಕ್ರಿಯೆ, ಈ ಎಲ್ಲವೂ ಜೀತ ಪ್ರಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ ಅವರ ಸಂವಿಧಾನಬದ್ಧ ಹಕ್ಕುಗಳು ಮತ್ತೆ ವೈಯಕ್ತಿಕ ಸ್ವಾತಂತ್ರ್ಯನ ಕಸ್ತಕೊಳ್ಳೋದು ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಮತ್ತೆ ಸಿಕ್ಕಾಪಟ್ಟೆ ಒಂದು ದೊಡ್ಡ ದೀರ್ಘಕಾಲದ ಶೋಷಣೆಯ ವ್ಯವಸ್ಥೆ ಈ ಜೀತ ಪದ್ಧತಿಯಲ್ಲಿ ನಿರ್ಮಾಣ ಆಗ್ಬಿಡುತ್ತೆ. ಜೀತ ಪದ್ಧತಿಯಲ್ಲಿ ಏನೇನೆಲ್ಲ ಆಗುತ್ತೆ, ಇಟ್ಟಿಗೆ ತಯಾರಿಕೆ, ಕೃಷಿ ಕ್ಷೇತ್ರ, ಮತ್ತೆ ವಸ್ತು ಉದ್ಯಮ ಅಂದ್ರೆ ವಸ್ತುಗಳನ್ನ ತಯಾರಿಕೆ ಮಾಡೋದು, ಉತ್ಪಾದನಾ ಘಟಕಗಳು, ಗಣಿಗಾರಿಕೆ, ಕಲ್ಲು ಕ್ವಾರಿಗಳು, ಇಲ್ಲೆಲ್ಲಾನು ಅವರನ್ನ ಉಪಯೋಗಿಸ್ತಾ ಹೋಗ್ತಾರೆ. ಜೀವನೋಪಾಯಕ್ಕೋಸ್ಕರ ಉದ್ಯೋಗ ಅವಕಾಶಗಳನ್ನ ಹುಡುಕೋ ಸಮಾಜದ ಅತ್ಯಂತ ಅಸುರಕ್ಷಿತ ವರ್ಗಗಳ ಜನರು ಇದಕ್ಕೆ ಬಲಿಯಾಗೋ ಸಾಧ್ಯತೆ ತುಂಬಾನೇ ಹೆಚ್ಚಾಗಿರುತ್ತೆ. ಇವತ್ತು ನಾವು ಈ ಅಪರಾಧದಿಂದ ಮುಕ್ತರಾದ ಇಬ್ಬರು ಜೀತ ಮುಕ್ತರ ಅನುಭವಗಳನ್ನ ಕೂಡ ಕೇಳ್ತಾ ಇದ್ದೀವಿ. ಈ ಸಮಸ್ಯೆಗಳನ್ನ ಎದುರಿಸೋಕೆ ಕೆಲಸ ಮಾಡ್ತಾ ಇರೋ ಒಬ್ಬ ತಜ್ಞ ವಕೀಲರಾದ ಫೆಬಾ ನಿಶಾ ಅವರ ಜೊತೆಯಲ್ಲೂ ಕೂಡ ನಾವು ಮಾತಾಡ್ತಾ ಇದ್ದೀವಿ. ಮ್ಯಾಮ್ ನಮಸ್ತೆ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.

0: ನಮಸ್ತೆ ಮೇಡಮ್.
1: ಸೊ ನಾವು ಇಷ್ಟೊತ್ತು ಒಂದು ಇಂಟ್ರಡಕ್ಷನ್ನ ಹೇಳಿದೆ ನಾನು. ವಿಶ್ವ ಮಾನವ ಕಳ್ಳ ಸಾಗಣೆ ದಿನ, ವಿರೋಧಿ ದಿನವನ್ನ ನಾವು ಪ್ರತಿ ವರ್ಷ ಜುಲೈ 30ನೇ ತಾರೀಕು ಆಚರಣೆ ಮಾಡ್ತೀವಿ. ಆಕ್ಚುಲಿ ವಿಶ್ವ ಮಾನವ ಕಳ್ಳ ಸಾಗಣೆ ಅಂದ್ರೆ ಏನು?
0: ನಮಸ್ತೆ ಮೇಡಮ್, ನನ್ನ ಹೆಸರು ಫೇಬಾ ನಿಶಾ ಅಡ್ವೊಕೇಟು. ನಾವು ಹ್ಯೂಮನ್ ರೈಟ್ಸ್ ಆಕ್ಟಿವಿಸ್ಟ್ ಅಂತ ಸಹ ಹೇಳ್ಬೋದು. ನಾವು ಮಕ್ಕಳು ಮತ್ತು ಮಹಿಳೆಯರಿಗೆ ಸಂತ್ರಸ್ತರಿಗೆ ರೆಪ್ರೆಸೆಂಟ್ ಮಾಡಿ ಅವರಿಗೊಂದು ಜಸ್ಟಿಸ್ ಕೊಡಿಸೋ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಸಂಸ್ಥೆಯಲ್ಲಿ. ಇವತ್ತು ಮಾನವ ಕಳ್ಳ ಸಾಗಾಣಿಕೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮಾನವ ಕಳ್ಳ ಸಾಗಾಣಿಕೆ ಅಂತ ಹೇಳಿದ್ರೆ ಅದು ತುಂಬ ರೀತಿಯಲ್ಲಿರುತ್ತೆ, ಆದರೆ ಕರೆಕ್ಟ್ ಎಕ್ಸಾಕ್ಟ್ ಡೆಫಿನೇಷನ್ ಎಲ್ಲರಿಗೂ ಅರ್ಥ ಆಗೋ ಥರ ಹೇಳೋದಂದರೆ, ಒಂದು ಮನುಷ್ಯ ಒಂದು ವ್ಯಕ್ತಿಯನ್ನು ಬೆದರಿಕೆಯಿಂದ ಇಲ್ಲ ಬಲವಂತದಿಂದ ಇಲ್ಲ ಆಮಿಷ ಬಡ್ಡಿ ಅಂತ ಹೇಳಿ ಅವರ ಅಸಹಾಯತೆ ಅನ್ನು ನಾವು ದುರುಪಯೋಗ ಪಡಿಸಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಾವು ಅವ್ರನ್ನ ಕರೆ ತೊಯ್ದು ಅಲ್ಲಿ ಅವರಿಗೆ ಶೋಷಣೆ ಒಳಪಡಿಸಿದನ್ನು ಮಾನವ ಕಳ್ಳ ಸಾಗಾಣಿಕೆ ಅಂತ ಹೇಳ್ತಾರೆ. ಆದರೆ ಅದ್ರ ಮಾನವ ಕಳ್ಳ ಸಾಗಾಣಿಕೆ ಅಂತ ಹೇಳುವಾಗ ಬೇರೆ ಬೇರೆ ರೀತಿ ಇರುತ್ತೆ. ಆದರೆ ಅದರಲ್ಲಿ ಅತ್ಯಂತವಾದ ಅಂತ ಅಲ್ಲ ಭೀಕರ ಅಂತ ಹೇಳುವಾಗ ಅದು ಜೀತ ಪದ್ಧತಿ ಆಗಿರುತ್ತದೆ. ಜೀತ ಪದ್ಧತಿ ಅಂದರೆ ಅದರ ಒಬ್ಬರು ವ್ಯಕ್ತಿಯನ್ನು ಸಾಲ ಕೊಟ್ಟು ಅವನಿಗೆ ಅವನ ಜೀವನಾಂತರ ಅವನ ಇಟ್ಟಿಗೆ ಫ್ಯಾಕ್ಟ್ರಿ ಇಲ್ಲಾದ್ರೆ ರೋಸ್ ಫಾರ್ಮ್ ಇಲ್ಲಾದ್ರೆ ಜಿಂಜರ್ ಫಾರ್ಮ್ ಇಲ್ಲಾದ್ರೆ ಬೇರೆಯವ್ರ ಮನೆಯಲ್ಲಿ ಕೆಲಸ ಮಾಡಿಸಿ ಆ ಬಡ್ಡಿಯನ್ನು ಆ ಅಡ್ವಾನ್ಸ್ ಜೊತೆ ಬಡ್ಡಿ ಸೇರಿಸಿ ಚಕ್ರ ಬಡ್ಡಿ ಸೇರಿಸಿ ಅವನ್ನ ಇಡೀ ಜೀವನ ಪೂರ್ತಿ ಅವನು ಮತ್ತೆ ಅವನ ಇಡೀ ಕುಟುಂಬವನ್ನು ಅದರಲ್ಲಿ ಕೆಲಸ ಮಾಡಿಸೋದಕ್ಕೆ ಜೀತ ಪದ್ಧತಿ ಅಂತ ಹೇಳ್ತಾರೆ. ಅದೇ ಸಮಯ ಜೀತ ಪದ್ಧತಿ ಅಂತ ಹೇಳುವಾಗ ಅವರು ಬರೀ ಅಷ್ಟು ಮಾತ್ರ ಅಲ್ಲ, ಅವರಿಗೆ ತುಂಬಾ ಕನಿಷ್ಠ ವೇತನ ನಮಗ್ ಬಂದಿರೋ ಕೇಸಸ್ ಅಲ್ಲಿ ಆಲ್ಮೋಸ್ಟ್ ಇಡೀ ಫ್ಯಾಮಿಲಿಗೆ ಒಂದು ವಾರ ಕೆಲಸ ಮಾಡಿದ್ರೆ ಸಿಗೋದು 400 ರೂಪಾಯಿ 800 ರೂಪಾಯಿ ಇಷ್ಟೇ ಕೊಟ್ಬಿಟ್ಟು ಅವರಿಗೆ ಇಡೀ ಜೀವನ ಪೂರ್ತಿ ಅದೇ ಕೆಲಸ ಮಾಡಿಸೋದು, ಇದು ತುಂಬಾ ಭೀಕರವಾದ ಹ್ಯೂಮನ್ ಟ್ರಾಫಿಕಿಂಗ್ ಅಂತ ಹೇಳ್ಬೋದು. ಜೀತ ಪದ್ಧತಿ ಒಂದು ಮಾನವ ಕಳ್ಳ ಸಾಗಾಣಿಕೆಯ ಭೀಕರವಾದ ರೂಪ.
1: ಅಂದ್ರೆ ಇಷ್ಟೊಂದೆಲ್ಲ ಟೆಕ್ನಾಲಜಿ ಮುಂದುವರೆದಿರುವಾಗ್ಲೂ ಕೂಡ ಈಗ್ಲೂ ಮಾನವ ಕಳ್ಳ ಸಾಗಾಣಿಕೆ ಇದೆ ಅಂದ್ರೆ ನಿಜಕ್ಕೂ ನಂಬಕ್ಕೆ ಆಗಲ್ಲ ಅನ್ನೋಂತ ವಿಷಯ. ಆದ್ರೆ ನಮ್ಮ ಮುಂದೆ ಪ್ರತ್ಯಕ್ಷ ದರ್ಶಿಗಳೇ ಕೂತಿರುವಾಗ ಪ್ರತ್ಯಕ್ಷವಾಗಿ ಅವರೇ ಅನುಭವಿಸಿ ಕೂತಿರುವಾಗ ಸುಳ್ಳು ಅಂತ ಹೇಳಕ್ಕೂ ಅದು ಸಾಧ್ಯ ಆಗಲ್ಲ. ಕರ್ನಾಟಕದಲ್ಲಿ ಯಾವ್ಯಾವ ಜಾಗಗಳು ಅಥವಾ ಯಾವ್ಯಾವ ಕ್ಷೇತ್ರಗಳಲ್ಲಿ ಈ ಜೀತ ಪದ್ಧತಿಯ ಅಪಾಯಕ್ಕೆ ಹೆಚ್ಚಾಗಿ ಒಳಪಡ್ತಾರೆ ಅಂತ?
0: ತುಂಬಾ ರೀತಿ ಜೀತ ಪದ್ಧತಿ ಇದೆ ಮೇಡಮ್ ಕರ್ನಾಟಕದಲ್ಲಿ. ಆಕ್ಚುಲಿ ನಾವು ಟ್ರೈನಿಂಗ್ಸ್ ಮಾಡುವಾಗೆಲ್ಲ ಹೇಳ್ತಾರೆ ಜೀತ ಪದ್ಧತಿ ಕರ್ನಾಟಕದಲ್ಲ ಇರಕ್ಕೆ ಸಾಧ್ಯನೇ ಇಲ್ಲ ಅಂತ. ಆದರೆ ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾವು ಹೇಳ್ಬೋದು ಎಷ್ಟು ಜಾಗ ಇದು ಇಟ್ಟಿಗೆ ಫ್ಯಾಕ್ಟ್ರಿ ಆಗ್ಬೋದು, ಕನ್ಸ್ಟ್ರಕ್ಷನ್ ಸೆಕ್ಟರ್ ಆಗ್ಬೋದು, ಇಲ್ಲ ಕ್ವಾರೀಸ್ ಅಲ್ಲಿ ಸ್ಟೋನ್ ಕ್ವಾರೀಸ್ ಅಲ್ಲಿ ಮತ್ತೆ ರೋಸ್ ಫಾರ್ಮ್ ಜಿಂಜರ್ ಫಾರ್ಮ್ ಸಿಲ್ಕ್ ಫಾರ್ಮ್ ಇಂಥ ಎಲ್ಲ ಜಾಗಗಳು ಕೆಲವು ಸಮಯದಲ್ಲಿ ಮನೆಯಲ್ಲಿ ಸಹ ಅವ್ರನ್ನ ಜೀತ ಪದ್ಧತಿಯಲ್ಲಿ ಒಳಪಡಿಸ್ತಾರೆ. ತುಂಬಾ ತರಹದ ಜೀತ ಪದ್ಧತಿ ಕರ್ನಾಟಕದಲ್ಲೇ ಇದೆ. ಅದು ರೀಸೆಂಟ್ ಆಗಿ ಎರಡು ರೆಸ್ಕ್ಯೂ ಬಗ್ಗೆ ನಾವು ಮಾತಾಡಿದ್ರೆ ಬಾಗಲಕೋಟೆಯಲ್ಲಿ ರೀಸೆಂಟ್ ಆಗಿ ನಾವು 34 ಜನರನ್ನ ಬಿಡಿಸಿದ್ವಿ. ಅದರಲ್ಲಿ ಅವರಿಗೆ 16 ಗಂಟೆಗಿಂತ ಜಾಸ್ತಿ ಅವ್ರ ಇಡೀ ಕುಟುಂಬನ ಕೆಲಸ ಮಾಡಿಸಿ ಅವ್ರಿಗೆ ಕೊಡ್ತಾ ಇದ್ದಿದ್ದು ಓನ್ಲಿ 800 ರುಪೀಸ್. 800 ರೂಪಾಯಿ ಕೊಟ್ಬಿಟ್ಟು ಅವರಿಗೆ ಮಾನಸಿಕವಾಗಿ ಮತ್ತೆ ಶೋಷಣೆ ಮಾಡಿ ಅವರಿಗೆ ಅಲ್ಲೇ ಇಟ್ಕೊಂಡಿದ್ರು, ಅಲ್ಲಿಂದ ರಕ್ಷಿಸಿದ್ದೀವಿ. ಇನ್ನೊಂದು ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಬಂದಿದ್ದು ನಮ್ಮ ಮೈಸೂರಲ್ಲಿ ನರಸೀಪುರದಲ್ಲಿ ಅಲ್ಲಿ ಸಹ 18 ಜನರನ್ನು ರಕ್ಷಿಸಿ 4-20 ವರ್ಷಗಳ ಕಾಲ ಇಟ್ಟಿಗೆ ಫ್ಯಾಕ್ಟ್ರಿಯಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟು ವರ್ಷದಿಂದ ಅದೇ ಫ್ಯಾಕ್ಟ್ರಿಯಲ್ಲಿ ಇದು ಬಡ್ಡಿ ಸೇರಿಸಿ ಕೊಟ್ಟಿರೋ ಅಡ್ವಾನ್ಸ್ ಅಮೌಂಟ್ ನ ತೀರ್ಸಕ್ಕೆ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇದ್ರು, ಅವ್ರನ್ನ ಸಹ ನಾವು ರಕ್ಷಣೆ ಮಾಡಿದೀವಿ. ಸೊ ಕರ್ನಾಟಕದಲ್ಲಿ ಇದೆಯಾ? ಹೌದು, ಎಲ್ಲಾ ತರ ಇಂಡಸ್ಟ್ರಿಯಲ್ಲಿ ಈಗ ನಡೀತಾ ಇದೆ.
1: ಈ ಮುಖ್ಯವಾಗಿ ಮಾನವ ಕಳ್ಳ ಸಾಗಣೆ ಈ ಒಳಗಾಗ್ತಾರಲ್ಲ, ಯಾಕೆ, ಎಲ್ಲಿಂದ ಶುರುವಾಗತ್ತೆ ಇದು? ಯಾವ ಅವರಿಗೆ ಏನು ಅಂದ್ರೆ ಬುದ್ಧಿ ಇಲ್ಲದೆ ಅದಕ್ಕೆ ಬಲಿಯಾಗ್ತಾರ ಅಥವಾ ಯಾವ ಕಾರಣಕ್ಕೋಸ್ಕರ ಬಲಿಯಾಗ್ತಾರೆ ಅಲ್ಲಿ?
0: ಯೂಶಲಿ ಮೇಡಮ್ ಮಾನವ ಕಳ್ಳ ಸಾಗಾಣಿಕೆ ಅಂತ ಇಲ್ಲಾದ್ರೆ ಜೀತ ಪದ್ಧತಿ ಅಂತ ಹೇಳುವಾಗ ಯೂಶಲಿ ನಮಗೆ ಏನಾದ್ರೂ ಒಂದು ಅಸಹಾಯತೆ ಬರುವಾಗ ಇಲ್ಲಾದ್ರೆ ಎಮರ್ಜೆನ್ಸಿ ಬರುವಾಗ ಈ ಜೀತ ಪದ್ಧತಿ ನಡೆಸುವ ಇಲ್ಲ ಮಾನವ ಕಳ್ಳ ಸಾಗಾಣಿಕೆ ಮಾಡೋಕೆ ತುಂಬಾ ಜನರು ನೋಡ್ತಾ ಇರ್ತಾರೆ. ಅವರ ಅಸಹಾಯತೆಯನ್ನು ದುರುಪಯೋಗ ಪಡಿಸಿ ಅವರಿಗೆ ಇಂಥ ಕೆಲಸಗಳನ್ನು ಮಾಡಿಸ್ತಾರೆ. ಅದು ನಾವು ಅವರ ಏನ್ ಹೇಳೋದು ಅವ್ರಿಗೆ ಗೊತ್ತಿಲ್ಲದೆ ಮಾಡ್ತಾರ ಅಂತ ಹೇಳಕ್ ಆಗಲ್ಲ. ಆ ಟೈಮ್ ಆಫ್ ನೀಡ್ ಅವ್ರಿಗೆ ಏನಾದರೂ ಬೇಕಾಗಿರುವಾಗ, ಸಪೋಸ್ ಅಡ್ವಾನ್ಸ್ ಅಮೌಂಟ್ ಇರ್ಬೋದು, ಯಾವುದಾದ್ರೂ ಎಮರ್ಜೆನ್ಸಿ ಮೆಡಿಕಲ್ ಸರ್ವಿಸಸ್ ಇರ್ಬೋದು, ಇಲ್ಲಾದ್ರೆ ಮದುವೆ ಇರ್ಬೋದು, ಇಂಥ ಎಲ್ಲದಕ್ಕೂ ಭಾರತದಲ್ಲಿ ತುಂಬ ದುಡ್ಡಾಗುತ್ತೆ. ಆ ಟೈಮಲ್ಲಿ ಅವ್ರನ್ನ ಮಿಸ್ಯೂಸ್ ಮಾಡಿ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಅವ್ರಿಗೆ ಓಕೆ ಬನ್ನಿ ನೀವು ಕೆಲಸ ಮಾಡಿ ತೀರಿಸ್ಕೊಳ್ಳಿ ಲೋನು, ನಾವು ಅಷ್ಟೇ ಮಾಡಿದ್ರೆ ಸಾಕು, ಬೇರೆ ಏನೂ ಬೇಡ, ಎಷ್ಟು ಕೊಟ್ಟಿದ್ದೀವಿ ಅಷ್ಟೇ ಅಂತ ಹೇಳ್ಬಿಟ್ಟು ಅವ್ರನ್ನ ಮೋಸ ಮಾಡಿ ಕರ್ಕೊಂಬರ್ತಾರೆ. ಕರ್ಕೊಂಬಂದ್ಬಿಟ್ಟು ಇಲ್ಲಿ ಕರ್ಕೊಂಬಂದು ಅವ್ರ ಫುಲ್ ಜೀವನ ಪೂರ್ತಿ ಅವ್ರ ಇಡೀ ಫ್ಯಾಮಿಲಿನ ಕೆಲಸ ಮಾಡಿಸ್ತಾರೆ, ಅದ್ರ ಮೇಲೆ ಬಡ್ಡಿ ಚಕ್ರ ಬಡ್ಡಿ ಅಂತ ಹೇಳ್ಬಿಟ್ಟು ಯಾವತ್ತೂ ಅವ್ರನ್ನ ವಾಪಸ್ಸೇ ಕಳ್ಸಲ್ಲ. ಸೊ ಅದಕ್ಕೆ ಅದ್ರ ಮೇಲೆ ಒಂದ್ಸಲಿ ಬಂದಾದ್ಮೇಲೆ ಅವ್ರಿಗೆ ಗೊತ್ತಾಗೋದು, ಆ ಟೈಮಲ್ಲಿ ಅವ್ರಿಗೆ ಅಲ್ಲಿಂದ ಬಿಟ್ಕೊಂಡು ಹೋಗೋಕ್ಕಾಗಲ್ಲ, ಯಾಕಂದ್ರೆ ಇವ್ರ ಅಂಡರಲ್ಲಿ ಇರ್ತಾರೆ, ಅವರೆಲ್ಲ ಫ್ರೀಡಮ್ನ ಸಹ ತೆಗೆದು ಅವ್ರನ್ನ ಹೆದರಿಸಿ ಬೆದರಿಸಿ ಅಲ್ಲಿ ಇಟ್ಕೊಂಡಿರ್ತಾರೆ. ಸೊ ಅದಕ್ಕೆ ಈ ತರ ಜೀತ ಪದ್ಧತಿ ನಡೆಯೋದು.
1: ಈಗ ಮುಖ್ಯವಾಗಿ ನಾವು ಅವಾಗಲೇ ಮೊದಲಲ್ಲಿ ಮಾತಾಡ್ತಾ ಹೇಳ್ತಾ ಇದ್ವಿ, ಹೆಣ್ಮಕ್ಕಳು ಸಣ್ಣ ಮಕ್ಕಳು ಜೊತೆಗೆ ಗಂಡಸರು ಎಲ್ಲರೂ ಬಲಿಯಾಗ್ತಾರೆ ಈ ಜೀತ ಪದ್ಧತಿಗೆ ಅಂತ. ಆದರೆ ಜೀತ ಪದ್ಧತಿ ಜೊತೆಗೆ ಮಾನವ ಕಳ್ಳ ಸಾಗಾಣಿಕೆಗೆ ಎಲ್ಲರೂ ಬಲಿಯಾಗ್ತಾರೆ, ಆದರೆ ಮುಖ್ಯವಾಗಿ ತುಂಬ ಹೆಚ್ಚಾಗಿ ಬಲಿಯಾಗೋರು ಯಾರು? ಹೆಣ್ಮಕ್ಕಳ ಅಥವಾ ಸಣ್ಣ ಮಕ್ಕಳ ಅಥವಾ ಜೀತಕ್ಕೆ ಬೇಕು ಅಂತ ಗಂಡಸರನ್ನ ಮಾನವ ಕಳ್ಳ ಸಾಗಾಣಿಕೆಯಲ್ಲಿ ಜಾಸ್ತಿ ಸಾಗಣೆ ಮಾಡ್ತಾರ, ಯಾರು ಜಾಸ್ತಿ? ಹೆಣ್ಮಕ್ಕಳು ಕೂಡ ತುಂಬ ಹೆಚ್ಚಾಗಿನೇ ಕೂಡ ಮಾನವ ಕಳ್ಳ ಸಾಗಾಣಿಕೆಯಲ್ಲಿ ಬಲಿಯಾಗಬಹುದು, ಯಾರು ತುಂಬಾ ಹೆಚ್ಚಾಗಿ ಬಲಿಯಾಗ್ತಾರೆ?
0: ಜೀತ ಪದ್ಧತಿಯಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ಇದು ಮೆನ್ ಯೂಶಲಿ ಅವರೇ ಬಲಿಯಾಗೋದು. ಆದ್ರೆ ಏನ್ ಹೇಳೋದು, ಇಂಡೈರೆಕ್ಟ್ ವಿಕ್ಟಿಮ್ಸ್ ಅಂತ ಹೇಳ್ಬೋದಲ್ಲ, ಅವರು ಬಲಿಯಾದ ಒಂದು ಹಸ್ಬೆಂಡ್ ಬಲಿಯಾದ್ರೆ ಅವ್ರ ಇಡೀ ಫ್ಯಾಮಿಲಿನ ಸಹ ಅವ್ರು ಕರ್ಕೊಂಡು ಬರ್ತಾರೆ. ಯಾಕಂದ್ರೆ ಇದು ಒಂದಿನ ಎರಡ್ ದಿನ ಕೆಲಸ ಅಲ್ಲ, ಅವರು ಒಂದು ರಾಜ್ಯ ಬಿಟ್ಟು, ಅದಕ್ಕೆ ಮಾನವ ಕಳ್ಳ ಸಾಗಾಣಿಕೆ ಅಂತ ಹೇಳುವಾಗ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕರ್ಕೊಂಡ್ಬಂದು ಶೋಷಣೆ ಮಾಡೋದು. ಸೊ ಒಂದು ರಾಜ್ಯ ಬಿಟ್ಟು ಇನ್ನೊಂದು ರಾಜ್ಯಕ್ಕೆ ಬರುವಾಗ ಅವ್ರೊಬ್ಬರೇ ಬರಲ್ಲ, ಅವ್ರ ಇಡೀ ಫ್ಯಾಮಿಲಿನ ಕರ್ಕೊಂಬರ್ತಾರೆ. ಸೊ ಅಲ್ಲಿ ಕರ್ಕೊಂಬರುವಾಗ ಅವ್ರು ಇಟ್ಟಿರೋ ಈ ಸಪೋಸ್ ಫ್ಯಾಕ್ಟ್ರೀಸ್ ಆಗಿರ್ಬೋದು, ರೋಸ್ ಫಾರ್ಮ್ ಆಗಿರ್ಬೋದು, ಇದೆಲ್ಲ ಅವರಿಗೆ ಬೇರೆ ಏನೋ ಫೆಸಿಲಿಟೀಸ್ ಇರಲ್ಲ, ಸೆಕ್ಲೂಡೆಡ್ ಆಗಿರುತ್ತೆ. ಸೊ ಎಂಟೈರ್ ಫ್ಯಾಮಿಲಿ ಇದಕ್ಕೆ ಬಲಿಯಾಗ್ಬಿಡ್ತಾರೆ, ಮಕ್ಕಳಿಗೆ ಸ್ಕೂಲಿಗೆ ಕಳ್ಸಲ್ಲ, ಮಹಿಳೆಯರಿಗೆ ಬೇರೆ ಏನು ಫ್ರೀಡಮ್ ಇರಲ್ಲ. ಸೊ ಅವ್ರನ್ನ ಸಹ ಇಂಥ ಜೀತ ಪದ್ಧತಿಗೆ ಹಾಕ್ಬಿಟ್ಟು ಅವರು ಇಂಡೈರೆಕ್ಟ್ ವಿಕ್ಟಿಮ್ಸ್ ಅಂತ ಹೇಳ್ಬೋದು.
1: ಆದರೂ ಸಣ್ಣ ಮಕ್ಕಳನ್ನ ಮಾನವ ಕಳ್ಳ ಸಾಗಾಣಿಕೆಯಲ್ಲಿ ಅವರು ಕರ್ಕೊಂಡು ಹೋಗುವಾಗ ಅವರ ಅಂಗಾಂಗಗಳನ್ನ ಕೂಡ ತಗೊಂಡು ಸಾಗಣೆ ಮಾಡಿದ್ದು ಕೂಡ ಇದೆ ಅಲ್ವಾ?
0: ಹೌದು, ಸಣ್ಣ ಮಕ್ಕಳು ಮತ್ತೆ ಎಸ್ಪೆಷಲಿ ಗರ್ಲ್ಸ್
1: ಲೈಂಗಿಕ ಕಿರುಕುಳ
0: ಇದೆಲ್ಲ ಮಾನವ ಕಳ್ಳ ಸಾಗಾಣಿಕೆ ಅಡಿಯಲ್ಲಿ ಇವರೆಲ್ಲರೂ ಬಲಿ ಆಗ್ತಾರೆ. ಈಗ ಚೈಲ್ಡ್ ಲೇಬರ್ ಆಗ್ಬೋದು, ಚೈಲ್ಡ್ ಲೇಬರ್ ನಾವು ತುಂಬಾ ರೆಸ್ಕ್ಯೂಸ್ ಮಾಡಿದೀವಿ, ಮಿಕ್ಸ್ಚರ್ ಫ್ಯಾಕ್ಟ್ರಿ, ಬ್ಯಾಗ್ ಫ್ಯಾಕ್ಟ್ರಿ ಅಲ್ಲೆಲ್ಲ ಮಕ್ಕಳನ್ನ ತುಂಬಾ ವರ್ಷದಿಂದ ಒಂದೇ ಜಾಗದಲ್ಲಿ ಹಾಕಿ ಅವ್ರನ್ನ ಅಲ್ಲಿ ಕೆಲಸ ಮಾಡಿಸ್ತಿರೋದು, ಅದು ಸಹ ಕಳ್ಳ ಜೀತ ಪದ್ಧತಿನೇ, ಮಕ್ಕಳ ಜೀತ ಪದ್ಧತಿ ಅಂತ ಹೇಳ್ಬೋದು.
1: ಜೀತ ಪದ್ಧತಿಯಲ್ಲಿ ಸಿಕ್ಕಾಕೊಂಡಿರ್ತಾರಲ್ಲ ಈ ಕಾರ್ಮಿಕರು ಕೆಲಸದವರು, ಇವರನ್ನ ಗುರುತಿಸಿ ರಕ್ಷಿಸಿದಿರಾ ನೀವೆಲ್ಲಾನು ಸಾಕಷ್ಟು ಸಲ? ಇದಾದ್ಮೇಲೆ ಏನಾಗತ್ತೆ? ಅವರನ್ನ ರಕ್ಷಣೆ ಅಲ್ಲಿ ಮಾಡ್ತೀರಾ, ಅದಾದ್ಮೇಲೆ ಏನಾಗತ್ತೆ? ಅವರಿಗೆ ಏನ್ ವ್ಯವಸ್ಥೆ ಆಗತ್ತೆ? ಬಿಡುಗಡೆ, ಪುನರ್ವಸತಿ ಮತ್ತೆ ಅವ್ರಿಗೆ ಕೊಡುವಂತ ಪರಿಹಾರಗಳು, ಇದೆಲ್ಲ ಏನೇನಾಗತ್ತೆ, ಒಂದಿಷ್ಟು ವಿವರಣೆ ಕೊಡಬಹುದಾ?
0: ಹೌದು ಮೇಡಮ್, ಆಕ್ಚುಲಿ ನಮ್ಮ ಕರ್ನಾಟಕದಲ್ಲಿ ತುಂಬಾ ಕಾನೂನುಗಳಿದೆ. ಅದ್ ಆಲ್ರೆಡಿ BNS ಅಡಿಯಲ್ಲಿ 143 ಹ್ಯೂಮನ್ ಟ್ರಾಫಿಕಿಂಗ್ ಪನಿಷಬಲ್ ಅಫೆನ್ಸ್, ಅದ್ರ ಜೊತೆನೆ ಜೀತ ಪದ್ಧತಿ ಬಗ್ಗೆನೇ ಸಪರೇಟ್ ಆಗಿ ಕಾನೂನು ಇದೆ ಇಡೀ ದೇಶದಲ್ಲಿ. ಅದು ಅಲ್ಲದೆ ನಮ್ಮ ರಾಷ್ಟ್ರದಲ್ಲಿ ಕರ್ನಾಟಕದಲ್ಲಿ ತುಂಬಾ ಗೌರ್ಮೆಂಟ್ ಗೈಡ್ಲೈನ್ಸ್ ಇದೆ. ಗೌರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ರೀಸೆಂಟ್ ಆಗಿ 2024 ಅಲ್ಲಿ ಬಂದಿರೋ ಗೈಡ್ಲೈನ್ಸ್ ಪ್ರಕಾರ ಎಲ್ಲರೂ ವಿಲೇಜ್ ಪಂಚಾಯತ್ನಿಂದ ಸೇರಿ ರೆವೆನ್ಯೂ ಡಿಪಾರ್ಟ್ಮೆಂಟ್ ಆಗ್ಬೋದು, ಲೇಬರ್ ಆಫೀಸರ್ಸ್ ಆಗ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ತುಂಬಾ ಆಲ್ಮೋಸ್ಟ್ 17 ಡಿಪಾರ್ಟ್ಮೆಂಟ್ಸ್ಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದೆ ಜೀತ ಕಾರ್ಮಿಕ ಇಲ್ಲಿ ಕರ್ನಾಟಕದಲ್ಲಿ ನಡೀತಿದೆಯಾ ಇಲ್ವೋ ಅಂತ ಐಡೆಂಟಿಫೈ ಮಾಡೋಕ್ಕೆ, ಐಡೆಂಟಿಫೈ ಮಾಡೋದು ಮತ್ತೆ ರಿಪೋರ್ಟ್ ಮಾಡೋ ಪರ್ಮಿಷನ್ ಇದೆ. ಅದಾಗಿದ ತಕ್ಷಣ ರಿಪೋರ್ಟ್, ಇನ್ ಕೇಸ್ ರಿಪೋರ್ಟ್ ಆಗಾದ್ಮೇಲೆ ಅವರು ಬಿಡುಗಡೆ ಪ್ರಮಾಣ ಪತ್ರ ಕೊಡಬೇಕಾಗುತ್ತೆ. ಬಿಡುಗಡೆ ಪ್ರಮಾಣ ಪತ್ರ ಅಂದ್ರೆ ಏನು ಅಂದ್ರೆ, ಬಿಡುಗಡೆ ಪ್ರಮಾಣ ಪತ್ರ ಕೊಡುವಾಗ ಅವರು ಜೀತದಿಂದ ಮುಕ್ತವಾಗಿದ್ದಾರೆ ಅಂತ ನಾವು ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಗೌರ್ಮೆಂಟ್. ಅದಾಗಿದ ತಕ್ಷಣ ಅವರಿಗೆ ರೆಸ್ಕ್ಯೂ ಮಾಡಿ ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗಿ ಜೀತ ದಾಳಿಗಳನ್ನು ತುರ್ತು ಪರಿಹಾರ ಅವರಿಗೆ ಆಲ್ಮೋಸ್ಟ್ 30,000 ತನಕ ಇಮಿಡಿಯೇಟ್ ಆಗಿ ರಿಲೀಫ್ ಕೊಡ್ತಾರೆ. ಅದು ಅಲ್ಲದೆ ಅವ್ರನ್ನ ಬೇರೆ ಜಾಗ ಕರ್ಕೊಂಡೋಗಿ ಅವ್ರಿಗೆ ಬೇಕಾಗಿರೋ ಪುನರ್ವಸತಿಗಾಗಿರೋ ಎಲ್ಲ ವಿಷಯಗಳನ್ನು ಸಹಾಯತವನ್ನು ಅವರು ಮಾಡಿಕೊಡ್ತಾರೆ. ಅದ್ರಲ್ಲಿ ಪುನರ್ವಸತಿ ಅಂತ ಹೇಳುವಾಗ ಅವರಿಗೆ ಇನ್ ಕೇಸ್ ಮನೆ ಇಲ್ಲ ಅಂದರೆ ಅವ್ರಿಗೊಂದು ಜಾಗ ಕೊಟ್ಟು ಮನೆ ಕೊಟ್ಟು ಇರೋಕ್ಕೆ, ಇಲ್ಲಾಂದರೆ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್, ವಾಪಸ್ ಜೀತ ಪದ್ಧತಿಗೆ ಬರದೆ ಬೇರೆ ಕೆಲಸದಲ್ಲಿ ಒಳಪಡಿಸೋಕ್ಕೆ ಟ್ರೈ ಮಾಡ್ತಾರೆ. ಅದು ಅಲ್ಲದೆ ಅವ್ರಿಗೆ ಮೆಡಿಕಲ್ ಸಪೋರ್ಟ್, ಇಮೋಷನಲ್ ಸಪೋರ್ಟ್ ಇದೆಲ್ಲ ಸಹ ಕೊಡ್ತಾರೆ. ಅದು ಅಲ್ಲದೆ ಡಿ ಎಲ್ ಎಸ್ ಹತ್ರ ಹೋದ್ರೆ ಬರೀ ಅವ್ರನ್ನ ಬಿಡುಗಡೆ ಮಾಡೋದು ಮಾತ್ರ ಅಲ್ಲ, ಯಾರು ಇವ್ರನ್ನ ಜೀತ ಪದ್ಧತಿಯಲ್ಲಿ ಹಾಕಿರ್ತಾರೆ ಅವ್ರನ್ನ ರೆಸ್ಪಾನ್ಸಿಬಲ್ ಮಾಡಿ ಅವರಿಗೆ ಒಂದು ಶಿಕ್ಷೆ ಆಗೋ ಥರ ನಾವು ನೋಡ್ಕೊಳ್ಬೋದು. ಇದೆಲ್ಲ ಪ್ರೊವಿಷನ್ಸ್ ಆ್ಯಕ್ಟಲ್ಲೂ, ಬಾಂಡೆಡ್ ಲೇಬರ್ ಆ್ಯಕ್ಟಲ್ಲೂ ಇದೆ, ಅದು ಅಲ್ಲದೆ ನಮ್ಮ ಕರ್ನಾಟಕದ ಗೌರ್ಮೆಂಟ್ ನೋಟಿಫಿಕೇಶನ್ಸಲ್ಲೂ ಇದೆ ಇದನ್ನ ಸ್ಟಾಪ್ ಮಾಡೋಕ್ಕೆ.
1: ಗ್ರೇಟ್, ಮತ್ತಷ್ಟು ಪ್ರಶ್ನೆಗಳ ಜೊತೆಗೆ ವಾಪಸ್ ಆಗ್ತೀವಿ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಫಲಾನುಭವಿಗಳು ಕೂಡ ನಮ್ಮ ಜೊತೆ ಆಗ್ತಾ ಇದ್ದಾರೆ. ಅವರ ಕಥೆ ಏನು, ಎಲ್ಲಿಂದ ಬಂದರು, ಯಾಕೆ ಈ ಪದ್ಧತಿಗೆ ಬಲಿಯಾದರು, ಈ ಎಲ್ಲ ವಿಷಯಗಳನ್ನು ತಿಳ್ಕೊಳ್ತೀವಿ. ಕೇಳ್ತಾ ಇರಿ, ಇದು FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

0: ಸಮಯ ಸರಿಯಾಗಿ 4:18 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಮಾನವ ಕಳ್ಳ ಸಾಗಣೆ ವಿರೋಧಿ ದಿನ ಮತ್ತೆ ಜೀತ ಪದ್ಧತಿ ಎರಡೂ ವಿಷಯಗಳ ಬಗ್ಗೆ ಈಗಾಗಲೇ ಮೇಡಮ್ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಫಿಬಾ ನಿಶಾ ಅವರು. ಜೊತೆಗೆ ಇವತ್ತು ನಾನು ಹೇಳಿದೆ ನಮ್ಮ ಜೊತೆಯಲ್ಲಿ ಇಬ್ಬರು ಫಲಾನುಭವಿಗಳು ಕೂಡ ಇದ್ದಾರೆ ಅಂತ. ಪಕ್ಕಣ್ಣ
1: ನಮಸ್ಕಾರ.
0: ನಮಸ್ಕಾರ. ಪಕ್ಕಣ್ಣ ಅವ್ರ ಜೊತೆಲಿ ಮೂರ್ತಿ ಅವರು ಕೂಡ ಇದ್ದಾರೆ. ಪಕ್ಕಣ್ಣ ಮೊದಲು ನೀವು ಮಾತಾಡಿ ಹೇಳಿ, ಹೆಂಗೆ ಈಗ ಜೀತ ಪದ್ಧತಿಯಿಂದ ಮುಕ್ತರಾಗಿ ಆಚೆ ಕಡೆ ಬಂದಿದ್ದೀರಲ್ವಾ ನೀವು, ಜೀತ ಪದ್ಧತಿಗೆ ಹೋಗಿದ್ ಹೆಂಗೆ, ಹಿಂಗ್ ಶುರುವಾಯ್ತು, ಎಲ್ಲಿಂದ ಯಾಕೆ ಹೋದ್ರಿ ನೀವು?
1: ಅಮ್ಮ, ನಮ್ಮ ಗದಗ ಜಿಲ್ಲಾ ಗದಗ ತಾಲೂಕು ಸಾಕಿನ ಲಕ್ಕುಂಡಿ ನಮ್ಮೂರು. ನಾವು ಹುಬ್ಳಿಯಲ್ಲಿ ಕೆಲಸಕ್ಕಂತ ಹೋಗ್ತಿದ್ವಿ. ಮನೆ ಪರಿಸ್ಥಿತಿ ಒಂದು ಸ್ವಲ್ಪ ಗಂಭೀರ. ಹುಬ್ಳಿಯಲ್ಲಿ ಕೆಲಸ ಮಾಡ್ತಿದ್ವಿ. ನಮಗೊಂದು 2 ದಿನ ಕೆಲಸ ಸಿಗಲಿಲ್ಲ ಅಮ್ಮಲ್ಲಿ. ನಮ್ಮನ್ನು ಅರಸಿಕೆರೆಗೆ ಅಂತೇಳಿ 12:00 ಸುಮಾರು ಅರಸಿಕೆರೆಯಾಗ ತೆಂಗಿನ ತೋಟ ಅಡಿಕೆ ತೋಟದ ಕೆಲಸ ಐತಿ, ನೀವು ಬರ್ರಿ ಅಂತೇಳಿ ನಮ್ಮನ್ನು ಒಂದು ನಿರಂಜನ ಅನ್ನೋ ಹುಡುಗ ಒಬ್ಬ ಕರ್ಕೊಂಡು ಹೋದ.
0: 15 ಜನ
1: ತೋಟದ ಕೆಲಸ, ತೆಂಗಿನ ತೋಟ ಅಡಿಕೆ ತೋಟ ಅಂತ ಕರ್ಕೊಂಡೋಗ್ಯಾನ. ಕರ್ಕೊಂಡೋಗಿ ಅಲ್ಲಿ ಅರಸಿಕೆರೆಗೆ 6:00 ಇಳಿದ್ವಿ. ಇಳಿದು ಬಿಟ್ಟೇನೆ ಜೀಪ್ ಇದ್ವು ಅವರು. ಜೀಪ್ನ್ಯಾಗ ಹತ್ತಿಸ್ಕೊಂಡು ಅದು ಕುಶಲ್ ನಗರ ಅಂತೇಳಿ, ಅದು ನಮಗೆ ಬಿಡುಗಡೆಗಿಂದ ಗೊತ್ತಾಗೈತಿ ಆ ಊರು ಅನ್ನೋದು. ಬೆಳತನನ್ನ ಹೋಗಿ ಬೆಳಿಗ್ಗೆ 5:00 ಅಲ್ಲಿ ಇಳಿದ್ವಿ. 5:00 ಅಲ್ಲಿ ಇಳಿಸಿ ಸಲ್ಚಿ ಕೊಟ್ಟು ಸೊಂಟಿ ಹೊಲ್ದಾಗ ಕೆಲಸಕ್ಕೆ ಹಚ್ಚಿದ್ರು. ಅಲ್ಲಿಂದ ಸೊಂಟಿ ಹಚ್ಚಿ ಹೊಳ್ಳಿ 2 ಎಕರೆ ಎಬ್ಬಿದ್ವಿ ಅಲೆ. ಆಮ್ಯಾಗ ಅಧಿಕಾರಿಗಳಿಗೆ ಹೆಂಗೋ ಸುದ್ದಿ ಮುಟ್ಟಿ ಅವರು ನಮ್ಮನ್ನು ಬಂದು ಜೀತದಿಂದ ಹಿಂಸೆ ಭಾಳ ಮಾಡಿದ್ರು ನಮಗಲ್ಲಿ.
0: ಎಷ್ಟು ದಿನ ಕೆಲಸ ಮಾಡಿದ್ರಿ?
1: 6 ತಿಂಗಳು ಮಾಡಿವಿ ಅಮ್ಮ. 15 ಜನ 6 ತಿಂಗಳು ಮಾಡಿವಿ. ನಮಗೆ ಊಟ ಇಲ್ಲ, ಟೈಮ್ ಸೇರಿ ಜಳಕ ಅಂತೂ ಇಲ್ಲ ಇಲ್ಲ. 6 ತಿಂಗಳು ಜಳಕ ಮಾಡಿಲ್ಲ ಮಳೆ ಮ್ಯಾಗ ಜಳಕ. ನಮಗೆ
0: ಮಲೆ ಮಲ್ಗಕ್ಕೆಲ್ಲ ಜಾಗ ಕೊಟ್ಟಿದ್ರ
1: ಶೆಡ್ ಅಮ್ಮ, ಚಪ್ರ
0: 15 ಜನ ಒಟ್ಟಿಗೆ.
1: ಹಾ, ಒಟ್ಟಿಗೆ. ಅವರು ನಮ್ಮಂತ್ಯಕ ಒಟ್ಟಿಗೆ ಇರೋರು. ನಮ್ಮನ್ನು ಹೊರಗಡೆ ಎಲ್ಲಿ ಒಂದಕ್ಕೆ ಹೋಗಕ್ಕೂ ಬಿಡ್ತಿದ್ದಿಲ್ಲ. ಊಟ 2 ಹೊತ್ತು ಊಟ, ಅದು ಹೊಟ್ಟೆ ತುಂಬ ಇಲ್ಲ.
0: ಏನು ಕೊಡ್ತಿದ್ರು?
1: ಅನ್ನ ಅಷ್ಟೇ, ಹಳೆ ಅಕ್ಕಿ ಅನ್ನ. ಅದ 5 ರೂಪಾಯಿ ಕರ್ಪುಡಿಸಿಟ್ಟು, ಒಂದು ತಮಾಟೆ ಹಣ್ಣು, ಅದ ಗಂಜಿ ಮಾಡೋದು, ಅದ ಬಸ್ತು, ಅದನ್ನು ಮುದ್ದೆ ಮಾಡೋದು, ಅನ್ನದ ಇಷ್ಟಿಷ್ಟು ಅದನ್ನು ಕೊಡೋದು. 2 ಹೊತ್ತು ಅದನ್ನ ಕೊಡೋರು, ಮತ್ತೆ ಊದಿದ್ದೇನಿಲ್ಲ. ಅಲ್ಲಿಂದ ಸೊಂಟಿ ಎಬ್ಬಲ್ಲಿ ಮಟ್ಟನು ಇವ್ರೇನ ಹಿಂಸೆ ಮಾಡಿದ್ರು, ಮತ್ತೆ ನಮಗೆ ದಾರಿ ಇದ್ದಿಲ್ಲ ಬರಾಕ, ಬಿಡ್ತಿದ್ದಿಲ್ಲ. ಉಳ್ದಿದ್ವಿ ಅಲ್ಲೇ. ಅಧಿಕಾರಿಗಳು ಹೆಂಗ ಒಂದ್ ಸ್ವಲ್ಪ ಯಾರ ಒಂದ್ ಲಿಂಕ್ ಕೊಟ್ಟು ನಮ್ಮ ಮನುಷ್ಯನು ಒಬ್ಬವನ್ ತಪ್ಪಿಸಿ ಕಳಿಸಿದ್ವಿ. ಅವನು ರಘು ಅನ್ನೋ ಹುಡುಗ, ಗದಗಿನವ. ಅವನು ಒಂದು 2 ತಿಂಗಳ ಜಿಲ್ಲಾಸ್ಪತ್ರೆ ಒಳಗ ಟ್ರೀಟ್ಮೆಂಟ್ ತಗೊಂಡು ಆ ನಂತರ ಅಧಿಕಾರಿಗಳಿಗೆ ಭೇಟಿಯಾಗ, ನಮ್ಮ ತಾಯಾರಿ ಭೇಟಿಯಾಗಿ.
0: ಏನಾಗಿತ್ತು ಅವ್ರಿಗೆ?
1: ಬ್ಲಡ್ ಇಲ್ಲಮ್ಮ ಮನೆಯಾಗ. 7 ಪಾಯಿಂಟ್ ಬ್ಲಡ್ ಅದಾವ. ಊಟ ಇಲ್ಲ, ಕಾಲು ಕೈ ಬಾತ್ ಬಿಟ್ಟವ ಎಲ್ಲರು. ನಮ್ಮ ಎಲ್ಲ ಜನನು ಹಂಗಾಗ್ಯಾರ. ಅಲ್ಲಿಂದ ಒಬ್ರು ಖಾಲಿನ ಆದ್ರು, ಬಿಡುಗಡೆ ಆಗಿ ಬಂದಿಂದ ಒಬ್ಬ ಮನುಷ್ಯ ನಮ್ಮ ಕುಟ್ಟಾಗ 15 ಮಂದಿಯಾಗ ಒಬ್ಬ ಖಾಲಿ ಆದ.
0: ಅಂದ್ರೆ ನೀವು ಬಿಡಿಸಿ ಕಳ್ಸಿದ್ದು, ಅಲ್ಲಿಂದ ತಪ್ಪಿಸಿ ಕಳ್ಸಿದ್ದು?
1: ಇಲ್ಲಮ್ಮ, ನಾವ ಸಿಕ್ಕೊಂಡಿದ್ವಿ. 15 ಜನ ನಾವು ಒಟ್ಟ
0: 15 ಜನ ಸಿಕ್ಕಾಕೊಂಡಿದ್ವಿ.
1: ಸಿಕ್ಕಾಕೊಂಡಿದ್ದಾಗ ಒಬ್ಬ ಮನುಷ್ಯನ ತಪ್ಪಿಸಿ ಕಳಿಸಿದ್ವಿ, ನಮ್ಮ ಮನುಷ್ಯನ ಗದಗ ಹುಡುಗನ್ನ. ಅವ 2 ತಿಂಗಳು ಟ್ರೀಟ್ಮೆಂಟ್ ತಗೊಂಡು ಮತ್ತೊಂದು 1.5 ತಿಂಗಳಿಗೆ ನಮ್ಮ ತಾಯಾರಿಗೆ ಹೋಗಿ ಹೇಳಿದಾಗ ನಮ್ಮ ತಾಯಾರ ಅಧಿಕಾರಿಗಳಿಗೆ ತಿಳಿಸ್ಯಾರ ಅಲ್ಲಿ.
0: ಈಗ ನಿಮ್ಮ ಮನೆಯವ್ರಿಗೆಲ್ಲ ಗೊತ್ತಿರ್ಲಿಲ್ವಾ ನೀವಲ್ಲಿ?
1: ಇಲ್ಲಮ್ಮ, ಅವರು ಫೋನು ಆಮ್ಯಾಗ ದುಡ್ಡು ಬಕ್ಕಂದನ್ನು ಎಲ್ಲರೂ ಕಸ್ಕೊಂಡು ಅವ್ರು ಯಾವ ರೀತಿನೂ ನಮ್ಗೇನು ಹೊರಗಿಂದ ಏನು ಗೊತ್ತಾಗದಂಗ ಪ್ರಪಂಚನ ನೋಡ್ದಂಗ ಇಟ್ಟಿದ್ರು ನಮ್ಮನ್ನ.
0: ನೀವು ಇವಾಗ 6 ತಿಂಗಳು 6.5 ತಿಂಗಳು ಬರ್ದೇ ಇರುವಾಗ ನಿಮ್ಮ ಮನೆಯವರು ಹುಡುಕ್ಲಿಲ್ವಾ?
1: ಎಲ್ಲ ಹುಡುಕಿದ್ರೆ ಎಲ್ಲಿದಾರ ಅಂತ ಹುಡುಕ್ಬೇಕಮ್ಮ ಅವ್ರು. ಕುಶಲ್ ನಗರ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಅದು TBT ಕ್ಯಾಂಪ್ ನ್ಯಾಗ ಅಲ್ಲಿದ್ದ ಮುಂದೆ ಇದೀವಿ ನಾವು. ಮತ್ತೆ
0: ಯಾರ್ಯಾರು ಇದಾರೆ ಮನೆಯಲ್ಲಿ ಪಕ್ಕಣ್ಣ?
1: ನಮ್ಮ ಮನೆಯಲ್ಲಿ ಅಮ್ಮ, ನಮ್ಮ ತಾಯಿ ತಂದೆ, ನಮ್ಮ ಒಬ್ಬ ಹೆಣ್ಮಕ್ಳು, 2 ಗಂಡ್ಮಕ್ಳು. ಹಂಗ
0: ನಿಮ್ಗೆ?
1: ನಮ್ಮ ಹೆಣ್ಮಕ್ಳು, ನಾನು. ಇಷ್ಟು ಜನ ಇದೀವಿ.
0: ಅಂದ್ರೆ ಮದ್ವೆ ಆಗಿದೆಯೇ?
1: ಹಾ.
0: ಮಕ್ಕಳಿದ್ದಾರೆ?
1: ಮಕ್ಕಳಿದ್ದಾರೆ.
0: ಇದೆಲ್ಲ ಇರುವಾಗ ದುಡಿಯೋರು ಎಷ್ಟು ಜನ ಇದ್ರು ಮನೆಯಲ್ಲಿ?
1: ನಾನು ಒಬ್ಬವ, ನಮ್ಮ ತಾಯಿ.
0: ಮತ್ತೆ ನೀವು ಹಂಗ 6 ತಿಂಗಳು ಹೋದಾಗ ಹೆಂಗೆ ಜೀವನ ಹೆಂಗ್ ನಡೆದಿದೆ?
1: ಜೀವನ ಎಲ್ಲ ಬಹಳ ಕಷ್ಟ ಆಗೈತಮ್ಮ. ಬಹಳ ಅಂದ್ರೆ ಬಹಳ ಕಷ್ಟ. ನಮ್ಮ ಅಪ್ಪರಿಗೆ ಲಕ್ವ ಹೊಡೆದು 16 ವರ್ಷ ಆಯ್ತು.
0: ಮತ್ತೆ ಯಾರು ದುಡಿಯೋರಿಲ್ಲ?
1: ಇಲ್ಲ, ನಮ್ಮ ತಾಯೇ ದುಡಿಬೇಕು. ನಾನು ಈಗ ನಮ್ಮ ಮಕ್ಕಳು ಸಣ್ಣ, ಅವಾಗ ಇವತ್ತಿನ ಟೈಮ್ ಮಕ್ಕಳದ್ದು ಕೆಲಸ ಮಾಡ್ತಾ ಇದ್ದಾರೆ. ಈಗ 8 ವರ್ಷ ಆಯ್ತು ನಾನು ಬಿಡುಗಡೆ ಆಗಿ ಬಂದು. 2018 ನಾವು ಬಿಡುಗಡೆ ಆಗಿದ್ವಿ. ಈಗ 8 ವರ್ಷ ಆಯ್ತು. ಈಗ ಮಕ್ಕಳು ಸ್ವಲ್ಪ ಕೈವಟಕ್ಕೆ ಬಂದಾರ ಮಾಡ್ತಾರ.
0: ಜೀತ ಪದ್ಧತಿ ಅಂದ್ರೆ ನೀವು ಜೀತಕ್ಕೆ ಒಳಗಾದಾಗ ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೆಲ್ಲ ಕೆಲಸ?
1: 5 ಗಂಟೆಗೆ ಕೆಲಸ ಚಾಲು ಮಾಡ್ಬೇಕಮ್ಮ. 7:30 ಮಟ್ಟ ಕೆಲಸ ಮಾಡ್ಬೇಕು.
0: ಸಾಯಂಕಾಲ
1: ಆಮ್ಯಾಗ ಮಧ್ಯಾಹ್ನ ಒಂದ್ ಗಂಟೆ ಎರಡ್ ಗಂಟೆಕ ಹಿಂಗ ಊಟಕ್ ಬಿಡಾರ. ಹೊಳ್ಳಿ ಏಳುವರೆಗೆ ಬಿಟ್ರ ಅಂದ್ರ ಒಮ್ಮಕ್ಳಿ ಹತ್ತು ಒಂಬತ್ತುವರೆ ಹತ್ತಕ್ಕೆ ಊಟ ಕೊಡಾರ.
0: ಪಕ್ಕಣ ಹಿಂಗಿತ್ತು ಆ ಜಾಗ ಎಲ್ಲಾನು
1: ಎಲ್ಲ ಕಾಡಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದ್ರ ಮಧ್ಯನ ಇದು ಹೊಲ.
0: ಎಷ್ಟ್ ಜನ ನಿಮ್ಮನ್ ಕಾಯಕ್ ಇರ್ತಿದ್ರು?
1: ಅವರು ಐದ್ ಜನ ಇದ್ರಮ್ಮ.
0: ಐದ್ ಜನ ನೀವು ಹದಿನೈದು ಜನ ಐದು ಜನದಿಂದ ತಪ್ಸ್ಕೊಂಡು
1: ಸಾಧ್ಯಲ್ಲಮ್ಮ. ಹಂಗಿದ್ರು ಅವ್ರು ಎಲ್ಲೇ ಹೋದ್ರು ನಡಬರ್ಕ ಒಬ್ರು, ಮುಂದೊಬ್ರು, ಹಿಂದೊಬ್ರು, ನಮ್ಮ ನಡಬರ್ಕ ಬರೋರು. ಕೆಲಸ ನಾವು ಮಾಡಾಕತ್ತೀರ ಅವ್ರು ನಿಂದ್ರ ಹಿಂಗ.
0: ಯಾವತ್ತಾದ್ರೂ ಈ ತಪ್ಪಿಸ್ಕೊಂಡು ಹೋಗೋ ಪ್ರಯತ್ನದಲ್ಲಿ ಅವ್ರ ಜೊತೆ ಸಿಕ್ಕಾಕೊಂಡಿದ್ರ?
1: ಸಾಕಷ್ಟು ನಮ್ಮ ಕೂಟ 15 ಮಂದಿ ಒಳಗನ ಒಂದು 3-4 ಜನ ಮಾಡಿದಾರಮ್ಮ. ಹಂಗ
0: ಏನ್ ಮಾಡ
1: ಅವರು ಹೊಳ್ಳಿ ಅವ್ರನ್ನ ಹಿಡ್ಕೊಂಬಂದು ಬಹಳ ಹಿಂಸೆ ಮಾಡಿ ಹೊಡೆದು ಒಬ್ಬ ಈ ಎದರಿಂದ ರಾಣೆಮಣ್ಣೂರ್ ಅಂತೇಕ ಒಂದು ಹಳ್ಳಿ ಅವ ಲಮಾಣಿ ಅಂತೇಳಿ ಆ ಹುಡುಗಗ ಹೊಡೆದು ಮೈಂಡ್ ಹಾಪ್ ಆಗೈತಿ. ಇವತ್ತಿನವರೆಗೂ ಅವನು
0: ಅಂದ್ರೆ ಕೋಮಾಗ ಹೋಗಿದಾರ.
1: ಈ ಧಾರವಾಡ ಮಾನಸಿಕ ಆಸ್ಪತ್ರೆ ಒಳಗೆ ತೋರಿಸ್ತಾರ ಅವನ್ನ. ಸ್ವಲ್ಪ ಇಲ್ಲ ಮನೆಯಾಗಿರ್ಬೇಕು, ಇದು ನಮ್ಮ ತಂದೆ ತಾಯಿ ಅಂತೇಳಿ ಇರ್ಬೇಕು ಅನ್ನೋಂಥದ್ದು ಪ್ರಜ್ಞೆ ಇಲ್ಲ. ಅವನು ಸರ್ಪಿ ತೊಗೊಂಡ್ ಬಿಡದಾರ, ಬೈಕಿನ ಸರ್ಪಿ ತೊಗೊಂಡು ತೆಲಿಗೆ.
0: ಅದಕ್ಕೆ ಮುಂಚೆ ಚೆನ್ನಾಗಿದ್ದ
1: ಆರಾಮಿದ್ದಮ್ಮ, ನಮ್ ಕೊಟ್ಟು ಚಲೋತ್ನೆ ಕೆಲಸ ಮಾಡ್ಯಾನ ಅವನು. ಅವನು ಹೊಡೆದಿಂದಾಗ ಹಂಗಾಗಿದ್ದಾನೆ.
0: ಮತ್ತೆ ಅವಾಗೆಲ್ಲ ಯಾರು ಕಂಪ್ಲೇಂಟ್ ಕೊಟ್ಟಲಿಲ್ವಾ?
1: ಅಲ್ಲ ಕೊಡಾಗ
0: ಬಿಡ್ತಾ ಇರ್ಲಿಲ್ಲ,
1: ಹೊರಗಡೆನೆ ಬಿಟ್ಟಿಲ್ಲಮ್ಮ. ನಮ್ಮನ್ನ ಮೆಡಿಸಿನ್ ಅನ್ನೋದು ಇಲ್ಲ, ನಮ್ಗೆ ಏನಾದ್ರೂ ಮೆಡಿಸಿನ್ ಇಲ್ಲ, ಮತ್ತೆ ಕಷ್ಟ ಇಲ್ಲ ಏನು ನಮ್ಗೆ. ಏನು ಇಂಥದ್ ಒಂದಂತನು ಮನೆಗೆ ಫೋನ್ ಹಚ್ಚಂಗಿಲ್ಲ, ಫೋನ್ ಕೊಡ್ತಿದ್ದಿಲ್ಲ.
0: ನೀವು ಎಲ್ಲಿದ್ದೀರ ಅಂತಾನೆ ಗೊತ್ತಿರಲಿಲ್ಲ
1: ನಮ್ಗೆ. ಆ ಊರ ಗೊತ್ತಿಲ್ಲಮ್ಮ ನಮ್ಗೆ. ಅಧಿಕಾರಿಗಳು ನಮ್ಮ ಹುಡುಗ ಯಾವಾಗ ಹಂಗೆ ಹೇಳಿದ, ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿ ನಮ್ಮ ತಮ್ಮರು ಆ ರಘು ಅನ್ನೋ ಹುಡುಗ ಅಧಿಕಾರಿಗಳಿಗೆ ಹೇಳಿದಾಗ ಅವ್ರು ಬಂದು ನಮ್ಮನ್ನು ಬಿಡುಗಡೆ ಮಾಡಿ ಕುಶಲನಗರದಾಗ ಸ್ಟೇಷನ್ಗೆ ಹೋಗಿ ನಮ್ಗೆ ಕಂಪ್ಲೇಂಟ್ ಎಲ್ಲ ಬರೋಬ್ಬರಿ ಅವರು ಕಂಪ್ಲೇಂಟ್ ಮಾಡಿ ನಮ್ಮನ್ನು ಒಂದು 2 ದಿವಸ ಇದ್ರಾಗಿಟ್ರು ಹಾಸ್ಟೆಲ್ ಒಳಗೆ. ಹಾಸ್ಟೆಲಾಗಿಟ್ಟು ನಮ್ಗೆ ಒಂದು ಕಾರ್ಡ್ ಕೊಟ್ಟು ನಮಗೊಂದು 20,000 ರೂಪಾಯಿ ಗೌರ್ಮೆಂಟ್ಲಿಂದ, 3,000 ರೂಪಾಯಿ ಕೈಯಾಗ ಕೊಟ್ಟರು, 17,000 ರೂಪಾಯಿ ಚೆಕ್ ಕೊಟ್ಟರು. ಕೊಟ್ಟು ಆ ನಂತರ ನಮ್ಮನ್ನ ಪೊಲೀಸ್ ಸೆಕ್ಯೂರಿಟಿ ಒಳಗನ ನಮ್ಮನ್ನ ಊರಿಗೆ ಕಳಿಸಿದ್ರು. ನಾವು ಎಲ್ಲ ಈ ಸಿಗ್ಬಂದಿ ಇದ್ದಾಗನ ಅವ ಟ್ರೈನ್ ಹೋಗೋ ಟ್ರೈನ್ ಹಾರ್ಕೊಂಡ್ಬಿಟ್ಟ. ಅಷ್ಟು ಮೈಂಡ್ ಆಪು ಬೆಳಗೋ ಇದು ರಾಣಿಮಂಡ್ರ ಹುಡುಗಂದು ಹೋಗೋ ಟ್ರೈನ್ ಹಾರ್ಕೊಂಡು ಹಂಗೆ ಯಾವಾಗ ಹೋಗಿದ್ನೋ ಊರಿಗೆ ಹೋಗಿದ್ದ. ಒಮ್ಮೆ ನಾವು ಅಲ್ಲಿ ಹೋಗಿದ್ವಿ ಕೇಳಕ್ಕಂತೇಳಿ, ನಾವು ಈ ಸಂಘ ಮಾಡ್ಕೊಂಡಿಂದ ಹೋಗಿದ್ವಿ. ಇವ್ರಿಗೆಲ್ಲ ಫೋನ್ ಹಚ್ಚಿ ಇವ್ರು ನಮ್ಗಿಂತ ಮೊದಲು ಬಿಡುಗಡೆ ಆದಾರ. ಇವರೆಲ್ಲ ನಾವು ಬಿಡುಗಡೆ ಆಗಿಂತ ಗೊತ್ತಾಗಿ ಇವ್ರು ನಮಗೆ ನಂಬರ್ ಗಿಂಬರ್ ತೊಗೊಂಡು ಎಲ್ಲರೂ ಒಟ್ಟಿಗೆ ಸೇರಿ ನಾವು ಇದೇನು ಮುಖ ಅಂತೇಳಿ ಒಂದು ಸಂಘ ಮಾಡಿಕೊಂಡು ಈಗ ಅವ್ರ ಏರಿಯಾದೊಳಗೆ ಅವರು ಗುರುತಿಸ್ತಾರೆ ಇವು ಬಾಂಡೆಡ್ ಲೇಬರ್ ಹೌದೋ ಅಲ್ಲೋ, ಜೀತಕ್ಕೆ ಅದನೋ ಇಲ್ಲೋ.
0: ಈ ಉದಯೋನ್ಮುಖ ಸಂಘದ ಬಗ್ಗೆ ಮಾತಾಡೋಣ. ಆ ಸಂಘದ ಬಗ್ಗೆ ಮಾತಾಡಕ್ ಮುಂಚೆ ನಿಮ್ಮ ಸ್ನೇಹಿತರು ಮೂರ್ತಿ ಅವರು ಇದ್ದಾರೆ ಪಕಣ. ಮೂರ್ತಿ ಅವರೇ ಹೇಳಿ, ಹೇಗೆ ಸಿಕ್ಕಾಕೊಂಡ್ರಿ ಈ ಜಾಲದಲ್ಲಿ ನೀವು? ಯಾವ ಊರು ನಿಮ್ದು?
2: ನಮ್ದು ಮೈಸೂರು ಮೇಡಮ್.
0: ಮೈಸೂರು ಹೇಗೆ ಸಿಕ್ಕಾಕೊಂಡ್ರಿ
2: ಮೇಡಮ್? ನಮ್ದು ಜೀವನ ಎಡ್ಸಕ್ಕೆ ತುಂಬಾ ತೊಂದರೆ ಆಯ್ತಿತ್ತು. ಫ್ಯಾಮಿಲಿ ನಾವು.
0: ಏನ್ ಮಾಡ್ತಿದ್ರಿ ಕೆಲಸ
2: ಮೇಡಮ್? ಕೆಲಸ ಬಂದು ಕಬ್ಬು ಕಡಿ ಕೆಲಸ ಮಾಡಿ.
0: ಕಬ್ಬು ಕಡಿಯೋ ಕೆಲಸ ಮೈಸೂರಲ್ಲಿ?
2: ಮೈಸೂರಲ್ಲಿ.
0: ಮೈಸೂರೇನ ಮೈಸೂರ್ ಹತ್ರ ಬೇರೆ ಯಾವ್ದು ಹಳ್ಳಿ?
2: ಅಲ್ಲಿ ಅಲ್ಲಿ
0: ಹಳ್ಳಿ. ಕಬ್ ಕಡಿಯೋ ಕೆಲಸ ಅಂದ್ರೆ ಏನ್ ಮಾಡ್ತಿದ್ರಿ? ಅಲ್ಲಿಂದ ಎಲ್ಲಿಗೆ ಹೋದ್ರಿ? ಏನಾಯ್ತು
2: ಮೇಡಮ್? ನಾವು ಮದುವೆಯಾಗಿ ವಸ್ತ್ರಲ್ಲಿ ಜೀವನ ನಡೆಸಕ್ಕೆ ತುಂಬಾ ಕಷ್ಟ ಆಯ್ತಿತ್ತು. ನಮ್ಗೆ ಸರಿ ಕೆಲಸ ಸಿಗ್ತಾ ಇರ್ಲಿಲ್ಲ. ಒಳ್ಳೆ ಕೆಲಸ ಮಾಡ್ಬೇಕು ನಮ್ ಒಂದೊಂದೇ ಆಸೆ ಮೇಡಮ್. ಒಂದು ಸ್ವಂತವಾಗಿ ಸಂಪಾದನೆ ಮಾಡಿ ಒಂದು ಮನೆ ಕಟ್ಬೇಕಂತ ಕನಸು ಅವಾಗಿಂದ ನಂದು ಅದೇ ಆಸೆ. ಇದೇ ಥರ ಇರಬೇಕಾದ್ರೆ ಅಲ್ಲಿ ಸರಿ ಸಂಪಾದನೆ ಕೊಡ್ತಿರಲಿಲ್ಲ ನಾನು ವಿರೋಧ ಸಲ್ಲಿಸ್ತೈತಲ್ಲಿ. ನಮ್ಮ ಮಿಸ್ಸಸ್ಸು ಅವರ ಅಣ್ಣ ಬಂದು ಭಾವ ನಮ್ಮ ಭಾವವ್ರು ಬಂದು ಇಲ್ಲಿರಬೇಡಿ ನೀವು, ಈ ಥರ ಒಂದು ಕೆಲಸ ಐತೆ, ಅಲ್ಲಿ ಮಾಡಿದ್ರೆ ಕೈ ತುಂಬ ಸಂಬಳ ಕೊಡ್ತಾರೆ, ಅಚ್ಚುಕಟ್ಟು ಇಬ್ರು ದುಡಿಬೋದು, ಸಾಲ ತೀರಿಸ್ಬೋದು, ಒಂದು ಮನೆ
0: ಕಟ್ಸ್ಕೊಬೋದು.
2: ಮಕ್ಳು ಇದು ಮೇಡಮ್, ಇಬ್ರು
0: ಮಕ್ಕಳು,
2: ನಮ್ಗೆ ಟಿನ್ಸು ಮಕ್ಳು, ಒಂದು ಹೆಣ್ಣು ಒಂದು ಗಂಡು ಮತ್ತೆ ಒಂದು ಪಾಪ ಇತ್ತು, ಮೂರು ಜನ,
0: ಮೂರು ಜನ ಮಕ್ಕಳು.
2: ಅಲ್ಲಿ ಅವ್ರು ಕರ್ಕೊಯ್ತಾರೆ. ಕರ್ಕೋದಾಗ
0: ಯಾವ ಊರಿಗೆ ಕರ್ಕೊಂಡೋದ್ರು ಅವರು
2: ಮೇಡಮ್? ಈ ಊರಂತ ಹೇಳಕ್ಕಾಗಲ್ಲ, ಒಳೆ ನೆಡ್ಸ್ಪೋರ್ ಆಗ್ಬೋದು, ಹಾಸನ
0: ಸೇರಿ ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗ್ತಾ
2: ಇದ್ರು. ಒಂದೊಂದು ಊರಲ್ಲಿ ಬಂದು ಒಂದೊಂದು ಜಿಲ್ಲೆಯಲ್ಲಿ 3 ತಿಂಗಳು 2.5 ತಿಂಗಳು 4 ತಿಂಗಳು ಈ ಥರ ಸಿಗುತ್ತೆ. ಎಲ್ಲಿ ಸೀಸನ್ ಕೆಲಸ ಸಿಗುತ್ತೋ ಅಲ್ಲೇ ಕಾಂಟ್ಯಾಕ್ಟ್ ಮಾಡ್ಕೊಂಡು ಕರ್ಕೊಯ್ತಾರೆ. ನಮ್ಮದು ಕೆಲಸ ಬಂದು ಗಂಡಸರೆಲ್ಲ ಲೇಬರ್ಗಳೆಲ್ಲ ಕಬ್ಬು ಕಡಿಯೋದು, ಲೇಡೀಸ್ ಬಂದು ಹಿಂದ್ಗಡೆ ಕಂತೆ ಕಟ್ಟಬೇಕು. ನಮ್ದು 12 ಗಂಟೆ ಕೆಲಸ ಮಾಡ್ತೀವಿ ಮೇಡಮ್. ಅದಾದಮೇಲೆ ಲೇಡೀಸು ಅವ್ರಿಗೆ ಕಬ್ಬು ಕಡಿಬೇಕು, ಪಾಪ್ ನೋಡ್ಕೋಬೇಕು, ಕೆಲಸ ನೋಡಬೇಕು, ನಮ್ಗೆ ಬಂದು ಲೋಡ್ ಮಾಡೋ ಕೆಲಸ ಮೇಡಮ್. 12 ಗಂಟೆ ಮೇಲೆ ಹೋದ್ರೆ ನಾವು
0: ಸಂಜೆ ರಾತ್ರಿ 12 ಗಂಟೆ
2: ಇಲ್ಲ ಬೆಳಗ್ಗೆ ಬೆಳಿಗ್ಗೆ ಮಧ್ಯಾಹ್ನ ಮೇಲೆ 12 ಗಂಟೆಗೆ ಹೋದ್ರೆ ತಿರ್ಗಿ ಸಂಜೆ ನಾವು ಬರ್ಬೇಕಾದ್ರೆ 6:30 7 ಗಂಟೆ ಟೆಂಟಿಗೆ ಬರ್ಬೇಕಾದ್ರೆ ಮನೆ ಇಲ್ಲ ಮೇಡಮ್. ಮನೆ ಮನೆ ಇಲ್ಲ, ಎಲ್ಲಿ ನಾವು ಎಲ್ಲಿ ಟೆಂಟ್ ಹಾಕ್ತೀವಿ, ಊರು ಹೊರಗಡೆ, ಊರು ಹೊರಗಡೆ ಅಂದರೆ ಗ್ರಾಮಗಳು ಹಳ್ಳಿಗಳು ಇರ್ತದೆ, ಊರುಗಡೆ ಎಲ್ಲಿ ಜಾಗ ಇರ್ತದಲ್ಲ ಸೆಡ್ ಹಾಕೊಂಡು ಟಾರ್ಪಲ್ ಸೆಡ್ಡು ಅಷ್ಟೇ. ಅಲ್ಲಿನೋ ನಮಗೆ ಅಷ್ಟು ಇದಿರೋಕ್ಕಿಲ್ಲ, ಸೊಳ್ಳೆಗಳು ಇರುತ್ತೆ, ಎಳೆ ಮಕ್ಕಳುಗಳು, ಆಮೇಲೆ ಕುಡಿಯೋಕ್ಕೂ ನೀರು ಇರೋಕ್ಕಿಲ್ಲ ಮೇಡಮ್ ಸದ್ಯಕ್ಕೆ, ಕುಡಿಯೋಕ್ಕೂ ನೀರು ಇರೋಕ್ಕಿಲ್ಲ.
0: ಕಾವಲಿಗಿಂತ ಮುಖ್ಯವಾಗಿ ಶೌಚಾಲಯಕ್ಕೆಲ್ಲ ಹಿಂಗೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ರಿ
2: ಮೇಡಮ್? ಅವ್ರು ಹೇಳ್ತಾರೆ ಕರೆಂಟ್ ಇದ್ದಾಗ ನೀರು ಇಟ್ಕೋಬೇಕು,
0: ನೀರು ಇಟ್ಕೊಳ್ಬೇಕು ಸರಿ, ಸ್ನಾನಕ್ಕಿರಬಹುದು, ಬಾತ್ರೂಮ್ಗೆ ಹೋಗೋಕ್ಕಿರಬಹುದು, ಅದಕ್ಕೆಲ್ಲ ಏನು ಮಾಡ್ತಾ ಇದ್ರಿ?
2: ಒಂದೊಂದು ಇದರಲ್ಲಿ ಮೇಡಮ್ ನೀರು ಕುಡಿಯೋಕ್ಕೆ ನೀರು ಇರೋಕ್ಕಿಲ್ಲ, ಕಾವಲಿ ನೀರೇ ನಾವು ಯೂಸ್ ಮಾಡ್ಕೋತಿದ್ವಿ ಕುಡಿಯಕ್ಕೆ, ಅಡಿಗೆ ಮಾಡಕ್ಕೆ, ಸ್ನಾನ ಮಾಡಕ್ಕೆ. ಸ್ನಾನ ಮಾಡಕ್ಕೆ
0: ಜಾಗ ಎಲ್ಲ ಇತ್ತ? ಸ್ನಾನ ಮಾಡಕ್ಕೆಲ್ಲ ಜಾಗ ಎಲ್ಲ ಇತ್ತ?
2: ಇಲ್ಲ ಮೇಡಮ್, ಅದು ಮಾಮೇಲೆ ಟಾರ್ಪಲ್ ಕಟ್ಕೊಂಡು ಹಂಗೆ ಒಯ್ಕೋಬಹುದು. ಈ ತರ ನಾವು ಜೀವನ ನಡೆಸ್ತೀವಿ.
0: ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ಹಂಗೆ?
2: ಎಲ್ಲ ಹಂಗೆ ಮೇಡಮ್. ಅಲ್ಲಿ ಕೇಳೋರಿಲ್ಲ, ಹೇಳೋರಿಲ್ಲ. ನಮ್ದು ಏನಾದ್ರು ಅಡ್ವಾನ್ಸ್ ಇಸ್ಕೊಂಡಿದ್ದೀವಿ. ಆಮೇಲೆ ನಮ್ಗೆ ಪೇಮೆಂಟ್ ಬಂದ್ ಮೇಡಮ್ 3 ತಿಂಗಳ ಒಂದ್ಸತಿ 6 ತಿಂಗಳ ಒಂದ್ಸತಿ ಪೇಮೆಂಟ್ ಮಾಡ್ತಾರೆ. ಅವ್ರು ಎಷ್ಟೇ ಲೆಕ್ಕ ಮಾಡಿದ್ರು ನಾವೇ ಕೊಡ್ಬೇಕಂಗಾಗೋದು, ನಮ್ಗೆ ಲೆಕ್ಕ ಗೊತ್ತಿಲ್ಲ, ಲೆಕ್ಕ ಗೊತ್ತಾಗ್ತಿಲ್ಲ. ಆಮೇಲೆ ನಾವು ಎಷ್ಟು ಇಸ್ಕೊಂಡು ನಮ್ಗೆ ನೆನಪಿರಕ್ಕಿಲ್ಲ. ಆಮೇಲೆ
0: ಬರೆಯಕ್ಕೆ ಓದಕ್ಕೆ ಎಲ್ಲ ಬರುತ್ತಾ ಮೂರ್ತಿ?
2: ಬರೆಯಕ್ಕೆ ಬರೀ ಓದಿಲ್ಲ ಮೇಡಮ್.
0: ಪಕ್ಕಣ್ಣ ನಿಮ್ಗೆ
1: ಇಲ್ಲ ಅಮ್ಮ? ನಮಗೂ ಇಲ್ಲ.
0: ಓದಕ್ಕೆ ಬರೆಯಕ್ಕೆ
1: ಇಲ್ಲ ಬರಲ್ಲಮ್ಮ.
0: ಅಂದ್ರೆ ಆಮೇಲೆ ಅನ್ಸ್ತಾ ಓದಕ್ಕೆ ಬರೆಯಕ್ಕೆ ಕಲಿಬೇಕಿತ್ತು ಅನ್ಸಿದ್ಯಾ?
1: ಅನ್ಸುತ್ತಮ್ಮ, ಏಜ್ ಆಗ್ಬಿಟ್ಟದಲ್ಲಿ ಏನ್ ಮಾಡೋದು ಈಗ, ಈಗ ಎಲ್ಲ ಅನ್ಸುತ್ತ ನೋವು, ಈಗ ಕಲ್ಲಿಲ್ಲಿ ಹೊಡೆದಂಗ ಆಗತ್ ಮನಸ್ಸಿಗೆ. ಇಂಥವ್ರ ಕೈಯಾಗೆಲ್ಲ ಹೋಗಿ ನಾವು ದುಡಿದು ಇಷ್ಟೆಲ್ಲ ಹಿಂಸೆ ತಗೊಂಡು ನಾವು ಕಲ್ತಿದ್ರೆ ಏನಾರ ಒಂದು ಬೇರೆ ಜೀವನ ಮಾಡ್ಬೋದಾಗತ್ತೆ.
0: ಓದಿಸ್ತಾ ಇದ್ದೀರಾ
1: ಮಕ್ಕಳು? 10th ಮಟ್ಟ ಕಲ್ತ್ ಕಲ್ತು ಬಿಟ್ರಮ್ಮ ಅವರು ಅಲ್ಲಿ ಅಂತೇಳಿ.
0: ಮೂರ್ತಿಯವರು
2: ಮೇಡಮ್ ಇವತ್ತು 3 ಮಕ್ಕಳು, ಇವತ್ತು ಒಬ್ಬ 7ನೇ ಕ್ಲಾಸು, ಇಬ್ಬರು 9ನೇ ತರಗತಿ, ಹಾಸ್ಟ್ಲಿಗೆ ಹಾಕಿದ್ದೀವಿ ಮೇಡಮ್, ಚೆನ್ನಾಗಿ ಓದ್ತಿದ್ದಾರೆ. ಆ ದಿನದಲ್ಲಿ ಟಾರ್ಪಲ್ ಹಾಕೊಂಡು ಸೆಡ್ ಹಾಕೊಂಡು ಮಕ್ಕಳನ್ನ ನೋಡ್ಕೊಂಡು ಕಬ್ಬು ಕಡಿತಿದ್ವು. ಈ ದಿನದಲ್ಲಿ ನಾವು ರಿಲೀಸ್ ಆಗಿ
0: ತಪ್ಪಿಸ್ಕೊಂಡು ಬಂದ್ರಿ? ನಾವು
2: ತಪ್ಪಿಸ್ಕೊಂಡು ಬಂದಿಲ್ಲ ಮೇಡಮ್, ಇದೇ ಥರ ಊರು ಊರಿಗೆ ಕೆಲಸ ಮಾಡ್ತಿದ್ವು. ಒಂದು ಯಾವುದೋ ಒಂದು ಸಾಗರ್ ನಮ್ಮ ಟೀಮ್ ಬಂದು ನಮಗೆ ಸಹಾಯ ಮಾಡ್ತೀವಿ ಮೇಡಮ್. ಅವ್ರು ಯಾರು ಎತ್ತಂತ ಗೊತ್ತಿಲ್ಲ, ಯಾರೋ ಗೌರ್ಮೆಂಟಿಗೆ ತಿಳಿಸಿ ಯಾರೊಬ್ಬರು ಜೀತದಿಂದ ಬಿಡುಗಡೆ ಆಗಿರೋ ಮುಂದೆ.
0: ನೀವು ಮಾತ್ರ ನಿಮ್ಮ ಕುಟುಂಬ ಮಾತ್ರನಾ ಅಥವಾ ಬೇರೆ ಬೇರೆಯವರು ಇದ್ರ?
2: ಇಲ್ಲ ಮೇಡಮ್, ಈ ಕೆಲಸದಲ್ಲಿ ಕಬ್ಬು ಕಡೆ ಕೆಲಸದ ಏನಂದ್ರೆ ಫ್ಯಾಮಿಲಿ 13 ಫ್ಯಾಮಿಲಿ ಇರಲೇಬೇಕು. ಗಂಡಸರು ಬಂದು ಲೋಡ್ ಮಾಡೋಕ್ಕೆ, ಹೆಂಗಸರುಗಳು ಬಂದು ಅವ್ರು ಕೆಲಸ ಮಾಡಬೇಕು, ಅವರು ಕಬ್ಬು ಕಡಿಬೇಕು, ಅವರೇ ಕಂತೆ ಕಟ್ಟಬೇಕು, ಗಂಡಸರೆಲ್ಲ ಲೋಡ್ ಮಾಡಕ್ಕೆ ಹೋಗ್ಬೇಕು. ಲೋಡ್ ಅಂದ್ರೆ ಒಂದ್ ದಿವಸಕ್ಕೆ 7 ಲೋಡ್ ಆಗುತ್ತೆ ಮೇಡಮ್.
0: ಎಷ್ಟು?
2: 7 ಲೋಡ್.
0: 2
2: ರಾರಿ, 7 ರಾರಿ ಬಂದ್ರೆ ಅದೇ ನಾವು ಲೋಡ್ ಮಾಡಿ ತಿರ್ಗಾ ಅದೇ ಸಾಕಾಗುತ್ತೆ ನಮ್ಗೆ, ಅದೇ ಲೋಡ್ ಮಾಡಿ ಹೋಗಷ್ಟಕ್ಕಲ್ಲ. ಆಮೇಲೆ ಊಟದ ವ್ಯವಸ್ಥೆ ಅಂತ ಬಂದ್ರು ಮೇಡಮ್, ಬೆಳಿಗ್ಗೆ ಏನ್ ಮಾಡ್ತೀವೋ ಅದೇ 3 ಟೈಮ್.
0: ಅದಕ್ಕೆ ಊಟಕ್ಕೆಲ್ಲಾನು ಅವರು ದಿನಸಿ ಎಲ್ಲ ಕೊಡ್ತಾ ಇದ್ರ? ಅಕ್ಕಿ ಬೇಳೆ ಎಲ್ಲ ಏನಾದ್ರೂ ಕೊಡ್ತಾ ಇದ್ರ
2: ಮೇಡಮ್? ಸ್ಟಾರ್ಟಿಂಗ್ ಏನ್ ಹೇಳ್ತಾರೆ ಅಂದ್ರೆ ನೀವು ಚೆನ್ನಾಗಿ ಕೆಲಸ ಮಾಡಿದ್ರೆ ನಿಮ್ಗೆ ಹಂಗೆ ನಿಮ್ ಚೆನ್ನಾಗಿ ನೋಡ್ಕೋತೀವಿ, ನಿಮ್ಗೆ ಜಾಗ ಕೊಡ್ತೀನಿ ಅಂತ
0: ಆಸೆ
2: ಇಡ್ತಾರೆ ಮೇಡಮ್. ನಮ್ಗೆ ಗೊತ್ತಾಗಲ್ಲ, ನಮಗೊಂದು ಆಸೆ ಇರ್ತದಲ್ವ, ನಮ್ಮ ಆಸೆ ಕಟ್ಕೋಬಹುದು ಅಂದ್ಬಿಟ್ಟು ನಾವೇನ್ ಮಾಡ್ತೀವಿ, ಜಿತ್ತಿಕೊಳಗಾಗ್ತೀವಿ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ವಾರಕ್ಕೆ ಪೇಮೆಂಟ್ ಬಂದು ಮೇಡಮ್ 600 ಇಲ್ಲ 800 ಸಾವಿರ ಎಲ್ಲ ವಾರ ಕೊಡಕ್ಕಿಲ್ಲ ಮೇಡಮ್. ಒಂದೊಂದು ವಾರಕ್ಕೆ ಬಂದಾಗ 800 ಕೊಡ್ತಾರೆ, ಇಲ್ಲಾಂದ್ರೆ 600 ಕೊಡ್ತಾರೆ, ಈ ತರ ಕೊಡ್ತಾರೆ. ಆದ್ರೆ ಹತ್ರಲ್ಲೂ ಲೀವ್ ಅಂದ್ರೆ ನಮ್ಗೆ ಆಫ್ ಲೀವ್, ಮಧ್ಯಾಹ್ನ ಗಂಟೆ ಕೆಲಸ ಮಾಡ್ಬೇಕು, ಯಾರು ಒಬ್ರು ಹೋಗ್ಬೇಕು, ಎಲ್ಲೂ ಹೋಗ್ ಆಮೇಲೆ
0: ವಾರಕ್ಕೆ ಒಂದಿನ ಅಂತಾನೂ ರಜಾ ಇರ್ತಾ ಇಲ್ಲಮ್ಮ.
1: ನಮ್ಗೆ ಜಳಕ ಮಾಡಕ ಬಿಟ್ಟಿಲ್ಲಮ್ಮ. ನಮ್ಗೆ ಈ ಮಳಿ ಏನಾಗತ್ತಲ್ಲ, ಆ ಮಳಿ ಮ್ಯಾಗನ ಅರಿವಿ ತೊಯ್ಯವು ತಾವ ಅರಿವು, ಅದ್ರಾಗ ಬಂದ್ ಮನಗುದು. ನಾವು ಊರಾಗಿಂದ ಯಾವ ಬಟ್ಟೆ ಮೇಲೆ ಹೋಗಿದ್ವಿ, ಹೊಳ್ಳಿ ರಿಲೀಸ್ ಆಗಿ ಬರೋ ಮಟ್ಟನ ಅದ ಬಟ್ಟೆ ಮೇಲೆ ಅದೀವಮ್ಮ.
0: ನಿಮ್ಗೂನು ಹಂಗೆ ಇತ್ತ ಮೂರ್ತಿಯವರೇ?
2: ಇಲ್ಲ ಮೇಡಮ್, ನಮ್ಗೆ ಊರು ಟೆಂಟ್ ಮಾಡ್ತಿರ್ತಾರಲ್ಲ, ಊರಲ್ಲಿ ಹೋಗಿ ಟೆಂಟ್ ಮಾಡ್ತಾರ, ಕೆರೆ ಇರ್ತದೆ, ಒಂದು ಬಾವಿ ಇರ್ತದೆ, ಅಲ್ಲಲ್ಲಿ ನಾವು ಆ ನೀರನ್ನೇ ಯೂಸ್ ಮಾಡ್ಕೋತೀವಿ.
0: ಅಂದ್ರೆ ಸ್ವಲ್ಪ ಬದಲಾವಣೆ ಆಗಿರತ್ತಷ್ಟೇ, ನಿಮ್ಮ ಪರಿಸ್ಥಿತಿಗೂ ಅವರ ಪರಿಸ್ಥಿತಿಗೂ ಸ್ವಲ್ಪ ಬದಲಾವಣೆ ಆಗಿರತ್ತಷ್ಟೇ, ತುಂಬಾ ಏನು ಹೆಚ್ಚಿಗೆ ಅಂತ ಬದಲಾವಣೆ ಇಲ್ಲ. ಮಾಮ್ಮ, ಈಗ ಇವರೆಲ್ಲ ಇಷ್ಟೆಲ್ಲ ಹೇಳ್ತಾ ಇದ್ರು, ನಿಜವಾಗ್ಲೂ ಎಷ್ಟು ಕ್ರೂರ, ಎಷ್ಟು ಕಠೋರವಾಗಿರತ್ತೆ ಅವರ ಮನಸ್ಸುಗಳು ಅಂತ ಗೊತ್ತಾಗತ್ತೆ. ಸಾಕಷ್ಟು ಈ ತರದ ಚಿತ್ರಹಿಂಸೆಗಳನ್ನೆಲ್ಲ ಅನುಭವಿಸಿರ್ತಾರೆ. ಈ ತರದ ವಿಷಯಗಳು ನಿಮ್ ಹತ್ರಕ್ಕೂ ಬರುತ್ತಾ? ನಿಮ್ವರೆಗೂ ಬಂದು ಏನೆಲ್ಲ ಮಾಡಿದೀರಾ
3: ಮೇಡಮ್? ಈ ತರ ಕೇಸಸ್ ಬರುವಾಗ ನಾವು ಏನಾಗುತ್ತೆ, ಯೂಶಲಿ ಎನ್ ಜಿ ಓಸ್ ಆಗಿರ್ಬೋದು ಇಲ್ಲಾದ್ರೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಇರೋರು ನಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ನಾವು ಅಡ್ವೊಕೇಟ್ಸು, ನಾವು ಅವರಿಗೆ ವಿಕ್ಟಿಮ್ಸಿಗೆ ಸಪೋರ್ಟ್ ಮಾಡ್ತೀವಿ. ಸೊ ಈ ಥರ ತುಂಬ ಥರ ಕೇಸಸ್ ನಾವು ನೋಡಿದ್ದೀವಿ. ಬರೀ ಇವ್ರು ಹೇಳಿದ್ದು ಮಾತ್ರ ಅಲ್ಲ, ಅದ್ರ ಜೊತೆ ಇದಕ್ಕಿಂತ ವರ್ಸ್ಟ್ ಆಗಿ ಲೈಂಗಿಕ ಶೋಷಣೆ ಆಗಿರೋದು, ಮತ್ತು ಮಕ್ಕಳಿಗೆ ಹೊಡೆದು ಅವರು ಮೃತ್ಯು ಆಗಿರೋ ಅಂಥ ಕೇಸಸ್ ಸಹ ನಾವು ನೋಡಿದ್ದೀವಿ. ಸೊ ಅದಕ್ಕೆ ಜೀತ ಪದ್ಧತಿ ಅಂತ ಹೇಳೋದು ತುಂಬ ಕ್ರೂರವಾದ, ಇದಕ್ಕೆ ಹೇಳೋದು ತುಂಬ ಕ್ರೂರ ಕ್ರೂರವಾದ ಇಮ್ಯಾಜಿನ್ 2026 ಅಲ್ಲಿ ನಾವು ಇದೀವಿ, ಆದರೂ ಸಹ ಜೀತ ಪದ್ಧತಿ ನಿಷೇಧ ಕಾಯ್ದೆ ಇದೆ, ಮತ್ತೆ ಹ್ಯೂಮನ್ ಟ್ರಾಫಿಕಿಂಗ್ ಅಗೇನ್ಸ್ಟ್ ಕಾಯ್ದೆ ಇದೆ ಬಿ ಎನ್ ಎಸ್ ಅಲ್ಲಿ ಸೆಕ್ಷನ್ ಅಲ್ಲಿ ಕ್ರೂರ ತುಂಬಾ ಸ್ಟ್ರಿಕ್ಟ್ ಪನಿಷ್ಮೆಂಟ್ ಇದೆ, ಆದ್ರೂ ಸಹ ಇವತ್ತಿನ ದಿನ ಮನುಷ್ಯರು ಇನ್ನೊಬ್ಬ ಮನುಷ್ಯನ ಜೀತ ಪದ್ಧತಿಯಲ್ಲಿ
0: ಆಶ್ಚರ್ಯ ಅನ್ಸುತ್ತೆ,
3: ತುಂಬಾ ಆಶ್ಚರ್ಯ,
0: ಜೊತೆಗೆ ತುಂಬಾ ಕಠೋರ ಅನ್ಸುತ್ತೆ, ಎಷ್ಟು ಕ್ರೂರಿಗಳಲ್ವಾ ಜನ, ಇವಾಗ್ಲೂ ಈ ತರ ಪದ್ಧತಿಗಳಿರುತ್ತೆ ಅಂತ. ಮತ್ತಷ್ಟು ಪ್ರಶ್ನೆಗಳನ್ನ ಕೇಳೋದಿದೆ ನಿಮ್ಗೆ, ಜೊತೆಗೆ ಪಕ್ಕಣ್ಣ ಅವ್ರಿಗೆ, ಮೂರ್ತಿ ಅವ್ರಿಗೆ, ಎಲ್ರಿಗೂ ಪ್ರಶ್ನೆಗಳನ್ನ ಕೇಳೋದಿದೆ. ನೀವು ಕೂಡ ಪ್ರಶ್ನೆಗಳನ್ನ ನಮ್ಗೆ ತಲುಪಿಸಬಹುದು, ಕೇಳುಗರ ಪ್ರಶ್ನೆಗಳಿಗೂ ಕೂಡ ಆಹ್ವಾನವಿದೆ. 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಪ್ರಶ್ನೆಗಳು ತಲುಪಲಿ. ಸೊ ಮೂರ್ತಿ ಅವರೇ, ನಿಮ್ಮ ಹಾಡು, ನೀವೊಂದು ಹಾಡನ್ ಕೇಳಿದ್ರಿ, ವಿಷ್ಣುವರ್ಧನ್ ಅಂದ್ರೆ ತುಂಬಾ ಇಷ್ಟ, ಚೋರರಿಗೊಂದು ಕಾಲ ಹಾಡನ್ನ ಕೇಳಿಸಿ ಅಂತ. ಈ ಹಾಡನ್ನ ಕೇಳಿಸೋದರ ಜೊತೆ ಜೊತೆಗೆ ಕಾರ್ಯಕ್ರಮನ ಮುಂದುವರಿಸ್ತೀವಿ. ಕೇಳ್ತಾ ಇರಿ, ಇದು FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

0: ಸಮಯ ಸರಿಯಾಗಿ 4:38 ಚೋರರಿಗೊಂದು ಕಾಲ. ಮೂರ್ತಿ ಅವರೇ, ಖುಷಿ ಆಯ್ತಾ ನಿಮ್ಗೆ ಇಷ್ಟವಾಗಿರೋ ಹಾಡನ್ ಕೇಳಿ?
1: ತುಂಬಾ ಸಂತಸ ಆಯ್ತು.
0: ನಿಮ್ ವಿಷ್ಣುವರ್ಧನ್ ಅವ್ರ ಕಂಡ್ರೆ ಇಷ್ಟ?
1: ಕನ್ನಡದಲ್ಲೇ ಅಭಿಮಾನಿ ಎಲ್ಲರಿಗೂ ಇಷ್ಟ.
0: ಯಾಕೆ ಯಾಕೆ ಈ ಹಾಡು ಇಷ್ಟ ಅಂತ ಹೇಳಿದ್ರಿ? ಇದು ಮೋಜುಗಾರ ಸೊಗಸುಗಾರ ಸಿನಿಮಾದ ಹಾಡು. ಚೋರರಿಗೊಂದು ಕಾಲ ಹಾಡೇ ಬೇಕೆ ಮೇಡಮ್ ಅಂತ ಕೇಳಿದ್ರಿ, ನಿಮ್ ಕಥೆನೂ ಹೇಳ್ತಾ ಇದ್ರಿ, ಯಾಕೆ ಈ ಹಾಡೇ ಇಷ್ಟ ನಿಮ್ಗೆ?
1: ಅದ್ರಲ್ಲಿ ಫಸ್ಟ್ ವಿಷ್ಣುವರ್ಧನ್ ನೋಡುವಾಗ ಪೆದ್ದಂತ ಇರ್ತಾನೆ, ಸೆಕೆಂಡ್ ಬಂದಾಗ ಅಣ್ಣೆ ತೆರೆದು ಅವ್ರಿಗೆ.
0: ಸೊ ಇವಾಗ ಮೂರ್ತಿ ಅವರು ಹಂಗೆ ಆಗಿದ್ದಾರೆ ಅಂತ, ಮೊದಲು ಪೆದ್ದರ ತರ ಇದ್ರಿ, ಜೀತ ಪದ್ಧತಿಗೆ ಒಳಗಾಗಿದ್ರಿ, ಈಗ ಹಂಗಿಲ್ಲ ಅಂತ ಅಲ್ವಾ? ಸೊ ನಿಮ್ಗೋಸ್ಕರನೇ ಈ ಹಾಡು, ನಿಮ್ದೇ ಅಂದ್ರೆ ನಂದೇ ಕಥೆನ ಹೇಳೋ ಅಂತ ಹಾಡು ಅಂತ ಅನ್ಸ್ತಾ?
1: ಹೌದು ಮೇಡಮ್, ಇದು ನಮ್ಗೆ ಸೇಮ್ ಅಂದ್ರೆ ನಮ್ಗೆ ಒಂಥರ ನಮಗೂ ಕಷ್ಟ, ನಮ್ ಕಷ್ಟ ನೆನ್ಸ್ಕೊಂಡ್ರೆ ಇದು ತರ.
0: ನಿಮ್ ಮೊದ್ಲಿನ ಜೀವನಕ್ಕೂ ಈಗಲೂ ಏನೆಲ್ಲ ಬದಲಾಗಿದೆ ಮೂರ್ತಿ ಅವರೇ?
1: ಮೇಡಮ್, ಮೊದಲಿಗಿಂತ ಈಗ ಹೇಳಕ್ ಇಷ್ಟಪಡ್ತೀನಿ, ತುಂಬಾ ಚೆನ್ನಾಗಿದೆ. ಈಗ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ನಾನು ಒಂದ್ ಫಂಕ್ಷನ್ ಹೋಗ್ಬೋದು.
0: ಮೊದಲೆಲ್ಲ ಫಂಕ್ಷನ್ ಹೋಗ್ತಾ ಇರ್ಲಿಲ್ಲ.
1: ಇಲ್ಲ ಮೇಡಮ್, ಹೋಯ್ತಾರ ಹೋದ್ರೆ ಯಾರು ಒಬ್ರು ಹೋಗ್ಬೇಕು.
0: ಮಿಕ್ಕಿದವ್ರು ಕೆಲಸ ಮಾಡ್ಬೇಕು.
1: ನಮ್ ಜೀವನ ಹೆಂಗಂದ್ರೆ ಮಕ್ಳು ನೋಡ್ಕೊಳಕ್ ಆಗುತ್ತೆ ಸರ್. ಮೇಡಮ್, 3 ಮಕ್ಳು ನೋಡ್ಕೋಬೇಕು, ಮಕ್ಳು ನೋಡ್ಕೊಂಡ್ರೆ ಯಾರು ಒಬ್ರು ನೋಡ್ಕೋಬೇಕು, ಇಲ್ಲಾಂದ್ರೆ ಒಬ್ರು ಯಾರು ಹೋಗ್ಬೇಕು, ಹೋಗಿ ರಿಟರ್ನ್ ಬರ್ಬೇಕು. ಅವತ್ತೇ ಹೋಗಿ ಅವತ್ತೇ ಬರ್ಬೇಕು, ಇಲ್ಲಾಂದ್ರೆ ಬೆಳಿಗ್ಗೆ ಬರ್ತಿರ್ಬೇಕು. ಬರ್ಲಿಲ್ಲ ಅಂದ್ರೆ
0: ಕಷ್ಟ ಕಷ್ಟ, ಯಾರು ಇರಲ್ಲ ನೋಡ್ಕೊಳಕ್ಕೆ. ಪಕ್ಕಣ ಈ ಉದಯೋನ್ಮುಖ ಅಂತ ಒಂದ್ ಸಂಘ ಮಾಡಿದೀರಾ ನೀವಲ್ವಾ? ಈ ಸಂಘದಲ್ಲಿ ಸಂಘ ಹೆಂಗ್ ಶುರುವಾಯ್ತು? ಇದು
2: ಸಂಘ ಅಂದ್ರೆ ರಾಮನಗರದೊಳಗ ನಾವು ಎಲ್ಲ ನಮ್ಮ ಲೇಬರ್ಸ್ ಮಂದಿನೂ ಎಲ್ಲೆಲ್ಲಿ ಅದಾರ ಎಲ್ಲಾರನು ಕರೆಸಿ. ಅಮ್ಮ
0: ಹೆಂಗಿದ್ದಾರೆ, ಯಾರು ಯಾರು ಇದಾರೆ ಈ ಸಂಘದಲ್ಲಿ?
2: ಈ ಸಂಘದಲ್ಲಿ ನಾವು
0: ಜೀತ ಪದ್ಧತಿಯಲ್ಲಿ
2: ಇರೋರು ಅದಾರಮ್ಮ.
0: ಈ ಜೀತ ಪದ್ಧತಿಯಿಂದ ಬಿಡುಗಡೆ ಆದವರು ಈ ಸಂಘದಲ್ಲಿ ಇದಾರೆ. ಮೂರ್ತಿ ಅವರೇ, ಏನೇ ಎಷ್ಟ್ ಜನ ಇದಾರೆ?
2: ಒಂದ್ 150-160 ಮಂದಿ ಆಗ್ಬೋದು.
0: 150-160 ಜನ. ಏನೇನೆಲ್ಲ ಮಾಡ್ತೀರಾ ಈ ಸಂಘದಲ್ಲಿ?
2: ಈಗ ನಾವೆಲ್ಲ ಈಗೇನು ಬಿಡುಗಡೆ ಆಗಿ ಬಂದಿದ್ದಂಗೆ ಸಂಘ ಮಾಡಿಕೊಂಡಮ್ಮ. ಈ ಸಂಘದಿಂದ ಈಗ ಅಧಿಕಾರಿಗಳಿಗೆ ನಾವು ನಮ್ಮ ಲೇಬರ್ ಏನಾರ ಇಂಥಲ್ಲಿ ಎದಾರೋ ಇಲ್ಲೋ ಅಂತ, ನಮ್ಮ ಕಣ್ಣೇನು ಎದುರಿಗೆ ಬೀಳುವಂಥ ಮೆಟ್ಟು ಏನಾರ ಇತ್ತು ಅಂದ್ರೆ ಅಡ್ಡಾಡಿ ನೋಡಿಕೊಂಡು ಇವ್ರು ಹೌದು ಅಲ್ಲ ಅಂತ ಹೌದು ಅನಿಸಿದ್ರೆ ಅಧಿಕಾರಿಗಳಿಗೆ ಹೇಳ್ತೀವಿ. ಅವರು ಅವತ್ತು ಬರಲಿ ಕೂಡ ಮಳ್ಳ ಮರದಿನ ಬಂದು ಅದನ್ನು ಪರಿಶೀಲನೆ ಮಾಡಿ ಅವರು ಆದರೂ ಅಂದ್ರೆ ಇಮಿಡಿಯೇಟ್ಲಿ ಅವ್ರು ಹೊರಗೆ ತಂಬರ್ತಾರೆ. ಹೊರಗೆ ತಂದಿದ್ದಾಗ ಹೊಳ್ಳಿ ಅವ್ರನ್ನ ಅಲ್ಲಿಗೆ ನಾವು ಬಿಡೋಂಗಿಲ್ಲ. ಅವ್ರನ್ನ ಅಧಿಕಾರಿಗಳಂತೆ ಹೊಳ್ಳ ಬಳ್ಳ ಅಡ್ಡಾಡಿ ಅವ್ರಿಗೆ ಬರುವಂಥದ್ದು ಒಂದು ಮನಿ ಅನ್ರಿ, ಒಂದು ಬೀಳ್ ಜಾಗ ಆಗಲಿ. ಈಗ ಅವ್ರಿಗೆ ಮಕ್ಕಳಿಗೆ ದವಾಖಾನೆದು ಏನಾರ ಇದ್ರ, ಮಕ್ಕಳು ಸಾಲಿದ ಏನಾರ ಇದ್ರ, ಇಂಥವೆಲ್ಲನೂ ನಾವು ಅನುಕೂಲ ಮಾಡಿ ಕೊಡ್ತೀವಿ ನಮ್ಮ ಸಂಘದಿಂದ. ನಮ್ಮ ಸಂಘದಾಗ ಯಾರದಾರ ಎಲ್ಲ ಲೇಬರ್ಸನು ಅವ್ರವ್ರ ಜಿಲ್ಲಾ ಅವ್ರವ್ರ ತಾಲೂಕಿನೊಳಗೆ ಅವ್ರು ಮಾಡ್ಕೊತಾರೆ. ಈಗ ಅಲ್ಲಿಂದ ಬಂದು ನಾವು ಇಲ್ಲಿ ಮಾಡಲ್ಲ, ಇಲ್ಲಿಂದ ಬಂದು ಅವ್ರು ಅಲ್ಲಿ ಮಾಡಲ್ಲ. ಫೋನಿನ ಮುಖಾಂತರ ನಾವು ಮಾತಾಡ್ಕೊತೀವಿ, ಹಿಂಗೆ ಮಾಡ್ರಿ ಅಂತ ನಮಗೆ ಗೊತ್ತಿಲ್ಲದ ಅವ್ರು ಹೇಳ್ತಾರೆ, ಅವ್ರಿಗೆ ಗೊತ್ತಿಲ್ಲದ ನಾವು ಹೇಳ್ತೀವಿ. ಉಷ್ಟ್ರು ಕೂಡಿ ಹಿಂಗೆ ಮಾಡಿಕೊಂಡು ನಡೆಸುವಂತ ಹೊಂಟಿವಮ್ಮ.
0: ಇದೆಲ್ಲ ಮಾಡೋದ್ರ ಜೊತೆಗೆ ಎಲ್ಲಿಂದ ಶುರುವಾಯ್ತು ಈ, ಎಲ್ಲಿ ಶುರುವಾಗಿದ್ದು?
2: ಇದು 2018 ಚಾಲೂ ಆಗೈತೆ.
0: 2018
2: ವರ್ಷ ಆಯ್ತು
0: ಕೆಲಸ ಮಾಡ್ತಿದ್ದೀರಾ? ಇಲ್ಲಿರೋರು ಎಲ್ಲರೂ ಹಿಂಗೆ ಈಗ ಕೆಲಸ ಮಾಡ್ತಾ ಇದಾರಾ?
2: ಮಾಡ್ತಾ ಇದಾರ.
0: ಎಲ್ಲ ಜೀತ ಪದ್ಧತಿ ಬಿಡಿಸ್ಕೊಂಡು ಬಂದಿರೋರೇ. ಮೂರ್ತಿ ಅವರೇ, ನೀವು ಹೇಳ್ತಾ ಇದ್ರಿ ನಮ್ಮ ಮನೆಯವರು ಮಿಸ್ಸಸ್ ಕೆಲಸ ಮಾಡ್ತಾರೆ ಅಂತ, ಅವರು ನಿಮ್ ಜೊತೆ ಜೀತ ಪದ್ಧತಿಗೆ ಒಳಗಾಗಿ ಸಾಕಷ್ಟು ಶೋಷಣೆ ಅನುಭವಿಸಿದ್ರು ಅಲ್ವಾ? ಏನ್ ಮಾಡ್ತಾರೆ ಇವಾಗ?
1: ನಾವು ಜೀತದಿಂದ ಬಿಡುಗಡೆ 2017 ರಿಲೀಸ್ ಆಗುದು ಮೇಡಮ್. ರಿಲೀಸ್ ಆದಿ ನಮ್ಗೆ ಒಂದು ಟೀಮ್ ಬಂದಿತ್ತು, ಸರ್ಕಾರದಿಂದ ಒಂದು ಟೀಮ್ ಬಂದು ನಮ್ಗೆ ಅನೇಕ ಟ್ರೈನಿಂಗ್ ಕೊಟ್ರು ಮೇಡಮ್. ನಾವು ಯೋಚನೆ ಮಾಡ್ತಾ ಇರ್ತೀನಿ, ಈಗ ನಮ್ಮಂತವ್ರು, ಈಗ ನನ್ನೊಂದು ಕುಟುಂಬ ಎಷ್ಟೋ ಜನರು ಇರ್ತಾರೆ, ಇಂಥವ್ರನ್ನ ರಕ್ಷಣೆ ಮಾಡಬೇಕು, ಇವ್ರಿಗಾಗಿ ಏನಾದ್ರು ಕೆಲಸ ಮಾಡಬೇಕು ಅಂತ ನಾವೇನ್ ಮಾಡ್ತೀವಿ, ರಿಲೀಸ್ ಆಗಿರೋರು ಎಲ್ಲರೂ ಸೇರಿ ನಾವು 10 ಲೀಡರ್ ಆಗಿ ಸಂಘ ಕಟ್ಕೋತೀವಿ ಮೇಡಮ್. ಆ ಸಂಘದ ಹೆಸರು ಬಂದೆ ಉದಯಮುಖ.
0: ಅಂದ್ರೆ ಈಗ ನೀವಿರೋದು ಮೈಸೂರಲ್ಲಿ, ಪಕ್ಕಣ ಇರೋದು ಗದಗಲ್ಲಿ, ಈಗ ನಿಮ್ದೆಲ್ಲ ಒಂದೇ ಸಂಘನಾ? ಹೆಂಗೆ ನಿಮ್ಗೆ ಅವ್ರಿಗೆ ಎಲ್ಲ ಪರಿಚಯ ಆಗಿ ಸಂಘ ಅಂತ ಇದೆ ಅಂತ ಎಲ್ಲ ಗೊತ್ತಾಗಿದೆ ಹೆಂಗೆ?
2: ಈಗ ನಮ್ಗ ಬಿಡುಗಡೆ ಆದ್ರಪ್ಪ ಅಂತಂದ್ರ ನಮ್ಗ ಈಗ ಗೊತ್ತಾಗತ್ತಮ್ಮ. ಹೆಂಗ್ ಗೊತ್ತಾಗತ್ತ ಅಂದ್ರೆ ನಮ್ ಜನ ಇಲ್ಲಿ ಅದಾರ, ಬೆಳಗೋದಾಗ ಹೋದಾರ,
0: ಜಮಖಂಡಿಯಾಗ ಅದಾರ, ಯಾರೋ ಒಬ್ಬರಿಂದ ಗೊತ್ತಾಗತ್ತೆ.
2: ಹಾ ಗೊತ್ತಾಗತ್ತೆ. ಇಲ್ಲಣ್ಣ ಇಂತಾರ ಇಂಥ ಊರಾರು ಹಿಂಗ ಬಿಡುಗಡೆ ಆಗ್ಯಾರ ಅಂದ್ರ ಹೋಗಿ ಅವ್ರ ನಂಬರ್ ತಗೋ, ಅವ್ರ ನಂಬರ್ ತಗೋ, ಅವ್ರ ನಮಗೆ ಭೇಟಿ ಮಾಡಿಸು ಅಂತ ಹಿಂಗೆಲ್ಲ ಮಾಡಿಕೊಂಡು ಉಷ್ಟ್ರು ಕೂಡಿ ಮಾತಾಡಿಕೊಂಡು ನಾವು ಒಂದೊಮ್ಮೆ ಮೀಟಿಂಗ್ ಇಲ್ಲೇ ರಾಮನಗರದಲ್ಲೇ ಮಾಡಿ, ಒಮ್ಮೆ ಗದಗಲ್ಲಿ ಮಾಡಿರ್ತೀವಿ, ಒಮ್ಮೆ ಬೆಳಗಾವನು ಮಾಡಿರ್ತೀವಿ. ಹಿಂಗೆಲ್ಲ ಮಾಡಿಕೊಂಡು ಹೊಂದಾಣಿಕೆ ಮ್ಯಾಗ ನಾವು ಅವ್ರನ್ನ ಸೇರಿಸ್ಕೊಂಡು.
0: ಯಾರು ಶುರು ಮಾಡಿದ್ದು ಪಕ್ಕಣ ಈ ಸಂಘನ?
2: ಈಗ ಫಸ್ಟ್ಗೆ ಇವರು ನಮ್ಕಿಂತ ಮುಂಚೆಕ ಇವ್ರು ಬಿಡುಗಡೆ ಆದಾರಮ್ಮ.
0: ಅಂದ್ರೆ ನೀವೇ ಶುರು ಮಾಡಿದ್ದ ಮೂರ್ತಿ?
1: ನೀವು
0: ಶುರು ಮಾಡಿದ್ದು? ನೀವು ನಿಮ್ ಜೊತೆ ಎಷ್ಟು ಜನ ಇದ್ರು ಶುರು ಮಾಡಿದಾಗ?
1: ಮೇಡಮ್ ಟೋಟಲ್ ಬಂದು 150 ಜನ 200 ಗಂಟೆ.
0: ಅಲ್ಲಲ್ಲ, ನಾನು ಕೇಳ್ತಾರದು ಶುರು ಮಾಡಿದಾಗ ನೀವು ರಾಮನಗರದಲ್ಲಿ ಮಾತ್ರ ಶುರು
2: ಮಾಡಿದ್ರು?
0: 70 ಜನ ಇದ್ದಾರೆ ಅವರೆಲ್ಲ ಸೇರಿ. ಇವಾಗ ನೀವಿಬ್ರು ಲೀಡರ್ಸ್ ಆಗಿ ಕೆಲಸ ಮಾಡ್ತಾ ಇದೀರಾ.
1: ಇಚ್ಚಿಚಿ ರಿಲೀಸ್ ಆಗಿರೋರೆಲ್ಲ ಸೇರಿ ಸೇರಿಸ್ತಾರೆ ಒಂದು 150 300 ಗಂಟೆ ಇದೆ
0: ಎಲ್ಲ ಇಡೀ ಕರ್ನಾಟಕ ಪೂರ್ತಿ ಸೇರಿ. ಇನ್ನು ಬೇರೆ ಬೇರೆ ಊರುಗಳಲ್ಲೂ ಎಲ್ಲ ಈ ಸಂಘ
2: ಇದೆ.
0: ಮೂರ್ತಿ ಅವರೇ, ನಿಮ್ಮ ಮನೆಯವ್ರ ಬಗ್ಗೆ ಹೇಳ್ತಾ ಇದ್ರಿ, ಏನ್ ಮಾಡ್ತಾರೆ?
1: ಮೇಡಮ್ ಅವರು ಈಗ ಅವರ ಸ್ವಂತವಾಗಿ ಟೈಲರ್
0: ಅಂದ್ರೆ ಟೈಲರಿಂಗ್ ಮಿಷನ್ ಇಟ್ಕೊಂಡು ಹೊಲಿತಾರೆ. ಏನೇನೆಲ್ಲ ಹೊಲಿತಾರೆ
1: ಮೇಡಮ್? ಬಂದು ಕಿಚನ್ ಟವಲ್, ಲ್ಯಾಪ್ಟಾಪ್ ಬ್ಯಾಗ್ ಈ ತರ ಸುಮಾರು. ಆಮೇಲೆ ಸ್ಕೂಲ್ ಬಟ್ಟೆ, ಮಕ್ಳು ಸ್ಕೂಲ್ ಬಟ್ಟೆ, ಆಮೇಲೆ ಲೇಡೀಸ್ ಬಟ್ಟೆ ಹೊಲಿತಾರೆ ಮೇಡಮ್.
0: ಮೈಸೂರಲ್ಲೇನೆ?
1: ಇಲ್ಲ ಇಲ್ಲ, ರಾಮನಗರ.
0: ರಾಮನಗರದಲ್ಲೇನೆ. ಸೊ ಇದೆಲ್ಲ ಹೊಲದು ಯಾರಿಗೆ ಕಳಿಸ್ತಾರೆ, ಹೆಂಗೆ ಆರ್ಡರ್ ತಗೊಳೋದು ಹೆಂಗೆ?
1: ಮೇಡಮ್ ಅಲ್ಲಿ ನಮ್ಮ ಸಂಘದಲ್ಲಿ ಒಬ್ರು ಪೂರ್ಣಿಮ ಅಂತ ಒಬ್ರು ಲೀಡರ್.
0: ಅವ್ರದ್ದು ಬೇರೆ ಸಂಘನ ಅಥವಾ
1: ಒಂದೇ ಸಂಘನೇ? ಅವರೇ ಲೀಡರ್ ಅದರಲ್ಲಿ, ಆ ಲೀಡರೇ ಕೆಲಸ ಮಾಡಿ. ಅವ್ರಿಗೆ ಏನಾರು ಆರ್ಡರ್ ಬಂದ್ರೆ ನಮ್ಗೆ ಫೋನ್ ಮಾಡಿ ಕರೆಸ್ತಾರೆ. ಹೆಚ್ಚಾಗಿ ಆರ್ಡರ್ ಬಂದೈತೆ ಬಂದಾಗ ನಾವು ಅಲ್ಲಿಂದ ಬಂದು ನಾವು ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತಾರೆ.
0: ಸೊ ಇದನ್ನೆಲ್ಲ ಹೊಲದು ಅವ್ರಿಗೆ ಕಳಿಸ್ತಾರೆ, ಅವರು ಆರ್ಡರ್ ತಗೊಂಡು ನಿಮ್ಗೆ ವಾಪಸ್ ಕಳಿಸ್ತಾರೆ. ಇವಾಗ ಇದರಿಂದೆಲ್ಲ ಅಂದ್ರೆ ಚೆನ್ನಾಗಿದ್ದೀವಿ ನಾವು, ಸಂಪಾದನೆ ಚೆನ್ನಾಗಿದೆ, ಜೀವನ ಒಳ್ಳೆಯದಾಗಿ ನಡೀತಾ ಇದೆ ಅಂತ ಅನ್ಸುತ್ತಾ ನಿಮ್ಗೆ?
1: ಮೇಡಮ್ ನನಗೆ ಉದಾಹರಣೆಗೆ ಕೆಲಸ ಇಲ್ಲದಾದ್ರೂ ಅಚ್ಚುಗಾಟ
0: ನೆಮ್ಮದಿ ಇರಬೇಕು,
1: ಮನಸ್ಸಿನ ಮೈಂಡ್ ನೆಮ್ಮದಿ ಇರಬೇಕು. ನೀವು ಚೆನ್ನಾಗಿದ್ದೀವಿ,
0: ಯಾರಿಂದ ಶೋಷಣೆಗೊಳಗಾಗ್ತಾ ಇದೀವಿ ಅಂತ ಸಿಕ್ಕಾಕೊಂಡಿದೀವಿ ಅಂತ ಅನ್ನಿಸ್ಬಾರ್ದು. ಒಂದ್ರ ಒಂಥರ ಈ ಜೀತ ಪದ್ಧತಿ ಅಂದ್ರೆ ನೀವು ಹೇಳ್ತಾರೋ ಪ್ರಕಾರ ಪ್ರತಿ ಕ್ಷಣನೂ ಭಯ ಭಯ ಭಯದಲ್ಲೇ
2: ಬದುಕ್ತಾರೆ, ಹಿಂಸೆ ಹೊಡಿತಾರಮ್ಮ ಅವರು.
0: ಹೌದಾ? ಇವಾಗ್ಲೂ ನಿಜವಾಗ್ಲೂ ಇದೆಲ್ಲ ಇದೆ ಅಂದ್ರೆ ನಂಬಕ್ ಆಗ್ತಾ ಇಲ್ಲ ಅಂತ ಸುಮಾರು ಜನ ನಮ್ಗೆ ಕೇಳ್ತಾ ಇರೋರೆಲ್ಲ ಮೆಸೇಜ್ ಮಾಡ್ತಾ ಇದಾರೆ.
2: ಇವತ್ತಿಗೆ ಐತಮ್ಮ, ಇವತ್ತಿಗೆ ಎಷ್ಟೋ ಜನ ಇನ್ನು ಜೀತ ಪದ್ಧತಿ ಒಳಗೆ ಸಿಕ್ಕೊಂಡಾರ.
0: ಮ್ಯಾಮ್ ಇದಕ್ಕೆಲ್ಲ ಹೆಂಗೆ ಸೊಲ್ಯೂಷನ್ ಇವಾಗ ನೀವು ಹೇಳಿ. ಸೊ ನಮ್ಮ ಜೊತೆಯಲ್ಲಿ ವಕೀಲರಾದ ಫೆಬಾನಿಶಾ ಅವರು ಕೂಡ ಕುತ್ಕೊಂಡು ಮಾತಾಡ್ತಾ ಇದಾರೆ. ನಿಜವಾಗ್ಲೂ ಇದನ್ನೆಲ್ಲ ಕೇಳ್ತಾ ಇದ್ರೆ ಇವಾಗ್ಲೂ ಈ ಕ್ಷಣದಲ್ಲೂ ಕೂಡ ಇದೆಲ್ಲ ಇದೆಯಾ?
2: ಇವತ್ತಿನ ದಿನದಲ್ಲೇ ಐತಮ್ಮ, ಇವತ್ತಿನ ದಿನದಲ್ಲಿ ಐತಿ.
0: ಯಾಕಂದ್ರೆ ಇಷ್ಟೊಂದೆಲ್ಲ ಟೆಕ್ನಾಲಜಿ ಮುಂದುವರೆದಿದೆ, ಸಿಟಿಗಳಲ್ಲಿ ಇದನ್ನೆಲ್ಲ ಕಾಣಕ್ ಬರದೇ ಇಲ್ಲ, ಅಥವಾ ಎಲ್ಲಿಂದಲೋ ಈ ತರ ಕೆಲಸ ಆಗ್ತಾ ಇರುತ್ತೆ. ಇದಕ್ಕೆಲ್ಲ ಸರ್ಕಾರದಿಂದ ಏನೆಲ್ಲ ಕ್ರಮಗಳನ್ನ ತಗೊಂಡಿದ್ದಾರೆ?
3: ಮೇಡಮ್ ಸರ್ಕಾರ ಈಗ ತುಂಬಾ ಕೆಲಸ ಮಾಡ್ತಾ ಇದೆ. ಎಸ್ಪೆಷಲಿ ನಾನು ಮುಂಚೆ ಹೇಳಿದ ತರ 2024 ನೋಟಿಫಿಕೇಶನ್ ಪ್ರಕಾರ ಟಾಸ್ಕ್ ಫೋರ್ಸ್ ತರ ಮಾಡಿದ್ದಾರೆ. ಸೊ ವಿಲೇಜ್ ಅಕೌಂಟೆಂಟ್ ಇಂದ ಸೇರಿ ರೆವೆನ್ಯೂ ಡಿಪಾರ್ಟ್ಮೆಂಟ್ ಆಗ್ಬೋದು, ಲೇಬರ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಇಲ್ಲಾದ್ರೆ ನಮ್ಮ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಸ್ ಆಗ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟು, ಎಲ್ಲರನ್ನ ಸಹ ಈ ತರ ಜೀತ ಪದ್ಧತಿ ನಡೀತಿದ್ಯಾ ಅಂತ ಸ್ಕೌಟ್ ಮಾಡಿ ಇನ್ ಕೇಸ್ ನಡೀತಾ ಇದ್ರೆ ಅದನ್ನ ರಿಪೋರ್ಟ್ ಮಾಡೋ ಕೆಲಸ ಅವ್ರಿಗೆ ಕೊಟ್ಟಿದ್ದಾರೆ. ಸೊ ಅದರಿಂದ ತುಂಬಾ ರಿಪೋರ್ಟ್ ಆಗ್ತಾ ಇದೆ. ಆದ್ರೆ ಇನ್ನು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಹೇಳ್ಬೋದು, ಇನ್ನು ತುಂಬಾ ಸರ್ಕಾರ ಮಾಡ್ಬೋದು, ಇನ್ನು ಸ್ವಲ್ಪ ಸ್ಟ್ರಿಕ್ಟ್ ಆಗ್ಬೇಕು, ಇನ್ನು ಸ್ವಲ್ಪ ಇದ್ರ ಬಗ್ಗೆ ಅವೇರ್ನೆಸ್ ಅವ್ರಿಗೆ ಬೇಕು ಅಂತ ನನಗೆ ಅನಿಸ್ತಾ ಇದೆ. ಆದ್ರೆ ಕರ್ನಾಟಕ ಸರ್ಕಾರ ಇದ್ರ ಬಗ್ಗೆ ಯಾವಾಗಾದ್ರೂ ನಾವು ಇನ್ಫಾರ್ಮೇಶನ್ ತಗೊಂಡ್ ಹೋಗುವಾಗ, ಸಪೋಸ್ ಉದ್ಯೋನ್ಮುಖ ಇರ್ಬೋದು, ಇಲ್ಲಾದ್ರೆ ಎನ್ಜಿಒಸ್ ರಿಪೋರ್ಟ್ ಮಾಡುವಾಗ,
0: ಸಾಕಷ್ಟು ಸಂಸ್ಥೆಗಳಿದೆಯಾ?
3: ಸಂಸ್ಥೆಗಳಿದೆ, ಕೆಲವು ಸಾಕಷ್ಟು ಅಂತ ಹೇಳಕ್ ಆಗಲ್ಲ, ಕೆಲವು ಸಂಸ್ಥೆಗಳಿದೆ. ಸೊ ಇಂಥವ್ರು ರಿಪೋರ್ಟ್ ಮಾಡುವಾಗ, ಇಲ್ಲಾರೆ ಯಾರಾದ್ರೂ ಯಾರು ಬೇಕಾದ್ರೂ ಇದನ್ನ ರಿಪೋರ್ಟ್ ಮಾಡ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಇನ್ಫಾರ್ಮ್ ಮಾಡ್ಬೋದು, ಇಲ್ಲಾದ್ರೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇಲ್ಲಾರೆ ಜಿಲ್ಲಾಡಳಿತ ಯಾರಾದ್ರೂ ಅವ್ರಿಗೆ ಹೋಗ್ಬಿಟ್ಟು ಇನ್ಫಾರ್ಮೇಶನ್ ಕೊಡ್ಬೋದು. ಕೊಟ್ಟಿದ ತಕ್ಷಣನೇ ಜಿಲ್ಲಾಡಳಿತ ಡೈರೆಕ್ಟ್ ಆಗಿ ಸಹ ಹೋಗ್ಬಿಟ್ಟು ಅವ್ರನ್ನ ರೆಸ್ಕ್ಯೂ ಮಾಡ್ಕೊಳ್ಬೋದು, ಅಲ್ಲಿಂದ ಬಿಡುಗಡೆ ಮಾಡ್ಕೊಂಡ್ ಬರ್ಬೋದು, ಇಲ್ಲಾದ್ರೆ ಪೊಲೀಸ್ ಸಹ ಹೋಗ್ಬಿಟ್ಟು ಹೋಗಿ ಇಂಥ ಜೀತ ಪದ್ಧತಿಯಲ್ಲಿರೋರ್ನ ರೆಸ್ಕ್ಯೂ ಮಾಡ್ಕೊಂಡು ಬರ್ಬೋದು. ಸೊ ಇನ್ಫಾರ್ಮೇಶನ್ ಸಿಕ್ಕಿದ ತಕ್ಷಣನೇ ಅವರು ಆಕ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ಒಂದು ಡ್ರಾಬ್ಯಾಕ್ ಅಂತ ಹೇಳಿದ್ರೆ ಇದು FIR ಆಗಿ ಕನ್ವರ್ಟ್ ಆಗ್ತಾ ಇಲ್ಲ, ರೆಸ್ಕ್ಯೂ ಆಗ್ತಾ ಇದೆ, ಬಾಂಡೆಡ್ ಲೇಬರ್ಸ್ ನ ಬಿಡುಗಡೆ ಮಾಡ್ತಾ ಇದ್ದಾರೆ, ಆದ್ರೆ ಅವರಿಗೆ ಕಾನೂನಲ್ಲಿ BNS ಪ್ರಕಾರ ಇಲ್ಲಾದ್ರೆ ನಮ್ಮ ಜೀತ ಪದ್ಧತಿ ಅಗೇನ್ಸ್ಟ್ ಆಗಿರೋ ಬಾಂಡೆಡ್ ಲೇಬರ್ ಆಕ್ಟ್ ಅಬಾಲಿಷನ್ ಆಕ್ಟ್ ಪ್ರಕಾರ ಅವರಿಗೆ ಶಿಕ್ಷೆ ಆಗ್ತಾ ಇಲ್ಲ. ಶಿಕ್ಷೆ ಆದ್ರೆ ಏನಾಗುತ್ತೆ, ಜಾಸ್ತಿ ಅವರಿಗೆ ಹೆದರಿಕೆ ಬರುತ್ತೆ, ಮಾಲೀಕರಿಗೆ ಈ ತರ ಮಾಡಿಸ್ಬಾರ್ದು ಅಂತ ಈಗ ಹೆದರಿಕೆ ಇರುತ್ತೆ. ಅದೇ ತರ ನಮ್ಮ ಈಗ ಬ್ರಾಡ್ಕಾಸ್ಟ್ ಅಲ್ಲಿ ಕೇಳ್ತಾ ಇದ್ದಾರೆ, ಅದೇ ತರ ಯಾರಿಗಾದ್ರೂ ಈ ತರ ಇನ್ಫಾರ್ಮೇಶನ್ ಇದ್ರೆ ಜಾಸ್ತಿ ಅವರಿಗೆ ಅವೇರ್ನೆಸ್ ಕೊಡ್ಬೇಕು. ಇನ್ ಕೇಸ್ ಡೈರೆಕ್ಟ್ ಆಗಿ ಪೊಲೀಸ್ನ ಕಾಂಟ್ಯಾಕ್ಟ್ ಮಾಡಿ 112 ನಂಬರ್ ನಂಬರ್ ಇದೆ, ಡೈರೆಕ್ಟ್ ಹೆಲ್ಪ್ಲೈನ್ ನಂಬರ್, ಇಲ್ಲಾದ್ರೆ ಈಗ ಉದ್ಯೋನ್ಮುಖರು ಇದ್ದಾರೆ ಅವರಿಗೂ ಇನ್ಫಾರ್ಮ್ ಮಾಡ್ಬೋದು, ಇಲ್ಲಾದ್ರೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಟಿವ್ ಯಾರಾದರೂ ರೆವೆನ್ಯೂ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ಡಿ ಎಮ್ ಇರ್ಬೋದು, ಯಾರಿಗೆ ಬೇಕಾದರೂ ಹೋಗ್ಬಿಟ್ಟು ಇನ್ಫಾರ್ಮೇಶನ್ ಕೊಡ್ಬೋದು, ಅವ್ರು ಹೋಗ್ಬಿಟ್ಟು ಇಮಿಡಿಯೇಟ್ ಆಗಿ ರೆಸ್ಕ್ಯೂ ಮಾಡ್ತಾರೆ ಮತ್ತೆ ರಿಲೀಸ್ ಮಾಡ್ತಾರೆ ಅವ್ರನ್ನ. ಸೊ ನಮ್ಮ ಪ್ರೇಕ್ಷಕರು ಸಹ ಆ ಥರ ಹೆಲ್ಪ್ ಮಾಡಿದ್ರೆ ಗೌರ್ಮೆಂಟ್ ಜೊತೆ ಸೇರಿ ಇನ್ನೂ ಜಾಸ್ತಿ ಜನಕ್ಕೆ ನಾವು ಬಿಡುಗಡೆ ಮಾಡ್ಬೋದು.
0: ಮ್ಯಾಮ್, ಈಗ ಇಷ್ಟು ಹೊತ್ತು ಬೌಂಡೆಡ್ ಲೇಬರ್ಸ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಜೀತ ಪದ್ಧತಿ ಬಗ್ಗೆ. ಆದರೆ ಇದರ ಜೊತೆ ಜೊತೆಗೇನೆ ಹೆಣ್ಮಕ್ಕಳು ಮತ್ತೆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ, ಅದರಲ್ಲೂ ಸ್ಪೆಷಲಿ ಕಾಲೇಜಿನ ಮಕ್ಕಳು. ಮತ್ತೆ ಇವತ್ತು ಸೋಷಿಯಲ್ ಮೀಡಿಯಾ ಅನ್ನೋದು ಸಿಕ್ಕಾಪಟ್ಟೆ ಹೈಪಲ್ಲಿದೆ, ಟೆಕ್ನಾಲಜಿ ತುಂಬ ಹೈಪಲ್ಲಿದೆ. ಇವತ್ತು ಜೆನ್ಸಿ ಏನಿದ್ದಾರೆ, ದೇಶದಲ್ಲಿ ಏನೇನೆಲ್ಲ ಆಗ್ತಿದೆ ಅಂತ ಎಲ್ರಿಗೂ ಗೊತ್ತಿದೆ. ಆ ಜೆನ್ಸಿ ಹೊಸ ಹೊಸ ಟೆಕ್ನಾಲಜಿಯಲ್ಲಿ ಮುಳುಗಿದ್ರು ಕೂಡ ಅವರು ಕೂಡ ಈ ಮಾನವ ಕಳ್ಳ ಸಾಗಾಣಿಕೆಗೆ ತುಂಬ ಬಲಿಯಾಗ್ತಾ ಇದ್ದಾರೆ. ಅವ್ರಿಗೆ ಹೇಗೆ ಅವೇರ್ನೆಸ್ ಕೊಡಬೇಕು ಅಂದ್ರೆ, ಇದು ಈಗ ಪಕಣ್ಣನ್ ನೋಡಿದಾಗ ಅಥವಾ ಮೂರ್ತಿಯವ್ರನ್ನ ನೋಡಿದಾಗ ಅವ್ರಿಗೆ ಅವರಿಬ್ರು ಹೇಳಿದ್ರು ನಮ್ಗೆ ಓದಕ್ ಬರಕ್ಕೆ ಬರ್ತಾ ಇರ್ಲಿಲ್ಲ, ಓದಕ್ಕಿರ್ಬಹುದು ಬರೆಯಕ್ಕಿರ್ಬಹುದು ಬರ್ತಾ ಇರ್ಲಿಲ್ಲ ಅಂತ. ಆದ್ರೆ ಸಾಕಷ್ಟು ಜನ ವಿದ್ಯಾವಂತರು ಅಂತ ಅನ್ನಿಸ್ಕೊಂಡವರು ಕೂಡ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ ಅಲ್ವಾ, ಮಕ್ಕಳು ಕಾಲೇಜಿನ ಮಕ್ಕಳು ಮೋಸ ಹೋಗಿ. ಇದಕ್ಕೆ ಅವರಲ್ಲಿ ಅವೇರ್ನೆಸ್ ತುಂಬಕ್ಕೆ ಏನೆಲ್ಲ ಮಾಡ್ತಾ ಇದೆ ಸರ್ಕಾರ, ಅಥವಾ ಹೇಗೆ ಅವ್ರು ಹೇಗೆ ಜಾಗೃತಿನ ಕಂಡ್ಕೊಳ್ಬಹುದು?
3: ಮೇಡಮ್, ಈ ತರ ನಡೆಯುತ್ತೋ ತಡೆಗಟ್ಟಕ್ಕೆ ಆಕ್ಚುಲಿ ನಾನು ಸರ್ಕಾರದಕ್ಕಿಂತ ಜಾಸ್ತಿ ಗೌರ್ಮೆಂಟ್ ಎನ್ ಜಿ ಒಸು ಮತ್ತೆ ತುಂಬಾ ಸೋಷಿಯಲಿ ಮೈಂಡೆಡ್ ಜನರು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನಮ್ಮ ಆರ್ಗನೈಸೇಷನ್ ಸಹ ನಾವು ಹೋಗ್ಬಿಟ್ಟು ಸ್ಕೂಲ್ ಇಂದ ಸ್ಟಾರ್ಟ್ ಮಾಡಿ ಸ್ಕೂಲ್ ಸ್ಟೂಡೆಂಟ್ಸಿಗೂ ಸಹ ಅವೇರ್ನೆಸ್ ಮಾಡ್ತಾ ಇದ್ದೀವಿ, ಇಂಥ ಆನ್ ಎಸ್ಪೆಷಲಿ ಸೋಷಿಯಲ್ ಮೀಡಿಯಾ ಅಲ್ಲಿ ಬಲಿಯಾಗೋರು ಈ ತರ ಎಲ್ಲ ಆಗ್ಬಾರ್ದು, ಅವೇರ್ ಆಗಿರಿ ಅಂತ ಹೇಳ್ಬಿಟ್ಟು ತುಂಬಾ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆನೆ ಇದು ಗೌರ್ಮೆಂಟ್ ಸಹ ಪ್ರತಿ ಜಿಲ್ಲೆಯಲ್ಲಿ ಎಸ್ಪೆಷಲಿ ಈ ತರ July 30th ನಾವು ಸೆಲೆಬ್ರೇಟ್ ಮಾಡ್ತಿದೀವಲ್ಲ, ಅದ್ರಲ್ಲಿ ಆ ಟೈಮಲ್ಲಿ ಅವೇರ್ನೆಸ್ ಮಾಡ್ತಾ ಇದ್ದಾರೆ. ಮತ್ತೆ ಎನ್ ಜಿ ಒ ಸಂಸ್ಥೆಗಳು ತುಂಬಾ ಅವೇರ್ನೆಸ್ ಮಾಡ್ತಾ ಇದ್ದಾರೆ, ಪ್ರತಿ ಡಿಸ್ಟ್ರಿಕ್ಟ್ ಅಲ್ಲಿ ಹೋಗಿ ತಾಲೂಕಲ್ಲಿ ಹೋಗ್ಬಿಟ್ಟು ಅವೇರ್ನೆಸ್ ನಡೀತಾ ಇದೆ. ಆದ್ರೆ ಅವೇರ್ನೆಸ್ ಸಾಕಾಗಿದ್ಯಾ, ಇಷ್ಟು ಇದನ್ನ ಅವಾಯ್ಡ್ ಮಾಡಕ್ಕೆ ಇಲ್ಲ, ಇನ್ನೂ ಸಹ ಜಾಸ್ತಿ ಅವೇರ್ನೆಸ್ ಬೇಕು ಅಂತ ನಾನು ಹೇಳ್ತೀನಿ.
0: ಪಕಣ, ಈಗ ನೀವು ಕೂಡ ಜೀತ ಪದ್ಧತಿಯಿಂದ ಆಚೆ ಕಡೆ ಬಂದಿದ್ದೀರಾ, ನಿಮ್ಮ ಸಂಘದಲ್ಲೂ ಕೂಡ ಸಾಕಷ್ಟು ಜನ ಈ ಜೀತ ಪದ್ಧತಿಯಿಂದ ಆಚೆ ಕಡೆ ಬಂದವರು ಇದ್ದಾರೆ, ಯಾರಾದ್ರೂ ಒಂದಿಬ್ರದ್ದು ಈ ತರದ್ದು ತುಂಬಾ ಕಷ್ಟದಿಂದ ಬಂದವರು ಅನ್ನೋರ್ದು ಯಾರ್ದಾದ್ರು ಕತೆ ಹೇಳ್ಬಹುದಾ, ಏನಾದ್ರೂ ಹಿಂಗಾಗಿತ್ತು ಅಂತ? ಯಾಕಂದ್ರೆ ನಮ್ ಕೇಳಿದ್ರು ಅದನ್ನ ಕೇಳ್ದಾಗ ಎಂತೆಂಥ ಪರಿಸ್ಥಿತಿಯಿಂದ ಹೊರಗಡೆ ಬಂದವರು ಇದ್ದಾರೆ ಅಂತ ಗೊತ್ತಾಗತ್ತೆ.
2: ಮೊನ್ನೆ ಅರಿಶಿಕೇರಿನಿಂದ ಮುಂದೆ ಒಂದು ಊರಮ್ಮ, ನಮಗದು ಊರು ಗೊತ್ತಿಲ್ಲ, ಅಲ್ಲಿಂದ ಕೆಲವು ಜನ ಬಿಡುಗಡೆ ಆಗ್ಯಾರ. ಈಗ ತಂಪಾಡಿಗೆ ತಾವು ದುಡಿದು ಬಂದು ಈಗ ಊರಿಗೆ ಹೋಗೋಕೆ ಲೇಟಾಗಿ ಅಲ್ಲೇ ಸ್ಟೇಷನ್ ಒಳಗೆ ಮನೆಗಿದ್ರೆ ಇವರು ಅವ್ರನ್ನ ರಮಿಸಿ ನಮ್ಮಂತೆ ಖಾಯಂ ಕೆಲಸ ಐತೆ ಅಂತ ಹಾಕೊಂಬಂದು ವರ್ಷಾನುಗಟ್ಲೆ ಎರಡು ವರ್ಷಗಟ್ಲೆ ಇಟ್ಕೊಂಡಿದ್ದಾರೆ. ಅವರು ಒಳಗಡೆ ಬಿಡುಗಡೆ ಆಗಿದ್ದಾರಮ್ಮ, ಬಿಡುಗಡೆ ಆಗಿದ್ದಾರೆ. ಅವ್ರಿಗೆ ಭಾಳ ಹಿಂಸೆ, ಹೆಣ್ಮಕ್ಳು ಗಂಡ್ಮಕ್ಳು, ಅವರು ಮಕ್ಕಳು ಮರಿ ಇಲ್ಲ. ಅವ್ರನ್ನ ಹೆಣ್ಮಕ್ಳು ಒಂಟಿ ಹೆಣ್ಮಕ್ಳನ್ನ ಒಂಟಿ ಗಂಡ್ಮಕ್ಳನ್ನ ಹಿಂಗೆಲ್ಲ ಕರ್ಕೊಂಬಂದು ಭಾಳ ಹಿಂಸೆ ಕೊಟ್ಟು ವರ್ಷಾನುಗಟ್ಲೆ ಇಟ್ಕೊಂಡು ಕೆಲಸ ತೊಗೊಂಡಾರ. ಅದು ಯಾರು ಅಧಿಕಾರಿಗಳು ಹಿಂಗೆ ತಿಳಿಸಿ ಅವ್ರಿಗೆ ಹಿಂಗೆ ಇಷ್ಟು ಜನ ಸಿಕ್ಕೊಂಡೈತೆ ಅಲ್ಲೇ ಅಂತ ಹೇಳಿದಾಗ ಅವ್ರ ಅಧಿಕಾರಿಗಳು ಮನಸ್ಸಿನ ಮ್ಯಾಲೆ ತೊಗೊಂಡು ಹೋಗಿ ಆಗಿಂದಾಗ ಇಮಿಡಿಯೇಟ್ಲಿ ಬಿಡಿಸ್ಯಾರ.
0: ಮೂರ್ತಿಯವರೇ, ಈಗ ಉದಯೋನ್ಮುಖ ಸಂಘ ಇದೆಯಲ್ವಾ, ಈ ಸಂಘನ ಇನ್ನೂ ದೊಡ್ಡದ್ ಮಾಡ್ಬೇಕು ಅನ್ನೋ ಆಸೆ ಪಕ್ಕಣಗೆ ಮೂರ್ತಿಗೆ ಎಲ್ಲರಿಗೂ ಇದೆ. ಈಗ ಮುಂದಕ್ಕೆ ಏನೇನೆಲ್ಲ ಯೋಜನೆಗಳನ್ನ ಇಟ್ಕೊಂಡಿರಾ, ಏನೇನೆಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿರಾ?
1: ಮೇಡಮ್, ನಮ್ಮ ಇತರಲ್ಲಿ ಇದೇ ಥರ ಎಷ್ಟೋ ಮಂದಿಯ ಕುಟುಂಬಗಳು ಅನೇಕ ಕೆಲಸಕ್ಕೆ ಒಳಗಾಗಿದ್ದಾರೆ, ಅಂಥವ್ರನ್ನ ಗುರುತಿಸಿ ಅಂಥವ್ರನ್ನ ಬಿಡುಗಡೆ ಕೊಡ್ಬೇಕಂತ ನಮ್ದು ಕೆಲಸ ಮುಂದುವರಿಬೇಕು ಮೇಡಮ್. ಇದು ಚಿಕ್ಕದಾಗಿರೋ ದೊಡ್ಡದಾಗಬೇಕು ಅಂತ ಹೇಳಕ್ ಇಷ್ಟಪಡ್ತೇನೆ.
0: ಅದೇ ಅಂದ್ರೆ ಯಾವ್ಯಾವ ತರದ ಯೋಜನೆಗಳು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ನೀವು? ದೊಡ್ಡದಾಗ್ಬೇಕು ಅನ್ನೋ ಆಸೆ ಇದೆ, ಆದ್ರೆ ಇಂತಿಂತದ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಲ್ವಾ, ಏನೇನ್ ಮಾಡ್ಬೇಕು ಅನ್ಕೊಂಡಿರಾ? ಈಗ ಮೊದ್ಲು ಯಾರು ಅನ್ಕೊಂಡಿರ್ಲಿಲ್ಲ, ನಿಮ್ಮ ಮನೆಯವರು ನೀವು ಹೇಳಿದ್ರೆ ಏನ್ ನಿಮ್ಮ ಮನೆಯವರ ಹೆಸರು?
1: ತಾಯಮ್ಮ ಅಂತ ಮೇಡಮ್.
0: ತಾಯಮ್ಮ ಅವರು ಟೇಲರಿಂಗ್ ಮಿಷನ್ ಇಟ್ಕೊಂಡು ಇಷ್ಟೊಂದು ಎಲ್ಲ ಹೊಲಿದು ನಿಮ್ಮಷ್ಟ್ರೇ ಮಟ್ಟಕ್ಕೆ ಅವರು ಸಂಪಾದನೆ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ.
1: ಹೌದು ಮೇಡಮ್. ಈಗ ಫಂಕ್ಷನ್ ಏನಾದ್ರು ಬಂದಾಗ ಅಲ್ಲೇ ಅಕ್ಕಪಕ್ಕದಲ್ಲಿ ಇರೋರು ನಮಗೆ ನಮ್ಮ ಮನೆಯವ್ರಿಗೆ ಕೊಡ್ತಾರೆ ಬ್ಲೌಸ್ ಹೊಳಿಕೆ. ಬ್ಲೌಸ್ ಚೆನ್ನಾಗಿ ಹೊಳಿತಾರೆ, ಡಿಸೈನ್ ಟೀಚಿಂಗ್ ಎಲ್ಲ ಮಾಡಿ ಚೆನ್ನಾಗಿ ಕೊಡ್ತಾರೆ, ಇದು ಮಾಡ್ತಾರೆ.
0: ಆ ತರ ಈಗ ಹೊಲಿಗೆ ಮಿಷಿನ್ ಅನ್ನು ಈ ಸಂಘದಿಂದನೇ ತಗೊಂಡಿದ್ದ ಅಥವಾ ನೀವು ತಗೊಂಡಿಲ್ಲ?
1: ಸಂಘದಿಂದ ಮೇಡಮ್,
0: ಸಂಘದಿಂದ. ಈಗ ಈ ತರ ಎಷ್ಟು ಜನಕ್ಕೆ ಹೊಲಿಗೆ ಮಿಷಿನ್ ಕೊಟ್ಟಿದ್ದು ಇದೆಲ್ಲ ಮಾಡಿದ್ರಪ್ಪ?
2: ಈಗ ಇರುವುದು ಒಂದಂತೆ ಕದವಮ್ಮ, ಮುಂದೆ ಈಗ ಮಾಡ್ತೀವನ್ನುವಂಥವ್ರಿಗೆ ನಾವು ಮನವರಿಕೆ ಮಾಡ್ತೀವಿ, ನೀವು ಕಲೀರಿ ಮಾಡಿರಿ ಅಂತೇಳಿ. ಅವರು ಮನಸ್ಸಿನ ಮ್ಯಾಗ ತೊಗೊಂಡು ಅವ್ರು ನಮ್ಮನ್ನು ನಾವು ಮಾಡ್ತೀವಿ ಅಂದ್ರೆ ಇನ್ನೂ ಸು ಕೊಡಿಸುವಂತಾಗ ನಮಗೆ ಸಂಘದಿಂದ ನಾವು ಅನುಕೂಲ ಮಾಡ್ತೀವಿ.
0: ಈಗ ಹೊಲಿಗೆ ಮಿಷನ್ ಬಿಟ್ಟು ಇನ್ನೂ ಬೇರೆ ಏನೇನು ಮಾಡಿದ್ದೀರಾ?
2: ಇಲ್ಲ, ನಮ್ಮಲ್ಲೇ ಇರೋದು ಹೊಲಿಗೆ ಮಿಷನ್. ಆಮೇಲೆ ನಾವು ಇವ್ರನ್ನ ಹೊರಗಡೆ ತರೋದು, ಅವ್ರಿಗೆ ಬಂದಿದ್ದಾಗ ಯಾವ ರೀತಿ ಗೌರ್ಮೆಂಟಿಂದ ಸವಲತ್ತು ಇರುವಂಥ ಸವಲತ್ತು ಅವ್ರಿಗೆ ಕೊಡಿಸ್ಬೇಕು ಅಂಥವೆಲ್ಲ ಕೊಡಿಸೋದು ಮಾಡ್ತೀವಿ. ಅಷ್ಟು ಬಿಟ್ಟರೆ ನಮ್ಮಲ್ಲಿ ಏನೂ ಇಲ್ಲ ಬೇರೆ. ಈಗ ಲೇಡೀಸ್ಗೆ ಲೇಡೀಸು ಹೊರಗಡೆ ಹೋಗ್ಬಾರ್ದಂತನೇ ಅದು ಒಂದು ನಮ್ಮ ಸಂಘದಿಂದ ರಾಟಿ ಮಿಷನ್ ಅದಾವು. ರಾಟಿ ಮಿಷನ್ ಒಳಗೆ ಎಲ್ಲ ಅದಾವು, ಯಾವ್ಯಾವ ಬೇಕು ರಾಟಿ ಎಲ್ಲ ಅದಾವು. ಮುಂದೆ ಕರಿತೀರಿ ಅನ್ನುವಂಥವ್ರಿಗೇನು ನಾವು ಮಾಡಿಕೊಡುವಂಗೆ ಐತಿ ಅನುಕೂಲ. ಅವರು ನಮ್ಮನ್ನು ಕೇಳಬೇಕು, ನಾವು ಹೇಳ್ಕೊತ ಇದ್ವಿ ಅವ್ರಿಗೆ, ಅವರು ಯಾರು ಹೊಲಿತೀವಿ ಮಾಡ್ತೀವಿ ಅಂದಿಲ್ಲಮ್ಮ.
0: ಈಗೇನು ಕೆಲಸ ಮಾಡ್ತಿದ್ದೀರಪ್ಪ ಕಣ್ಣ ನೀವು?
2: ಅಮ್ಮ ನಾನು ಈಗ ಕೆಲಸ ಮಕ್ಕಳು ದೊಡ್ಡರಾಗ್ಯಾರ. ಈಗ ಒಂದು ಸೂಪರ್ ಕೇರಿ ಗಾಡಿ ತೊಗೊಂಡಿವಿ, ಮಗ ಆ ಗಾಡಿ ದುಡಿಸ್ತಾನೆ. ಒಬ್ಬ ಮಗ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾನೆ, ನಮ್ಮ ತಾಯಿ ಕೆಲಸ ಮಾಡ್ತಾಳೆ. ನಾನು ಹಿಂಗೆ ಲೇಬರ್ಸ್ ಎಲ್ಲರ ಸಿಕ್ಕರ ಅವ್ರನ್ನ ಅಧಿಕಾರಿಗೆ ಹೇಳೋದು ಬಿಡಿಸೋದು ಇಂಥವೆಲ್ಲ ಕೆಲಸ ಮಾಡ್ಕೊಂಡು
0: ಸಮಾಜ ಸೇವೆ ತರ
2: ಹಂಗೆ ಅಡ್ಡಾಡ್ತೀನಿ ಅಮ್ಮ. ನಾನು ಮಕ್ಕಳು ದುಡಿತಾರ, ಈಗ ಹೊಟ್ಟೆ ತುಂಬ ಊಟ ಮಾಡ್ತೀನಿ, ಕಣ್ಣು ತುಂಬ ನಿದ್ದೆ ಮಾಡ್ತೀನಿ, ನೆಮ್ಮದಿ ಐತಿ ಜೀವನಕ್ಕೆ,
0: ಮನೆಯವ್ರ ಜೊತೆಯಲ್ಲಿ
2: ನೆಮ್ಮದಿ ಆಗಿದ್ದೀನಿ ಅಮ್ಮ.
0: ಹೀಗೆ ಹಿಂಗೆ ಅಂದ್ರೆ ನೀವು ಹೆಂಗೆ ಕುಟುಂಬದ ಜೊತೆಲಿ ನೆಮ್ಮದಿ ಆಗಿದ್ದೀರಾ ಹಾಗೆ
2: ಉಳಿದು ಜನನು ಹಂಗಿರ್ಬೇಕಂತ ಆಸೆ ಅಮ್ಮ.
0: ಎಲ್ಲರೂ ಇರಬೇಕು
2: ಇರಬೇಕು, ಅದಕ್ಕೆ ಸಹಕಾರ ಹೊರಗುಳ ಜನನು ಕೊಡಬೇಕು. ಈಗ ಸರ್ಕಾರದವರು ಆಮ್ಯಾಗ ನಮ್ಮ ಉದಯಮುಖ ಸಂಘದವರು ಏನು ಮಾಡ್ತೀವಲ್ಲ ಕೆಲಸನ, ಅವರು ಆ ಸಹಕಾರ ಕೊಟ್ರೆ ನಮಗೆ ನಿರ್ಮೂಲನೆ ಮಾಡೋಕೆ ಇದು ಭಾಳ ಚಲೋ ಆಗತ್ತೆ, ದೌಡಾಗತ್ತೆ ಅಂತ.
0: ಮೂರ್ತಿ ಅವರೇ, ಈಗ ಪಕ್ಕಣ ಇಷ್ಟೊಂದೆಲ್ಲ ಹೇಳ್ತಾ ಇದ್ದಾರೆ ಏನೇನೆಲ್ಲ ಮಾಡಿದ್ದಾರೆ ಅಂತ, ಅವರು ಹೇಗೆ ನೆಮ್ಮದಿಯಾಗಿ ಜೀವನ ಸಾಗಿಸ್ತಾ ಇದ್ದಾರೆ ಅಂತ, ನೀವೇನು ಕೆಲಸ ಮಾಡ್ತಿದ್ದೀರಾ ಇವಾಗ?
1: ಮೇಡಮ್, ನಾನು ಯಾರು ಜೀತ್ಲಿಂದ ಬಿಡುಗಡೆ ಆಗಿದ್ದಾರೋ ಅಂಥವ್ರಿಗೆ ಬೇಕಾದ ಸವಲತ್ತುಗಳನ್ನು ಗೌರ್ಮೆಂಟ್ ಸರ್ಕಾರ ಮುಂದೆ ಹೋಗಿ ಕೊಡಿಸೋದಂತ ಕೆಲಸ ಮಾಡ್ತಿದ್ದೀನಿ. ಅದೇ ಇನ್ನೊಂದು ಏನಂದರೆ, ಯಾರು ಜೀತ್ ಒಳಗಾಗಿದ್ದಾರೋ ಅಂತನ ಗುರುತಿಸಿ ಸರ್ಕಾರ ಮುಂದೆ ಕೊಡೋದು. ಈಗ ಒಂದು 15 ದಿವಸ ಮುಂದೆ ಹೊಳೆನಸ್ಪುರದಲ್ಲಿ ಯಾರೋ ಒಬ್ಬರು ಜೀತಕ್ಕೊಳಗಾಗಿದ್ದರು ಇಟ್ಕೆ ಫ್ಯಾಕ್ಟ್ರಿಯೊಳಗೆ. ನಮಗೆ ಮಾಹಿತಿ ಬಂತು, ಮಾಹಿತಿ ಬಂದಾಗ ನಾವೇನು ಮಾಡೋ, ನಮ್ಮ ಲೀಡ್ರಿಗೆ ತಿಳಿಸಿ ಅದು ಜೀತನ ಇಲ್ವ ಅಂತ ಇದು ಮಾಡುವಾಗ ಇವತ್ತು 27 ಜನ ರಿಲೀಸ್ ಆಗಿದ್ದಾರೆ ಮೇಡಮ್. ಬಿಡುಗಡೆ ಆಗಿದ್ದಾರೆ. ಇವತ್ತು ನಾನು ಲೀಡರ್ ಆಗಿ ಹೇಳೋ ಇಷ್ಟಪಡೋದು ಏನಂದ್ರೆ, ಇವತ್ತು ನಾನು ಅವಾಗ 300 ರೂಪಾಯಿ 400 ರೂಪಾಯಿ ಕೂಲಿ ಕೆಲಸ ಮಾಡ್ತಿದ್ದೆ, ಇವತ್ತು ನಾನು ಸ್ವಂತವಾಗಿ ಎಳ್ನೀರು ವ್ಯಾಪಾರ ಮಾಡ್ತಿದ್ದೀನಿ ಮೇಡಮ್. ನಾನೇ ಸ್ವಂತ ಬಿಸ್ನೆಸ್ ಮಾಡಿ.
0: ಸೊ ನಿಶಾಮ್ ಅಮ್ಮ, ಈಗ ಇವರೆಲ್ಲ ಹೇಳಿದ್ರು ಇವತ್ತು ಒಟ್ಟಿನಲ್ಲಿ ನೆಮ್ಮದಿಯಾಗಿ ಬದುಕ್ತಾ ಇದ್ದೀವಿ ನಾವು ಅಂತ ಹೇಳಿದ್ರು. ಈ ನೆಮ್ಮದಿ ಎಲ್ರಿಗೂ ಕೂಡ ಬೇಕು. ಇಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ, ಈ ಟೀನೇಜ್ ಎಂಪ್ಲಾಯ್ಮೆಂಟ್ ಟ್ರ್ಯಾಪ್ ಅನ್ನೋದು ತುಂಬಾ ಹೆಚ್ಚಾಗಿ ನಡೀತಾ ಇದೆ. ಈ ಟೀನೇಜ್ ಎಂಪ್ಲಾಯ್ಮೆಂಟ್ ಟ್ರ್ಯಾಪ್ ಅಲ್ಲಿ ಸಾಕಷ್ಟು ಜನ ಟೀನೇಜರ್ಸ್ ಸಿಕ್ಕಾಕೊಳ್ತಾ ಇದ್ದಾರೆ. ಅವರಿಗೋಸ್ಕರ ಅಂತ ಇನ್ನೋಸೆಂಟ್ ಸ್ಪೆಷಲಿ ಗರ್ಲ್ಸ್ ಹೆಣ್ಮಕ್ಕಳಿಗೋಸ್ಕರ ಏನಾದರೂ ಪ್ರೋಗ್ರಾಮ್ಸ್ ಇದೆಯಾ ಅವ್ರನ್ನ ಸರ್ವೆ ಮಾಡೋದಕ್ಕೋಸ್ಕರ ಅಂತ?
3: ನಮೀಗ ಸದ್ಯಕ್ಕೆ ಆ ಥರ ಏನು ಸ್ಪೆಸಿಫಿಕ್ ಆಗಿ ಏನು ಪ್ರೋಗ್ರಾಮ್ಸ್ ಇಲ್ಲ. ಆದರೆ ಯಾರಿಗಾದರೂ ಈ ಥರ ಇನ್ಫಾರ್ಮೇಷನ್ ಇದ್ದರೆ ಖಂಡಿತವಾಗಿ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ತಿಳಿಸಿ ಅವರು ಖಂಡಿತ ಇದನ್ನ ಇನ್ವೆಸ್ಟಿಗೇಟ್ ಮಾಡಿಬಿಟ್ಟು ಅವ್ರನ್ನ ಅಲ್ಲಿಂದ ಬಿಡುಗಡೆ ಮಾಡ್ತಾರೆ. ಆದರೆ ಸ್ಪೆಸಿಫಿಕ್ ಆಗಿ ಏನು ಪ್ರೋಗ್ರಾಮ್ಸ್ ಸರ್ಕಾರ ಕಡೆಯಿಂದ ಸಹ ಇಲ್ಲ, ಅಲ್ಲದೆ ನಮ್ಮ ಕಾನೂನಲ್ಲಿ ಆ ಥರ ಏನು ಸಡನ್ನಾಗಿ ಇಷ್ಟು ಇದು ಈಗ ಇತ್ತೀಚೆಗೆ ಬರೋ ಸ್ಟಾರ್ಟ್ ಆಗಿರೋದ್ರಿಂದ ಅಷ್ಟು ಅವೇರ್ನೆಸ್ಸು ಇಲ್ಲ ಅದ್ರ ಬಗ್ಗೆ. ಸೊ ಇನ್ನು ಆದರೆ ಇನ್ ಕೇಸ್ ಯಾರಿಗಾದರೂ ಆ ಥರ ಇನ್ಫಾರ್ಮೇಷನ್ ಇದ್ದರೆ ಖಂಡಿತ ಪೊಲೀಸ್ ಅವರಿಗೆ ಇನ್ಫಾರ್ಮ್ ಮಾಡಿದ್ರೆ ಅವರು ಅದ್ರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಿಬಿಟ್ಟು ಸಹಾಯ ಮಾಡ್ತಾರೆ. ಮತ್ತು ಮೇಡಮ್, ಇನ್ನೂ ಒಂದು ವಿಷಯ, ಇವ್ರು ಹೇಳ್ತಾ ಇದ್ರು ಇವರಿಗೆ ಹಣ ಸರ್ಕಾರದಿಂದ ಹಣ ಸಿಗೋಕ್ಕೆ ಸಹಾಯ ಮಾಡ್ತಿದ್ದೀವಿ ಅಂತ. ಆ್ಯಕ್ಚುಲಿ ಗೌರ್ಮೆಂಟಿಂದ ಜೀತ ಪದ್ಧತಿಯಲ್ಲಿದ್ದವ್ರು ಅವ್ರನ್ನ ರಿಲೀಸ್ ಮಾಡಾದ್ಮೇಲೆ ಇಮಿಡಿಯೇಟ್ ರಿಹ್ಯಾಬಿಲಿಟೇಷನ್ ಅವ್ರಿಗೆ 30,000 ರುಪೀಸ್ ಕೊಡ್ತಾರೆ. ಅದು ಅಲ್ಲದೆ ಸರ್ಕಾರದ್ರಿಂದ 1 ಲ್ಯಾಕ್ ಟು 2 ಲ್ಯಾಕ್ ತನಕ ಅವರಿಗೆ ರಿಹ್ಯಾಬಿಲಿಟೇಷನ್ ಫಂಡ್ಸ್ ಕೊಡ್ತಾರೆ. ಅದ್ರ ಬಗ್ಗೆ ಇವ್ರು ಮಾತಾಡ್ತಾ ಇದ್ರು. ಆ ಅಮೌಂಟ್ನ ತುಂಬ ಫಾಲೋ ಅಪ್ ಮಾಡಬೇಕಾಗುತ್ತೆ. ಫಾಲೋ ಅಪ್ ಮಾಡಿ ಅದಕ್ಕಿರೋ ಫಾರ್ಮ್ಸ್ ಎಲ್ಲ ಫಿಲ್ ಮಾಡಿ ಅದರ ಅವರಿಗೆ ಆ ಹಣ ಕರೆಕ್ಟಾಗಿ ಅವ್ರ ಬ್ಯಾಂಕ್ ಅಕೌಂಟ್, ಇವರಿಗೆಲ್ಲ ಬ್ಯಾಂಕ್ ಅಕೌಂಟ್ಸ್ ಇರಲ್ಲ, ಸೊ ಅದೆಲ್ಲ ಕ್ರಿಯೇಟ್ ಮಾಡಿ ಅವರಿಗೆ ರೇಷನ್ ಕಾರ್ಡು ಮತ್ತು ಆಧಾರ್ ಕಾರ್ಡು ಮತ್ತು ಇದೆಲ್ಲ ಎಲ್ಲ ಫೆಸಿಲಿಟಿ ಅವ್ರಿಗೆ ಮಾಡಿಕೊಟ್ಬಿಟ್ಟು ಸರ್ವೈವರ್ಸಿಗೆ ಈ ಹಣ ಅವ್ರಿಗೆ ತಲುಪೋ ತನಕ ಅವರಿಗೆ ಸಹಾಯ ಮಾಡ್ತಾರೆ. ಅದ್ರ ಬಗ್ಗೆ ಇವರು ಮಾತಾಡ್ತಾ ಇದ್ರು.
0: ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿ ಹೇಳಿ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಜೊತೆಯಾಗಿರಿ, ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡಿದ್ರಿ. ನಿಮ್ಮ ಸಮಸ್ಯೆಗಳ ಜೊತೆಲಿ ನಿಮ್ಮ ಸ್ನೇಹಿತರು ಯಾರ್ಯಾರು ಜೀತ ಪದ್ಧತಿಗೆ ಒಳಗಾಗಿದ್ರು ಮತ್ತೆ ಇನ್ನೂ ಒಳಗಾಗಿದ್ದಾರೆ, ಅವ್ರಿಗೆಲ್ಲ ಏನು ಹೇಳಬೇಕು ಅಂತ ಅನ್ಕೊಳ್ತೀರಾ ಕೊನೆಯದಾಗಿ?
2: ಈಗ ಅವ್ರು ಎಲ್ಲರೂ ಈಗ ನನ್ನಂಗ ಆರಾಮದಾರ?
0: ಆರಾಮಿದ್ದಾರೆ. ನಾನು ಹೇಳ್ತಾ ಇರೋದು, ಇವಾಗ ಮತ್ತೆ ಇನ್ನು ಜೀತ ಪದ್ಧತಿಯಲ್ಲಿರೋರು ಅಥವಾ ಮುಂದೆ ಜೀತ ಪದ್ಧತಿಗೆ ಒಳಗಾಗೋರು ಕೂಡ ಎಷ್ಟೊಂದು ಜನ ಇರ್ತಾರೆ, ಅಂದ್ರೆ ಮುಂದಕ್ಕೂ ಆತರ ಪರಿಸ್ಥಿತಿ ಬರಲ್ಲ ಅಂತ ಹೇಳಕ್ ಆಗಲ್ಲ.
2: ಆಗಲ್ಲಮ್ಮ, ಆದ್ರ ಜೀತ ಪದ್ಧತಿ ಒಳಗೆ ಸಿಗಬಾಡ್ರಿ ಅಂತ ನಮ್ಮ ಉದ್ದೇಶ.
0: ಅದೇ ಹೆಂಗ್ ತಪ್ಪಿಸ್ಕೊಳ್ಬೇಕು ಅಂದ್ರೆ ಹೆಂಗೆ ಹುಷಾರಾಗಿರ್ಬೇಕು ಅವರು?
2: ಹುಷಾರಾಗಿರ್ಬೇಕಂದ್ರೆ ಅಮ್ಮ ಇವತ್ತ
0: ಬಿಸಿ ಮುಟ್ಟದವ್ರಿಗೆ ಮಾತ್ರನೇ ಅದು ಬಿಸಿ ಅಂತ ಗೊತ್ತಾಗಿರುತ್ತೆ, ಬೆಂಕಿ ಅಂತ ಗೊತ್ತಾಗಿರುತ್ತೆ. ನೀವು ಬೆಂಕಿಯಿಂದ ಕೈ ಈಚೆ ತೆಗ್ದಿದ್ದೀರಾ ಇವಾಗ, ಆ ಬಿಸಿ ಮುಟ್ಟಕ್ ಹೋಗೋರ್ಗೆ ಹೆಂಗೆ ಹುಷಾರಾಗಿರ್ಬೇಕು ಅಂತ ಹೇಳಿ.
2: ಇವತ್ತ ನಮ್ಮ ರಿಲೇಷನ್, ನಮ್ಮ ಊರವರು ಇವತ್ತು ಅಲ್ಲಿ ಕೆಲಸ ಮಾಡ್ತಾರಪ್ಪ, ತಿಂಗಳಂಗಟ್ಲೆ ಮಾಡ್ಯಾರ, ವರ್ಷಂಗಟ್ಲೆ ಮಾಡ್ಯಾರ, ಬರೋದು ಹೋಗೋದು ಮಾಡ್ತಾರ, ಅದು ಏನು ತೊಂದರೆ ಇಲ್ಲ ಅನ್ನುವಂಥ ಕನ್ಫರ್ಮ್ ಇದ್ರೆ ಆ ಜಾಗದಾಗ ಹೋಗಿ ಕೆಲಸ ಮಾಡ್ಬೇಕಮ್ಮ. ಇಲ್ಲ ಅಂದ್ರೆ ನಮ್ಮ ತಾಲೂಕು ನಮ್ಮ ಜಿಲ್ಲಾ ಬಿಟ್ಟು ಎಲ್ಲಿ ಇನ್ನೊಂದು ಜಿಲ್ಲಾಕ ನಾವು ಕಾಲು ಇಡಬಾರ್ದು ಅಂತ ನಮ್ಮ ಮನವರಿಕೆ.
0: ಕರೆಕ್ಟ್. ಮೂರ್ತಿ ಅವರೇ ಏನು ಹೇಳ್ತೀರಾ?
1: ಮೇಡಮ್, ಅವ್ರು ಕರೆಕ್ಟಾಗಿ ಸಂಪಾದನೆ ಸಹ ಕೂಲಿ ಸಿಗಬೇಕು,
0: ಸಂಬಳ ಕೊಡಬೇಕು,
1: ಸರಿಯಾಗಿ ಸಂಬಳ

ಆರಂಭದಲ್ಲಿ ಮಿಸ್ಟರ್ 420 ಚಿತ್ರದ ಗೀತೆಯನ್ನು ಕೇಳಿ ಕಾರ್ತಿಕ್ ಹಾಗೂ ಅನುರಾಧ ಭಟ್ ಇವರ ಇವುಗಳ ಸ್ವರಗಳಲ್ಲಿ. ಕವಿರಾಜ್ ಇವರ ಗೀತರಚನೆಗೆ ಸಂಗೀತ ಸಂಯೋಜಿಸಿರುವವರು ವಿ ಹರಿಕೃಷ್ಣ.

ಇದುವರೆಗೆ ಕೋಟಿಗೊಬ್ಬಾಟು ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ರಿ. ಜಿತೇನ್ ರಾಜ್, ಶಶಾಂಕ್ ಹಾಗೂ ತಿರುಪತಿ ಇವರ ಧ್ವನಿಗಳಲ್ಲಿ, ಸಂಗೀತ ಡಿಎಂಆನ್ ಹಾಗೂ ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಇವರದಾಗಿತ್ತು. ಇನ್ನು ಕಾರ್ಯಕ್ರಮದ ಮುಂದಿನ ಗೀತೆ ಬಚ್ಚನ್ ಚಿತ್ರದಿಂದ ಕೇಳಿಬರುವ ಸ್ವರಗಳು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಇವರದು. ಸಂಗೀತ ವಿ ಹರಿಕೃಷ್ಣ, ಗೀತರಚನೆ ಜಯಂತ್ ಕಾಯ್ಕೆಣಿ.

ಸ್ನೇಹಿತರೆ, ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಈ ಸಂಜೆ 5:30 ಯುವ ಚಿಂತನ ನೇರ ಫೋನಿನ್ ಕಾರ್ಯಕ್ರಮ ಕೇಳಲಿದ್ದೀರಿ. ಇಂದಿನ ಯುವ ಚಿಂತನ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಯುವಕರ ಗುರಿ ಹೇಗಿರಬೇಕು ಅನ್ನೋದು. ಈ ವಿಷಯವಾಗಿ ತಾವು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಇಂದು ಸಂಜೆ 5:30 ಅಂತ ಹೇಳ್ತಾ ಚಿತ್ರಗೀತೆಗಳನ್ನ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ಹುಚ್ಚ 2 ಚಿತ್ರದ ಗೀತೆಯನ್ನು ಈಗ ಕೇಳಿ. ಶ್ರೇಯಾ ಘೋಷಾಲ್ ಇವರ ಧ್ವನಿಯಲ್ಲಿ, ಸಂಗೀತ ಜೆ ಅನೂಪ್ ಸಿಳಿನ್, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದ್ರಿ.

ಕೇಳುಗ್ರೆ, ಬಳಸಿದಷ್ಟು ಹೆಚ್ಚುವ ಸಂಪತ್ತು ವಿದ್ಯೆ. ವಿದ್ಯೆಯನ್ನ ಕಲಿತವರ ಬಾಳು ಹಸನ, ಶಿಕ್ಷಣ ಕಲಿತ ಬಾಳು ಕಲಿಯದ ಬಾಳು ವ್ಯಸನ.

0: ಯುವ ಚಿಂತನ ಚಿಂತನ ಚಿಂತನ ಚಿಂತನ
1: ಯುವ ಯೋಜನಾ ಲಹರಿಗಳ ಅಭಿವ್ಯಕ್ತಿಯ ಕುರಿತಾದ ನೇರ ಫೋನಿನ್ ಕಾರ್ಯಕ್ರಮ.
0: ನಿರ್ಮಾಣ ವೆಂಕಟೇಶ್ ಬೇವಿನ ಬೆಂಚಿ.
1: ಕೇಳಿ ನೇರ ಫೋನಿನ್.

0: ಯುವ ಚಿಂತನ ನೇರ ಫೋನಿನ್ ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲಾ ಸ್ನೇಹಿತರಿಗೂ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತ. ಇಂದಿನ ಯುವ ಚಿಂತನ ಕಾರ್ಯಕ್ರಮದ ವಿಷಯ ಯುವಕರ ಗುರಿ ಹೇಗಿರಬೇಕು. ಈ ವಿಷಯವಾಗಿ ತಾವು ಕೂಡ ತಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು ಈ ರೀತಿಯಾಗಿವೆ: 0853220012 ಅಥವಾ 0853220988. ಈ ಸಂಖ್ಯೆಗಳಿಗೆ ಕರೆ ಮಾಡಿ ಯುವಕರ ಗುರಿ ಹೇಗಿರಬೇಕು ಅನ್ನೋ ವಿಷಯದ ಬಗ್ಗೆ ತಾವು ತಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬಹುದು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ನಮ್ಮ ಮೊದಲನೇ ಕರೆಯನ್ನ ತಗೊಳ್ಳುವಂತ ಸಮಯ. ಕರೆ ಕಟ್ಟಾಗಿದೆ ಅನಿಸ್ತಾ ಇದೆ. ಸ್ನೇಹಿತರೆ, ಇಂದಿನ ವಿಷಯ ಯುವಕರ ಗುರಿ ಹೇಗಿರಬೇಕು ಅನ್ನೋದು. ನಾವು ಚಿಕ್ಕವರಿದ್ದಾಗ ಯೋಚನೆ ಮಾಡ್ತಾ ಇದ್ವಿ. ಯಾವುದೇ ಒಂದು ಮನುಷ್ಯನಿಗೆ ಹೇಳ್ತಾರಲ್ಲ, ಹಿಂದೆ ಗುರಿ ಇರಬೇಕು, ಮುಂದೆ ಗುರು ಇರಬೇಕು ಅಂಥೇಳಿ. ಹಾಗಾಗಿ ಗುರಿ ಅನ್ನೋದು ಮನುಷ್ಯನಿಗೆ ತುಂಬಾ ಮುಖ್ಯ. ಅದು ಯುವಕರೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತಂದಾಗ ಗುರಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಅದರಲ್ಲಿ ಈಗ ಈ ಒಂದು ಯುಗದಲ್ಲಿ ತುಂಬಾ ಫಾಸ್ಟಾಗಿ ನಡೀತಾ ಇದೆ ಈ ಯುಗ. ಹೀಗಾಗಿ ಯುವಕರು ಅಂತಂದಾಗ ಅವ್ರ ಗುರಿ ಇಲ್ಲ ಅಂದರೆ ಜೀವನದಲ್ಲಿ ಏನು ಸಾಧಿಸೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಕರೆಯನ್ನು ತಗೊಳ್ಳುವಂತಹ ಸಮಯ, ನಮಸ್ಕಾರ. ಹಲೋ, ನಮಸ್ಕಾರ
2: ಮೇಡಮ್. ನಮ್ಮ ಈರಣ್ಣ ಅಂತ ಮಾತಾಡೋದು.
0: ಈರಣ್ಣ ಅವರು, ಈರಣ್ಣ ಅವರೇ, ನಮಸ್ತೆ
2: ಮೇಡಮ್. ನಮಸ್ಕಾರ ಮೇಡಮ್.
0: ನಮಸ್ತೆ ನಮಸ್ತೆ ನಮಸ್ತೆ. ನನ್ನ ಧ್ವನಿ ನಿಮಗೆ ಕೇಳ್ತಾ ಇದೆಯಾ?
2: ಕೇಳಿಸ್ತಾ ಮೇಡಮ್. ಸೌಂಡ್ ಕಂಡಿದೆ ಮೇಡಮ್?
0: ಕೇಳಿಸ್ತಾ ಇದೆನಾ? ಓಕೆ. ಇವತ್ತಿನ ವಿಷಯದ ಬಗ್ಗೆ ಗೊತ್ತಾಯ್ತಾ ತಮಗೆ? ಯುವಕರ ಗುರಿ ಹೇಗಿರ್ಬೇಕು ಅಂತ ಹೇಳಿ.
2: ಯುವಕರ ಗುರಿ ನೋಡ್ ಮೇಡಮ್, ಯುವಕರು ಯಾವಾಗಲಿ ಇಂದಿನ ಯುವಕರೇ ನಾಳಿನ ಪ್ರಜೆಗಳಿದ್ದಂಗೆ ಮೇಡಮ್. ಯಾವಾಗಲಿ ಮುಖ್ಯಮಂತ್ರಿ ಓದೋದಾಗ್ಲಿ, ಏನ್ ಮೇಡಮ್ ವ್ಯವಸಾಯ ಆಗ್ಲಿ, ಪ್ರಜೆ ಯಾವ್ದ್ರ ಜಾಗ ಆಗ್ಲಿ, ಒಳ್ಳೆ ಮನಸ್ಸಿನಿಂದ ಉಲ್ಲಾಸದಿಂದ ಒಂದು ಗುರಿ ಇಟ್ಕೊಂಡ್ರೆ ಯಾವ್ದಾಗ್ಲಿ ಯಶಸ್ ಅಂತ ನಮ್ಮ ಅನಿಸಿಕೆ ಮೇಡಮ್.
0: ಈಗಿನ ಒಂದು ಏನಂತಾರಲ್ಲ, ಈಗಿನ ಯುಗದಲ್ಲಿ ಅಂದ್ರೆ ಈಗ ಗುರಿ ಇಲ್ಲ ಅಂತಂದ್ರೆ ಏನು ಮಾಡಕ್ ಆಗೋದಿಲ್ಲ ಅಲ್ವಾ? ಹೌದು,
2: ಗುರಿ ಇಟ್ಕೋಬೇಕು ಮೇಡಮ್. ಈಗ ನಾವು ರೈತರಲ್ಲಿ ಮೇಡಮ್, ಬೆಳೆ ಹೋದ್ರ ಮಳೆ ಬಂದು ಲಾಸ್ ಆಯ್ತು ಅಂತ ಬಿಡಕ್ ಬರಂಗಿಲ್ಲ ನೋಡು. ನಮ್ಗೆ ಅದು ಬಿಟ್ಟು
0: ಇನ್ನೇನು
2: ಅವ್ರಿಗೆ ಹಂಗೆ ಗುರಿ ಇದ್ರೆ ಒಂದ್ಸಲ ಸೋಲೆ ಗೆಲುವಿನ ಆಧಾರ ಅಂತ ತಿಳ್ಕೊಬೇಕು ಮೇಡಮ್. ಈ ಸಲ ಮಿಸ್ ಆದ್ರೂ ಇನ್ನೊಂದ್ಸಲ ನಾವ್ ಯಾವ್ದಾದ್ರು ನಾವ್ ಒಂದು ಗುರಿ ಇಟ್ಕೊಂಡು ದಡ ಸೇರ್ತದಂತ ಗಟ್ಟಿ ಮನಸ್ಸಿಲೇ ದೃಢ ನಿರ್ಧಾರ ಮಾಡಿ ಪ್ರಯತ್ನ ಮಾಡಿದ್ರೆ ಮಾತ್ರ ಫಲ ಸಿಗ್ತದೆ ಅಂತ ನಮ್ಮ ಮನಸ್ಸಿಗೆ.
0: ನಿಜ ನಿಜ ನಿಜ, ಪ್ರಯತ್ನದಿಂದನೇ ಫಲ ಸಾಧ್ಯ ಅಲ್ವಾ? ಇವಾಗ ಗುರಿ ಇಟ್ಕೊಂಡಿವಿ, ಏನೋ ನಮ್ ಮುಂದೆ ಇದಾಗ್ಬಿಡ್ತೀವಿ ಅದಾಗ್ಬಿಡ್ತೀವಿ ಅಂತ ಮಾತನಾಡೋದಲ್ಲ ಅಲ್ವಾ. ಗುರಿ ಅನ್ನೋದು ನೀವ್ ಹೇಳ್ದ ಹಾಗೆ ಸತತ ಪ್ರಯತ್ನದಿಂದ ಮುಟ್ಟುವಂತ ಒಂದು ಮಾರ್ಗ ಅದು.
2: ಹೌದು ಮೇಡಮ್,
0: ಹೌದು. ನಿಜ ಇರಣ್ಣ ಅವರೇ, ಖಂಡಿತವಾಗ್ಲು ಖಂಡಿತವಾಗ್ಲು ಇರಣ್ಣ ಅವರೇ, ತಾವು ತುಂಬಾ ಚೆನ್ನಾಗಿ ತಮ್ಮ ಅಭಿಪ್ರಾಯವನ್ನ ನಮ್ ಜೊತೆ ಹಂಚ್ಕೊಂಡ್ರಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ
2: ಎಲ್ಲ ಕೇಳುಗರಿಗೆ, ಎಲ್ಲ ನಿರ್ದೇಶಕರು ಎಲ್ಲರಿಗೆ ಶುಭ ಸಂಜೆ. ನಮಸ್ಕಾರ ಮೇಡಮ್.
0: ಶುಭ ಸಂಜೆ, ನಮಸ್ಕಾರಗಳು ನಮ್ಮ ಕಡೆಯಿಂದ ಕೂಡ. ಸ್ನೇಹಿತರೆ, ಇರಣ್ಣ ಅವರು ಕರೆ ಮಾಡಿದ್ರು, ತುಂಬಾ ಚೆನ್ನಾಗಿ ತಮ್ಮ ಅಭಿಪ್ರಾಯವನ್ನ ಹಂಚ್ಕೊಂಡ್ರು. ಈಗ ಮುಂದಿನ ಕರೆಯನ್ನ ತಗೊಳ್ಳುವಂತಹ ಸಮಯ. ಹಲೋ ಹಲೋ
3: ನಮಸ್ತೆ.
0: ಹಲೋ, ನಮಸ್ಕಾರ.
3: ಕೇಳ್ತ್ರಿ?
0: ಹಾ, ಕೇಳ್ತಾ ಇದೆ, ಹೇಳ್ರಿ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ?
3: ಕೊಪ್ಪ ಜಿಲ್ಲಾ ಕುಕ್ಕೂರು ತಾಲೂಕು ರಾಜೂರಿಂದ ಅಕ್ಕ ಮಹಾದೇವಿ.
0: ಅಕ್ಕ ಮಹಾದೇವಿ ಅವರು? ಓಕೆ. ಅಕ್ಕ ಮಹಾದೇವಿ ಹೇಳಿ, ಇವತ್ತಿನ ವಿಷಯದ ಬಗ್ಗೆ ಗೊತ್ತಾಯ್ತಾ ತಮ್ಗೆ?
3: ಈಗಿನ ಯುವಕರ ಅನ್ನೋಷ್ಟಕ್ಕೆ ಅಂದ್ರೆ
0: ಯುವಕರ ಗುರಿ ಹೇಗಿರ್ಬೇಕು ಅಂತ ಹೇಳಿ ತಮ್ಮ ಅಭಿಪ್ರಾಯ.
3: ಗುರಿ ಮೇಡಮ್, ಇವತ್ತಿನ ಅವಾಗಿನ ಗುರಿ ಮುಂದಿನ ಗುರಿ ಏನೇ ಇರ್ಲಿ ಮೇಡಮ್, ಗುರಿ ತಲುಪಬೇಕಂದ್ರ ಯುವಕರು ಈಗಿನ ಯುವಕ. ಅವಾಗೆಲ್ಲ ನಮ್ಗ ಸಾಲಿ ಜಾಸ್ತಿ ಕಳೆತಿದ್ದಿಲ್ಲ, ನಾವ್ ಇಲ್ಲಿ ಇಷ್ಟ ಎತ್ತರ ಬೆಳಿಬೇಕು, ನಾವ್ ಹೊಲ ಮನೆ ಅದು ಇದೆ ಅಂತ ಇರ್ತದ. ಇವಾಗ ಆತರ ಇಲ್ಲಲ್ಲ, ಈ ಸಾಲಿನ ಮುಖ್ಯಲ್ಲ, ನಾವ್ ಹೇಗ ಗುರಿ ತಲುಪಬೇಕು.
0: ಈಗ ಏನಾಗಿದೆ ಅಂದ್ರೆ, ಗುರಿ ಅಂತಂದಾಗ ವಿದ್ಯೆನೇ ಇವಾಗ, ಅದು ನೌಕರಿನೇ ಒಂದು ಗುರಿ ಅನ್ನೋ ಆಗಿದೆ ಅಲ್ವಾ? ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೂಡ ಗುರಿ ಸಾಧಿಸಬಹುದು.
3: ಸಾಧಿಸಬೇಕು. ಅದ್ರ ಸವನಾಯಿ ಎಲ್ಲ ಪ್ರತಿಭೆ ಇರ್ಬೋದು, ಒಲದಿರ್ಬೋದು, ಮನಿ ಇರ್ಬೋದು, ಅವ್ರ ಕಲ್ತಿರುವಂತ ಒಂದು ವೈಯಕ್ತಿಕ ಜೀವನ ಹೇಗೆ ವಸ್ತು ಹೆಂಗೆ ಸಾಗಿಸ್ಕೊಂಡು ಹೋಗ್ಬೇಕನ್ನ ಒಂದು ಗುರಿ ಇರ್ಬೇಕ್ರಿ.
4: ಗುರಿ ಇರ್ಬೇಕು. ಈಗ ನಾವು
3: ಬರೀ ಶಾಲೆ ಅಂತಲ್ಲ, ಈಗ ಶಾಲಿ ಮೇಡಮ್ ಶಾಲಿ ಕಲ್ತಿರ್ತಾರ, ಕಲ್ದ ಇರ್ತಾರ, ಅದು ಮುಖ್ಯ ಅಲ್ಲ. ಅವ್ರವ್ರು ತಕ್ಕ ಮಟ್ಟಿಗೆ ಅವ್ರು ಕಲ್ತಿರ್ತಾರ, ಅದು ಅದನ್ನ ಹೇಳ್ಕೊಳಕಾಗಲ್ಲ. ಯಾಕಂದ್ರೆ ಒಷ್ಟು ಕಲೀರಿ, ಎಲ್ಲರೂ ನೌಕರಿ ಮಾಡ್ರಿ, ಗೌರ್ಮೆಂಟ್ ಜಾಬ್ ಆಗಲ್ಲ. ರೈತಾಪಿ ಆಗಲಿ, ಬೇರೆ ಬೇರೆ ರೀತಿ ಇರ್ಲಿ, ಬೇರೆ ಬೇರೆ ಕ್ಷೇತ್ರದ ಕೆಲಸದಲ್ಲಿ ಇರ್ಬೋದು, ಒಂದು ಉದ್ಯೋಗದಲ್ಲಿ ಏನೇ ಇರ್ಲಿ ಮೇಡಮ್, ಒಂದು ಗುರಿ ಅಂತ ಒಂದು ಸಾಧನೆ ಗುರಿ ತಲುಪಬೇಕು ಯಾವ ಯುವಕರಾಗ್ಲಿ.
4: ಈಗ ಕೃಷಿಯಲ್ಲಿ ಕೂಡ ಅನೇಕ ರೀತಿಯ ಸ್ತರಗಳನ್ನ ನಾವು ನೋಡಬಹುದು, ಹೊಸ ಹೊಸ ತಂತ್ರಜ್ಞಾನಗಳನ್ನ ನೋಡಬಹುದು ಅಲ್ವಾ. ಈಗ ಅದರಲ್ಲಿ ಕೂಡ ಸಾಧಿಸಬೇಕು, ಜಾಸ್ತಿ ಬೆಳಿಬೇಕು ಅನ್ನೋದು ಎಷ್ಟೋ ಯುವಕರು ಗುರಿ ಇಟ್ಕೊಂಡಿದ್ದಾರೆ, ಹಾಗೇನೆ ಬೆಳೆದು ತೋರಿಸ್ತಾ ಇದ್ದಾರೆ ಕೂಡ.
3: ಹೌದ್ ಮೇಡಮ್, ಶಾಲಿ ಕಲ್ತ ಅಗ್ರಿಕಲ್ಚರ್ ಅಂತ ಈಗಿನ ಇದ್ರಾಗು ಬೇಕಾದಂಗ ಐತಿ ಮೇಡಮ್. ಈಗ ಬರೇ ಗೌರ್ಮೆಂಟ್ ನೌಕರಿ ಜಾಬ್ ಅಂತ ಏನಲ್ಲ, ಕಲ್ತಾಗ ಬೇಕಾದಂಗ ಹೊಲ ಮನಿ ಸಾಕ್ಷನ್ ನಾವು ಹೇಗೆ ತೋಟಗಾರಿಕೆ ಇರ್ಬೋದು, ಕೃಷಿ ಬಗ್ಗೆ ಇರ್ಬೋದು, ಹೆಚ್ಚಿ ಮಟ್ಟಕ್ಕೆ ಗೌರ್ಮೆಂಟ್ ನೌಕರಿ ಎಷ್ಟು ಮುಂದಕ್ಕೆ ಬರ್ತಾನ, ಎಷ್ಟು ಬೆಳಿತಾನ, ಅವ ಎಷ್ಟು ರೊಕ್ಕ ಇಂಡಸ್ಟ್ರಿ ಎಷ್ಟು ಮುಂದಕ್ಕೆತಾನ ಅಂದ್ರೆ ನಾವು ಅವ್ರದ್ದು ಸಮನ್ವಯ ಒಯ್ಬೇಕನ್ನ ಒಂದು ಆಸಕ್ತಿ ಇರ್ಬೇಕಂತ ನಾನು.
4: ನಿಜವಾಗ್ಲೂ ಅಕ್ಮಾದೇವರೇ ತುಂಬಾ
3: ಚೆನ್ನಾಗಿ. ಬರೀ ಗೌರ್ಮೆಂಟ್ ನೌಕರಿ ಅಂದ್ರೆ ಅದ್ ಒಂದೇ ಸಿಗುತ್ತಂತ ಎಲ್ಲರಿಗೆ ಕನ್ಫರ್ಮ್ ಅಲ್ಲಲ್ಲ.
4: ಹೌದು ಹೌದು ಹೌದು. ಗುರಿ ಅಂತ ಅಂದಾಗ ಕೇವಲ ಒಂದು ಸಾಧನೆ ಅಂತ ಮೆಟ್ಟಲನ್ನ ತಗೊಂಡಾಗ ಗುರಿ ಅಂದ ತಕ್ಷಣ ಇದೇ ಓದ್ಬೇಕು, ಇದೇ ನೌಕರಿ ಮಾಡ್ಬೇಕು ಅನ್ನೋದಲ್ಲ, ಇದೇ ಓದ್ಬೇಕು, ಇದರಿಂದ ಬೇಕಾದಷ್ಟು ಕ್ಷೇತ್ರಗಳಲ್ಲಿ ನಾವು ಸಾಧನೆ ಮಾಡಬಹುದು ಅನ್ನೋಂತ ಗುರಿಯನ್ನ ಇಟ್ಕೋಬೇಕಲ್ವಾ. ಒಂದೇ ರೀತಿ ಅಂತ ಅಲ್ಲ.
3: ಹೌದು ಮೇಡಮ್, ಸಾಧನೆ ಯಾವ್ದೇ ಇರ್ಲಿ ಸಾಧನೆ, ಇದು ಒಂದೇ ಸಾಧನೆ ಅಲ್ಲ, ಅದೊಂದ ಅವ್ರು ಮಾಡಿರ್ಲ ಅದೊಂದ ಸಾಧನೆ, ಅದು ನಮ್ಗಲ್ಲ ಅಂತ ಅನ್ಸಾಗಲ್ಲ. ನಾವು ಪ್ರತಿಯೊಂದು ಮಾಡುವಂತ ಕೆಲಸದಲ್ಲಿ ಅದೇ ನಮ್ದು ಸಾಧನೆ. ಈಗ ಮೇಡಮ್ ಒಂದ್ ಹೇಳ್ಬೇಕಂದ್ರೆ ಒಂದು ಸಣ್ಣ ವಿಷಯ ಇದ್ರು ಒಂದು ಸಣ್ಣ ಕೆಲಸ ಖುಷಿ ಪಡ್ತ. ಈಗ ಜೀವನದಾಗ ನಾವು ಎಷ್ಟೇ ಶಾಲೆ ಕಲ್ತಿ ಮುಖ್ಯ ಅಲ್ಲ, ಅವ್ರವ್ರು ತಕ್ಕಂಗೆ ಶಾಲೆ ಕಲ್ತಾರ ಮೇಡಮ್. ಎಲ್ಲರೂ ಅವ್ರ ಹಂಗೆ ಕಲ್ತಿರ್ಬೇಕು, ನಾವು ಇವ್ರ ಹಂಗೆ ಕಲ್ತಿರ್ಬೇಕು, ಇವ್ರ ಹಂಗೆ ನೌಕರಿ ಮಾಡ್ಕೊಂಡ್ರೆ ಈ ಜಗತ್ತು ಬೆಳೆಯಲು ಸಾಧ್ಯ ಇಲ್ಲ. ಹೌದ್ರಿ,
4: ನಿಜ ನಿಜ, ವಿವಿಧತೆ ಬೇಕು ಅಲ್ವಾ ಎಲ್ಲದ್ರಲ್ಲೂ.
3: ಹೌದು ಮೇಡಮ್, ಅವ್ರ ಕಲ್ತಿರುವಂತ ಒಂದು ಇದ್ರ ಮೇಲೆ ಮೇಡಮ್ ಅವ್ರು ಸಾಗಿಸುವಂತದ್ದು ಏನೇ ಇರ್ಲಿ ಅದು ಇದು ಅಂತ ಹೇಳಕ್ ಆಗಲ್ಲ. ಪ್ರತಿ ಒಂದು ಭೂಮಿ ಒಂದೇನು ಇಲ್ಲಂದ್ರೆ ನಡೀಗಿಲ್ಲ.
4: ನಿಜ ನಿಜ,
3: ಯಾವ್ದು ಇಲ್ಲಂದ್ರೆ ನಡೀಲಿ ಜೀವನಕ.
4: ಕರೆ ಅಂದ್ರೆ ಏನಂದ್ರೆ ಈಗ ಮಕ್ಕಳ ಸ್ಥಿತಿ ಯಾವ ರೀತಿ ಆಗ್ತಾ ಇದೆ ಅಂತಂದ್ರೆ ಮಕ್ಕಳ ಮಾನಸಿಕ ಸ್ಥಿತಿ ಬಹಳ ಕುಗ್ಗಿ ಹೋಗ್ತಾ ಇದೆ ಈಗಿನ ಸ್ತರ. ಅಂದ್ರೆ ಹಿಂದಿನ ಕಾಲದಲ್ಲಿ ಮಕ್ಕಳು ತುಂಬಾ ಸ್ಟ್ರಾಂಗ್ ಆಗಿರ್ತಿದ್ರು, ಇದು ಅಲ್ಲ ಅಂದ್ರೆ ಇನ್ನೊಂದ್ ಮಾಡ್ತೀನಿ ಆ ತರದ ಒಂದು ಭಾವನೆ ಇರ್ತಾ ಇತ್ತು. ಈಗಿಲ್ಲ, ಇದು ಆಗ್ಲಿಲ್ಲ ಅಂತಂದ್ರೆ ಏನು ಇಲ್ಲ ಜೀವನದಲ್ಲಿ ಅನ್ನಂತಹ ಪರಿಸ್ಥಿತಿಗೆ ಹೋಗ್ತಾ ಇದ್ದಾರೆ ಮಕ್ಕಳು. ಆ ರೀತಿ ಆಗ್ಬಾರ್ದು, ಗುರಿ ಇಟ್ಕೋಬೇಕು. ನಿಜ, ಸಾಧನೆ ಆಗದೆ ಇದ್ದಾಗ ಬೇಕಾದಷ್ಟು ಕ್ಷೇತ್ರಗಳಿದಾವ
3: ಎಲ್ಲ ಐತಿ ಮೇಡಮ್. ಆದ್ರೆ ಮುಂದ್ ಹೋಗ್ಬೇಕನ್ನೋದು ಅವ್ರಿಗೆ ಕಲ್ಪನೆ ಇರಲ್ಲ. ಯಾಕಂದ್ರೆ ಅವ್ನ ಅದನ್ನ ಮಾಡ್ಯ ನಾನು ಅದೊಂದ ಮಾಡ್ಬೇಕಾಯ್ತ ಆತ, ನಮ್ದು ಏನಿಲ್ಲ ಕೆಲಸ ಮುಗಿದೋತ್ ಅಲ್ಲಿಗೆ ಅಲ್ಲಿಗೆ ಕೈ ಕಟ್ಟಿಕೊಂಡು ಕುಂತ್ ಬಿಡೋದು.
4: ಹೌದ್ರಿ,
3: ಮತ್ತೆ ಮುಂದ್ ಹೋಗೋದು ಯಾವಾಗ ಬೆಳೆದ ಯಾವಾಗ ಯಾವುದೇ ಅಭಿವೃದ್ಧಿ ಇರ್ಲಿ, ಒಂದ್ ಕೆಲಸ ಇರ್ಲಿ, ಒಂದ್ ಗುರಿ ಇರ್ಲಿ, ಯಾವುದೇ ಇರ್ಲಿ, ಅವ್ ಮನೆಯಲ್ಲ ಅವಾಗ ಅಷ್ಟ ಬಂತು ನಂಗ್ ಬಂದಿಲ್ಲ ನಂಗ್ ಬೇಡ ಅಂದ್ರೆ ಹೆಂಗ್ರಿ ಮುಂದ್ ಜೀವನ. ಈಗಿನ ಪೀಳಿಗೆಗೆ ಈಗಿನ ಯುವಕರಿಗೆ ಹೇಳ್ಬೇಕಂದ್ರೆ ಅವ್ರು ಕಲ್ತಿರುವಂತ ವೃತ್ತಿ ಏನೇ ಇರ್ಲಿ ಅದು ಅದು ಇದಂತ ಹೇಳಕ್ ಬರ್ದಿಲ್ಲ, ಅದೇ ಒಂದು ಒಂದು ಸಾಧನೆ ಅಂತ ತಿಳ್ಕೊಂಡು ಮುಂದೆ ಯಾವ್ದಕ್ಕೂ ಹಿಂದಿಲ್ಲ ಅದು.
4: ನಿಜ ನಿಜ. ಓಕೆ ಅಕ್ಮಾದೇವರೇ, ತುಂಬಾ ಚೆನ್ನಾಗಿ ತಮ್ಮ ಅಭಿಪ್ರಾಯನ ಹಂಚಿಕೊಂಡ್ರಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾರೆ ನಮ್ಮ ಕಾರ್ಯಕ್ರಮಕ್ಕೆ. ನಮಸ್ಕಾರ
3: ಮೇಡಮ್. ಒಳ್ಳೆ ಒಳ್ಳೆ ಕಾರ್ಯಕ್ರಮ ಇರ್ತಾರಲ್ಲ ನೀವು, ನಮಗೆ ಖುಷಿ ಆಗ್ತಲ್ಲ ಕೇಳೋದ್ರಿ, ಎಲ್ಲರೂ ಖುಷಿ ಆಗ್ತದಲ್ಲ.
4: ಧನ್ಯವಾದಗಳು, ಧನ್ಯವಾದಗಳು.
3: ನಮಸ್ಕಾರ, ಶುಭ ಸಂಜೆ.
4: ಶುಭ ಸಂಜೆ, ನಮಸ್ಕಾರಗಳು. ಸ್ನೇಹಿತರೆ, ಯುವಕರ ಗುರಿ ಹೇಗಿರಬೇಕು ಅನ್ನೋದು ಇವತ್ತಿನ ಯುವಚಿಂತನ ನೇರ ಫೋನಿನ ಕಾರ್ಯಕ್ರಮದ ವಿಷಯ. ತಾವು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕರೆ ಮಾಡಿ ತಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನ ಹಂಚಿಕೊಳ್ಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು ಈ ರೀತಿಯಾಗಿವೆ: 0853220032, ಅಥವಾ 0853220988. ಈ ಸಂಖ್ಯೆಗಳಿಗೆ ಕರೆ ಮಾಡಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನ ಹಂಚಿಕೊಳ್ಳಿ.
5: ಏನು ರಂಗ, ಕೈಗೆ ಬ್ಯಾಂಡೇಜು
6: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
5: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಹಲೋ
7: ಹಲೋ
4: ಹಲೋ, ನಮಸ್ಕಾರ.
7: ನಮಸ್ಕಾರ
4: ಮೇಡಮ್. ಹೇಳ್ರಿ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ?
7: ನಾಗೇಂದ್ರಪ್ಪ
4: ಗೌಡ ಅವರು. ನಾವು ಆರಾಮಿದ್ದೀವಿ ಗೌಡ್ರಿ. ವಿಷಯ ಗೊತ್ತಾಯ್ತಾ ತಮಗೆ? ಅದೊಂದು ರಾಜ್ಕುಮಾರ್ ಅವರ ಗೀತೆ ಇದೆಯಲ್ಲ, ಆಗದು ಎಂದು ಕೈ ಕಟ್ಟಿಕೊಳ್ಳುತ್ತಾರೆ ಆಗದು ಕೆಲಸವು ಎಂದು
2: ಅಂತ ಹೇಳಿ.
4: ನಾಗೇಂದ್ರಪ್ಪ ಅವ್ರೆ, ಈಗ ಯುವಕರು ಅಂತ ಬಂದಾಗ ಅವ್ರಿಗೆ ಈಗ ಬಹಳಷ್ಟು ಗುರಿ ಇದೆ ಅಂತ ಹೇಳ್ತೀರಾ, ಇದನ್ನ ಮಾಡ್ಲೇಬೇಕು ಮಾಡ್ತೀನಿ ಅನ್ನೋಂತ ಗುರಿಯನ್ನ ಹೊಂದಿದಾರಂತ ತಮ್ಗನ್ಸುತ್ತಾ?
2: ಇಂಜಿನಿಯರ್ ಮಾಡ್ಯಂದ್ರೆ ನಾನು ಮಾಡ್ತೀನಿ.
4: ನಿಜ, ಇವಾಗ ಇಂಜಿನಿಯರಿಂಗ್ ಮಾಡಾರಂತ ತಕ್ಷಣ ಅವ್ರದ್ದು ನೌಕರಿ ಒಂದೇ ಗುರಿ ಆಗಿರಬಾರ್ದು, ಸಣ್ಣದಂತ ಒಂದು ಕಂಪನಿಯನ್ನ ಕಟ್ಬೋದಾಗಿರ್ಬೋದು, ಸ್ಟಾರ್ಟ್ಅಪ್ ಮಾಡೋದಾಗಿರ್ಬೋದು, ಹೀಗೆ ಕೆಲವೊಂದು ಗುರಿಗಳನ್ನ ಮನುಷ್ಯ ಜೀವನದಲ್ಲಿ ಇಟ್ಕೋಬೇಕು. ನಾಲ್ಕು ಮಂದಿ ಕೆಲಸ ಕೊಡ್ತೀನಿ ಅನ್ನೋದು ಕೂಡ ಒಂದು ಗುರಿನೇ ಅಲ್ವಾ? ಹೌದು,
2: ಈಗ ಎಲ್ಲಾರು ರಾಯಚೂರಿಗೆ ಹೋಗ್ಬೇಕು. ಈಗ ಈಗ ಅದಕ್ಕೆ ಆಯಸ್ರು ದಾಸೋಹ ಏನ್ ಮಾಡೋ ಗೌರಮ್ ಅಂತ ಇತ್ತು ಮತ್ತೆ ಇಂಜಿನಿಯರ್ ಮೇಡಮ್ ಕಾಣವಲ್ಲಿ ಅದಕ್ಕೆ ಏನಿಲ್ಲ ಮೇಡಮ್. ಮತ್ತೆ ಏನು ಕುಂದ ಜಾಗ ಇದ್ರೆ ಅಂತ ಹತ್ತು ಮಂದಿ ಆರು ಗಂಟೆ ಮೇಡಮ್ ಒಂದು ಸಾಕು ಮಗನ್ ಸಾಕಿದ್ಲು ಇಂಜಿನಿಯರ್ ವಯಸ್ಸು ಸಟ್ಲು ಮಾಡೋ ಮೇಡಮ್ ಇದಕ್ಕೆ ಹತ್ತು ಮಂದಿ ಹಾಕಿ ಕೈಯಾಗ ನೌಕರಿ ಮಾಡ್ತಾರೆ ಮೇಡಮ್. ಅವ್ರು ಅದು ಜಿದ್ದು ಹಾಕಿ ಮಾಡಿದ್ನ ಮಾಡಿದ್ರು. ಈಗ
4: ಅವರೆಲ್ಲರಿಗೂ ಸ್ಫೂರ್ತಿ ಅಂತ ಹೇಳ್ಬೋದು. ಈಗಿನ ಯುವಕರಿಗೆ ಮೊದಲು ಸ್ಫೂರ್ತಿ ಅಲ್ವಾ?
2: ಆತದಪ್ಪ ನೀವು ಬಿಡಬಾರ್ದು ಹಿಂದಕ್ಕೆ ಸೇರಬಾರ್ದು ಆತ ನೋಡ ಅಂತ ಅವ್ರಿಗೆ ಧೈರ್ಯ ಬರ್ತದೆ ಮೇಡಮ್. ಈಗ ಏ ನೀವು ಏನೇನು ಓದ್ತಲೆ ಅಲ್ಲಿ ಬೆಳೆಗಳ ಮನೆ ಹಂಗ ತಾಣ ನೋಡು ನೀನನ್ನ ಬರ್ತ ಅಷ್ಟೇ ಅದು ಹಂಗ ತಾಣ ನಿಂತಾಣ ಅಂತ ಅವನಿಗೆ ಏಳ ಮಾಡಕ್ ಹೋಗ್ಬಾರ್ದು ನಾವು. ನೀನು ಚಲೋ ಹೋದ್ನಿ ನೋಡು ಅಲ್ಲಿ ಒಂದ ನೀನ್ ಬರ್ತೀನಿ ಆತದ ನೀ ಈ ವರ್ಷ ಬಿಡ್ಬಾರ್ದು ನೀನಂತ ಅವ್ನಿಗೆ ದೇವ್ ಕೊಡ್ರಿ. ನೀನಿವತ್ತು ನಡೆಯಲೆ ನೀನು ಅವ್ನು ಹೋಗಲೆ ದನ ಕಾಯಕ್ ಹೋಗು ಗಾಯಕ್ ಹೋಗ ಅಂತ ಆಯ್ತು ಅವ್ನು ಡಲ್ ಆಗ್ಬಿಡ್ತಾವ ಮೇಡಮ್ ಹುಡುಗರು. ಅವ್ರು
4: ಅಂದ್ರೆ ಈಗ ಮನೆಯಲ್ಲಿಯೂ ಕೂಡ ಒಂದು ಸ್ಫೂರ್ತಿದಾಯಕ ವಾತಾವರಣ ಇರ್ಬೇಕಂತೀರಿ ಅಲ್ವಾ? ಅಂದ್ರೆ ಇದು ಆಗ್ಲಿಲ್ಲ ಅಂದ್ರೆ ಇನ್ನೊಂದು ಗುರಿಯಿಂದ ಮುಂದೆ ನುಗ್ಗು ಅಂತ ಹೇಳುವಂತ ಮನಸ್ಥಿತಿ ಬರ್ಬೇಕು. ಇದು ಆಗ್ಲಿಲ್ಲ ಅಂದ್ರೆ ದಿನ ಬೈಕೊಂತ ಕೂಡಬಾರ್ದಲ್ವಾ? ಇದು ಮಾಡ್ಲಿಲ್ಲ ನೀನು, ಇದು ಮಾಡ್ಲಿಲ್ಲ ನೀನು, ಇದು ಮಾಡ್ಲಿಲ್ಲ ನೀನು, ಇನ್ನಿಷ್ಟು ಕುಗ್ಗಿ ಹೋಗ್ತಾರೆ ಮನುಷ್ಯರು. ನಿಜ ನಿಜ ನಿಜ. ಹ್ಮ್, ಸಾಧನೆ ಮಾಡ್ಬೇಕಂದ್ರೆ ಮನೆಯಲ್ಲೇ ಮೊದಲ ಮೆಟ್ಟಲು, ಯಾಕಂದ್ರೆ ಮನೆಯವರು ನಮಗೆ
2: ವಿವೇಕಾನಂದ ಏನ್ ಕಳಿಸಿಲ್ಲ ಮೇಡಮ್, ತಾಯಿನೇ ಕಳಿಸಿಲ್ಲ ನೀವು. ದೊಡ್ಡ ಕಡವ ಹುಡುಗ ವಿವೇಕಾನಂದ ಅಂತ ದೊಡ್ಡ ದೇವರಾಗಿ ಕುಂತಾನ ಮೇಡಮ್ ಈ ಕಾಲ ಜಿದ್ದು ತಾಯಿ ಮಾತು ದೇವರಾಗಿ ಕುಂತಾವ.
4: ನಿಜ ನಿಜ ನಿಜ.
2: ಈಗ ತಂದೆ ತಾಯಿ ಮಾತು ಕೇಳಿದ್ರೆ ದೇವ್ರ ಮೇಡಮ್ ದೇವ್ರ ಆಗಲ್ಲ ಅವು.
4: ನಿಜ ನಿಜ ನಿಜ.
2: ನೀವು ಹಿಂಗ ಈ ದಾರಿಗೆ ಹೋಗ್ರಪ್ಪ ಈ ದಾರಿಗೆ ಹೋಗ್ರಿ ಅಂತ ನೀವು ಅಂದ್ರೆ ಅವನು ಜಿದ್ದು ತೋಡ್ಬೇಕು ಮೇಡಮ್. ನಮ್ಮ ಅಪ್ಪ ನಮ್ಮ ಹಿಂಗ್ ಕಜಾರ ಸಾಲಿ
4: ಈಗಿನ ಕಾಲದಲ್ಲಿ ಮನುಷ್ಯ ಬೇರೆ ಬೇರೆ ದಾರಿ ಹಿಡಬೇಕಂದ್ರೆ 108 ಮಾರ್ಗಗಳಿದಾವ ಈಗ. ಅಂತ ಬರೀ ಆಕರ್ಷಣೆ ಜಾಸ್ತಿ ಆಗಿದೆ ಈಗಿನ ಕಾಲದಲ್ಲಿ. ಅದನ್ನೆಲ್ಲ ಬಿಟ್ಟು ಒಂದು ಗುರಿಯೊಂದಿಗೆ ಮುಂದುವರಿಬೇಕಂತಂದ್ರೆ ಮನೆಯವರ ಪ್ರೋತ್ಸಾಹ ಇರಬೇಕು, ಹಾಗೇನೆ ಆ ಯುವಕರಿಗೆ ಮನಶಕ್ತಿ ಕೂಡ ಇರಬೇಕು. ನಾವು ಇದನ್ನ ಮಾಡೇ ಮಾಡ್ತೀವಿ ಅಂತ ಹೇಳಿ
2: ಈಗ ನಮ್ಮ ಹುಡುಗರೇ ಸೆಕೆಂಡ್ ಇಯರ್ ಹೋಗಿ ಎಲ್ಲ ಗಡ್ಡೆ ಗಿಡ್ಡೆ ಮಾಡ್ತಾರೆ ಮೇಡಮ್. ನಾವೇ ಮಾಡಿಸ್ತೀವಿ ಮೇಡಮ್.
4: ನಿಜ ನಿಜ.
2: ಓದಿ ಬಂದ ಮನೆ ಕುಂತ್ರ ಕೈ ಕಟ್ಟಿ ಕುಂತ್ರ ನಾನು ಸೆಕೆಂಡ್ ಇಯರ್

0: ನಾನೇ ಗಾಯಗೊಳ್ಳಂದ್ರೆ ಕೂಡಲ್ಲ ಮೇಡಮ್.
1: ಹೌದು ಹೌದು, ಓಕೆ,
0: ಪ್ರಯತ್ನ ಮಾಡ್ಬೇಕು. ನಮ್ಮ ಕೈಗೆ ಹತ್ತಾಗ್ಬಿಟ್ಟು ಮೇಡಮ್, ಚಿನ್ನ
1: ನಿಜ ನಿಜ
0: ನಮ್ಮ ನಮ್ಮ ದೇಶ ತಾಗ್ಬಿಟ್ಟು ಅವ್ ಭೋಜನ ಮನೆ ಕುಂದ್ರು ಏನಂದ್ರೆ ಅವನ್ ಕೂಡ ಅವನ್ ಕೂಡ.
1: ನಿಜ ನಿಜ ನಿಜ. ಓಕೆ ಓಕೆ ನಾಗೇಂದ್ರಪ್ಪ ಅವರೇ, ತುಂಬಾ ಚೆನ್ನಾಗಿ ತಮ್ಮ ಅಭಿಪ್ರಾಯನ ನಮ್ಮ ಜೊತೆಗೆ ಹಂಚ್ಕೊಂಡ್ರಿ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹೀಗೆ ನಾವು ಕರೆ ಮಾಡ್ತಾರೆ. ನಮಸ್ಕಾರ.
0: ನಮಸ್ತೆ ಮೇಡಮ್.
1: ನಮಸ್ಕಾರ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಸ್ನೇಹಿತರೆ, ಇಂದಿನ ಯುವ ಚಿಂತನ ನೇರ ಫೋನಿಂಗ್ ಕಾರ್ಯಕ್ರಮದ ವಿಷಯ ಯುವಕರ ಗುರಿ ಹೇಗಿರಬೇಕು ಅಂಥೇಳಿ ತಾವು ಕೂಡ ತಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನ ನಮ್ಮ ಜೊತೆ ಹಂಚಿಕೊಳ್ಬೋದು. ನಮ್ಮ ದೂರವಾಣಿ ಸಂಖ್ಯೆಗಳು 0853220031 ಅಥವಾ 0853229588. ಈ ಸಂಖ್ಯೆಗಳಿಗೆ ಕರೆ ಮಾಡಿ ತಾವು ಕೂಡ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಿ. ಸ್ನೇಹಿತರೆ, ಈಗ ನಾವು ಜಗತ್ತನ್ನು ನೋಡ್ತಾ ಇದ್ದೀವಿ. ಮೊದಲಿನ ಹಾಗೆ ಜಗತ್ತು ಖಂಡಿತವಾಗ್ಲೂ ಇಲ್ಲ. ತುಂಬ ಆಕರ್ಷಣೆಗಳಿದ್ದಾವೆ ಯುವಕರಿಗೆ. ಯಾವ ರೀತಿಯಾಗಿ ನಾವು ಗುರಿಯನ್ನು ಇಟ್ಕೊಳ್ಬೇಕು ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಬೇರೆ ಆಕರ್ಷಣೆಗಳಿಗೆ ಒಳಗಾಗ್ತಾ ಇರೋದೇ ಜಾಸ್ತಿ. ಹೀಗಾಗಿ ನಮ್ಮದೆಲ್ಲ ಕೂಗು ಕೇಳಿ ಬರ್ತಾ ಇದೆ, ಯುವ ಸಮುದಾಯ, ಯುವ ಜನ ದಾರಿ ತಪ್ತಾ ಇದ್ದಾರೆ. ಆಮೇಲೆ ಹಾಗೆ ಮಾನಸಿಕ ಶಕ್ತಿ ಇಲ್ಲ ಅವರಿಗೆ, ಯಾವುದನ್ನು ಮಾಡಬೇಕು ಅಂಥೇಳಿ ನಿರ್ಧಾರ ಮಾಡುವಂಥ ಶಕ್ತಿ ಇಲ್ಲ ಅಂಥೇಳಿ. ನಿಜ, ಹಿಂದಿನ ಕಾಲದಕ್ಕಿಂತ ಈಗಿನ ಕಾಲದಲ್ಲಿ ಆಕರ್ಷಣೆ ಜಾಸ್ತಿ. ಹಾಗೆಯೇ ದುಡಿಬೇಕು, ದುಡ್ಡು ಮಾಡಬೇಕು ಅನ್ನುವಂಥ ಮನೋಭಾವ ಕೂಡ ಜಾಸ್ತಿ. ಆದರೆ ಗುರಿ ಅನ್ನೋದು ಏನಿರುತ್ತಲ್ಲ ಮನುಷ್ಯನಿಗೆ, ಅದು ನಮಗೆ ನಿಜವಾದ ಮತ್ತು ಸ್ಪಷ್ಟವಾದ ಹಾದಿಯನ್ನು ತೋರಿಸುತ್ತೆ. ನಾನು ಇದನ್ನು ಮಾಡ್ತೀನಿ ಅಂಥೇಳಿ, ಅದು ದೊಡ್ಡದೇ ಆಗಿರಬೇಕು ಅಂತ ಏನೂ ಇಲ್ಲ, ಚಿಕ್ಕದಾಗಿ ಆಗಿರ್ಬೋದು. ಹಾಗೆಯೇ ಈಗ ನಾಗೇಂದ್ರಪ್ಪ ಅವರು ಹೇಳಿದರು, ಒಬ್ಬ ಹೆಣ್ಮಗಳು ಒಂದು ಹೋಟೆಲನ್ನು ತೆಗೆದು ಮುಂದೆ ಎಷ್ಟೋ ಜನಕ್ಕೆ ಕೆಲಸನ ಕೊಟ್ಟಲು ಅಂಥೇಳಿ. ಆ ರೀತಿಯಾದ ಮನಸ್ಥೈರ್ಯ ಮುಖ್ಯ ಯುವಕರಲ್ಲಿ. ಹಾಗೆ ಮಾಡೋದ್ರಿಂದ ನಮ್ಮ ದೇಶವನ್ನು ಕೂಡ ಮುಂದೆ ತರಬಹುದು, ಹಾಗೆಯೇ ನಾವು ಮುಂದೆ ಬರಬಹುದು, ನಮ್ಮ ಮನೆಯನ್ನು ಮುಂದೆ ತರಬಹುದು, ನಮ್ಮನ್ನು ನಂಬಿದವರನ್ನು. ಹಾಗೆ 4 ಜನಕ್ಕೆ ನಾವು ಕೆಲಸ ಕೊಟ್ಟರೆ ನಾವು ಕೂಡ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದಾಗೆ ಆಗುತ್ತೆ. ಯಾವಾಗಲೂ ಗೌರ್ಮೆಂಟ್ ಕೆಲಸನೇ ಅಂತಂದರೆ ಆಗೋದಿಲ್ಲ. ಮನುಷ್ಯರಿಗೆ ಗುರಿ ಬಹಳ ಮುಖ್ಯ ಜೀವನದಲ್ಲಿ. ಹಾಗೆಯೇ ಈಗ ಯುವಕರು ಅಂತ ಬಂದಾಗ ಮಾಡಬೇಕಂತ ಮನಸ್ಸಿನಲ್ಲಿ ಅಂದ್ಕೊಂಡ್ರೆ ಅದನ್ನು ಸಾಧ್ಯವಾಗಿಸೋದು ಅವ್ರ ಕೈಯಲ್ಲಿ ಖಂಡಿತವಾಗ್ಲೂ ಇದೆ. ಹೀಗಾಗಿ ಯುವಕರ ಗುರಿ ಸ್ಪಷ್ಟವಾಗಿರಬೇಕು, ಹಾದಿ ನಿಚ್ಚಳವಾಗಿರಬೇಕು ಅಂತ ಹೇಳ್ಬೋದು.

ಹಲೋ ಹಲೋ, ನಂದಿನಿ ಕೇಳ್ತಾ ಇದೆಯಾ ತಮಗೆ? ಹಲೋ.

0: ಸ್ನೇಹಿತರೆ, ಯುವಾಣಿ ಯುವ ಚಿಂತನ ನೇರ ಫೋನಿಂಗ್ ಕಾರ್ಯಕ್ರಮದ ವಿಷಯ ಯುವಕರ ಗುರಿ ಹೇಗಿರಬೇಕಂಥೇಳಿ ಸ್ನೇಹಿತರೆ ತಾವು ಕೂಡ ಕರೆ ಮಾಡಿ 0832-200-3312 ಅಥವಾ 0853-2-295-8 ಈ ಸಂಖ್ಯೆಗೆ. ಹಲೋ ಹಲೋ, ನಂದನಿ ಕೇಳ್ತಾ ಇದೆಯಾ ತಮಗೆ? ಹಲೋ ಸ್ನೇಹಿತರೆ, ಯುವಕರ ಗುರಿ ಹೇಗಿರಬೇಕು ಅನ್ನೋ ವಿಷಯದ ಬಗ್ಗೆ ನಾವೀಗ ಮಾತನಾಡ್ತಾ ಇದ್ದೀವಿ. ನಾವು ನಿನ್ನೆ ತಾನೇ ಮಿಸೈಲ್ ಮ್ಯಾನ್ ಅಬ್ದುಲ್ ಕಲಾಂ ಅವರ ಒಂದು ಜನ್ಮದಿನವನ್ನು ಆಚರಣೆ ಮಾಡಿದ್ವಿ. ಹಾಗಾಗಿ ಅಬ್ದುಲ್ ಕಲಾಂ ಅವರು ಚಿಕ್ಕ ವಯಸ್ಸಿನಲ್ಲಿ ತುಂಬ ಬಡತನದಿಂದ ಇದ್ದವರು, ಹಾಗೆಯೇ ಮನೆ ಮನೆಗೆ ಪೇಪರನ್ನು ಹಾಕ್ತಾ ಇದ್ದರು, ಹಾಗೆಯೇ ಒಂದು ಗೌರ್ಮೆಂಟ್ನ ಚಿಕ್ಕ ಶಾಲೆಯಲ್ಲಿ ಓದಿದರು. ಆದರೂ ಕೂಡ ಅವರು ಮುಂದೆ ಒಂದು ಉನ್ನತವಾದ ಹುದ್ದೆಗೇರಿದರು, ರಾಷ್ಟ್ರಪತಿಗಳಾದರು, ಮಿಸೈಲ್ ಮ್ಯಾನ್ ಅಂಥೇಳಿ ಕರೆಸ್ಕೊಂಡ್ರು. ಹಾಗೆಯೇ ಅವರು ಒಂದು ಸಲ ಕಾಲಿಲ್ಲದ ಮಕ್ಕಳಿಗೆ ಒಂದು ಫುಟ್ಟನ್ನು ಹಾಕಿರ್ತಾರಲ್ಲ, ಅಂಥದನ್ನು ನೋಡಿದಾಗ ಇವರಿಷ್ಟು ಭಾರವಾದ ಒಂದು ಫುಟ್ಟನ್ನು ಹೆಂಗೆ ಹೊತ್ಕೊಂಡು ಅಡ್ಡಾಡ್ತಾರಂಥೇಳಿ ಅದಕ್ಕಾಗಿ ತುಂಬ ಹಗುರವಾದ ಒಂದು ಫುಟ್ವೇರನ್ನು ಅವರಿಗೋಸ್ಕರ ರೆಡಿ ಮಾಡಿದ್ರಂತೆ. ಹೀಗೆ ಮನುಷ್ಯನಿಗೆ ಸಾಧನೆ ಮಾಡೋ ಹಂಬಲ ಇದ್ದಾಗ ಬೇರೆ ಕ್ಷೇತ್ರಗಳೆಲ್ಲ ಕೈಯಾಡಿಸ್ಬೋದು. ಅವರಿಗೆ ಅದನ್ನು ಮಾಡಬೇಕನ್ನೋದು ಏನೂ ಇರಲಿಲ್ಲ. ಮಿಸೈಲ್ ಮ್ಯಾನ್ ಅಂಥೇಳಿ ಅವರು ತುಂಬಾ ಪ್ರಸಿದ್ಧಿಯನ್ನು ಪಡೆದುಬಿಟ್ಟಿದ್ರು ಆ ಕಾಲದಲ್ಲಿ. ಆದರೂ ಕೂಡ ಏನಂತಾರಲ್ಲ, ಇನ್ನೊಬ್ಬರ ಕಷ್ಟಗಳಿಗೆ ಸ್ಪಂದಿಸುವ ಮಿಡಿಯುವ ಮನಸ್ಸು ಇರಬೇಕು ಅಂಥೇಳಿ. ಈಗಿನ ಯುವಕರಿಗೆ ಅದು ಕಡಿಮೆ ಆಗ್ತಾ ಇದೆಯೇನೋ ಅನ್ನುವಂಥ ಒಂದು ಭಾವನೆ ಬರುತ್ತೆ. ಹೀಗಾಗಿ ಬರೇ ಗುರಿ ಅಂತಂದಾಗ ನಾನೊಬ್ಬನೇ ಸಾಧನೆ ಮಾಡ್ತೀನಿ ಅಂತಲ್ಲ, ನನ್ನ ಜೊತೆಗೆ 4 ಜನನೂ ಕೂಡ ಕರ್ಕೊಂಡು ಹೋಗ್ತೀನಿ, ಅವ್ರಿಗೂ ಕೂಡ ಸಾಧನೆಯ ಮೆಟ್ಟಲನ್ನು ಏರೋಕೆ ನಾನು ಸಹಾಯ ಮಾಡ್ತೀನಿ ಅಂಥೇಳಿ ಅಂದ್ಕೊಳ್ಳೋದು ಕೂಡ ತುಂಬ ಮುಖ್ಯ ಆಗುತ್ತೆ ಅಂತಲೇ ಹೇಳ್ಬೋದು.
1: ಇದ ನೆನಪಿಡಬೇಕು ನಿತ್ಯ, ದುಡಿಮೆಯ ನಂಬಿ ಬದುಕು.
0: ಹಲೋ,
2: ನಮಸ್ತೆ ಮೇಡಮ್ ಅವರೇ, ಆಕಾಶವಾಣಿ.
0: ನಮಸ್ಕಾರ ಹೇಳ್ರಿ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ರಿ?
2: ಶಿವಮೂರ್ತಿ ಅಂತ ಹೇಳಿ ಮೇಡಮ್, ರಾಯಚೂರು ನೇತಾಜಿ ನಗರದವರು ಮೇಡಮ್ ಅವ್ರೆ. ನಾವು
0: ಶಿವಮೂರ್ತಿ ಅವರು.
2: ಚೆನ್ನಾಗಿದ್ದಾರೆ ಮೇಡಮ್ ಅವರೆಲ್ಲ?
0: ಚೆನ್ನಾಗಿದ್ದೀವಿ, ತಾವ್ ಹೇಗಿದ್ರಿ?
2: ಚೆನ್ನಾಗಿದ್ದಾರೆ.
0: ಓಕೆ, ಹೇಳಿ, ಇವತ್ತಿನ ವಿಷಯ ಯುವಕರ ಗುರಿ ಹೇಗಿರಬೇಕು ಅಂತ ಹೇಳಿ ತಾವೇನ್ ಹೇಳ್ತೀರಿ ಈ ವಿಷಯದ ಬಗ್ಗೆ?
2: ಗುರಿ ಅನ್ನೋದು ಏನ್ ಮೇಡಮ್, ಯುವಕರು ಸ್ವಲ್ಪ ಮನಸ್ಸಿಗೆ ಹಚ್ಚಿಕೊಂಡು ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಮೇಡಮ್. ತಂದೆ ತಾಯಿ ಎಷ್ಟೋ ಕಷ್ಟ ಪಡ್ತಾ ಇರ್ತಾರ, ಅವರ ತಂದೆ ತಾಯಿಯವರು ನಮ್ಗೆ ಅವ್ರ ಡ್ಯೂಟಿ ಆದ ನಮ್ ಗೋಸರ ನಮ್ ದೊಡ್ಡವ್ರ ಮಡೆ ಒಂದು ಭಾವನೆ ಇರಬಾರ್ದು. ನಾವು ಚೆನ್ನಾಗಿ ಎಜುಕೇಶನ್ ಕೊಟ್ಟಿದ್ರು ಸಹ ಅವರು ಒಂದು ರೀತಿ ಅದನ್ನ ನಾವು ಸಾಧನೆ ಮಾಡ್ಬೇಕು ಅಂತ ತಲೆಯಲ್ಲಿ ಬರ್ಬೇಕು ಮೇಡಮ್. ಕೆಲವರು ಜಾತಿ ಜಾತಿ ಅಂತ ಆ ಜಾತಿಯವ್ರು ಕೊಡ್ತಾರೆ ಈ ಜಾತಿಯವ್ರು ಕೊಡ್ತಾರೆ ಅಂತ ಕೆಲವ್ ಸುಮ್ನೆ ಇದು ಮಾಡ್ತಾರೆ ಮೇಡಮ್. ಜಾತಿ ಸಂಬಂಧ ಇಲ್ಲ, ಸಾಧನೆ ಮಾಡ್ಬೇಕಂದ್ರೆ ಜಾತಿ ಧರ್ಮ ಏನು ಅಡ್ಡ ಬರಲ್ಲ ಮೇಡಮ್ ಅವರೇ. ಪ್ರತಿಯೊಬ್ಬರಿಗೆ ಭಾರತೀಯ ನಾಗರಿಕ ನಮ್ಮ ಕರ್ನಾಟಕ ರಾಜ್ಯದ ಯುವಕರಿಗೆ ಪ್ರತಿಯೊಬ್ಬರಿಗೂ ಹಕ್ಕಿದೆ ನಾವು ಏನಾದ್ರೂ ಸಾಧನೆ ಮಾಡಬಹುದು ಅಂತೇಳಿ. ಸರ್ಕಾರದವರು, ಭಾರತ ಸರ್ಕಾರದವರಾಗ್ಲಿ ಕರ್ನಾಟಕ ಸರ್ಕಾರದವರಾದರೂ ಅನೇಕ ಅವರಿಗೆ ಫೆಸಿಲಿಟೀಸ್ಗಳು ಅನುಕೂಲಗಳು ಮಾಡಿಕೊಡ್ತಾ ಇದೆ. ಇದರ ಬಗ್ಗೆ ಏನು ಹೇಳ್ತಾ ಇದ್ದಾರೆ, ಪ್ರತಿಯೊಂದರ ಹೇಳ್ತಿದ್ರೆ ನಾವು ಅದು ಹೆಂಗ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅಂತಕ್ಕಂತ ಭಾವನೆ ಬರಬಾರ್ದು ಮೇಡಮ್.
0: ಈಗೆಲ್ಲ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂತವೆಲ್ಲ ಮಾಡೋದಕ್ಕೆ ಯುವಕರಿಗೆ ಸಾಕಷ್ಟು ಪ್ರೋತ್ಸಾಹ ಇದೆ. ಗುರಿ ಹೊಂದಿ ಮುಂದೆ ಬರಬೇಕಾದದ್ದು ಅವರ ಕರ್ತವ್ಯ ಅಷ್ಟೇ.
2: ನಾವು ಸಣ್ಣ ಹುಡುಗರಿಂದ ಬಹಳ ಕಷ್ಟಪಟ್ಟಿದ್ದೀವಿ, ನಾವು ಕಷ್ಟಪಟ್ಟು ಇಲ್ಲ ಮಕ್ಕಳು ಚೆನ್ನಾಗಿರ್ಲಿ ಓದ್ಲಿ ಅಂತೇಳಿ ಎಲ್ಲ ಚೆನ್ನಾಗಿ ಓದಿಸಿದ್ವಿ, ಎಲ್ಲ ಓದಿಸಿದ್ವಿ ಮಾಡಿ ಎಲ್ಲಾರು ಬೇರೆ ನಮ್ಮ ಗೆಳೆಯರು ಕೂಡ ಓದಿಸಿದಾರೆ. ಕೆಲವರು ಯುವಕರು ಆ ದಾರಿ ತಪ್ಪ ಇದಾರೆ, ಅದು ಅವರು ಆಲೋಚನೆ ಮಾಡ್ಲೇಬೇಕು ಮೇಡಮ್. ಒಂದ್ ರೀತಿ ಪರಿ ಹೊರಗಡೆ ಹೋದ್ಮೇಲೆ ಅವ್ರು ಯಾರಿದ್ದಾರಂತ ಅವ್ರಿಗೆ ಭಯ ಇರಲ್ಲ, ಯಾರಿಲ್ಲ ಯಾರೇನ್ ಬಿಡ. ನಾವು ವೈಯಕ್ತಿಕವಾಗಿ ಅವ್ರ ಜೀವನ ಬೇರೆನೇ ಇರುತ್ತೆ ಕೆಲವರದು, ಅದು ಆ ರೀತಿ ಇರ್ಬೋದು
0: ಮೇಡಮ್.
2: ಅದ ಕಷ್ಟಪಟ್ಟು ಜೀವನ ಮಾಡಿ ಬೆಳೆಸಿದ್ದಾರೆ, ದೊಡ್ಡನ ಮಾಡಿದ್ದಾರೆ, ಅವ್ರಿಗೆ ಕೊಡಿಸಿದ್ರೆ ಸಮಾಜದಲ್ಲಿ ಅವ್ರಿಗೆ ಗೌರವ ಸಿಗುವಂತೆ ಮಾಡಿದ್ರೆ ಅದಕ್ಕೆ ನಾವು ಬೆಲೆ
0: ಕೊಡ್ಬೇಕು
2: ಮಾಡಿ. ನಾವು ಏನಾದ್ರು ಪ್ರಯತ್ನ ಮಾಡಿ ಏನಾದ್ರು ಉದ್ಯೋಗ ಆಗಲಿ ಏನಾದ್ರೂ ಒಂದು ಬೆಳಿಲೇಬೇಕಂಬ ಒಂದು ಗುರಿ ಇರ್ಬೇಕು.
0: ಏನಂತಂದ್ರೆ ಉನ್ನತ ಹುದ್ದೆ ಅಥವಾ ಉನ್ನತವಾಗಿ ಸಂಬಳ ತಗೋಬೇಕು ಇದಿಷ್ಟೇ ಗುರಿ ಆಗಿರಬಾರ್ದಲ್ವಾ? ಏನಂತಂದ್ರೆ ಜೀವನದಲ್ಲಿ ಬಂದಂಗ್ ಹೋಗ್ಬೇಕು, ಗುರಿಗಳನ್ನ ಮುಟ್ಟೋದು ಮುಖ್ಯ ಆಗಿರುತ್ತೆ. ಯಾವ ಬೇಕಾದಷ್ಟು ಕ್ಷೇತ್ರಗಳಿದಾವೆ, ಬರೇ ಅದೊಂದೇ ಅಂತ ಏನಲ್ಲ, ಒಂದ್ರಲ್ಲಿ ಫೇಲ್ ಆದ್ರೂ ಕೂಡ ಇನ್ನೊಂದು ಕ್ಷೇತ್ರವನ್ನ ನಾವು ಅಪ್ಕೊಳ್ಬಹುದು ಅಲ್ವಾ?
2: ನಾವು ಮೇಡಮ್ ನಾನೇ ಹೇಳ್ತೀವಿ ಮೇಡಮ್, ನಾವು ಸಹಾಯಕರ ಕೆಲಸ ಮಾಡಿದ್ವಿ ಈಗ ಒಂದು ಸಂಸ್ಥೆಯಲ್ಲಿ, ಆದ್ರೂ ಕೂಡ ಎಲ್ಲರೂ ಎಜುಕೇಶನ್ ಕೊಟ್ಟಿದ್ವಿ ಮೇಡಮ್, ಎಲ್ಲಾರು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡಿದಾರ. ಇನ್ನು ಕೆಲವರು ಅವ್ರು ನಾವು ಬೇರೆಯವರಿಗೆ ಮಾರ್ಗದರ್ಶನ ಕೊಡೋಕೆ ನಾವು ಇಷ್ಟು ಕಷ್ಟಪಟ್ಟಿದ್ದೀವಿ, ನೀವು ಮುಂದೆ ಬನ್ನಿ, ಅವರು ಚೆನ್ನಾಗಾದ್ರೆ ಏನೋ, ನಮ್ಗೆ ಅವ್ರು ಹಿಂಗಾದ್ರೆ ಏನು ಆಗಿದ್ದಾರೆ ಆಗಿದ್ದಾರೆ ಬಿಡು, ಹಂಗೆಲ್ಲ ಒಂದು ಭಾವನೆ ಬರ್ಬೋದು. ಅವರು ನಾವು ಎಲ್ಲ ಒಂದು ಯುವಕರಂದ್ರೆ ಒಂಥರ ಒಂದು ಸ್ನೇಹ ಸೇಮ್ ಭಾವನೆ ಇರ್ಬೇಕು ಮೇಡಮ್ ಅವ್ರಿಗೆಲ್ಲರಿಗೆ. ಯುವಕರು ಬಾಂಗ್ಲಾದೇಶದಲ್ಲಿ ತೆಗಿಬಿದ್ದು ಯಾರತ್ತೆ ಜಂಜಿ ಸಂಘಟನೆ ಕಟ್ಟಿ ಹೋರಾಟ ಮಾಡಿ ಒಂದು ಆಡಳಿತವನ್ನೇ ಒಂದು ಬದಲಾವಣೆ ಮಾಡತಕ್ಕಂಥ ಶಕ್ತಿ ಇದೆ ಮೇಡಮ್ ಯುವಕರಲ್ಲಿ,
0: ಯುವ ಶಕ್ತಿ ಅಂತ ಅದಕ್ಕೆ ಹೇಳೋದಲ್ವಾ.
2: ಯುವ ಶಕ್ತಿ ಏನಂದ್ರೆ ಪ್ರತಿಯೊಬ್ರು ಪ್ರತಿಯೊಂದು ಹೆಜ್ಜೆ ಏನು ಜೀವನದಲ್ಲಿ ಆಲೋಚನೆ ಮಾಡಿ ಮುಂದೆ ಹೋಗಕ್ ಬರತ್ತ. ಗುರಿ ಇಲ್ಲದ ನಾವು ಗುರಿ ಮುಟ್ಟಕ್ ಆಗಲ್ಲ, ಏನು ಸಾಧನೆ ಮಾಡಕ್ ಆಗಲ್ಲ.
0: ಹೇಳಿ.
2: ಮನಸ್ಸಿಗೆ ಕಷ್ಟ ಇರುತ್ತೆ ಮೇಡಮ್, ಕಷ್ಟದಲ್ಲಿ ಇದ್ರೂ ಸಹ ನಾವು ಕಷ್ಟ ಇದೆ ಅಂತ ನಾವು ಹೇಳ್ಕೊಬಾರ್ದು. ನಾವು ಮಾಡೇ ಮಾಡಿದ್ದೆ ಮುಂದೆ ಛಲ ಇಲ್ಲದಿದ್ರೆ ಏನು ಮಾಡಕ್ಕಾಗಲ್ಲ.
0: ಮಾನಸಿಕ ಸ್ಥೈರ್ಯ ಬಹಳ ಮುಖ್ಯ. ಒಂದ್ರಲ್ಲಿ ಸೋತ್ರ ಇನ್ನೊಂದ್ರಲ್ಲಿ ನಾನು ಗುರಿ ಮುಟ್ಟತೀನಿ ಅಂತ ಯುವಕರಿಗೆ ಆ ಒಂದು ಮನೋಸ್ಥೈರ್ಯ ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಈಗ ನೋಡ್ತಾ ಇರ್ತೀವಲ್ಲ, ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಆತ್ಮಹತ್ಯೆ ಅಂತ ದಾರಿಯನ್ನ ಯುವಕರು ಹಿಡಿತಾ ಇದ್ದಾರೆ. ಅದು ಎಷ್ಟು ಸರಿಯಲ್ಲ. ಯಾಕಂದ್ರೆ ಹಿಂದಿನವರು ಎಷ್ಟೆಲ್ಲ ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ, ತಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಹೇಳಿ ಅವರಿಗೆ ದಾರಿಯನ್ನು ತೋರ್ಸೋಕೆ ಪ್ರಯತ್ನ ಮಾಡ್ತಿದ್ದಾಗ ಈ ತರ ಮಾಡೋದೆಲ್ಲ ಎಷ್ಟು ಸರಿ ಅಲ್ವಾ. ನಮ್ಮಲ್ಲಿ ಮಾನಸಿಕ ಸ್ಥೈರ್ಯ ಬೇಕು, ಅದೊಂದೇ ದಾರಿ ಅಲ್ಲ, ಬೇಕಾದಷ್ಟು 108 ದಾರಿಗಳಿದ್ದಾವೆ ಬದುಕೋದಕ್ಕೆ. ಮನುಷ್ಯ
2: ಮಾಡೋದ್ರಿಂದ ತಂದೆ ತಾಯಿಗಳು ಎಷ್ಟು ನೋವಾಗ್ತಿರ್ತಾರೆ, ಓದಿಸಿರ್ತಾರೆ, ಏನೋ ಮಾಡಿದ ಅವನ ಅವರು ಹೊಟ್ಟೆ ಕಟ್ಟಿ ಬಟ್ಟೆ ಇಲ್ಲದ ಉಚ್ಚರಂಗ್ ಅಡ್ಡೆ ಹಿಡಿದ್ರು ಪರವಾಗಿಲ್ಲ, ಮಕ್ಕಳಿಗೆ ಎಜುಕೇಶನ್ ಕೊಟ್ಟಿರ್ತಾರೆ, ಎಲ್ಲ ಮಾಡಿರ್ತಾರೆ. ಆದ್ರೆ ಕೆಲವರು ಪಡಿಸ್ಕೊಳ್ತಾರೆ ಏನೋ ಒಂದು ನಮ್ಮ ಲೋಕದಲ್ಲೇ ಇರ್ತಾರೆ ಮೇಡಮ್, ಇತರ ಲೋಕದಲ್ಲೇ ಇರ್ತಾರೆ. ಆದಷ್ಟು ಅವರು ಬಿಡಬೇಕು ಮೇಡಮ್, ಕುಡಿಬೇಕು, ಪ್ರತಿಯೊಬ್ಬ ಯುವಕರು ಬಿಡಬೇಕು. ಓದುವ ವ್ಯವಸ್ಥೆ ಕಡಿಮೆ ಆಗಿಬಿಟ್ಟಿದೆ ಮೇಡಮ್.
0: ಹೌದು, ನಿಜ.
2: ಈ ದೇವಾಲಯದಲ್ಲಿ ಹೋಗಿ ನೋಡಿದ್ರೆ ನಾವು 45 ವರ್ಷ ಇದುವರೆಗೆ ನಾವು ರೈತರ ವಾಣಿ ಪೇಪರ್ ಓದ್ತಾ ಇದ್ದೇವೆ ಮೇಡಮ್, ಪೇಪರ್ 45 ವರ್ಷದಿಂದ ಓದ್ತಾ ಇದ್ದೇವೆ. ಆದ್ರೆ ಜಾಗೃತಿ ಇಲ್ಲ, ಓದ್ಬೇಕು ಇಲ್ಲ ಮೇಡಮ್. ವಿಶ್ವದಲ್ಲಿ ಕೆಲವರು ಪ್ರಧಾನಮಂತ್ರಿ ಯಾರೋ, ರಾಷ್ಟ್ರಪತಿ ಯಾರು, ಇವರು ಅಮೆರಿಕದ ಅಧ್ಯಕ್ಷ ಯಾರೋ, ಇವ್ರಿಗೆ ಪುಟಿನ್ ಅಂದ್ರೆ ಯಾರು ಏನ್ ನಮ್ಗೆ ಗೊತ್ತಿಲ್ಲ ಬಂದ್ಬಿಡ್ತಾರೆ ಮೇಡಮ್.
0: ಹೌದೌದು, ಈಗಿನ ಯುವಕರದ ಒಂದು ನೋಡ್ತಾ ಇರ್ತೀವಿ, ಯಾವ್ದಾದ್ರು ಪ್ರಶ್ನೆಗಳನ್ನ ಕೇಳಿದಾಗ ನನ್ಗೇನು ತಿಳಿದೇ ಇಲ್ಲ ಅನ್ನೋಂತ ಉತ್ತರ ಬರುತ್ತೆ. ಆತರ ಆಗ್ಬಿಟ್ಟಿದೆ.
2: ಅವ್ರ ನಮ್ಗೆ ಬೇಕು ಅಂತ ಅಂತಾರ, ಅಲ್ಲ ಸಮಸ್ಯೆ ಏನಿದೆ ಅದ್ರ ಬಗ್ಗೆ ನಾವು ಆಲೋಚನೆ ಮಾಡ್ಬೇಕು ಪ್ರತಿಯೊಬ್ರು.
0: ಈಗ ನೀವ್ ಹೇಳಿದ್ರೆ ಈ ಪುಸ್ತಕಗಳನ್ನ ಓದೋದಂತ ಹೇಳಿ, ಅದ್ರಲ್ಲಿ ನಿಜವಾಗ್ಲು ಅವನು ಓದ್ತಾ ಬಂದಾಗ ಮನಸ್ಥೈರ್ಯ ಹೆಚ್ಚಾಗುತ್ತೆ, ನಾವು ಏನನ್ನಾದ್ರೂ ಸಾಧಿಸಬಹುದು ಅನ್ನೋಂತ ಮನಸ್ಥೈರ್ಯ ಬರುತ್ತೆ ಅಲ್ವಾ. ಅದಕ್ಕಾಗಿ ಹಿಂದಿನವ್ರು ಹೇಳ್ತಾ ಇದ್ರು ಒಳ್ಳೊಳ್ಳೆ ಪುಸ್ತಕಗಳನ್ನ ಓದ್ರಿ, ಜ್ಞಾನ ಪಡ್ಕೊಳ್ರಿ ಅಂತ ಹೇಳಿ. ಓಕೆ ಸರ್, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಸಮಯ ಆಗ್ತಾ ಇದೆ, ತುಂಬಾ ಚೆನ್ನಾಗಿ ತಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ. ಹೀಗೆ ಕರೆ ಮಾಡ್ತಾರೆ ನಮ್ಮ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಸ್ನೇಹಿತರೆ, ಇದುವರೆಗೂ ಯುವಚಿಂತನ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಯುವಕರ ಗುರಿ ಹೇಗಿರಬೇಕು ಅನ್ನೋ ವಿಷಯವಾಗಿ ನಾವು ಮಾತನಾಡ್ತಾ ಇದ್ದೀವಿ. ನಮ್ಮ ಅನೇಕ ಸ್ನೇಹಿತರು ಕರೆ ಮಾಡಿ ತಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನ ನಮ್ಮ ಜೊತೆ ತುಂಬ ಚೆನ್ನಾಗಿ ಹಂಚಿಕೊಂಡ್ರು. ಅವರಿಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.

0: ಇದುವರೆಗೂ ಯುವ ಚಿಂತನ ಚಿಂತನ ಚಿಂತನ ಚಿಂತನ
1: ಯುವ ಯೋಚನಾ ಲಹರಿಗಳ ಅಭಿವ್ಯಕ್ತಿಯ ಕುರಿತಾದ ನೇರ ಫೋನಿನ ಕಾರ್ಯಕ್ರಮ ಕೇಳಿದಿರಿ.
0: ನಿರ್ಮಾಣ ವೆಂಕಟೇಶ್ ಬೇವಿನ ಬೆಂಚಿ.
2: ಯುವ ಮಿತ್ರರ ಕಾರ್ಯಕ್ರಮ ಯುವವಾಣಿ ಪ್ರಸಾರವಾಯಿತು.

ಡಾಕ್ಟರ್ ಪಾವನಿ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಇವರನ್ನು ಸಂದರ್ಶಿಸುತ್ತಾರೆ ವೆಂಕಟೇಶ್ ಬೇವಿನ ಬೆಂಚಿ. 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ, 7:20 ಜನಪದ ಸಂಗೀತ, ದೇವದುರ್ಗ ತಾಲೂಕಿನ ಸುಂಕೇಶ್ವರಹಾಳ ಗ್ರಾಮದ ಶಿವನಗೌಡ ಮಾಲಿಪಾಟೀಲ್ ಮತ್ತು ಸಂಗಡಿಗರಿಂದ ತತ್ವಪದಗಳು, 7:45 ಚಿತ್ರಗೀತೆಗಳು, 8:30 ಜನಪದ ಸಂಗೀತ, ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ ಗ್ರಾಮದ ಇಮಾಮ್ ಸಾಬ್ ಕೋಳೂರು ಮತ್ತು ಸಂಗಡಿಗರಿಂದ ರಂಗಗೀತೆಗಳನ್ನು ಕೇಳಲಿದ್ದೀರಿ. 9:15 ಭಾವಗೀತೆಗಳು, 9:30 ನಾಟಕ ಪ್ರತಿಕಾರ, ಮಾರಿಕುರೆಲ್ಲ ಅವರ ವೆಂಡೆಲ ಕಾದಂಬರಿ ಆಧರಿಸಿ ಬರೆದಂತಹ ನಾಟಕ, ರೂಪಾಂತರಿಸಿದ್ದವರು ಗೀತಾ ಸುರತ್ಕಲ್, ನಿರ್ಮಾಣ ಅಬ್ದುಲ್ ರಶೀದ್. ಇನ್ನು ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. 10:30 ಚಿತ್ರಗೀತೆಗಳು ಪ್ರಸಾರಗೊಳ್ಳಲಿವೆ. ಈ ಎಲ್ಲ ಕಾರ್ಯಕ್ರಮಗಳು ನಿಲಯದ ಈ ಸಂಜೆಯ ಪ್ರಸಾರದಲ್ಲಿ. ಇನ್ನು ನಾಳೆಯ ಬೆಳಗಿನ ಪ್ರಸಾರದಲ್ಲಿ 6:10 ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ದ್ಯಾಮೇಶ್ ಅವರಿಂದ, ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ, 6:35 ದೇಶಭಕ್ತಿಗೀತೆ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆ ವೃಂದಗಾನದಲ್ಲಿ, 6:40 ರೈತರಿಗೆ ಸಲಹೆ ಅಮರೇಶ್ ಹಾಶಿಹಳ್ಳಿವರಿಂದ, 6:45 ಜನಪದ ಗೀತೆಗಳು, 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡಿಎಸಿ ಜೊತೆ ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 7:45 ಹಾಗೂ 9:30 ಚಿತ್ರಗೀತೆಗಳು, 8:30 ಗುರು ಪೂರ್ಣಿಮೆ ಅಂಗವಾಗಿ ಗುರುವಿನ ಮಹತ್ವ ಕುರಿತು ಸಂಯೋಜಿತ ಕಾರ್ಯಕ್ರಮ, ಪ್ರಸ್ತುತಿ ರೂಪಾದೇಸಾಯಿ, ನಿರ್ಮಾಣ ವೆಂಕಟೇಶ್ ಬೇವಿನ ಬೆಂಚಿ. 9:05 ವಿಶ್ವ ಹುಲಿದಿನ ಕುರಿತು ಕದ್ರಾ ವನ್ಯಜೀವಿ ವಿಭಾಗದ ವಲಯ ಅರಣ್ಯಾಧಿಕಾರಿ ಹರಿಕಿರಣ್ ಭಟ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಶ್ಯಾಮ್ ಪ್ರಸಾದ್. ಇನ್ನು 10:02, 10:32, 11:00 ಹಾಗೂ 11:32 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳು ಪ್ರಸಾರಗೊಳ್ಳಲಿವೆ.

ಇನ್ನು ನಾಳೆಯ ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ, ಮಹಿಳೆಯರ ಕಾರ್ಯಕ್ರಮ, 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮಾದಕ ವಸ್ತುಗಳ ಸೇವನೆಯಿಂದ ಮನಸ್ಸಿನ ಮೇಲೆ ಆಗುವ ಪರಿಣಾಮ ಕುರಿತು ಡಾಕ್ಟರ್ ಶಮಾ ಬಿಆರ್ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಮಧ್ಯಾಹ್ನ 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮ, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಸ್ ಶಂಕರ ನಾರಾಯಣ, 3:00 FM 102.3 ಮೆಗಾಹರ್ಟ್ಸ್ ಕಾರ್ಯಕ್ರಮಗಳು. ಇನ್ನು ನಾಳೆಯ ಸಂಜೆ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು, 5:30 ಯುವಾಣಿ ಕಾರ್ಯಕ್ರಮದಲ್ಲಿ ತುತ್ತಿಗೊಂದು ಮಾರ್ಗ, ಸ್ವಯಂ ಉದ್ಯೋಗಗಳನ್ನು ಪರಿಚಯಿಸುವ ಕಾರ್ಯಕ್ರಮ, ಪ್ರಸ್ತುತಿ ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಇನ್ನು 6:15 ಗ್ರಾಮದರ್ಶಿ ಕಾರ್ಯಕ್ರಮ, ಪ್ರಸ್ತುತಿ ವೀರೇಶ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಕೇಳಲಿದ್ದೀರಿ. 7:20 ಜನಪದ ಸಂಗೀತ, ಅಂದಿಹಾಳ ಗ್ರಾಮದ ಮಹಾದೇವಪ್ಪ ಮತ್ತು ಸಂಗಡದಿಂದ ಕಣೆಹಾರಿಗೆ ವಾದನ. 7:45 ಚಿತ್ರಗೀತೆಗಳು, 8:30 ವಿವಿಧ ಕಲಾವಿದರಿಂದ ಲಂಬಾಣಿ ಹಾಡುಗಳನ್ನು ಕೇಳಲಿದ್ದೀರಿ ಜನಪದ ಸಂಗೀತದಲ್ಲಿ. 9:15 ಪ್ರಚಲಿತ ವಿದ್ಯಮಾನ ಕಾರ್ಯಕ್ರಮ, 9:30 ಯುವಾಣಿ ಕನ್ನಡ ಬಹುಮುಖ ಪ್ರತಿಭೆ ಸಮುದ್ರತ ಅವರೊಂದಿಗೆ ಸಂದರ್ಶನ. ಈ ಎರಡು ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದಿಂದ. 10:00 ಸಂಸತ್ತಿನಲ್ಲಿ ನಡೆದ ಉಭಯ ಸದನಗಳ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿಮುದ್ರಿಕೆಯನ್ನು ಕೇಳಲಿದ್ದೀರಿ ದೆಹಲಿ ಕೇಂದ್ರದಿಂದ. ನಂತರ ಹಿಂದಿ ಚಿತ್ರಗೀತೆಗಳು ಬಿತ್ತರಗೊಳ್ಳಲಿವೆ. ಇದುವರೆಗೆ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರಗೊಳ್ಳುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರಿ. ಕಾರ್ಯಕ್ರಮ ವಿವರಣೆಯಲ್ಲಿ ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯವಾಗುತ್ತಲಿದೆ 6:05. ಈಗ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಕೇಳುಗರೆ, ಜವಾಹರ್ ನವೋದಯ ವಿದ್ಯಾಲಯ ಕನ್ನಾಪುರಹಟ್ಟಿ ಮುದಗಲ್ ತಾಲೂಕು ಲಿಂಗಸ್ಗೂರು ಜಿಲ್ಲಾ ರಾಯಚೂರಿವರ JNVST 2027 ಮೂಲಕ 6ನೇ ತರಗತಿ ಪ್ರವೇಶಕ್ಕೆ ಸಂಬಂಧಿಸಿದ ಕುರಿತಾದ ಪ್ರಕಟಣೆ ಈ ರೀತಿಯಾಗಿದೆ. 6ನೇ ತರಗತಿ JNVST 2027 ಪ್ರವೇಶಗಳ ಅರ್ಜಿಗಳ ಸಲ್ಲಿಕೆಗಾಗಿ ಆನ್ಲೈನ್ ಪೋರ್ಟಲ್ ಆರಂಭಿಸಿರುವ ಕುರಿತು ಮಾಹಿತಿ 2027 ಹಾಗೂ 28ನೆಯ ಶೈಕ್ಷಣಿಕ ವರ್ಷದ ಜವಾಹರ್ ನವೋದಯ ವಿದ್ಯಾಲಯ ಆಯ್ಕೆ ಪರೀಕ್ಷೆ ಅಂದರೆ JNVST 2027 ಮೂಲಕ 6ನೇ ತರಗತಿ ಪ್ರವೇಶಕ್ಕಾಗಿ ಆನ್ಲೈನ್ ನೋಂದಣಿ ಪೋರ್ಟಲ್ ಅನ್ನು ಆರಂಭಿಸಲಾಗಿದೆ. ಆನ್ಲೈನ್ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 31/7/2026 ಆಗಿರುತ್ತದೆ. ಅಭ್ಯರ್ಥಿಗಳು ಯಾವುದೇ ಶುಲ್ಕವಿಲ್ಲದೆ ನವೋದಯ ಮಹಾವಿದ್ಯಾಲಯ ಸಮಿತಿಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸಬಹುದು. ವೆಬ್ಸೈಟ್ ವಿಳಾಸ ಈ ರೀತಿಯಾಗಿದೆ: https://navodaya.gov.in. ಈ ವಿಳಾಸದಿಂದ ತಾವು ವೆಬ್ಸೈಟ್ನಿಂದ ಮಾಹಿತಿಯನ್ನು ಪಡೆಯಬಹುದು ಎಂದು ನವೋದಯ ವಿದ್ಯಾಲಯ ಸಮಿತಿಯಿಂದ ಈ ಪ್ರಕಟಣೆಯನ್ನು ಪ್ರಕಟಿಸಲಾಗಿದೆ.
0: ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ
2: ನಿಮಗಾಗಿ ಇದೆ. ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU WSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಇದು ಆಕಾಶವಾಣಿ.
4: ಶಿಕ್ಷಣ, ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
3: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
4: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
3: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
4: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
3: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
4: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ, ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
3: ಸರ್ವೇ ಜನಾ ಸುಖಿನೋ ಭವಂತು.
4: ಬಹುಜನ ಹಿತಾಯ, ಬಹುಜನ ಸುಖಾಯ ಈ ಧ್ಯೇಯ ಹೊತ್ತ ಆಕಾಶವಾಣಿ
3: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
4: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.

0: ಹೇ, ಎಲ್ಲಿಗೆ ಹೋಗ್ತಾ ಇದೆಪ್ಪ ನೀನು?
1: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
0: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು.
2: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
3: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
4: ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:15.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ಕೈಗೆ ಬ್ಯಾಂಡೇಜು
7: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
6: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
8: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಈಗ ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ಹಲ್ಲಿನ ಸಮಸ್ಯೆ ಮತ್ತು ಈ ಪರಿಹಾರ ಕುರಿತು ರಾಯಚೂರಿನ ನವೋದಯ ದಂತ ವೈದ್ಯಕೀಯ ಉಪ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಪಾವನಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿ, ಇವರನ್ನ ಸಂದರ್ಶಿಸುವವರು ವೆಂಕಟೇಶ್ ಬೇವಿನ ಪೆಂಚೆ.
9: ಪ್ರಿಯಕೇಳಗರೆ ನಮಸ್ಕಾರ. ಇವತ್ತಿನ ಆರೋಗ್ಯ ಭಾಗ್ಯ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ರಾಯಚೂರಿನ ನವೋದಯ ಆಸ್ಪತ್ರೆಯ ಪ್ರೊಫೆಸರ್ ಆಗಿರತಕ್ಕಂಥ ಡಾಕ್ಟರ್ ಪಾವನಿ ಮೇಡಮ್ ಬಂದಿದ್ದಾರೆ. ಅವರು ನವೋದಯ ಡೆಂಟಲ್ ಕಾಲೇಜಿನಲ್ಲಿ ದಂತ ವೈದ್ಯರಾಗಿದ್ದಾರೆ, ಜೊತೆಗೆ ಪ್ರೊಫೆಸರ್ ಆಗಿ ಕೂಡ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರು ಇವತ್ತು ನಮ್ಮ ಆಕಾಶವಾಣಿಯಲ್ಲಿ ನಮ್ಮ ಸಾರ್ವಜನಿಕರು ಹಲ್ಲುಗಳನ್ನು ಸಂರಕ್ಷಣೆ ಮಾಡಿಕೊಳ್ಳೋದು ಹೇಗೆ ಮತ್ತು ಅದಕ್ಕೇನು ಪರಿಹಾರ ಇದೆ ಅನ್ನೋದನ್ನು ಕುರಿತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಕೊಡ್ತಾರೆ. ಅವರಿಗೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಮೇಡಮ್.
10: ನಮಸ್ಕಾರ ಸರ್.
9: ಮೇಡಮ್, ಇತ್ತೀಚಿನ ದಿನಮಾನಗಳಲ್ಲಿ ಸಾಮಾನ್ಯವಾಗಿ ಈ ಹಲ್ಲಿನ ಸಮಸ್ಯೆಗಳು ತುಂಬಾ ಕಾಡ್ತಿರ್ತವೆ. ಮಕ್ಕಳಿಂದ ಹಿಡ್ಕೊಂಡು ವೃದ್ಧರವರಿಗೆ ಸಾಕಷ್ಟು ರೀತಿಯ ತೊಂದರೆಗಳು ಅನುಭವಿಸ್ತಾ ಇದ್ದಾರೆ. ಯಾಕಂದ್ರೆ ಇತ್ತೀಚಿನ ಒಂದು ಜೀವನ ಶೈಲಿ, ಜೊತೆಗೆ ನಾವು ತಿನ್ನುವ ಆಹಾರ ಪದ್ಧತಿ, ನಾವು ತಿನ್ನುವ ಆಹಾರ ವಸ್ತುಗಳ ಬಗ್ಗೆ ನಮಗೆ ಕೆಲ ತೊಂದರೆಗಳು ಕೊಡಲಿಕ್ಕೆ ಜಾಸ್ತಿ ಆಗ್ತಾ ಇದೆ ಅನ್ನುವಂಥ ತಿನ್ನುವಂತ ಆಹಾರಗಳು ಕೂಡ ಕಾರಣ ಆಗಿರ್ಬೋದಂತ. ಸಾಕಷ್ಟು ಜನಗಳಲ್ಲಿ ಹಲ್ಲಿನ ಸಮಸ್ಯೆ ಕಾರಣದಿಂದಾಗಿ ಅಥವಾ ಬೇರೆ ಕಾರಣಕ್ಕಾಗಿ ಹಲ್ಲುಗಳಲ್ಲಿ ಅಥವಾ ಬಾಯಿಯಲ್ಲಿ ಸ್ಮೆಲ್ ಬರ್ತಿರ್ತದೆ, ವಾಸನೆ ಬರ್ತಿರ್ತದೆ. ಈ ಒಂದು ವಿಷಯಕ್ಕೆ ಬಂದಾಗ, ಹಲ್ಲುಗಳು ಸುರಕ್ಷಿತವಾಗಿರಬೇಕು ಮತ್ತು ಹಲ್ಲುಗಳು ಸುಂದರವಾಗಿ ಕಾಣಬೇಕು ಅನ್ನುವಂಥ ವಿಷಯಕ್ಕೆ ಬಂದಾಗ, ಎಲ್ಲರೂ ಹಲ್ಲುಗಳ ಬಗ್ಗೆ ತುಂಬಾ ಗಮನ ಕೊಡ್ತಾರೆ. ಚಂದವಾಗಿ ಕಾಣಬೇಕು ಮತ್ತೆ ಹಲ್ಲುಗಳು ಚೆನ್ನಾಗಿದ್ರೆ ಮುಖದ ಮೇಲೆ ಒಳ್ಳೆ ಲಕ್ಷಣ ಕಾಣಿಸ್ತದೆ ಅನ್ನುವಂಥ ಉದ್ದೇಶದಿಂದ ಏನು ಮಾಡ್ಕೊಳ್ಳೋಕೆ ಸಾಕಷ್ಟು ಯುವತಿಯರು ಯುವಕರು ತುಂಬಾ ಪ್ರಯತ್ನ ಮಾಡ್ತಿರ್ತಾರೆ. ಹಾಗಾಗಿ ಅದ್ರ ಜೊತೆಗೆ ಈ ಸ್ಮೆಲ್ ಅಂತಕ್ಕಂಥದ್ದು, ವಾಸನೆ ಅನ್ನುವಂಥದ್ದು ಎಲ್ಲರೂ ಪಕ್ಕದಲ್ಲಿ ಯಾರಾದ್ರೂ ಇದ್ರೆ ಒಂಥರ ಕೆಟ್ಟದಾಗಿ ಅವರನ್ನು ನೋಡುವಂಥ ದೃಷ್ಟಿಕೋನ ಬದಲಾಗ್ತದೆ. ಹಾಗಾಗಿ ಯಾಕೆ ಸ್ಮೆಲ್ ಬರ್ತದೆ ಹಲ್ಲುಗಳಿಂದ ಅಥವಾ ಬಾಯಿಂದ ಯಾಕೆ ಸ್ಮೆಲ್ ಬರ್ತದೆ, ತಾವು ದಂತವೈದ್ಯರಾಗಿ ಇದಕ್ಕೇನು ಪರಿಹಾರ ಹೇಳ್ತೀರಾ?
10: ಬಹಳ ಬೆಸ್ಟ್ ಕ್ವಶನ್. ಇವತ್ತು ನಾಳೆ ಎಲ್ಲರಿಗೆ ನಾರ್ಮಲ್ ಆಗಿ ಕಾಮನ್ ಕ್ವಶನ್ ಅಂತ ನೀವು ಕೇಳಿರಿ ಅಂತ ಹೇಳ್ಬಹುದು. ಈ ಹಲ್ಲಲ್ಲಿ ಇರೋ ವಾಸನೆ ಮೇನ್ ರೀಸನ್ ಇದೆ ಅಂದ್ರೆ ಸರಿಯಾಗಿ ಬ್ರಷ್ ಮಾಡಿಲ್ಲ ಅಂತ ಕಾರಣ ಸರ್. ಬ್ರಷ್ ಮಾಡೋ ವಿಧಾನ ಅಂತ ಹೇಳ್ಬಿಟ್ಟು ಒಂದು ಡೆಂಟಿಸ್ಟ್ ಹತ್ರ ಹೋದ್ರೇನೆ ಅವ್ರು ಕರೆಕ್ಟ್ ಆಗಿ ಹೆಂಗ್ ಬ್ರಷ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ರೊಸೀಜರ್ ಇರುತ್ತೆ ಸರ್, ಬ್ರಷಿಂಗ್ ಪ್ರೊಸೀಜರ್. ಈಗ ನಮ್ಮ ಬಾಯಿಗೆ ಒಂದು 4 ಭಾಗದಲ್ಲಿ ನಾವು ಡಿವೈಡ್ ಮಾಡ್ಕೊಂಡ್ರೆ ಮೇಲೆದ ಭಾಗ ಕೆಳಗಿನ ಭಾಗ ಸರ್. ಎರಡು ಭಾಗ ಅಲ್ಲಿ ಮೇಲೆ ಹಲ್ಲಿಗೆ ವಸಡಿ ಮೇಲೆ ಇರ್ತದ ಅಂತ ಹೇಳ್ಬಿಟ್ಟು ಮೇಲಿಂದ ಕೆಳಗಡೆ ಬ್ರಷ್ ಸ್ಟ್ರೋಕ್ 45 degree ಆಂಗ್ಲೇಷನ್ ಇಂದ ನಾವು ಹಿಂಗ ಸ್ಟ್ರೋಕ್ ಕೊಡ್ಬೇಕು ಸರ್. ಕೆಳಗಿನ ಹಲ್ಲಿಗೆ ಕೆಳಗಿನ ವಸಡಿ ಕೆಳಗಿರೋ ಕಾರಣ ಸ್ಟ್ರೋಕ್ ಕೆಳಗಿಂದ ಮೇಲೆ 45 degree ಆಂಗ್ಲೇಷನ್ ಬ್ರಷ್ ಇಟ್ಕೊಂಡು ಕೊಡ್ಬೇಕು ಸರ್. ಆಮೇಲೆ ಟೈಪ್ ಆಫ್ ಬ್ರಷ್ ಹೆಂಗಂದ್ರೆ ತುಂಬಾ ಹಾರ್ಡ್ ಬ್ರಷ್, ಯೂಶಲಿ ಮೆತ್ ಏನಿದೆ ಅಂದ್ರೆ ಎಷ್ಟು ಗಟ್ಟಿ ಬ್ರಷ್, ಆಮೇಲೆ ಎಷ್ಟು ರಫ್ ಆಗಿ ನಾವು ಪೌಡರ್ ಯೂಸ್ ಮಾಡಿದ್ರೆ ಹಲ್ಲು ಅಷ್ಟು ಚೆನ್ನಾಗಿ ಆಗ್ತಾವ, ಕ್ಲೀನ್ ಆಗ್ತಾವ, ವೈಟ್ ಕಾಣ್ತಾವ ಅಂತ ಹೇಳ್ಬಿಟ್ಟು ಒಂಥರ ದುರ್ವಾಸನೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಹಳೆ ಕಾಲದಿಂದ ಒಂದು ಲೈಕ್ ಚಾರ್ಕೋಲ್ ಆಗಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಪೌಡರ್ಸ್ ಆಗಲಿ ಯೂಸ್ ಮಾಡೋದಿದ್ರೆ ಅದು ಯೂಸ್ ಮಾಡಬಾರ್ದು ಸರ್. ಅದರಿಂದ ಏನಾಗುತ್ತೆ, ನಮ್ಮ ಹಲ್ಲಿನ ಮೇಲೆ ಇರೋ ಒಂದು ಲೇಯರ್ ಎನಾಮಿಲ್ ಅಂತ ತುಂಬಾ ಗಟ್ಟಿ ಲೇಯರ್ ಇರುತ್ತೆ, ಅದು ಮೇನ್ ನಮ್ಮ ಹಲ್ಲಿಗೆ ತುಂಬಾ ಪ್ರೊಟೆಕ್ಷನ್ ಕೊಡುವಂತಹ ಲೇಯರ್ ಸರ್. ಅದು ನಾವು ಈ ತರ ಎಲ್ಲ ಕೇರ್ಲೆಸ್ನೆಸ್ ಲಿಂದ ಆ ಲೇಯರ್ನ ನಾವು ಲೂಸ್ ಮಾಡ್ಕೊಂತೀವಿ. ಸೊ ಅದ್ರ ಆತರ ನಾವು ಪೌಡರ್ ಕೂಡ ಆಗಲಿ, ಗಟ್ಟಿ ಬ್ರಷ್ ಅನ್ನ ಆಗಲಿ, ಆಮೇಲೆ ತುಂಬಾ ಫೋರ್ಸ್ಫುಲ್ ಸ್ಟ್ರೋಕ್ ಅನ್ನ ಆಗಲಿ ಆ ತರ ಎಲ್ಲ ನಾವು ಉಪಯೋಗಿಸಬಾರ್ದು ಸರ್. ಇಲ್ಲಿ ಯಾವ ಬ್ರ್ಯಾಂಡ್ಗೆ ನಾನು ಈ ತರ ಇದು ಪ್ರಮೋಟ್ ಮಾಡಂತ ಹೇಳಲ್ಲ. ಯಾವುದೇ ಪೇಸ್ಟ್ ನೀವು ತಗೊಳ್ಳಿ ಸರ್, ಅದರೊಳಗೆ ಫ್ಲೂರೈಡ್ ಅಂಶ ಇರೋಂಥ ಪೇಸ್ಟ್ ನೀವು ತಗೋಬೇಕು. ಸೊ ಫ್ಲೂರಿಡೇಟೆಡ್ ಟೂತ್ ಪೇಸ್ಟ್ ಇರೋ ಕಾರಣ ಏನಾಗುತ್ತೆ ಅಂದ್ರೆ ನಮಗೆ ಫ್ಲೂರೈಡ್ ಅಂಶ ನಮ್ಮ ನಮ್ಮ ಹಲ್ಲಿಗೆ ಹುಳಕ್ಕ ಅದು ಒಂಥರ ಸಂರಕ್ಷಣೆ ಕೊಡುತ್ತೆ ಸರ್. ಸೊ ಅಂತದ್ದು ಟೂತ್ ಪೇಸ್ಟ್ ಬೆಟರ್ ಏನಂದ್ರೆ ಡೆಂಟಿಸ್ಟ್ ಸಲಹೆ ತಗೊಂಡ್ಬಿಟ್ಟು ಆ ಪೇಸ್ಟ್ ಯೂಸ್ ಮಾಡಿದ್ರೆ ನಮ್ಮ ಹಲ್ಲುಗಳು ಸುರಕ್ಷವಾಗಿ.
9: ಪೇಸ್ಟ್ ಅಂತ ಹೇಳಿದ್ರೆ ಡೆಂಟಿಸ್ಟ್ ಗೆ ಭೇಟಿ ಆದ ತಕ್ಷಣ ಅವರು ಒಳ್ಳೆ ಒಂದು ಪೇಸ್ಟ್ ಅಂತ ಬರ್ಕೊಡ್ತಾರೆ. ಅದೇ ಯಾವ ಪೇಸ್ಟ್ ಯಾವ ತರ
10: ಸರ್? ಈ ಪೇಸ್ಟ್ ಗಳು ಹೆಂಗಂದ್ರೆ ಇವಾಗ ಮಾರ್ಕೆಟ್ ಅಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಪೇಸ್ಟ್ ಇದಾವೆ ಸರ್. ಆಮೇಲೆ ಒಬ್ಬೊಬ್ರಿಗೆ ಈ ಕಲರ್ ಮಾಡಿದ್ರೆ ಚೆನ್ನಾಗಿ, ಈ ಟೇಸ್ಟ್ ಇದ್ರೆ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಒಂದಿರುತ್ತೆ. ನೀವು ಕಲರ್ ಟೇಸ್ಟ್ ಕಿಂತ ಜಾಸ್ತಿ ಫಸ್ಟ್ ಇಂಪಾರ್ಟೆನ್ಸ್ ನಿಮ್ಗೆ ಆ ಪೇಸ್ಟ್ ಅಲ್ಲಿ ಫ್ಲೋರೈಡ್ ಇದೆ ಇಲ್ಲ ಅಂತ ಅದೊಂದು ಅಂಶ ನೋಡ್ಬೇಕಾಗುತ್ತೆ ಸರ್. ಆ ಫ್ಲೋರೈಡೇ ನಮ್ಗೆ ಟೂತ್ ಗೆ ನಮ್ ಹಲ್ಲಿಗೆ ಪ್ರೊಟೆಕ್ಷನ್ ಕೊಡೋಂತ ಒಂದು ಇದು ಇರುತ್ತೆ ಸರ್. ಸೊ ಹಂಗಾಗಿ ಆ ತರ ಪೇಸ್ಟ್ ಯೂಸ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಸರ್.
9: ತರ ಸ್ಮೆಲ್ ಬಂದಾಗ ಅಥವಾ ಬಾಯಲ್ಲಿ ಏನೋ ಕೆಟ್ಟ ವಾಸನೆ ಇದ್ದಾಗ ವೈದ್ಯರನ್ನು ಭೇಟಿ ಆಗ್ತಾರೆ, ಆದ್ರೆ ಕೆಲವೊಂದು ಹಂಗೆ ನೆಗ್ಲೆಕ್ಟ್ ಮಾಡ್ತಾರೆ. ಈ ತರ ನೆಗ್ಲೆಕ್ಟ್ ಮಾಡೋದ್ರಿಂದ ಏನು ತೊಂದರೆ ಆಗುತ್ತೆ?
10: ಹೌದು ಸರ್, ಈಗ ಹಲ್ಲಿ ಒಳಗೆ ನಮ್ಗೆ ಒಂದು ಪೆಲಿಕರ್ ಲೇಯರ್ ಅಂತ ಹೇಳ್ಬಿಟ್ಟು ಒಂದು ಡಿಪಾಸಿಷನ್ ಆಗುತ್ತೆ ಸರ್. ನಾವು ಅರ್ಲಿ ಮಾರ್ನಿಂಗ್ ಲೈಕ್ ನೀವು ಎದ್ದ ತಕ್ಷಣ ನೀವು ಟಂಗ್ ಜಸ್ಟ್ ಹಿಂಗ್ ಫ್ಲೋ ಮಾಡಿದ್ರೆ ನಿಮ್ಗೆ ಒಂಥರ ಸ್ಮಾಲ್ ಪೆಲಿಕರ್ ಲೇಯರ್ ಅಂತ ಒಂದಿರುತ್ತೆ. ಆ ಪೆಲಿಕರ್ ಲೇಯರ್ ನಾವು ಕ್ಲೀನ್ ಮಾಡ್ಕೊಂಡಿಲ್ಲ ಅಂದ್ರೆ ಅಲ್ಲೇ ನಮ್ಗೆ ಮೈಕ್ರೋನಿಸಮ್ಸ್ ಎಲ್ಲ ಗ್ರೋ ಆಗ್ಬಿಟ್ಟು ನಮ್ಗೆ ಕೇರಿಸ್ ಆಗ ಪ್ರೊಸೀಜರ್ ಗಳು ಸ್ಟಾರ್ಟ್ ಆಗ್ತಾವ. ಅದಕ್ಕೆ ನಾವು ಹಿಡನ್ ಕೇರಿಸ್ ಆರ್ ವೈಟ್ ಸ್ಪಾಟ್ ಲೀಷನ್ ಅಂತ ಹೇಳ್ತೀವಿ ಸರ್. ಅದರಿಂದನೇ ಎನಾಮಿಲ್ಗೆ ಡಿಮಿನರಲೈಸೇಷನ್ ಅಂದ್ರೆ ನಮ್ಮ ಎನಾಮಿಲ್ ಒಳಗಿರೋ ಮಿನರಲ್ಸ್ ಲಾಸ್ ಆಗೋದು ಸ್ಟಾರ್ಟ್ ಆಗ್ಬಿಡ್ತದೆ ಸರ್. ಅಲ್ಲಿಂದನೇ ನಾವು ಕೇರ್ ತಗೋಬೇಕು. ಅಲ್ಲಿಂದ ನಾವು ಸಪೋಸ್ ಕೇರ್ಲೆಸ್ ಮಾಡಿದ್ರೆ ಅಲ್ಲಿಂದ ನಮ್ಮ ಫಸ್ಟ್ ಜೆಂಜಾವಲ್ ಪ್ರಾಬ್ಲಮ್, ಸೆಕೆಂಡ್ ನಿಮ್ಗೆ ಡೆಂಟಲ್ ಕೇರಿಸ್, ಅದರಿಂದ ಆಹಾರ ಪದಾರ್ಥ ನಿಂತು ವಾಸನೆ ಸ್ಟಾರ್ಟ್
9: ಆಗ್ಬಿಡ್ತದೆ ಸರ್.
10: ಸಂದುಗಳಲ್ಲೆಲ್ಲ ಆಹಾರ ಪದಾರ್ಥ ನಿಂತು ಬಿಡುತ್ತೆ. ಸೊ ನೀವು ಬ್ರಷ್ ಹೆಂಗ್ ಅಂದ್ರೆ ಓನ್ಲಿ ಬ್ರಷಿಂಗ್ ಅಂತ ಹೇಳ್ಬಿಟ್ಟು ಇಲ್ಲಿ ನೀವರಿಗೆ ಎಲ್ಲರೂ ಬ್ರಷ್ ಚೆನ್ನಾಗಿ ಮಾಡ್ತಾ ಇದಾರ, ಇವತ್ ನಾಳೆ ಎಲ್ಲ ಯೂಟ್ಯೂಬ್ ಅಲ್ಲಿ ಎಲ್ಲ ಗೇಮ್ಸ್ ಗಳು ಎಲ್ಲ ಬಂದಾವ, ಈವನ್ ಹುಡುಗರ್ಗು ತುಂಬಾ ಮಹತಿ ಬರ್ತಾ ಇದೆ. ಬಟ್ ಇಂಟರ್ ಡೆಂಟಲ್ ಅಂದ್ರೆ ಎರಡು ಹಲ್ಲಿನ ನಡುವೆ ಅಂತ ಹೇಳ್ಬಿಟ್ಟು ಒಂದು ಫ್ಲಾಸ್ ಅಂತ ಒಂದು ಬರುತ್ತೆ ಸರ್. ಆ ಫ್ಲಾಸಿಂಗ್ ನಾವು ಮಾಡ್ಕೊಂಡು ಎರಡು ಹಲ್ಲಿನ ನಡುವೆ ಆ ಏರಿಯಾನು ನಾವು ಕ್ಲೀನ್ ಮಾಡಬಹುದು. ಅದರಿಂದ ಆಹಾರ ಪದಾರ್ಥ ಎಲ್ಲ ಕ್ಲೀನ್ ಮಾಡಬಹುದು. ಅದು ನಮ್ಮ ಬ್ರಷ್ ಲಿಂದ ಕ್ಲೀನ್ ಆಗಲ್ಲ ಸರ್. ಆ ತರ ಡೆಂಟಲ್ ಫ್ಲಾಸ್, ವ್ಯಾಕ್ಸ್ಡ್ ಫ್ಲಾಕ್ಸ್ ಅಂತ ಫ್ಲಾಸಸ್ ಅಂತ ಸಿಗ್ತಾವ ಸರ್. ಎನಿ ಕಂಪನಿ ಆಗಿ ಯೂಶಲಿ ಅಲ್ಲಿ ತುಂಬಾ ಚೆನ್ನಾಗಿ ವ್ಯಾಕ್ಸ್ ಫ್ಲಾಸ್ ಸಿಗ್ತಾವ. ಅದು ಒಂದು ಪ್ರೊಸೀಜರ್ ಇರುತ್ತೆ. ಡೆಂಟಿಸ್ಟ್ ಹತ್ರ ಹೋದ್ರೆ ಎವ್ರಿ 3 months ಒಂದ್ಸತಿ ಕಂಪಲ್ಸರಿ ಡೆಂಟಿಸ್ಟ್ ವಿಸಿಟ್ ಹೋಗ್ಬೇಕು ಸರ್. ಎಷ್ಟೊಂದ್ ಜನ ನಾವು ಅಡಿಕೆ ತಗೊಂಡ್ರೆ ನಮ್ಗೆ ಆಹಾರ ಆಗುತ್ತೆ, ಜೀರ್ಣ ಆಗುತ್ತೆ, ಆಮೇಲೆ ಪಾನ್ ತಿಂದ್ರೆ ನಾವು ಚೆನ್ನಾಗಿರ್ತೀವಿ, ಪ್ಲೀಸ್ ದಯಮಾಡಿ ಅವೆಲ್ಲ ಏನು ಯೂಸ್ ಮಾಡಬಾರ್ದು. ಈಗ ಅಡಿಕೆ ಆಗ್ಲಿ ಅಂತವೆಲ್ಲ ಆಗ್ಲಿ ಆಲ್ ಕೈಂಡ್ ಆಫ್ ಡಿಫ್ರೆಂಟ್ ಕೈಂಡ್ ಆಫ್ ಆಸಿಡ್ಸ್ ಎಲ್ಲ ಸೆಕ್ರೇಟ್ ಆಗಿ ನಮ್ಮ ಬಾಯಿಗೆಲ್ಲ ದುಷ್ಪ್ರಭಾವಗಳು ಕಾಣ್ತಾವ ಅದರಿಂದ. ಸೊ ಅವೆಲ್ಲ ಯೂಸ್ ಮಾಡಬಾರ್ದು. ಫ್ರೆಶ್ನರ್ ಆಗಿ ನೀವು ಡಿಫ್ರೆಂಟ್ ಕೈಂಡ್ ಆಫ್ ಲವಂಗ ಆರ್ ಯಾಲಕ್ಕಿ ಅಂತವೆಲ್ಲ ಸ್ವಲ್ಪ ಹೊತ್ತು, ಲೈಕ್ ಇಫ್ ಯು ಫೀಲ್ ಸೋ ಮಚ್ ಆಫ್ ಲೈಕ್ ನಿಮ್ಗೆ ಫ್ರೆಶ್ನೆಸ್ ಬೇಕು, ಈ ತರ ಎಲ್ಲ ನೀವು ಯೂಸ್ ಮಾಡಬಹುದು.
9: ಮೇಡಮ್, ಈಗ ಎರಡು ಸಲ ಬ್ರಷ್ ಮಾಡೋದ್ರಿಂದ ಮತ್ತು ಚೆನ್ನಾಗಿ ಬಾಯಿಯನ್ನು ತೊಳ್ಕೊಳ್ಳೋದ್ರಿಂದ ಈ ಒಂದು ಬಾಯಿಯ ಒಂದು ದುರ್ವಾಸನೆ ಕಡಿಮೆ ಆಗುತ್ತದೆ ಅಂತ ಹೇಳಿದ್ರೆ, ಈಗ ಬ್ರಷ್ ಮಾಡಿಕೊಂಡ್ರೆ ಕೂಡ ಸ್ಮೆಲ್ ಕಾಣಿಸಿದರೆ ಕೆಲವರಲ್ಲಿ ಸ್ಮೆಲ್ ಇರ್ತದೆ, ಅವಾಗ ಏನು ಯಾವಾಗ
10: ಸ್ಮೆಲ್ ಆಗೋದು? ಎರಡು ಕಾರಣ. ನಂಬರ್ ಒನ್, ನಾವು ಆಸ್ ಜಸ್ಟ್ ನಾವು ಡಿಸ್ಕಸ್ ಮಾಡಿವಿ, ಸರಿಯಾಗಿ ಬ್ರಷ್ ಆಗಿಲ್ಲ. ಸೆಕೆಂಡ್ ಥಿಂಗ್, ಡಿಸೀಸಸ್ ಸರ್, ಸಿಸ್ಟಮಿಕ್ ಡಿಸಾರ್ಡರ್ಸ್ ಏನೇನು ಇದಾವ, ಫಾರ್ ಎಕ್ಸಾಂಪಲ್ ಡಯಾಬಿಟಿಸ್ ಮೆಲಟಸ್, ಅದಕ್ಕೆ ನಾವು ಸಕ್ಕರೆ ವ್ಯಾಧಿ ಅಂತ ಹೇಳ್ತೀವಿ. ಅದು ಫಸ್ಟ್ ಸೈನ್ ನಮ್ಗೆ ಬಾಯಲ್ಲಿ ದುರ್ವಾಸನೆ. ಸೊ ಎಷ್ಟೊಂದು ಡಯಾಬಿಟಿಸ್ ಮೆಲಟಸ್ ನಮ್ಮ ಕ್ಲಿನಿಕ್ ಅಲ್ಲಿ ನಾವು ಜಸ್ಟ್ ವಾಸನೆ ನೋಡಿ ಪ್ರೀ ಡಯಾಬಿಟಿಕ್ ಅಂತ ಡಯಾಗ್ನೋಸ್ ಮಾಡ್ತೀವಿ ಸರ್. ಅದನ್ನ ನೋಡ್ಬಿಟ್ಟು ನಾವು ನೆಗ್ಲೆಕ್ಟ್ ಮಾಡಲಿಲ್ಲ. ಸೊ ಯೂಶ್ವಲಿ ಡಯಾಬಿಟಿಸ್ ಮೆಲಟಸ್ ಆದಾಗ ನಮ್ಗೆ ಫಸ್ಟ್ ಫ್ಲೋ ರೇಟ್ ಆಗ್ಲಿ, ಸಲೈವ ಆಗ್ಲಿ, ವಿಸ್ಕಾಸಿಟಿ ಆಗ್ಲಿ ತುಂಬಾ ಚೇಂಜಸ್ ಆಗ್ಬಿಡ್ತಾವ ಸರ್. ಅದರಿಂದ ಏನಾಗುತ್ತೆ, ಆಹಾರ ಪದಾರ್ಥ ನಿಂತು ದುರ್ವಾಸನೆ ಬರೋದು ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಡಿಫ್ರೆಂಟ್ ಕೈಂಡ್ ಆಫ್ ಮೆಡಿಸಿನ್ ಸರ್, ಫಾರ್ ಎಕ್ಸಾಂಪಲ್ ಹೈಪರ್ಟೆನ್ಸಿವ್, ಎನಿ ಡಿಫ್ರೆಂಟ್ ಡಿಸೀಸಸ್ಗೆ ನಾವು ಏನು ಮೆಡಿಸಿನ್ ತಗೊಂತೀವಿ ಸರ್, ಅದರಿಂದನೂ ಸಲೈವರ್ ಫ್ಲೋ ಕಮ್ಮಿ ಆಗ್ಬಿಟ್ಟು ನಮ್ಗೆ ಈ ತರ ಸ್ಮೆಲ್ ಬರುತ್ತೆ ಸರ್. ಸೊ ಬೆಸ್ಟ್ ಏನಂದ್ರೆ ಮೌತ್ ವಾಷಸ್. ಇಫ್ ಡಾಕ್ಟರ್ ನಮ್ಗೆ ಪ್ರಿಸ್ಕ್ರೈಬ್ ಮಾಡಿದ್ದು ಮೌತ್ ವಾಷಸ್ ಅಂದ್ರೆ ಕ್ಲೋರ್ಹೆಕ್ಸಿಡಿನ್ ಆಗ್ಲಿ, ಡೈಲ್ಯೂಟೆಡ್ ಕ್ಲೋರ್ಹೆಕ್ಸಿಡಿನ್ ಆಗ್ಲಿ ನಾವು ಯೂಸ್ ಮಾಡ್ಬೇಕು. ಇಲ್ಲಪ್ಪ ನಮ್ಗೆ ಅದು ಬೇಕಾಗಿಲ್ಲ, ವಿ ಆರ್ ಬ್ರಷಿಂಗ್ 2 times a ಡೇ ಅಂತಂದ್ರೆ ನಾರ್ಮಲ್ ವಾಟರ್ ಅಲ್ಲಿ ಜಸ್ಟ್ ಸಪೋಸ್ ಇಫ್ ಯು ಆರ್ ನಾಟ್ ಹೈಪರ್ ಟೆನ್ಸಿವ್ ಸ್ವಲ್ಪ ರಾಕ್ ಸಾಲ್ಟ್ ಹಾಕಿ ಅದರಿಂದ ಗಾರ್ಗಲ್ ಮಾಡ್ಬೇಕು, ತುಂಬಾ ಒಳ್ಳೇದು ಸರ್ ಅದು.
9: ಮೇಡಮ್, ಈಗ ಹಲ್ಲುಗಳಿಗೆ ತೊಂದರೆಗಳು ಬರ್ತಕ್ಕಂಥದ್ದು ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಬರ್ತಿರ್ತವೆ, ಯಾವ ಕಾರಣಕ್ಕಾಗಿ ಸಮಸ್ಯೆಗಳು ಬರ್ತವೆ ಮೇಡಮ್?
10: ಸರ್, ಫಸ್ಟ್ ಇಸ್ ನಮ್ಗೆ ಓರಲ್ ಹೈಜಿನ್ ಕೇರ್. ನಾವು ಓರಲ್ ಹೈಜಿನ್ ಕೇರ್ ಸರಿಯಾಗಿ ತಗೊಂಡಿಲ್ಲ ಅಂದ್ರೆ ನಮ್ಗೆ ಹಲ್ಲು ಪ್ರಾಬ್ಲಮ್ ಬರೋದೇ. ಯಾಕಂತಂದ್ರೆ ನಾವು 12 hours ಫಾಸ್ಟ್ ನಾವು ಮಲಗಿರ್ತೀವಿ, ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಯಾವಾಗ ಎದ್ದೇಳ್ತೀವಿ ಅಲ್ಲ, ಎದ್ದ ತಕ್ಷಣ ನಮ್ಗೆ ಓರಲ್ ಹೈಜಿನ್ ಕೇರ್ ಅಂತೂ ಇಟ್ ಇಸ್ ಅ ನಾರ್ಮಲ್ ಇಂಡಿಯನ್ ಪ್ರಾಕ್ಟೀಸ್. ಬಟ್ ನಾವೇನ್ ಮಾಡ್ತೀವಿ ಅಂದ್ರೆ ನೈಟ್ ಟೈಮ್ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಸರ್. ನೈಟ್ ಟೈಮ್ ವೆರಿ ರೇರ್ಲಿ ವಿ ಬ್ರಷ್. ಸೊ ವಿ ಹ್ಯಾವ್ ಟು ಮೇಕ್ ಅನ್ ಹ್ಯಾಬಿಟ್ ಏನಂದ್ರೆ ನಮ್ಗೆ ನೈಟ್ ಟೈಮ್ ಬ್ರಷಿಂಗ್ ಕಂಪಲ್ಸರಿ ಆಗ್ಬೇಕು ಸರ್. ನೈಟ್ ಟೈಮ್ ಬ್ರಷ್ ವಿ ಹ್ಯಾವ್ ಟು ಹ್ಯಾವ್ ಎ ಹ್ಯಾಬಿಟ್. ನೀವು ಮಾಡಿದ್ರೆ ನಿಮ್ಮ ಮಕ್ಕಳು ಮಾಡ್ತಾರೆ. ಸೊ ಜಸ್ಟ್ ನೀವು ಬ್ರಷ್ ಕೈಯಲ್ಲಿ ಹಿಡ್ಕೊಂಡ್ರೆ ನಿಮ್ಮ ಮಕ್ಕಳು ಕೈಯಲ್ಲಿ ಹಿಡ್ಕೊಂತಾರೆ. ಆ ತರ ಜನರೇಷನ್ ವೈಸ್ ವಿ ಹ್ಯಾವ್ ಟು ಕಮ್ ಔಟ್. ಈಗ ಎಷ್ಟೊಂದು ಜನ ಇರ್ತಾರೆ ಎಲೆಕ್ಟ್ರಾನಿಕ್ ಬ್ರಷಸ್ ಅವೆಲ್ಲ, ಲೈಕ್ ಪೀಪಲ್ ಹೂ ಆರ್ ನಾಟ್ ಎ ಸ್ಪೆಷಲ್ ಹೆಲ್ತ್ ಚೈಲ್ಡ್ ಆ ಥರ ಹೇಳಿದ್ರೆ ಆ ಥರ ಬ್ರಷಸ್ ಎಲ್ಲ ಯೂಸ್ ಮಾಡ್ಬೋದು, ಇಲ್ಲಂತಿಲ್ಲ. ಬಟ್ ಆದಷ್ಟು ನೀವು ಬ್ರಷ್ ಯೂಸ್ ಮಾಡಿ. ಎಷ್ಟೊಂದು ಜನ ಹೇಳ್ತಾರೆ ಊಟ ಆದ ನಂತರ ನಮಗೆ ಟೂತ್ ಪೇಸ್ಟ್ ಟೇಸ್ಟ್ ಸರಿ ಅನ್ಸಲ್ಲ ಅಂದರೆ, ವಿದೌಟ್ ಟೂತ್ ಪೇಸ್ಟ್ ಆಲ್ಸೋ, ಬಟ್ ಯು ಹ್ಯಾವ್ ಟು ಬ್ರಷ್ ಯುವರ್ ಟೀತ್ ಟೂ ಟೈಮ್ಸ್ ಅ ಡೇ. ಯಾಕಂತಂದ್ರೆ ನಾವು ಬೆಳಗ್ಗಿಂದ ಸಾಯಂಕಾಲವರೆಗೆ ನಿಯರ್ ಅಬೌಟ್ 10-12 ಟೈಮ್ಸ್ ಊಟ ಮಾಡಿರ್ತೀವಿ ಸರ್. ಬ್ರೇಕ್ಫಾಸ್ಟ್, ಸ್ನ್ಯಾಕ್ಸ್, ಊಟ, ನಿಡುವೆ ತಿಂದು, ಇನ್ ಬಿಟ್ವೀನ್ ಸಮ್ ಮಿಲ್ಕ್ ಆರ್ ವಾಟ್ ಎವರ್ ವಿಲ್ ಬಿ ಈಟಿಂಗ್ ಸರ್, ವಿ ಥಿಂಕ್ ದಟ್ ವಿ ಆರ್ ಈಟಿಂಗ್ 3 ಟೈಮ್ಸ್. ನಾವು ಏನು ಅನ್ಕೊಂತೀವಿ ಅಂದರೆ ನಾವು ಬರೀ 3 ಊಟ ಮಾಡಕತ್ತೀವಿ, ಇನ್ ಬಿಟ್ವೀನ್ ಎಲ್ಲ ಕೌಂಟ್ ಮಾಡಿದರೆ 15-16 ಟೈಮ್ಸ್ ಊಟ ಮಾಡ್ತೀವಿ ಸರ್. ಅದು ನಾವು ಕ್ಲೀನ್ ಮಾಡಬೇಕಂದ್ರೆ ಓನ್ಲಿ 12 ಡೇ ಸರಿ ಹೋಗಲ್ಲ ಸರ್. 24 ಅವರ್ಸಲ್ಲಿ ನಾವು 2 ಟೈಮ್ಸ್ ಅ ಡೇ ಕಂಪಲ್ಸರಿ ಬ್ರಷ್ ಮಾಡಲಿಕ್ಕೆ ಬೇಕು. ನೈಟ್ ಟೈಮ್ ನಿಮಗೆ ಸರಿ ಅನಿಸ್ತಾ ಇಲ್ಲ, ಫಾರ್ ಎಕ್ಸಾಂಪಲ್, ಯಸ್ ಒನ್ ಮೋರ್ ಇಸ್ ಲೈಕ್ ಇಫ್ ಯು ಆರ್ ಟ್ರಾವೆಲಿಂಗ್, ಹೌದಪ್ಪ ನೀವು ಬ್ರಷ್ ಕ್ಯಾರಿ ಮಾಡೋಕೆ ಆಗ್ತಾ ಇಲ್ಲ ಅಂತ ಟೈಮಲ್ಲಿ ಕುಕುಂಬರ್ ಆರ್ ಕ್ಯಾರೆಟ್ ಯು ಕ್ಯಾನ್ ಚ್ಯೂ. ಆ ಥರ ಚ್ಯೂ ಮಾಡಿದರೆ ನಿಮಗೆ ಫೈಬ್ರಸ್ ಫುಡ್ಲಿಂದ ಅಲ್ಲಿ ಏರಿಯಾ ಎಲ್ಲಿ ನಮಗೆ ಹಲ್ ಆಹಾರ ಪದಾರ್ಥ ಎಲ್ಲ ಸಿಗಾಕೊಳ್ಳೋದು ಎಲ್ಲ ಚಾನ್ಸಸ್ ಇರ್ತಾವ, ಆ ಏರಿಯಾ ಎಲ್ಲ ಕ್ಲೀನ್ ಆಗ್ತಾವೆ ಸರ್.
9: ಓಕೆ ಮೇಡಮ್, ಈಗ ಹಲ್ಲಿಗಳಿಗೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಕಂಡು ಬರ್ತವೆ, ಯಾವ ಥರ ಯಾವ್ಯಾವ ಸಮಸ್ಯೆಗಳು ಕಂಡು ಬರ್ತವೆ
10: ಸರ್? ಫಸ್ಟ್ ಆಫ್ ಆಲ್ ನಮಗೆ ಫಸ್ಟ್ ಹಲ್ಲಿಗೆ ಪ್ರಾಬ್ಲಮ್ ಬರ್ತಿರೋದು ನಾರ್ಮಲ್ ಜಿಂಜೈವಲ್ ಪ್ರಾಬ್ಲಮ್ ಅಂದ್ರೇನು, ವಸಡಿ
9: ಪ್ರಾಬ್ಲಮ್.
10: ಆ ವಸಡಿ ಪ್ರಾಬ್ಲಮ್ ಒಂದ್ಸತಿ ವಸಡಿಗೆ ಹಲ್ಲಿಗೆ ಕನೆಕ್ಷನ್ ಲೂಸ್ ಆಯ್ತಂತಂದ್ರೆ ಮತ್ತೆ ಬರ್ತಾ ಬರ್ತಾ ಬರ್ತಾ ನಮಗೆ ಅದು ಬೋನ್ ಪ್ರಾಬ್ಲಮ್ ಎಲ್ಲ ಸ್ಟಾರ್ಟ್ ಆಗ್ಬಿಡ್ತಾವೆ ಸರ್. ಅದಕ್ಕೆ ಅಲ್ವಿಲಾರ್ ಬೋನ್ ಪ್ರಾಬ್ಲಮ್ ಅಂತ, ಪೆರಿಯಾಪೈಕಲ್ ಇನ್ಫೆಕ್ಷನ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಆಗುತ್ತೆ ಸರ್. ಅದಕ್ಕೆ ನಮ್ಮ ಭಾಷೆಯಲ್ಲಿ ಪೆರಿಡೋಂಟೈಟಿಸ್ ಅಂತ ಹೇಳ್ತೀವಿ. ಅದರಿಂದನೇ ನಮಗೆ ಹಲ್ಲು ಟೋಟಲ್ ಲೂಸ್ ಆಗೋದು ಅಂತವೆಲ್ಲ ಪ್ರಾಬ್ಲಮ್ ಕಾಣ್ತಾವ. ಸೊ ಫಸ್ಟ್ ಇಸ್ ಜಿಂಜಿವೈಟಿಸ್, ನೆಕ್ಸ್ಟ್ ಕಮ್ಸ್ ಯುವರ್ ಡೆಂಟಲ್ ಕೇರಿಸ್ ಸರ್. ಅದಾದ ನಂತರ ಇವೆಲ್ಲ ಕಾರಣದಿಂದ ಹಲ್ಲು ಹೋಯ್ತಂದ್ರೆ ಮತ್ತೆ ಆ ಸ್ಪೇಸ್ ಸರ್, ಆ ಸ್ಪೇಸ್ ಲಿಂದ ಬಗಲ ಹಲ್ಲು ಏನಾಗ್ತಾವ ಆ ಸ್ಪೇಸ್ ಮತ್ತೆ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡ್ ಬಿಡ್ತಾವ ಸರ್. ಅದಕ್ಕೆ ಮೀಸಿಯಲ್ ಮೂಮೆಂಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನಡುವೆ ಒಂದು ಹಲ್ಲು ಹೋಯ್ತಂದ್ರೆ ಹಿಂದಿನ ಹಲ್ಲು ಮುಂದೆ ಮುಂದಿನ ಹಲ್ಲು ಹಿಂದೆ ಬಂದ್ಬಿಟ್ಟು ಆ ಸ್ಪೇಸ್ ಕ್ಲೋಸ್
9: ಮಾಡ್ಬಿಡ್ತಾವೆ.
10: ಬಟ್ ಏನಂದ್ರೆ ಹಿಂದಿನ ಹಲ್ಲು ಅದ್ರ ಹಿಂದೆ ಇರೋ ಹಲ್ಲುಗಳೆಲ್ಲ ಸಡಲ್ ಆಗ್ಬಿಡ್ತು. ಹಂಗಾಗಿ ಆದಷ್ಟು ಎನಿ ಕಾರಣದಿಂದ ಸಪೋಸ್ ಇಫ್ ಯು ಹ್ಯಾವ್ ಲಾಸ್ಟ್ ಯುವರ್ ಟೀತ್, ಇಮಿಡಿಯೇಟ್ ರಿಪ್ಲೇಸ್ಮೆಂಟ್ ಮಾಡೋದು ನೀವು ಡೆಂಟಿಸ್ ಹತ್ರ ಕೇರ್
9: ತಗೋಬೇಕು. ರಿಪ್ಲೇಸ್ಮೆಂಟ್ ಅಂತ ಹೇಳಿದ್ರೆ ಈಗ ಅದರಲ್ಲಿ ಬೇರೆ ಬೇರೆ ರೀತಿ ಟ್ರೀಟ್ಮೆಂಟ್ ಇದೆ.
10: ಹಲ್ಲು ರಿಪ್ಲೇಸ್ಮೆಂಟ್ ಅಲ್ಲಿ ರಿಮೂವಲ್ ಪಾರ್ಷಿಯಲ್ ಡೆಂಚರ್ ಅಂತ ನಮ್ಮ ಭಾಷೆಯಲ್ಲಿ ಹೇಳ್ತೀವಿ ಸರ್. ಅದಕ್ಕೆ ರಿಮೂವಲ್ ಅಂದ್ರೇನು, ತೆಗೆದು ಇಡಬಹುದು. ಸೊ ಫಾರ್ ಎಕ್ಸಾಂಪಲ್ 1 tooth ಆರ್ 2 teeth ಒಂದು ಕ್ವಾಡ್ರೆಂಟ್ ಅಲ್ಲಿ ಹೋಗ್ಬಿಟ್ಟವಂದ್ರೆ ಆ ಕ್ವಾಡ್ರೆಂಟ್ ಅಲ್ಲಿ ನಾವು ಇಂಪ್ರೆಷನ್ ತಗೊಂಡ್ಬಿಟ್ಟು ಸೈಜ್ ತಗೊಂಡ್ಬಿಟ್ಟು ಲ್ಯಾಬ್ ಅಲ್ಲಿ ಒಂದು ಪ್ರೊಸೀಜರ್ ಕಸ್ಟಮ್ ಮೇಡ್ ಮಾಡಿ ಆ ಪ್ಲೇಟ್ ಎಲ್ಲ ಹಾಕಿ ಅದಕ್ಕೆ ವೈರ್ಸ್ ಎಲ್ಲ ಕೊಟ್ಬಿಟ್ಟು ಸಪೋರ್ಟಿಂಗ್ ಸ್ಟ್ರಕ್ಚರ್ ಎಲ್ಲ ಮಾಡಿ ನಾವು ಹಲ್ಲು ರಿಪ್ಲೇಸ್ ಮಾಡ್ತೀವಿ. ಅದಕ್ಕೆ ರಿಮೂವಲ್ ಪಾರ್ಷಿಯಲ್ ಡೆಂಚರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕಮ್ಸ್ ಯಾವ ಫಿಕ್ಸ್ಡ್ ಪಾರ್ಷಿಯಲ್ ಡೆಂಚರ್. ಫಿಕ್ಸ್ಡ್ ಪಾರ್ಷಿಯಲ್ ಡೆಂಚರ್ ಅಂದ್ರೇನು, ಬಗಲ ಎರಡು ಹಲ್ಲನ್ನ ಸೈಜ್ ತಗೊಂಡ್ಬಿಟ್ಟು ಲ್ಯಾಬ್ ಕಳಿಸಿದ್ರೆ ಅದೇ ಎರಡು ಹಲ್ಲಿನ ಮೇಲೆ ಕ್ಯಾಪ್ ಹಾಕಿ ನಡುವೆ ಒಂದು ಹಲ್ಲು ಹಾಕಿ ಅದಕ್ಕೆ ಫಿಕ್ಸ್ಡ್ ಪಾರ್ಷಿಯಲ್ ಡೆಂಚರ್ ಅಂತ ಹೇಳ್ತೀವಿ. ಅದೇನಂದ್ರೆ ಈ ಬಗಲ ಎರಡು ಹಲ್ಲು ಸಪೋರ್ಟ್ ತಗೊಳ್ಳೋದೇ ಬೇಡ ಅಂತಂದ್ರೆ ಇನ್ ಬಿಟ್ವೀನ್ ಒಂದು ಹಲ್ಲೇ ಹಾಕಬೇಕು ಆ ಥರ ಪ್ರೊಸೀಜರ್ ಇತ್ತಂದ್ರೆ ಅದಕ್ಕೆ ಇಂಪ್ಲಾಂಟ್ ಅಂತ ಹೇಳ್ತೀವಿ ಸರ್. ಇಂಪ್ಲಾಂಟ್ ಇಸ್ ನಥಿಂಗ್ ಬಟ್ ಎ ಬೋನ್ ಸಪೋರ್ಟೆಡ್ ಟೂತ್ ಪ್ರೊವಿಷನ್ ಸರ್. ಅದರೊಳಗೆ ಏನು ಮಾಡ್ತೀವಿ, ಒಂದು ಸ್ಕ್ರೂ ಟೈಪ್ ಹಾಕಿ ನಾವು ಬೋನಲ್ಲಿ ಕುಟ್ಬಿಟ್ಟು ಆ ಸ್ಕ್ರೂ ಅಲ್ಲಿ ನಾವು ಟೂತ್ ರಿಪ್ಲೇಸ್ಮೆಂಟ್ ಮಾಡೋ ಪ್ರೊಸೀಜರ್ಗೆ ಇಂಪ್ಲಾಂಟ್ ಅಂತ ಹೇಳ್ತೀವಿ ಸರ್.
9: ಓಕೆ ಓಕೆ. ಈಗ ಮಕ್ಕಳಲ್ಲಿ ಈ ಮಕ್ಕಳೆಲ್ಲ ಅಲ್ಲಿನ ಸಮಸ್ಯೆಗಳು ತುಂಬಾ ಕಂಡು ಬರ್ತದೆ, ಯಾಕಂದ್ರೆ ಏನೆಲ್ಲ ತಿಂತಿರ್ತಾರೆ, ಚಾಕ್ಲೇಟು ಅದು ಇದು ಅಂತೇಳಿ. ವಿಶೇಷವಾಗಿ ಮಕ್ಕಳಲ್ಲಿ ಹೇಗೆ ಕೇರ್ ತಗೋಬೇಕು ಅದ್ರ ಬಗ್ಗೆ ಸ್ವಲ್ಪ ಹೇಳಿ
10: ಸರ್. ಹುಟ್ಟಿದ ತಕ್ಷಣದಿಂದ 19 years ವರೆಗೆ ನಮ್ಮ ಸ್ಪೆಷಾಲಿಟಿ, ಸಿನ್ಸ್ ಐ ಆಮ್ ಪ್ರೊಫೆಸರ್ ಇನ್ ಪಿಡಿಯಾಟಿಕ್ ಡೆಂಟಿಸ್ಟ್ರಿ. ಸೊ ನಮ್ಮ ಏಜ್ ಗ್ರೂಪ್ 0 ಏಜ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್. ಈವನ್ ಪ್ರೆಗ್ನೆಂಟ್ ಲೇಡೀಸ್ಗೂ ನಾವು ಕೇರ್ ತಗೊಳ್ಳೋದು ಡೆಂಟಲ್ ಹೋಮ್ ಪ್ರೊಸೀಜರ್ ಅಂತ ಒಂದು ಇರುತ್ತೆ ಸರ್. ಅಲ್ಲಿ ನಾವು ಪ್ರೆಗ್ನೆಂಟ್ ಲೇಡೀಸ್ಗೆ ಐರನ್ ಸಪ್ಲಿಮೆಂಟ್ಸ್ ಆಗಲಿ, ಮಲ್ಟಿವೈಟಮಿನ್ ಸಪ್ಲಿಮೆಂಟ್ಸ್ ಆಗಲಿ, ಪ್ರೋಟೀನ್ ಅಲರ್ಜಿ ಮಾಲ್ ನ್ಯೂಟ್ರಿಷನ್ ಇದ್ರೆ ಅದ್ರ ಕೇರ್ ಆಗಲಿ, ನಾವೆಲ್ಲ ಅಡ್ವೈಸ್ ಮಾಡೋ ಪ್ರಯತ್ನ ಮಾಡ್ತೀವಿ ಥ್ರೂ ಅವರ್ ಫಿಸಿಷಿಯನ್ ಆ್ಯಂಡ್ OBG ಡಿಫ್ರೆಂಟ್ ಕೈಂಡ್ ಆಫ್ ಎ ಡಾಕ್ಟರ್ ಸರ್. ನಾವು ಕಮ್ಸ್ ವಿತ್ ಯುವರ್ ಡೆಂಟಲ್ ಕೇರ್ ಆಫ್ ನ್ಯೂ ಬೋರ್ನ್ ಬೇಬಿ. ನ್ಯೂ ಬೋರ್ನ್ ಬೇಬಿಗೆ ನಮಗೆ ಗಮ್ ಪ್ಯಾಡ್ ಕೇರ್ ಅಂತ ಒಂದಿರುತ್ತೆ ಸರ್. ಹುಟ್ಟಿದ ತಕ್ಷಣ ಅದು ಮಾಡಬಾರ್ದು, ಇದು ಮುಟ್ಟಬಾರ್ದು ಅಂತ ಅಲ್ಲ ಸರ್. ಕ್ಲೀನ್ ಹ್ಯಾಂಡ್ಲಿಂದ ನಾವು ಫಿಂಗರಿಂದ ಗಮ್ ಮಸಾಜ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಟಂಗ್ ಎಲ್ಲ ಕ್ಲೀನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಸರ್. ನಾವು ಅದು ಮಾಡಿದರೆ ಏನಾಗುತ್ತೆ, ಆಹಾರ ಪದಾರ್ಥದೊಳಗೆ ಸಿಕ್ಕೊಳ್ಳೋದಿಲ್ಲ. ಆಮೇಲೆ ಕ್ಯಾಂಡಿಡಿಯಾಸಿಸ್ ಅಂತ ಒಂದು ರೋಗ ಸ್ಟಾರ್ಟ್ ಆಗುತ್ತೆ ಸರ್ ಮಕ್ಕಳ ಟಂಗ್ ಮೇಲೆ, ಬಕ್ಕಲ್ ಕ್ಯಾವಿಟಿ ಮೇಲೆ. ಆಹಾರ ಪದಾರ್ಥ ಅಂದ್ರೇನು, ಯೂಶಲಿ ಮಕ್ಕಳಿಗೆ ನ್ಯೂ ಬೋರ್ನ್ ಬೇಬಿಗೆ ಇಸ್ ಮಿಲ್ಕ್ ಇಸ್ ಯುವರ್ ಆಹಾರ ಪದಾರ್ಥ. ಅದೇನಾಗುತ್ತೆ, ನಿಂತು ಕ್ಯಾಂಡಿಡಿಯಾಸಿಸ್ ಅಂತ ಹೇಳ್ಬಿಟ್ಟು ರೋಗ ಬರುತ್ತೆ ಸರ್. ಅದು ಹಂಗಲ್ಲ, ನಾವು ಅವಕಾಶ ಕೊಡಬಾರ್ದು. ಸೊ ಗಮ್ ಪ್ಯಾಡ್ ಕೇರ್. ನೆಕ್ಸ್ಟ್ ನಮಗೆ ಹಾಲಿನ ಹಲ್ಲು ಬಾಯಲ್ಲಿ ಕಾಣ್ತಾವೆ ಸರ್. ಹೆಂಗೆಂಗೆ ಹಾಲಿನ ಹಲ್ಲು ಹೊರಗೆ ಬರ್ತಿರ್ತಾವೆ ಸರ್, ಹಂಗಂಗೆ ಕೇರ್ ತೊಗೊಳ್ಳೋದು. ಇವತ್ತು ನಾಳೆ ಫಿಂಗರ್ ಸಪೋರ್ಟೆಡ್ ಟೂತ್ ಬ್ರಷಸ್ ಬರ್ತಾ ಇದಾವೆ ಸರ್ ಮಾರ್ಕೆಟಲ್ಲಿ. ಅದು ಫಿಂಗರಲ್ಲಿ ಹಾಕ್ಬಿಟ್ಟು ಮಕ್ಕಳಿಗೆಲ್ಲ ನಾವು ಕ್ಲೀನ್ ಮಾಡಬೇಕಾಗುತ್ತೆ ಸರ್. ಅದಾದ ನಂತರ ಫ್ಲೋರಿಡೇಟೆಡ್ ಟೂತ್ ಪೇಸ್ಟ್ ಪ್ರಿಸ್ಕ್ರೈಬ್ ಬೈ ಡೆಂಟಿಸ್ಟ್. ಯಾಕಂದ್ರೆ ಆ ಏಜ್ ತಕ್ಕಷ್ಟು ನಾವು ಫ್ಲೋರೈಡ್ ಆ ಏರಿಯಲ್ಲಿ ಎಷ್ಟು ಫ್ಲೋರೈಡ್ ಸಪ್ಲೈ ಇದೆ ಅದನ್ನ ನೋಡ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಿಬಿಟ್ಟೆ ನಾವು ಪ್ರಿಸ್ಕ್ರೈಬ್ ಮಾಡ್ತೀವಿ. ಅಂಥದ್ದು ಟೂತ್ ಪೇಸ್ಟ್ ನಾವು ಯೂಸ್ ಮಾಡಬೇಕು. ಬಟ್ ಯೂಶಲಿ ನಾವು ನೋಡ್ತಿರೋದು ಏನಂದ್ರೆ, ಒಂದು ಮಿತ್ ಇದೆ ಮಕ್ಕಳಲ್ಲಿ, ಹಾಲಿನ ಹಲ್ಲು ಹೋಯ್ತಂದ್ರೆ ಅದಕ್ಕೆ ಏನ್ ಕೇರ್ ಮಾಡೋದು ಬೇಕಾಗಿಲ್ಲ. ಅದು ತುಂಬಾನೇ ರಾಂಗ್ ಕಾನ್ಸೆಪ್ಟ್ ಇದೆ ಸರ್. ಯಾಕಂತಂದ್ರೆ ಹಾಲಿನ ಹಲ್ಲೇ ಕೆಳಗಡೆ ನಮ್ ಗಟ್ಟಿ ಹಲ್ಲಿಗೆ ಒಂದು ದಾರಿ ಕೊಡುತ್ತೆ ಸರ್. ನಮ್ದು ಹಾಲಿನ ಹಲ್ಲಿ ನಮ್ಗೆ ಡ್ಯಾಮೇಜ್ ಇತ್ತು ಅಂದ್ರೆ ಗಟ್ಟಿ ಹಲ್ಲು ಮೇಲೆ ಬರಕ್ಕೆ ತುಂಬಾ ತೊಂದರೆ ತಗೊಂತದ. ಒಂದೊಂದ್ಸತಿ ಸಬ್ಮರ್ಜ್ನು ಆಗ್ಬಿಡ್ತದ, ಮೇಲೆ ಅನ್ಕಲೋಸಿಸ್ ಆಗ್ಬಿಡ್ತದ, ಮೇಲೆ ಬರದೇ ಇಲ್ಲ. ಅಂತ ಟೈಮಲ್ಲಿ ನಾವು ತುಂಬಾನೇ ಕೇರ್ ತಗೋಬೇಕು. ಯಾವಕ ಹಾಲಿನ ಹಲ್ಲಿಗೆ ಸರ್, ಹಾಲಿನ ಹಲ್ಲಿಗೆ ಸ್ಮಾಲ್ ಕೇರಿಸ್ ಆದ್ರೂ ಸ್ಮಾಲ್ ಪಿಟ್ ಆದ್ರೂ ಡಾಕ್ಟರ್ ಹತ್ರ ಹೋಗಿ ಅದಕ್ಕೆ ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ
9: ಮೇಡಮ್. ಸಾಕಷ್ಟು ಜನ ಏನ್ ಮಾಡ್ತಾರೆ, ಹಾಲು ಹಲ್ಲು ಬಿದ್ದೋದ್ಮೇಲೆ ಅದನ್ನ ತಗೊಂಡು ಕುಟ್ಟಿ ಪುಡಿ ಮಾಡಿ ಅದು ಎಲ್ಲೋ ಒಗೆಯೋದು ಅಥವಾ ಯಾವುದೇ ಗಿಡದ ಮೇಲೆ ಹಾಕೋದು ಒಂದು ನಂಬಿಕೆ ಇದೆ. ಆಮೇಲೆ ಇಲ್ಲಾಂದ್ರೆ ಪ್ರೆಗ್ನೆನ್ಸಿ ಯಾರತ್ರ ಅವ್ರ ಮನೆ ಮೇಲೆ ಹಾಕೋದು, ಈ ಥರ ನಂಬಿಕೆ ಈಗಲೂ ಇದೆ ಜನಗಳಲ್ಲಿ. ಅದು ಏನ್ ಮಾಡೋದ್ರಿಂದ ಏನಾಗುತ್ತೆ ಅಂತ
10: ಸರ್? ಅವ್ರವ್ರ ಬಿಲೀಫ್ ಅದು, ಅದಕ್ಕೆ ನಾವೇನು ವಿ ಕೆನಾಟ್ ಟೆಲ್ ಎನಿಥಿಂಗ್. ಅದು ಬಿಲೀಫ್ ಇದೆ. ಬಟ್ ಹಾಲಿನ ಹಲ್ಲು ಹುಚ್ಚೋದ್ಮೇಲೆ ಕರೆಕ್ಟ್ ಆಗಿ ಗಟ್ಟಿ ಹಲ್ಲು ಆ ಟೈಮ್ ಬರ್ತಾ ಇದೆ ಅಂದ್ರೆ ಡಾಕ್ಟರ್ ಹತ್ರ ಹೋಗಿ ಕೇರ್ ತಗೋಬೇಕು. ಆ ಬಿಲೀಫ್ ಇದೆ ಸರ್, ಅವ್ರವ್ರ ನಂಬಿಕೆ. ಅದು ನಾವು ನಂಬಿಕೆಗೆ ವಿ ಕೆನಾಟ್ ಟೆಲ್ ಎನಿಥಿಂಗ್.
9: ಆತರ ಮಾಡೋದ್ರಿಂದ ಮತ್ತೆ ಒಳ್ಳೆ ಹಲ್ಲುಗಳು ಬರ್ತವೆ?
10: ಇಲ್ಲ ಸರ್, ಆತರ ಏನಿಲ್ಲ. ಜೆನೆಟಿಕ್ ಅದು ಮಾಡೋಕ್ಕಿಂತ ಬೆಸ್ಟ್ ಏನಂದ್ರೆ ನಾವು ಪ್ರೇ ಮಾಡಬೇಕು, ನಮ್ ಜೆನೆಟಿಕ್ಸ್ ಸ್ಟ್ರಾಂಗ್ ಇರಬೇಕು, ಚೆನ್ನಾಗಿರೋ ಹಲ್ಲು ನಮ್ಮ ಮಕ್ಕಳಿಗೆ ಬರಬೇಕು. ಆತರ ನಾವು ಇದು ಅದರಿಂದ ಹಲ್ಲಿಗೆ ಚೆನ್ನಾಗಿ ಬರ್ತಾವಂತ ಆತರ ಏನಿಲ್ಲ ಸರ್. ಬಟ್ ಒಂದ್ ಥಿಂಗ್ ಇಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ, ಗಟ್ಟಿ ಹಲ್ಲು ಯಾವಾಗ ಯೂಶಲಿ ಹುಡುಗರಿಗೆ ಮೋರ್ ಆಫ್ ಇಷ್ಟ ಇರಂತ ಅಂದ್ರೆ ಸ್ಪೋರ್ಟ್ಸ್ ಆಕ್ಟಿವಿಟಿ, ಕಾಂಟ್ಯಾಕ್ಟ್ ಗೇಮ್ ಆಕ್ಟಿವಿಟಿ ಸರ್. ಹುಡುಗರು ಏನ್ ಮಾಡ್ತಾರ, ಕಾಂಟ್ಯಾಕ್ಟ್ ಗೇಮ್ ಹೋದಾಗ ಏನು ಕೇರ್ ತಗೊಳಲ್ಲ ಸರ್. ಡಿಫ್ರೆಂಟ್ ಕೈಂಡ್ ಆಫ್ ಎ ಮೌತ್ ಗಾರ್ಡ್ಸ್ ಅಂತ ಬರ್ತಾವ ಸರ್, ಎಸ್ಪೆಷಲಿ ಕಾಂಟ್ಯಾಕ್ಟ್ಸ್ ಗೇಮ್ ಅಲ್ಲಿ. ಇವಾಗಂತೂ ಕಂಪಲ್ಸರಿ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ಮೌತ್ ಗಾರ್ಡ್ ಅಂಡ್ ಫೇಶಿಯಲ್ ಗಾರ್ಡ್ಸ್ ಅಂತ ಹೇಳ್ತಾವ ಸರ್. ಅವೆಲ್ಲ ನಾವು ಹಾಕೊಳ್ಳಿಬೇಕು. ಬಟ್ ಯೂಶಲಿ ಸ್ಮಾಲ್ ಮಕ್ಕಳು ಇಲ್ಲಿ ಮಕ್ಕಳ ಮನೆಯಲ್ಲಿ ಏನೋ ಆಟ ಆಡಕತ್ತವ, ಏನೋ ಗಿಡದ ಮೇಲೆ ಏನೋ ಕೆಳಗ್ ಬಿದ್ರು, ಈ ಗಟ್ಟಿ ಹಲ್ಲು ಯಾವಾಗ ಅವ್ರು ಯಂಗ್ ಅಡಲಸೆಂಟ್ ಇರುತ್ತೆ ಅವಾಗ ಗಟ್ಟಿ ಹಲ್ಲಿ ಏನೋ ಹುಚ್ಚು ಬಿತ್ತು ಅಂದ್ರೆ ಅದನ್ನು ಹಿಂಗೆ ಮಾಡ್ತಾರೆ ಸರ್. ಆಸ್ ಯು ಹ್ಯಾವ್ ಟೋಲ್ಡ್, ತಗೊಂಡು ಪುಡಿ ಮಾಡಿ ಬಿಸಾಕೋದು ಆ ಥರ ಎಲ್ಲ ಮಾಡಬಾರ್ದು ಸರ್. ಈವನ್ ಗಟ್ಟಿ ಹಲ್ಲದು ಸ್ಮಾಲ್ ಪೀಸ್ ನಮ್ಮ ಹತ್ರ ತಗೊಂಡ್ ಬಂದ್ರು ನಾವು ಅದನ್ನ ರೀಪ್ಲೇಸ್ ಅಡಹೆಸಿವ್ ಹಾಕಿ ರೀಪ್ಲೇಸ್ ಮಾಡಿ ಅವ್ರಿಗೆ ನ್ಯಾಚುರಲ್ ಲುಕ್ ಕೊಡೋ ಪ್ರಯತ್ನ ಮಾಡ್ತೀವಿ ಸರ್. ಅದು ಗಟ್ಟಿ ಹಲ್ಲು ಬಿದ್ದ ತಕ್ಷಣ ಏಜ್ ಆಫ್ ದ ಪೇಷಂಟ್ ನೋಡಿ 20 minutes ಬಿಫೋರ್ ದ ಫಾಲ್, ಸಪೋಸ್ ಇಫ್ ಇಟ್ ಇಸ್ ಲೈಕ್ ಎಕ್ಸ್ಟ್ರಾ ಓರಲ್ ಟೈಮ್ 20 to 60 minutes ಇದ್ರೆ ಅದು ಬೇರೆ ಪ್ರೊಸೀಜರ್ ಇದೆ, ಎಕ್ಸ್ಟ್ರಾ ಓರಲ್ ಟೈಮ್ ಮೋರ್ ದೆನ್ 60 minutes ಇದೆ ಅಂದರೆ ಅದಕ್ಕೂ ಬೇರೆ ಪ್ರೊಸೀಜರ್ ಇದೆ. ಸೊ ಎವ್ರಿ ಟೈಮ್ ಮೇಲೆ ಲೈಕ್ 20 minutes to 60 minutes, 60 minutes ಆ್ಯಂಡ್ ಅಬೌವ್ ಅಂತ ಹೇಳ್ಬಿಟ್ಟು ಒಂದು ಪ್ರೊಸೀಜರ್ ಇರುತ್ತೆ ಸರ್. ಎಕ್ಸ್ಟ್ರಾ ಓರಲ್ ಟೈಮ್ ಬಂತಂದ್ರೆ ನಾವು ಹೆಂಗೆ ಕೇರ್ ತಗೋಬೇಕು. ಸೊ ಫಾರ್ ಎಕ್ಸಾಂಪಲ್, ಆಲ್ ಆಫ್ ಎ ಸಡನ್ ಒಂದು ಮಗು ಆಡ್ತಾ ಇದೆ, ಗಟ್ಟಿ ಹಲ್ಲು ಕೆಳಗೆ ಬಿತ್ತು, ಒಂದು ಅವಲ್ಷನ್ ಅಂತ ಒಂದು ಕಂಡೀಷನ್ ಅಂತ ಹೇಳ್ತೀವಿ, ಸಡನ್ ಆಗಿ ಪಾಪ್ ಔಟ್ ಆಗ್ಬಿಡ್ತಾವ ಸರ್ ಹಲ್ಲು ಕೆಳಗೆ ಬಿದ್ದ ತಕ್ಷಣ. ನಾನು ಹೇಳ್ತಿರೋದು ಗಟ್ಟಿ ಹಲ್ಲು, ಅದು ಹಲ್ಲು ಕೆಳಗೆ ಬಿದ್ದ ತಕ್ಷಣ ಯೂಶಲಿ ಆಂಟ್ರಿಯರ್ ಟೀತ್ ಅಂದ್ರೆ ಫ್ರಂಟ್ ಟೀತ್ ಈ ತರ ಪಾಪ್ ಔಟ್ ಆಗಿ ಕೆಳಗೆ ಬಿದ್ದ ತಕ್ಷಣ ಅದನ್ನ ಐದರ್ ಸಲೈವ, ಒಂದು ಸಲೈವ್ ಸ್ಟೋರೇಜ್ ಮೀಡಿಯಾ ಅಂತ ಒಂದು ಇರುತ್ತೆ ಸರ್, ಸ್ಟೋರೇಜ್ ಮೀಡಿಯಾ ಅಲ್ಲಿ ನಾವು ಹಾಕೊಂಡು ಬರ್ಲಿಕ್ಕೆ ಬೇಕು. ಯಾಕಂದ್ರೆ ಪೆರಡಾಂಟಲ್ ಲಿಗಮೆಂಟ್ ವಯಬಿಲಿಟಿ ನಮಗೆ ಬೇಕು ಅಟ್ಯಾಚ್ಮೆಂಟ್ ಆಗಕ್ಕೆ ಬಾಯ್ವಲ್. ಸೊ ಆ ಟೈಮಲ್ಲಿ ನಮಗೆ ಐದರ್ ಸಲೈವ, ದ ಬೆಸ್ಟ್ ಸ್ಟೋರೇಜ್ ಮೀಡಿಯಾ ಇಸ್ ಸಲೈವ ಸರ್. ಸಲೈವ ಸಪೋಸ್ ನಮಗೆ ಆ ಥರ ಪ್ಯಾನಿಕ್ ಆಗ್ತಾ ಇದ್ರೆ ನಮ್ಮ ಬಾಯಲ್ಲಿ ದೌಡೆಯಲ್ಲಿ ಸೈಡಲ್ಲಿ ಇಟ್ಕೊಂಡು ಬಂದು ಪೇಷಂಟ್ಗೆ ಕೇರ್ಫುಲ್ ಆಗಿ ಅದನ್ನು ನುಂಗ್ಲಾರ್ದಂಗೆ ಕರ್ಕೊಂಡು ಬರೋದು ಒಂದು ಪ್ರೊಸೀಜರ್ ಹೇಳ್ತೀವಿ ಸರ್. ಇಲ್ಲಾಂದ್ರೆ ಯು ಕ್ಯಾನ್ ಸ್ಪಿಟ್ ಸಲೈವ ಇನ್ ವೆರಿ ಕ್ಲೀನ್ ಸ್ಟರೈಲ್ ಕಂಟೈನರ್ ಆ್ಯಂಡ್ ಯು ಕ್ಯಾನ್ ಪ್ಲೇಸ್ ದಟ್ ಆ ಹಲ್ಲನ್ನ ಆ ಕಂಟೈನರ್ ಅಲ್ಲಿ ಸಲೈವ ಜೊತೆಗೆ ನೀವು ತಗೊಂಡ್ ಬರಬಹುದು. ಇಲ್ಲಾಂತಂದ್ರೆ ನಾರ್ಮಲ್ ನಿಮ್ ಕೋಕೋನಟ್ ವಾಟರ್ HBS ಸೊಲ್ಯೂಷನ್ಸ್ ಎನಿ ಡಿಸ್ಪೆನ್ಸರಿ ಹತ್ರ ಆರ್ ಎನಿ ಹಾಸ್ಪಿಟಲ್ಸ್ ಹತ್ರ ಕೇರ್ ಹಾಸ್ಪಿಟಲ್ ಕೇರ್ ಸೆಂಟರ್ಸ್ ಅಲ್ಲಿ HBS ಸೊಲ್ಯೂಷನ್ ಅಂತ ಬಂದಿರುತ್ತೆ ಸರ್. ಅದು ವಯಬಿಲಿಟಿ ಆಫ್ ಪೆರಡಾಂಟಲ್ ಲಿಗಮೆಂಟ್ ತುಂಬಾ ಚೆನ್ನಾಗಿ ಕೇರ್ ಕೊಡುತ್ತೆ ಸರ್. ಅದು ಅದ್ರೊಳಗೆ ಹಾಕೊಂಡ್ ಬಂದ್ರೆ ಇನ್ನೂ
9: ಒಳ್ಳೇದು.
10: ಸೊ ಅದನ್ನ ನಾವು ಟ್ರೀಟ್ಮೆಂಟ್ ಮಾಡಿಬಿಟ್ಟು ಮತ್ತೆ ಆಸ್ ಇಟ್ ಇಸ್ ಬಾಯಲ್ಲಿ ಇಡೋ ಪ್ರಯತ್ನ ಮಾಡ್ತೀವಿ ಸರ್.
9: ಮೇಡಮ್, ಈಗ ಮಕ್ಕಳಲ್ಲಿ ಡೆಂಟಲ್ ಕೇರ್ ತಗೊಳ್ಳೋದ್ರಲ್ಲಿ ತುಂಬ ಮಹತ್ವ ಅಂತ ಅನ್ನಿಸ್ತದೆ. ಏನು ಇಂಪಾರ್ಟೆಂಟು, ಹೇಗೆ ಅದರಲ್ಲಿ ವಿಶೇಷವಾಗಿ ಡಯೆಟ್ ಮಾಡಬೇಕು ಅನ್ನುವಂಥದ್ದು, ಏನು ಡಯೆಟ್ ಮಾಡಬೇಕು, ಏನು ಕೇರ್ ತೊಗೋಬೇಕಂತ
10: ಸರ್? ಯೂಶಲಿ ಮದರ್ ಇಫ್ ಇಟ್ ಈಸ್ ಸಫರಿಂಗ್ ವಿತ್ ಎನಿ ಐರನ್ ಡೆಫಿಷಿಯನ್ಸಿ ಆರ್ ಪ್ರೋಟೀನ್ ಎನರ್ಜಿ ಮಾಲ್ ನ್ಯೂಟ್ರಿಷನ್ ಎನಿ ಕೈಂಡ್ ಆಫ್ ಡೆಫಿಷಿಯನ್ಸಿ ಏನೇನಿತ್ತಂದ್ರೆ ಅದು ಮಕ್ಕಳಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಫಿಸಿಷಿಯನ್ಸ್ ಹತ್ರ ಪ್ರಾಪರ್ ಆಗಿ ಕೇರ್ ತಗೊಂಡು ಡಾಕ್ಟರ್ಸ್ ಹತ್ರ ಎಲ್ಲ ಅವ್ರ ಪರ್ಟಿಕ್ಯುಲರ್ ಗಾಯನಕ್ಕೆ ಯಾರಿದ್ದಾರೆ ಅವ್ರ ಹತ್ರ ಹೋಗ್ಬಿಟ್ಟು ನೆಕ್ಸ್ಟ್ ಬೇಬಿಗೆ ಆ ಥರ ಬರೋ ಚಾನ್ಸ್ ಆಗಬಾರ್ದು ಅಂತೇಳಿ ಡೇ ಒನ್ ಇಂದ ಅವ್ರಿಗೆ ಏನು ಕೇರ್ ಬೇಕು, ಪ್ರಾಪರ್ ಆಗಿ ಫೀಡಿಂಗ್, ಪ್ರಾಪರ್ ಆಗಿ ಕೇರ್, ಓಡಲ್ ಹೈಜಿನ್ ಕೇರ್, ಅದೆಲ್ಲ ನಾವು ಕಂಪಲ್ಸರಿ ಕೊಡಬೇಕಾಗುತ್ತೆ ವಿತ್ ಪ್ರಾಪರ್ ವ್ಯಾಕ್ಸಿನೇಷನ್ ಸರ್. ವ್ಯಾಕ್ಸಿನೇಷನ್ ಯೂಶ್ವಲಿ ತುಂಬಾ ನೆಗ್ಲೆಕ್ಟ್ ಆಗ್ತಾ ಇದೆ ಸರ್. ಏನಂತಂದ್ರೆ ಜಸ್ಟ್ ಮನೆಗೆ ಬಂದು ಹೇಳಿದ್ರೇನೆ ಪೋಲಿಯೋ ಹಾಕೊಳ್ಳೋದು, ಇಲ್ಲಂತಂದ್ರೆ ಮನೆಗೆ ಏ ಅದೇನು ಮಾಡುತ್ತೆ ಅದು ಪೋಲಿಯೋ ಹಾಕೊಂಡ್ರೆ ಜ್ವರ ಬರುತ್ತೆ ಅಂತವೆಲ್ಲ ಏನಿಲ್ಲ ಸರ್. ಎನಿ ವ್ಯಾಕ್ಸಿನೇಷನ್ ವಿಚ್ ಇಸ್ ಪ್ರಾಪರ್ ಡಾಕ್ಟರ್ ಯು ಆರ್ ಸಪೋಸ್ ಟು ಟೇಕ್ ಸರ್. ಯಾವ ವ್ಯಾಕ್ಸಿನೇಷನ್ ನಾವು ಬೇಡ ಅನ್ಬಾರ್ದು ಸರ್. ಅವು ತಗೊಳ್ಳೋ ಕಾರಣ ನಮ್ಮ ಮಗುಗೆ ತುಂಬಾ ಚೆನ್ನಾಗಿ ಇಮ್ಯುನಿಟಿ ಇರುತ್ತೆ, ನೆಕ್ಸ್ಟ್ ಯಾವ ರೋಗಕ್ಕೆ ಆಗ್ಲಾರ್ದಂಗೆ ಅದು ಪ್ರೊಟೆಕ್ಷನ್ ಕೊಡುತ್ತೆ ಸರ್.
9: ಮಕ್ಕಳು ಅಥವಾ ಯುವಕರು ಸ್ಪೋರ್ಟ್ಸ್ ಅಲ್ಲಿ ಆಡುವಾಗ ಏಟುಗಳಾಗಿರ್ತವೆ, ಹಲ್ಲು ಮುರಿದೋಗ್ತವೆ, ಹಲ್ಲು ಬಿದ್ದೋಗಿರ್ತವೆ, ಅಂತ ಸಮಯದಲ್ಲಿ ಏನ್ ಕೇರ್ ತಗೋಬೇಕು ಅಂತ ಹೇಗೆ ಕೇರ್?
10: ಅದೇ ಸರ್, ಕಾಂಟ್ಯಾಕ್ಟ್ ಗೇಮ್ಸ್ ಅಂತ ಇವಾಗ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ ಕಾರಣ ಏನಂದ್ರೆ, ಕಾಂಟ್ಯಾಕ್ಟ್ಸ್ ಗೇಮ್ ಅಲ್ಲಿ ಯೂಶ್ವಲಿ ಆಂಟರಿಯರ್ ಟೀತ್ ಅಂದ್ರೆ ಫ್ರಂಟ್ ಟೀತ್ ಜಾಸ್ತಿ ನಮ್ಗೆ ಡೈರೆಕ್ಟ್ ಟ್ರಾಮಾ ಅಲ್ಲಿ ಬರುತ್ತೆ. ಇಂಡೈರೆಕ್ಟ್ ಟ್ರಾಮಾ ಫ್ರಾಕ್ಚರ್ ಅಂದ್ರೆ ನಮ್ಗೆ ಮ್ಯಾಂಡಿಬಲ್ ಫ್ರಾಕ್ಚರ್ ಆಗುತ್ತೆ ಸರ್. ಫಾರ್ ಎಕ್ಸಾಂಪಲ್ ಏನಾದ್ರೆ ಚಿನ್ ಫಾರ್ ಎಕ್ಸಾಂಪಲ್ ಚಿನ್ಗೆ ಏನಾದ್ರು ಪೆಟ್ ಬಿತ್ತಂದ್ರೆ ಫ್ರಾಕ್ಚರ್ ಆಗೋದು ನಮ್ದು ಕಾಂಡೈಲ್ ಸರ್. ಸೊ ಕಾಂಡೈಲ್ ಫ್ರಾಕ್ಚರ್ ಆದ ತಕ್ಷಣ ಡಿಅರೇಂಜ್ಮೆಂಟ್ ಆಫ್ ದ ಮ್ಯಾಕ್ಸಿಲಾ ಅಂಡ್ ಮ್ಯಾಂಡಿಬಲ್ ಆಗ್ಬಿಡುತ್ತೆ ಸರ್. ಮೇಲಿದ್ದು ಕೆಳಗಿನ ಭಾಗ ಸರಿಯಾಗಿ ಕೂಡಲ್ಲ. ಅವ್ರೇನಂಗ ಒಂಥರ ಏನೋ ನಮ್ದು ನಾರ್ಮಲ್ ಸ್ವಲ್ಪ ಆಗಿದೆ ಅಂತ ಹೇಳಿ ಕೇರ್ಲೆಸ್ ಮಾಡ್ತಾರೆ. ಆದ ನಂತರ ಅವ್ರು ಬರೋದೇ ಇಲ್ಲ ಸರ್. ಆ ತರ ಎಲ್ಲ ಮಾಡಬಾರ್ದು ಸರ್. ಇಮಿಡಿಯೇಟ್ ಡಾಕ್ಟರ್ ಹತ್ರ ಬಂದ್ಬಿಟ್ಟು ಡೆಂಟಿಸ್ಟ್ ಹತ್ರ ಬಂದ್ಬಿಟ್ಟು ಅದಕ್ಕೆ ಪ್ರಾಪರ್ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ ಸರ್.
9: ಮೇಡಮ್, ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ ಸಾಕಷ್ಟು ಜನ ಏನ್ ಮಾಡ್ತಾರೆ, ಹಲ್ಲುಗಳು ತಿಕ್ಕಬಾರ್ದು, ಬ್ರಷ್ ಮಾಡಬಾರ್ದು ಅಂತ ಸಲಹೆ ಕೊಟ್ಟಿರ್ತಾರೆ. ಆ ಥರ ಸಲಹೆ ಕೊಡೋದ್ರಿಂದ ನಿಜವಾಗ್ಲೂ ಆ ಥರ ಬ್ರಷ್ ಮಾಡೋದ್ರಿಂದ ಅಥವಾ ಹಲ್ಲು ತಿಕ್ಕೋದ್ರಿಂದ ಪ್ರೆಗ್ನೆನ್ಸಿ ಇರ್ತಕ್ಕಂಥವ್ರಿಗೆ ತೊಂದರೆ ಆಗ್ತದಾ?
10: ಇಲ್ಲ ಸರ್, ತುಂಬಾ ರಾಂಗ್ ಸರ್ ಅದು. ಇನ್ಫ್ಯಾಕ್ಟ್ ಪ್ರೆಗ್ನೆನ್ಸಿಯಲ್ಲಿ ಇನ್ನೂ ಚೆನ್ನಾಗಿ ಕೇರ್ ಬೇಕು ಸರ್, ಓರಲ್ ಹೈಜಿನ್ ಕೇರ್. ಯಾಕಂತಂದ್ರೆ ಹಾರ್ಮೋನ್ಸ್ ಆರ್ ಅಟ್ ದ ಡಿಫ್ರೆಂಟ್ ಲೆವೆಲ್ ಆಫ್ ಫ್ಲಕ್ಚುಯೇಷನ್ ಸರ್. ಯಾವಾಗ ಪ್ರೆಗ್ನೆನ್ಸಿ ಇರುತ್ತೆ, ಈವನ್ ಪೋಸ್ಟ್ ಪ್ರೆಗ್ನೆನ್ಸಿ ಇಲ್ಲಿ ನಾನು ನೋಡಿದೀನಿ ಸರ್, ಎಷ್ಟೊಂದು ರೀಸನ್ ಅಲ್ಲಿ ನಿಯರ್ ಅಬೌಟ್ ರಾಯಚೂರು ನಿಯರ್ ಅಬೌಟ್ ಫೋರ್ ಟು ಫೈವ್ ಮಂತ್ಸ್ ಬ್ರಷೇ ಮಾಡೋದಿಲ್ಲ ಸರ್. ದೇ ಆರ್ ನಾಟ್ ಅಲೌಡ್. ಲೈಕ್ ಬ್ರಷ್ ಮಾಡಿದ್ರೆ ಹಲ್ಲು ಉಚ್ಚೋಗ್ಬಿಡ್ತಾವೆ. ಅದು ಮಿತ್ತಿದೆ ಸರ್, ಪ್ಲೀಸ್. ಅದು ತುಂಬಾ ದೊಡ್ಡ ಮಿತ್ತಿದೆ ಸರ್. ಅದು ನಾವು ಕೇರ್ ತಗೊಂಡಿಲ್ಲ ಅಂದ್ರೆ ಬರ್ತಾ ಬರ್ತಾ ಮತ್ತೆ ನಮ್ಗೆ ಬೇರೆ ತೊಂದರೆ ಬರ್ತಾವ ಮಾತ್ರ, ಅದರಿಂದ ಕೇರ್ ಏನ್ ಸಿಗಲ್ಲ. ಆದ ನಂತರ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಅದನ್ನು ಹಲ್ ಗಟ್ಟಿ ಆಗ್ಬೇಕು ಅಂತೇಳಿ ಸಮ್ ಬ್ಲಾಕ್ ಪೌಡರ್ ಲೈಕ್ ನಸ್ಸಿ ಸಮಥಿಂಗ್ ಅದನ್ನೆಲ್ಲ ಹಚ್ಚಿಬಿಡ್ತಾರ. ಅದ ಕಾರಣ ಏನಂದ್ರೆ ಅವ್ರೇನ್ ಅನ್ಕೊಂತಾರ, ಎರಡು ಹಲ್ಲಿನ ನಡುವೆ ಹಚ್ಕೊಂಡ್ ಬಿಟ್ರೆ ಅದು ಆಹಾರ ಪದಾರ್ಥ ಸಿಗಲ್ಲ, ಅದು ಗಟ್ಟಿ ಆಗ್ಬಿಡ್ತಾರೆ. ನೋ ಸರ್, ಅದರಿಂದ ಇನ್ನ ಇನ್ಫೆಕ್ಷನ್ ಜಾಸ್ತಿ ಆಗಿ, ಜಿಂಜೈವಲ್ ಪ್ರಾಬ್ಲಮ್ ಜಾಸ್ತಿ ಆಗಿ, ಪೆರಡಾಂಟಲ್ ಪ್ರಾಬ್ಲಮ್ ಜಾಸ್ತಿ ಆಗಿ, ಹಲ್ಲು ಲೂಸ್ ಆಗೋ ಚಾನ್ಸಸ್ ಇನ್ನ ಜಾಸ್ತಿ ಆಗ್ತಾವ. ಹಾ, ಆ ಮಾತು ಇದೆ, ಲೈಕ್ ವೆನ್ ಎವರ್ ಪ್ರೆಗ್ನೆನ್ಸಿ ಇಸ್ ದರ್ ವಿ ಹ್ಯಾವ್ ಟು ಟೇಕ್ ಇಟ್ ಬ್ರಷಿಂಗ್ ಏನಾದ್ರೆ ಸ್ವಲ್ಪ ಸ್ಲೋ ಆಗಿ ಮಾಡಬೇಕು, ನಿಧಾನಕವಾಗಿ ಮಾಡಬೇಕು. ಯಾಕಂತಂದ್ರೆ ಬ್ಲಡ್ ಸಪ್ಲೈ ತುಂಬಾ ಜಾಸ್ತಿ ಇರುತ್ತೆ ಸರ್, ಬ್ಲೀಡಿಂಗ್ ಅಲ್ಲಿ ಅಂತ ಚಾನ್ಸಸ್ ಏನಾನಿತ್ತು, ಆ ಥರ ಏನೇನು ಜಿಂಜಾವಲ್ ಪ್ರಾಬ್ಲಮ್ಸ್ ಏನೇನಿದಾವೆ ಅಂದರೆ ಇಮಿಡಿಯೇಟ್ ಡೆಂಟಿಸ್ಟ್ ಹತ್ರ ಹೋಗ್ಬೇಕು ಸರ್. ಯಾಕಂತಂದ್ರೆ ಫಸ್ಟ್ ಟ್ರೈಮಿಸ್ಟರ್ ಆ್ಯಂಡ್ ಥರ್ಡ್ ಟ್ರೈಮಿಸ್ಟರ್ ನಾವು ಮಾಡ್ಬೋದು, ಆ ಥರ ಡಿಫ್ರೆಂಟ್ ಡಿಫ್ರೆಂಟ್ ಟ್ರೈಮಿಸ್ಟರ್ ಅಲ್ಲಿ ಹೋಗ್ಬಿಟ್ಟು ನಾವು ಡೆಂಟಲ್ ಟ್ರೀಟ್ಮೆಂಟ್ ತಗೋಬಹುದು.
9: ಮೇಡಮ್, ಒಳ್ಳೆಯ ಒಂದು ಮಾಹಿತಿಯನ್ನು ಕೊಟ್ಟರೆ. ಇದುವರೆಗೆ ನಮ್ಮ ಆಕಾಶವಾಣಿಗೆ ಬಂದು ಅಲ್ಲಿನ ಸಮಸ್ಯೆಗಳಿಗೆ ಪರಿಹಾರ ಹೇಗೆ ಮತ್ತು ಅಲ್ಲಿನ ಸಮಸ್ಯೆ ಆದಾಗ ನಾವೇನು ಕೇರ್ ತೊಗೋಬೇಕು ಅನ್ನೋದನ್ನು ಕುರಿತು, ಜೊತೆಗೆ ಅದಕ್ಕೆ ಏನು ಪರಿಹಾರ ಕಂಡುಕೋಬೋದು ಅನ್ನೋದನ್ನು ಕುರಿತು ಕೂಡ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಕೊಟ್ಟರೆ. ಇದುವರೆಗೆ ನಮ್ಮ ಆಕಾಶವಾಣಿಗೆ ಬಂದು ಮಾಹಿತಿಯನ್ನು ಕೊಟ್ಟದಕ್ಕಾಗಿ ತಮಗೆ ಧನ್ಯವಾದ ಮೇಡಮ್.
4: ಇದುವರೆಗೆ ಹಲ್ಲಿನ ಸಂರಕ್ಷಣೆ ಮತ್ತು ಪರಿಹಾರ ಕುರಿತು ರಾಯಚೂರಿನ ನವೋದಯ ದಂತ ವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಪಾವನಿಯವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ವೆಂಕಟೇಶ್ ಬೇವಿನಬೆಂಚಿ. ಆರೋಗ್ಯ ಭಾಗ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದಿಂದ.
11: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
0: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
0: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ತಮಿಳುನಾಡಿಗೆ ಕಾವೇರಿ ನೀರು ಬಿಡಲು ಸಿಡಬ್ಲ್ಯೂಆರ್ಸಿ ಆದೇಶ, ಮಂಡ್ಯದಲ್ಲಿ ರೈತರಿಂದ ರಸ್ತೆ ತಡೆ ನಡೆಸಿ ಪ್ರತಿಭಟನೆ. ಕಾವೇರಿ ವಿಚಾರದಲ್ಲಿ ರಾಜ್ಯದ ಹಿತಾಸಕ್ತಿ ಕಾಪಾಡಲು ಸರ್ಕಾರ ವಿಫಲ, ಸರ್ವಪಕ್ಷ ಸಭೆ ಕರೆಯಲು ಬಿಜೆಪಿ ಆಗ್ರಹ. ಇಂದು ರಾತ್ರಿಯೊಳಗೆ ಸಚಿವ ಸಂಪುಟ ವಿಸ್ತರಣೆ ಕುರಿತು ಅಂತಿಮ ನಿರ್ಧಾರ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ಕೆಪಿಎಸ್ಸಿ ಅಕ್ರಮ ಕುರಿತು ನಿಷ್ಪಕ್ಷಪಾತ ತನಿಖೆಗೆ ಸರ್ಕಾರ ಬದ್ಧ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಆಗಸ್ಟ್ 13ರಿಂದ 10 ದಿನಗಳ ಕಾಲ ವಿಧಾನಮಂಡಲ ವಿಶೇಷ ಅಧಿವೇಶನ. ವಾರ್ತೆಗಳ ವಿವರ: ಕಾವೇರಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಪಟ್ಟಂತೆ ನವದೆಹಲಿಯಲ್ಲಿ ನಡೆದ ಕಾವೇರಿ ನೀರು ನಿಯಂತ್ರಣ ಸಮಿತಿ ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ನಂತೆ 15 ದಿನಗಳ ಕಾಲ ನೀರು ಹರಿಸುವಂತೆ ಆದೇಶ ಹೊರಡಿಸಿದೆ. ವರ್ಚುವಲ್ ಮೂಲಕ ತಮಿಳುನಾಡು, ಕರ್ನಾಟಕ, ಕೇರಳ ಮತ್ತು ಪುದುಚೇರಿ ಪ್ರತಿನಿಧಿಗಳೊಂದಿಗೆ ನಡೆದ ಸಭೆಯಲ್ಲಿ ಮಹತ್ವದ ಶಿಫಾರಸು ಮಾಡಿದೆ.

0: 3,500 ಕ್ಯೂಸೆಕ್ನಂತೆ 15 ದಿನಗಳ ಕಾಲ ಒಟ್ಟು 4 ಟಿಎಂಸಿಗಳಷ್ಟು ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ನೀಡಿದ ಆದೇಶಕ್ಕೆ ರಾಜ್ಯ ಸರ್ಕಾರ ಆಕ್ಷೇಪ ವ್ಯಕ್ತಪಡಿಸಿದೆ. ಈ ಕುರಿತಂತೆ ನವದೆಹಲಿಯಲ್ಲಿ ಪ್ರತಿಕ್ರಿಯಿಸಿರುವ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ, ರಾಜ್ಯದಲ್ಲಿ ನೀರಿನ ಕೊರತೆ ಇದ್ದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ತಮಿಳುನಾಡಿಗೆ ನೀರು ಹರಿಸುವಂತೆ ಶಿಫಾರಸು ಮಾಡಿರುವ ಕ್ರಮ ಖಂಡಿಸಿ ಮಂಡ್ಯ ಜಿಲ್ಲೆಯ ರೈತರು ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಆದೇಶ ಖಂಡಿಸಿ ಮಂಡ್ಯ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ರೈತ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ನೂರಾರು ಮಂದಿ ಕಾರ್ಯಕರ್ತರು ಜಮಾಯಿಸಿ ಉರುಳು ಸೇವೆ ನಡೆಸಿ ಸಮಿತಿ ವಿರುದ್ದ ಘೋಷಣೆ ಕೂಗಿದರು. ರಾಜ್ಯ ಸರ್ಕಾರ ಒತ್ತಡಕ್ಕೆ ಮಣಿದು ನೀರು ಬಿಡಬಾರದು ಎಂದು ಒತ್ತಾಯಿಸಿದ್ದಾರೆ. ಮೇಕೆದಾಟು ಯೋಜನೆ ಕುರಿತಂತೆ ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ಆಕ್ಷೇಪ ವ್ಯಕ್ತಪಡಿಸಿರುವ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ವಿರುದ್ದವೂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾವೇರಿ ನೀರಿನ ವಿಚಾರದಲ್ಲಿ ಕರ್ನಾಟಕದ ಹಿತಾಸಕ್ತಿ ಕಾಪಾಡಲು ಸರ್ಕಾರ ಮತ್ತೊಮ್ಮೆ ವಿಫಲವಾಗಿದೆ ಎಂದು ಬಿಜೆಪಿ ಆರೋಪಿಸಿದೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ರಾಜ್ಯದಲ್ಲಿ ಭೀಕರ ಬರಗಾಲದ ನಡುವೆಯೂ ದಿನಕ್ಕೆ 3,500 ಕ್ಯೂಸೆಕ್ ನೀರು ಬಿಡಲು ಸರ್ಕಾರ ತಮಿಳುನಾಡಿಗೆ ಸಂಪೂರ್ಣ ಶರಣಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ರಾಜ್ಯ ಸರ್ಕಾರ ಸರ್ವಪಕ್ಷಗಳ ಸಭೆ ಕರೆಯಬೇಕು ಎಂದು ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹೆಚ್ಚಾಗಿದ್ದು ಮಂಡ್ಯದಲ್ಲಿ ಕಬ್ಬು ಒಣಗುತ್ತಿದೆ, ಅಣೆಕಟ್ಟೆಗಳಲ್ಲಿ ನೀರಿನ ಮಟ್ಟ ಕುಸಿದಿದೆ. ಇಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಬಿಡುವ ಆದೇಶ ರಾಜ್ಯದ ಜನರಿಗೆ ಮಾಡುತ್ತಿರುವ ಅನ್ಯಾಯ ಎಂದು ತಿಳಿಸಿದ್ದಾರೆ. ಸರಿಯಾದ ಅಂಕಿಅಂಶ ಸಮೇತ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ರಾಜ್ಯದ ವಸ್ತುಸ್ಥಿತಿ ಮನವರಿಕೆ ಮಾಡಿಕೊಟ್ಟು ಕನ್ನಡಿಗರ ಹಿತಾಸಕ್ತಿ ಕಾಪಾಡುವುದು ರಾಜ್ಯ ಸರ್ಕಾರದ ಕರ್ತವ್ಯ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿರುವ ಸಂದರ್ಭದಲ್ಲಿ ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ವಿಚಾರದಲ್ಲಿ ಮುಖ್ಯಮಂತ್ರಿ ಹಾಗೂ ಕಾವೇರಿ ನೀರು ಪ್ರಾಧಿಕಾರ ಕೈಗೊಳ್ಳುವ ನಿರ್ಧಾರವೇ ಅಂತಿಮ ಎಂದು ನಗರಾಭಿವೃದ್ಧಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಗರದಲ್ಲಿ ನಡೆಯುತ್ತಿರುವಂತಹ ರಸ್ತೆ ಕಾಮಗಾರಿಗಳ ವಿಳಂಬ ಹಾಗೂ ನಿಂತಿರುವ ಕಾಮಗಾರಿಗಳ ಬಗ್ಗೆ ಅಧಿಕಾರಿಗಳ ಸಭೆಯಲ್ಲಿ ಗಂಭೀರವಾಗಿ ಚರ್ಚೆ ನಡೆಸಲಾಗಿದೆ. ಕಾಮಗಾರಿ ಪೂರ್ಣಗೊಳಿಸದ ಗುತ್ತಿಗೆದಾರರು ಹಾಗೂ ಎಲ್ಎನ್ಟಿ ಕಂಪನಿಗೆ ತಕ್ಷಣ ಪೂರ್ಣಗೊಳಿಸಲು ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಇಂದು ರಾತ್ರಿಯೊಳಗೆ ಪಕ್ಷದ ವರಿಷ್ಠರು ಅಂತಿಮ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ ಎಂದು ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸದಸ್ಯ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಂದು ರಾತ್ರಿ ಸಭೆ ನಿಗದಿಯಾಗಿದ್ದು ಸಚಿವರ ಪಟ್ಟಿ ಅಂತಿಮಗೊಳಿಸಲಾಗುವುದು ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟದಲ್ಲಿ ಖಾಲಿ ಇರುವ 20 ಸ್ಥಾನಗಳನ್ನು ಭರ್ತಿ ಮಾಡುವ ಬಗ್ಗೆ ದೆಹಲಿಯಲ್ಲಿ ನಡೆಯುವ ಉನ್ನತ ಮಟ್ಟದ ಸಭೆ ಇಂದು ಅಂತಿಮಗೊಳಿಸಲಿದೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ತಿಳಿಸಿದೆ. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಸಾರ್ವಜನಿಕ ಪರೀಕ್ಷೆ ಹಾಗೂ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅಕ್ರಮಗಳು ನಡೆದಿರುವ ಆರೋಪಗಳ ಕುರಿತು ದಾಖಲಾಗಿರುವ 2 ಪ್ರಕರಣಗಳ ತನಿಖೆಯನ್ನು ಅಪರಾಧ ತನಿಖಾ ಇಲಾಖೆಗೆ ವರ್ಗಾಯಿಸಲಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. 2 ಪ್ರಕರಣಗಳ ಕುರಿತು ನ್ಯಾಯಸಮ್ಮತ, ನಿಷ್ಪಕ್ಷಪಾತ ಮತ್ತು ಸಮಗ್ರ ತನಿಖೆ ನಡೆಸುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಸಾರ್ವಜನಿಕ ನೇಮಕಾತಿ ಪ್ರಕ್ರಿಯೆಯ ಪಾವಿತ್ರ್ಯ, ವಿಶ್ವಾಸಾರ್ಹತೆ ಮತ್ತು ಪಾರದರ್ಶಕತೆಯನ್ನು ಕಾಪಾಡುವುದು ರಾಜ್ಯ ಸರ್ಕಾರದ ಅಚಲ ಬದ್ಧತೆಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ವಿಧಾನಮಂಡಲದ ಅಧಿವೇಶನ ಆಗಸ್ಟ್ 13ರಿಂದ ಆರಂಭಗೊಳ್ಳಲಿದೆ. ಈ ಕುರಿತಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಆದೇಶ ಹೊರಡಿಸಿದ್ದಾರೆ. ಆಗಸ್ಟ್ 13ರಿಂದ 27ರವರೆಗೆ ಒಟ್ಟು 10 ದಿನಗಳ ಕಾಲ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ ಕಲಾಪ ನಡೆಯಲಿದೆ. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅಧಿಕಾರ ಸ್ವೀಕರಿಸಿದ ಬಳಿಕ ನಡೆಯುವ ಮೊದಲ ಅಧಿವೇಶನ ಇದಾಗಿದೆ. ಈ ಬಾರಿಯ ಅಧಿವೇಶನದಲ್ಲಿ ಕಾವೇರಿ ಜಲವಿವಾದ, ಕೆಪಿಎಸ್ಸಿ ಹಗರಣ, ಬಿಡದಿ ಟೌನ್ಶಿಪ್ ಕುರಿತಂತೆ ಪ್ರಮುಖವಾಗಿ ಚರ್ಚೆ ನಡೆಯಲಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಆಗಸ್ಟ್ 1ರಂದು ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸಲಿದ್ದು ಇತಿಹಾಸ ಪ್ರಸಿದ್ಧ ರಾಮಕೃಷ್ಣ ಆಶ್ರಮದ ವಿವೇಕ ಸ್ಮಾರಕ ಉದ್ಘಾಟನೆ ಮಾಡಲಿದ್ದಾರೆ. ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾದಂಥ ಸ್ವಾಮಿ ಮುಕ್ತಿದಾನಂದ ಜಿ ಮಹಾರಾಜ್ ಈ ಮಾಹಿತಿ ನೀಡಿದ್ದಾರೆ. ಸ್ವಾಮಿ ವಿವೇಕಾನಂದರು 1892 ಮೈಸೂರಿಗೆ ಭೇಟಿ ನೀಡಿದ ಸಮಯದಲ್ಲಿ ಅವರು ತಂಗಿದ್ದ ಐತಿಹಾಸಿಕ ಸ್ಥಳವನ್ನು ಪುನರುಜ್ಜೀವನಗೊಳಿಸಿ ವಿವೇಕ ಸ್ಮಾರಕವನ್ನಾಗಿ ನಿರ್ಮಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಆಗಸ್ಟ್ 1ರಂದು ಪ್ರಧಾನಿ ನರೇಂದ್ರ ಮೋದಿಯವರು ಈ ಸ್ಮಾರಕಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟನೆ ಮಾಡಲಿದ್ದಾರೆ. ಇದೇ ವೇಳೆ ಸ್ಮಾರಕದ ಆವರಣದಲ್ಲಿರುವಂತಹ ಶಿವನ ದೇಗುಲಕ್ಕೆ ಭೇಟಿ ನೀಡಲಿರುವ ಪ್ರಧಾನಿಯವರು ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರವನ್ನು ಲೋಕಾರ್ಪಣೆ ಮಾಡಲಿದ್ದಾರೆ.
3: ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಮೈಸೂರಿಗೆ ವಿವೇಕ ಸ್ಮಾರಕದ ಉದ್ಘಾಟನೆಗೋಸ್ಕರ ಬರಲಿದ್ದಾರೆ. ಅದು ಆಗಸ್ಟ್ 1ರಂದು ವಿವೇಕ ಸ್ಮಾರಕಕ್ಕೆ ಬಂದು ತಲುಪಲಿದ್ದಾರೆ. ಅವರ ಜೊತೆಗೆ ಕರ್ನಾಟಕದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಹಾಗೂ ಸಂಸದರಾಗಿರತಕ್ಕಂಥ ಯದುವೀರ್ಜಿಯವರು ಹಾಗೂ ಇನ್ನಿತರ ಅನೇಕ ಗಣ್ಯರು ಈ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
0: ಸಮಾರಂಭದಲ್ಲಿ ಸುತ್ತೂರು ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ಸಂಸದ ಯದುವೀರ್ ಕೃಷ್ಣದತ್ತ, ಚಾಮರಾಜ ಒಡೆಯರ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಲಿದ್ದಾರೆ. ಹುಲಿ ಸಂರಕ್ಷಣೆಯಲ್ಲಿ ಭಾರತ ಮುಂಚೂಣಿಯಲ್ಲಿದೆ. ಭಾರತದ ನಾಯಕತ್ವದ ವಿಜ್ಞಾನ ಆಧಾರಿತ ನೀತಿಗಳು, ಜಾಗತಿಕ ಪಾಲುದಾರಿಕೆಗಳು ಹುಲಿಗಳ ಸಂಖ್ಯೆಯಲ್ಲಿ ಗಮನಾರ್ಹ ಚೇತರಿಕೆಗೆ ಕಾರಣವಾಗಿವೆ. ಭಾರತದ ಕಾಡಿನಲ್ಲಿ ವಿಶ್ವದ 70% ಹುಲಿಗಳು ವಾಸಿಸುತ್ತಿದ್ದು ಇದು ಅತಿದೊಡ್ಡ ಜಾಗತಿಕ ಹುಲಿ ಭದ್ರಕೋಟೆಯಾಗಿದೆ. 2006 ಭಾರತದ ಹುಲಿಗಳ ಸಂಖ್ಯೆ ದ್ವಿಗುಣಗೊಂಡಿದೆ. ಪ್ರಾಜೆಕ್ಟ್ ಟೈಗರ್ ಮೂಲಕ 18 ರಾಜ್ಯಗಳಲ್ಲಿ 58 ಹುಲಿ ಮೀಸಲು ಪ್ರದೇಶಗಳಿದ್ದು ಇದು ಸುಮಾರು 84,500 ಚದರ ಕಿಲೋಮೀಟರ್ ಒಳಗೊಂಡಿದೆ. ಅಖಿಲ ಭಾರತ ಹುಲಿ ಅಂದಾಜು ವಿಶ್ವದ ಅತಿದೊಡ್ಡ ಜೀವ ವೈವಿಧ್ಯ ಸಮೀಕ್ಷೆಯಾಗಿದ್ದು ಗಿನ್ನಿಸ್ ವಿಶ್ವ ದಾಖಲೆಯನ್ನು ಹೊಂದಿದೆ. ಬೆಂಗಳೂರು ನಗರವನ್ನು ಸ್ವಚ್ಛ, ಸುಂದರ ಮತ್ತು ವಾಸಯೋಗ್ಯ ನಗರವನ್ನಾಗಿಸುವ ಉದ್ದೇಶದಿಂದ ಆಗಸ್ಟ್ 1ರಿಂದ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಅಭಿಯಾನದ ಅಡಿಯಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಡಿಯಲ್ಲಿ ಆಡಳಿತ ಹೊಂದಿರುವಂತಹ ಎಲ್ಲ ನಗರ ಪಾಲಿಕೆಗಳು ಹಾಗೂ ಇತರೆ ಸಂಸ್ಥೆಗಳ ವತಿಯಿಂದ ಕಟ್ಟಡ ಮತ್ತು ಭಗ್ನಾವಶೇಷ ತ್ಯಾಜ್ಯ, ಮರದ ಕೊಂಬೆಗಳು, ವಿದ್ಯುತ್ ಕಂಬಗಳು, ಪೈಪುಗಳನ್ನು ಸಾಮೂಹಿಕವಾಗಿ ತೆರವುಗೊಳಿಸಲು ಉದ್ದೇಶಿಸಲಾಗಿದೆ. ಖಾಲಿ ನಿವೇಶನ ಮಾಲೀಕರು ಸ್ವತಃ ಸ್ವಚ್ಛಗೊಳಿಸದಿದ್ದರೆ 25-1 ಲಕ್ಷ ರೂಪಾಯಿ ದಂಡ ವಿಧಿಸಲಾಗುವುದು ಎಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಸ್ಪಷ್ಟಪಡಿಸಿದ್ದಾರೆ. ಮೇಕ್ ಇನ್ ಇಂಡಿಯಾ ಹಾಗೂ ಆತ್ಮನಿರ್ಭರ ಭಾರತ ಯೋಜನೆಗಳ ಮೂಲಕ ದೇಶೀಯ ಉತ್ಪಾದನಾ ಸಾಮರ್ಥ್ಯ ಬಲಪಡಿಸಲು ಕೇಂದ್ರ ಸರ್ಕಾರ ಹಲವು ಮಹತ್ವದ ಯೋಜನೆಗಳನ್ನು ಜಾರಿಗೊಳಿಸಿದೆ ಎಂದು ಕೇಂದ್ರ ಭಾರಿ ಕೈಗಾರಿಕೆಗಳ ಸಚಿವಾಲಯ ತಿಳಿಸಿದೆ. ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ದೇಶದ ಭಾರಿ ಕೈಗಾರಿಕಾ ಕ್ಷೇತ್ರದ ಸ್ಪರ್ಧಾತ್ಮಕತೆ, ತಾಂತ್ರಿಕ ಉನ್ನತೀಕರಣ ಹಾಗೂ ಕರ್ನಾಟಕ ಸೇರಿದಂತೆ ದಾವಣಗೆರೆಯಲ್ಲಿ ಸುಧಾರಿತ ಉತ್ಪಾದನಾ ಕ್ಲಸ್ಟರ್ಗಳ ಸ್ಥಾಪನೆ ಕುರಿತು ಸಂಸತ್ತಿನಲ್ಲಿ ಕೇಳಲಾದಂತಹ ಪ್ರಶ್ನೆಗೆ ಸಚಿವಾಲಯವು ಈ ಲಿಖಿತ ಉತ್ತರ ನೀಡಿದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮೇಕೆದಾಟು ಯೋಜನೆ ಕುರಿತು ತಮಿಳುನಾಡು ಅನಗತ್ಯ ವಿವಾದ ಸೃಷ್ಟಿಸುತ್ತಿದ್ದು ಇದೀಗ ಕೇಂದ್ರ ಸರ್ಕಾರದ ಸ್ಪಷ್ಟ ನಿಲುವಿನಿಂದ ಕರ್ನಾಟಕದ ಪರವಾದ ವಾದಕ್ಕೆ ಮತ್ತಷ್ಟು ಬಲ ಸಿಕ್ಕಿದೆ ಎಂದು ಮಂಡ್ಯ ಶಾಸಕ ಪಿ ರವಿಕುಮಾರ್ ಗೌಡ ಗಾಣಿಗ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಜುಲೈ ತಿಂಗಳ ಅಂತ್ಯದೊಳಗೆ ಪಡಿತರ ಚೀಟಿದಾರರಿಗೆ ಪಡಿತರ ಅಕ್ಕಿ ಧಾನ್ಯ ವಿತರಣಾ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಬೇಕಾಗಿರುವುದರಿಂದ ಎಲ್ಲಾ ನ್ಯಾಯಬೆಲೆ ಅಂಗಡಿಗಳು ಇದೇ 31ರವರೆಗೆ ಪ್ರತಿದಿನ ಬೆಳಗ್ಗೆ 6 6:00 to 10:00 ತೆರೆದಿರಬೇಕೆಂದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿಗೆ ಕಾವೇರಿ ನೀರು ಬಿಡಲು ಸಿಡಬ್ಲ್ಯೂಆರ್ಸಿ ಆದೇಶ. ಮಂಡ್ಯದಲ್ಲಿ ರೈತರಿಂದ ರಸ್ತೆ ತಡೆ ನಡೆಸಿ ಪ್ರತಿಭಟನೆ. ಕಾವೇರಿ ವಿಚಾರದಲ್ಲಿ ರಾಜ್ಯದ ಹಿತಾಸಕ್ತಿ ಕಾಪಾಡಲು ಸರ್ಕಾರ ವಿಫಲ. ಸರ್ವಪಕ್ಷ ಸಭೆ ಕರೆಯಲು ಬಿಜೆಪಿ ಆಗ್ರಹ. ಇಂದು ರಾತ್ರಿಯೊಳಗೆ ಸಚಿವ ಸಂಪುಟ ವಿಸ್ತರಣೆ ಕುರಿತು ಅಂತಿಮ ನಿರ್ಧಾರ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ಕೆಪಿಸಿ ಅಕ್ರಮ ಕುರಿತು ನಿಷ್ಪಕ್ಷಪಾತ ತನಿಖೆಗೆ ಸರ್ಕಾರ ಬದ್ಧ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಆಗಸ್ಟ್ 13-10 ಕಾಲ ವಿಧಾನಮಂಡಲ ಅಧಿವೇಶನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಆಕಾಶವಾಣಿ ಬೆಂಗಳೂರು.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 6:51.

0: ಇಂದಿನ ಕೃಷಿರಂಗ ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗದಲ್ಲಿ ತಾವು ಕೇಳಲಿದ್ದೀರಿ. ಹಂದಿ ಸಾಕಾಣಿಕೆಯ ಲಾಭದಾಯಕತೆ ಕುರಿತು ಡಾಕ್ಟರ್ ಪ್ರಹ್ಲಾದ್ ಉಬಾಳೆಯವರೊಂದಿಗೆ ಸಂದರ್ಶನವನ್ನು, ನಂತರ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ. ಈಗ ಮೊದಲಿಗೆ ಕೇಳಿ ಹಂದಿ ಸಾಕಾಣಿಕೆಯ ಲಾಭದಾಯಕತೆ ಕುರಿತು ಡಾಕ್ಟರ್ ಪ್ರಹ್ಲಾದ್ ಉಬಾಳೆಯವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಅಮರೇಶ್ ಆಶಿಹಾಳ್.
1: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಹಂದಿ ಸಾಕಾಣಿಕೆಯ ಲಾಭದಾಯಕತೆ ಹಾಗೆಯೇ ಅದರ ವೈಜ್ಞಾನಿಕ ಕ್ರಮಗಳು ಹೇಗಿದೆ ಎಂಬಂಥ ಒಂದು ಮಾಹಿತಿಯನ್ನು ಮಾಡ್ಕೊಳ್ಳೋಣ. ಇತ್ತೀಚಿನ ದಿನಗಳಲ್ಲಿ ಈ ಒಂದು ಕೃಷಿಗೆ ಪೂರಕವಾದಂತಹ ಒಂದು ಉದ್ದಿಮೆಗಳು ರೈತ ಬಾಂಧವರು ಅಲ್ಲಲ್ಲಿ ಮಾಡ್ತಿದ್ದಾರೆ. ರೈತರ ಆದಾಯಕ್ಕೆ ಪೂರಕ ಕೃಷಿ ಚಟುವಟಿಕೆಗಳು, ಕೃಷಿಯ ಜೊತೆಗೆ ನಾವು ಬೇರೆ ಬೇರೆ ಕೋಳಿ ಸಾಕಾಣಿಕೆ ಆಗಿರ್ಬೋದು, ಹೈನುಗಾರಿಕೆ ಆಗಿರ್ಬೋದು, ಮೊಲ ಸಾಕಾಣಿಕೆ, ಜೇನು ಸಾಕಾಣಿಕೆ, ಹೀಗೆ ಹಲವಾರು ವೈಜ್ಞಾನಿಕ ಜೊತೆಗೆ ಬೇರೆ ಬೇರೆ ಉದ್ಯೋಗಗಳನ್ನು ಅಲ್ಲಲ್ಲಿ ನಮ್ಮ ರೈತ ಬಾಂಧವರು ಮಾಡ್ತಿದ್ದಾರೆ. ಜೊತೆಗೆ ಈ ಹಂದಿ ಸಾಕಾಣಿಕೆಯಿಂದನೂ ಕೂಡ ರೈತ ಬಾಂಧವರು ಆರ್ಥಿಕವಾಗಿ ಸಬಲರಾಗಬಹುದು, ಅದರಿಂದ ಲಾಭವನ್ನು ಪಡೆದುಕೊಂಡಂತಹ ಒಂದು ಉದಾಹರಣೆಗಳು ಕೂಡ ನಮ್ಮಲ್ಲಿ ಅಲ್ಲಲ್ಲಿದ್ದಾವೆ. ಏನಿದು ಹಂದಿ ಸಾಕಾಣಿಕೆ ವೈಜ್ಞಾನಿಕ ಪದ್ಧತಿಯಲ್ಲಿ, ಅದರಿಂದ ಹೇಗೆ ಲಾಭದಾಯಕತೆಯನ್ನು ಪಡ್ಕೋಬಹುದು, ರೈತ ಬಾಂಧವರು ಹೇಗೆ ಅದನ್ನು ವೈಜ್ಞಾನಿಕ ಮಾಡಿದರೆ ಅದರಲ್ಲಿ ಯಶಸ್ವಿಯನ್ನು ಆಗಬಹುದು ಎಂಬಂಥ ಒಂದು ಮಾಹಿತಿಯನ್ನು ಮಾಡಿಕೊಳ್ಳಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದಂಥ ಡಾಕ್ಟರ್ ಪ್ರಹ್ಲಾದ್ ಉಬಾಳೆಯವರು ನಮ್ಮ ಜೊತೆ ಇದ್ದಾರೆ ರೈತ ಬಾಂಧವರಿಗೆ ಮಾಹಿತಿಯನ್ನು ಮಾಡಿಕೊಳ್ಳಿಕ್ಕೆ. ಸರ್, ಕಾರ್ಯಕ್ರಮಕ್ಕೆ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಸ್ವಾಗತ, ಹಾಗೆಯೇ ನಮಸ್ಕಾರ.
2: ನಮಸ್ಕಾರ ಸರ್.
1: ನಾವು ಅಲ್ಲಲ್ಲಿ ನೋಡ್ತಾ ಇದ್ದೀವಿ ರೈತ ಬಾಂಧವರು ಈಗ ಹೈನುಗಾರಿಕೆ ಮಾಡ್ತಿದ್ದಾರೆ, ಜೀವನ ಸಾಕಾಣಿಕೆ ಮಾಡ್ತಿದ್ದಾರೆ, ಕುರಿ ಆಡು ಹೀಗೆ ಕೊಟ್ಟಿಗೆ ಪದ್ಧತಿ ಬೇರೆ ಬೇರೆ ಪದ್ಧತಿಯಿಂದ ನಾವು ಉದ್ಯೋಗಗಳನ್ನು ನೋಡುವಂಥ ಒಂದು ಸನ್ನಿವೇಶವನ್ನು ನಾವು ನೋಡ್ತಾ ಇದ್ದೀವಿ. ಈ ಹಂದಿ ಸಾಕಾಣಿಕೆಯು ಕೂಡ ಇತ್ತೀಚೆಗೆ ಭಾಳಷ್ಟು ಪ್ರಚಲಿತವಾಗಿರುವಂಥ ಒಂದು ಹೊಸ ಉದ್ಯಮೆ ಅಂತಲೇ ಹೇಳ್ಬೋದು. ಹೇಗೆ ಇದು ಆಗ್ತಾ ಇದೆ, ಇದರ ಮಹತ್ವ ಏನು ಹೇಳಿ?
2: ಸೊ ನಮಗೆಲ್ಲ ಗೊತ್ತಿದೆ, ಇವತ್ತಿನ ದಿವಸ ನಾವು ಯಾವುದೇ ರೈತರು ತಮ್ಮ ಆದಾಯ ದ್ವಿಗುಣಗೊಳಿಸಬೇಕಾದ್ರೆ ಕೇವಲ ಕೃಷಿ ಒಂದೇ ಮಾಡಿದರೆ ಸಾಧ್ಯ ಆಗೋದಿಲ್ಲ.
1: ಹೌದು,
2: ಕೃಷಿ ಜೊತೆಗೆ ಕೃಷಿಯೇತರ ಚಟುವಟಿಕೆಗಳು ಕೂಡ ಇರಬೇಕು. ಸೊ ಅದರಲ್ಲಿ ಈಗ ನಾವೆಲ್ಲ ನಮ್ಮ ಸಾಮಾನ್ಯವಾಗಿ ನಮ್ಮ ರೈತರು ಭಾಳಷ್ಟು ಜನ ಹೈನುಗಾರಿಕೆ ಆಗಿರ್ಬೋದು, ಕುರಿ ಮತ್ತು ಮೇಕೆ ಸಾಕಾಣಿಕೆ ಆಗಿರ್ಬೋದು, ಅಥವಾ ಹಿತ್ತಲಿನಲ್ಲಿ ಕೋಳಿ ಸಾಕಾಣಿಕೆ ಆಗಿರ್ಬೋದು, ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಬಟ್ ಭಾಳಷ್ಟು ರೈತರು ಇನ್ನೂ ಈ ಒಂದು ಹಂದಿ ಸಾಕಾಣಿಕೆಯತ್ತ ಭಾಳಷ್ಟು ಒಲವನ್ನು ತೋರಿಸ್ತಾ ಇಲ್ಲ. ಸೊ ಬಟ್ ನಾವು ಹೇಳೋದಾದರೆ ಈ ನೀವು ಕುರಿ ಸಾಕಾಣಿಕೆ ಇರ್ಬೋದು ಅಥವಾ ಹೈನುಗಾರಿಕೆಗೆ ಹೋಲಿಸಿದರೆ ಕುರಿ ಸಾಕಾಣಿಕೆಯಲ್ಲಿ ಲಾಭ ಜಾಸ್ತಿ, ಆ ಕುರಿ ಸಾಕಾಣಿಕೆಗಿಂತಲೂ ಜಾಸ್ತಿ ಲಾಭ ಇರೋದು ಈ ಹಂದಿ ಸಾಕಾಣಿಕೆಯಲ್ಲಿ. ಸೊ ಅಂಥ ಒಂದು ಪೂರಕವಾದ ಕೃಷಿ ಜೊತೆಗೆ ಕೃಷಿಯೇತರ ಚಟುವಟಿಕೆಗಳಲ್ಲಿ ಈ ಹಂದಿ ಸಾಕಾಣಿಕೆಯನ್ನು ಕೂಡ ನಾವು ನಮ್ಮ ರೈತರು ಮಾಡ್ಬೋದು. ಯಾಕಂತಂದರೆ ಇದಕ್ಕೆ ಭಾಳ ಕಡಿಮೆ ಖರ್ಚಿನಲ್ಲೇ ನಾವು ಅತಿ ಹೆಚ್ಚಿನ ಲಾಭ ಗಳಿಸ್ತಕ್ಕಂಥ, ಮತ್ತು ಭಾಳ ಮುಖ್ಯವಾಗಿ ನಾವು ಇವತ್ತು ನಾಳೆ ಏನು ಹೇಳ್ತೀವಿ ಅಂತಂದರೆ ಸಮಗ್ರ ಕೃಷಿ ಪದ್ಧತಿ, ಅಂದರೆ ಕೃಷಿ ಜೊತೆಗೆ ಕೃಷಿಯೇತರ ಚಟುವಟಿಕೆಗಳಿರಬೇಕು ಆ ಸಮಗ್ರ ಕೃಷಿ ಪದ್ಧತಿಯಲ್ಲಿ. ಅಂದರೆ ನಮ್ಮ ಸಮಗ್ರ ಕೃಷಿ ಪದ್ಧತಿಯ ಮುಖ್ಯ ಮೂಲ ತಂತ್ರ ಏನಪ್ಪ ಅಂತಂದರೆ ಕಸದಿಂದ ರಸ. ನಮ್ಮಲ್ಲಿ ಏನೇ ಕಸ ಉತ್ಪಾದನೆ ಆದರೂ ಕೂಡ ಅದನ್ನು ರಸ ಪಡೆಯುವಂಥದ್ದು, ಅಂದರೆ ಒಂದು ಒಳ್ಳೆಯ ಲಾಭ ಪಡೆಯತಕ್ಕಂಥದ್ದು. ಸೊ ಅಂಥ ಒಂದು ಉದ್ದೇಶದಿಂದ ಈಗ ಹಂದಿ ಸಾಕಾಣಿಕೆಯಲ್ಲಿಯೂ ಕೂಡ ನಾವು ಅತಿ ಹೆಚ್ಚಿನ ನಮ್ಮ ಕೃಷಿಯಲ್ಲಿ ಏನೇ ತ್ಯಾಜ್ಯ ವಸ್ತುಗಳು ಇದ್ದರೂ ಕೂಡ ಅದರಿಂದ ಲಾಭ ಪಡಿತಕ್ಕಂಥ ಒಂದು ಉದ್ಯಮ ಅಂತಂದರೆ ಈ ಹಂದಿ ಸಾಕಾಣಿಕೆ.
1: ಈಗ ಸರ್, ಹಂದಿ ಸಾಕಾಣಿಕೆಯನ್ನು ಒಬ್ಬ ರೈತ, ಒಬ್ಬ ನಿರುದ್ಯೋಗಿ ಯುವಕ ಆಗಿರ್ಬೋದು ಅಥವಾ ರೈತ ಆಗಿರ್ಬೋದು, ಇದನ್ನು ಪ್ರಾರಂಭದಲ್ಲಿ ಹೇಗೆ ಆಯ್ಕೆ ಮಾಡ್ಕೋಬೋದು, ಯಾವ ತಳಿಗಳನ್ನು, ಇದರ ಪದ್ಧತಿ ಹೇಗೆ ಅಂತ ಹೇಳ್ತೀರಿ?
2: ಸೊ ಸಾಮಾನ್ಯವಾಗಿ ನಮ್ಮ ದೇಶೀಯ ತಳಿಗಳನ್ನು ಕೂಡ ಇವೆ, ಹಂಕಲಿ ಮಠ ಅಂತ ಬರುತ್ತೆ, ಮತ್ತು ಲೋಕಲ್ ಬ್ರೀಡ್ಸ್ ಬರ್ತವೆ. ಈ ತಳಿಗಳನ್ನು ನಾವೆಲ್ಲ ನಾವು ನಮ್ಮ ಹಳ್ಳಿಗಳಲ್ಲಿ ಅಥವಾ ನಗರಗಳಲ್ಲಿ ನೋಡ್ತೀವಿ. ಸೊ ಅದನ್ನೇ ಸಾಕಾಣಿಕೆ ಮಾಡ್ತಕ್ಕಂಥ ಒಂದು ಜನಾಂಗ ಕೂಡ ಇದೆ. ಅದನ್ನು ಅವರು ಬೀದಿಗಳಲ್ಲೇ ಬಿಟ್ಟು ಅವು ಎಲ್ಲಿ ಸಿಗ್ತಕ್ಕಂಥ ಇದನ್ನೇ ತಿಂದು ಬೆಳೀತಾ ಇರ್ತವೆ. ಜಾಸ್ತಿ ಅದಕ್ಕೆ ಅವಕ್ಕೆ ಆಹಾರದ ಬಗ್ಗೆ ಆಗಲಿ ಅವುಗಳ ರೋಗದ ಬಗ್ಗೆ ಆಗಲಿ ಕಾಳಜಿ ಕೊಡೋದಿಲ್ಲ. ಸೊ ಅಲ್ಲಿ ಅವುಗಳ ಒಳ್ಳೆ ತೂಕ ಅದು ಬರೋದಿಲ್ಲ. ಬಟ್ ನಾವು ವೈಜ್ಞಾನಿಕವಾಗಿ ಮಾಡಬೇಕಾದ್ರೆ ಈಗ ನಾವು ಯಾವ ರೀತಿ ಕೊಟ್ಟಿಗೆ ಪದ್ಧತಿ ಅಂತ ಹೇಳ್ತೀವಿ, ಅಂದರೆ ಇವನ್ ಕುರಿ ಆದ್ರೂ ಕೂಡ ಗ್ರೇಸಿಂಗ್ ಸಿಸ್ಟಮ್ ಬಿಟ್ಟು ಕೊಟ್ಟಿಗೆ ಪದ್ಧತಿ ಸ್ಟಾಲ್ ಫೀಡಿಂಗ್ ಮಾಡಿದರೆ ಜಾಸ್ತಿ ತೂಕ ಹೆಂಗೆ ಬರುತ್ತೆ, ಒಳ್ಳೆ ಲಾಭ ಹೆಂಗೆ ಬರುತ್ತೆ, ಅದೇ ರೀತಿ ಹಂದಿ ಸಾಕಾಣಿಕೆಯಲ್ಲಿಯೂ ಕೂಡ ಸುಧಾರಿತ ಪದ್ಧತಿಯಲ್ಲಿ ನಾವು ಮಾಡಬೇಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ತೂಕ ಬರ್ತಕ್ಕಂಥ ವಿದೇಶಿ ತಳಿಗಳು,
1: ಹೌದು,
2: ಯಾರ್ಕ್ಶೈರ್ ಇರ್ಬೋದು, ಲ್ಯಾಂಡ್ ರೇಸ್ ಇರ್ಬೋದು, ಈ ರೀತಿ ನಾನಾ ವಿದೇಶ ತಳಿಗಳು ಲಭ್ಯವಿವೆ. ಸೊ ಇಂಥ ತಳಿಗಳನ್ನು ನಾವು ವೈಜ್ಞಾನಿಕ ಪದ್ಧತಿಯಲ್ಲಿ, ಅಂದರೆ ಒಂದು ಒಳ್ಳೆ ಸ್ವಚ್ಛವಾದ ಕೊಠಡಿ, ಅಂದರೆ ಕೊಟ್ಟಿಗೆ, ಅದು ನಾವು ಜಾಸ್ತಿ ಕೊಟ್ಟಿಗೆಗೆ ಜಾಸ್ತಿ ಗಮನ ಕೊಟ್ಟು

0: ಖರ್ಚು ಮಾಡೋದು ಬೇಕಾಗಿಲ್ಲ, ಸಿಂಪಲ್ ಯಾವುದಿರುತ್ತೆ ಅಂತ ಒಂದು ಕೊಟ್ಟಿಗೆ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡು, ಅಂದರೆ ಸ್ವಚ್ಛತೆ ಇಟ್ಕೋಬೇಕು ನಾವು, ಮತ್ತು ಗಾಳಿ ಬೆಳಕು ಚೆನ್ನಾಗಿರ್ಬೇಕು, ಫುಲ್ ಗಾಳಿ ಆಡಲಾರ್ದಂಥ ಪ್ರದೇಶ ಅಲ್ಲ. ಸೊ ಅಂಥದ್ದನ್ನು ಇಟ್ಕೊಂಡು, ಇದು ತಮಗೆಲ್ಲ ಗೊತ್ತಿದೆ ಈ ಆಹಾರ ಪದ್ಧತಿ, ಇವುಗಳಿಗೆ ನಮಗೆ ಎಲ್ಲೇ ಹೋಟೆಲ್ಗಳ ವೇಸ್ಟ್ಗಳು ಅಥವಾ ಮನೆಯಲ್ಲಿ ಉಳಿತಕ್ಕಂಥ ವೇಸ್ಟ್ ಇರ್ಬೋದು ಅಥವಾ ನಮ್ಮ ಹೊಲದಲ್ಲಿ ಉಳಿತಕ್ಕಂಥ ಏನೇ ವೇಸ್ಟನ್ನು ಕೂಡ ನಾವು ಇದನ್ನು ಬಳಸ್ಕೊಂಡು ಕಡಿಮೆ ಖರ್ಚಿನಲ್ಲಿ ಮಾಡಬೇಕು. ಇಷ್ಟೇ ಹೇಳೋದಂದ್ರೆ ಒಳ್ಳೆ ತಳಿಗಳನ್ನು ಆಯ್ಕೆ ಮಾಡಬೇಕು.
1: ಆಹಾರ ಪದ್ಧತಿ ಎಂಥದ್ದೇ ಬೇಕು ಅಂತ ಏನು ಇಲ್ಲ,
0: ಆಹಾರ ಪದ್ಧತಿಗೆ ಬಂದುಬಿಟ್ರೆ ಈಗ ನಮಗೆ ಭಾಳಷ್ಟು ಹೋಟೆಲ್ಗಳಲ್ಲಿ ಆಗಲಿ ಮನೆಗಳಲ್ಲಿ ಆಗಲಿ ವೇಸ್ಟ್ ಪದಾರ್ಥಗಳು ಸಿಗ್ತಾವೆ, ಅದನ್ನು ಕೂಡ ನಾವು ಮುಸುರೆ ಅಂತ ಹೇಳ್ತೀವಲ್ಲ, ಅದನ್ನು ಕೂಡ ಬಳಸ್ಕೋಬೋದು. ಅದು ಒಂದೇ ಅಲ್ಲ ಆಹಾರ ಪದ್ಧತಿ, ನಾವು ವೈಜ್ಞಾನಿಕವಾಗಿ ಒಳ್ಳೆ ತೂಕ ಬರೋ ರೀತಿಯಲ್ಲಿ ಸಾಕಬೇಕಾದ್ರೆ ಸಮತೋಲನ ಆಹಾರ ನಾವು ಯಾವ ರೀತಿ ಐನೂರು ಹಸುಗಳಲ್ಲಿ ಆಗಿರ್ಬೋದು, ಕುರಿ ಮತ್ತು ಮೇಕೆ ಸಾಕಾಣಿಕೆಗಳಲ್ಲಿ ಆಗಿರ್ಬೋದು, ಸಮತೋಲನ ಪಶು ಆಹಾರ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಕಾಳು ಕೂಡ ಒಂದು 30-40% ಇರ್ಬೋದು, ಹಿಂಡಿ ಕೂಡ ಒಂದು 20-25% ಇರ್ಬೋದು, ತೌಡು 20%, ಈ ರೀತಿ ಎಲ್ಲ ಸಮ. ಯಾಕೆ ಅಂತಂದರೆ ನಾವು ಕೊಡ್ತಕ್ಕಂಥ ಆಹಾರದಲ್ಲಿ ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್ ಮತ್ತು ಎಲ್ಲ ವಿಟಮಿನ್ಗಳು, ಲವಣಾಂಶಗಳು ಇವನು ಕೂಡ ಇದರಲ್ಲಿನೂ ಕೂಡ ನಾವು ಯಾವ ರೀತಿ 500 ಹಸುಗಳಿಗೆ ಮತ್ತು ಕುರಿಗಳಿಗೆ ನಾವು ಲವಣ ಮಿಶ್ರಣನ ಆ್ಯಡ್ ಮಾಡಬೇಕು ಪಶು ಆಹಾರದಲ್ಲಿ ಅಂತ ಹೇಳ್ತೀವಲ್ಲ, 100 ಕೆಜಿಗೆ 1-2 ಕೆಜಿ, ಅದೇ ರೀತಿ ಇಲ್ಲಿನೂ ಕೂಡ ಲವಣ ಮಿಶ್ರಣ, ಉಪ್ಪು ಇವೆಲ್ಲನೂ ಮಿಕ್ಸ್ ಮಾಡಿ ಅದು ಸಮತೋಲನ ಆಹಾರ. ಸೊ ಇದರಿಂದ ಏನಾಗುತ್ತೆ, ಅವುಗಳ ಬೆಳವಣಿಗೆ ಚೆನ್ನಾಗಿ ಬರುತ್ತೆ. ಇದ್ರ ಜೊತೆಗೆ ನಮಗೆ ಸಿಗ್ತಕ್ಕಂಥ ವೇಸ್ಟ್ ಏನಿರುತ್ತಲ್ಲ ಅದನ್ನು ಕೂಡ ಬಳಕೆ ಮಾಡ್ಬೋದು.
1: ಈಗ ಹಂದಿ ಸಾಕಾಣಿಕೆಗೆ ಬಂದ್ರಪ್ಪ ಅಂತಂದರೆ, ಈಗ ಪ್ರಾರಂಭದಲ್ಲಿ ಮರಿಗಳು ಭಾಳಷ್ಟು ಹಾಕ್ತವೆ ಅಂತಂದರೆ, ಹೆಣ್ಣು ಮರಿಗಳು ಈ ಹಂದಿಗಳನ್ನು ಮರಿ ಹಾಕುವ ಸಂದರ್ಭದಲ್ಲಿ ಅವುಗಳ ಲಾಲನೆ ಪಾಲನೆ ಹೇಗೆ ಅನ್ನಿಸ್ತದೆ?
0: ಸೊ ಮುಖ್ಯವಾಗಿ ಅದು ಒಂದು ವಿಷಯ ಹೇಳಬೇಕಾದ್ರೆ, ನಾವು ಬೇರೆ ಯಾವುದೇ ಹೈನುಗಾರಿಕೆ ಅಥವಾ ಕುರಿ ಸಾಕಾಣಿಕೆಗೆ ಹೋಲಿಸಿದ್ರೆ ಇವು ಬೇಗನೆ ಪ್ರೌಢಾವಸ್ಥೆಗೆ
1: ಬರ್ತವೆ.
0: 8-9 ತಿಂಗಳಲ್ಲಿನೇ ಪ್ರೌಢಾವಸ್ಥೆಗೆ ಬರುತ್ತೆ,
1: ಬೆಳವಣಿಗೆ ಬೇಗ
0: ಬೇಗ ಬೆಳವಣಿಗೆ ಆಗುತ್ತೆ. ಪ್ರೌಢಾವಸ್ಥೆಗೆ ಬಂದ ಮೇಲೆ ಅಂದರೆ ಬೆದಿಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಪ್ರತಿ 16-20 ದಿವಸದ ಪ್ರತಿ ದಿವಸಕ್ಕೆ ಒಂದ್ಸಾರಿ ಬೆದಿಗೆ ಬರ್ತವೆ. ಸೊ ಅಂಥ ಸಂದರ್ಭದಲ್ಲಿ ಈ ಕಟ್ತಾವಲ್ಲ, ಕಟ್ಟಿದಾಗ ಕೇವಲ 4 ತಿಂಗಳ ಅವಧಿಯಲ್ಲಿನೇ ಮರಿ
1: ಹಾಕ್ತವೆ.
0: ಹೀಗಾಗಿ ಕಡಿಮೆ ಪ್ರೆಗ್ನೆನ್ಸಿ ಪಿರಿಯಡ್ ಅಂದರೆ ಗರ್ಭಾವಸ್ಥೆ ಪಿರಿಯಡ್ ಕೂಡ ಕಡಿಮೆ ಇದೆ. ಬಟ್ ಇದ್ರದ್ದು ವಿಶೇಷತೆ ಏನಂದರೆ ಒಂದೇ ಸಾರಿ ಜಾಸ್ತಿ ಮರಿಗಳು. ನಾವೆಲ್ಲ ಕುರಿಗಳಲ್ಲಿ ಆಡುಗಳಲ್ಲಿ ಭಾಳ ಅಂದರೆ
1: ಒಂದು ಎರಡು
0: ಟ್ವಿನ್ನಿಂಗ್ ಅಂದರೆ 2 ಹಾಕ್ಬೋದು ಅಥವಾ 3 ಅಂದರೆ ಭಾಳ ಅಪರೂಪ. ಈವನ್ ದನಗಳಲ್ಲಿ 1 ಅಥವಾ ಭಾಳ ಅಪರೂಪ ಅಂದರೆ ಯಾವಾಗ 2, ಇದು ಹಂಗಲ್ಲ, ಎಟ್ ಎ ಟೈಮ್ ಭಾಳಷ್ಟು ಮರಿಗಳನ್ನು ಹಾಕುತ್ತೆ, ಅದು ಒಂದು ವಿಶೇಷತೆ. ಹಿಂಗಾಗಿ ನೀವು ಕಡಿಮೆ ಸಮಯದಲ್ಲಿ ನೀವು ಒಳ್ಳೆ ಚೆನ್ನಾಗಿ ಸಾಕಿ ಅವಕ್ಕೆ ಒಳ್ಳೆ ಆಹಾರ ಕೊಟ್ಟು ರೋಗ ಬರಲಾರ್ದಂಗೆ ನೋಡಿಕೊಂಡು ಅವಕ್ಕೆ ಪ್ರೌಢಾಸ್ತೆ ಬಂದ ನಂತರ ಒಳ್ಳೆ ಆಹಾರ ಕೊಡ್ತಾ ಇದ್ದರೆ ಮರಿಗಳನ್ನು ಕೂಡ ಜಾಸ್ತಿ ಹಾಕುತ್ತೆ. ಹಿಂಗಾಗಿ ದವಾಸಿ ನಮಗೆ ಜಾಸ್ತಿ ಮರಿಗಳು.
1: ಈಗ ನಾವು ವಿದೇಶಿ ತಳಿಗಳಂತ ಹೇಳಿದರೆ, ವಿದೇಶಿ ತಳಿಗಳಿಗೆ ಭಾಳಷ್ಟು ಕೇರ್ ಮಾಡಬೇಕಾಗ್ತದೆ, ಅವುಗಳಿಗೆ ಮೈ ತೊಳೆಯೋದಾಗಿರ್ಬೋದು, ನೀರು ಹಾಕೋದಾಗಿರ್ಬೋದು, ಅವುಗಳ ಈ ಒಂದು ಕಡಿಮೆ ಖರ್ಚಿನ ಒಂದು ಪದ್ಧತಿಗಳು ಏನಾದರೂ ಹೊಂದಿ ಸಾಕು?
0: ಈಗ ಮುಖ್ಯವಾಗಿ ಹೇಳೋದಾದರೆ ತಾವು ಕೇಳಿದ ಪ್ರಶ್ನೆ, ನಮ್ಮ ದೇಶೀಯ ತಳಿಗಳು ಸ್ವಲ್ಪ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರ್ತವೆ. ಯಾವ ರೀತಿ ನಮ್ಮ ಹಸುಗಳಲ್ಲೇ ಆಗಿರ್ಬೋದು, ನಾವು ದೇಶಿ ಲೋಕಲ್ ಬ್ರೀಡ್ ನಾಟಿ ಹಸುಗಳಿಗೆ ಜಾಸ್ತಿ ರೋಗ ನಿರೋಧಕ ಶಕ್ತಿ ಇರ್ತವೆ, ಅದೇ ರೀತಿ ನಮ್ಮ ನಾಟಿ ಹಂದಿಗಳಿಗೆ ಸ್ವಲ್ಪ ರೋಗ ನಿರೋಧಕ ಶಕ್ತಿ ಇರುತ್ತೆ. ಬಟ್ ವಿದೇಶಿ ತಳಿಗಳು ಸ್ವಲ್ಪ ನಾಜುಕ, ಈ ವಾತಾವರಣಕ್ಕೆ ಹೊಂದ್ಕೊಳ್ಬೇಕಾದ್ರೆ ಸ್ವಲ್ಪ ತಂಪು ಬಿಸಿಲಿನ ಬೇಸಿಗೆಯಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು, ಸ್ವಲ್ಪ ತಂಪು ವಾತಾವರಣ ಮೇಂಟೈನ್ ಮಾಡ್ಕೋಬೇಕು ಒಂದನೇದು, ಸ್ವಚ್ಛತೆ ಇರಬೇಕು ಎರಡನೇದು. ಇವಕ್ಕೂ ಕೂಡ ಬೇರೆ ಬೇರೆ ರೋಗಗಳು ಬರ್ತವೆ. ಸೊ ಬ್ಯಾಕ್ಟೀರಿಯಾಗಳಿಂದ ಇರ್ಬೋದು, ವೈರಾಣುಗಳಿಂದ ಇರ್ಬೋದು, ಆ ರೋಗಗಳನ್ನು ಬರಲಾರ್ದಂಗೆ ಕೆಲವು ಲಸಿಕೆಗಳು ಬರ್ತವೆ. ನಾವು ಭಾಳಷ್ಟು ರೈತರು ಲಸಿಕೆ ಹಾಕ್ಸೋದು ಇದರಲ್ಲಿ ಗೊತ್ತೇ ಇಲ್ಲ,
1: ಗೊತ್ತಿಲ್ಲ.
0: ಸೊ ಅದನ್ನು ಮಾಡ್ಬೇಕು ನಾವು. ಮತ್ತು ಜಂತುನಾಶಕಗಳ ಬಳಕೆ, ಯಾಕಂತಂದರೆ ಅವು ಒಟ್ಟಿಗೊಳಗೆ ಜಂತು ಇವರಲ್ಲಿ ಇದರಲ್ಲಿನೂ ಕೂಡ ಪರೋಪಜೀವಿಗಳು, ಒಳಪರೋಪಜೀವಿಗಳು ಮತ್ತು ಹೊರಪರೋಪಜೀವಿಗಳು. ಅಂದರೆ ಒಳಪರೋಪಜೀವಿ ಅಂದರೆ ಲಾಡಿ ಹುಳು, ಬೇರೆ ಬೇರೆ ಜಂತು ಹುಳುಗಳು, ಲಿವರ್
1: ಸಾಮಾನ್ಯ ಪ್ರಾಣಿಗಳಿಗೆ, ಸಾಕು ಪ್ರಾಣಿಗಳಿಗೆ ಏನು ಒಂದು
0: ಬರುತ್ತೆ ಎಲ್ಲಗಳು ಕೂಡ ಇದರಲ್ಲಿನೂ
1: ಬರ್ತವೆ.
0: ಅದ್ರ ಜೊತೆಗೆ ನಾನು ಹೇಳಿದೆ ರೋಗಗಳು. ಸೊ ಹಿಂಗಾಗಿ ಸ್ವಚ್ಛತೆ ಕಾಪಾಡ್ಕೋಬೇಕು, ಕಾಲಕಾಲಕ್ಕೆ ಬೇರೆ ಬೇರೆ ರೋಗಗಳ ವಿರುದ್ಧ ಲಸಿಕೆ ಹಾಕ್ಸ್ಬೇಕು, ಮತ್ತು ಕಾಲಕಾಲಕ್ಕೆ ಲಸಿಕೆ ಹಾಕ್ಸೋಗಿಂತ ಮುಂಚೆನೆ ಜಂತುನಾಶಕ ಔಷಧಿ
1: ಹಾಕಿ.
0: ಅಂದರೆ ಜಂತುನಾಶಕ ಹೊಟ್ಟೆಯೊಳಗೆ ಜಂತಿದ್ರೆ ಅವು ಒಕ್ಕಲಾಗೋದಿಲ್ಲ, ನೀವು ಏನೇ ಫೀಡ್ ಕೊಡ್ರಿ, ಅದು ಏನೇ ಕೊಟ್ಟರು ಕೂಡ ಅವು ಜಂತುಗಳ ಹುಳುಗಳು ಹೊಟ್ಟೆಯಲ್ಲಿ ಇದ್ದುಕೊಂಡು ರಕ್ತ ಹೀರೋದಾಗಲಿ ಅಥವಾ ಮೈ ಮೇಲೆ ಇರ್ತಕ್ಕಂಥ ಉಣ್ಣೆಗಳು ರಕ್ತ ಇರೋದಾಗಲಿ ಇವನ್ನೆಲ್ಲ ಮಾಡೋದ್ರಿಂದ ಅವು ಒಕ್ಕಲಾಗೋದಿಲ್ಲ. ಸೊ ಬೆಳವಣಿಗೆ ಆಗೋದಿಲ್ಲ. ಅದ್ರಗೋಸ್ಕರ ನಾವೇನು ಮಾಡಬೇಕಾಗುತ್ತೆ, ಕಾಲಕಾಲಕ್ಕೆ ಜಂತುನಾಶಕ ಔಷಧಿ ಮತ್ತು ಈವನ್ ನಮ್ಮ ಸಪ್ಲಿಮೆಂಟ್ಸು ಕೂಡ
1: ಈಗ ಪೂರಕವಾಗಿ
0: ಈಗ ಗರ್ಭಾವಸ್ಥೆ ಇರತಕ್ಕಂಥವಕ್ಕೆ ವಿಶೇಷ ಕಾಳಜಿ ವಹಿಸಿ ಅವಕ್ಕೆ ಒಳ್ಳೆಯ ವಿಶೇಷ ಆಹಾರ, ಮೇಂಟೆನೆನ್ಸ್ ಫೀಡ್ಗಿಂತಲೂ ಎಕ್ಸ್ಟ್ರಾ ಆಹಾರ ಕೊಡಬೇಕಾಗುತ್ತೆ ನಾವು. ಓಕೆ. ಮತ್ತು ಅದ್ರ ಜೊತೆಗೆ ಅವಕ್ಕೂ ಜಂತು ವಿಶೇಷ ಜಂತು ಔಷಧ ಹಾಕೋದಾಗಲಿ ಇವನ್ನೆಲ್ಲನೂ ಮಾಡಿ ಈಗ ನಾವು ಯಾವ ರೀತಿ ಜನ ಆಕಳುಗಳಲ್ಲಿ

0: ತಾಯಿ ಹಾಲು ಚೆನ್ನಾಗಿ ಕೊಡ್ಬೇಕಂದ್ರೆ ಅವಕ್ಕೂ ಕೂಡ ಒಳ್ಳೆ ಆಹಾರ ಕೊಡ್ಬೇಕಾಗುತ್ತೆ. ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ಮಾಡಿದರೆ ಒಳ್ಳೆ ತೂಕ ಬರುತ್ತೆ.
1: ಈಗ ನಮ್ಮ ಭಾಗದಲ್ಲಿ ರೈತ ಬಾಂಧವರು ಹಂದಿ ಈ ಹಂದಿ ಸಾಕಾಣಿಕೆಯನ್ನು ಮಾಡಲಿಕ್ಕೆ ಸಾಕಷ್ಟು ಮುಜುಗರವನ್ನು ಪಡ್ತಾರೆ. ಈ ಹಂದಿ ಸಾಕಾಣಿಕೆ ಮಾಡೋದು ಹೇಗಪ್ಪ ಅಂತ ಹೇಗೆ ನಮ್ಮ ಭಾಗದಲ್ಲಿ ಇನ್ನೂ ಇದರ ಬಂದು ಪ್ರಾಮುಖ್ಯತೆ
0: ಇದು ನಿಜವಾಗಿ ತಾವು ಹೇಳಿದಂಗೆ ಇನ್ನೂ ಇದುವರೆಗೆ ಈಗ ಮೊದಲೆಲ್ಲ ತಾವು ನೋಡಿರ್ಬೋದು ಕುರಿ ಸಾಕಾಣಿಕೆ ಅಂದರೆ ಕೇವಲ ಕುರುಬ ಜನಾಂಗದವರಿಗೆ ಅಂತಿತ್ತು. ಬಟ್ ಈಗ ತಾವು ಏನು ನೋಡ್ತಾ ಇದ್ದೀರಿ ಎಲ್ಲ ಜನಾಂಗದವರು ಯಾಕೆ ವಿದ್ಯಾವಂತರು ಕೂಡ ಅಥವಾ ಒಳ್ಳೆ ಜಾಬಲ್ಲಿದ್ದವರು ಕೂಡ ಬಿಟ್ಟು ಬಂದು ಕುರಿ ಸಾಕಾಣಿಕೆಯಲ್ಲಿ ಕೊಟ್ಟಿಗೆ ಪದ್ಧತಿಯಲ್ಲಿ ಕುರಿ ಸಾಕಾಣಿಕೆ ಅರೆ ಕೊಟ್ಟಿಗೆ ಪದ್ಧತಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಹಂದಿ ಸಾಕಾಣಿಕೆ ಇನ್ನೂ ಇದುವರೆಗೂ ಕೂಡ ಸ್ವಲ್ಪ ಅದನ್ನು ಮಾಡಿದರೆ ಒಂಥರ ನಮ್ಮದು ಪ್ರೆಸ್ಟೀಜ್ ಕಡಿಮೆ ಆಗುತ್ತೆ ಅಥವಾ ನೋಡೋರ ದೃಷ್ಟಿ ಒಂಥರ ಇದು ಮಾಡ್ತಾರೆ ಅಂಥೇಳಿ ವಿಚಾರ ಮಾಡ್ತಾರೆ.
1: ಈಗ ಮಾರುಕಟ್ಟೆಗೆ ಬಂದರೆ ಒಂದು ಹಂದಿ ಸಾಕಾಣಿಕೆಯಲ್ಲಿ ಈಗ ಮಹಾನಗರಗಳಲ್ಲಿ ಮಾತ್ರ ಇದನ್ನು ಹೆಚ್ಚಾಗಿನ ಪ್ರಮಾಣದಲ್ಲಿ ಆಹಾರವಾಗಿ ಬಳಸ್ತಾರೆ, ಇದರ ಮಾರುಕಟ್ಟೆ ಹೇಗೆ ಬೆಂಗಳೂರು ನಮ್ಮ ಮೈಸೂರಿಗೆ?
0: ಹಾಂ, ಬಹಳ ಮುಖ್ಯವಾದ ಪ್ರಶ್ನೆ ಸರ್. ಈ ನಮ್ಮ ಭಾಗದಲ್ಲಿ ಈ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ತಿನ್ನುವವರ ಸಂಖ್ಯೆ ಕೆಲವು ಡಿಸ್ಟಿಕಲ್ಲಿ ಇದೆ, ಬೀದರು ಅಥವಾ ಇಲ್ಲೆಲ್ಲ, ಬಟ್ ಕೆಲವು ಡಿಸ್ಟಿಕ್ಗಳಲ್ಲಿ ಕಡಿಮೆ ಇದೆ. ಮತ್ತು ಕೆಲವು ಜನಾಂಗದವ್ರು ಮಾತ್ರ ತಿಂತಾರೆ, ಸೇವಿಸ್ತಾರೆ.
1: ಇದರಲ್ಲಿ ಕೊಬ್ಬಿನಾಂಶ ಹೆಚ್ಚು,
0: ಕೊಬ್ಬಿನಾಂಶ ಜಾಸ್ತಿ ಇರುತ್ತೆ. ಈವನ್ ಕೊಬ್ಬು ಕಡಿಮೆ ಇರತಕ್ಕಂಥ ತಳಿಗಳೂ ಇವೆ. ಸೊ ಬಟ್ ನಾವು ನಮ್ಮ ಭಾಗದಲ್ಲಿ ಸ್ವಲ್ಪ ತಿನ್ನೋರ ಸಂಖ್ಯೆ ಕಡಿಮೆ. ಅದೇ ನೀವು ಬೆಂಗಳೂರು ಸುತ್ತಮುತ್ತ ಕೊಡಗು ಇರ್ಬೋದು, ಹಾಸನ ಇರ್ಬೋದು, ಮಂಡ್ಯ ಇರ್ಬೋದು, ಅಲ್ಲೆಲ್ಲ ಇದನ್ನು ತಿನ್ನೋರ ಸಂಖ್ಯೆ ಜಾಸ್ತಿ.
1: ಅದನ್ನೇ ಆಹಾರ ಪದ್ಧತಿ ಇಟ್ಕೊಂಡು
0: ನಾವು ವಿದೇಶಕ್ಕೆ ಹೋಲಿಸಿದ್ರು ಕೂಡ ನಮ್ಮಲ್ಲಿ ಈಗ ನಾವು ಯಾವ ರೀತಿ ಕುರಿಯನ್ನು ತಿಂತೀವಿ, ವಿದೇಶದಲ್ಲಿ ಹಂದಿ ಸಾಕಾಣಿಕೆಗೆ ಅಷ್ಟು ಬೇಡಿಕೆ ಇದೆ.
1: ಹೌದು, ಅದು ಆಹಾರ ಪದ್ಧತಿ.
0: ಅದು ಆಹಾರ ಪದ್ಧತಿ. ಈಗ ನಾವು ಹೆಂಗೆ ಇಲ್ಲಿ ನಾವು ಕುರಿ ಸಾಕಾಣಿಕೆಗೆ ಎಷ್ಟು ಬೇಡಿಕೆ ಅಂದರೆ ಕುರಿ ಮಾಂಸಕ್ಕೆ ಎಷ್ಟು ಬೇಡಿಕೆ ಇದೆ ಅಲ್ಲಿ ಆ ರೀತಿ ಇದೆ. ಸೊ ಹಿಂಗಾಗಿ ಇಲ್ಲಿ ನಾವು ಬೆಳೆದರೂ ಕೂಡ ಸಾಕಾಣಿಕೆ ಮಾಡಿದರೂ ಕೂಡ ನಾವು ನಮ್ಮ ಬೆಂಗಳೂರು ಸುತ್ತಮುತ್ತ ಇರತಕ್ಕಂಥ ಕೊಡಗಿನ ಸುತ್ತ ಅಥವಾ ಮಂಡ್ಯ ಮೈಸೂರು ಆ ಭಾಗದಲ್ಲಿ ಸ್ವಲ್ಪ ಮಾರ್ಕೆಟ್ ಲಿಂಕೇಜ್ ಅನ್ನು ಮಾಡ್ಕೋಬೇಕು.
1: ಅದು ರಾಜರಾಜವಾಗಿ ಹಂದಿ ಮಾಂಸ ಸಿಗುತ್ತದೆ, ಅದೊಂದು ಒಂದು ಬೇಡಿಕೆ ಇರುವಂತ.
0: ಈಗ ನಾವು ಉದಾಹರಣೆ ನಮ್ಮ ರಾಯಚೂರು ಜಿಲ್ಲೆಯಲ್ಲೇ ಹೇಳಬೇಕಾದ್ರೆ ಈಗ ನಾವು ನೋಡ್ತಾ ಇರತಕ್ಕಂಥ ಹಾಗೆ ಸಿರವಾರದಲ್ಲಿ ನಾವು ನೋಡಿದೀವಿ ಕೆಲವು ಜನ ಸಾಕಾಣಿಕೆ ಮಾಡ್ತಾ ಇದ್ದಾರೆ, ಅವರೇ ಔಟ್ಲೆಟ್ ಮಾಡ್ಕೊಂಡಿದ್ದಾರೆ, ವಾರದಲ್ಲಿ ಎರಡು ದಿವಸ ಕಟ್ ಮಾಡ್ತಾರೆ ಅಂದರೆ ಸಿಗುತ್ತಂತೆ, ಇಲ್ಲಿ ಜನರಿಗೆ ಗೊತ್ತಿದೆ ಬಂದು ಕಲೆಕ್ಟ್ ಮಾಡಿ ಅಂದರೆ ಜನ ಮುಗಿಬಿದ್ದು ತೊಗೊತಾ ಇದ್ದಾರೆ. ಈವನ್ ಸಿಂಧನೂರಲ್ಲಿ ಕೂಡ ಔಟ್ಲೆಟ್ ಇದೆ. ಸೊ ಈ ರೀತಿ ಬರ್ತಾ ಬರ್ತಾ ಅದನ್ನು ಕೂಡ ಇಂಪ್ರೂವ್ ಆಗುತ್ತೆ. ಸೊ ಹಾಗೆ ಅಂದರೆ ಯಾಕಂದರೆ ಯಾವಾಗ ನಮಗೆ ಈಗ ನಾವು ಭಾಳಷ್ಟು ರೈತರು ಕೂಡ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹಂದಿ ಸಾಕಾಣಿಕೆ ತರಬೇತಿ ಬೇಕು ಅಥವಾ ಅದರಲ್ಲಿ ಇರತಕ್ಕಂಥ ವೈಜ್ಞಾನಿಕ ಪದ್ಧತಿ ಯಾವ ರೀತಿ ಎಂಬುದನ್ನು ತಿಳ್ಕೊಳ್ಳಿಕ್ಕೆ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದ್ದಾರೆ. ಅಂದರೆ ಕಡಿಮೆ ಖರ್ಚಿನಲ್ಲಿ ಅತಿ ಹೆಚ್ಚಿನ ಮತ್ತು ಪರಿಶ್ರಮ ಇರಲಾರದೆ ಕಡಿಮೆ ಲೇಬರ್ನಲ್ಲೇ ಸಾಕಾಣಿಕೆ ಮಾಡಲಿಕ್ಕೆ ಇದು ಅನುಕೂಲ. ಸೊ ಅದ್ರಗೋಸ್ಕರ ಆ ಒಂದು ಲಾಭನ ಪಡ್ಕೋಬೇಕಂತೇಳಿನ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ರೈತರು ನಮ್ಮ ಇದಕ್ಕೆ ಬರ್ತಾ ಇದ್ದಾರೆ.
1: ಈಗ ಒಂದು ಸರಾಸರಿ, ಈಗ ನಾವು ಟಗರು ಸಾಕಾಣಿಕೆ ಆಗಿರ್ಬೋದು, ಈಗ ಆಡು ಸಾಕಾಣಿಕೆ ಆಗಿರ್ಬೋದು, ಅದರಿಂದ ಒಂದು 4-5 ತಿಂಗಳ ಮೇಯಿಸಿದ್ರಪ್ಪ ಅಂತಂದ್ರೆ ಅದನ್ನು ಮಾರಾಟಕ್ಕೆ ಬರ್ತದೆ ಎಂಬಂತ ಒಂದು ಆಲೋಚನೆ ನಮ್ಮ ಸಾಕಾಣಿಕೆದಾರರಲ್ಲಿ ಇರ್ತದೆ. ಇದು ಹಂದಿ ಸಾಕಾಣಿಕೆ ಹೇಗೆ ಒಂದು ಮರಿ ಹಾಕ್ತಪ್ಪ ಅಂತಂದ್ರೆ ಅದು ಮಾರುಕಟ್ಟೆಗೆ ಹೋಗುವಂತ ಒಂದು ಸಮಯ ಹೇಗೆ ಅದು ಜಾಸ್ತಿ ಇರ್ತದೆ ಕಡಿಮೆ ಇರ್ತದೆ?
0: ಸೊ ಇಲ್ಲಿನೂ ಕೂಡ ಟೆಂಡರ್ ಮೀಟ್ ಅಂದ್ರೆ ಈಗ ನಾವು ಹೇಳ್ತೀವಿ ಕುರಿ ಟಗರ ಆಯ್ತು ಅದನ್ನು 8 ತಿಂಗಳಿಂದ 1 ವರ್ಷದ ಒಳಗಡೆ ಇದ್ರೆ ಒಳ್ಳೆ ಟೆಂಡರ್ ಮೀಟ್ ಅಂದರೆ ರುಚಿಕರವಾದ ಮಾಂಸ ಸಿಗುತ್ತೆ ಅಂತ. ಇಲ್ಲಿನೂ ಕೂಡ ಒಂದು ಒಳ್ಳೆ ಬೆಳವಣಿಗೆ ಆಗಿ ಮಾರಾಟ ಮಾಡಲಿಕ್ಕೆ 5-6 ಅಥವಾ 7 ತಿಂಗಳಲ್ಲಿ ಬಹಳ ಸೂಕ್ತವಾಗಿರುತ್ತೆ.
1: 7 ತಿಂಗಳವರೆಗೆ ಕೂಡ ಅದು ಪ್ರೌಢಾವಸ್ಥೆಗೆ ಬಂದು ಮಾರುಕಟ್ಟೆಗೆ ಹೋಗಬಹುದು. ಅದೇ ಒಂದು 10-12 ತಿಂಗಳ ಒಂದು 15 ತಿಂಗಳ ಐತಪ್ಪ ಅಂತಂದ್ರೆ ಬಲತ್ ಬಿಡ್ತದೆ.
0: ಬಲತ್ ಬಿಡ ಅಂದ್ರೆ ಅದು ಕೂಡ ತಿನ್ನ ಕೆಲವು ಜನ ಅದು ಇಷ್ಟಪಡ್ತಾರೆ, ಕೆಲವು ಜನರು ಟೆಂಡರ್ ಮೀಟ್ ಅಂದ್ರೆ ಈ ಒಂದು 5-6 ತಿಂಗಳ ಇರ್ತಕ್ಕಂಥದ್ದು ಇಷ್ಟಪಡ್ತಾರೆ.
1: ಅಂದರೆ ಈಗ ಹಂದಿ ಸಾಕಾಣಿಕೆಯೂ ಕೂಡ ಇತ್ತೀಚಿನ ದಿನಗಳಲ್ಲಿ ಪ್ರಾಮುಖ್ಯತೆ ಪಡ್ಕೋತಿದೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ. ನಿಮಗೆ ಇದರ ಮಾಹಿತಿ ಪಡ್ಕೊಳ್ಳಿಕ್ಕೆ ರೈತ ಬಾಂಧವರು ಮುಂದೆ ಬರ್ತಿದ್ದಾರೆ ಹೇಗೆ?
0: ಭಾಳಷ್ಟು ಜನ ಬರ್ತಾ ಇದ್ದಾರೆ ಸರ್. ಯಾಕಂತಂದರೆ ಆಲ್ರೆಡಿ ಕೆಲವು ಜನ ಈಗ ನಮ್ಮ ಸಿಂಧನೂರು ತಾಲೂಕಿನ ಅಂಚನಾಳದಲ್ಲಿ ಒಬ್ಬರು ಬಹಳ ವೈಜ್ಞಾನಿಕ ಪದ್ಧತಿಯಲ್ಲಿ ಮಾಡ್ತಾ ಇದ್ದಾರೆ. ನಾನು ಹೇಳಿದೆ ಸಿರವಾರದಲ್ಲಿ ಒಬ್ಬರು ಮಾಡ್ತಾ ಇದ್ದಾರೆ, ಸಾಕಷ್ಟು ಕಡೆ ಮಾಡ್ತಾ ಇದ್ದಾರೆ. ಬಟ್ ಕೆಲವು ರೋಗಗಳ ಬಗ್ಗೆನೂ ಇದ್ರ ಬಗ್ಗೆ ಮಾಡಬೇಕಾದ್ರೆ ವೈಜ್ಞಾನಿಕವಾಗಿ ಮಾಡಬೇಕಾದ್ರೆ ತಿಳ್ಕೋಬೇಕಾಗುತ್ತೆ. ಇಲ್ಲಿಯೂ ಕೂಡ ನಾವು ಬೇರೆ ಕುರಿ ಮತ್ತು ಮೇಕೆ ಅಥವಾ ಹೈನುಗಾರಿಕೆಯಲ್ಲಿ ಯಾವ ರೀತಿ ಹೇಳ್ತೀವಿ, ಬ್ಯಾಕ್ಟೀರಿಯಾಗಳಿಂದ ಸೂಕ್ಷ್ಮಾಣುಗಳಿಂದ ಅಂದರೆ ಸಾಂಕ್ರಾಮಿಕ ರೋಗಗಳು ಬರ್ತವೆ. ಸಾಂಕ್ರಾಮಿಕ ರೋಗಗಳಂದರೆ ಒಂದು ಪ್ರಾಣಿಯಿಂದ ಇನ್ನೊಂದು
1: ಪ್ರಾಣಿ ಬರೋದು,
0: ಅಂದರೆ ಒಂದು ಹಂದಿಯಿಂದ ಇನ್ನೊಂದು ಹಂದಿಗೆ ಹಬ್ಬಂಥದ್ದು. ಅದರಲ್ಲಿ ಮುಖ್ಯವಾಗಿ ಬ್ಯಾಕ್ಟೀರಿಯಾ ರೋಗಗಳು. ಬ್ಯಾಕ್ಟೀರಿಯಾ ರೋಗಗಳಲ್ಲಿ ಈಗ ನಾವು ಹೆಂಗೆ ನಾವು ಬೇರೆ ಇದರಲ್ಲಿ ನೋಡಿದ್ವಿ ಬ್ರುಸೆಲ್ಲೋಸಿಸ್,
1: ಹೌದು,
0: ಕಂದು ರೋಗ,
1: ಕಂದು ರೋಗ
0: ಇಲ್ಲಿನೂ ಕೂಡ ಬರುತ್ತೆ.
1: ಬರುತ್ತೆ
0: ಕ್ಷಯ ರೋಗ ಅಂತ ಹೇಳ್ತೀವಿ, ಟ್ಯೂಬರ್ಕ್ಯುಲೋಸಿಸ್ ಇಲ್ಲಿನೂ ಕೂಡ ಬರುತ್ತೆ. ಇದು ಬಿಟ್ಟು ಬೇರೆ ಇನ್ನೂ ಭಾಳಷ್ಟು ರೋಗಗಳಿವೆ.
1: ಈಗ ನಾನು ಗಮನಿಸಿದ ಹಾಗೆ ರೈತ ಬಾಂಧವರು ಈಗ ಹಂದಿ ಸಾಕಾಣಿಕೆಯಿಂದ ಮಾಂಸಕ್ಕಾಗಿಯೂ ಕೂಡ ಅದನ್ನು ಮಾರಬಹುದು, ಜೊತೆಗೆ ಗೊಬ್ಬರವನ್ನು ಕೂಡ ರೈತ ಬಾಂಧವರು ತೋಟಗಾರಿಕೆ ಬೆಳೆಗಳಲ್ಲಿ ಇದನ್ನು ಬಳಸ್ತಾರೆ ಹೇಗೆ ಸರ್?
0: ನಿಜ ನಿಜ ಸರ್, ನಾನು ಹೇಳಿದ್ನಲ್ಲ ಇದು ಸಮಗ್ರ ಕೃಷಿಯ ಪದ್ಧತಿಯ ಒಂದು ಭಾಗವನ್ನಾಗಿ ಮಾಡ್ಕೋಬೋದು. ನಮ್ಮದು ಮುಖ ನಾನು ಹೇಳಿದ್ನಲ್ಲ ಇಲ್ಲಿ ನಮಗೇನೇ ವೇಸ್ಟ್ ಪದಾರ್ಥನ ನಾವು ಹಂದಿಗೆ ತಿನ್ನಿಸಿದರೆ ಅದರಿಂದ ಬರ್ತಕ್ಕಂಥ ವೇಸ್ಟ್ ಅಂದರೆ ಗೊಬ್ಬರ ಇರ್ಬೋದಲ್ಲ, ಅದನ್ನು ನಾವು ಹೊಲಗಳಿಗೆ ಒಳ್ಳೆ ಪೌಷ್ಟಿಕ ಗೊಬ್ಬರವಾಗಿ ಬಳಕೆ.
1: ಈಗ ಪಪ್ಪಾಯಿ ಬೆಳೆಗಳಲ್ಲಿ ದಾಳಂಬರಿ

0: ಕಾರ್ಯಕ್ರಮಗಳಲ್ಲಿ, ತೋಟಗಾರಿಕೆ ಬೆಳೆಗಳಲ್ಲಿ ಈಗ ಕೋಳಿ ಗೊಬ್ಬರಗಳನ್ನು, ಹಂದಿ ಗೊಬ್ಬರಗಳನ್ನು ರೈತ ಬಾಂಧವರು ಬೇಡಿಕೆಯಲ್ಲಿ ಹುಡುಕೊಂಬಂದು ತಂದು ಹಾಕ್ತಾರೆ.
1: ಈಗ ತಾವು ಹೇಳೋದು ನಿಜ, ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಜನ ಆರ್ಗ್ಯಾನಿಕ್ ಫಾರ್ಮಿಂಗ್ ಸಾವಯವ ಕೃಷಿಯತ್ತ ಒಲವು ತೋರಿಸ್ತಾ ಇದ್ದಾರೆ.
0: ಹೌದು,
1: ಯಾಕಂದರೆ ಬೇರೆ ಕೆಮಿಕಲ್ ಫರ್ಟಿಲೈಜರ್ ಕಾಸ್ಟ್ಗಳು ಜಾಸ್ತಿ ಆಗ್ತಾ ಇದೆ, ಅದರಿಂದ ಖರ್ಚು ಕೂಡ, ಕೃಷಿಯ ಖರ್ಚು ಕೂಡ ಜಾಸ್ತಿ ಆಗ್ತಾ ಇದೆ. ಅದನ್ನು ಕಡಿಮೆ ಮಾಡಲಿಕ್ಕೆ, ಖರ್ಚನ್ನು ಕಡಿಮೆ ಮಾಡಲಿಕ್ಕೆ ನಮ್ಮಲ್ಲಿ ಹಂದಿ ಸಾಕಾಣಿಕೆ ಮಾಡಿದರೆ ಇಲ್ಲಿಂದ ಸಿಗ್ತಕ್ಕಂಥ ಗೊಬ್ಬರ ನಮ್ಮ ಸಾವಯವ ಕೃಷಿಗೂ ಅನುಕೂಲ ಆಗುತ್ತೆ, ಹೊರಗಡೆಯಿಂದ ತರ್ತಕ್ಕಂಥ ಒಂದು ಗೊಬ್ಬರನ ಕಡಿಮೆ ಮಾಡಿದಂಗೆ ಆಗುತ್ತೆ. ಇದರಿಂದನೇ ನಮ್ಮ ರೈತರ ಆದಾಯ ದ್ವಿಗುಣಗೊಳಿಸಲಿಕ್ಕೆ ಸಾಧ್ಯ.
0: ರೈತ ಬಾಂಧವರು ಈ ಹಂದಿ ಸಾಕಾಣಿಕೆ ಅನ್ನೋದನ್ನು ಮೂಗು ಮುರಿಯೋದನ್ನು ಮೊದಲು ಬಿಡಬೇಕು ಅಂತ ವಿಚಾರ. ಇದನ್ನು ಮಾಡಿದರೆ ಏ ನಮಗೆ ನಮ್ಮ ಒಂದು ಏನಪ್ಪ ಹಂದಿ ಸಾಕಾಣಿಕೆ ಮಾಡ್ತಿದ್ದಾರೆ ಅದು ಕೀಳರಿಮೆಯನ್ನು ನಮ್ಮ ರೈತ ಬಾಂಧವರು ಬಿಡಬೇಕು.
1: ಬಟ್ ಅದು ಕೂಡ ನಿಜ. ಈಗ ನಮ್ಮ ಹಂದಿ ನಾಟಿ ಹಂದಿಗಳನ್ನು ಏನು ಹೊರಗಡೆ ಎಲ್ಲಿ ಬೇಕಲ್ಲಿ ಚರಂಡಿಗೆ ಬಿಟ್ಟು ಸಾಕ್ತಾರಲ್ಲ, ಅದು ಒಂದು ಸ್ವಚ್ಛತೆ ಇರಲಾರದಗೋಸ್ಕರ ಆ ಒಂದು ಸ್ವಲ್ಪ
0: ರೈತ ಬಾಂಧವರು ಇದನ್ನು ಬಿಟ್ಟು ಬೇರೆ ವೈಜ್ಞಾನಿಕವಾಗಿ
1: ವೈಜ್ಞಾನಿಕವಾಗಿ ಸ್ವಚ್ಛತೆ ಇಟ್ಟುಕೊಂಡು ನೀವು ಅವಕ್ಕೆ ಆಹಾರಬದ್ಧ ಅಂದರೆ ಪದ್ಧತಿ ಪ್ರಕಾರ ಆಹಾರವನ್ನು ಕೊಟ್ಟು ಪದ್ಧತಿ ಪ್ರಕಾರ ಈಗ ನಾನು ಹೇಳಿದ್ನಲ್ಲ ಬ್ಯಾಕ್ಟೀರಿಯಲ್ ಡಿಸೀಸ್ ಅಷ್ಟೇ ಅಲ್ಲ ವೈರಾಣುಗಳಿಂದ ಕೂಡ ಇವಕ್ಕೆ ಬರ್ತದೆ,
0: ಕಾಲಕಾಲಕ್ಕೆ ಚಿಕಿತ್ಸೆಗಳನ್ನು ಕೊಡಬೇಕಾಗ್ತದೆ.
1: ಹಾಂ, ಎಲ್ಲದಕ್ಕೂ ಲಸಿಕೆಗಳನ್ನು ಹಾಕಿಸ್ಕೊಂಡು ಕಾಲಕಾಲಕ್ಕೆ ಅವಕ್ಕೆ ಏನು ಮಾಡಬೇಕು ಎಲ್ಲ ಕರೆಕ್ಟ್ ಜಂತುನಾಶಕ ಇವೆಲ್ಲ ಬಳಸ್ಕೊಂಡು ನೀವು ಮಾಡಿದ್ದೆ ಅದರಲ್ಲಿ ಇದು ಕೂಡ ಮುಂದಿನ ದಿನಗಳಲ್ಲಿ ಜನನು ಕೂಡ ತಿನ್ಲಿಕ್ಕೆ ಇಷ್ಟಪಡ್ತಾರೆ. ಅದು ಸ್ವಚ್ಛತೆ ಬಹಳ ಮುಖ್ಯ ಇಲ್ಲಿ.
0: ಈಗ ರೋಗ ನಿರೋಧಕ ಶಕ್ತಿ ಈಗ ನಮ್ಮ ಈ ಒಂದು ಸ್ಥಳೀಯ ತಳಿಗಳಿಗೆ ಹೆಚ್ಚು ಅಥವಾ ನಮ್ಮ ಈ ಒಂದು ವಿದೇಶಿ ತಳಿಗಳಿಗೆ?
1: ನಾನು ಅದೇ ಹೇಳಿದೆ ಸರ್, ನಮ್ಮ ಸ್ಥಳೀಯ ತಳಿಗಳಿಗೆ ಏನಿದೆ ರೋಗ ನಿರೋಧಕ ಶಕ್ತಿ ಜಾಸ್ತಿ.
0: ಬಿಸಿಲಲ್ಲೂ ಕೂಡ ಎಲ್ಲೆಲ್ಲೂ ವಿಚಾರಣೆಗಳು ಎಲ್ಲೂ
1: ಇದ್ರೂ ಕೂಡ ತಾಳ್ಕೊಂಡು ಎಂಥ ಒಂದು ರೋಗ ಬಂದರೂ ಕೂಡ ರೋಗ ನಿರೋಧಕ ಶಕ್ತಿ ಇರುತ್ತೆ. ಬಟ್
0: ಅದರ ಒಂದು ಪೌಷ್ಟಿಕತೆ, ಅದರ ಒಂದು ದೇಹ ಮಟ್ಟ ಗುಣಮಟ್ಟ ಸ್ವಲ್ಪ ಕಡಿಮೆ ಇರ್ತದೆ.
1: ಸೊ ಅಂದರೆ ಅವಕ್ಕೆ ಸಿಗ್ತಕ್ಕಂಥ ಆಹಾರದ ಮೇಲೆ ಹೋಗುತ್ತದೆ. ಈಗ ಒಳ್ಳೆ ಆಹಾರ ಸಿಕ್ಕಿತು ಅಂದರೆ ಅವನು ಚೆನ್ನಾಗಿ ಬೆಳೀತಾವ, ಚೆನ್ನಾಗಿ ಸಿಗಲಿಲ್ಲ ಅಂದರೆ ಅವಕ್ಕೆ ಸ್ವಲ್ಪ ಬೇರೆ ರೋಗಗಳು ಕಾಯಿಲೆಗಳು ಇವೆಲ್ಲ ಅಂದರೆ ನಿಮಗೆ ಗೊತ್ತಿದೆ ಎಲ್ಲ, ಯಾವುದಾದ್ರೂ ಕೊರತೆಯಿಂದ ಕೂಡ, ವಿಟಮಿನ್ ಕೊರತೆಯಿಂದ ಇರ್ಬೋದು ಅಥವಾ ಮಿನರಲ್ಸ್ ಕೊರತೆಯಿಂದ, ಇವಕ್ಕೂ ಕೂಡ ಪೌಷ್ಟಿಕಾಂಶಗಳ ಕೊರತೆಯಿಂದ ಕೂಡ ರೋಗಗಳು
0: ಬರ್ತವೆ.
1: ಸೊ ಅದನ್ನು ಸಾಮಾನ್ಯವಾಗಿ ನಾವು ಹೊರಗಡೆ ಸಾಕಿದಂಥ ಹಂದಿಗಳಿಗೆ ಒಂದೇ ನಮ್ಮನೆ ಫುಡ್ ಅಂದರೆ ಎಲ್ಲ ಪೌಷ್ಟಿಕ ಆಹಾರ ಸಿಗೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ನಾವು ಅವಕ್ಕೆ ಬೆಳವಣಿಗೆ ಕುಂಠಿತವಾಗಿರ್ತದೆ ಅಥವಾ ಯಾವುದೋ ಬೇರೆ ಬೇರೆ ಪೌಷ್ಟಿಕತೆ ರೋಗದಿಂದ ಬಳಲ್ತಾರೆ, ಅಪೌಷ್ಟಿಕತೆಯಿಂದ ಬಳಲ್ತವೆ. ಸೊ ಅಥವಾ ಮರಿಗಳು ಚೆನ್ನಾಗಿ ಹಾಕೋದಿಲ್ಲ, ಮರಿ ಹುಟ್ಟಿದ್ರೂ ಅವಕ್ಕೆ ಒಳ್ಳೆಯ ಹಾಲಾಗೋದಿಲ್ಲ, ಇವೆಲ್ಲ ಸಮಸ್ಯೆ. ಬಟ್ ಅದೇ ನೀವು ಒಂದು ವೇಳೆ ಈಗ ವಿದೇಶಿ ತಳಿಗಳನ್ನು ನೀವು ಕೊಟ್ಟಿಗೆಯಲ್ಲಿ ಸಮತೋಲನ ಆಹಾರ ಎಲ್ಲ ಟೈಮ್ ಟು ಟೈಮ್ ಎಲ್ಲ ಕರೆಕ್ಟಾಗಿ ಕೊಟ್ಟರೆ ಅವು ಒಳ್ಳೆ ಬೆಳವಣಿಗೆ ಬರುತ್ತೆ.
0: ಈಗ ನಾವು ಹೈನುಗಾರಿಕೆಯಲ್ಲಿ ಜೊತೆಗೆ ಈ ಒಂದು ಟಗರು ಸಾಕಾಣಿಕೆ ಇರ್ಬೋದು, ಒಂದು ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆಗಳಲ್ಲಿ ನಾವು ಒಂದು ಟಗರುಗಳನ್ನು, ಬೀಜದ ಟಗರುಗಳನ್ನು ನಾವು ಬಿಡ್ತೀವಿ. ಇದು ಹೇಗೆ ಕೃತಕವಾಗಿ ಏನಾದರೂ ಹಂದಿಗಳಲ್ಲಿ ಒಂದು ಗರ್ಭಧಾರಣೆ ಮಾಡೋದು?
1: ನಿಜ ಸರ್, ಆ್ಯಕ್ಚುಲಿ ಇಲ್ಲಿ ನಾವು ಸಾಮಾನ್ಯವಾಗಿ ನಾವು ಹಂದಿ ಸಾಕಾಣಿಕೆ ಮಾಡೋಂಥವರು ಪ್ರತಿ 10 ಹೆಣ್ಣು ಹಂದಿಗೆ ಒಂದು ಗಂಡು, ಯಾವ ರೀತಿ ನಾವು ಪ್ರತಿ 30 ಕುರಿಗಳಿಗೆ ಒಂದು ಟಗರು ಇರಬೇಕಂತ ಹೇಳ್ತೀವಿ, ಅದೇ ರೀತಿ 10 ಹೆಣ್ಣಿಗೆ ಒಂದು ಗಂಡು ಇರಬೇಕು. ಅಂದರೆ ಕರೆಕ್ಟಾಗಿ ಈಗ ನಾವು ಹೇಳ್ತೀವಲ್ಲ, ಗಂಡುಗಳು ಕಡಿಮೆ ಆದರೆ ಅವು ಮರಿಗಳ ಊಟ ಅಂದರೆ ಕನ್ಸೆಪ್ಷನ್ ಇದು
0: ಕಟ್ಟುಪ್ರಮಾಣ ಕಡಿಮೆ ಆಗ್ತದೆ.
1: ಸೊ ಇನ್ನೊಂದು ಇಲ್ಲಿನೂ ಕೂಡ ಒಳ ಸಂಕರಣ ಪದ್ಧತಿ ಇನ್ಬ್ರೀಡಿಂಗ್ ಅಂತ ಹೇಳ್ತೀವಿ, ನಿಮ್ಮಲ್ಲೇ ಹುಟ್ಟಿದಂಥ ಮರಿ ಗಂಡು ಮರಿನ ಇಟ್ಕೋಬಾರ್ದು, ಅದನ್ನು ಬೆಳವಣಿಗೆ ಆದಮೇಲೆ ಬೇರೆಯವರಿಗೆ ಕೊಟ್ಟು ಬೇರೆ ಕಡೆಯಿಂದ ನೀವು ತರಬೇಕು, ಅದು ಕೂಡ ಮುಖ್ಯ. ಯಾವುದೇ ತಳಿಗಳಲ್ಲಿ ಒಳ ಸಂಕರಣ ಅಂದರೆ ಇನ್ಬ್ರೀಡಿಂಗ್ ಆದರೆ ಮುಂದೆ ಹುಟ್ಟತಕ್ಕಂಥ ಮರಿಗಳ ನೂನ್ಯತೆ ಇರ್ಬೋದು. ನಾವು ಯಾವ ರೀತಿ ಮನುಷ್ಯರಲ್ಲಿ ಹೇಳ್ತೀವಿ, ಅಕ್ಕನ ಮಕ್ಕಳು ಮಾವನ ಮಕ್ಕಳಿಗೆ ರಕ್ತ ಸಂಬಂಧದಲ್ಲಿ ಅದೇ ರೀತಿ ಈ ಪ್ರಾಣಿಗಳಲ್ಲಿನೂ ಅನ್ವಯ ಆಗ್ತದೆ, ಅದನ್ನು ಕೂಡ ಪಾಲನೆ ಮಾಡೋದು ಬಹಳ ಮುಖ್ಯ. ಬಟ್ ನಾ ತಾವು ಹೇಳಿದಂಗೆ ಇನ್ನೂ ಕೃತಕ ಗರ್ಭಧಾರಣೆ ಈ ಒಂದು
0: ಉದ್ಯಮಕ್ಕೆ ಬಂದಿಲ್ಲ,
1: ಇದನ್ನೂ ಅಷ್ಟು ಬಂದಿಲ್ಲ, ಪ್ರಚಲಿತವಾಗಿಲ್ಲ.
0: ಏನು ಹೇಳ್ತೀರಿ, ಹಂದಿ ಸಾಕಾಣಿಕೆಯಿಂದ ರೈತ ಬಾಂಧವರು ಆರ್ಥಿಕವಾಗಿ ಸಬಲರಾಗಬಹುದಾ, ತಮ್ಮ ಒಂದು ವಿಚಾರ ನಮ್ಮ ರೈತ ಬಾಂಧವರಿಗೆ?
1: ಖಂಡಿತವಾಗಿ ಕಡಿಮೆ ಖರ್ಚಿನಲ್ಲಿ ಶೆಡ್ಡನ್ನು ಕಟ್ಟಿ ಒಳ್ಳೆ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಕಾಲಕಾಲಕ್ಕೆ ಎಲ್ಲ ಲಸಿಕೆಗಳನ್ನು ಜಂತುನಾಶಕಗಳನ್ನು ಬಳಸ್ಕೊಂಡು ಸಮತೋಲನ ಆಹಾರ ಕೊಟ್ಟು ಕೊಟ್ಟಿಗೆಯಲ್ಲಿ ಸ್ವಚ್ಛತೆ ಕಾಪಾಡಿಕೊಂಡು ನಾವು ಏನಾದರೂ ಹಂದಿ ಸಾಕಾಣಿಕೆ ಮಾಡಿ ಅದಕ್ಕೆ ಜೊತೆಗೆ ಒಳ್ಳೆ ಮಾರುಕಟ್ಟೆ ಲಿಂಕನ್ನು ಬೆಳೆಸ್ಕೋಬೇಕು. ಎಲ್ಲೆಲ್ಲಿ ಮಾರುಕಟ್ಟೆ ಇದೆ ಅಲ್ಲಿ ನಾವು ಸಪ್ಲೈ, ಎಲ್ಲ ರೈತರು ಈಗ ಹೆಂಗೆ ಒಂದು 8-10 ರೈತರದ್ದು ಸೇರಿ ಮಾರಾಟ ಮಾಡಲಿಕ್ಕೆ ಒಂದು ವ್ಯವಸ್ಥೆ, ಗಾಡಿಯನ್ನು ಮಾಡಿಕೊಂಡು ಹೋಗಿ ಮಾರಾಟ ಇರತಕ್ಕಂಥ ಬೆಲೆ ಇರತಕ್ಕಂಥ ಪ್ರದೇಶದಲ್ಲಿ ನೀವು ಮಾಡಿದರೆ ಡೆಫಿನೆಟ್ ಆಗಿ ನಾವು ಲಾಭನ ತೊಗೋಬೋದು. ಬಟ್ ವೈಜ್ಞಾನಿಕವಾಗಿ ಎಲ್ಲ ಪದ್ಧತಿಗಳನ್ನು ಅಳವಡಿಕೆ ಮಾಡ್ಕೋಬೇಕು ಅಂತ ಹೇಳ್ತಾರೆ.
0: ರೈತ ಬಾಂಧವರು ಇದ್ರ ಬಗ್ಗೆ ಪೂರ್ವ ಪದ್ಧತಿಯನ್ನು ತಿಳಿದುಕೊಂಡು, ಪೂರ್ವಾಪರ ತಿಳಿದುಕೊಂಡು, ಮಾರುಕಟ್ಟೆ ವ್ಯವಸ್ಥೆ ಹೇಗಿದೆ, ಬಳಕೆದಾರರ ಒಂದು ಪ್ರಮಾಣ ಎಲ್ಲಿ ಇದೆ, ಅದನ್ನು ಬಳಸುವಂತಹ ಒಂದು ಮಾಹಿತಿಯನ್ನು ಪಡ್ಕೊಂಡು ಮಾಡಿದರೆ ಖಂಡಿತ ಕೃಷಿ ಜೊತೆಗೆ ಇದನ್ನು ಕೂಡ ಒಂದು ಲಾಭದಾಯಕ ಅನ್ನೋದು ತಮ್ಮ ವಿಚಾರ.
1: ಹೌದು ಸರ್, ಹೌದು, ಕರೆಕ್ಟ್.
0: ಹೇಳಿ ಮತ್ತೆ ರೈತ ಬಾಂಧವರು ಕೊನೆಯದಾಗಿ ಹಂದಿ ಸಾಕಾಣಿಕೆ ಬಗ್ಗೆ ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಏನಾದರೂ ಮಾಹಿತಿ ಪಡ್ಕೊಳ್ಳಿಕ್ಕೆ, ತರಬೇತಿ ಪಡ್ಕೊಳ್ಳಿಕ್ಕೆ ರೈತ ಬಾಂಧವರು ಅನುಕೂಲತೆ ಒಂದು ಅವಕಾಶ ಇದೆಯಾ?
1: ಖಂಡಿತ ಇದೆ. ನಾವು ಹೋದ ತಿಂಗಳನೇ ಒಂದು ಹಂದಿ ಸಾಕಾಣಿಕೆ ತರಬೇತಿಯನ್ನು ಮಾಡಿದ್ದೀವಿ. ನಮಗೆ 50 ಜನ ರಿಕ್ವೈರ್ಮೆಂಟ್ ಇತ್ತು, ಅಂದರೆ ಫಲಾನುಭವಿ ಕೊಡಬೇಕಾಗಿತ್ತು, ಬಟ್ 70 ಜನ ಬಂದರು. ಅಂದರೆ ಅಷ್ಟು ಬೇಡಿಕೆ ಇದೆ. ಇವನ್ ಯೂಸ್ವಲಿ ನಾವು, ನೀವು ಯಾರೇ ರೈತರು ನಿಮಗೆ ಹಂದಿ ಸಾಕಾಣಿಕೆ ಬಗ್ಗೆ ಮಾಹಿತಿ ಬೇಕಂದರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರಿಗೆ ಭೇಟಿ ನೀಡಬಹುದು. ಬಂದು ನಿಮಗೆ ಏನಾದರೂ ತರಬೇತಿ ಬೇಕಿದ್ದರೆ ನಾವು ಖಂಡಿತವಾಗಿ ತರಬೇತಿಯನ್ನು ಆಯೋಜನೆ ಮಾಡ್ತೀವಿ.
0: ಒಳ್ಳೆಯದು ಸರ್, ತಾವು ಹೇಳಿದಂಗೆ ವೃತ್ತಿಯಲ್ಲಿ ಯಾವುದೇ ಮೇಲು ಕೀಳು ಅನ್ನೋದು ಸಲ್ಲ. ರೈತ ಬಾಂಧವರು ಎಲ್ಲಿ ಅನುಕೂಲತೆ ಇದೆ, ಎಲ್ಲಿ ಮಾರಾಟದ ವ್ಯವಸ್ಥೆ ಇದೆ, ಜೊತೆಗೆ ಒಂದು ನವೀನ ಪ್ರಯೋಗಗಳನ್ನು ಮಾಡ್ಕೊಂಡು ಹೋಗಲಿಕ್ಕೆ ಈಗ ಬೇರೆ ಬೇರೆ ತಾವು ಹೇಳಿದ ಹಾಗೆ ಈಗ ಕಲಿತಂಥವರು ಕೂಡ ಈ ಒಂದು ಕುರಿ ಸಾಕಾಣಿಕೆ, ಟಗರು ಸಾಕಾಣಿಕೆಯಲ್ಲಿ ಬಂದು ಲಾಭವನ್ನು ಪಡ್ಕೊಳ್ಳೋಂಥ ಒಂದು ಸಾಕಷ್ಟು ಉದಾಹರಣೆಗಳನ್ನು ನೋಡ್ತಿದ್ವಿ. ಆದ್ದರಿಂದ ರೈತ ಬಾಂಧವರು ಹಂದಿ ಸಾಕಾಣಿಕೆಯನ್ನು ಕೂಡ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಲಾಭ ಇದೆ, ಅವಕಾಶಗಳು ಕೂಡ ಇದ್ದಾವೆ. ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಮ್ಮ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿಯಾಗಿ ತಜ್ಞರನ್ನು ಮಾಹಿತಿಯನ್ನು ಪಡೆದುಕೊಂಡು ತಳಿಗಳ ಬಗ್ಗೆ ಆಗಿರ್ಬೋದು, ಜೊತೆಗೆ
2: ಇದುವರೆಗೆ ಹಂದಿ ಸಾಕಾಣಿಕೆಯ ಲಾಭದಾಯಕತೆ ಈ ವಿಷಯ ಕುರಿತು ಡಾಕ್ಟರ್ ಪ್ರಹ್ಲಾದ್ ವಾಳೆ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನು ಇದುವರೆಗೆ ಸಂದರ್ಶಿಸಿದವರು ಅಮರೇಶ್ ಆಶಿಹಾಳ್. ಈಗ ಕೇಳಿ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು.
0: ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಮೋಡ ಕವಿದ ವಾತಾವರಣ ಇರಲಿದ್ದು ಬಿರುಗಾಳಿ ಸಹಿತ ಹಗುರ ಪ್ರಮಾಣದಿಂದ ಮಧ್ಯಮ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 31-32°C ಮತ್ತು ಕನಿಷ್ಠ ಉಷ್ಣಾಂಶ 22-23°C ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 82-84% ಮತ್ತು ಕನಿಷ್ಠ ಆರ್ದ್ರತೆ 41-45% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 8-10 km/h ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ರೈತ ಬಾಂಧವರಿಗೆ ಕೆಲವು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಹೇಳೋದಾದರೆ, ಮಣ್ಣಿನಲ್ಲಿ ತೇವಾಂಶವನ್ನು ಕಾಯ್ದುಕೊಳ್ಳಲು ಪದೇ ಪದೇ ಅಂತರ್ಬೇಸಾಯ ಕ್ರಮಗಳನ್ನು ಕೈಗೊಳ್ಳಿ. ದುರ್ಬಲ ಮತ್ತು ರೋಗಪೀಡಿತ ಗಿಡಗಳನ್ನು ಹಾಗೂ ಕಳೆಗಳನ್ನು ತೆಗೆದುಹಾಕಬೇಕು. ಮಣ್ಣು ಮತ್ತು ಸಸ್ಯದ ಅವಶೇಷಗಳು ಮತ್ತು ಹಸಿರು ಗೊಬ್ಬರಗಳನ್ನು ಇತ್ಯಾದಿಗಳನ್ನು ಬಳಸಿ ಮಲ್ಚಿಂಗ್ ಮಾಡುವುದು ಉತ್ತಮ. ಸಸ್ಯಗಳಿಂದಾಗುವ ಬಾಷ್ಪ ವಿಸರ್ಜನೆಯನ್ನು ಕಡಿಮೆ ಮಾಡಲು 5% ಕಾಯೋಲಿನ್ ದ್ರಾವಣವನ್ನು ಸಿಂಪಡಿಸಿ, ಜೊತೆಗೆ ಬೆಳೆಗಳ ನಿರ್ಣಾಯಕ ಹಂತಗಳಲ್ಲಿ ನೀರಾವರಿಯನ್ನು ಒದಗಿಸುವುದು ಉತ್ತಮ. ಇನ್ನು ಬಿತ್ತುವ ಮುನ್ನ ಬೆಳೆಗಳಿಗೆ ಬೀಜೋಪಚಾರವನ್ನು ಮಾಡಿ ಬಿತ್ತುವುದರಿಂದ ಅನೇಕ ಕೀಟ ಹಾಗೂ ರೋಗಗಳನ್ನು ತಡೆಗಟ್ಟಬಹುದು. ಮುಂಗಾರು ಬೆಳೆಗಳಲ್ಲಿ ಬರ ನಿರೋಧಕತೆಯನ್ನು ಹೆಚ್ಚಿಸಲು 2 ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 1 ತಾಸು ನೆನೆಸಿ ನಂತರ ನೆರಳಿನಲ್ಲಿ ಒಣಗಿಸಬೇಕು. ಮಳೆಯ ನೀರನ್ನು ಸಂರಕ್ಷಿಸಿಡಲು ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಟ್ಟುಕೊಳ್ಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು. ಈಗಾಗಲೇ ಬಿತ್ತಿರುವಂತಹ ಹೆಸರು ಉದ್ದು ಬೆಳೆಗೆ ಬೂದಿ ರೋಗ ಬಾಧೆ ಕಂಡು ಬಂದಲ್ಲಿ 1 ml ಹೆಕ್ಸಾಕೊನಜೋಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಶೇಂಗಾ ಬಿತ್ತನೆಗೆ ಮುಂಚೆ ಪ್ರತಿ ಕಿಲೋಗ್ರಾಂ ಬಿತ್ತನೆಯ ಬೀಜವನ್ನು 3 ಕ್ಯಾಪ್ಟನ್ 80 WP ಅಥವಾ ಥೈರಾಮ್ 75 WP ಅಥವಾ 4 kg ಟ್ರೈಕೋಡರ್ಮಾದಿಂದ ಬೀಜೋಪಚಾರವನ್ನು ಮಾಡಬೇಕು. ಹತ್ತಿ ಬಿತ್ತಿದ ದಿನ ಅಥವಾ ಬಿತ್ತಿದ ಮರುದಿನ ಕಳೆಗಳ ಹತೋಟೆಗಾಗಿ 2 ಲೀಟರ್ ಪೆಂಡಿಮಿಥಲಿನ್ 30 EC ಅಥವಾ 700 ml ಪೆಂಡಿಮಿಥಲಿನ್ 38.7 CS ನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಪ್ರತಿ ಎಕರೆಗೆ ಸಿಂಪರಣೆಯನ್ನು ಮಾಡಬೇಕು. ಬಿತ್ತಿದ 20-25 ದಿನಗಳ ನಂತರ 1 ಸಾರೆ ಕೈಕಳೆ ಅಥವಾ ಅಂತರ್ ಬೇಸಾಯ ಮಾಡೋದರಿಂದ ಕಳೆಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು ಮತ್ತು ಬೇರುಗಳಿಗೆ ಉತ್ತಮ ಗಾಳಿ ಸಿಗ್ತದೆ. ತೊಗರಿ ಬೆಳೆಯನ್ನು ಬಿತ್ತುವಂತಹ ರೈತ ಬಾಂಧವರು ಗಮನಿಸಬೇಕು. ತೊಗರಿ ಬಿತ್ತನೆ ಮಾಡುವಂತಹ ಪೂರ್ವದಲ್ಲಿ 5 ಟ್ರೈಕೋಡರ್ಮಾ ಜೈವಿಕ ಬೀಡನಾಶಕವನ್ನು ಪ್ರತಿ KG ಬೀಜಕ್ಕೆ ಬೀಜೋಪಚಾರವನ್ನು ಮಾಡುವುದರಿಂದ ಮಣ್ಣಿನಿಂದ ಬರುವ ರೋಗಗಳನ್ನು ತಡೆಗಟ್ಟಬಹುದು. ಬಿತ್ತಿದ 20-25 ದಿನಗಳ ನಂತರ 1 ಸಾರೆ ಕೈಕಳೆ ಅಥವಾ ಅಂತರ್ ಬೇಸಾಯ ಮಾಡೋದರಿಂದ ಕಳೆಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು ಮತ್ತು ಬೇರುಗಳಿಗೆ ಉತ್ತಮ ಗಾಳಿ ಸಿಗ್ತದೆ. ಕುರಿ ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರಿಗೆ ಕೆಲವು ಮಾಹಿತಿಯನ್ನು ಹೇಳೋದಾದರೆ, ಕರುಳುಬೇನೆ ಮತ್ತು ಗಂಟಲುಬೇನೆ ಈ ಸಾಂಕ್ರಾಮಿಕ ರೋಗಗಳು ಮಳೆಗಾಲದ ತಿಂಗಳುಗಳಲ್ಲಿ ಹೆಚ್ಚಾಗಿ ಕಂಡುಬರ್ತದೆ. ಕುರಿ ಮತ್ತು ಮೇಕೆಗಳಿಗೆ ಲಸಿಕೆಗಳನ್ನು ಹಾಕಿರಿಸಿಕೊಂಡಿರದಿದ್ದರೆ ಈ ರೋಗಗಳ ವಿರುದ್ಧ ಸ್ಥಳೀಯ ಪಶುವೈದ್ಯರ ನೆರವಿನಿಂದ ಲಸಿಕೆಯನ್ನು ಹಾಕಿಸಿ. ಗಂಟಲುಬೇನೆ ಈ ರೋಗವು ಮುಂಗಾರು ಮಳೆ ಪ್ರಾರಂಭದಲ್ಲಿ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಬರುವ ಸಾಧ್ಯತೆ ಇರುವುದರಿಂದ ಗಂಟಲು ಬೇನೆ ಲಸಿಕೆಯನ್ನು ರೈತ ಬಾಂಧವರು ಮೇ ತಿಂಗಳಲ್ಲಿ ಮಾಡಿಸಿದರೆ ಉತ್ತಮ. ಇನ್ನು ರೈತ ಬಾಂಧವರು ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ನಮಸ್ಕಾರ.
2: ಇದುವರೆಗೆ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಈಗ ಕೇಳೋಣ ಪೇಟೆ ಧಾರಣೆ. ದರ ಪ್ರತಿ ಕ್ವಿಂಟಾಲ್ನಂತೆ ಕನಿಷ್ಠ ಹಾಗೂ ಗರಿಷ್ಠಗಳಲ್ಲಿ. ಮೊದಲಿಗೆ ಮಾರುಕಟ್ಟೆ ಮಾನ್ವಿಯ ಪೇಟೆ ಧಾರಣೆ ಈ ರೀತಿಯಾಗಿದೆ. ಜೋಳ ಕನಿಷ್ಠ ಹಾಗೂ ಗರಿಷ್ಠ ಬೆಲೆ 1950 ರೂಪಾಯಿಗಳು. ಭತ್ತ ಹಳೆ ಸೋನ ಮಸೂರಿ 2800 ರೂಪಾಯಿಗಳಿಂದ 4100 ರೂಪಾಯಿಗಳು. ಅಕ್ಕಿ ಇತರೆ 2730 ರೂಪಾಯಿಗಳಿಂದ 2850 ರೂಪಾಯಿಗಳು. ಇನ್ನು ಮಾರುಕಟ್ಟೆ ರಾಯಚೂರಿನ ಪೇಟೆ ಧಾರಣೆ ಈ ರೀತಿಯಾಗಿದೆ. ನೆಲಗಡಲೆ ಶೇಂಗಾ ಗುಂಗ್ರಿ ಕನಿಷ್ಠ 3819 ರೂಪಾಯಿಯಿಂದ ಗರಿಷ್ಠ 6389 ರೂಪಾಯಿಗಳು. ಜೋಳ ಬೆಳಿ 4869 ರೂಪಾಯಿಗಳು. ಭತ್ತ ಸೋನ ಮಸೂರಿ 3349 ರೂಪಾಯಿಗಳು ಗರಿಷ್ಠ ಹಾಗೂ ಗರಿಷ್ಠ ಬೆಲೆ. ತೊಗರಿ ಕೆಂಪು 6569 ರೂಪಾಯಿಗಳಿಂದ 6776 ರೂಪಾಯಿಗಳು. ಇನ್ನು ಮಾರುಕಟ್ಟೆ ಲಿಂಗಸ್ಗೂರಿನ ಪೇಟೆ ಧಾರಣೆ ಈ ರೀತಿಯಾಗಿದೆ. ಸಜ್ಜೆ ಕನಿಷ್ಠ ಬೆಲೆ 2480 ಗರಿಷ್ಠ ಬೆಲೆ 2800 ರೂಪಾಯಿಗಳು. ತೊಗರಿ 8200 ರೂಪಾಯಿಗಳು. ಇನ್ನು ಮಾರುಕಟ್ಟೆ ಸಿಂಧನೂರಿನ ಪೇಟೆ ಧಾರಣೆ ಈ ರೀತಿಯಾಗಿದೆ. ಸಜ್ಜೆ ಸ್ಥಳೀಯ ಕನಿಷ್ಠ 2450 ರೂಪಾಯಿಗಳಿಂದ 2500 ರೂಪಾಯಿಗಳು. ಹುರುಳಿಕಾಳು ಹುರುಳಿಕಾಳು ಓಲ್ 5000 ರೂಪಾಯಿಗಳು. ಭತ್ತದ ಆರ್ ವಿ ಎನ್ ಆರ್ ಹಳೆಯದು 3000 ರೂಪಾಯಿಗಳಿಂದ 4060 ರೂಪಾಯಿಗಳು. ಸೂರ್ಯಕಾಂತಿ ಸ್ಥಳೀಯ 8165 ರೂಪಾಯಿಗಳಿಂದ 8200 ರೂಪಾಯಿಗಳು. ಇದುವರೆಗೆ ಕ್ರಮವಾಗಿ ಮಾರುಕಟ್ಟೆ ಮಾನ್ವಿ ರಾಯಚೂರು ಲಿಂಗಸ್ಕೂರ್ ಹಾಗೂ ಸಿಂಧನೂರಿನ ಪೇಟೆ ಧಾರಣೆಯನ್ನು ಕೇಳಿದಿರಿ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 7:20.
1: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗೈ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಈಗ ಜನಪದ ಸಂಗೀತ. ದೇವದುರ್ಗ ತಾಲೂಕಿನ ಸುಂಕೇಶ್ವರ ಹಳ ಗ್ರಾಮದ ಶಿವನಗೌಡ ಮಾಲಿಪಾಟೀಲ್ ಮತ್ತು ಸಂಗಡಿಗರಿಂದ ತತ್ವ ಪದಗಳು.

ಇದುವರೆಗೆ ದೇವದುರ್ಗ ತಾಲೂಕಿನ ಸುಂಕೇಶ್ವರಹಳ ಗ್ರಾಮದ ಶಿವನಗೌಡ ಮಾಲಿಪಾಟೀಲ್ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನು ಕೇಳಿದ್ರಿ. ಜನಪದ ಸಂಗೀತ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ 7:34 ಮೊದಲಿಗೆ ವಾಣಿಜ್ಯ ಪ್ರಕಟಣೆ. 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಲೋಕಸಭೆಯಲ್ಲಿ ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಕುರಿತು ಚರ್ಚೆ. ಸೈಬರ್ ಅಪರಾಧ ಪ್ರಕರಣ. 18 ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ E0 FIRಗಳ ನೋಂದಣಿ ವ್ಯವಸ್ಥೆ ಜಾರಿ. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ವಿದ್ಯಾರ್ಥಿ ಪ್ರತಿಭಟನಾಕಾರರ ಬಿಡುಗಡೆಗೆ ಸುಪ್ರೀಂಕೋರ್ಟ್ ಆದೇಶ. ISSF ಶೂಟಿಂಗ್ ಸ್ಪರ್ಧೆ. 10 ಮೀಟರ್ ಏರ್ ರೈಫಲ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತದ ಸೋನಂ ಹಿಮಾಂಶುಗೆ ಕಂಚು. ವಾರ್ತೆಗಳ ವಿವರ. ಲೋಕಸಭೆಯು ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಪರಿಗಣನೆಗೆ ಮತ್ತು ಅಂಗೀಕಾರಕ್ಕಾಗಿ ಕೈಗೆತ್ತಿಕೊಂಡಿದೆ. ಈ ಮಸೂದೆಯು ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ಕಾಯ್ದೆ 2024 ತಿದ್ದುಪಡಿ ತರಲು ಉದ್ದೇಶಿಸಿದೆ. 10 ವರ್ಷಗಳವರೆಗೆ ಜೈಲು ಶಿಕ್ಷೆ, 10 ಕೋಟಿ ರೂಪಾಯಿಗಳವರೆಗೆ ದಂಡ ಮತ್ತು ಶಿಕ್ಷೆಗೆ ಒಳಗಾದ ಅಪರಾಧಿಗಳ ಆಸ್ತಿಗಳನ್ನು ವಶಪಡಿಸಿಕೊಳ್ಳುವಂತಹ ಕಠಿಣ ದಂಡಗಳು ಸೇರಿದಂತೆ ಹಲವಾರು ಮಹತ್ವದ ನಿಬಂಧನೆಗಳನ್ನು ಈ ಶಾಸನ ಒಳಗೊಂಡಿದೆ. ಪ್ರಕರಣಗಳ ತ್ವರಿತ ವಿಲೇವಾರಿಯನ್ನು ಖಚಿತಪಡಿಸಿಕೊಳ್ಳಲು ಪ್ರತಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರಾಡಳಿತ ಪ್ರದೇಶದ ಆಡಳಿತವು ದಿನನಿತ್ಯದ ವಿಚಾರಣೆಗಾಗಿ ವಿಶೇಷ ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸುವುದನ್ನು ಶಾಸನವು ಕಡ್ಡಾಯಗೊಳಿಸುತ್ತದೆ. ಪೊಲೀಸ್ ಠಾಣೆಯಲ್ಲಿ ಮಾಹಿತಿಯನ್ನು ದಾಖಲಿಸಿದ ದಿನಾಂಕದಿಂದ 2 ತಿಂಗಳ ಒಳಗೆ ಅಪರಾಧಿಗಳ ತನಿಖೆಗಳನ್ನು ಪೂರ್ಣಗೊಳಿಸಬೇಕು. ಆರೋಪ ಪಟ್ಟಿ ಸಲ್ಲಿಸಿದ 3 ತಿಂಗಳ ಒಳಗೆ ವಿಚಾರಣೆಗಳನ್ನು ಮುಕ್ತಾಯಗೊಳಿಸಬೇಕು. ಮಸೂದೆಯನ್ನು ಮಂಡಿಸಿದ ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿಗಳ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್, ಹೊಸ ಶಾಸನವು ಈ ದೇಶದ ವಿದ್ಯಾರ್ಥಿಗಳು ಮತ್ತು ಯುವಕರ ಕಲ್ಯಾಣವನ್ನು ಕಾಪಾಡುವ ಸರ್ಕಾರದ ಆಳವಾದ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ ಎಂದು ಹೇಳಿದ್ದಾರೆ. ದೇಶದ ಯುವಕರ ಭವಿಷ್ಯದೊಂದಿಗೆ ಯಾರಿಗೂ ರಾಜಿ ಮಾಡಿಕೊಳ್ಳಲು ಅವಕಾಶ ನೀಡುವುದಿಲ್ಲ ಎಂಬ ಪ್ರಧಾನಿ ನರೇಂದ್ರ ಮೋದಿಯವರ ಸಂಕಲ್ಪವನ್ನು ಇದು ಪುನರುಚ್ಚರಿಸುತ್ತದೆ. ಪರೀಕ್ಷೆಗಳ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಲು ಮತ್ತು ಪುನಃ ಸ್ಥಾಪಿಸಲು ಕಾನೂನನ್ನು ಹೆಚ್ಚು ಕಠಿಣಗೊಳಿಸಲು ಈ ತಿದ್ದುಪಡಿಯನ್ನು ಮಂಡಿಸಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. 18 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸೈಬರ್ ಅಪರಾಧ ಪ್ರಕರಣಗಳಲ್ಲಿ E0 FIRಗಳನ್ನು ನೋಂದಾಯಿಸುವ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಪರಿಚಯಿಸಿದೆ. E0 FIRಗಳ ಅಡಿಯಲ್ಲಿ 12,000 ಹೆಚ್ಚು ಪ್ರಕರಣಗಳು ದಾಖಲಾಗಿವೆ ಎಂದು ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ಬಂಡಿ ಸಂಜಯ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ಸೈಬರ್ ಅಪರಾಧ ಪ್ರಕರಣಗಳಲ್ಲಿ ವಿಶೇಷವಾಗಿ ಸೈಬರ್ ಹಣಕಾಸು ವಂಚನೆ ಪ್ರಕರಣಗಳಲ್ಲಿ E0 FIRಗಳನ್ನು ನೋಂದಾಯಿಸಲು ಕೇಂದ್ರ ಸರ್ಕಾರ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ವೇದಿಕೆ ಒದಗಿಸಿದೆ ಎಂದು ಅವರು ಹೇಳಿದ್ದಾರೆ. ಈ ವ್ಯವಸ್ಥೆಯ ಅಡಿಯಲ್ಲಿ ರಾಷ್ಟ್ರೀಯ ಸೈಬರ್ ಅಪರಾಧ ವರದಿ ಮಾಡುವ ಪೋರ್ಟಲ್ನಲ್ಲಿ ಅಥವಾ ಸಹಾಯವಾಣಿ 1019930 ಮೂಲಕ ನಿರ್ದಿಷ್ಟ ಆರ್ಥಿಕ ನಷ್ಟದ ಮಿತಿಯನ್ನು ಒಳಗೊಂಡಿರುವ ದೂರುಗಳನ್ನು ದಾಖಲಿಸಲಾಗುತ್ತದೆ. ಇದು ಸ್ವಯಂಚಾಲಿತವಾಗಿ E0 FIR ನೋಂದಣಿಗೆ ಕಾರಣವಾಗುತ್ತದೆ. ನಂತರ ಅದನ್ನು ತಕ್ಷಣವೇ ಸಂಬಂಧಿತ ಪ್ರಾದೇಶಿಕ ಸೈಬರ್ ಅಪರಾಧ ಪೊಲೀಸ್ ಠಾಣೆಗೆ ವರ್ಗಾಯಿಸಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಶೂನ್ಯ ಎಫ್ಐಆರ್ ಅನ್ನು ನಿಯಮಿತ ಎಫ್ಐಆರ್ ಆಗಿ ಪರಿವರ್ತಿಸಲು ದೂರುದಾರರು 3 ದಿನಗಳಲ್ಲಿ ಆಯಾ ಪೊಲೀಸ್ ಠಾಣೆಗೆ ಭೇಟಿ ನೀಡಬೇಕಾಗುತ್ತದೆ ಎಂದು ಸಚಿವ ಬಂಡಿ ಸಂಜಯ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳು ನಡೆಸಿದ ಪ್ರತಿಭಟನೆಯ ಸಂದರ್ಭದಲ್ಲಿ ಪೊಲೀಸರು ಬಲಪ್ರಯೋಗ ಮಾಡಿದ್ದಾರೆ ಎಂಬ ಆರೋಪದ ಮೇಲೆ ಪ್ರತಿಪಕ್ಷಗಳು ಗದ್ದಲ ಎಬ್ಬಿಸಿದ ಹಿನ್ನೆಲೆಯಲ್ಲಿ ರಾಜ್ಯಸಭೆಯನ್ನು ದಿನದ ಮಟ್ಟಿಗೆ ಮುಂದೂಡಲಾಗಿದೆ. ಮೊದಲ ಮುಂದೂಡಿಕೆಯ ನಂತರ ಮಧ್ಯಾಹ್ನ 2 ಗಂಟೆಗೆ ಸದನ ಸಭೆ ಸೇರಿದಾಗ ಕೇಂದ್ರ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವ ಜಿತಿನ್ ರಾಮ್ ಮಾಂಝಿ ಮಾತನಾಡಿ, ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ತಿದ್ದುಪಡಿ ಮಸೂದೆ 2026 ಮಂಡಿಸಿದರು. ಈ ಮಸೂದೆಯು ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ಕಾಯ್ದೆ 2006 ಮತ್ತಷ್ಟು ತಿದ್ದುಪಡಿ ತರುವ ಗುರಿ ಹೊಂದಿದೆ. ಮಸೂದೆಯನ್ನು ಪರಿಚಯಿಸುವ ಸಮಯದಲ್ಲಿ ವಿರೋಧ ಪಕ್ಷದ ಸದಸ್ಯರು ವಿದ್ಯಾರ್ಥಿಗಳ ವಿರುದ್ಧದ ಪೊಲೀಸ್ ಕ್ರಮದ ಕುರಿತು ಘೋಷಣೆಗಳನ್ನು ಕೂಗಲು ಪ್ರಾರಂಭಿಸಿದರು. ಗದ್ದಲ ಮುಂದುವರೆದಂತೆ ಉಪಸಭಾಪತಿ ಹರಿವಂಶ್ ಅವರು ಸದನವನ್ನು ನಾಳೆಗೆ ಮುಂದೂಡಿದರು. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಯಾವುದೇ ಕ್ರಿಮಿನಲ್ ದಾಖಲೆಗಳು ಇಲ್ಲದ ವಿದ್ಯಾರ್ಥಿ ಪ್ರತಿಭಟನಾಕಾರರನ್ನು ಬಿಡುಗಡೆ ಮಾಡಲು ಸುಪ್ರೀಂಕೋರ್ಟ್ ಆದೇಶಿಸಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ನಡೆದ ರಾಷ್ಟ್ರವ್ಯಾಪಿ ಪ್ರತಿಭಟನೆಗಳಿಗೆ ಸಂಬಂಧಿಸಿದ ಎಲೆಕ್ಟ್ರಾನಿಕ್ ಮತ್ತು ಡಿಜಿಟಲ್ ಪುರಾವೆಗಳನ್ನು ಸಂರಕ್ಷಿಸುವಂತೆ ನ್ಯಾಯಾಲಯ ಅಧಿಕಾರಿಗಳಿಗೆ ಸೂಚಿಸಿದೆ. ಕಳೆದ ವಾರ ನಡೆದ ವಿದ್ಯಾರ್ಥಿ ಪ್ರತಿಭಟನೆಯ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಆಗಿರುವ ಗಾಯಗಳ ಆರೋಪಗಳ ಬಗ್ಗೆ ನ್ಯಾಯಯುತ ಮತ್ತು ಸ್ವತಂತ್ರ ತನಿಖೆಯ ಅಗತ್ಯವಿದೆ ಎಂದು ನ್ಯಾಯಾಲಯ ಹೇಳಿದೆ. ಪ್ರತಿಭಟನೆಗಳ ಸಮಯದಲ್ಲಿ ಪೊಲೀಸ್ ಬಲವನ್ನು ಅತಿಯಾಗಿ ಬಳಸಲಾಗಿದೆ ಎಂದು ಆರೋಪಿಸಿ ಸಲ್ಲಿಸಲಾದ ಅರ್ಜಿಗಳ ವಿಚಾರಣೆ ನಡೆಸಿದ ಸುಪ್ರೀಂಕೋರ್ಟ್ ಹಲವು ಮಧ್ಯಂತರ ನಿರ್ದೇಶನಗಳನ್ನು ನೀಡಿತು. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿಗಳಾದಂತಹ ಜೆ ಬಾಗ್ಚಿ ಮತ್ತು ವಿ ಮೋಹನ ಅವರನ್ನು ಒಳಗೊಂಡ ನ್ಯಾಯಪೀಠ ಪ್ರತಿಭಟನೆಗಳು ನಡೆದ ಎಲ್ಲಾ ರಾಜ್ಯಗಳು, ಸಿಸಿಟಿವಿ ದೃಶ್ಯಾವಳಿಗಳು, ಡ್ರೋನ್ ರೆಕಾರ್ಡಿಂಗ್ಗಳು, ಬಾಡಿ ಕ್ಯಾಮೆರಾ ದೃಶ್ಯಾವಳಿಗಳು, ವೈರ್ಲೆಸ್ ಸಂವಹನ ದಾಖಲೆಗಳು, ಪಿಸಿಆರ್ ದಾಖಲೆಗಳು ಮತ್ತು ಪ್ರತಿಭಟನೆಗಳಿಗೆ ಸಂಬಂಧಿಸಿದ ಇತರ ಡಿಜಿಟಲ್ ಪುರಾವೆಗಳನ್ನು ಸಂರಕ್ಷಿಸುವಂತೆ ನಿರ್ದೇಶಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ರಾಷ್ಟ್ರಪತಿ ಭವನದಲ್ಲಿ ತಮ್ಮ 4 ವರ್ಷಗಳ ರಾಷ್ಟ್ರಪತಿ ಆಡಳಿತವನ್ನು ಪೂರ್ಣಗೊಳಿಸಿದ ವಿಶೇಷ ಪುಸ್ತಕ ಬಿಡುಗಡೆ ಸಮಾರಂಭದ ಅಧ್ಯಕ್ಷತೆ ವಹಿಸಿದರು. ಈ ಸಂದರ್ಭದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣ ಅವರು 5 ಸ್ಮರಣಾರ್ಥ ಪುಸ್ತಕಗಳನ್ನು ಬಿಡುಗಡೆ ಮಾಡಿದರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಮಾತನಾಡಿ, ಕಳೆದ 4 ವರ್ಷಗಳಲ್ಲಿ ಯುವಕರು ನೈತಿಕ ಮೌಲ್ಯಗಳಲ್ಲಿ ಬೇರೂರಲು ಹಾಗೂ ರಾಷ್ಟ್ರ ಮತ್ತು ಸಮಾಜದ ಪ್ರಗತಿಗೆ ಕೆಲಸ ಮಾಡಲು ಪ್ರೋತ್ಸಾಹಿಸಲಾಗಿದೆ ಎಂದು ಹೇಳಿದರು. ಮಹಿಳೆಯರು ಸ್ವಾವಲಂಬಿಗಳಾಗಲು ಮತ್ತು ಆತ್ಮವಿಶ್ವಾಸದಿಂದ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯುವಂತೆ ಅವರು ಸಲಹೆ ನೀಡಿದರು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಮಾತನಾಡಿ, ಕಳೆದ 4 ವರ್ಷಗಳಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ತಮ್ಮ ಉನ್ನತ ಹುದ್ದೆಯನ್ನು ನಮ್ರತೆ, ಬುದ್ಧಿವಂತಿಕೆ ಮತ್ತು ಬದ್ಧತೆಯಿಂದ ಶ್ರೀಮಂತಗೊಳಿಸಿದ್ದಾರೆ ಎಂದು ಶ್ಲಾಘಿಸಿದರು. ಪಾಕ್ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆಯುತ್ತಿರುವಂತಹ ಶಾಸಕಾಂಗ ಚುನಾವಣೆಗಳನ್ನು ಪಾಕಿಸ್ತಾನ ತನ್ನ ಅಕ್ರಮಗಳನ್ನು ಮರೆಮಾಚಲು ಮತ್ತು ಈ ಪ್ರದೇಶದಲ್ಲಿನ ತನ್ನ ಗಂಭೀರ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ಮರೆಮಾಚಲು ಮಾಡಿದ ಪ್ರಯತ್ನ ಎಂದು ಭಾರತ ಟೀಕಿಸಿದೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾದ ಭಾಗಗಳಾಗಿವೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆಯುತ್ತಿರುವಂತಹ ಸಾಮೂಹಿಕ ಪ್ರತಿಭಟನೆಗಳು, ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆಯುತ್ತಿರುವಂತಹ ಈ ರೀತಿಯ ಪ್ರತಿಭಟನೆಗಳು ಪಾಕಿಸ್ತಾನದ ಆರ್ಥಿಕ ಶೋಷಣೆ, ಜನರ ಮೂಲಭೂತ ಹಕ್ಕುಗಳ ನಿರಾಕರಣೆ ಮತ್ತು ಅದರ ಆಡಳಿತಾತ್ಮಕ ದಬ್ಬಾಳಿಕೆಯ ನೇರ ಪರಿಣಾಮಗಳಾಗಿವೆ ಎಂದು ಹೇಳಿದ್ದಾರೆ. ಒಡೆಸಾ ಬಂದರಿನಲ್ಲಿ ಎಂವಿ ಏಜಿಯನ್ ರಾಗ್ನರ್ ಮೇಲಿನ ದಾಳಿಯ ಕುರಿತು ಮಾಹಿತಿ ನೀಡಿದ ಅವರು, ಹಡಗಿನಲ್ಲಿ 4 ಭಾರತೀಯ ಪ್ರಜೆಗಳು ಇದ್ದರು. ಅದರಲ್ಲಿ 2 ಭಾರತೀಯ ಪ್ರಜೆಗಳು ಸುರಕ್ಷಿತವಾಗಿದ್ದಾರೆ ಮತ್ತು 2 ಇನ್ನೂ ಕಾಣೆಯಾಗಿದ್ದಾರೆ. ಶೋಧ ಪ್ರಯತ್ನಗಳು ನಡೆಯುತ್ತಿವೆ ಮತ್ತು ಸಚಿವಾಲಯವು ಅಲ್ಲಿನ ಸ್ಥಳೀಯ ಅಧಿಕಾರಿಗಳ ಜೊತೆಗೆ ನಿರಂತರ ಸಂಪರ್ಕದಲ್ಲಿದೆ. ಕಾಣೆಯಾದ 2 ಭಾರತೀಯ ಪ್ರಜೆಗಳ ಕುಟುಂಬದೊಂದಿಗೆ ಸರ್ಕಾರ ಸಂಪರ್ಕವನ್ನು ಸ್ಥಾಪಿಸಿದೆ ಎಂದು ತಿಳಿಸಿದ್ದಾರೆ. ನೀರವ್ ಮೋದಿಯ ಹಸ್ತಾಂತರದ ಕುರಿತು ಬ್ರಿಟನ್ನಲ್ಲಿ ನ್ಯಾಯಾಂಗ ಪ್ರಕ್ರಿಯೆಗಳು ನಡೆಯುತ್ತಿವೆ. ಆ ಕಾನೂನು ಪ್ರಕ್ರಿಯೆಗಳು ಮುಗಿದ ನಂತರ ಅವರ ಹಸ್ತಾಂತರ ಪ್ರಕ್ರಿಯೆಯು ಮುಂದುವರಿಯುತ್ತದೆ ಎಂದು ರಣದೀಪ್ ಜೈಸ್ವಾಲ್ ಮಾಹಿತಿ ನೀಡಿದ್ದಾರೆ. ನೇಪಾಳದ ಮೊದಲ ನೇರ ವಾಣಿಜ್ಯ ಕಂಟೈನರ್ ಸರಕು ರೈಲು ನೇಪಾಳವನ್ನು ತಲುಪಿದೆ. ಈ ಮೂಲಕ ರೈಲು ಆಧಾರಿತ ಗಡಿಯಾಚೆಗಿನ ಸರಕು ಸಾಗಣೆಯಲ್ಲಿ ನೂತನ ಅಧ್ಯಾಯ ಬರೆದಿದೆ. 40 ಬೋಗಿಗಳಲ್ಲಿ ಕ್ಯಾನೋಲಾ ಸರಕನ್ನು ಹೊತ್ತ ಈ ರೈಲು ತನ್ನ ಪ್ರಯಾಣವನ್ನು ಪೂರ್ಣಗೊಳಿಸಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ಹೊಸ ವ್ಯವಸ್ಥೆಯು ಸಾಗಣೆ ಸಮಯ, ಲಾಜಿಸ್ಟಿಕ್ಸ್ ವೆಚ್ಚ ಮತ್ತು ಸರಕು ನಿರ್ವಹಣೆಯನ್ನು ಕಡಿಮೆ ಮಾಡುತ್ತದೆ ಮತ್ತು 2 ನೆರೆಯ ದೇಶಗಳ ನಡುವಿನ ಗಡಿಯಾಚೆಗಿನ ವ್ಯಾಪಾರದ ದಕ್ಷತೆ, ವಿಶ್ವಾಸಾರ್ಹತೆ ಮತ್ತು ಸ್ಪರ್ಧಾತ್ಮಕತೆಯನ್ನು ಸುಧಾರಿಸುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ನೇರ ಸರಕು ಸೇವೆಯು ವೇಗದ, ಹೆಚ್ಚು ಆರ್ಥಿಕ ಮತ್ತು ಸುಸ್ಥಿರ ಸಾರಿಗೆ ವಿಧಾನದ ಮೂಲಕ ಆಮದು ಮತ್ತು ರಫ್ತು ಸರಕುಗಳ ಚಲನೆಗೆ ಗಮನಾರ್ಹ ಉತ್ತೇಜನ ನೀಡುತ್ತದೆ ಎಂದು ಸಚಿವಾಲಯ ಹೇಳಿದೆ. ಚೀನಾದ ಹ್ಯಾಂಗ್ಝೌನಲ್ಲಿ ಇಂದು ನಡೆಯುತ್ತಿರುವಂತಹ ISSF ಶೂಟಿಂಗ್ ಸ್ಪರ್ಧೆಯ 10 ಮೀಟರ್ ಏರ್ ರೈಫಲ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತದ ಸೋನಂ ಉತ್ತಮ್ ಮಸ್ಕರ್ ಮತ್ತು ಹಿಮಾಂಶು ದಿಲ್ಲೋನ್ ಕಂಚಿನ ಪದಕ ಗೆದ್ದರು. ಭಾರತೀಯ ಜೋಡಿ ಸ್ಥಿರ ಪ್ರದರ್ಶನ ನೀಡಿ ಒಟ್ಟು 441.2 ಅಂಕಗಳನ್ನು ಗಳಿಸಿ ಕಂಚಿನ ಪದಕ ಗೆದ್ದರು. ಚೀನಾದ ಮೊದಲ ಮತ್ತು 2ನೇ ತಂಡಗಳು ಚಿನ್ನ ಮತ್ತು ಬೆಳ್ಳಿ ಪದಕಗಳನ್ನು ತಮ್ಮದಾಗಿಸಿಕೊಂಡವು. ಈ ಮೂಲಕ ಹ್ಯಾಂಗ್ಝೌನಲ್ಲಿ ನಡೆದ ISSF ವಿಶ್ವಕಪ್ನಲ್ಲಿ ಭಾರತದ ಪದಕಗಳ ಸಂಖ್ಯೆ 1 ಚಿನ್ನ, 1 ಬೆಳ್ಳಿ ಮತ್ತು 2 ಕಂಚು ಸೇರಿದಂತೆ 4 ಪದಕಗಳಿಗೆ ಏರಿಕೆಯಾಗಿದೆ. ಜಾರ್ಖಂಡ್ನ ನೈ ರಿಷಾ ನೈ ಪಹಲ್ ನಕ್ಸಲ್ ವಿರೋಧಿ ಅಭಿಯಾನದಡಿ ಕೊಲ್ಹಾನ್ ಮತ್ತು ಲತೇಹರ್ ಪ್ರದೇಶಗಳ 16 ಮಾವೋವಾದಿಗಳು ರಾಂಚಿಯಲ್ಲಿ ಜಾರ್ಖಂಡ್ ಪೊಲೀಸರ ಮುಂದೆ ಶರಣಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭೆಯಲ್ಲಿ ಸಾರ್ವಜನಿಕ ಪರೀಕ್ಷೆಗಳು, ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಕುರಿತು ಚರ್ಚೆ. ಸೈಬರ್ ಅಪರಾಧ ಪ್ರಕರಣ, 18 ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ E0 FIRಗಳ ನೋಂದಣಿ ವ್ಯವಸ್ಥೆ ಜಾರಿ. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ವಿದ್ಯಾರ್ಥಿ ಪ್ರತಿಭಟನಾಕಾರರ ಬಿಡುಗಡೆಗೆ ಸುಪ್ರೀಂಕೋರ್ಟ್ ಆದೇಶ. ISSF ಶೂಟಿಂಗ್ ಸ್ಪರ್ಧೆ 10 ಮೀಟರ್ ಏರ್ ರೈಫಲ್ ಮಿಶ್ರತಂಡ ವಿಭಾಗದಲ್ಲಿ ಭಾರತದ ಸೋನಂ ಹಿಮಾಂಶುಗೆ ಕಂಚು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
3: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:45. ಈಗ ಕೇಳೋಣ ಚಿತ್ರಗೀತೆಗಳನ್ನು. ಆರಂಭದಲ್ಲಿ ಮನಸಾರೆ ಚಿತ್ರದ ಗೀತೆ, ಕೇಳಿಬರುವ ಸ್ವರ ಶ್ರೇಯಾ ಘೋಷಾಲ್ ಅವರದು. ಯೋಗರಾಜ್ ಭಟ್ಟಿವರ ಗೀತ ಸಾಹಿತ್ಯ, ಮನೋಮೂರ್ತಿಯವರ ಸಂಗೀತ ನಿರ್ದೇಶನವಿದೆ ಈ ಗೀತೆಗೆ.

ಇದೀಗ ಕೇಳುತ್ತಿರುವಿರಿ ಸೋನು ನಿಗಮ್ ಇವರ ಧ್ವನಿಯಲ್ಲಿರುವ ಮುಂಗಾರು ಮಳೆ ಚಿತ್ರದ ಗೀತೆಯನ್ನ ಯೋಗರಾಜ್ ಭಟ್ಟವರ ಗೀತ ಸಾಹಿತ್ಯ ಹಾಗೂ ಮನೋಮೂರ್ತಿಯವರ ಸಂಗೀತ ನಿರ್ದೇಶನ.

ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಇವರ ಯುಗಳ ಸ್ವರಗಳಲ್ಲಿ ಈಗ ಕೇಳಿ ಅಣ್ಣಾ ಬಾಂಡ್ ಚಿತ್ರದ ಗೀತೆಯನ್ನ. ಸಂಗೀತ ಬಿಹರಿ ಕೃಷ್ಣ, ಸಾಹಿತ್ಯ ಜಯಂತ್ ಕಾಯ್ಕಿಣಿ.

ಚಕ್ರವ್ಯೂಹ ಚಿತ್ರದ ಗೀತೆಯನ್ನ ಮೇಘ ಇವರ ಧ್ವನಿಯಲ್ಲಿ ಕೇಳ್ತಾ ಇದ್ರಿ. ಸಂಗೀತ ಎಸ್ ಎಸ್ ತಮನ್ ಹಾಗೂ ಸಾಹಿತ್ಯ ಕವಿರಾಜ್ ಅವರದಾಗಿತ್ತು. ಕಾರ್ಯಕ್ರಮದ ಮುಂದಿನ ಗೀತೆ ಪರಮಾತ್ಮ ಚಿತ್ರದಿಂದ ಆಶ್ರಯ ಘೋಷಾಲ್ ಇವರ ಧ್ವನಿಯಲ್ಲಿ ಜಯಂತ್ ಕಾಯ್ಕಣಿಯವರು ಗೀತೆ ರಚಿಸಿ ವಿ ಹರಿಕೃಷ್ಣ ಇವರು ಸಂಗೀತ ನಿರ್ದೇಶಿಸಿದ್ದಾರೆ ಈ ಗೀತೆಗೆ.

ಮಿಲನ ಚಿತ್ರದ ಗೀತೆಯನ್ನು ಸೋನು ನಿಗಮ್ ಇವರ ಧ್ವನಿಯಲ್ಲಿ ಇರುವುದಿಗೋ ಕೇಳ್ತಾ ಇದ್ರಿ. ಸಂಗೀತ ಮನೋಮೂರ್ತಿ ಹಾಗೂ ಸಾಹಿತ್ಯ ಜಯಂತ್ ಕಾಯ್ಕಿಣಿ ಅವರದಾಗಿತ್ತು. ಕಾರ್ಯಕ್ರಮದ ಮುಂದಿನ ಗೀತೆ ಸಂಜು ವೆಡ್ಸ್ ಗೀತಾ ಚಿತ್ರದಿಂದ ಕೇಳಿಬರುವ ಸ್ವರ ಶ್ರೇಯಾ ಘೋಷಾಲ್ ಅವರದು.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಚೌಕ ಚಿತ್ರದ ಗೀತೆಯನ್ನು ಅನುರಾಧ ಭಟ್ಟಿವರ ಧ್ವನಿಯಲ್ಲಿ, ಸಂಗೀತ ಅರ್ಜುನ್ ಜನ್ಯ, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 8:30.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
1: ಹಿಂದೆ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಈಗ ಜನಪದ ಸಂಗೀತ. ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ ಗ್ರಾಮದ ಇಮಾಮ್ ಸಾಬ್ ಕೋಳೂರು ಮತ್ತು ಸಂಗಡಿಗರಿಂದ ರಂಗಗೀತೆಗಳು.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 9:15.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಈಗ ಕೇಳಿ ಭಾವಗೀತೆಗಳನ್ನು. ಮೊದಲಿಗೆ ಪ್ರೊಫೆಸರ್ ಕೆಎಸ್ ನಿಸಾರ್ ಅಹಮದ್ ಇವರ ರಚನೆ ವೃಂದಗಾನದಲ್ಲಿ

0: ಇದುವರೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇವರ ಧ್ವನಿಯಲ್ಲಿ ಡಾಕ್ಟರ್ ಸಿದ್ದಲಿಂಗಯ್ಯ ಇವರ ರಚನೆಯನ್ನು ಕೇಳಿದ್ರಿ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ನಾಟಕ ಪ್ರತೀಕಾರ. ಮಾರಿ ಕೊರೆಲ್ಲಿ ಅವರ ವೆಂಡೇಟಾ ಎಂಬ ಇಂಗ್ಲಿಷ್ ಕಾದಂಬರಿಯ ನಾಟಕ ರೂಪಾಂತರ ಗೀತಾ ಸುರತ್ಕಲ್. ನಾಟಕದಲ್ಲಿ ಕೇಳಿಬರುವ ಧ್ವನಿಗಳು ರಾಮದಾಸ್, ಚಂದ್ರಕಲಾ ಬಿಇ, ಆರ್ ನರಸಿಂಹಮೂರ್ತಿ, ಪಿ ನರಸಿಂಹಮಯ್ಯ, ಉದಯಶಂಕರ್ ರಾವ್ ಮತ್ತು ಎಂ ಗುರುರಾಜ್. ಕೇಳಿ ನಾಟಕ ಪ್ರತೀಕಾರ.

哎呀，一点钟啊，什么事呢？哪能哪里来的呢？哪里来哪里来啊？哦吼，这个真的罗马尼曼的等的什么事呢？ಅದು ನಾನು ಸುತ್ತಿಲ್ಲ. ಅಪ್ಪ, ಎಷ್ಟು ಭಯಂಕರ ಜೀವಂತವಾಗಿರೋ ನಾನು. ಓಹ್, ಇದೆಲ್ಲ ಆ ಕಾಲರ ಪಿಡುಗಿನ ವರಪ್ರಸಾದ. ಆ ಬಡ ಹಣ್ಣು ಮಾರೋ ಹುಡುಗ ಆತ ತತ್ತರಿಸಿ ಬೀಳೋದನ್ನು ಸಹಿಸಲಿಕ್ಕಾಗದೆ ಆಧರಿಸಿಡಿದೆ. ಆಗ ತಲೆ ತಿರುಗಿದಾಗಾಯಿತು. ಆಮೇಲಿಂದೆಲ್ಲ ಮಸ್ಕು ಮಸ್ಕು. ಯಾವುದೋ ಪಾತಾಳದ ಕಂದರದಲ್ಲಿಡಿದಂತಹ ಅನುಭವ. ಅಂದರೆ ಕಾಲರ ದಾಳಿಯಿಂದ ಸ್ಮೃತಿ ತಪ್ಪಿದ ನನ್ನನ್ನು ಸತ್ತನೆಂದೇ ಭಾವಿಸಿ ಹೂಳಿರಬೇಕು. ನೋಡಿದೆಯಾ ಕೌಂಟ್ ಫೆಬಿಯೋ ರೊಮಾನಿ, ನಿನ್ನ ಮಿಲಿಯಗಟ್ಟಲೆ ಸಂಪತ್ತು, ರತ್ನಾಭರಣಗಳು, ನಿನ್ನ ಮಡದಿ, ಮಗು, ಯಾವುದೂ ಸಾಯುವಾಗ ಹೇಳಿದು ವಜ್ರ ವೈಡೂರ್ಯಗಳ ಪೆಟ್ಟಿಗೆ. ಯಾರೋ ಕಳ್ಳರ ಕೆಲಸವಿರಬೇಕು. ಈ ಕ್ಷುಲ್ಲಕ ವಸ್ತುಗಳು ನನಗೇಕೆ? ಹೇಗಾದರೂ ಇಲ್ಲಿಂದ ಹೊರಬಿದ್ದು ನನ್ನ ನೈನ ಪುಟ್ಟ ಸ್ಟೆಲ್ಲಾರನ್ನು ಸೇರಿಕೊಂಡ್ರೆ ಸಾಕು. ಆ ವಜ್ರಗಳ ಮೇಲೆ ಸೂರ್ಯನ ಬೆಳಕು ಪ್ರತಿಫಲಿಸಿದ್ದೆ, ಅಂದಮೇಲೆ ದಾರಿ ಇರಲೇಬೇಕು. ನೋಡೋಣ.

ಫೇಬಿಯೋ ರೊಮಾನಿ ಸತ್ತಿಲ್ಲ, ಸ್ವತಂತ್ರ ಗಾಳಿಯನ್ನು ಸೇವಿಸ್ತಾ ಇದ್ದಾನೆ. ಫೇಬಿಯೋ ರೊಮಾನಿ ಬದುಕಿದ್ದಾನೆ, ಅವನು ಸತ್ತಿಲ್ಲ.

0: ಒಂದ್ ಜೊತೆ ಸೂಟ್ ಕೊಡಿ.
1: ಓ ತಾವು
0: ಯಾಕೆ, ಏನಾಯ್ತು?
1: ಅಲ್ಲ ಕ್ಷಮಿಸಿ, ತಕೊಳ್ಳಿ. ಇದು ಇದಾದೀತೆ?
0: ಯಾಕೊಂಥರ ಇದ್ದೀರಿ?
1: ಏನಿಲ್ಲ, ತಪ್ಪು ತಿಳ್ಕೊಬೇಡಿ. ನಮ್ಮ ಕೌಂಟ್ ಫೇಬಿಯೋ ರೊಮಾನಿ ನಿನ್ನೆ ತಾನೇ ತೀರ್ಕೊಂಡ್ರು. ನೀವಂತೂ ತೇಟ ಅವ್ರ ಹಾಗೇನೆ ಇದ್ದೀರಿ, ನಿಮ್ ಕೂದಲು ಮಾತ್ರ ಬಿಡಿ.
0: ಹಾಗೋ, ಅವರ ಪ್ರೇತ ಅಂತ ತಿಳ್ಕೊಂಬಿಟ್ರ?
1: ಚೇ, ಅಷ್ಟು ಬೇಗನೆ ಪ್ರೇತ ಆಗೋ ಮನುಷ್ಯ ಅಲ್ಲ ಅವರು, ದೇವರಂತ ಮನುಷ್ಯ. ಒಳ್ಳೆಯವರು ಬೇಗನೆ ಹೋಗ್ಬಿಡ್ತಾರೆ. ಹಾ ನೋಡಿ, ಇದು ನಿಮಗೆ ಸರಿಯಾದೀತು. ಒಳಗೋಗಿ ಹಾಕ್ಕೊಂಡು ಕನ್ನಡಿಯಲ್ಲಿ ನೋಡ್ಕೊಳ್ಳಿ.
0: ಹಾಂ, ಎಂಥ ಬದಲಾವಣೆ. ಕೌಂಟ್ ರೊಮಾನಿ ನಿನ್ನೆ ತಾನೇ ತೀರ್ಕೊಂಡ್ರು. ಹೌದು, ಶವಪೆಟ್ಟಿಗೆ ಮೇಲೆ ಮರಣದ ತಾರೀಕಿತ್ತು. ರೊಮಾನಿ ಕುಟುಂಬದ ಶ್ರೀಮಂತಿಕೆಯನ್ನು ಎತ್ತಿ ತೋರೋ ಹಾಗೆ ಚಿನ್ನದಲ್ಲೂ ಬರೆದಿತ್ತು. ಒಂದೇ ದಿನದೊಳಗೆ ನನ್ನ ಕೂದಲು ಅದು ಹೇಗೆ ಬೆಳ್ಳಗಾಗ್ಬಿಟ್ಟಿದೆ? ಹಿಮ ಮುಚ್ಚಿತೋ? ಏನಿದು? ಈ ರೂಪದಲ್ಲಿ ನಯನ ನನ್ನನ್ನು ಗುರುತಿಸದೇ ಇದ್ರೆ? ಹಗಲೊತ್ತು ಹೋಗೋದೇ ಬೇಡ. ಅಲ್ಲಿವರೆಗೆ ಬೀದಿ ಲಡ್ಡಾಡಿ ಜನರ ಬಾಯಿಂದ ಶ್ರೀಮಂತ ರೊಮಾನಿಯ ಗುಣಗಾನ ಕೇಳಬಹುದು.
1: ತಾವು ಬನ್ನಿ, ಏನ್ ಬೇಕು?
0: ಏನು, ನನ್ನನ್ನ ಕೌಂಟ್ ರೊಮಾನಿ ಪ್ರೇತ ಅಂತ ತಿಳ್ಕೊಂಡ್ರೆ?
1: ಇಲ್ಲ ಇಲ್ಲ, ಹಾಗೇನಿಲ್ಲ. ಅದು ನೀವು ತಾನೆ ಮಾತ್ರ? ಹೌದು, ಆದ್ರೆ ನಿಮ್ಗೆ ಹೇಗೆ ಗೊತ್ತಾಯ್ತು?
0: ಗೊತ್ತಾಗೋದೇನು, ಈ ಊರಿಗೆ ಬಂದ ತಕ್ಷಣ ನೋಡಿ, ಓ ಆ ಅಂಗಡಿಯವ ನನ್ನನ್ನ ರೊಮಾನಿ ಅಂತಲೇ ತಿಳ್ಕೊಂಡ್ಬಿಟ್ಟ.
1: ಯಾರಾದ್ರೂ ತಿಳ್ಕೊಳ್ಳೋದೆ? ಏನ್ ಮಾಡೋದು ಹೇಳಿ, ಒಳ್ಳೆಯವ್ರನ್ನೆಲ್ಲ ದೇವರು ಬೇಗ ಕರೆಸಿಕೊಳ್ಳುತ್ತಾನಂತೆ.
0: ಆ ಮಹಾವ್ಯಕ್ತಿಯಲ್ಲಿ ನಾನೆಲ್ಲಿ? ಸ್ವಲ್ಪ ಕಿಟ್ಲೆ ಹಣ್ಣು ಕೊಡಿ. ಸರಿ, ಒನ್ ಡಜನ್ ಸಾಕು. ಹಾ ಸರಿ, ನಾನಿನ್ನು ಬರ್ತೀನಿ. ಧನ್ಯ ಫೆಬಿಯೋ ರೊಮಾನಿ, ನಿನ್ನೆಯೇ ಸತ್ತು ಸ್ಮಶಾನ ಸೇರಿದ್ರು, ಈ ಊರು ಜನರ ಬಾಯಿಗಳಲ್ಲಿ ಜೀವಂತನಾಗಿದ್ದೀಯ. ನಾಳೆ ನಾನು ನಿಜವಾಗಿಯೂ ಎದುರು ನಿಂತರೆ ಈ ಜನ ನನ್ನನ್ನು ಹೇಗೆ ಸ್ವೀಕರಿಸ್ಯಾರು? ಆದರೆ ಯಾರು ಗುರುತಿಸದಿದ್ದರೂ ನನ್ನ ಪ್ರಾಣಪ್ರಿಯ ನಾಯಿನ ಸ್ನೇಹಿತ ಗೈಡು ಮೆಚ್ಚಿನ ನಾಯಿ ವೈವಿಸ್ ನನ್ನ ಗುರುತು ಹಿಡಿಯಬಲ್ಲದು. ನಾಯಿನ, ಅದು ನಿನ್ನತ್ತ ಓಡಿ ಬರುತ್ತಿದ್ದೇನೆ. ನನ್ನ ನೆನಪಿನ ಉರಿಯಲ್ಲಿ ಬೇಯುತ್ತಿರುವ ನಿನ್ನ ತೋಳ್ ತೆಕ್ಕೆಯಲ್ಲಿ ಹುದುಗಿಸಿ ದುಃಖಾಚರಣೆಯಲ್ಲಿರುವ ನನ್ನ ಮನೆಯ ತೋಟದಲ್ಲಿ ಇಂತಹ ನಗು. ಯಾರ್ಯಾ ನಾಗರಿಕರು? ಹೌದು, ನಿಸ್ಸಂಶಯವಾಗಿ ನಾಯಿನ ಮತ್ತು ನನ್ನ ಸ್ನೇಹಿತ ಗೈಡೋ ಪರಸ್ಪರ ಒಪ್ಪುಗೆಯಲ್ಲಿ ಮರೆಯಲ್ಲಿ ನಿಂತು ನೋಡೋಣ.
2: ನೈನ, ನಿಜವಾಗಿಯೂ ನಾನು ಕಾಣ್ತಾ ಇರೋದು ಕನಸು ಅನ್ನೋ ಭ್ರಮೆ ನನಗೆ.
3: ನನಗೂ ಅಷ್ಟೇ ಗೈಡೋ. ನಮ್ಮ ದಾರಿ ಇಷ್ಟು ಸುಗಮವಾದಿತ್ತೆಂದು ಯಾವತ್ತೂ ಅಂದ್ಕೊಂಡಿರಲಿಲ್ಲ.
2: ನೀನು ನಿಜವಾಗಿಯೂ ದೊಡ್ಡ ನಟಿ. ಆ ಫೇಬಿಯೋ ನನ್ನ ಪ್ರೀತಿಸುವವಳಂತೆ ನಾಟಕ ಮಾಡ್ತಾ ಇಷ್ಟು ಸಮಯ ಮರಳು ಮಾಡಿಬಿಟ್ಟಿಯಲ್ಲ.
3: ಆದರೆ ಅದು ಬಹಳ ಕಷ್ಟದ ಕೆಲಸ ಗೈಡೋ. ಅವನು ಮಾಡಿದ ಕೆಲಸಕ್ಕೆಲ್ಲ ಮೆಚ್ಚುಗೆ ಸೂಸಿ ಕೃತಕ ನಗುನಕ್ಕೂ ನನ್ನ ಹೃದಯದಲ್ಲಿ ಬೇರೆ ಒಬ್ಬನನ್ನ ಪ್ರತಿಷ್ಠಾಪಿಸಿಕೊಂಡು ಅಬ್ಬಪ್ಪ, ಬಹಳ ಕಷ್ಟ. ಹೋಗ್ಲಿ ಬಿಡು ಗೈಡೋ, ನನ್ನ ಇವತ್ತಿನ ಉಡುಪು ಹೇಗೆ ಕಾಣಿಸ್ತಾ ಇದೆ?
2: ನಿನ್ನಂತಹ ಸುರಸುಂದರಿಯ ಮೈಯಲ್ಲಿ ಉಡುಪುಗಳು ಸಾರ್ಥಕ್ಯ ಪಡೆಯುತ್ತವೆ ನೈನ. ಎಲ್ಲಿ ಇತ್ತಪ್ಪ? ಅರೆ ಅರೆ, ಬಾ, ಇನ್ನೂ ನಾಚಿಕೆ ಬಾ.
4: Thank you. ಅಜ್ಜಿ.
0: ಸ್ಮಶಾನದಿಂದ ಬಂದೊಡನೆ ಮರುಜನ್ಮ ಪಡೆದೆ ಎಂದುಕೊಂಡಿದ್ದೆ. ಆದರೆ ಈ ಹೇಸಿಗೆ ಜಗತ್ತಿಗಿಂತ, ಈ ದ್ರೋಹಿಗಳ ಲೋಕಕ್ಕಿಂತ ಸ್ಮಶಾನದ ಚಿರನಿದ್ರೆ ಮೇಲಾಗಿರುತ್ತಿತ್ತು. ನಯನ, ಹೆಣ್ಣು ಕುಲಕ್ಕೆ ಅವಮಾನ ಮಾಡಿದೆ ನೀನು. ಬಡತನದಲ್ಲಿ ಬೇಯುತ್ತಿದ್ದ ನಿನ್ನನ್ನು ನನ್ನ ಹೃದಯದ ಪುತ್ಥಳಿಯಾಗಿ ಮಾಡಿದ್ದಕ್ಕೆ ನೀನು ಕೊಟ್ಟ ಬಹುಮಾನ ಇದು. ಕುಲಟೆ, ಇನ್ನು ಗೈಡು, ನನ್ನ ಮದುವೆಯಾದಾಗ ನಾನೆಷ್ಟು ನೊಂದಿದ್ದೆ ನಿನಗಾಗಿ. ಓತಪ್ರೋತವಾಗಿ ನಿನ್ನತ್ತ ಹರಿಯುತ್ತಿದ್ದ ನನ್ನ ಪ್ರೀತಿ ಹಂಚಿ ಹೋಗುತ್ತದಲ್ಲ ಎಂದು ಮರುಗಿದ್ದೆ. ಸಮಾಜದಲ್ಲಿ ನಿನಗಿದ್ದ ಕೀಳು ಸ್ಥಾನಮಾನವನ್ನು ಕಡೆಗಣಿಸಿ ನಿನ್ನ ಕಲಾ ಶ್ರೀಮಂತಿಕೆಯನ್ನು ಗೌರವಿಸಿದ್ದೆ. ಅದರೆದುರು ನನ್ನ ಅಷ್ಟೈಶ್ವರ್ಯವೂ ತುಚ್ಛ ಎಂದು ಭಾವಿಸಿದ್ದೆ. ನೀನು ಕೊನೆಗೂ ನಿನ್ನ ಕೀಳು ಗುಣವನ್ನು ತೋರಿಸಿಯೇ ಬಿಟ್ಟೆ. ಈ ಮನುಷ್ಯ ಸಂಬಂಧ ಎಷ್ಟು ವಿಚಿತ್ರ. ಹೃದಯಕ್ಕೆ ಹತ್ತಿರದವರು ಹೀಗಾದರೆ ಈ ಊರ ಜನ ಎಷ್ಟೊಂದು ವಿಶ್ವಾಸ ಪ್ರಕಟಿಸಿದರು ಫೇಬಿಯೋನಲ್ಲಿ. ಎಂತಹ ಕುಮುಖ ವ್ಯಾಘ್ರಗಳು ನೀವಿಬ್ಬರು! ನಿಮ್ಮನ್ನೆಂದು ಸಂಶಯದಿಂದ ನೋಡದ ನಾನೆಂತಹ ಮೂರ್ಖ! ಇರಲಿ, ಕಾಲ ಎಲ್ಲವನ್ನು ನಿರ್ಣಯಿಸುತ್ತದೆ. ನಾನು ಆ ನಿರ್ಣಯಕ್ಕಾಗಿ ಕಾಯುತ್ತೇನೆ.
5: ಏನ್ ಬೇಕು ಸ್ವಾಮಿ?
6: ಬ್ರೆಡ್ ಆಮ್ಲೆಟ್, ಹಾಗೆ ಸ್ವಲ್ಪ ವೈನ್. ನೋಡಪ್ಪಲ್ಲಿ, ಇಲ್ಲಿ ಕೌಂಟ್ ಫೋಬಿಯೋ ರಮಾನಿ ಅವರು ಬಂಗ್ಲೆಗೆ ಹೋಗೋ ದಾರಿ.
5: ಕ್ಷಮಿಸಿ, ಅವ್ರು ತೀರ್ಕೊಂಡಿದ್ದಾರೆ.
6: ಹಾ, ಛೇ, ಹೀಗಾಗಬಾರ್ದಾಗಿತ್ತು. ನಾನು ಆತನ ತಂದೆ, ಆಪ್ತ ಮಿತ್ರ. ಆ ಮನೇಲಿ ಯಾರಿದ್ದಾರೆ? ಆತನಿಗೆ ಮದುವೆ ಏನಾದರೂ?
5: ಹಾ, ಅವ್ರ ಹೆಂಡತಿ ಇದ್ದಾರೆ.
2: ಕ್ಷಮಿಸಿ, ನಾನು ಫೇಬಿಯೋ ಅವರ ಸ್ನೇಹಿತ ಗೈಡೋ ಅಂತ. ನಿಮಗೆ ನಾನೇನಾದರೂ ಸಹಾಯ ಮಾಡಬಹುದೇ?
6: ಹಾಂ, ಖಂಡಿತ ನೀವು ನನಗೆ ಸಹಾಯ ಮಾಡಬಲ್ಲರಿ. ನಾನು ಅವರನ್ನು ಅವಶ್ಯವಾಗಿ ಭೇಟಿಯಾಗಬೇಕಿತ್ತು. ಆದರೆ ನೋಡಿ, ನನ್ನ ವಿಸಿಟಿಂಗ್ ಕಾರ್ಡ್.
2: ಹಾಂ, ತಾವು ಕೌಂಟ್ ಸೆಜಾರ್ ಓಲಿವಾ, ಇಟಲಿಯ ಮಹಾಶ್ರೀಮಂತ. ನಿಮ್ಮ ಭೇಟಿಯಾದದ್ದು ನನ್ನ ಅದೃಷ್ಟ. ನೀವು ನೇಪಲ್ಸ್ನಲ್ಲಿ ನೆಲೆಸೋ ಬಗ್ಗೆ ಪತ್ರಿಕಾ ವರದಿ ನೋಡಿದ್ದೆ. ನಾನು ಗೈಡೋ ಫೆರಾರಿ, ಒಬ್ಬ ಚಿತ್ರಕಲಾವಿದ.
6: ನಿಮ್ಮ ಕೈ ಕುಲುಕ್ತಿದ್ರೆ ಗೊತ್ತಾಗತ್ತೆ ನೀವು ಒಬ್ಬ ಕಲಾವಿದ ಅಂತ.
2: ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ.
6: ಈಗಿನ್ನೇನು, ನಿವೃತ್ತ ಜೀವನ, ಮಾತನಾಡೋದು ನಗೋದು ಇಷ್ಟೇ ಉಳಿದಿರೋದು. ಆ ಫೇಬಿಯೋನ ಮರಣ ಹೇಗಾಯ್ತು?
2: ಕಾಲರಾ ಸೋಂಕು ತಗಲ್ತು. ನಾನು ಅಂತ್ಯ ಸಂಸ್ಕಾರದಲ್ಲಿ ಹಾಜರಿದ್ದೆ.
6: ಯಾಕೆ ಯಾಕೆ ನಿಮ್ಮಲ್ಲೇ ನೀವು ನಗ್ತಾ ಇದ್ದೀರಿ?
2: ಏನಿಲ್ಲ, ನಾನು ಹುಟ್ಟಿದಾಗ ಒಬ್ಬ ಜ್ಯೋತಿಷಿ ನನ್ನ ಪ್ರಾಣಪ್ರಿಯ ಸ್ನೇಹಿತನಿಂದಲೇ ನನಗೆ ಮರಣ ಅಂತ ಭವಿಷ್ಯ ನುಡಿದಿದ್ದ. ನನಗಿದ್ದ ಏಕಮಾತ್ರ ಸ್ನೇಹಿತ ಅಂದ್ರೆ ಆ ಫೇಬಿಯೋ. ಆತ ಸತ್ತು ಶವಾಗಾರದಲ್ಲಿ ಚಿರನಿದ್ರೆಯಲ್ಲಿದ್ದಾನೆ.
6: ಇದೇನು, ನಿಮ್ಮ ಸ್ನೇಹಿತನ ಮರಣದ ನಿಮಿತ್ತ ನೀವು ಸಂತೋಷಾಚರಣೆ ಮಾಡ್ತಿರೋ ಹಾಗಿದೆ?
2: ಹಾಗಲ್ಲ, ನಾನು ಆ ಭವಿಷ್ಯ ಕಾರಣ ಸುಳ್ಳಿನ ಬಗ್ಗೆ ಯೋಚಿಸ್ತಿದ್ದೆ. ನಗು ಬಂತು.
6: ಫೇಬಿಯೋ ಹೇಗಿದ್ದ? ಪುಟ್ಟು ಹುಡುಗನಾಗಿದ್ದಾಗ ನೋಡಿದ್ದೆ. ಸುಂದರ, ಮೃದುಭಾಷಿ ಬಾಲಕ.
2: ಆತ ತುಂಬಾ ಒಳ್ಳೆ ವ್ಯಕ್ತಿ, ದಯಾಳು, ಸದ್ಗುಣಿ, ತತ್ವಜ್ಞಾನಿ. ಆದ್ರೆ ಶತಮೂರ್ಖ.
6: ನೀವು ಅವನನ್ನು ತುಂಬಾ ಪ್ರೀತಿಸ್ತಿದ್ರ?
2: ಹ್ಞೂ, ಅವನು ಮದುವೆ ಆಗೋವರೆಗೆ ಮಾತ್ರ.
6: ಓಹೋ, ಆಮೇಲೆ ಆತನ ಹೆಂಡತಿ ನಿಮ್ಮ ಪ್ರೀತಿಲಿ ಅಡ್ಡ ಬಂದ್ಲೇನು?
2: ಹೌದು. ನಿಮಗೆ ಆಕೆ ಪರಿಚಯ ಮಾಡಿಸ್ಲೆ?
6: ಅದು ನನಗೆ ಸ್ತ್ರೀಯರಂದ್ರೆ ಅಷ್ಟಕ್ಕಷ್ಟೇ. ಆದರೆ ನನ್ನದೊಂದು ಸಂದೇಶವನ್ನು ಆಕೆ ತಿಳಿಸ್ತೀರಾ? ನನ್ನ ಬಳಿ ಇರೋ ಕೆಲವೊಂದು ಅಮೂಲ್ಯ ರತ್ನಾಭರಣಗಳನ್ನ ನನ್ನ ಸ್ನೇಹಿತನ ಮಗನಿಗೆ ಕೊಡಬೇಕು ಅಂತಿದ್ದೆ. ಆಕೆ ಅದನ್ನು ಸ್ವೀಕರಿಸ್ತಾರಾದ್ರೆ ಅವರಿಗೆ ಅರ್ಪಿಸ್ತೇನೆ.
2: ಓಹ್, ಇಂತಹ ಸಂದೇಶ ಮುಟ್ಟಿಸಲು ನನಗೆ ತುಂಬಾ ಸಂತೋಷ. ಆಕೆ ಅದನ್ನ ಖಂಡಿತ ಸ್ವೀಕರಿಸ್ತಾಳೆ.
6: ಹಾಗಿದ್ರೆ ನಾನು ಧನ್ಯ. ನೋಡಿ ಗೈಡೋ, ಬಂದೇ ಬಿಟ್ಟೆ.
2: ಅರೆ, ಬನ್ನಿ ಬನ್ನಿ, ನೀವು ದೊಡ್ಡ ಮನುಷ್ಯರು, ನನ್ನ ಬಡ ಕುಟೀರಕ್ಕೆ ಬರ್ತೀರೋ ಇಲ್ವೋ ಅಂದ್ಕೊಂಡಿದ್ದೆ. ಆದರೆ ನೀವು, ನಿಮ್ಮ ಹೃದಯ ಬಹಳ ವಿಶಾಲವಾದ್ದು.
0: ಹಾ ನೋಡಿ, ಈ ಹೃದಯದಲ್ಲಿ ಇಲ್ಲಿಂದ ಇಲ್ಲಿಯವರೆಗೆ ಕಲೆ ಬಗ್ಗೆ ಪ್ರೀತಿಯೇ ಹರಡ್ಕೊಂಡಿದೆ.
2: ನೀವಂತೂ ದಯವಿಟ್ಟು ಇಲ್ಲಿ ಕೂತ್ಕೊಳ್ಳಿ.
0: ಯಾಕೆ, ನನ್ನ ಚಿತ್ರ ಬಿಡಿಸ್ತೀರೇನು? ಅಬ್ಬ, ನೀವು ಬಹಳಷ್ಟು ಚಿತ್ರಗಳನ್ನು ಬರೆದಿರೋ ಹಾಗಿದೆ. ಅರೆ, ಇದ್ಯಾರ ಚಿತ್ರ?
2: ಅದು ಫೇಬಿಯೋನದು.
0: ಛೇ, ಬಹಳ ಧೂಳು ಹಿಡಿದು ಬಿಟ್ಟಿದೆ. ಹಾ ಗೊತ್ತಾಯ್ತು ಬಿಡಿ, ಇದು ನಿಮ್ಮ ಕಲಾವಂತಿಕೆಯ ಒಂದು ಉದಾಹರಣೆ. ಈ ಧೂಳು ಆತನ ಮರಣವನ್ನು ಸೂಚಿಸ್ತದೆಯೇ?
2: ಹಾಗೇನಿಲ್ಲ, ಅದು ಅದು ಅಲ್ಲೇ ಇತ್ತು, ಹಾಗೆ ಉಳಿದು ಬಿಡ್ತು.
0: ಹಾ, ಇದು ಇದ್ಯಾರ ಚಿತ್ರ? ಅಪ್ಪ, ಎಂತಹ ಲೋಕೋತ್ತರ ಸೌಂದರ್ಯ ಇದು.
2: ಇದು ಫೇಬಿಯೋನ ವಿಧವೆ ನೈನಾಳ ಚಿತ್ರ.
0: ನಿಜವಾಗ್ಲೂ? ಆತ ಅದೃಷ್ಟವಂತ. ಆದರೆ ಆಕೆ ಇಂಥ ರೂಪವತಿಯೇ?
2: ಆಕೆ ಇದಕ್ಕಿಂತಲೂ ರೂಪವತಿ. ಆ ಸೌಂದರ್ಯವನ್ನ ಚಿತ್ರಿಸಲು ನನ್ನ ಕುಂಚುಗಳು ಅಶಕ್ತವಾಗಿವೆ.
0: ಅಪ್ಪ, ಚಿತ್ರ ನೋಡ್ತಿದ್ರೆ ಹುಚ್ಚಿಡಿಸೋ ಆಗಿದೆ. ಇನ್ನು ನಿಜವಾಗ್ಲೂ ನೋಡ್ಬಿಟ್ರೆ?
2: ನೀವು ಸರಿ, ನಿನ್ನೆ ತಾನೇ ಹೇಳ್ತಿದ್ರಿ ನಿಮಗೆ ಸ್ತ್ರೀಯರೆಂದ್ರೆ ಅಷ್ಟು ಕಷ್ಟ ಅಂತ.
0: ಹೌದು, ಆದರೆ ಇದು ಎಂಥ ಸನ್ಯಾಸಿಗೂ ಹುಚ್ಚಿಡಿಸೋ ಸೌಂದರ್ಯ. ಹಾ, ನೀವು ಈ ಸೌಂದರ್ಯವನ್ನ ಸರಿಯಾದ ಸ್ಥಾನದಲ್ಲೇ ಇಟ್ಟಿದ್ದೀರಿ. ಅದಕ್ಕಾಗಿ ಪ್ರತ್ಯೇಕ ಕೋಣೆ, ಸುವಾಸನೆ ಬೀರೋ ಅತ್ತರು. ಗೈಡೋ, ನಿಮ್ಮ ಕಲಾವಂತಿಕೆಯನ್ನ ನಿಜವಾಗ್ಲೂ ಮೆಚ್ಚುತ್ತೇನೆ. ಮರಣವನ್ನು ಸೂಚಿಸೋ ಫೇಬಿಯೋನ ಚಿತ್ರಕ್ಕೆ ಧೂಳಿನ ವಾಸನೆ, ಜೀವಂತಿಕೆ ಸೂಸೋ ಈಕೆಯ ಚಿತ್ರಕ್ಕೆ ಅತ್ತರಿನ ಸುಗಂಧ. ಆಹ, ಅಮೋಘ ಕಲಾವಿದರು ನೀವು.

0: ஓ, கவுண்ட் சிசர் ஒலிவா, பன்னி பன்னி. ஐயோ, எலிசா, எலி சத்தே. ஒரு நிமிஷம் அல்லே நில்லி. எலிசா பாயிலி. ஐயோ, ஈ நாயி. வைவேஸ், வைவேஸ் இக்கடுதா.
1: ಯಾಕೆ ಆಶ್ಚರ್ಯವಾಯ್ತೆ?
0: ಅಲ್ಲ, ಇದೊಂದು ನಾಯಿ ಅಲ್ಲ, ರಾಕ್ಷಸ. ನಿಮ್ಗೆಲ್ಲಿ ಕಚ್ಚಿಬಿಡ್ತದೋ ಎಂದು ಭಯವಾಗಿತ್ತು. ಈಗ ನೋಡಿದ್ರೆ
1: ನಾಯಿ ಸಹಜ ಪ್ರವೃತ್ತಿ ಪ್ರಾಣಿ, ಮನುಷ್ಯರ ಹಾಗಲ್ಲ. ತನ್ನನ್ನ ಯಾರಾದರೂ ಪ್ರೀತಿಸ್ತಾರೆ ಅಂತ ತಿಳಿದೊಡನೆ ತಾನೂ ಪ್ರೀತಿ ಮಾಡೋದಕ್ಕೆ ಪ್ರಾರಂಭಿಸ್ತದೆ.
0: ಆದರೆ ಗೈಡೋನನ್ನು ಕಂಡ್ರೆ, ನನ್ನನ್ನು ಕಂಡ್ರೆ ಅದು ಎಗರಿ ಬೀಳುತ್ತೆ. ಹಾಗಿದ್ದರೆ ನಾವದನ್ನು ಪ್ರೀತಿಸುವುದಿಲ್ಲವೆಂದೇ?
1: ಅದರರ್ಥ ಬೇರೇನೂ ಅಲ್ಲ, ನೀವು ಅದಕ್ಕೆ ಅಪ್ರಿಯವಾದದ್ದೇನೋ ಮಾಡಿದ್ದೀರಿ. ಯಾಕೆ ಮುಖ ಸಪ್ಪಗೆ ಮಾಡ್ಕೊಂಡ್ರಿ? ಒಳ್ಳೆ ಊಟ ಕೊಡ್ತೀರಿ ತಾನೆ?
0: ಖಂಡಿತ, ಬನ್ನಿ, ಒಳಗ್ ಬನ್ನಿ. ಇದು ಫೇಬಿಯೋನ ಮೆಚ್ಚಿನ ನಾಯಿ. ಎಲಿಜಾ, ಈ ನಾಯಿಯನ್ನು ಕಟ್ಟಿ ಹಾಕು.
1: ಓಹೋ, ಹಾಗಿದ್ರೆ ಒಡೆಯ ನೆನಪು ತುಂಬಾ ಆಗ್ತಿರ್ಬೇಕು. ಸರಿ ವೈವೇಶ್, ನಿನ್ನ ಆಮೇಲೆ ಮಾತಾಡಿಸ್ತೇನೆ, ಹೋಗಪ್ಪ ಹೋಗು.
0: ದಯವಿಟ್ಟು ಒಳಗ್ ಬನ್ನಿ. ನಿಜ ಹೇಳಲೆ, ನಿಮ್ಮನ್ನು ನೋಡ್ತಾ ಇದ್ರೆ ಫೇಬಿಯೋನ ನೆನಪಾಗುತ್ತದೆ. ಗೈಡು ಕೂಡ ಈ ಮಾತನ್ನೇ ಹೇಳಿದ.
1: ಹೌದೇ?
0: ಈಗ ಈ ನಾಯಿ ಕೂಡ ಹಾಗೆ.
1: ಓಹೋ, ಇರಬಹುದು.
0: ಇವತ್ತು ಗೈಡೋ ಬರುವುದಿಲ್ಲ, ರೋಮ್ಗೆ ಹೋಗಿದ್ದಾರೆ.
1: ಹಾ, ನಿನ್ನೆ ಸಿಕ್ಕಿದ್ರು. ಅವರ ಮಾವನಿಗೆ ತೀರ ಕಾಯಿಲೆಯಂತೆ. ಅವರ ಆಸ್ತಿಗೆಲ್ಲ ಉತ್ತರಾಧಿಕಾರಿ ಇವರೇಯಂತೆ.
0: ಹ್ಮ್, ಬಹುಶಃ ಗೈಡೋ ಹಿಂದೆ ಬರುತ್ತಾ ಮಹಾಶ್ರೀಮಂತನಾಗಿ ಬಿಡಬಹುದು.
1: ಹಾ, ಇನ್ನೊಂದು ಶುಭ ಸುದ್ದಿ ಮೇಡಮ್, ಬರುತ್ತಲೇ ಆತ ನಿಮ್ಮೊಡನೆ ವಿವಾಹದ ಪ್ರಸ್ತಾಪ ಎತ್ತಲೂಬಹುದು.
0: ಗೈಡೋ ನನ್ನ ಜೊತೆ?
1: ಯಾಕೆ, ಅವನಿಗೇನು ಕಡಿಮೆಯಾಗಿದೆ? ಯುವಕ, ಸುಂದರ, ಕಲಾವಿದ, ಇನ್ನು ತನ್ನ ಮಾವನ ಆಸ್ತಿಗೆಲ್ಲ ಹಕ್ಕುದಾರನಾಗೋ ಶ್ರೀಮಂತ, ಇನ್ನೇನು ಬೇಕು?
0: ಇದೆಲ್ಲಕ್ಕೂ ಮಿಕ್ಕಿ ಆತ ಒರಟ, ಅಸಭ್ಯ. ನಾನವನನ್ನ ಯಾವತ್ತೂ ಪ್ರೀತಿಸಿರಲಿಲ್ಲ. ಅವನಿಗೆ ಆಶಾಭಂಗವಾಗುತ್ತದೆಂದು ನೀವೇ ತಿಳಿಸಿದರೆ ಒಳ್ಳೆಯದು.
1: ನೋಡಿ, ನೀವಿನ್ನೂ ಚಿಕ್ಕ ವಯಸ್ಸಿನವರು, ಇಂತಹ ಅಪ್ರತಿಮ ಸೌಂದರ್ಯ ಇಟ್ಟುಕೊಂಡು ಒಂಟಿಯಾಗಿರಬಾರದು.
0: ಆದರೆ ನಾನು ಆತನನ್ನು ಪ್ರೀತಿಸುವುದಿಲ್ಲ.
1: ಅಂದ್ರೆ ಬೇರೆಯವರನ್ನು?
0: ನನಗೆ ಅವನನ್ನು ಕಂಡರೆ ಭಯ, ನೀವಿದ್ದರೆ ಮಾತ್ರ ನನಗೆ ಧೈರ್ಯ. ಆದರೆ ನಾನು ನಿಮ್ಮ ಆಶ್ರಯ ಹೇಗೆ ಬಯಸಲಿ?
1: ನಿಜವಾಗಿಯೂ ನೀವು ಬಯಸಿದರೆ?
0: ಹಾ ಹೌದು, ಆದರೆ ನೀವು?
1: ಹೌದು, ನನ್ನ ಬಳಿ ರೂಪ, ಯೌವನ, ಆರೋಗ್ಯ ಯಾವುದೂ ಇಲ್ಲ. ಆದರೆ ನನ್ನ ಅಪಾರ ಸಂಪತ್ತು ನಿಮ್ಮನ್ನು ಸುಖಿಯಾಗಿಡಬಲ್ಲದು. ಹೇಳಿ, ನಿಮಗೆ ಒಪ್ಪಿಗೆಯೇ?
0: ಹಾ, ನಾನೇನು ಕನಸು ಕಾಣುತ್ತಿದ್ದೇನೆಯೇ? ಶ್ರೀಮಂತ ಸೆಜೂರ್ ಒಲಿವಾ ನನ್ನನ್ನು, ಛೇ, ನಂಬಲಾಗುತ್ತಿಲ್ಲವಲ್ಲ.
1: ನೈನಾ, ಹತ್ತಿರ ಬಾ. ನೋಡಿದು ಹೇಗಿದೆ?
0: ಹೋ, ವಜ್ರದುಂಗುರ ಎಷ್ಟು ಸುಂದರವಾಗಿದೆ. ಓ ಸೆಜೂರ್, ನೀವೆಷ್ಟು ಒಳ್ಳೆಯವರು.
1: ಯಾಕೆ ಚಿನ್ನ, ಮುಖ ಯಾಕೆ ಕಳೆಗುಂದಿತು? ಗೊತ್ತಾಯ್ತು ಬಿಡು. ನೋಡು, ಆ ಫೆಬಿರೋ ಸತ್ತು ಗೋರಿಯಲ್ಲಿದ್ದಾರೆ, ಅವನನ್ನ ಮರೆತು ಬಿಡು, ನಾಳಿನ ದಿನಗಳನ್ನ ನೆನೆಸಿಕೋ. ಬಾ ಚಿನ್ನ, ಪರಸ್ಪರ ಒಪ್ಪಿಗೆಯಲ್ಲಿ ಎಲ್ಲವನ್ನು ಮರೆತು ಬಿಡೋಣ. ಬಾ.
0: ಬನ್ನಿ ಸೆಜೂರ್, ಯಾಕಿಷ್ಟು ತಡ?
1: ಚಿನ್ನ, ಇಡೀ ವಾರ ನನ್ನ ಕನಸು ಕಾಣ್ತಿದ್ಯಾ? ನನಗಂತೂ ಹಗಲು ರಾತ್ರಿ. ಯಾರದು, ಯಾರು ನೀನು?
0: ನನ್ನ ಮಗಳು ಸ್ಟೆಲ್ಲಾ. ಆ ದಿನ ನೀವು ಬಂದಾಗ ಅಜ್ಜಿ ಮನೆಗೆ ಹೋಗಿದ್ಲು.
1: ಆಕೆಗೇನಾಗಿದೆ?
0: ಮಲೇರಿಯಾ.
1: ಮಲೇರಿಯಾ? ನಾನು ಅಕ್ಕೆ ನೋಡ್ಬೋದೆ?
0: ಅಯ್ಯೋ ಬೇಡ ಸಿಸ್ವರ್, ಅದು ಸೋಂಕು ರೋಗ.
1: ಛಿ, ಮಗು ಒದ್ದಾಡ್ತಿರೋ ಆಗಿದೆ. ನೈನಾ, ನೀನು ಅದ್ರ ಹತ್ತಿರ ಇರಬೇಕಾಗಿತ್ತು.
0: ಹೌದು, ಆದ್ರೆ ರೋಗ ನನಗೂ ಹರಡಿ ಬಿಟ್ಟರೆ?
1: ಆದ್ರೆ ನೈನಾ, ನೀನು ಅದ್ರ ತಾಯಿ.
0: ಆ ದಿನ ನನ್ನ ಗಂಡ ಫೇಬಿಯೋ ಕೂಡ ಕಾಲರ ತಗಲಿದ ಹುಡುಗನನ್ನು ಹಿಡಿದೇ ತೀರಿಕೊಂಡದ್ದು ಸೆಜೋ. ಈಕೆಯನ್ನು ಡಾಕ್ಟರ್?
1: ಅದು ಯಾವನೋ ಒಬ್ಬ ಹುಡುಗ. ನೀನಾ, ಇದು ನಿನ್ನ ಮಗಳು. ಒಂದು ನಿಮಿಷ, ನಾನು ಅಕ್ಕೆ ನೋಡಿ ಬರ್ತೇನೆ.
2: ಸ್ಟೆಲ್ಲಾ, ಸ್ಟೆಲ್ಲಾ,
0: ನಾನು ಅಡಿಗೆ ಮನೆಯಲ್ಲಿ ಇರುತ್ತೇನೆ.
1: ಸ್ಟೆಲ್ಲಾ, ಸ್ಟೆಲ್ಲಾ, ಸ್ಟೆಲ್ಲಾ, ಸ್ಟೆಲ್ಲಾ,
3: ಏನು ಮಾಡಲಿ ಮಗು? ಎಂತ ಹೃದಯಹೀನ ತಾಯಿ ಸಿಕ್ಕಿದಾಳೆ. ಸ್ಟೆಲ್ಲಾ.

ಅಷ್ಟೆಲ್ಲ ನನ್ನ ಮುದ್ದು ಪುಟಾಣಿ, ಎಂತಹ ನದ ದೃಷ್ಟಿ ನೀನು! ಇಂತಹ ಶ್ರೀಮಂತರ ಮನೆಯಲ್ಲಿ ಹುಟ್ಟಿಯು, ಯಾರಿಗೂ ನಿನ್ನನ್ನು ಬಳಸ್ಕೊಳ್ಳೋದಕ್ಕಾಗಲಿಲ್ಲ.

0: ಅಯ್ಯೋ ಸೇಸೂರ್, ನನಗೆ ಭಯವಾಗುತ್ತಿದೆ. ಎಲ್ಲ ಬಿಟ್ಟು ಮದುವೆಯ ಈ ಶುಭ ರಾತ್ರಿ, ಈ ಕತ್ತಲು.
1: ಹೆದರಬೇಡ ನೈನ, ನಾನಿಲ್ಲವೇ ನಿನ್ನ ಹತ್ತಿರ. ನನ್ನ ಸಂಪತ್ತನ್ನು ನೋಡುತ್ತಾ ನನ್ನ ಮುದ್ದು ನೈನಾಳ ಸಂತೋಷ ನೂರು ಮಡಿಯಾಗೋದನ್ನ ಈ ಕಣ್ಣು ಕೋಲ್ಮಿಂಚಿನಲ್ಲಿ ಕಾಣಬೇಕು ನಾನು.
0: ಸೇಸೂರ್, ನನಗಂತೂ ನೆಟ್ಟಗೆ ಮನೆಗೆ ಹೋಗಿಬಿಡೋಣ ಎನಿಸುತ್ತಿದೆ.
1: ನೋಡು ಚಿನ್ನ, ನನ್ನ ಭುಜಕ್ಕೊರಗೆ ನಿಶ್ಚಿಂತೆಯಾಗಿರು. ನಾನು ನಿನ್ನನ್ನು ಬೇಗ ಹಿಂದೆ ಕರೆತರ್ತೇನೆ. ಆಮೇಲೆ ಸುಖ ರಾತ್ರಿ.
0: ಅಯ್ಯೋ ಸೇಸೂರ್, ಸೇಸೂರ್, ಇದು ಸ್ಮಶಾನ ಸೇಸೂರ್. ನಾವು ಹಿಂದೆ ಹೋಗಿಬಿಡೋಣ.
1: ಇಲ್ಲ ಚಿನ್ನ, ನಿನಗೆ ಸೇರಿರೋ ಅಪಾರ ಸಂಪತ್ತನ್ನ ನಿನ್ನ ಪದತಲಕ ಅರ್ಪಿಸಬೇಕು ನಾನು.
0: ಆದರೆ ಇಲ್ಲಿ ಈ ಸ್ಮಶಾನದಲ್ಲಿ, ಇದು ರೊಮಾನಿ ಕುಟುಂಬದ ಸ್ಮಶಾನ ಸೇಸೂರ್.
1: ಹೌದು, 6 ತಿಂಗಳ ಹಿಂದೆ ಇಲ್ಲೇ ಫೇಬಿಯೋ ರೊಮಾನಿ ದಫನಾದದ್ದು. ಆದರೆ ನೀವು ಆತನನ್ನ ಜೀವಂತ ದಫನ ಮಾಡಿದ್ರಿ, ಕಾಣುತ್ತಿಲ್ವೇ ಶವಪೆಟ್ಟಿಗೆ?
0: ಅಯ್ಯೋ,
1: ಗುರುತು ಸಿಕ್ಕಿದೆ. ನೀನು ನನ್ನನ್ನ 2 ಬಾರಿ ಮದುವೆ ಆದೆ ನೈನಾ.
0: ಇಲ್ಲ ಇಲ್ಲ, ಸಾಧ್ಯವೇ ಇಲ್ಲ. ಫೇಬಿಯೋ ಸತ್ತು ಹೋಗಿಲ್ಲ.
1: ಸತ್ತು ಹೋಗಿಲ್ಲ, ಆತನನ್ನ ನೀನು ಕೊಲ್ಲಲು ಯತ್ನಿಸಿದೆ.
0: ಸುಳ್ಳು.
1: ಸರಿಯಾಗಿ ನೋಡು, ನಾನು ಫೇಬಿಯೋ ಅಲ್ವೇ? ನಿನಗಾಗಿ ಹಗಲಿರಲು ತಪ್ಪಿಸುತ್ತಿದ್ದ ಫೇಬಿಯೋ ಅಲ್ವೇ ನಾನು? ನಾನು ಇಲ್ಲೇ ಜೀವಂತ ಹುಗಿಯಲ್ಪಟ್ಟಿದ್ದೆ.
0: ಇಲ್ಲ,
1: ಆದರೆ ಎದ್ದು ಮನೆಗೆ ಬರುವಷ್ಟರಲ್ಲಿ ಗೈಡೋ ನನ್ನ ಸ್ಥಾನವನ್ನು ಆಕ್ರಮಿಸಿಬಿಟ್ಟಿದ್ದ. ಆಮೇಲೆ ಕೌಂಟ್ ಸೆಸೂರ್ ಒಲಿವಾನ ವೇಷ ಧರಿಸಿ ಈ ನಾಟಕ ಮಾಡಬೇಕಾಯ್ತು.
0: ಸುಳ್ಳುಗಾರ
1: ಅಲ್ಲ, 2 ಅಲ್ಲ,
0: ದ್ರೋಹಿ. ನಾನು ಕೈಡೋನನ್ನು ಪ್ರೀತಿಸಿದ್ದೆ,
1: ಆದರೆ ನನ್ನ ಸಂಪತ್ತನ್ನು ಬಯಸಿದ್ದೆ. ಆತ ಸತ್ತಾಗ ಎಷ್ಟೊಂದು ಸಂತೋಷಪಟ್ಟೆ ನೀನು. ಫೇಬಿಯೋ ಮರಣವಾರ್ತೆ ಕೇಳಿಯೋ ಅಷ್ಟೇ ಸಂತೋಷಪಟ್ಟೆ ಅಲ್ವೇ? ನಾನು ನಿನ್ನನ್ನು ಹುಚ್ಚಿನಂತೆ ಪ್ರೇಮಿಸಿದ್ದೆ ನಯನ, ಆದರೆ ನೀನು ನನ್ನ ಜೀವನದ ಆಸೆ, ಸುಖ, ಶಾಂತಿಯನ್ನೆಲ್ಲ ಹಾಳು ಮಾಡಿಬಿಟ್ಟೆ. ನನ್ನನ್ನು ಜೀವ ಛವನ್ನಾಗಿ ಮಾಡಿದೆ. ಆ ನನ್ನ ಮುದ್ದ ಮಗು ಸ್ಟೆಲ್ಲಾ ನನ್ನ ಕಣ್ಣಿದ್ರೆ ನರಳಿ ನರಳಿ ಸತ್ತಿತು. ನಾನು ಮರಳಿ ಬಂದಾಗ ನನ್ನನ್ನು ಗುರುತಿಸಿದ ಏಕೈಕ ಜೀವ ನನ್ನ ನಾಯಿ ವೈವಿಸ್. ಒಡೆಯನಿಗಾಗಿ ತುಡಿಯುತ್ತಿದ್ದ ಅದನ್ನ ಕೊಲ್ಲಿಸಿದೆ. ರಾಕ್ಷಸಿ, ರಾಕ್ಷಸಿ ನೀನು. ಹಾ, ನಿನಗೆ ದುಡ್ಡು ಬಂಗಾರ ಬೇಕಲ್ವೇ? ನೋಡು ನೋಡು,

0: ಇಬ್ಬರು ಸುಖವಾಗಿ ಜೀವಿಸೋಣ. ಈ ಬಂಗಾರವೆಲ್ಲ
1: ನಿನ್ನ ದುರಾಸೆಯೇ. ಈ ವಜ್ರ ವೈಡೂರಿಗಳು ನನ್ನವಲ್ಲ, ಯಾರೋ ಕಳ್ಳರು ನಿನಗೆ ತೋರಿಸಿ ಹಂಗಿಸುವ ಅಂತ ಕರೆತಂದೆ.
0: ನೋಡು ಫೆಬಿಯೋ, ನಾನಿನ್ನೂ ಯುವತಿ, ಬದುಕಬೇಕೆಂಬ ಆಸೆ ನನ್ನಲ್ಲಿ ಇನ್ನೂ ಇದೆ.
1: ನಿನ್ನಂಥ ಕ್ಷುದ್ರದ ಜೊತೆ ಬದುಕು, ಅದಕ್ಕಿಂತ ನಾನು ಸಾಯುವುದನ್ನೇ ಇಷ್ಟಪಡುತ್ತೇನೆ.
0: ಫೆಬಿಯೋ, ಈ ಧನಕನಕಗಳಿಂದ ನಮ್ಮಿಬ್ಬರ ಜೀವನ ಸುಂದರವಾಗುತ್ತದೆ. ಏಳು, ಇಬ್ಬರು ಹೋಗೋಣ, ಬದುಕೋಣ.
1: ಬದುಕು ನಯನ, ಬದುಕು. ನಿನ್ನ ಆಸೆಗಳೆಲ್ಲ ಸಾಕ್ಷಾತ್ಕಾರವಾದಂತೆ. ನೋಡು, ಈ ಅಪಾರ ಐಶ್ವರ್ಯವನ್ನು ನೋಡುತ್ತಾ ಬದುಕು. ಆದರೆ ನಾನು ನಿನ್ನ ಜೊತೆಗೂಡಲಾರೆ. ನಿನ್ನ ದುಷ್ಟತನದಿಂದ ನಾನು ಹೇಗೆ ಇಲ್ಲಿ ಒಂದು ದಿನವನ್ನು ಜೀವಂತ ಕಳೆದನೋ ಆ ಅನುಭವ ನಿನಗೂ ಆಗಲಿ. ಕೇಳು, ಪ್ರಕೃತಿಯು ನಿನ್ನನ್ನು ಕಂಡು ಹೇಸಿಗೆ ಪಟ್ಟಿದೆ. ಬರುತ್ತೇನೆ.
0: ಫೇಬಿಯೋ, ಬೇಡ ಫೇಬಿಯೋ, ನನ್ನನ್ನು ಕರೆದುಕೊಂಡು ಹೋಗು. ಫೇಬಿಯೋ, ಫೇಬಿಯೋ.
2: ಪ್ರತೀಕಾರ ನಾಟಕ ಕೇಳಿದಿರಿ. ಮಾರಿ ಕೊರೆಲ್ಲಿ ಅವರ ವೆಂಡೇಟಾ ಎಂಬ ಇಂಗ್ಲಿಷ್ ಕಾದಂಬರಿಯನ್ನು ಬಾನುಲಿಗೆ ಅಳವಡಿಸಿದವರು ಗೀತಾ ಸುರತ್ಕಲ್. ಧ್ವನಿ ಪರಿಚಯ ಫೇಬಿಯೋ ರೊಮಾನಿ ಮತ್ತು ಕೌಂಟ್ ಸೆಜಾರ್ ಒಲಿವಾ ರಾಮದಾಸ್. ನೈನಾ ಚಂದ್ರಕಲಾ ಬಿಇ. ಗೈಡೋ ಆರ್ ನರಸಿಂಹಮೂರ್ತಿ. ಬಟ್ಟೆ ಅಂಗಡಿಯಾತ ಪಿ ನರಸಿಂಹಮಯ್ಯ. ಹಣ್ಣಿನ ಅಂಗಡಿಯಾತ ಉದಯ ಶಂಕರ್ ರಾವ್. ಹೋಟೆಲಿನ ಹುಡುಗ ಎಂ ಗುರುರಾಜ್. ನಾಟಕದ ನಿರ್ಮಾಣ ಅಬ್ದುಲ್ ರಶೀದ್.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 10 ಗಂಟೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆವಿ ನಾರಾಯಣ ಸ್ವಾಮಿಯವರ ಹಾಡುಗಾರಿಕೆಯ ಧ್ವನಿ ಮುದ್ರಿಕೆಯನ್ನು ಈಗ ಕೇಳಿ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆವಿ ನಾರಾಯಣ ಸ್ವಾಮಿಯವರ ಹಾಡುಗಾರಿಕೆಯ ಧ್ವನಿ ಮುದ್ರಿಕೆಯನ್ನ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 10:30. ಕೇಳೋಣ ಚಿತ್ರಗೀತೆಗಳನ್ನ. ಲವ್ ಸ್ಟೋರಿ ಚಿತ್ರದ ಗೀತೆಯನ್ನು ಮೊದಲಿಗೆ ಕೇಳಿ. ಮಯೂರ್ ಹಾಗೂ ನಂದಿತಾ ಇವರ ಧ್ವನಿಗಳಲ್ಲಿ. ಸಂಗೀತ ಎಸ್ ಎ ರಾಜ್ಕುಮಾರ್, ಸಾಹಿತ್ಯ ಕೆ ಕಲ್ಯಾಣ್.

ರಾಜೇಶ್ ಹಾಗೂ ಎಂಡಿ ಪಲ್ಲವಿಯವರ ಧ್ವನಿಗಳಲ್ಲಿ ಮಣಿ ಚಿತ್ರದ ಗೀತೆಯನ್ನು ಇದುವರೆಗೂ ಕೇಳ್ತಾ ಇದ್ರಿ. ಸಂಗೀತ ರಾಜ ಹಾಗೂ ಸಾಹಿತ್ಯ ಶೇಖಿಯವರದಾಗಿತ್ತು. ಕಾರ್ಯಕ್ರಮದ ಮುಂದಿನ ಗೀತೆ ಜೂಟ್ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇವರ ಧ್ವನಿಯಲ್ಲಿ ಸಂಗೀತ ಹಂಸಲೇಖ, ಸಾಹಿತ್ಯ ಗೀತ ರಚನೆ ಕೂಡ ಹಂಸಲೇಖ ಅವರದು.

0: ಹಾಗಾದ್ರೆ
1: ಎಟುಕುವ ತಾರೆ ನಲುಗದ ಹೂ ನೀನಾಗ್ತೀಯಾ? ಓಕೆ, ರಿಯಾಲಿಟಿ ಇನ್ ಇಮ್ಯಾಜಿನೇಷನ್.
0: ರೈಟ್
1: ರೈಟ್
0: ಜೂಟ್
1: ಜೂಟ್.

ಈಗ ಕೇಳಿ ಅಂಡಮಾನ್ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಇವರ ಯುಗಳ ಸ್ವರಗಳಲ್ಲಿ, ಸಂಗೀತ ಹಾಗೂ ಸಾಹಿತ್ಯ ಹಂಸಲೇಖ.

ಕಾರ್ಯಕ್ರಮದ ಕೊನೆಯಲ್ಲಿ ಬೆಳ್ಳಿಭಟ್ಟ ಚಿತ್ರದ ಗೀತೆ ರಾಜೇಶ್ ಹಾಗೂ ನಂದಿತಾ ಇವರ ಇವುಗಳ ಸ್ವರಗಳಲ್ಲಿ, ಸಂಗೀತ ಎಟಿ ತ್ರಿವೇಶ್, ಸಾಹಿತ್ಯ ಶಿವಮೂರ್ತಿ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 11:05. ಈಗ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: stroke swimming competition at Glasgow in Scotland today. Para swimmers are VVK Budigina and Ali Imam, also qualified for the men's 50 meter freestyle final. And that is the end of this news bulletin.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ನಿಲಯದಿಂದ ನಾಳೆ ಪ್ರಸಾರಗೊಳ್ಳುವ ಕಾರ್ಯಕ್ರಮಗಳ ಮುಖ್ಯಾಂಶಗಳು ಈ ರೀತಿಯಾಗಿವೆ. ನಾಳೆ ಬೆಳಗಿನ ಪ್ರಸಾರದಲ್ಲಿ 6:10 ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:40 ರೈತರಿಗೆ ಸಲಹೆ ಅಮರೀಶ್ ಆಶಯಾಳುವರಿಂದ, 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ, ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಾಂಪಿಟೇಟಿಂಗ್ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ, 7:45 ಹಾಗೂ 9:30 ಚಿತ್ರಗೀತೆಗಳು, ಬೆಳಗ್ಗೆ 8:00 ಗುರುಪೂರ್ಣಿಮೆಯ ಅಂಗವಾಗಿ ಗುರುವಿನ ಮಹತ್ವ ಕುರಿತು ಸಂಯೋಜಿತ ಕಾರ್ಯಕ್ರಮ, ಪ್ರಸ್ತುತಿ ರೂಪಾದೇಸಾಯಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ, 9:05 ವಿಶ್ವ ಹುಲಿ ದಿನ ಕುರಿತು ಕದ್ರಾ ವನ್ಯಜೀವಿ ವಿಭಾಗದ ವಲಯ ಅರಣ್ಯಾಧಿಕಾರಿ ಹರಿಕಿರಣ್ ಭಟ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಶ್ಯಾಮ್ ಪ್ರಸಾದ್. ಇನ್ನು 10:02, 10:32, 11:02 ಹಾಗೂ 11:32 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಕೇಳಲಿದ್ದೀರಿ. ನಾಳೆಯ ಮಧ್ಯಾಹ್ನದ ಪ್ರಸಾರದಲ್ಲಿ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮಾದಕ ವಸ್ತುಗಳ ಸೇವನೆಯಿಂದ ಮನಸ್ಸಿನ ಮೇಲೆ ಆಗುವ ಪರಿಣಾಮ ಕುರಿತು ಡಾಕ್ಟರ್ ಶಮಾ ಬಿಆರ್ ಅವರೊಂದಿಗೆ ಸಂದರ್ಶನ ಬಿತ್ತರಗೊಳ್ಳಲಿದೆ. 3:00 ಎಫ್ಎಂ 102.3 ಮೆಗಾಹರ್ಟ್ಸ್ ಕಾರ್ಯಕ್ರಮಗಳು. ಇನ್ನು 5:30 ಸಂಜೆ ಪ್ರಸಾರದಲ್ಲಿ ಯುವಾಣಿ ಕಾರ್ಯಕ್ರಮ ಕೇಳಲಿದ್ದೀರಿ. ತುತ್ತಿಗೊಂದು ಮಾರ್ಗ ಪ್ರಸಾರಗೊಳ್ಳಲಿದೆ. ಇನ್ನು 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ, 7:20 ಜನಪದ ಸಂಗೀತ ಅಮದಿಹಳ್ಳ ಗ್ರಾಮದ ಮಹಾದೇವಪ್ಪ ಮತ್ತು ಸಂಗಡದ್ರಿಂದ ಹಂತಿ ಪದಗಳನ್ನು ಕೇಳಲಿದ್ದೀರಿ. ರಾತ್ರಿ 9:15 ಪ್ರಚಲಿತ ವಿದ್ಯಮಾನ ಬೆಂಗಳೂರು ಕೇಂದ್ರದಿಂದ, 10:30 ಹಿಂದಿ ಚಿತ್ರಗೀತೆಗಳು. ಇದುವರೆಗೆ ನಿಲಯದಿಂದ ನಾಳೆ ಪ್ರಸಾರಗೊಳ್ಳುವ ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 11:30. ಇಲ್ಲಿಗೆ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಮತ್ತೆ ಭೇಟಿಯಾಗೋಣ ನಿಲಯದ ನಾಳೆಯ ಬೆಳಗಿನ ಪ್ರಸಾರದಲ್ಲಿ. ಎಂದಿನಂತೆ 5:55. ಅಲ್ಲಿಯವರೆಗೂ ವಿಜಯಶ್ರೀಯ ನಮಸ್ಕಾರಗಳು. ಶುಭರಾತ್ರಿ. ಜೈ ಹಿಂದ್.